ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 22ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯ ದಂಗಳ, 9:50 ಯುವಚೇತನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಭಾಗವತದ ಕಥೆ. ಶ್ರೀಕೃಷ್ಣನ ತಲೆನೋವು ಬಂತಂತೆ. ಶ್ರೀಕೃಷ್ಣ ಜಗದ್ಗುರು ಅಲ್ವೇ, ನಮಗೆ ತಲೆನೋವು ಬಂದ ತಡ್ಕೊಳಕಾಗಲ್ಲ. ಜಗತ್ತಿನ ತಕರಾರು ಅವನ ತಲೆಗೆ ಬರ್ತದೆ, ಅವನ ತಲೆನೋವಿನ ಸಣ್ಣದೇ ಅದು. ವಿಪರೀತ ಆಗಿ ಅರಮನೆಗೆ ಬಂದು ಮಲ್ಕೊಂಡ್ಬಿಟ್ಟ, ನರಳಾಟ ಶುರುವಾಯಿತು. ರುಕ್ಮಿಣಿ ಗಾಬರಿ, ಎಂದೂ ಆರೋಗ್ಯ ಸರಿ ಇಲ್ಲ ಅಂತ ಮಲಗಿದವನೇ ಅಲ್ಲ ಕೃಷ್ಣ, ಗಾಬರಿ ಆದ್ಲು, ಸತ್ಯಭಾಮೆ ಹೇಳಿ ಕಳಿಸಿದ್ಲು, ಆಕೆನೂ ಓಡಿಡ್ ಬಂದ್ಲು. ನನ್ನ ಪ್ರೀತಿಯ ಕೃಷ್ಣನ ತಲೆನೋವೇ, ಇಬ್ರು ಕೃಷ್ಣನ ಕೋಣೆಯನ್ನು ಸೇರಿದ್ರು, ಅವಸ್ಥೆ ನೋಡಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ, ಬೋರ್ಲಾಗಿ ಮಲ್ಕೊಂಡಿದ್ದಾನೆ, ತಲೆ ಪಟ್ಟೆ ಕಟ್ಟಿ ಬಿಕ್ಕೊಂಡಿದ್ದಾನೆ, ಜೋರಾಗಿ ನರಳುತ್ತಾ ಇದ್ದಾನೆ. ಇಬ್ರು ಪ್ರೀತಿಯ ಪತ್ನಿಯರು ಹೋಗಿ ನಿಧಾನವಾಗಿ ಹಣೆ ಮೇಲೆ ಕೈ ಇಟ್ಟರು. ಮಿಂಚ್ ಹೊಡೆದಂಗೆ ಎದ್ದು ಕೂತ್ಕೊಂಡ್ಬಿಟ್ಟ, ಹೋ ಹೋ ಹೋ ಅಂತ ಕಿರಿಚಿ ಕೂತ್ಕೊಂಡ. ಏನಾಯ್ತು ತಲೆ ಸಬ್ ನೀವ್ಲೇ ಅಂತ ರುಕ್ಮಿಣಿ ಕೇಳಿದ್ಲು. ಬೇಡ ಬೇಡ ಬೇಡ, ನೋವನ್ನು ತಡೆಯೋದೇ ಸಾಧ್ಯ ಇಲ್ಲ, ತಲೆ ಸಿಡಿದು ಹೋಗ್ಬಿಡುತ್ತದೆ, ಚೂರ್ ಚೂರ್ ಆಗ್ತದೆ ತಲೆ ನಂದು ಅಂದ. ಹಾಸಿಗೆ ಅಂದ ಕೆಳಗಿಳಿದು ನೆಲದ ಮೇಲೆ ಬಿದ್ದು ಹೊರಳಾಡೋಕೆ ಶುರು ಮಾಡಿಬಿಟ್ಟ. ಹಿಂಗೆ ಎಂದು ಮಾಡಿದವನಲ್ಲ ಕೃಷ್ಣ, ಹೌಹಾರಿಬಿಟ್ರು ಪತ್ನಿಯರಿಬ್ರು, ವೈದ್ಯರಿಗೆ ಹೇಳಿ ಕಳಿಸಿದ್ರು, ಪರೀಕ್ಷೆ ಮಾಡಿದ್ರು, ಏನೇನು ಔಷಧಿ ಕೊಟ್ಟರು, ನೋವು ಹೆಚ್ಚಾಯಿತು ಅಂತ ಕಮ್ಮಿ ಏನಾಗಲಿಲ್ಲ. ಅಷ್ಟಮೇಶಿಯರಲ್ಲಿ ಉಳಿದವರು ಬಂದರು, ಅವೆಲ್ಲ ಆತಂಕ ಪಟ್ಟು ಒದ್ದಾಡಿದ್ರೆ ಹೊರತಾಗಿ ತಲೆನೋವು ಕಡಿಮೆ ಆಗಲಿಲ್ಲ, ತಲೆನೋವು ಕಮ್ಮಿ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ ಕೇಳ್ದೆ. ಆಗ ರುಕ್ಮಿಣಿ ಹೇಳ್ದಂತೆ, ನಮಗೇನು ಗೊತ್ತು ಮಹಾರಾಯ, ನಿನ್ನ ತಲೆನೋವು ಹೆಂಗಾಗ್ತದೆ ಅಂತ ನೀನೇ ಹೇಳಬೇಕು, ಏನಾದರೆ ಕಮ್ಮಿ ಆಗ್ತದೆ ಉಪಾಯ ಹೇಳು. ನನಗೆ ಉಪಾಯ ಗೊತ್ತು,

ಅವನ ಹಣೆಗೆ ನಮ್ಮ ಪಾದ ಕತ್ತಿ ಧೂಳಿ ಹಚ್ಚೋದ, ಛೇ ಛೇ ಛೇ, ಅವನ ಪಾದ ಧೂಳಿ ನಮ್ಮ ತಲೆ ಮೇಲೆ ಇಟ್ಕೊಂಡವ್ರು ನಾವು, ಇಂಥ ಉದ್ಧಾರತನ ಮಾಡೋಕೆ ಸಾಧ್ಯ ಇದೆಯಾ, ಹೇಗೆ ಮಾಡೋ ಸಾಧ್ಯ ಇಲ್ಲ ಅಂದರು. ಮರುದಿನ ಕೃಷ್ಣ ತನ್ನ ಸ್ನೇಹಿತ ಮತ್ತು ಅತ್ಯಂತ ಆತ್ಮಭಕ್ತನಾದಂಥ ಉದ್ಧವನನ್ನು ಕರೆದ. ಉದ್ಧವ, ಒಂದು ಕೆಲಸ ಮಾಡ್ತೀಯಪ್ಪ, ನೀನು ಬೃಂದಾವನಕ್ಕೆ ಹೋಗು, ಅಲ್ಲಿ ಗೋಪಿಯರಿಗೆ ಹೇಳಿ, ನನ್ನ ತಲೆನೋವಿನ ವಿಷಯ ಹೇಳಿ, ಅವ್ರು ಕೊಟ್ಟರೆ ಅವ್ರ ಪಾದ ಧೂಳಿ ತಗೊಂಡ್ ಬಾ. ನನ್ನ ಹೆಂಡತಿಯರು ಯಾರು ಗೌರವದಿಂದ ನನಗೆ ಪಾದ ಧೂಳಿ ಕೊಡ್ತಾ ಇಲ್ಲ, ತುಂಬ ಗೌರವ ನನ್ನ ಮೇಲೆ, ಅವರಿಗೆ ಪಾದ ಧೂಳಿ ಕೊಡ್ತಾ ಇಲ್ಲ. ಉದ್ಧವ ಬೃಂದಾವನಕ್ಕೆ ಬಂದ, ಗೋಪಿಯರನ್ನೆಲ್ಲ ಕರೆದು ವಿಷಯ ತಿಳಿಸ್ದ. ಅವ್ರ ಪ್ರತಿಕ್ರಿಯೆ ವಿಚಿತ್ರ ಆಗಿತ್ತು. ನಮ್ಮ ಕೃಷ್ಣನ ತಲೆನೋವು ಬಂದಿದೆಯಾ, ಅಯ್ಯೋ ಇಷ್ಟು ಸುಮ್ಮನೆ ಕೂತಿದ್ಯಾ ನೀನು, ಏನು ಔಷಧ ಅದಕ್ಕೆ ಅಂದರು. ಅವನು ಹೇಳ್ದ, ನೋಡು ಹಿಂಗಿದೆ, ನಿಮ್ಮ ಕಾಲಿಗೆ ಯಾರು ಅತ್ಯಂತ ಕೃಷ್ಣನ ಪ್ರೀತಿ ಮಾಡ್ತಾರೋ ಅವ್ರ ಪಾದಿಗೆ ಅತ್ಯಂತ ಧೂಳಿ ತಗೊಂಡೋಗಿ ಹಣೆಗೆ ತಿಕ್ಕಬೇಕಂತೆ ಅಂತ. ಇದೇ ಔಷಧ ತಾನೇ, ಬಾ ಇದಕ್ಕೆ ತಲೆ ಕೆಡಿಸ್ಕೋತೀಯ, ಒಂದು ಚೀಲ ಹಾಸು, ನಾವೆಲ್ಲ ಕಾಲು ಝಾಡಿಸ್ತೇವೆ, ಆ ಧೂಳಿನ ತಗೊಂಡೋಗಿ ಬೇಗ ಬೇಗ ಹಚ್ಚಿ ತಲೆ ಕಮ್ಮಿ ಮಾಡು. ಆ ಉದ್ಧವ ಅಂದ, ನೀವು ಏನ್ರಿ, ನೀವು ಗೋಪಿಯರು, ನೀವು ಕೃಷ್ಣ ದೇವರು ಅಂತಿದ್ರಿ, ನಿಮ್ಮ ಕಾಲು ಧೂಳಿ ಹಣೆಗೆ ಹಚ್ಚಬೇಕಾ ಅವನಿಗೆ, ತಪ್ಪಲ್ವಾ ಇದು ಅಂತ ಕೇಳಿದ. ಅವ್ರು ಹೇಳಿದ್ರು, ನೋಡೋ ನೀನು ತಲೆ ಓಡಿಸ್ಬೇಡ, ಸರಿನೋ ತಪ್ಪೋ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಕೃಷ್ಣ ತಲೆನೋವಿನಿಂದ ಹೊರಗೆ ಬರಲಿ, ನನ್ನ ಕೃಷ್ಣ ತಲೆನೋವು ಒದ್ದಾಡೋದು ನೋಡೋಕ್ಕಾಗಲ್ಲ ನಮಗೆ ಅಂದರು. ಉದ್ಧವ ಪಾದ ಧೂಳಿ ತಂದ, ಕೃಷ್ಣ ಪ್ರೀತಿಯಿಂದ ಹಣೆಗೆ ಹಚ್ಕೊಂಡ, ತಲೆನೋವು ನಿಂತು. ತಲೆನೋವು ಇದ್ರೆ ತಾನೇ ತಲೆನೋವು ಬರೋದು, ನಾಟಕ ಮಾಡಿದ್ದು ಕೃಷ್ಣ. ಅವನು ಹೇಳಬೇಕಾಗಿತ್ತು ಅತ್ಯಂತ ಪ್ರೀತಿ ಪಾತ್ರ ಹೇಗಿರ್ತಾರೆ ಅಂತ. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಅತ್ಯಂತ ನಿರ್ಮಲ ಪ್ರೀತಿ ಎಲ್ಲ ಬಂಧಗಳನ್ನು ಎಲ್ಲ ಎಲ್ಲೆಗಳನ್ನು ದಾಟುತ್ತದೆ, ದಾಟಬೇಕು. ಆ ಪ್ರೀತಿಯ ಬಂಧಗಳನ್ನು ನಿರ್ಮಿಸೋದ್ರಲ್ಲಿ ನಮ್ಮ ಜಗತ್ತು ಚೆನ್ನಾಗಿದೆ. ಗೋಪಿಯರಿಗೆ ಕಾಲಿನ ಧೂಳಿ ಅದು ಮುಖ್ಯ ಅಲ್ಲ, ಕೃಷ್ಣ ನನ್ನ ಪ್ರೀತಿ ಕೃಷ್ಣ, ತಲೆನೋವು ಬರಬಾರ್ದು ಅವನಿಗೆ, ತಲೆನೋವು ಕಮ್ಮಿ ಆಗಬೇಕು ಅಂತ ಒಂದೇನೆ, ಅದು ಪ್ರೀತಿ. ಆ ಅಂತಃಕರಣ ಜಗತ್ತನ್ನು ಕಟ್ಟುವಂಥದ್ದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಲ್ಯಾಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಾಲ್ವನ್ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಿಸಿ ಇಂದು ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಲು ರಾಜ್ಯಪಾಲರ ಅನುಮತಿ ಪಡೆಯಲಾಗಿತ್ತು, ಆದರೆ ನಿಗದಿಯಾಗಿದ್ದ ಸಭೆ ಕಾರಣಾಂತರಗಳಿಂದ ನಡೆಯಲಿಲ್ಲ ಎಂದರು. ಬಾಕಿ ಇರುವ ಎಲ್ಲ 20 ಸ್ಥಾನಗಳ

ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ ಮೊದಲ 7 ದಿನಗಳವರೆಗೆ 2.5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ನೀಡುವ ಯೋಜನೆಯನ್ನು ಜಾರಿಗೊಳಿಸುವ ಚಿಂತನೆ ಇದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಅಪಘಾತ ಮತ್ತು ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದ 15 ನಿಮಿಷಗಳ ಒಳಗೆ ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪದಿದ್ದರೆ ಸಂಬಂಧಪಟ್ಟ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆಗೆ 3,000 ರಿಂದ 5,000 ವರೆಗೆ ದಂಡ ವಿಧಿಸುವ ಕಾಯ್ದೆ ಜಾರಿಗೆ ತರಲಾಗುವುದು. ಅನಾರೋಗ್ಯ ತರುವ ಜಂಕ್ ಫುಡ್ ತಡೆಯಲು ಫುಡ್ ಸೇಫ್ಟಿ ಆಕ್ಟ್ ಅಡಿಯಲ್ಲಿ ಕಠಿಣ ನಿಯಮ ರೂಪಿಸಲಾಗುವುದು. ರಾಷ್ಟೀಯ ಮಟ್ಟದ ಫುಡ್ ಟೆಸ್ಟಿಂಗ್ ಲ್ಯಾಬ್, ಆಹಾರ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸಲು ಹೈಟೆಕ್ ಲ್ಯಾಬ್ ಸ್ಥಾಪಿಸಿ ಕಲಬರಕೆ ಅಥವಾ ಕಳಪೆ ಆಹಾರ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆಯ ಖಾಲಿ ಇರುವ ವೈದ್ಯರು, ನರ್ಸ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಗುತ್ತಿಗೆ ಹಾಗೂ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಲು ಸೂಚನೆ ನೀಡಲಾಗಿದೆ.

0: ಇದೆ ಎಂದು ತಿಳಿಸಿದರು. ಯುವ ಜನತೆ ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನವನ್ನು ನಡೆಸುವ ಮೂಲಕ ಕುಟುಂಬ ಮತ್ತು ದೇಶದ ರಕ್ಷಣೆಗೆ ಮುಂದಾಗಬೇಕು ಎಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಜನತೆ ಕ್ಷಣಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ಗುರಿಗಳತ್ತ ಗಮನ ಹರಿಸಬೇಕು. ಸಮಾಜದಿಂದ ಮಾದಕ ವಸ್ತುಗಳ ಪಿಡುಗನ್ನು ನಿರ್ಮೂಲನೆ ಮಾಡಲು ಪೊಲೀಸ್ ಇಲಾಖೆ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಲು ಕರೆ ನೀಡಿದರು. ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಮಾಹೆ ವರ್ಗದ ಎರಡನೇ ಆಂಟಿ ಸಬ್ಮರಿನ್ ವಾರ್ಫೇರ್ ಶ್ಯಾಲೋ ವಾಟರ್ ಕ್ರಾಫ್ಟ್ ಯುದ್ದನೌಕೆ ಐಎನ್ಎಸ್ ಮಲ್ವಣ್ ಇಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ವಹಿಸಲಿದ್ದಾರೆ. ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಉಪಸ್ಥಿತರಿರುವರು. ಈ ಸಂದರ್ಭ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಕೈಗಾರಿಕಾ ಕ್ಷೇತ್ರದ ಪ್ರಮುಖರು ಭಾಗವಹಿಸಲಿದ್ದಾರೆ. ಕೊಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿರುವ ಈ ಯುದ್ದ ನೌಕೆ ಆತ್ಮನಿರ್ಭರ್ ಭಾರತ ಅಭಿಯಾನದಡಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಪ್ರಮುಖ ರಕ್ಷಣಾ ಸಾಧನವಾಗಿದೆ. ನೌಕೆಯ ನಿರ್ಮಾಣದಲ್ಲಿ 80% ಅಧಿಕ ದೇಶೀಯ ತಂತ್ರಜ್ಞಾನ ಹಾಗೂ ಉಪಕರಣಗಳನ್ನು ಬಳಸಲಾಗಿದ್ದು ಹಲವು ಭಾರತೀಯ ರಕ್ಷಣಾ ಸಂಸ್ಥೆಗಳು ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಹಯೋಗದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಭರದಿಂದ ಸಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು ಜಿಲ್ಲೆಯಲ್ಲಿ ಒಟ್ಟು 18,03,766 ಅರ್ಜಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಪೈಕಿ 11,94,286 ಅರ್ಜಿಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬೂತ್ ಮಟ್ಟದ ಅಧಿಕಾರಿಗೆ ಅಗತ್ಯ ಮಾಹಿತಿ ನೀಡಲು ಸಹಕರಿಸುವಂತೆ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಕರೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಹಾಗೂ ಮರಣ ಹೊಂದಿರುವವರು, ಸ್ಥಳಾಂತರಗೊಂಡಿರುವವರು, ನಕಲು ಹೆಸರುಗಳು ಮತ್ತು ಇತರ ಅನರ್ಹ ಮತದಾರರನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದು ಇದರ ಉದ್ದೇಶವಾಗಿದೆ ಎಂದರು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 8,80,309 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದ್ದು 82.31% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಧ್ಯೇಯದಡಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಕ್ರೀಡೆಗೆ ರಾಜ್ಯ ಮಟ್ಟದ ಮಲ್ಲಕಂಬ ಕ್ರೀಡಾಕೂಟಗಳ ಮೂಲಕ ಹಾಗೂ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೂಲಕ ಪ್ರೋತ್ಸಾಹಿಸಲಾಗುತ್ತಿದೆ. ಮೈಸೂರು ದಸರಾ, ಏಷ್ಯನ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಸಹ ಮಲ್ಲಕಂಬ ಕ್ರೀಡೆಗೆ ಮನ್ನಣೆ ದೊರಕಿಸುವ ಪ್ರಯತ್ನ ಮುಂದುವರೆದಿದೆ. ಖೇಲೋ ಇಂಡಿಯಾ ಬೀಚ್ ಮಲ್ಲಕಂಬ ಕ್ರೀಡಾಕೂಟದ ಕರ್ನಾಟಕ ತಂಡದ ತರಬೇತುದಾರ ಧಾರವಾಡ ಜಿಲ್ಲೆ ಹರ್ಲಾಪುರದ ಮೈಲಾರಿ ಸೂರಣಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ರಾಜ್ಯ ಸರ್ಕಾರವು ಸಹ ನಮ್ಮ ಅತ್ಯುತ್ತಮವಾಗಿ ಸಹಕಾರ ನೀಡುತ್ತಿದೆ. ಕೇಂದ್ರ ಸರ್ಕಾರವು ಸಹ ಸಹಕಾರ ನೀಡುತ್ತಿದೆ. ಖೇಲೋ ಇಂಡಿಯಾ ಆಗಲಿ, ನ್ಯಾಷನಲ್ ಗೇಮ್ಸ್ ಆಗಲಿ, SGFI ಆಗಲಿ, ಮತ್ತೆ ವರ್ಲ್ಡ್ ಕಪ್ ಸಹ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಉತ್ತಮವಾಗಿ ಬೆಳವಣಿಗೆ ಹೊಂದಬೇಕು. ಈಗ ಎರಡನೇ ವರ್ಷ ಇದು SGFI ಸೇರ್ಕೊಂಡಾಗಿದೆ. ಈ ಮುಂಬರುವ ದಿನಗಳಲ್ಲಿ ದಸರಾ ಕ್ರೀಡಾಕೂಟಗಳಲ್ಲಿ ಸಹ ಇದನ್ನ ಸೇರ್ಪಡೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ಎಲ್ಲ ಕ್ರೀಡೆಗೂ ಹೇಗೆ ಸವಲತ್ತುಗಳನ್ನು ನೀಡ್ತೀರಾ, ಅದೇ ತರಹ ನಮ್ಮ ಮಲ್ಲಕಂಬಕ್ಕೂ ಸಹ ನೀವು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಧಾರವಾಡ

0: ಜಿಲ್ಲಾ ರಾಜ್ಯ ಮಟ್ಟದ ಕ್ರೀಡೋತ್ಸವದಲ್ಲಿ ಧಾರವಾಡ ಜಿಲ್ಲೆಯು ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದೆ. ಸರ್ಕಾರವು ಏನು ಅನುದಾನ ಬಿಡುಗಡೆ ಮಾಡಿದೆ ಮಲ್ಲಕುಂಭೋತ್ಸವವನ್ನು ಮಾಡೋಕೆ, ಅದನ್ನು ಸಂಪೂರ್ಣವಾಗಿ ಅನ್ವಯಿಸಿದ್ದಾರೆ ಅಂತ ನಾನು ಹೇಳಲು ಇಚ್ಛೆ ಪಡುತ್ತೇನೆ.
1: ಯುವ ಜನರ ವೈಯಕ್ತಿಕ ಪ್ರಗತಿ ಹಾಗೂ ರಾಷ್ಟ ನಿರ್ಮಾಣದ ಚಟುವಟಿಕೆಗಳಲ್ಲಿ ಯುವ ಶಕ್ತಿಯನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮೈ ಭಾರತ್ ವೇದಿಕೆ ಅತ್ಯುತ್ತಮ ಅವಕಾಶ ಒದಗಿಸಲಿದೆ ಎಂದು ಉಪವಿಭಾಗಾಧಿಕಾರಿ ಡಾ ಕೆಜೆ ಕಾಂತರಾಜ್ ಹೇಳಿದ್ದಾರೆ. ಚಿತ್ರದುರ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ಯೋಜನೆಯ ಜಿಲ್ಲಾ ಸಲಹಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಧೀನದಲ್ಲಿರುವ ಮೈ ಭಾರತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ 42,778 ಮಂದಿ ಹಾಗೂ 156 ಯೂತ್ ಕ್ಲಬ್ಗಳು ನೋಂದಣಿಯಾಗಿವೆ. ಮೈ ಭಾರತ್ನಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನತೆಯ ನೋಂದಣಿಯನ್ನು ಹೆಚ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಯುವ ಸಬಲೀಕರಣ ರಾಷ್ಟದ ಪ್ರಗತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಅವಶ್ಯವಿದ್ದು ಎಲ್ಲ ಇಲಾಖೆಗಳು ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸಯೀದ ಆಯಿಷಾ ತಿಳಿಸಿದ್ದಾರೆ. ಆಧುನೀಕರಣ, ಉದಾರೀಕರಣ, ಜಾಗತೀಕರಣಗಳ ಮಧ್ಯದಲ್ಲಿ ನಾವು ನಮ್ಮತನವನ್ನೇ ಮರೆಯುತ್ತಿದ್ದೇವೆ. ಸಂದರ್ಭದಲ್ಲಿ ನಮ್ಮ ಮೂಲ ಜನಪದ ಸಂಸ್ಕೃತಿ ಸಂಪ್ರದಾಯಗಳು ಮಾಯವಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯಬೇಕಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಜಾನಪದ ವಿಭಾಗದ ಅಧ್ಯಕ್ಷ ಡಾ ವಿಎಲ್ ಪಾಟೀಲ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದ ಮೂಲ ಜನಪದ ಹಾಡುಗಾರಿಕೆ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಜನಪದ ಸಾಹಿತ್ಯ ನಮ್ಮ ಹಿರಿಯರು ನೀಡಿದ ಬಳುವಳಿಯಾಗಿದ್ದು ಈ ಮೂಲಕ ಸಮಾಜದ ಲೋಪದೋಷಗಳನ್ನು ತಿದ್ದುವುದರ ಜೊತೆಗೆ ಆರೋಗ್ಯಕರ ಸಮಾಜ ನಿರ್ಮಿಸಲು ಸಹಕಾರಿಯಾಗಿದೆ ಎಂದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ಇಲಾಖೆಯ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ರಮ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹೈಟೆಕ್ ಕ್ಲಬ್ ಸ್ಥಾಪನೆ, ಕಳಪೆ ಆಹಾರ ಮಾರಾಟಗಾರರ ವಿರುದ್ದ ಕಠಿಣ ಕ್ರಮ, ಸಚಿವ ಯುಟಿ ಖಾದರ್. ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲು ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹಕರಿಸುವಂತೆ ಸಚಿವ ಸತೀಶ್ ಜಾರಕಿಹೊಳಿ ಕರೆ. ಭಾರತೀಯ ನೌಕಾಪಡೆಗೆ ಇಂದು ಐಎನ್ಎಸ್ ಮಲ್ಬನ್ ಸೇರ್ಪಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 83 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಧರ್ಮವೆಂಬುದೇನು?
6: ಧರ್ಮವೆಂಬುದೇನು?
5: ಕರ್ಮವೆಂಬುದೇನು?
6: ಕರ್ಮವೆಂಬುದೇನು?
5: ಬ್ರಹ್ಮಾಂಡ ಕಥೆಯೇನು?
6: ಬ್ರಹ್ಮಾಂಡ ಕಥೆಯೇನು?
5: ಜೀವಿತವಿದೇನು?
6: ಜೀವಿತವಿದೇನು?
5: ಬ್ರಹ್ಮವೆಲ್ಲಕ್ಕೂ ಮೂಲ?
6: ಬ್ರಹ್ಮವೆಲ್ಲಕ್ಕೂ ಮೂಲ?
5: ಮಾಯೆ ತತ್ ಕೃತಿ ಜಾಲ?
6: ಮಾಯೆ ತತ್ ಕೃತಿ ಜಾಲ?
5: ಬ್ರಹ್ಮವೇ ಜೀವನವೋ ಮಂಕುತಿಮ್ಮ?
6: ಬ್ರಹ್ಮವೇ ಜೀವನವೋ ಮಂಕುತಿಮ್ಮ?
5: ಸೊ ನಾವು ಈ ರೀತಿಯ ಪ್ರವಚನಗಳನ್ನಾಗಲಿ ಅಥವಾ ಧರ್ಮ ಇಂಥದ್ದಕ್ಕೆಲ್ಲ ಸಂಬಂಧಿಸಿದಂಥ ಪುಸ್ತಕಗಳನ್ನಾಗಲಿ ಓದೋದಕ್ಕೆ ಶುರು ಮಾಡಿದಾಗ ಕೆಲವು ಪದಗಳು, ಕೆಲವು ಟರ್ಮಿನಾಲಜೀಸ್ ನಮಗೆ ಪದೇ ಪದೇ ಬರೋದು ನಾವು ನೋಡ್ತೀವಿ. ಅದು ಒಂದೇನು, ಧರ್ಮ, ಕರ್ಮ,

ಬ್ರಹ್ಮಾಂಡ, ಸೊ ಈ ಥರದ ಒಂದು ಪದಗಳನ್ನು ನಾವು ಪದೇ ಪದೇ ಕೇಳ್ತೀವಿ. ಸೊ ಆ ಪದಗಳ ಪ್ರಾಮುಖ್ಯತೆ ಏನು, ಆ ಪದಗಳನ್ನು ನಾವು ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಡಿ ವಿ ಜಿಯವರು ಕೆಲವು ಮುಂದಿನ ಮುಕ್ತಕಗಳಲ್ಲಿ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸ್ವಲ್ಪ ಇಲ್ಲಿ ನೋಡೋಣ. ಈಗ ಪ್ರಶ್ನೆ ಏನು, ಧರ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಈ ಬ್ರಹ್ಮಾಂಡದ ಕಥೆ ಏನು, ಸೊ ಈ ಥರದನ್ನೆಲ್ಲ ನಾವು ಎಷ್ಟೋ ಸತಿ ನಮಗೂ ಕೂಡ ಅನ್ಸಿರುತ್ತೆ. ನಾವು ಧರ್ಮದ ಬಗ್ಗೆ ಕೇಳಿದ್ದೀವಿ, ನಾವು ಅಂದ್ಕೊಳ್ಳೋವಂಥದ್ದು ಏನು ಧರ್ಮ ಅಂತಂದರೆ, ಇವಾಗಿನ ವಿಶೇಷ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ನಮ್ಮಲ್ಲಿ ತುಂಬ ಆಳವಾಗಿ ಬೀರಿರುವಂಥ ಕೆಲವು ತಪ್ಪು ಕಲ್ಪನೆಗಳು, ತಪ್ಪು ಅರ್ಥಗಳಿವೆ. ಈಗ ಉದಾಹರಣೆಗೆ ಧರ್ಮ ಅಂತಂದರೆ ನಿಮ್ಮ ಧರ್ಮ ಯಾವುದು ಅಂತ ನಾವು ಕೇಳ್ತೀವಿ. ಯಾರಾದ್ರು ಕೇಳಿದಾಗ ಏನು ಹೇಳ್ತಾರೆ, ನಮ್ದು ಹಿಂದೂ ಧರ್ಮ ಅಂತಾರೆ, ನಮ್ಮದು ಕ್ರಿಶ್ಚಿಯನ್ ಧರ್ಮ ಅಂತಾರೆ, ನಮ್ಮದು ಮುಸ್ಲಿಂ ಧರ್ಮ ಅಂತಾರೆ. ಮೂಲಭೂತವಾಗಿ ಇದಕ್ಕಿಂತ ಹೆಚ್ಚು ತಪ್ಪಾದಂಥ ಕಲ್ಪನೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಧರ್ಮ ಅಂತ ಅನ್ನೋದಕ್ಕೂ ನಾನು ಹಿಂದುವೋ ಮುಸಲ್ಮಾನನೋ ಕ್ರಿಸ್ತನೋ ಅಂತ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. ಧರ್ಮ ಅಂತ ಅನ್ನೋದು ಎಲ್ಲರಿಗೂ ಅನ್ವಯವಾಗುವಂಥ ಒಂದು ಜೀವನ ಕ್ರಮ. ಹಾಗಾದರೆ ಹಿಂದೂ ಕ್ರಿಸ್ತ ಮುಸಲ್ಮಾನ ಅದೇನು, ಅದು ಮತಗಳು ಅಂತ ನಾವು ಹೇಳ್ತೀವಿ. ಮತ ಅಂದರೆ ಒಪಿನಿಯನ್, ನನ್ನ ಅಭಿಪ್ರಾಯದಲ್ಲಿ ಇದು ಚೆನ್ನಾಗಿದೆ ಅಂತ ನನಗನ್ನಿಸಿದಾಗ ನಾನು ಇದನ್ನು ಫಾಲೋ ಮಾಡ್ತೀನಿ. ಆದರೆ ನಾನು ಯಾವುದನ್ನೇ ಫಾಲೋ ಮಾಡಿದ್ರೂ ಕೂಡ ನನಗೆ ಮೂಲವಾಗಿ ಅನ್ವಯವಾಗುವಂಥ ಕೆಲವು ನಿಯಮಗಳಿರುತ್ತೆ, ಅದನ್ನು ನಾವು ಧರ್ಮ ಅಂತ ಕರಿತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸ್ವಲ್ಪ ಸುಂದರವಾದಂಥ ರೀತಿಯಲ್ಲಿ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ. ಈಗ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಈಗ ಸಪೋಸ್ ನಾನು ಯಾವುದೋ ಒಂದು ಹೊಸ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಳ್ಳೋಣ. ನಾನು ಎಲ್ಲಿಗೆ ಹೋಗ್ತೀನಿ, ಬಟ್ಟೆಯ ಅಂಗಡಿಗೆ ಹೋಗ್ತೀನಿ. ಆ ಬಟ್ಟೆಯ ಅಂಗಡಿನಲ್ಲಿ ನನಗೆ ಯಾವುದು ಬೇಕೋ ಆ ಥರದ ಬಟ್ಟೆಯನ್ನು ತೋರಿಸಿ ಅಂತೀನಿ. ಉದಾಹರಣೆಗೆ ನಾನು ಶರ್ಟ್ ತೊಗೋಬೇಕು ಅಂತಂದರೆ ಶರ್ಟ್ ತೋರಿಸಿ ಅಂತೀನಿ. ಆ ಶರ್ಟಲ್ಲಿ ಹಾಫ್ ಸ್ಲೀವಾ ಫುಲ್ ಸ್ಲೀವಾ ಅಂತ ಕೇಳ್ತಾರೆ, ನಾನು ಅದನ್ನು ಹೇಳ್ತೀನಿ. ಸೊ ಆಮೇಲೆ ಈ ಬಣ್ಣನ ಆ ಬಣ್ಣನ ನಾನು ಹುಡುಕ್ತಾ ತೊಗೊಳ್ತೀನಿ ಅಲ್ವಾ. ಸೊ ಹಾಗೆಯೇ ಇದು ಅಟ್ಲೀಸ್ಟ್ ನಮ್ಮದು ಶರ್ಟ್ ಹುಡುಕೋದು ಅಂದರೆ ಬಹಳ ಸುಲಭದ ಕೆಲಸ. ಈ ಸೀರೆ ಹುಡುಕೋದು ಬಹಳ ಕಷ್ಟ ಅಲ್ವಾ, ಯಾವ ಥರದ ಸೀರೆ, ಯಾವ ಥರದ ಬಾರ್ಡರು, ಆ ಬಾರ್ಡರ್ಗೆ ಯಾವ ಥರ ಸೆರಗು, ಸೊ ಈ ಥರದ್ದೆಲ್ಲ ಏನೋ ಬಹಳಷ್ಟು ಇದಿರುತ್ತೆ. ಅದಕ್ಕೆ ಆ ಬಟ್ಟೆಯ ಅಂಗಡಿಗೆ ಹೋಗಿ ಆಚೆ ಈಚೆ ನಾವು ಹಿಂಗೆ ಸುಮ್ಮನೆ ಕಣ್ಣು ಹಾರಿಸಿದ್ರೆ ಸಾಕು, ಅದೆಷ್ಟೋ ಸಾವಿರಾರು ಥರದ ಬಟ್ಟೆಗಳಿರುತ್ತೆ. ಈಗ ಸೀರೆ ತೊಗೊಂಡು ಬರ್ತೀನಿ ಅಂತ ಹೋದರೆ ಒಂದು ಸಾವಿರ ಸೀರೆ ನೋಡ್ಬೇಕು ಒಂದು ಸೀರೆ ತೊಗೊಳಕ್ಕೆ, ಶರ್ಟೂ ಅಷ್ಟೆ. ಸೊ ಹಾಗಾದ್ರೆ ಏನಾಯಿತು, ನನಗೆ ಅಲ್ಲೆಲ್ಲ ಕಾಣಿಸ್ತಾ ಇರುವಂಥದ್ದು ಏನು ಎಷ್ಟೊಂದು ಇದೆಯಪ್ಪ ಅಂತ ಕಾಣಿಸ್ತಾ ಇದೆ. ಆದರೆ ಎಲ್ಲವೂ ಬಟ್ಟೆ, ಒಂದರ್ಥದಲ್ಲಿ ನೋಡಿದರೆ ಎಲ್ಲವೂ ಬಟ್ಟೆ. ಆ ಬಟ್ಟೆ ಸೀರೆ ರೂಪದಲ್ಲಿದೆ, ಸೀರೆಗಳು ನೂರಾರು ರೂಪದಲ್ಲಿದೆ, ಅದೇ ಬಟ್ಟೆ ಶರ್ಟಿನ ರೂಪದಲ್ಲಿದೆ, ಹತ್ತಾರು ಶರ್ಟ್ಗಳು ಕಾಣಿಸ್ತಾ ಇವೆ ಅಲ್ವಾ. ಸೊ ಎಲ್ಲ ಶರ್ಟ್ಗಳಿಗೂ ಮೂಲ ಒಂದೇ, ಅದು ಬಟ್ಟೆ, ಕಾಟನ್ ಬಟ್ಟೆ ಅಂತ ಅಂದ್ಕೊಂಡ್ರೆ ಕಾಟನ್ ಬಟ್ಟೆ ಮೂಲ, ಕಾಣಿಸ್ತಾ ಇರುವಂಥ ಶರ್ಟ್ಗಳು ಸೀರೆಗಳು ನೂರಾರು. ಅದೇ ಥರ ನಾನು ಆರ್ನಮೆಂಟ್ಸ್ ಆಭರಣಗಳ ಅಂಗಡಿಗೆ ಹೋದೆ ಅಂತ ಅಂದ್ಕೊಂಡು, ಕಿವಿಗೆ ಹಾಕ್ಕೊಳ್ಳೋದು ಬೇರೆ ಥರ ಇರುತ್ತೆ, ಮೂಗಿಗೆ ಹಾಕ್ಕೊಳ್ಳೋದು ಬೇರೆ ಥರ ಇರುತ್ತೆ, ಕೈಗೆ ಹಾಕ್ಕೊಳ್ಳೋದು ಬೇರೆ, ಚಿನ್ನದ ಆಭರಣಗಳೇ ಎಲ್ಲ, ಎಲ್ಲ ಆಭರಣಗಳು ಒಂದೊಂದೊಂದೊಂದು ಥರ ಇರುತ್ತೆ, ಎಲ್ಲವೂ ಚೆನ್ನಾಗೇ ಕಾಣಿಸುತ್ತೆ. ಆದರೆ ಮೂಲ ವಸ್ತು ಯಾವುದು ಎಲ್ಲದಕ್ಕೂ, ಎಲ್ಲದಕ್ಕೂ ಚಿನ್ನಾನೇ. ಆದರೆ ನಾವು ಅಂಗಡಿಗೆ ಹೋದಾಗ ನಾವು ಅದನ್ನು ಚಿನ್ನ ಕೊಡಿ ಅಂತ ಕೇಳಲ್ಲ, ನಾವು ಕೇಳಬೇಕಾದ್ರೆ ಬಳೆ ಕೊಡಿ ಅಂತೀವಿ, ಆ ಬಳೆಯಲ್ಲಿ ಇಂಥ ಬಳೆ ತೋರಿಸಿ ಅಂತೀವಿ. ಹೇಗೆ ಸೀರೆಯಲ್ಲೆಲ್ಲ ಹುಡುಕ್ತೀವೋ ಶರ್ಟಲ್ಲಿ ಹುಡುಕ್ತೀವೋ ಹಾಗೆ ಇಲ್ಲ. ಇಲ್ಲಿ ಮೂಲ ವಸ್ತು ಯಾವುದು, ಮೂಲ ವಸ್ತು ಚಿನ್ನ. ನಮಗೆ ಗೋಚರವಾಗುವಂತಹ ವಸ್ತು ಬಳೆಯಾಗಬಹುದು, ಮೂಗುತಿ ಆಗಬಹುದು, ಕಿವಿಗೆ ಹಾಕ್ಕೊಳ್ಳೋದಾಗ್ಬೋದು, ಯಾವುದಾದ್ರೂ ಆಗ್ಬೋದು. ಎಲ್ಲವನ್ನು ಕರಗಿಸಿದಾಗ ನನಗೇನು ಸಿಗುತ್ತೆ, ನನಗೆ ಸಿಗೋದು ಚಿನ್ನವೇ. ಆ ಬಟ್ಟೆ ನಾನು ಹಾಕ್ಕೊಳ್ಳೋವಂಥ ಶರ್ಟು, ಅದು ನಾನು ಶರ್ಟಾಗಿ ಉಪಯೋಗಿಸೋಕ್ಕಾಗಲ್ಲ ಅಂತಂದರೆ ಏನಾಯಿತು, ಬರೀ ಬಟ್ಟೆಯಾಗಿ ಉಳಿಯಿತು, ಶರ್ಟಾಗಿ ಉಳಿಯಲಿಲ್ಲ. ಸೊ ಹಾಗೆ ಇದೇ ಒಂದು ಉಪಮೆ ನಾವು ವಿಶ್ವಕ್ಕೆ ಸೃಷ್ಟಿಗೆ ಹೋಲಿಸಿದಾಗ ನಮಗೇನು ಗೊತ್ತಾಗತ್ತಪ್ಪ ಅಂತಂದರೆ, ಬ್ರಹ್ಮವೆಲ್ಲಕ್ಕೂ ಮೂಲ. ನಮಗೆ ವೈವಿಧ್ಯಮಯವಾದಂಥ ಜಗತ್ತು ಕಾಣಿಸ್ತಾ ಇದೆ. ಜೀವ, ಜೀವ ಇಲ್ಲದ ಜಡ, ಜೀವವೂ ಇದೆ ಜಡವೂ ಇದೆ. ಜೀವದಲ್ಲಿ ಅದೆಷ್ಟು ವೈವಿಧ್ಯ ನಮಗೆ ಕಾಣಿಸುತ್ತೆ, ಜಡದಲ್ಲಿ ಅದೆಷ್ಟು ವೈವಿಧ್ಯ ಕಾಣಿಸ್ತಾ ಇದೆ, ಎಲ್ಲವೂ ಕಾಣಿಸ್ತಾ ಇದೆ. ಎಲ್ಲಕ್ಕೂ ಮೂಲ ಯಾವುದು, ಬ್ರಹ್ಮ. ಬ್ರಹ್ಮ ಎಲ್ಲಕ್ಕೂ ಮೂಲ. ಮಾಯೆ ಅಂತ ನಾವು ಏನು ಕಳೆದ ಸರ್ತಿ ಹೇಳಿದ್ವಿ, ಮಾಯೆ ಅಂದ್ರೇನು, ಯಾವ

0: ಮಾ ಸಾಮಾಯ, ಯಾವುದು ಒಂದು ಪಾರಮಾರ್ಥಿಕವಾದಂಥ ಸತ್ಯವಲ್ಲವೋ, ಯಾವುದು ಎಲ್ಲ ಕಾಲಕ್ಕೂ ಇರೋದಿಲ್ವೋ ಅದು ಮಾಯೆ. ಸೊ ಮಾಯೆ ಅನ್ನೋದೇನು, ತತ್ ಕೃತಿ ಜಾಲ, ಬ್ರಹ್ಮ ಮಾಡಿರೋಂಥ ಒಂದು ಜಾಲ, ಬ್ರಹ್ಮನಿಂದ ನಿರ್ಮಿತವಾದಂಥ ಒಂದು ಜಾಲ. ಹೇಗೆ ಚಿನ್ನದಿಂದ ನಿರ್ಮಿತವಾದಂತಹ ಅನೇಕ ಆಭರಣಗಳು ಒಂದು ಚಿನ್ನದ ಅಂಗಡಿಯಲ್ಲಿರುತ್ತೋ, ಹೇಗೆ ಬಟ್ಟೆಯಿಂದ, ಹತ್ತಿಯ ಬಟ್ಟೆಯಿಂದ ಮಾಡಿದಂತಹ ಅನೇಕ ಸೀರೆಗಳು, ಶರ್ಟುಗಳು, ಪ್ಯಾಂಟುಗಳು ಒಂದು ಬಟ್ಟೆ ಅಂಗಡಿಯಲ್ಲಿರುತ್ತೋ, ಹಾಗೆ ಈ ಜಗತ್ತು ಅನ್ನುವಂಥ ಒಂದು ಅಂಗಡಿಯಲ್ಲಿ ಮೂಲ ವಸ್ತು ಬ್ರಹ್ಮನಿಂದ ಮಾಡಲ್ಪಟ್ಟಂಥ ಅನೇಕ ವಸ್ತುಗಳು ನಮಗೆ ಕಾಣಿಸ್ತವೆ. ಹಾಗಾಗಿ ಬ್ರಹ್ಮಕ್ಕೂ ಜೀವನಕ್ಕೂ ವ್ಯತ್ಯಾಸ ಇಲ್ಲ. ಅಲ್ಲಿ ಏನು ಮೂಲ ಇತ್ತೋ ಆ ಮೂಲವೇ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋದು. ಹೇಗೆ ಹತ್ತಿಯ ಬಟ್ಟೆಗೂ ಮತ್ತು ಒಂದು ಸೀರೆಗೂ ಮೂಲದಲ್ಲಿ ವ್ಯತ್ಯಾಸ ಇಲ್ವೋ, ವ್ಯಕ್ತ ಆಗ್ತಾ ಇರುವಂಥದ್ದು ಬೇರೆ, ಆದರೆ ಮೂಲದಲ್ಲಿ ಹೇಗೆ ವ್ಯತ್ಯಾಸ ಇಲ್ಲವೋ, ಹಾಗೆಯೇ ಮೂಲ ಬ್ರಹ್ಮನಿಗೂ ವ್ಯಕ್ತ ಜಗತ್ತಿಗೂ ವ್ಯತ್ಯಾಸ ಇಲ್ಲ. ಅದು ನಮಗೆ ಕಣ್ಣಿಗೆ ಕಾಣುವ ರೀತಿ ಅದರಲ್ಲಿ ಮಾತ್ರ ವ್ಯತ್ಯಾಸ. ಸೊ ಆ ಬ್ರಹ್ಮನ ಪ್ರಕಟಿತ ರೂಪವೇ ಜೀವನ. ಸೊ ಹಾಗಾಗಿ ಈ ಅನೇಕ ವಿವರಣೆಗಳು ನಮಗೆ ಸಿಗ್ತವೆ ಇದಕ್ಕೆಲ್ಲಾನು. ಮೂಲವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬ್ರಹ್ಮ ಅನ್ನುವಂಥ ಒಂದು ವಸ್ತು ಇದೆ, ಅದು ಮೂಲ ವಸ್ತು, ಅದು ಅನೇಕವಾಗಿ ಪ್ರಕಟವಾಗ್ತಾ ಇದೆ. ಇದನ್ನೇ ನಾವು ಉಪನಿಷತ್ ವಾಕ್ಯವಾಗಿ ಹಿಂದಿನ ಮುಕ್ತಕ ಒಂದರಲ್ಲೂ ನೋಡಿದ್ವಿ. ಒಂದಿದ್ದಂತಹ ಬ್ರಹ್ಮ ಅನೇಕವಾಗ್ತೀನಿ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾದದ್ದು ಹೇಗೋ, ಹಾಗೆಯೇ ಇವತ್ತು ಜೀವನವನ್ನು ನಾವು ನೋಡುವಾಗ ಪ್ರತಿಯೊಂದು ಅಂಶದಲ್ಲೂ ಬ್ರಹ್ಮನ ಅಂಶ ಇದೆ ಅನ್ನೋದನ್ನು ಹಿನ್ನೆಲೆಯಾಗಿ ನಾವು ಇಟ್ಕೊಂಡು ನೋಡಿದಾಗ ಜೀವನದಲ್ಲಿಯೇ ನಾವು ಬ್ರಹ್ಮವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದು ಮಿಥ್ಯೆ ಅಂತ ತಳ್ಳಿಹಾಕ್ತಾ ಇದ್ವೋ ಆ ಮಿಥ್ಯೆ ಅನ್ನೋಂಥ ಮಾಯೆಯೇ ನಮಗೆ ಬ್ರಹ್ಮನನ್ನು ತೋರಿಸುವಂತಹ ಒಂದು ಪಾಠಶಾಲೆಯಾಗುತ್ತೆ. ಸೊ ಮಿಥ್ಯೆ ಅಂತ ನಾವು ತಳ್ಳಿಹಾಕೋದು ಬೇಡ, ಜೀವನವನ್ನು ಸಂಭ್ರಮಿಸೋಣ, ಜೀವನದಲ್ಲಿ ಬ್ರಹ್ಮನನ್ನು ಕಾಣೋಣ ಅನ್ನೋವಂಥದ್ದು ಇಲ್ಲಿ ಮುಖ್ಯವಾದಂಥ ಅಂಶ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 83 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮೊತ್ತೆತ್ತಿಯ ಸರು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ವೇತಯುಗದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವು ಸುಸೂತ್ರವಾಗಿ ನೆರವೇರಿದ ನಂತರ ಹನುಮಂತನಿಗೆ ಭಗವಂತನ ಸಾಕ್ಷಾತ್ಕಾರವಾಗಿ ತೀವ್ರವಾದ ತಪಸ್ಸನ್ನು ಆಚರಿಸಬೇಕೆಂಬ ಇಚ್ಛೆಯಾಯಿತು. ಇದಕ್ಕಾಗಿ ಅವನು ಅಯೋಧ್ಯೆಯನ್ನು ತೊರೆದು ಉತ್ತರ ದಿಕ್ಕಿನ ಹಿಮಾಲಯದ ಕಡೆಗೆ ಪ್ರಯಾಣ ಬೆಳೆಸಿದನು. ಆದರೆ ಮಾರ್ಗ ಮಧ್ಯದಲ್ಲಿ ದಕ್ಷಿಣ ಪಥದ ಪವಿತ್ರ ಕಾವೇರಿ ನದಿಯ ತೀರಕ್ಕೆ ಬಂದಾಗ ಅಲ್ಲಿನ ಪ್ರಶಾಂತತೆ ಮತ್ತು ದಟ್ಟವಾದ ಅರಣ್ಯವು ಅವನನ್ನು

ಅವನನ್ನು ಆಕರ್ಷಿಸಿತು. ಹಿಮಾಲಯಕ್ಕೆ ಹೋಗುವ ಮುನ್ನ ಈ ಪುಣ್ಯಭೂಮಿಯಲ್ಲೇ ತಪಸ್ಸು ಮಾಡುವುದು ಸೂಕ್ತವೆಂದು ಭಾವಿಸಿ ಆತ ಕಾವೇರಿ ತೀರದಲ್ಲೇ ಘೋರ ತಪಸ್ಸಿಗೆ ಕುಳಿತನು. ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆ ಮತ್ತು ಲಕ್ಷ್ಮಣನ ಸಮೇತನಾಗಿ ವನವಿಹಾರ ಅಥವಾ ತೀರ್ಥಯಾತ್ರೆ ನಿಮಿತ್ತ ಇದೇ ದಕ್ಷಿಣದ ದಂಡಕಾರಣ್ಯದ ಭಾಗಕ್ಕೆ ಆಗಮಿಸಿದ್ದನು. ಕಾವೇರಿ ನದಿಯ ತಟಕ್ಕೆ ಬಂದಾಗ ಸೀತಾಮಾತೆಯು ನದಿಯ ಶೀತಲ ಜಲದಲ್ಲಿ ಮುಖಮಂಟಪವನ್ನು ತೊಳೆಯಲು ಮುಂದಾದಳು. ಅವಳು ನೀರಿಗೆ ಬಾಗಿದಾಗ ಅವಳ ನಾಸಿಕದಲ್ಲಿದ್ದ ಅಂದರೆ ಮೂಗಿನಲ್ಲಿದ್ದ ದಿವ್ಯವಾದ ಮುತ್ತಿನ ಮೂಗುತಿಯು ಆಕಸ್ಮಿಕವಾಗಿ ಕಾವೇರಿ ನದಿಯ ಆಳವಾದ ನೀರಿನೊಳಗೆ ಬಿದ್ದು ಹೋಯಿತು. ಕಾವೇರಿಯು ಆ ಭಾಗದಲ್ಲಿ ಅತ್ಯಂತ ರಭಸವಾಗಿ ಆಳವಾಗಿ ಮತ್ತು ಸುಳಿಗಳಿಂದ ಕೂಡಿ ಹರಿಯುತ್ತಿದ್ದಳು. ತನ್ನ ಸೌಭಾಗ್ಯದ ಕುರುಹಾದ ಮೂಗುತಿ ನೀರು ಪಾಲದುದನ್ನು ಕಂಡು ಸೀತಾದೇವಿಯು ತೀವ್ರ ವ್ಯಾಕುಳಲಾದಳು. ಮಾತೆಯ ಕಳವಳವನ್ನು ಅರಿತ ತಕ್ಷಣ ಹನುಮಂತನ ಧ್ಯಾನವು ಭಂಗವಾಯಿತು. ಕಣ್ಣು ಬಿಟ್ಟ ಮಾರುತಿಯು ಶ್ರೀರಾಮ ಮತ್ತು ಸೀತಾದೇವಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸೀತೆಯ ದುಃಖಕ್ಕೆ ಕಾರಣವನ್ನು ತಿಳಿದ ಆಂಜನೇಯನು ತಕ್ಷಣವೇ ಕಾವೇರಿ ನದಿಯ ದಂಡೆಯ ಮೇಲೆ ನಿಂತು ತನ್ನ ಬಾಲವನ್ನು ಬೃಹತ್ ರೂಪದಲ್ಲಿ ಬೆಳೆಸಿ ನೀರಿನೊಳಗೆ ಬಿಟ್ಟನು. ನದಿಯ ತಳದಲ್ಲಿದ್ದ ಮೂಗುತಿಯನ್ನು ಹುಡುಕಲು ಹನುಮಂತನು ನೀರಿನೊಳಗೆ ತನ್ನ ಬಾಲವನ್ನು ಮೊದಲ ಬಾರಿಗೆ ವೃತ್ತಕಾರವಾಗಿ ತಿರುಗಿಸಿದನು. ನದಿಯ ನೀರೆಲ್ಲ ಕಣಕಣವಾಗಿ ಕದಡಿತೆ ವಿನಃ ಮೂಗುತಿ ಸಿಗಲಿಲ್ಲ. ಧೃತಿಗೆಡದ ಆಂಜನೇಯನು ಎರಡನೇ ಬಾರಿಯು ತನ್ನ ಬಾಲವನ್ನು ನೀರಿನ ಆಳದ ಸುಳಿಗಳಲ್ಲಿ ತೀವ್ರವಾಗಿ ಚಲಿಸಿದನು. ಆದರೂ ಮೂಗುತಿ ಹಸ್ತಗತವಾಗಲಿಲ್ಲ. ಕೊನೆಗೆ ಪೂರ್ಣ ಭಕ್ತಿ ಮತ್ತು ಏಕಾಗ್ರತೆಯಿಂದ ಶ್ರೀರಾಮನ ನಾಮವನ್ನು ಸ್ಮರಿಸುತ್ತಾ ಮೂರನೇ ಬಾರಿ ತನ್ನ ಬಾಲವನ್ನು ನದಿಯ ತಳದ ಮರಳಿನಲ್ಲಿ ಆಡಿಸಿದಾಗ ಆ ದಿವ್ಯ ಮೂಗುತಿಯು ಹನುಮಂತನ ಬಾಲದ ತುದಿಗೆ ಸಿಕ್ಕಿ ಹಾಕಿಕೊಂಡಿತು. ಹನುಮಂತನು ಅತ್ಯಂತ ಜಾಗರೂಕತೆಯಿಂದ ಬಾಲವನ್ನು ಮೇಲಕ್ಕೆ ಎತ್ತಿ ಮೂಗುತಿಯನ್ನು ಸೀತೆಮಾದೆಯ ಚರಣಗಳಿಗೆ ಅರ್ಪಿಸಿದನು. ನದಿ ಆಳದಿಂದ ಮುತ್ತಿನ ಮೂಗುತಿಯನ್ನು ತನ್ನ ಬಾಲದ ಮೂಲಕ ಎತ್ತಿ ತಂದ ಕಾರಣ ಪುರಾಣದ ಪ್ರಕಾರ ಈ ಪವಿತ್ರ ಸ್ಥಳಕ್ಕೆ ಮುತ್ತತ್ತಿ ಎಂದು ಹೆಸರು ಬಂದಿತು. ಸೀತೆಮಾತೆಯ ಕಣ್ಣೀರನ್ನು ಹೊರಿಸಿ ಅವಳ ಮುತ್ತನ್ನು ದಕ್ಕಿಸಿಕೊಟ್ಟ ಹನುಮಂತನಿಗೆ ಅಂದಿನಿಂದ ಮುತ್ತತ್ತಿರಾಯ ಎಂಬ ನಾಮಕರಣವಾಯಿತು. ಪೌರಾಣಿಕ ಹಿನ್ನೆಲೆ ಹಾಗೂ ಸ್ಥಳ ಪುರಾಣಗಳ ಪ್ರಕಾರ ಈ ಕಥೆಯು ರಾಮಾಯಣದ ಉತ್ತರ ಕಾಂಡದ ಅವಧಿಯಲ್ಲಿ ನಡೆಯುತ್ತದೆ. ಜನಪದ ಮತ್ತು ಸ್ಥಳೀಯ ಪುರಾಣಗಳಲ್ಲಿ ದಾಖಲಾಗಿರುವಂತೆ ಇಂದಿಗೂ ಮುತ್ತತ್ತಿ ಕ್ಷೇತ್ರದಲ್ಲಿ ಕಾವೇರಿ ನದಿಯು ಹನುಮಂತನ ಬಾಲ ತಿರುಗಿಸಿದ ಪ್ರಭಾವದಿಂದಾಗಿ ಸುಳಿಗಳ ರೂಪದಲ್ಲೇ ಹರಿಯುತ್ತದೆ ಎಂಬುದು ನಂಬಿಕೆ. ತನ್ನ ಭಕ್ತರನ್ನು ಕಷ್ಟದ ಸುಳಿಯಿಂದ ಪಾರು ಮಾಡುವ ದೇವನಾಗಿ ಮುತ್ತತ್ತಿ ಆಂಜನೇಯನು ಇಂದಿಗೂ ಅಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ. ಇಂತಹ ಅನೇಕ ಸ್ಥಳ ಪುರಾಣಗಳು ನಮಗೆ ಪ್ರತಿ ದೇವಾಲಯದ ಬಗ್ಗೆ ಸಿಗುತ್ತದೆ. ಪೌರಾಣಿಕ ಕಥೆಯಾಗಬಹುದು ಅಥವಾ ಜಾನಪದ ಕಥೆಯಾಗಿರಬಹುದು. ಅದನ್ನು ತಿಳಿದು ಆ ಸ್ಥಳದ ದರ್ಶನ ಮಾಡಿದಾಗ ಭಾವನಾತ್ಮಕವಾಗಿ ನಾವು ಮತ್ತಷ್ಟು ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಇಂತಹ ವಿಶಿಷ್ಟ ಸ್ಥಳಗಳನ್ನು ಸಮಯ ಮಾಡಿಕೊಂಡು ಭೇಟಿ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತತ್ತಿ ಹೆಸರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ

ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯತರಸ್ ರವರು ನರರೋಗ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಹಂಚಿಪುರ ರಸ್ತೆ ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 25 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 21 ರೂಪಾಯಿ, ಸೀಮೆ ಬದನೆಕಾಯಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ. ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ ಸೇನ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ಧಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರಿ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ISA ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟ್ರಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೇಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೋ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು

0: ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ್ದು ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದರು. ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ಧವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದ ಅಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ಧತಿ, ಕೃತಕ ಬುದ್ಧಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ ಕಾರ್ಯಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ ಪತ್ರಗಳನ್ನು ಸಿದ್ದಪಡಿಸಲಾಗುವುದು. ನಾಳೆ ನಡೆಯಲಿರುವ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹಿ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವಾಣ್ ಅನ್ನು ಕರ್ನಾಟಕದ ಕಾರವಾರ ನೌಕಾ ನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು 80%+ ಸ್ವದೇಶಿ ಬಿಡಿ ಭಾಗಗಳನ್ನು ಹೊಂದಿದ್ದು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ಧ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 TMC ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 TMCಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ, ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಮಧ್ಯದಲ್ಲಿ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರ

0: ಜಿಲ್ಲೆಯಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟ್ರೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ ಝೌನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡಾ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್ ಅಂಸಕೃಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಸ್ಪರ್ಧಿಸಲಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯ ಸೇನ್ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು HDKOTE ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು ಮತ್ತು ಶ್ರೀಮತಿ ನಾಗಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸೆರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಒಂದು ಸಮಸ್ಯೆ ಬಗ್ಗೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HDKOTE ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನಲಕ್ಷ್ಮಿಯವರ ನಮಸ್ಕಾರ.
4: ನಮಸ್ಕಾರ.
2: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮನ್ನೊಂದು ಕಿರುಪರಿಚಯವನ್ನ ಮಾಡಿಕೊಡಿ.
4: ಧನಲಕ್ಷ್ಮಿ, ಮೇಟಿಕುಪ್ಪೆ.
2: ನಿಮ್ಮ ಅಪ್ಪ ಅಮ್ಮನ ಹೆಸರೇನು?
4: ಕಾಳಸ್ವಾಮಿ ಲಕ್ಷ್ಮಮ್ಮ.
2: ಎಷ್ಟು ವರ್ಷ ಆಗಿದೆ ನಿಮಗೆ?
4: 18.
2: ಸ್ಕೂಲ್ಗೆ ಏನಾರು ಹೋಗ್ತಾ ಇದ್ದೀರಾ?
4: ಸ್ಕೂಲ್ಗೇನು ಹೋಯ್ತಲ್ಲ, ಮುಟ್ಸ್ಬಿಟ್ರು.
2: ಎಷ್ಟು ಗಂಟೆ ಓದಿದ್ದೀರಾ ನೀವು?
4: SSLC ಮುಗಿತ್ತು, ಅದಾಗಲೇ ಮುಗ್ದೋಯ್ತು.
2: ಕಾಲೇಜ್ಗೆ ಹೋಗಿದ್ರಾ?
4: ಹ್ಞೂ. ಇಲ್ಲ.
2: ಯಾಕೆ
4: ಹೋಗಿಲ್ಲ?
2: ಹ್ಞೂ.
4: ನಡೆಯೋಕ್ಕಾಗಲ್ಲ.
2: ನಡೆಯೋಕ್ಕಾಗಲ್ಲ. ಹ್ಞೂ. ಏನು ಸಮಸ್ಯೆ ಇದೆ ನಿಮಗೆ?
4: ಸ್ವಂಟ ನೋವು.
2: ಎಲ್ಲೂ ಓಡಾಡಲ್ವಾ?
4: ಹ್ಞೂ. ಇಲ್ಲ, ಇಟ್ಕೊಂಡಿದ್ದೀನಿ. ಇಲ್ಲ ಹಾಕ್ಸಿ.

0: ಇದ್ದೀನಿ, ಅದು ಇಟ್ಕೊಂಡು ನಡೀತೀನಿ. ಹಂಗೆ ಮಾಡೋಕ್ಕಾಗಲ್ಲ.
1: ಮನೇಲಿ ಯಾರ್ಯಾರು ಇದ್ದೀರ ನೀವು?
0: ನಮ್ಮ ಅಪ್ಪ, ನಮ್ಮ ಅವ್ವ.
1: ನೀವೇನಾ ಒಬ್ಬರೇನಾ ಅಥವಾ ನಿಮ್ಗೆ ಅಣ್ಣ ತಮ್ಮ?
0: ಅಕ್ಕ ಅವಳ.
1: ಅವ್ರೇನು ಮಾಡ್ತಾ ಇದಾರೆ
0: ಕೆಲಸ?
1: ಏನು ಕೆಲಸ ಮಾಡ್ತಾರೆ?
0: ಫ್ಯಾಕ್ಟ್ರಿ.
1: ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾರಾ?
2: ಈಗ ನಿಮಗೆ ಈ ಸಮಸ್ಯೆ ಇದೆ ಅಂತ ಯಾವಾಗ ಗೊತ್ತಾಯಿತು ನಿಮಗೆ?
0: ಕೇಕ್ ಕೊಡ್ರಿಂದ ಗೊತ್ತಾಯ್ತು.
2: ಎಲ್ಲೆಲ್ಲಿ ತೋರಿಸಿದಿರಾ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ?
0: ವಿವೇಕಾನಂದ ಹಾಸ್ಪಿಟ್ಲಲ್ಲಿ ತೋರಿಸಿರೋದು. ಗಾರ ಆಗ್ತಿದ್ರು ತೊಡೆಗೆ.
1: ತೊಡೆಗೆ ನಡಿಯಕ್ಕೆ ಆಗ್ತಿರ್ಲಿಲ್ವ ನಿಮಗೆ?
0: ಅಲ್ಲೈತೆ, ಅಲ್ಲೈದ್ದೆ ಹಾಸ್ಪಿಟ್ಲಲ್ಲಿ.
1: ಎಷ್ಟು ದಿನ ಇದ್ರಿ
0: ಜೈಸಸಲ್ಲಿ? 2 ದಿವಸ. ವಿವೇಕಾನಂದ ಹಾಸ್ಪಿಟ್ಲಲ್ಲಿ 5.
1: 5 ದಿವಸ ಇದ್ರ?
2: ಏನಾರು ಮಾತ್ರೆ ಅಥವಾ ಚಿಕಿತ್ಸೆ ಏನಾರು ತಗೋತಾ ಇದೀರ?
0: ಇಲ್ಲ, ತಾದೇ ಇಲ್ಲ. ನಿಂತ್ಬಿಟ್ಟವ್ರೆ.
2: ಈಗ ಹಾಸ್ಪಿಟ್ಲು ಯಾವಾಗ ಪರಿಚಯ ಆಯ್ತು ಅಂದ್ರಿ?
0: ಅದ ಆವಾಗ್ಲಿಂದ ಪರಿಚಯ ಆಯ್ತು. 11-12 ವರ್ಷದಿಂದ ಪರಿಚಯ ಐತೆ.
2: ಈಗ 11-12 ವರ್ಷದಿಂದ ಸಂಸ್ಥೆ ನಿಮ್ಗೆ ನಿರಂತರವಾಗಿ ಚಿಕಿತ್ಸೆ ಕೊಡ್ತಾ ಇದೀನಿ ಅಂತ ಹೇಳಿದ್ರಲ್ಲ, ಥೆರಪಿ ಏನಾರು ತಗೋತಿದ್ರ?
0: ಪೂರ್ಣಿಮಕ್ಕ ಕೊಡ್ತಿದ್ದು. ಕಾಲನ್ನೆಲ್ಲ ಮಸಾಜ್ ಮಾಡ್ತಿದ್ದು, ಎತ್ ಕೂರ್ಸೋದು, ನಡಿಸೋದು, ಬೆಲ್ಟ್ ಎಲ್ಲ ಹಾಕೋದು, ಅದೆಲ್ಲ ಮಾಡ್ತಿತ್ತು. ನಿಲ್ಸೋದು, ಆಮೇಲೆ ಮಂಡಿಗೆಲ್ಲ ಹಾಕೊಂಡು ಎತ್ತು ನಿಲ್ಸೋದು, ಬಾಲಲ್ಲಿ ಎಕ್ಸಸೈಸ್ ಮಾಡಿಸೋದು, ಅವೆಲ್ಲ ಮಾಡ್ತಿತ್ತು.
2: ಈಗ ಅಲ್ಲಿಂದ ಬಂದು ಕೊಟ್ಟಂಥ ಥೆರಪಿನ ಮನೇಲೂ ಪ್ರಯತ್ನ ಮಾಡ್ತಿದ್ರ?
0: ಮಾಡ್ತಿದೆ.
1: ಯಾವ ಥರ?
0: ಕೈಕಲ್ ಮುಗಿಯೋದು, ಬೆನ್ನೆಲ್ಲ ಇದು ಮಾಡೋದು, ಎತ್ತು ಕೂರ್ಸೋದು, ಆ ಥರ ಎಲ್ಲ ಮಾಡ್ತಿದ್ರು.
2: ಯಾರು ನೋಡ್ಕೋತಾರೆ ನಿಮ್ಮ ಅತಿ ಹೆಚ್ಚಾಗಿ?
0: ಅತಿ ಹೆಚ್ಚಾಗಿ ನಾಗಮ್ಮ.
1: ನಾಗಮ್ಮ ಯಾರವರು?
0: ನಮ್ಮ ನಾಗವ್ವ.
2: ನಿಮ್ಮ ನೋಡ್ಕೋತಾರೆ. ಅಪ್ಪ ಅಮ್ಮ ಏನು ಮಾಡ್ತಾರೆ?
0: ಜಮೀನ್ ಕೆಲಸ.
1: ಜಮೀನ್.
2: ಪೆನ್ಷನ್ ಬರ್ತಿದೆಯಾ?
0: ಬರ್ತದೆ.
1: ಎಷ್ಟು ಬರುತ್ತೆ?
0: 1200. ನಿಲ್ಸ್ಬಿಟ್ಟವ್ರೆ ಅದನ್ನು.
2: ಈ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ನೀವೆಲ್ಲೂ ಹೊರಗಡೆ ಹೋಗ್ಲಿಲ್ಲ?
0: ಕೆಂಚನಹಳ್ಳಿಗೆ ಹೋಯ್ತಿದೆ ಎಣ್ಣ ಮಸಾಜ್ಗೆ. ಇವರೇ ಕರ್ಕೊಯ್ತಿದ್ದು ಆ ಕೈನೆ. ಎಲ್ಲ ವ್ಯಾನೆಲ್ಲ ಮಾಡಿ ಇದು ಗಾಡಿ ಗಿಡಿ ಎಲ್ಲ ತುಂಬ್ಕೊಂಡು ಕರ್ಕೊಂಡು ಹೋಯ್ತಿದ್ವಿ. ಇವರೇ
2: ಕ್ಯಾಂಪ್ಗೆಲ್ಲರೂ ಹೋಗಿದ್ದೀರಾ?
0: ಇಲ್ಲ, ಇವರೇ ಕರ್ಕೊಯ್ತಿದ್ದು ಸರ್ಗುರವರು. ಕೆಂಚನಹಳ್ಳಿ ಹಾಲ್ಗೆಲ್ಲ ಹೋಯ್ತಿದ್ವಿ.
2: ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಿಮಗೆ?
0: ಇಷ್ಟ ಆಯ್ತಿತ್ತು,
2: ಖುಷಿ ಆಯಿತು. ಧನ್ಯವಾದಗಳು.
0: ಧನ್ಯವಾದಗಳು.
2: ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಸಮಸ್ಯೆ ಕುರಿತು ಧನಲಕ್ಷ್ಮಿ ಅವರ ಪೋಷಕರಾದ ಶ್ರೀಮತಿ ನಾಗಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರಿಂದಲೂ ಕೂಡ ಈ ಸಮಸ್ಯೆ ಬಗ್ಗೆ, ಈ ಒಂದು ಥೆರಪಿ ಬಗ್ಗೆ ಅವರಿಂದಲೇ ಒಂದು ವಿಚಾರಗಳನ್ನ ತಿಳಿದು ಬರೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ಪರಿಚಯವನ್ನ ಮಾಡಿಕೊಡಿ ಅಮ್ಮ.
3: ನನ್ನ ಹೆಸರು ನಾಗಮ್ಮ, ಮೇಡಕೂಪ, ಎಚ್ಡಿಕೋಟೆ ತಾಲೂಕು, ಧನಲಕ್ಷ್ಮಿಯವರ ಅಮ್ಮ.
2: ಅಮ್ಮ, ಈಗ ಧನಲಕ್ಷ್ಮಿಗೆ ಯಾವಾಗ್ಲಿಂದ ಈ ಸಮಸ್ಯೆ?
3: ಅದು ನಮ್ಗೆ ಗೊತ್ತಾದದು 9 ತಿಂಗಳು ಮುಗಿದಲ್ಲಿ ಅವಳಗೆ ನಮಗೆ ಗೊತ್ತದ. ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ. ಈಚೀಚೆಗೆ ಈಚೀಚೆಗೆ ಅವಳಗೆ ನಡೆಯೋಕ್ಕಾಗಲ್ಲ, ಎದ್ದೇಳಲ್ಲ, ತೇಮಿಯಲ್ಲ, ಹಿಂಗೆ ಮನಗದಾಗೆ ಮನೆ ಕತ್ತಿತ್ತು. ನಾವು ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟು ಏನೂ ನಡೀನಿಲ್ಲ. ಜೈಸಸಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತು, ಅಲ್ಲೂ ಏನೂ ನಡೀನಿಲ್ಲ. ಆಗ ಯಾರ ಹೇಳಿದ್ರು ಹಿಂಗೆ ಸರ್ಗುರು ಕರ್ಕೋಗಿ. ಅಲ್ಲೂ ಕರ್ಕೋಗಿ ಸುಮಾರು ಒಂದು 10-12 ವರ್ಷದಿಂದ ನಾವು ಮೆಸೇಜ್ ಎಲ್ಲ ಮಾಡಿಸ್ತು. ಅಲ್ಲಿ ಎಲ್ಲ ಆಸ್ಪತ್ರೆ ಅಲ್ಲೂ ಆಪ್ರೇಷನ್ ಮಾಡಿಸ್ತು, ಏನು ಅವಳಗೆ ಅಂದರಿನಿಲ್ಲ. ಈಗ ನಮ್ಗೆ ಎತ್ಕೋಕ್ಕಾಗಲ್ಲ, 18 ವರ್ಷ ಆಗೋಯ್ತು, ಎತ್ಕೋಕ್ಕಾಗಲ್ಲ. ಹಿಂಗೆ ಮನೇಲಿ ಕಾಯ್ಕೊಂಡು ಕೂತೀವಿ ಒಬ್ರು ನೋಡ್ಕೊಂಡು.
2: ಅಂದ್ರೆ 9 ತಿಂಗಳದ ಕೂಸಿನಿಂದ ಹಿಡಿದು ಇಲ್ಲಿವರೆಗೂ ಅವಳಿಗೆ ಈ ಸಮಸ್ಯೆ ಅಂತ ಕಾಡ್ತದೆ. ಅಂದ್ರೆ ಇವಾಗ ಅವಳಿಗೆ ಎಷ್ಟು ವರ್ಷ?
3: ಈಗ ಅವಳಿಗೆ 18.
2: ಶಿಕ್ಷಣ ವ್ಯವಸ್ಥೆ ಕೊಡಿಸ್ನಿಲ್ವಾ?
3: ಇನ್ನೆಲ್ಲೂ ಕೊಡಿಸ್ನಿಲ್ಲ. ನಾವು ಓದ್ಸಕ್ಕಂದ್ರೆ ಅವಳನ್ನ ಎತ್ಕೋಕ್ಕಾಗಲ್ಲ. ಒಂದು ಸ್ವಲ್ಪ ದಿವಸ ಎತ್ಕೋಗಿ ಕುಣಿಸ್ತು. ಅವಳನ್ನ ಏನು ಒಳಕ್ಕೂ ಕರ್ಕತಿತ್ತಿಲ್ಲ, ಈಚ್ ಕುಣಿಸ್ತಿದ್ರು, ಯಾರು ಪಾಠನೂ ಹೇಳ್ಕೊಡ್ತಿತ್ತಿಲ್ಲ. ಅದಕ್ಕೆ ನಾವು ಇನ್ನೆಲ್ಲೂ ಕರ್ಕೋಗ್ನಿಲ್ಲ, ಎತ್ಕೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು.
2: ಪಾಸ್ ಮಾಡಿದಳು?
3: ಯಾವಳು ಪಾಠನೂ ಹೇಳ್ಕೊಡ್ತಿತ್ತಿಲ್ಲ, ಸುಮ್ಮ ಕರ್ಕೋ ಕುಣಿಸೋದು ಕರ್ಕ ಬರೋದು ಅಷ್ಟೇ. ಅಂದ್ರೆ ಪೀಜ್ ಕಟ್ಟಿ ಅಂದ್ರು ಕಟ್ಸ್ಕೊಂಡ್ರು, ಈಚೆಗೆ ಏನು ಹೇಳ್ಕೊಳ್ಲಿಲ್ಲ ನಮ್ಮ ಹುಡುಗಿಗ.
2: ಈಗ 9 ತಿಂಗಳು ಕೂಸಲ್ಲೇ ಆ ಥರ ಬಂದ್ಬಿಡ್ತು ಅಂತ ಹೇಳಿದ್ರಿ. ಮೊದಲೇ ಕರ್ಕೊಂಡು ಹೋಗ್ಬಿಟ್ರ ವಿವೇಕಾನಂದ ಹಾಸ್ಪಿಟಲ್ಗೆ?
3: ಫಸ್ಟೇ ಕರ್ಕೋದು. ಕರ್ಕೋಗಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊ ಬಂದು ಮೆಸೇಜ್ ಎಲ್ಲ ಅವಳಗೆ ಮಸಾಜ್ ಎಲ್ಲ ಮಾಡಿದ್ರು. ಪಾಪ ಅವ್ರೇನು ಮಾಡೋಕ್ಕದ ಇನ್ನೇನು ನಡೀನಿಲ್ಲ. ಅವರು ಎಲ್ಲ ಪ್ರಯತ್ನವೂ ಪಟ್ಟರು, ಅದು ಏನು ಗುಣ ತೋರ್ನಿಲ್ಲ. ನಾವು ನೋಡೋ ಗಂಟ ನೋಡ್ಬಿಟ್ಟು ಇನ್ನೆಲ್ಲ.

0: ಎತ್ಕೋರ್ತಾನೆ ಆಗಲ್ಲ ಅಂದ್ಬಿಟ್ಟು ಹಿಂಗ ಕಾಯ್ಕೊಂಡು ಕೂತಿರೋದೆ. ಅವರು ಮಸಾಜ್ ಎಲ್ಲ ಮಾಡಿದ್ರು, ಅವರು ಬಂದು ಇಲ್ಲೂ ಹೇಳ್ಕೊಡ್ತಿದ್ರು, ಇಲ್ಲೂ ಮಾಡ್ತಿದ್ರು ಪಾಪ. ಆಮೇಲೆ ಅವ್ರು ಹೇಳ್ದಂಗೆ ನಾವು ಇಲ್ಲಿ ಕಂಬಿನೆಲ್ಲ ನೆಟ್ಟಿ ನಡೆಸ್ತು. ಅಲ್ಲಿ ಹೇಳ್ಕೊಟ್ಟಂಗೆ ಅವ್ರ ತಾಯಿ ಬಂದು ಇಲ್ಲೂ ಮಸಾಜ್ ಎಲ್ಲ ಮಾಡ್ತಿತ್ತು. ಅವರು ಬಂದಾಗೆಲ್ಲ ಇಲ್ಲೂ ಮಾಡ್ಬಿಟ್ಟು ಹೋಯ್ತಿದ್ರು ಪೂರ್ಣಿಮಾ ಅವರು. ಇನ್ನೇನು ನಡೀನಿಲ್ಲ. ಕಾಲು ಟೈಟೇ ಟೈಟೇ ಬತ್ ಬತ್ತ ಬರೀ ಟೈಟಿ ಆಯ್ತದ. ಪರಿಸ್ಥಿತಿ ಅದು ಹೆಂಗೆ, 9 ತಿಂಗಳು ಮುಗಿನ ಮೇಲೆ ನಮಗೆ ಗೊತ್ತಾದದು ಯಾವ್ದಾರ್ಥ ಐತಿಲ್ಲ. ಈಚೀಚೆಗೆ ನಾನು ಈ ಭೋಗಾದಿಲಿ ಯಾರೋ ಕೈ ಔಷಧಿ ಕೊಡ್ತಾರ ಅಂದರು, ಅಲ್ಲಿ ಆರೋಗ್ಯದ ಔಷಧಿ ಕೊಡ್ತಾರ ಅಂದರು, ಅಲ್ಗುವ 3 ತಿಂಗಳು ಒತ್ಕೊಂಡೆ ತಿರುಗ್ದಿ, ಅಲ್ಲೂ ಏನು ಗುಣ ಕಾಣಲಿಲ್ಲ. ಆಮೇಲೆ ಜೈಸಸ್ ಕರ್ಕೋಗಿ ಅಂದರು, ಅಲ್ಲೂ 2 ಒಳದೊಡನೆಲ್ಲ ಆಪ್ರೇಷನ್ ಮಾಡಿದ್ರು, ಅದು ಗುಣ ಏನು ತೋರ್ನಿಲ್ಲ. ಗಾರನೆಲ್ಲ ಹಾಕ್ಬಿಟ್ರು 2 ಕಾಲ್ಗುವ, ಅದನ್ನ ಒತ್ಕೊಂಡೆ ತಿರುಗ್ತೀನಿ ಗಾರ ಹಾಕಿದ್ರು. ಆಮೇಲೆ ಇಲ್ಲಿಗ ಕರ್ಕೊಬಂದು ಆವಾಗ ಯಾರೋ ನಿಮ್ಮಂತೆಯವ್ರು ಹೇಳಿದ್ರು ಇಲ್ಲಿಗ ಕರ್ಕೊಂಡೋಗಿ ಇಲ್ಲಿಗ ಸರ್ಗುರ್ಗ ಅಂದರು. ಆಗ ಅಲ್ಲಿ ಕರ್ಕೋದ್ಮೇಲೆ ಅವರು ಸ್ವಲ್ಪ ಕೈ ಕಾಲನ್ನೆಲ್ಲ ಮುರಿದು ಇದು ಮಾಡ್ತಾ ಇದ್ರು. ಇವಳು ಇಷ್ಟಪಟ್ಟು ಇವ್ ನಡೆದ್ರೆ ಎಲ್ಲ ಸರಿ ಆಯ್ತದೆ, ಇವಳು ಇಷ್ಟಪಡಲ್ಲ, ಸುಮ್ಮನೆ ಕೂತಂಗೆ ಕೂತ್ಕೊಬಿಡ್ತಾಳೆ. ಹೇಳ್ದವ್ರು ಮಾತು ಕೇಳಲ್ಲ. ಅವ್ರು ಬಂದು ಬೆದರ್ಸಿದ್ರೆ ದಿವ್ಸಕ್ಕೆ ಮಾತ್ರ ಹೊಸ ನಡೀತಾಳೆ, ಇಲ್ಲರೂ ಸುಮ್ಮನೆ ಕೂತಂಗೆ ಕೂತ್ಕೊತಾಳೆ. ಇನ್ನು ನಾವೇನು ಮಾಡೋಕ್ಕದು, ಇನ್ನು ಅವ್ರ ತಾಯಿ ಎಲ್ಲಿ ಗಂಟ ಒತ್ಕ ತಿರ್ಗಕ್ಕದು, ಆಗ ಗಂಟ ಒತ್ಕ ತಿರುಗ್ತೀವಿ, ಇನ್ನು ಆಗಲ್ಲ ಅಂತ ಕಲ್ಕೊಳ್ಳೋಣ. ಎತ್ತಕ್ಕೂ ಹೋಗಲ್ಲ, ಕಟ್ಟಕ್ಕೂ ಹೋಗಲ್ಲ. ಇಷ್ಟೇನ
1: ಸತತವಾಗಿ 9 ತಿಂಗಳಿಂದ 18 ವರ್ಷದ ತನಕ ಅವಳನ್ನ ನೀವು ಕಾಪಾಡ್ತಾನೆ ಬರ್ತಾ ಇದ್ದೀರ, ಟ್ರೀಟ್ಮೆಂಟ್ ಎಲ್ಲ ಥೆರಪಿ ಎಲ್ಲ ಕೊಡ್ತಿದ್ರಲ್ಲ, ಹಂತ ಹಂತವಾಗಿ ಬೆಳವಣಿಗೆ ಹೊಂತ ಬಂದ್ಲ ಏನು?
0: ಹಂತ ಹಂತವಾಗಿ ಬೆಳೀತಾ ಬಂದ ಅಂದ್ರೆ ಈಗಲೂ ಅವ ಮನ್ಸಾರ ಮುಗ್ಗರ್ಸ್ಕ ಹೇಳೋದು ನಡೆಯೋದು ಮಾಡಿದ್ರೆ ಈಗಲೂ ಅವಳ ಎದ್ದೇಳ್ಬೋದು ಮುಗ್ಗರ್ಸ್ಕೊಂಡು, ಹೆಂಗೆ ತಾರಾಡ್ಕೊಂಡ್ಯಾರ ನಡಿಬೋದು. ನಮ್ಮ ಮಾತು ತಕ್ಕೊಳ್ಳಲ್ಲ, ಹೇಳಿದ ಮಾತನ್ನೇ ಕೇಳಲ್ಲ. ನಾವು ಅವ್ರ ಅಪ್ಪ ನಾವು ಎಲ್ಲ ಹೇಳ್ತೀವಿ, ಹೇಳ್ದು ಕೇಳಲ್ಲ. ಆ ಕಂಬಿ ಬಿಟ್ರೆ ಕಂಬಿಲಿ ಒಂದು ಸ್ವಲ್ಪ ನಡೀತಾಳೆ, ಈಗ ಅವರು ಹೇಳ್ಕೊಂಡು ತೊಟ್ಟಿಂದ ಒಂದು ಸ್ವಲ್ಪ ಇದು ಮಾಡ್ತಾವಳ, ಏನು ಎಕ್ಸಸೈಸ್ ಮಾಡ್ತಾಳೆ. ಅವರು ಹೇಳಲಿಲ್ಲ ಅಂದರೆ ತುಂಬ ಕೂತಿರ್ತಾಳೆ. ಇಷ್ಟೇ, ಇನ್ನೇನು ನಮ್ಮ ಇನ್ನೆಲ್ಲ ಒತ್ಕ ತಿರ್ಗವು, ಇನ್ನು ಬತ್ ಬತ್ತ ನಮಗೂ ವಯಸ್ಕಳೀತು, ಇನ್ನು ಎತ್ಕ ತಿರ್ಗಕ್ಕ.
1: ಯಾವಾಗ ಥೆರಪಿನ ನಿಲ್ಸ?
0: ಈಗ ಒಂದು 3 ವರ್ಷದಿಂದ ಎತ್ಕೋಕ್ಕಾಗಲ್ವಲ್ಲ, ದೊಡ್ಡವಳಾದ ಎತ್ಕೋಕ್ಕಾಗಲ್ಲ 3 ವರ್ಷದಿಂದ. ಆಚೆ ಮುಂಚೆ ಎಲ್ಲ ಒತ್ಕೊಂಡೆ ಹೋಯ್ತಿದ್ದ ಪಾಪ ಅವ್ರು, ಒತ್ಕೊಂಡು ಹೋಗೋದು ಅಲ್ಲಿಂದ ಅತ್ತಾಗ ಆಟ ಮಾಡ್ಕೋಗೋದು. ಅವರು ಬರದೆ ಹೋದ್ರು ಬಲ್ಗುದ್ದು ಮಾಡಿ ಎಲ್ಲ ಕಾಲು ಕೈನೆಲ್ಲ ಇದು ಮಾಡ್ತಿದ್ರು. ಈಗ 3 ವರ್ಷದಿಂದ ನಮಗೆ ಎತ್ಕೋಕ್ಕಾಗಲ್ವಲ್ಲ, ಈಗಲೂ ಅವ್ರು ಹೋದ್ರೆ ಏನಾರು ಇದು ಮಾಡ್ತಾರ, ನಮ್ಮ ಕೈಲಿ ಎತ್ಕೋಕ್ಕಾಗಲ್ವಲ್ಲ, ಅದಕ್ಕೆ ಬಿಟ್ಬಿಟ್ಟನು.
1: ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಅವಳೊಂದು ತೂಕ ಆಗಿರ್ಬೋದು, ಅವಳೊಂದು ವಯಸ್ಸಾಗಿರ್ಬೋದು, ಎಲ್ಲ ಜಾಸ್ತಿ ಹೆಚ್ಚಾಗ್ತಾ ಹೋಗ್ತಾ ಆಗ್ತಾ ಅವಳೊಂದು ಬ್ಯಾಲೆನ್ಸ್ ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ಅವಳ ವೈಯಕ್ತಿಕ ಕೆಲಸಗಳನ್ನ ನೀವೇ ಮಾಡ್ಕೋತೀರ ಅಥವಾ ಅವಳೇ ನೋಡ್ಕೋ?
0: ನಾವೇ ಮಾಡ್ಬೇಕು. ಅದೇ ರಜಾ ಆದ್ರೆ ಸ್ನಾನ ಮಾಡ್ಸಕ್ ಹೋಯ್ತೀವಿ, ಆಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೊ ಕುಣಿಸ್ತೀವಿ, ಊಟ ಅವಳೇ ಮಾಡ್ತಾಳೆ, ಊಟ ಬಂದು ಅವಳು ಮಾಡ್ಕೋತಾಳೆ, ಇನ್ನೆಲ್ಲ ನಾವೇ ಮಾಡ್ಬೇಕು. ಊಟ ಬಂದು ಅವ್ಳು ಮಾಡ್ಕೋತಾಳೆ, ಆ ಕೊಟ್ರೆ ಕೂತ್ಕೊ ಊಟ ಮಾಡ್ತಾಳೆ, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ನಾವೇ ಮಾಡ್ಬೇಕು.
1: ಅಮ್ಮ, ಈ ನಿಟ್ಟಿನಲ್ಲಿ ಈ ತರದೊಂದು ವಿಶೇಷ ಮಗು ಮನೇಲಿ ಇದೆ ಅಂತಂದ್ರೆ ಸಾಕಷ್ಟು ಜನ ಮಾತಾಡ್ತಾರೆ, ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆ ಎದುರಾದವಾ?
0: ಆಡ್ಕೋತಾರ ಅದಕ್ಕೆಲ್ವಾ, ನಿಮ್ಗೆ ತಕ್ಕ ಹುಟ್ಟದ ಮುಟ್ಟದ, ಈಗ ನೀವು ಅನ್ಭೋಗಿಸಿ ಕಷ್ಟನ ಅನ್ಕೊಂಡೆಲ್ಲ ಹುಟ್ಟದ ಅನ್ಕೊಂಡೆಲ್ಲ ಮಾತಾಡ್ತಾರ. ಅಯ್ಯೋ ಅವಳ ಹೆಸ್ರಿಗೆ ಏನಾರ ಮಾಡ್ಬಿಡಿ, ಒಂದು ಅಂಗಡಿ ಹಾಕಿ ಕುಣಿಸ್ಬಿಡಿ ಮಟ್ಟಿ ಅನ್ಕೊಂಡು ಎಲ್ಲಾನು ಇನ್ನೇನು ಮಾಡ್ದಾರೆ ಇಲ್ಲರ ಅತ್ತಾಗ ಏನು ಮಾಡ. ಅವ್ರ ಅಪ್ಪ ಅವರು ಅಂತಾರೆ, ಅಯ್ಯೋ ನಾವು ಸಹಾಯ ಗಂಟೆ ಇರಲಿ, ನಾವು ಸತ್ತ ಮೇಲೆ ಅತ್ತ ಕೈಲಿ ಆಗಲ್ಲ ಅಂದಾಗ ಜನಗಳ ಕೈಲಿ ಆಡ್ಸಕ್ಕೆ ಬಿಡ್ಬಾರ್ದು ಅಂತಾರೆ. ಅದು ನೋಡಿದ್ರೆ ಬಟ್ಟೆ ಉರಿತದೆ, ಏನು ಮಾಡೋ, ನಾವು ಯಾರಿಗೆ ಹೇಳೋ
1: ಅಂದರೆ. ಆಡ್ಕೊಳ್ಳೋರಿಗೆ ನೀವು ತಲೆ ಕೊಡ್ತೇನೆ, ಅವಳು ಬೆಳವಣಿಗೆಯಲ್ಲಿ ಈಗಲೂ ಕೂಡ ನಿರಂತರವಾಗಿ ಸಾಕ್ತಿದೆ. ಈಗ ಸಂಸ್ಥೆ ಜೊತೆಗೆ ಯಾವಾಗಲಿಂದ ಒಂದು ಈ ಅವಳನ್ನು ಚಿಕಿತ್ಸೆ ತೋರಿಸೋದಾಗಿರ್ಬೋದು, ಆ ಒಂದು ಒಡನಾಟ ಯಾವಾಗ ಬೆಳೀತು?
0: ಅವಳು ಯಾವಾಗ 9 ತಿಂಗಳು ಮುಗ ಬಿಟ್ಟು ಅವಳಿಗೆ 1 ವರ್ಷ 2 ವರ್ಷ ತುಂಬಿತು, ಅಲ್ಲಿಗಂಟು ನಮ್ಮ ಅಲ್ಲಿ ಇಲ್ಲಿ ಒತ್ಕ ತಿರ್ಗದಿ ಆಯಿತು. ಲಾಸ್ಟಲ್ಲಿ ನಾವು ಸರ್ಗುರ್ಗ, ಅದಕ್ಕೆ ಮುಂಚೆ ನಮ್ಗೆ ಸರ್ಗುರು ಇದೆ ಗೊತ್ತಿತ್ತಿಲ್ಲ. ಆಮೇಲೆ ಯಾರ ಹೇಳಿದ್ಮೇಲೆ ನಾವು ಸರ್ಗುರ್ಗ ಓದೋದು. ಆಗ ಹೋಗಿ ಅವರು ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟರು, ಬಂದು ಇಲ್ಲಿ ಹೇಳ್ಕೊಡೋದು, ಅಲ್ಲಿ ಹೇಳ್ಕೊಡೋದು, ಇಲ್ಲಿ ಬಂದು ಮಾಡೋದು, ಪಾಪ ಇಲ್ಲೂ ಬಂದು ಅವರು ಮಸಾಜ್ ಮಾಡ್ತಿದ್ರು, ಬಂದು ಮನಗ್ಸ್ಕೊಂಡು ಕುಣಿಸ್ಕೊಂಡು ಎಲ್ಲ ಮಾಡ್ಬಿಟ್ಟು ಹೋಯ್ತಿದ್ರು. ಆಮೇಲೆ ಅಲ್ಲಿಗೆ ಹೋದ್ರು ಮಾಡ್ತಾರೆ, ಅವ್ರ ತಾಯಿಗೂ ಹೇಳ್ಕೊಟ್ಟು, ಅವ್ರ ತಾಯಿ ಅಲ್ಲಿಂದ ಬಂದ್ರೆ ಅವ್ರ ತಾಯಿನೂ ಮಾಡ್ತಿತ್ತು. ಕೆಂತ್ನಳ್ಳಿಗೆ ಕಳಿಸ್ತು ಕ್ಯಾಂಪ್ಗೆಲ್ಲ, ಅಲ್ಲೂವ ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲಿಗೆಲ್ಲ ಕರ್ಕೊ ಹೋಯ್ತಿದ್ದೆ ಅವ್ರ ತಾಯಿ. ಈಗ ಅವ್ರ ತಾಯಿ ಕೈಲಿ ಆಗಲ್ಲ, ನಮ್ಮ ಕೈಲೂ ಆಗಲ್ಲ, ಅವ್ರ ತಾಯಿ ಕೈಲೂ ಆಗಲ್ಲ. ಅದಕ್ಕೆ ಇನ್ನು ನಾವು ಎಲ್ಲಿ ಗಂಟ ಇನ್ನು ವಯಸ್ಸ ಇರೋ ಗಂಟೇನೂ ನೋಡ್ತೀವಿ, ಇನ್ನು ನಮ್ಮ ಕೈಲಿ ಆಗಲ್ಲ ಅಂದಾಗ ಇನ್ಯಾರು ಮಾಡ್ದವ್ರು? ಇಲ್ಲ ಅಣ್ಣ ತಮ್ದಿರು ಇದ್ದಾರೆ ಮಾಡಕ್ಕ, ಇಲ್ಲ ನಾವು ಅವ್ವ ನಾನು ಅವರಪ್ಪ, ನಮಗೆ ಬತ್ತ ಬತ್ತ ವಯಸ್ಸ ಬಂದದ. ಹಾಂ, ಅಲ್ಲಿವರ್ಗಂಟ ನೀನು ಒಂದು ಅಕ್ಕಿ ಹಾಕೊಂಡು ತಿನ್ನಂಗ್ಯಾರು ಆಗು ಅಂದ್ರು ನಮ್ಮ ಮಾತು ತಲೆ.

0: ಯಾಕಲ್ಲ.
1: ಈಗ ಚೈಂದವಳು ಎದ ಇಲ್ತಲ್ಲ, ಆಸಕ್ತಿ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಮ್ಮ ಈಗ ಒಂದು ವಿಶೇಷ ಮಗು ಇದೆ ಅಂತಂದ್ರೆ ಒಂದು ಅನಿಸಿಕೆ ಮೇರೆಗೆ ಅವರು ಬೆಳೀತಾ ಇಲ್ಲ. ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ಒಂದು ವಿಶೇಷ ಮಗು ಮನ್ಸು ಕೊಡ್ತಿಲ್ಲ ಬೆಳೆಯೋಕೆ?
2: ಈಗ ಅವ್ರ ಅಪ್ಪನೇ ಅಂತಾರ, ನಾವು ಇರೋವರೆಗಂತೂ ಆಗೋದಂತೂ ಮಾಡೋ, ಆಗಲ್ಲ ಅಂತ ಕಲ್ಕ ಇನ್ಯಾರು ನಮ್ಮ ಸಂಬಂಧಿಕರು ಮಾಡ್ದಾರ, ಯಾರು ಮಾಡಲ್ಲ. ಒಬ್ರು ಕೈ ವಸಕ್ಕೂ ಕೊಡೋದು ಬೇಡ,

0: ಅಲ್ಲಿ ಒಡೆಯೋದು ಬಡಿಯೋದು ನೋಡ್ಬಿಟ್ಟಾರಲ್ಲ, ನಾವು ಕಳುಗ್ಸಲ್ಲ ಎಲ್ಗುವ, ನಾವು ಇರೋವರ್ಗಂಟು ಸಾಕು ಹಚ್ಕದ್ರ
1: ಪ್ರಯತ್ನ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಮನೇಲಿ ಅವಳನ್ನ ಹೇಗ್ ನೋಡ್ಕೋಬೇಕು ಬೆಳಗಿನ ಸಂಜೆ ಅವಳ ಜೊತೆ ಏನಿರ್ಬೇಕು?
0: ನೀವು ಬೆಳಗಿನ ಸಾಯ ಕಲ್ಕೊಂಡು ಅವಳ ಜೊತೆಲಿ ನಾವು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೋಬೇಕು. ಅವು ಕೇಳಿದಾಗ ಅವಳು ಓಡಿ ಅವು ಎಲ್ಲಿ ನಿಂತಿರ್ತಾಳ ಅಲ್ಲಿ ಕರೆದ್ರೆ ಅಲ್ಲಿ ಓಡೋಗಿ ಎತ್ಕೊ ಬರ್ಬೇಕು ಒಳಕ. ಆಗದೆ ಹೋದ್ರು ಬಲ್ಗುದ್ದಲ್ಲಿ ಎತ್ಕೊ ಬರ್ತೀನಿ.
1: ಈ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಥೆರಪಿ ಅಥವಾ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದಿರ?
0: ಅವ್ರು ಹೋಗಾರ ಕ್ಯಾಂಪ್ ಎಲ್ಲ ಹೋಗಾರ, ಅವರು ಎಲ್ಲ ತಂಕು ಯಾರು ಹೇಳ್ತಾರ ಅಲ್ಲಿ ಎಲ್ಲ ಒತ್ಕೊತಿರ್ಗಳ. ಹ್ಞೂ, ಏನು ಅಂದ ರೀತಿ ಎಲ್ಲ
1: ರೀತಿಯ ಪ್ರಯತ್ನಗಳನ್ನು ಕೂಡ ಅವ್ರು ಅಮ್ಮ ಮಾಡಿದ್ದಾರೆ.
0: ಹ್ಞೂ, ಎಲ್ಲ ರೀತಿನೂ ಮಾಡೀವಿ. ಲಾಸ್ಟಲ್ಲಿ ನಾವು ಸರ್ಗುರ್ಗ ಹತ್ತಿದ್ದು, ನಾವು ಜೈಸಸ್ಸು ಯಾರೇ ಎಲ್ಲೆಲ್ಲಿ ಹೇಳ್ತಾರ ಅಲ್ಲಿಗೆಲ್ಲ ಒತ್ಕೊತಿರೋದು, ಯಾವ ದೇವ್ರಿಗೆ ಹೇಳ್ತಾರೆ ಎಲ್ಲ ಒತ್ಕೊತಿರೋನು, ಏನೋ ನಮ್ಗೆ ಇದಾಗಲಿಲ್ಲ.
1: ಸರ್ಗೂರ್ಗೆ ಹೋಗ್ಬೇಕು ಅಂದ್ರೆ ಸುಮಾರು ರೀತಿಯ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಬಸ್ ಟ್ರಾವೆಲ್ ಸಮಸ್ಯೆ ಆಗಿರ್ಬೋದು, ಸಮಸ್ಯೆ ಎದುರಾಗ್ತಿತ್ತು. ಈ ನಿಟ್ಟಿನಲ್ಲಿ ಯಾಕಂದ್ರೆ ಸಮಸ್ಯೆಗಳನ್ನ ಆಗ್ತಿದ್ವ?
0: ಈ ಸಮಸ್ಯೆ ಆಗಿಯೇ ಆಯ್ತವ. ಹ್ಞೂ, ಇಲ್ಲಿ ಬಸ್ ಸಿಕ್ಕಂಗಿಲ್ಲ, ಸಿಕ್ಕಲ್ಲ ಬಸ್ಸೇ ಇಲ್ಲ. ಎರಡು ಬಸ್ ಸಿಕ್ಕ, ಬೆಳಗ್ಗೆ ಹೊತ್ತು ಒಂದು, ಸಾಯಂಕಾಲ 4 ಗಂಟೆಗೊಂದು. ಇನ್ನು ಆಟೋ ಕಾಯ್ಬೇಕು, ಅಲ್ಲಿಂದ ಆಟೋದಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡಿಂದ ತಿರ್ಗಾ ಅಲ್ಲಿ ಸರ್ಗೂರ್ಗೆ ಹೋಗಿ ಇಳಿದು ಅಲ್ಲಿಂದ ಅಲ್ಲಿ ಆಟೋ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಎಲ್ಲ ಹಿಂಸೆ, ಎಲ್ಲ ಸಮಸ್ಯೆ, ಏನು ಮಾಡೋಕ್ಕದು? ಆಟೋ ಮಾಡ್ಕೊಂಡು ಹೊತ್ಕೋಗಿ ಅಲ್ಲಿ ಅವ್ರ ಕೈಲಿ ಎಲ್ಲನೂ ಮಾಡಿಸ್ಕೊಂಡು ಪಾಪ ಅವರು ಯಾವ ಇದ್ದರೂ ಅವರು ಬೇಕಾದಂಗೆಲ್ಲ ಅವ್ಳಿಗೆ ನಡೆಸೋದು, ಕುಣಿಸೋದು, ಏಳಿಸೋದು, ಮಸಾಜ್ ಮಾಡೋದು ಎಲ್ಲ ಮಾಡಿದ್ರು. ಹ್ಞೂ, ಮಾಡಿದ್ರು ಅವಳಿಗೆ ಏನೂ ಅಂದರೇನಿಲ್ಲ. ಅವ್ರೇನು ಮಾಡೋದು, ಬತ್ ಬತ್ತ ಈ ಆಪ್ರೇಷನ್ ಮಾಡಿದ್ರು ಕಾಲೇ ಜಾಸ್ತಿ ಟೈಟ್ ಬತ್ತಾಗ. ಹ್ಞೂ,
1: ಏನೇನು ಆಪ್ರೇಷನ್ ಆಗಿದೆ ಅವ್ರಿಗೆ?
0: ಅವ್ರಿಗೆ ಇಲ್ಲಿ ಎರಡು ತೊಡ ಸಂಪಾಗದ, ಕೀಲು ಆಗದ, ಇಲ್ಲಿ ಇಲ್ಲೂ ಆಗದ.
1: ಹ್ಞೂ, ಮಂಡಿ ಭಾಗ.
0: ಹ್ಞೂ, 4 ಆಗದ.
1: ಹ್ಞೂ, ಎಲ್ಲಿ ಮಾಡಿಸಿದ್ರಿ ಅಮ್ಮ?
0: ಇಲ್ಲಿ ಮಾಡಿಸೋದು ಜೈಸಸ್ಸಲ್ಲಿ, ಇಲ್ಲಿ ಮಾಡಿಸಿರೋದು ಇಲ್ಲಿ ಸರ್ಗುರ್ಲಿ. ಹ್ಞೂ,
1: ಆವಾಗ ಕಷ್ಟ ಆಗ್ತಿತ್ತು ಅವಳು ನೋಡ್ಕೊಳ್ಳೋಕೆ?
0: ಇಬ್ರು ಸೇರಿ ಎತ್ಕೋಗೋದು. ಹ್ಞೂ, ಇಬ್ರು ಸೇರಿ ಎತ್ಕೋಗೋದು, ಇಬ್ರು ಸೇರಿ ತಗೊಂಡು ಮುನಗ್ಸೋದು. ಆಮೇಲೆ ನಡುಮಲ್ಲಿ ಒಂದು ಇದು ಹಾಸ್ಬಿಟ್ಟು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹಾಸ್ಕ ಮೇಲೆ ಎರಡು ಕಾಲಿಗೂ ಸೇರ್ಸಿಂಗ್ ರಾಡ್ ಹಾಕ್ಬಿಟ್ಟಿದ್ರಲ್ಲ ಜೈಸಲ್ಲಿ, ಆ ರಾಡ್ನಿಂದ ನಾವು ಎತ್ಕೊ ಬರೋಕ್ಕಾಯ್ತಿತ್ತಿಲ್ವಲ್ಲ, ಎಲ್ಲ ಅಲ್ಲಿ ಎಲ್ಲನೂ ನಾವೇ ಅಚ್ಚುಕಟ್ಟು ಮಾಡ್ಕೊಳ್ಳೋದು, ಅಲ್ಲೇ ಬಿಳ್ದಿರೋದು ಎಲ್ಲ ಅಲ್ಲೇ ಮಾಡೋದು. ಆಮೇಲೆ ತಿರ್ಗಾ ರಾಡ್ ತಾಗಿಸಾಕ ಮೈಸೂರಿಗೆ ಕರ್ಕೋಗಿನು, ಅಲ್ಲಿ ರಾಡ್ ತಾಗಿಸ್ಬಿಟ್ಟು ಆಗ ಅಲ್ಲಿಂದ ಒತ್ಕೊಬನ್ನು. ಆಗಲೂ ಎತ್ಕೊ ಹೋಗೋಕ್ಕಾಗಲ್ಲ, ಕಟ್ಟೋಕ್ಕಾಗಲ್ಲ, ಇನ್ನು ಕಾಲು ಇನ್ನೂ ಇದಾಗಿಲ್ಲ ಅಂದ್ಬಿಟ್ಟು ಆಗ್ಲೂ ನಾವು ಇಬ್ಬರು ಸೇರಿ ಎತ್ಕೊ ಕುಂತದ್ದು, ಇಬ್ಬರು ಸೇರಿ ಎತ್ಕೊ ಬರೋದು, ಈ ಥರ ಕಷ್ಟ ಬಿತ್ತು.
1: 4 ಸರಿ ಆಪರೇಷನ್ ಆದಮೇಲೆ ಅವಳು ನಡೆಯಕ್ಕೆ ಪ್ರಯತ್ನ ಮಾಡಿಲ್ವಾ?
0: ಮಾಡಲಿಲ್ಲ.
1: ಹ್ಞೂ,
0: ಅದೇ ಸೊಂಟದಲ್ಲೇ ಅವಳಿಗೆ ಅಂತ ಹೇಳ್ತಾವ್ರ ಸೊಂಟ ಹಿಂಗೆ ಅಂದ್ಬಿಡ್ತಾಳೆ, ನಡೆಯ ಹೊತ್ತಿಗೆಲ್ಲ ಹಿಂಗೆ ಅಂದ್ಬಿಡ್ತಾಳೆ, ಆಮೇಲೆ ಕೂತ್ಕೊಳ್ಳೋ ಹೊತ್ತಿಗೂ ಹಿಂಗೆ ಅಂದ್ಬಿಡ್ತಾಳೆ. ಈ ಅವಳಿಗೆ ಇದರಲ್ಲೇ ಆಗಿರೋದು, ಈ ತೊಡಗಳೆಲ್ಲ ಚೆನ್ನಾಗ್ಯಾವ, ಈ ನಡಿನಲ್ಲಿ ಅವಳಿಗೆ ಜಾಸ್ತಿ ಇದಾಗಿರೋದು.
1: ಹ್ಞೂ, ಅಂದರೆ ಅವಳ ಮಾನಸಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆಯಾ? ಬೌದ್ಧಿಕ ಪರಿಸ್ಥಿತಿ
0: ಚೆನ್ನಾಗದ, ಎಲ್ಲ ಚೆನ್ನಾಗದ. ಸೊಂಟದಲ್ಲಿ ಅವಳಿಗೆ
1: ದೈಹಿಕ ನ್ಯೂನತೆ ಅನ್ನೋದು ಕಾಡ್ತಾ ಇದೆ. ಈ ಕುರಿತಂತೆ ಅವಳಿಗೆ ಏನಾದರೂ ತರಬೇತಿ ಅನ್ನೋದು ಕೊಡಿಸ್ಬೇಕು ಅಂತಿದ್ರೆ ಅವಳು ಸ್ವಾವಲಂಬಿ ಬದುಕೋಕೆ?
0: ಗುಣ ಆಯ್ತದ, ಒಳ್ಳೇದಾಯ್ತದ ಅಂದ್ರೆ ನಮ್ಗೆ ಏನು ಬೇಕಾದ್ರೂ ಮಾಡ್ತೀವಿ. ಅದನ್ನೇ ನಾವು ಏನಾರು ಅವಳಿಗೊಂದು ಅಂಗಡಿ ಒಪ್ಪ ಅಂಗಡಿ ಏನಾರ ಮಾಡಿಕೊಡೋದು ಅಂತ, ಇನ್ನು ನಾವು ಎಲ್ಲಿವರೆಗೆ ಗಂಟೆ ಒತ್ಕೊತಿರ್ಕೋದು, ಅವಳು ಜೀವನನಾರು ಅವ್ಳು ಸಾಕಬೇಕಲ್ಲ. ಈಗ ನಾವು ಗಟ್ಟಿಯಾಗಿರೋ ಗಂಟೆ ಗೇದಾಕ್ತೀವಿ, ನಮ್ಮ ವಯಸ್ಸು ಕಳೆದ ಮೇಲೆ ಅವಳ ಪರಿಸ್ಥಿತಿ ಏನು ಮಾಡಬೇಕು, ಯಾವ್ದಾರ ಒಂದು ಊಟ ಅವಳಿಗೆ ಮಾಡಿ ತೋರಿಸ್ಬಿಡ್ಬೇಕು ಅಂದ್ಬಿಟ್ಟು ಕಾಯ್ಕೊಂಡೀವಿ.
1: ಹ್ಞೂ, ಈ ನಿಟ್ಟಿನಲ್ಲಿ ಅಮ್ಮ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ಅವಳಿಗೆ?
0: ಅವಳಿಗೆ ಏನು ಕೊಟ್ಟಿಲ್ಲ, ಇದು 1200 ರೂಪಾಯಿ ಬಿಟ್ಟರೆ ಅವಳಿಗೆ ಏನೂ ಇಲ್ಲ, ಏನೂ ಮಾಡಿಲ್ಲ ಅವಳಿಗೆ ಸರ್ಕಾರದಿಂದ, ಏನೂ ಇಲ್ಲ.
1: ಸಂಸ್ಥೆ ಸಾಧನ ಸಲಕರಣೆಗಳು ಕೊಟ್ಟಿದ್ದಾರೆ?
0: ಅವು ಕೊಟ್ಟಾರ ಬಿಡಿ, ವೀಲ್ ಚೇರ್ ಕೊಟ್ಟಾರ, ಅವಳಿಗೆ ಬಾತ್ರೂಮ್ ಕುಂತ್ಕೊಳ್ಳೋಕ್ಕೂ ಒಂದು ಕೊಟ್ಟವ್ರ, ಈ ಗಾಡಿಗಳು ಅವಳಿಗೆ 2-3 ಗಾಡಿನೂ ಕೊಟ್ಟವ್ರ, ಅದರಲ್ಲೇ ತಳ್ಕೊಂಡು ಆಚೆಗ ಈಚೆಗೆ ಕರ್ಕೋಬೇಕಾದ್ರೆ ವೀಲ್ ಚೇರ್ಗಳೆಲ್ಲ ಕೊಟ್ಟಾರ. ಬೆಲ್ಟ್ ಕೊಟ್ಟಿದ್ರು, ಆಮೇಲೆ ಕಾಲಿಗೆ ಬೆಲ್ಟ್ ಕೊಟ್ಟಿದ್ರು, ಕೈಗೆ ಬೆಲ್ಟ್ ಕೊಟ್ಟಿದ್ರು, ಕೈದ್ನದು ಇನ್ನೂ ಅದ, ಕಾಲಿಗೆಲ್ಲ ಬೆಲ್ಟ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು. ಹ್ಞೂ, ಬೆಲ್ಟ್ಗಳನ್ನೆಲ್ಲ ಹಾಕ್ತೀನೋ ಈಗ ಕೊಟ್ಟಿರೋವು ಅವ ಅಂದ್ರೆ ಅವು ಹಿಡಿತಾ ಇಲ್ಲ ಕಾಲ್ಗ, ಚಿಕ್ಕ ಸೈಜ್ ಆಗ್ಬಿಟ್ಟವ. ಬೆಲ್ಟು ಕೊಟ್ಟಿದ್ರು, ಕೈಗೂ ಕೈ ಹಿಂಗೆ ಹಿಂಗೆ ಹಿಂಗೆ ಅನ್ಕೋತಾಳಲ್ಲ, ಕೈಗೂ ಕೊಟ್ಟವ್ರ, ಎಲ್ಲ ಕೊಟ್ಟ.
1: ಸಂಸ್ಥೆ ರೀತಿಯಲ್ಲಿ ಸಾಕಷ್ಟು ಬೆಂಬಲ ಮತ್ತು ಸಹಕಾರ ಸಾಧನ ಸಲಕರಣೆಗಳನ್ನು ಕೊಡೋದಾಗಿರ್ಬೋದು ಎಲ್ಲವನ್ನ ಮಾಡಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಇತರ ಮಕ್ಕಳಿಗೆ ಸಾಕಷ್ಟು ಶ್ರಮಿಸ್ತಾ ಇರೋದು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ?
0: ನಮ್ಗೆ ಒಳ್ಳೇದು ಅನಿಸ್ತದ, ಮೊದಲೇ ಗೊತ್ತಾಗಬೇಕಾಗಿತ್ತು, ನಮ್ಗೆ ಏನೋ ಮಾಡಿಸ್ಬೋದಾಗಿತ್ತು ಅನಿಸ್ತದ. ನಮಗೆಲ್ಲ ಸೌಲಭ್ಯನೂ ಕೊಟ್ಟಾರ, ಇದೊಂದು ಅವಳಿಗೆ ನಡಿನಲ್ಲಿ ಅವಳಿಗೆ ಟ್ರಬಲ್ ಅಷ್ಟೆ.

0: ಹಾಗೆ ಅವಳು ಮನಸೋ ಇಚ್ಛೆಯಿಂದ ಮಾಡ್ತಾ ಇಲ್ಲ, ಅಸಾಧ್ಯ ಮಾಡೋದ್ರಿಂದ ಅವಳು ಇನ್ನೂ ಗುಣಮುಖ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ.
1: ನಾವು ಎಲ್ಲ ಪ್ರಯತ್ನನೂ ಪಟ್ಟು ಇನ್ನು ಅವಳ ಹಣ ಬರ ಏನಾರ ಆದ್ರೆ ಯಾವ್ದಾರ ಇದಾದ್ರೆ ಒಂದು ಅಂಗಡಿ ಪಂಗಡಿ ಹಾಕಿ ಕುಣಿಸ್ತೀವಿ, ಅದು ಬಿಟ್ರೆ ಇನ್ನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅವಳನ್ನ. ಇನ್ನು ಬತ್ತ ವಯಸ್ಸು ಅವಳಿಗೂ ವಯಸ್ಸು ಬರ್ತದೆ, ನಾವು ಮುದುಕರಾಯ್ತೀವಿ ಅವಳಿಗೆ ವಯಸ್ಸು ಬರ್ತದೆ, ನಾವೇನು ಮಾಡೋಕ್ಕದ. ಇನ್ನು
0: ಮನೇಲಿ ಯಾರು ಅತಿ ಹೆಚ್ಚು ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ?
1: ನಾನೇ. ಇನ್ನು ಅವ್ರ ತಾಯಿ ಬಿಟ್ರೆ ಅವಳ ಒಂದು ಎರಡು ದಿವಸ ಪೂರೈಸೋಕ್ಕಾಗಲ್ಲ ಅಂದ್ರೆ ನಾನು ಅವಳನ್ನ ಇನ್ನೇನು ಮಾಡೋ, ಅವಳ ಹಣ ಬರ್ತದಂಗ ಅಂದ್ಬಿಟ್ಟು ಹಿಂಗೆ ಮನೇಲಿ ಕಾಯ್ಕೊ ಕೂತ್ಕೊಂಡು ಸುಮ್ಮನೆ ನೋಡ್ಕೋತೀನಿ ಇಷ್ಟೇ.
0: ಏನು ಕೆಲಸ ಮಾಡ್ತಾರೆ ಅವರು?
1: ಏನು ಕೂಲಿಗೆ ಹೋಯ್ತಿದ್ರು, ಈಗ ಕೂಲಿ ಇಲ್ಲ. ನಮಗೆ ಒಂದಿಷ್ಟಲ್ದು ಜಮೀನು ಕೊಟ್ಟವರಲ್ಲ, ಅದನ್ನು ಮಾಡ್ಕೊಂಡು ಹೊಲದಲ್ಲಿ ಸಾಯ ಕಲ್ಕೊಂಡು ಹೊಲದಲ್ಲಿ ಇರ್ತಾರೆ, ಬಾಳೆ ಗಿಡ ಹಾಕೊಂಡು. ಇನ್ನು ಅವ್ರ ತಪ್ಪ ಹಿಂಗೇನಾರ ಕರ್ಬಾರಿಲಿ ಕೆಲ್ಸಕ್ಕೆ ಹೋಯ್ತದೆ, ಇವಳು ನೋಡ್ಕೊಂಡು ಕಾಯ್ಕೊ ಕೂತೀನಿ ಮನೆ ಮಾಡ್ಕೊಂಡು.
0: ಈ ನಿಟ್ಟಿನಲ್ಲಿ ಅಮ್ಮ, ಈಗ ವಿಶೇಷ ಮಕ್ಕಳು ಅಂತಂದರೆ ಆ ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಲ್ಲ, ಅಂಥ ಪೋಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಅಂದ್ರೆ ನಾನು ಆ ರೀತಿ ಮಾಡಿಲ್ಲ. ನಾನು ನಾನು ಮಾತ್ರ ಮಕ್ಕಳನ್ನ ನಮ್ಮ ಎತ್ತು ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಅವಳನ್ನ ಇಲ್ದರೆ ಇಷ್ಟೊತ್ತಿಗೆ ಅವಳು ಮೂಳು ಇರ್ತಿತ್ತಿಲ್ಲ. ನಾನು ಆ ರೀತಿ ಬೆಳೆಸೀನಿ ಅವಳನ್ನ, ಅವಳು ತಿಂದಂಗೆ ಅವಳು ಉಂಡಂಗೆ. ಅವಳಿಗೊಂಚೂರು ನೋಯಿಸಿಲ್ಲ, ಇಲ್ಲರ ಅಯ್ಯೋ ಕಾಲು ಕೈ ಬರಲ್ಲ, ಪಾಪ ಯಾರು ಕೊಟ್ಟರು ಎಲ್ಲ ಒಂಥರ ಆಚರಿ ಚರಿ ಗಂಜಿ ಹರಿಸ್ಕೊಂಡು ಸಾ ಕಾಲು ಕೈ ಎಲ್ಲ ಸಣ್ಣಾಗಿ ನಾ ಜನ ಬಂದವ್ರು ಆಡ್ಕೋಬಾರ್ದು ಅಂದ್ಬಿಟ್ಟು ಅವಳನ್ನ ಅಷ್ಟೇ ಸೌಲಭ್ಯಾಗಿ ನೋಡ್ಕೊತ. ಹಾಂ, ಇನ್ಯಾವ್ರೂ ಅವಳು ತೊಂದರೆ ಕೊಟ್ಟಿಲ್ಲ. ನಾನು ಅವ್ರ ತಾಯಿಯು ನೋಡ್ಕೊಳಕ್ಕಾಗಲ್ಲ, ಆ ರೀತಿ ನಾನು ನೋಡ್ಕೊತಾವ್ನಿ.
0: ಅವ್ರ ಬೇಕು ಬೇಡಗಳನ್ನ ಅವ್ರ ತಾಯಿಗಿಂತ ಹೆಚ್ಚು ಮುತ್ತೋರಿ ಅಜ್ಜಿ ವಹಿಸಿ ನೀವೇ ನೋಡ್ಕೊಳ್ತಾ ಇದೀರ. ಈ ನಿಟ್ಟಿನಲ್ಲಿ ನಿಮಗೆ ಕಷ್ಟ ಆಗ್ತಿಲ್ಲ?
1: ಕಷ್ಟ ಆಯ್ತದೆ ಯಾರಿಗೆ ಹೇಳ, ಸಂದ ಗಂಟ ಹೊಲದಲ್ಲಿ ಗೇಕ ಬತ್ತಾಳ ಪಾಪ, ಅವಳಿಗೆ ಹೇಳೋದೇನು ಅಂದ್ಬಿಟ್ಟು ಎಲ್ಲ ಸೌಲಭ್ಯನ ನಾನೇ ಮಾಡ್ತಾ ಇರೋದು.
0: ಹ್ಞೂ, ಈಗಿನ ಅವಳಿಗೆ ಒಂದು ಹುಷಾರಿರಲಿಲ್ಲ, ಆಗ ಯಾರು ನೋಡ್ಕೊತ?
1: ತಾಯಿ ಕರ್ಕೊಯ್ತದ, ನನ್ನ ಕೈ ಎತ್ತಕ್ಕಾಗಲ್ವಲ್ಲ. ಆಸ್ಪತ್ರೆಗೆ ಅವ್ರ ತಾಯಿ ಕರ್ಕೊಯ್ತದ, ಬೈಕ್ನಲ್ಲಿ ಕರ್ಕೋಗಿ ಬೈಕ್ನಲ್ಲಿ ಕರ್ಕೊಬತ್ತಾರೆ. ಅಲ್ಲೂ ಆಸ್ಪತ್ರೆ ಮನೆಗೆ ಎತ್ಕೋಬೇಕಲ್ಲ, ನನ್ನ ಕೈಲಿ ಆಗಲ್ವಲ್ಲ, ಅದಕ್ಕೆ ಅವ್ರ ತಾಯಿನೇ ಎತ್ಕೋಗೋದು ಗಾಡಿ.
0: ಈಗಲೂ ಚಿಕಿತ್ಸೆಗೆಲ್ಲ ಸ್ಪಂದಿಸ್ತಾಳ?
1: ಹ್ಞೂ, ಕರ್ಕೊಯ್ತಾರೆ. ಹ್ಞೂ, ಮಾಡಿಸ್ಕೊತಾಳೆ. ನಾನೇ ನಾವೇ ಹೋಗೋ ನಡ ಅಂತಾಳೆ, ಹುಷಾರು ತಪ್ಪಿದ್ರು ಹೋಗೋ ನಡಿ ಅಂತಾಳೆ. ಅವೆಲ್ಲ ಚೆನ್ನಾಗದ, ಗ್ಯಾದೆ ಬಿದ್ದುಬಿಟ್ರೆ ನಡ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಾಳೆ ಅಂತ ಎಗ್ಸುವ. ಎಲ್ಲ ಅವ್ರ ತಾಯಿ ಆಸ್ಪತ್ರೆ ಎಲ್ಲ ಅವ್ರ ತಾಯಿ ಕರ್ಕೊಯ್ತದ. ಮನೇಲಿ ಮಾತ್ರ ಎಲ್ಲ ನಾನು ನೋಡ್ಕೊತೆ, ಮನೇಲಿ ಮಾಡ್ಕೊಂಡು ಅದ್ರ ನೋಡ್ಕೊಂಡು ಹಿಂಗೆ ಕಾಯ್ಕೊ ಕೂತೀನಿ.
0: ಈಗ ಈ ನಿಟ್ಟಲ್ಲಿ ಅಂಥ ಮಕ್ಕಳು ನೋಡ್ಕೊಳ್ಳಲ್ಲ, ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ? ಈಗ ಮುತುವರ್ಜಿ ನೋಡ್ಕೊಳ್ಳೋಕೆ ಒಬ್ರು ಬೇಕು ಇಂಥ ಮಕ್ಕಳು ನೋಡ್ಕೊಳ್ಳಕ್ಕೆ, ಇಂಥ ಮಕ್ಕಳನ್ನ ನೋಡ್ಕೊಳ್ಳೋದೇ ಇಲ್ಲ ಕೆಲವರು, ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ?
1: ನಾನು ಮಾತ್ರ ಒಪ್ಪಲ್ಲ ಅದನ್ನ. ಪಾಪ ಅವು ಯಾರನ್ನ ಕೇಳ್ದವು, ನಮ್ಮಿಂದ ಬಂದಿರೋದಲ್ವಾ, ಅದನ್ನು ನೋಡ್ಕೊಳ್ಳೇಬೇಕು. ನೋಡ್ಕೊಳ್ದ್ರೆ ಅವೇ ಯಾರು ಕೇಳ್ದವು ಅಲ್ವಾ, ದೇವ್ರ ಮಕ್ಕಳು ಅಂತ. ಅವಕ್ಕ ಜನ ಏನಂತಾರ, ಅಯ್ಯೋ ಆ ಮಕ್ಕಳನ್ನ ಪರಿಸ್ಥಿತಿ ನೋಡಪ್ಪ, ಯಾರು ಮನೇಲಿ ಹಚ್ಕಟ ನೋಡ್ಕೊಳ್ದ್ರೆ ಹಿಂಗೆ ಮಾಡಿಬಿಟ್ರೆ ಅಂತಾರ. ಹಂಗೆ ಅನ್ಸ್ಕೋಬಾರ್ದು ಅಂತ ಅವಳಿಗೆ ನಾನು ಅಷ್ಟು ಸೌಲಭ್ಯ ಮಾಡ್ತೆ ಅವಳು, ನಾನು ಹಂಗೆ ನೋಡ್ಕೊತಿರೋ ಗಂಟೆ ಅವ ಈಗ ಹಂಗಿರೋದು.
0: ಚೆನ್ನಾಗಿ ಬೆರೀತಾಳ?
1: ಎಲ್ಲರ ಜೊತೆಲು ಯಾರು ಬಂದರೂ ಚೆನ್ನಾಗಿ ಮಾತಾಡ್ತಾಳೆ. ಆಮೇಲೆ ಇಲ್ದೇವ್ರು ಕೊಡಿ ಅವ್ರಿಗೆ ಅಂತಾಳೆ. ಯಾವ ಜನ ಬಂದರೂ ಅದೊಂದು ಬುದ್ಧಿ ಎಲ್ಲ ಚೆನ್ನಾಗದ ಅವಳಿಗೆ, ಸೊಂಟಲ್ಲಿ ಒಂದು ಅವಳಿಗೆ ಐವಾಗ
0: ಸಂಸ್ಥೆಯಲ್ಲಿ ಏನಾದ್ರು ಜೀವನಾಭಿವೃದ್ಧಿ ಕೌಶಲ್ಯ ಅಥವಾ ಉದ್ಯೋಗ ಸಂಬಂಧಪಟ್ಟಂತೆ ಏನಾದ್ರು ತರಬೇತಿ ತಗೊಳಕ್ಕೆ ಇಷ್ಟಪಡ್ತಾಳೆ ಅವಳು?
1: ಓ, ಅವೆಲ್ಲ ತಗತೀನಿ ಅಂತಾಳೆ. ಈಗಲೂ ಹೋಗೋಣ ನಡ್ರಿ ಅಂತಾಳೆ, ಈಗಲೂ ಹೋಗೋ ಅಂತಾಳೆ ಅವರು. ಅವನ್ನ ಏ ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು. ಧರ್ಮಸ್ಥಳಕ್ಕೆ ಕರ್ಕೊಯ್ತೀನಿ ಅಂದದ ಅಕ್ಕಯ್ಯ, ತಿರುಪ್ತಿ ಕರ್ಕೊಯ್ತೀನಿ ಅಂದದ ಅಕ್ಕಯ್ಯ. ಹ್ಞೂ, ನಾನು ತವೆ ಮಡಿಕೊಂಡಿದ್ದಕ್ಕೆ ಆಸೆ ಹೋಗೋ ನಡ್ರಿ, ಅದಕ್ಕೆ ನನ್ನ ಕಾಸಿಲ್ವ ನಟ್ರಿ ತಗೊಂಡು ಅಂತಾಳೆ. ಅವೆಲ್ಲ ಚೆನ್ನಾಗದ ಅಂದ್ರೆ ಹೇಳ್ದವ್ರ ಮಾತು ಕೇಳಲ್ಲ, ಸೊಂಟ ಒಂದು ಐಬು ಹೆಂಗೆ ಇಟ್ಕೊಂಡು ಕಂಬಿ ಗಿಂಬಿ ಓಸಿ ನಡೆಯೋ, ಅವ್ರಿಗೂ ಹಿಂಸೆ ಕೊಡಬಾರ್ದು ಅನ್ನೋದು ಅವಳು ಆತ್ಮದಲ್ಲಿ ಬೆಳೆಯಲ್ಲ. ನಾ ಏನು
0: ಚಾಲೆಂಜ್ ಆಗಿ ಬದುಕಬೇಕು ಅನ್ನೋದು ಅವಳಿಗೆ ಅನ್ನಿಸ್ತಾ ಇಲ್ಲ.
1: ಹ್ಞೂ, ಒಂಥರ ಪೆದ್ದಂಗೆ ಆಗೋದು.
0: ಈಗ ವಿಶೇಷ ಚೇತನ ಅನ್ನೋದು ಒಂದು ಶಾಪ ಅಂತ ಕೆಲವರು ಜೀವನ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನೀವು ಒಬ್ಬ ವಿಶೇಷ ಮಗುವಿನ ತಾಯಿಯಾಗಿ?
1: ನಾನು ಬಯ್ಯದ ದಾರಿ ಕೊಡಲ್ಲ ನೋಡಿ, ಅದ್ರ ಹಣ ಬರ ಇದ್ದಂಗೆ ಆಯ್ತವ್ರು, ಯಾರು ಅದನ್ನು ಮಾತಾಡೋಕ್ಕೋಬೇಡಿ, ಅನ್ನಕ್ಕೋಬೇಡಿ. ಏನ ಅದ್ರ ಹಣಲ್ಲಿ ಬರ್ದದ, ನಾವು ಇರೋವ್ರ ಗಂಟ ನಾವು ನೋಡ್ಕೋತೀವಿ, ನಿಮ್ಗೆ ಯಾರೋ ಮಾತಾಡೋಕ್ಕೋಬೇಡಿ ಅಂತೇನು ಅನ್ನೋದು. ಅವ್ರ ತಾಯಿ ಅವ್ರ ತಂದೆ ಬೋದ್ರು ನಾನು ಬೈಸಕ್ಕೆ ದಾರಿ ಕೊಡಲ್ಲ, ಬೈಬೇಡಿ ಅದ್ರ ಹಣಲ್ಲಿ ಬರ್ದದು, ನಾವು ಇರೋವ್ರ ಗಂಟ ನೋಡ್ಕೊಳೋ ಆಚೆಗೆ ಅದ್ರ ಹಣ ಬರೋ, ಯಾರೂ ಬೈಬೇಡಿ ಅಂತ. ನಾನು ಇದೊಂದಕ್ಕೆಲ್ಲ ನಾನು ಅಂಥ ಮಕ್ಕಳಿಗೆ ಯಾರಿಗಾದ್ರೂ ಹೇಳ್ತೀನಿ, ಪಾಪ ಬೈಬೇಡಿ ಆಡಬೇಡಿ,
0: ಈಚಲ್ ಪ್ರಪಂಚನೇ ತೋರಿಸಲ್ಲ. ಈ ನಿಟ್ಟಲ್ಲಿ ಅವಳಿಗೆ ಎಲ್ಲ ವಾತಾವರಣ ಪರಿಚಯ ಮಾಡ್ತೀರ ನೀವು?
1: ಓ, ಯಾರು ಬಂದರೂ ಈಚೆ ಕರ್ಕೊಬತ್ತೀನಿ, ಗಾಡಿಲೇ ತಳ್ಕೊಬಂದು ಅವ್ರಿಗೆ ಯಾವ ಜನ ಬೇಕು ಎಲ್ಲರೂ ಮಾತಾಡ್ತಾಳೆ. ರೋಡ್ಗಂಡು ತಿರ್ಗೋ ಜನನೆಲ್ಲ ಮಾತಾಡ್ಸ್ತಾಳೆ, ಕಾಫಿ ಆಯ್ತಾ, ನೀವು ನಾಷ್ಟ ಮಾಡಿದ್ರಿ, ನೀವು ತಿಂಡಿ ಮಾಡಿದ್ರಿ ಅಂತ ಎಲ್ಲರನ್ನೂ ಮಾತಾಡ್ತಾಳೆ.

0: ನಾನು ಯಾವ ಜನ ಬಂದ್ರು ಈಚೆ ಕರ್ಕೊಂಡವಳು ಪರಿಚಯ ಮಾಡ್ಕೊಡ್ತೇನೆ.
1: ಮನೇಲಿ ಕೂರಿಸಲ್ಲ ಅವಳನ್ನ?
0: ಕೂರಿಸಲ್ಲ ಅವಳನ್ನ, ಅವಳ ಇಷ್ಟ ಪ್ರಕಾರ ಬಿಟ್ಬಿಡ್ತೀನಿ ಅವಳನ್ನ. ಈಚೆ ನೀನು ಅಡೀತಿ ಅವದಾಡು, ಆಮೇಲೆ ಸ್ವಲ್ಪ ಈರ್ಮಂಡಿಗಲ್ಲಿ ಹಾಕೊಂಡು ತೇಮೆಯವು ಅಂತೆಲ್ಲ ಬಿಡ್ತೀನಿ. ಈಗ ಮಳೆ ಹಿಡ್ದಿರೋ ಗಂಟ ಈಚೆ ಬರಲ್ಲ, ಮಳೆ ಇಲ್ದವ್ರೆ ಈಚೆ ಇರ್ತಾಳೆ ಎಷ್ಟೊತ್ತಿನಲ್ವ. ಈಚೆ ಬಿಡ್ತೀನಿ ನಾನು.
1: ಈ ನಿಟ್ಟಿನಲ್ಲಿ ಅವಳು ಸರಿ ಹೋಗೋಕೆ ನೀವು ಯಾವ ಥರ ತಯಾರಿಗಳು ಬೇಕು ಅದನ್ನೆಲ್ಲ ಎಲ್ಲ ತಯಾರಿಗಳನ್ನು ಮಾಡಿ ಸಹಕಾರನು ಕೊಡ್ತೀರಾ, ಬಟ್ ಅವಳಿಗೆ ಎದಳ್ಬೇಕು ಅನ್ನೋ ಒಂದು ಬಲ ಸಾಲ್ತಿಲ್ಲ.
0: ಈ ಸೊಂಟ ಒಂದು ಅವಳಗ ಇದಿಲ್ಲ, ಬಿಗಿ ಇಲ್ಲ, ಸೊಂಟ ಒಂದು ಸರಿ ಆಗ್ಬಿಟ್ರೆ ಎದ್ದು ಬಿಡ್ತಾಳ. ಹಿಂಗ್ ಮುಗ್ಗುರು ಸವತ್ಗೆ ಏನಾಯ್ತದ, ಹಿಂಗ ಚಳುಕಂದದೇನೋ ಹಿಂಗ ಅಂದು ಬಿಡ್ತಾಳ, ಆಗ ದಡಾರ್ನ ಬಿದ್ದೈತಾಳ.
1: ಈ ನಿಟ್ಟಿನಲ್ಲಿ ಈಗ ಅವಳನ್ನ ನೋಡ್ಕೋಬೇಕು ಅಂತಂದ್ರೆ ಈಗ ಮನೆ ಅವಳನ್ನ ನೋಡ್ಕೋಬೇಕು, ನಿಮ್ಮ ಆರೋಗ್ಯ ನೀವೇ ನಿಗಾ ವಹಿಸ್ಕೋಬೇಕು, ಇದೇನಾರ ಕಷ್ಟ ಆಗ್ತಿದ್ಯಾ ನಿಮ್ಗೆ?
0: ಕಷ್ಟ ಆಯ್ತದ ಅಂದ್ಬಿಟ್ಟು ನಮ್ ಬಿಟ್ಬಿಡಂಗು ಇಲ್ವಲ್ಲ, ನೋಡ್ಕಲ್ಲೇಬೇಕಲ್ಲ ಇರೋವ್ರ ಗಂಟ. ಈಗ ನಮಗ್ ಕಷ್ಟ, ನಮ್ಮ ಕಷ್ಟ ಅಂದ್ರೆ ರಾತ್ರಿ ಹೊತ್ತೆಲ್ಲ ಮನೆ ಕಣ್ಣು ಅಳ್ತೀವಿ, ಬೆಳ್ಕರಿಟ್ಲೆ ನೋಡ್ಕೊಳ್ಳೇಬೇಕಲ್ಲ. ಇನ್ಯಾರ್ಗು ಹೇಳಾಗಿದ್ದು, ಯಾರಿಗೂ ಹೇಳಂಗಿಲ್ಲ.
1: ನಮ್ಗೇನು ಮಾತ್ರೆ ಹತ್ರ ತಗೋತಿಲ್ಲ?
0: ಇಲ್ಲ ಇಲ್ಲ, ಯಾವ ಮಾತ್ರನು ಕೊಡ್ತಾ ಇಲ್ಲ ನಾವು. ಮಾತ್ರ ಆಗಿದ್ರೆ ಏನು ತಂದು ಕೊಡ್ತಾ ಇಲ್ಲ, ಚೆನ್ನಾಗಿ ನೋಡ್ಕೊತೀವಿ.
1: ಹೀಗೆ ಚೆನ್ನಾಗಿ ಅವಳ ಒಂದು ಏಳಿಗೆಗೆ ನೀವು ಶ್ರಮಿಸ್ತಾ ಇರೋದು ನಮಗೂ ತುಂಬ ಖುಷಿಯ ವಿಚಾರ ಅಮ್ಮ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ನಮಸ್ತೆ.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಮಗಳ ಒಂದು ಸಿಪಿ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಹೆಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಶ್ರೀಮತಿ ನಾಗಮ್ಮ ಮತ್ತು ಧನಲಕ್ಷ್ಮಿರವರು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು ಮತ್ತು ಶ್ರೀಮತಿ ನಾಗಮ್ಮರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದೇವದಾಸು, ಡಾಕ್ಟರ್ ಸುಧೀರ್ ಬೆಂಗಳೂರು, ರಂಗನಾಥ್ ಸುರೇಶ್, ಡಾಕ್ಟರ್ ದಿವ್ಯಶ್ರೀ, ಪ್ರದೀಪ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 25 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 21 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ.

ಈಗಾಗಲೇ ಕೇಳಿದಿರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯತರಸ್ ರವರು ನರರೋಗ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನವನ ಹಿಮ್ಮೆದುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೆರೆಬಲಂ ಎನ್ನುವುದು ಲ್ಯಾಟಿನ್ ಪದ. ಇದು ಮೆದುಳಿನ ಹಿಂಭಾಗ, ನರಗಳಿಗೆ ಸಂಬಂಧಿಸಿದ ಎಲ್ಲ ನಿಯಂತ್ರಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ಬಿಚ್ಚಿ ತೆರೆದಾಗ ನಾವು 1 ಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದ ನರಗಳಿಂದ ಕೂಡಿದ ಅಂಗಾಂಶವನ್ನು ಕಾಣುತ್ತೇವೆ. ಇವು 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಯಾಮದ ಸುರಕ್ಷಿತ ಪ್ರದೇಶದಲ್ಲಿ ಇರುತ್ತವೆ. ಈ ಹಿಮ್ಮೆದುಳಿನಲ್ಲಿ ಲವಣಾಂಶಗಳಾದ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮುಂತಾದವು ಸರಿಯಾದ ಪ್ರಮಾಣದಲ್ಲಿದ್ದು ಮಾನವನ ಅರಿವಿಗೆ ಸಂಬಂಧಿಸಿದ ಕ್ರಿಯೆಗಳನ್ನು ತೂಗಿಸುತ್ತವೆ. 60 ಕಿಲೋಗ್ರಾಂ ತೂಗುವ ಮಾನವನ ಹಿಮ್ಮೆದುಳಿನ ತೂಕ ಕೇವಲ 142 ಗ್ರಾಂ. ಹಿಮ್ಮೆದುಳಿನಲ್ಲಿ ಮೆದುಳಿನ ಮೂಲಭೂತ ಕೋಶಗಳಾದ ಚಿಕ್ಕ ಚಿಕ್ಕ ನ್ಯೂರಾನ್ ಅಥವಾ ನರಕೋಶಗಳು ಇರುತ್ತವೆ. ಒಂದು ನ್ಯೂರಾನ್ ಅಥವಾ ನರಕೋಶವು ಕೇವಲ 10 ಕಿಲೋಗ್ರಾಂ. ಅದರ ವ್ಯಾಸವು 0.1 ಮಿಲಿಮೀಟರ್ ಉದ್ದ ಇದ್ದು ಇಂತಹ 69 ಶತಕೋಟಿ ನ್ಯೂರಾನ್ಗಳಿಂದ ಕೂಡಿರುತ್ತದೆ. ಇವು ಬಾಹ್ಯ ಪ್ರಪಂಚದ ಸಂವೇದನೆಗಳಾದ ಸ್ನಾಯುಗಳ ಜ್ಞಾನ ಗ್ರಹಣದ ಕ್ರಿಯೆಗಳು ಸುಸಂಬದ್ಧವಾಗಿ ನಡೆಯುವಂತೆ ಮಾಡತೊಡಗುತ್ತದೆ. ಅಲ್ಲದೆ ಅದು ದೇಹದ ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ. ಈ ಸಂಕೀರ್ಣವಾದ ಹಿಮ್ಮೆದುಳಿನ ರಚನೆಯನ್ನು ಸೂಕ್ಷ್ಮ ದರ್ಶಕಗಳಲ್ಲಿ ವೀಕ್ಷಿಸಿದರೆ 3 ಭಾಗಗಳನ್ನು ಕಾಣಬಹುದು. ಮೊದಲ ಭಾಗ ಸೋಮ. ಇದು ನರಕೋಶದ ಕೇಂದ್ರ ಭಾಗವಾಗಿದ್ದು ಅದರ ದೇಹ ಎನ್ನಬಹುದು. ಇದು ಬಾಹ್ಯ ಪ್ರಚೋದನೆಯಿಂದಾದ ಮಾಹಿತಿಯನ್ನು ಸ್ವೀಕರಿಸಿ ಡೆಂಡ್ರಸ್ ಎನ್ನುವುದು ತೆಳುವಾದ ನರತಂತುಗಳಾಗಿದ್ದು ಮಾಹಿತಿಯನ್ನು ನರಕೋಶಕ್ಕೆ ಒದಗಿಸುತ್ತದೆ. ಕಡೆಯದು ಆಕ್ಸಾನ್. ಇದು ಉದ್ದವಾದ ನರಕೋಶದಿಂದ ವಿಸ್ತರಿಸಲಾದ ನರತಂತು.

ಬಂಧವಾಗಿದ್ದು ನರಗಳ ಸಂಜ್ಞೆಗಳನ್ನು ಸೋಮದಿಂದ ಸಾಗಿಸಿ ಪ್ರಚೋದನೆಗಳನ್ನು ಹಿಂದಿರುಗಿಸುತ್ತದೆ. ಡ್ರೆಂಡ್ರೈಡಸ್ ಮತ್ತು ಆಕ್ಷನ್ಗಳು ಹಿಮ್ಮೆದುಳಿನ ಜಾಲಬಂಧಗಳನ್ನು ಸೃಷ್ಟಿಸಿ ತಮ್ಮ ಕೆಲಸಗಳನ್ನು ಮಾಡುತ್ತವೆ. ಹಿಮ್ಮೆದುಳು ಮತ್ತು ನಕ್ಷತ್ರ ಮತ್ತಿತರ ಆಕಾಶ ಕಾಯಗಳಿಂದ ತುಂಬಿದ ವಿಶ್ವ ಇವೆರಡರ ಸಂಬಂಧವನ್ನು ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರಜ್ಞರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ನಕ್ಷತ್ರಗಳಿಂದ ತುಂಬಿದ ವಿಶ್ವ ಹಾಗೂ ನರಕೋಶಗಳಿಂದ ತುಂಬಿದ ಹಿಮ್ಮೆದುಳು ಗಾತ್ರದಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದರೂ ಇವೆರಡೂ ಒಂದೇ ಬಗೆಯ ಜಾಲಬಂಧವನ್ನು ಹೊಂದಿವೆ ಮತ್ತು ಹೋಲಿಕೆಗಳನ್ನು ಪಡೆದಿವೆ. ಇಟಲಿಯ ಬಗೋನ ವಿಶ್ವವಿದ್ಯಾಲಯದ ಖಗೋಳ ಭೌತ ವಿಜ್ಞಾನಿಯಾದ ಫ್ರಾಂಕೋ ವಾಸ್ ಮತ್ತು ಅಲ್ಲಿಯ ವರೇನಾ ವಿಶ್ವವಿದ್ಯಾಲಯದ ನರ ಶಸ್ತ್ರಚಿಕಿತ್ಸಾ ತಜ್ಞರಾದ ಆಲ್ಬರೋ ಫೆಲಿಟಿರವರುಗಳು ಒಟ್ಟಿಗೆ ಸೇರಿ ಸಂಕೀರ್ಣ ರಚನೆಯನ್ನು ಹೊಂದಿರುವ ವಿಶ್ವ ಮತ್ತು ಹಿಮ್ಮೆದುಳು ಇವುಗಳಿರುವ ಹೋಲಿಕೆಗಳನ್ನು ಅಧ್ಯಯನ ಮಾಡಿ ಪ್ರಕಟಿಸಿದ್ದಾರೆ. ಹಿಮ್ಮೆದುಳು ಅಥವಾ ಸೆರೆಬೆಲಮ್ ಅಂಗವು ಮನುಷ್ಯನ ಸ್ನಾಯುಗಳ ಕ್ರಿಯೆ ಮತ್ತು ಸಮತೋಲನವನ್ನು ಸುಸಂಬದ್ಧವಾಗಿ ನಿಯಂತ್ರಿಸುವ ಮೆದುಳಿನ ಹಿಂಭಾಗ. ಇದು ವಿಶ್ವದಲ್ಲೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ ಎಂದರೆ ನರಮಂಡಲ ಸಂಶೋಧಕರಾದ ಕ್ರಿಸ್ಟಫ್ ಕೋಚ್ ಹೇಳಿದ್ದಾರೆ. ನಕ್ಷತ್ರಗಳು ಮತ್ತು ಇತರೆ ಆಕಾಶ ಕಾಯಗಳಿಂದ ತುಂಬಿರುವ ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಹಿಮ್ಮೆದುಳಿನಲ್ಲಿ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಮಾಹಿತಿಯನ್ನು ಕೊಂಡೊಯ್ಯುವ ಡ್ರೆಂಡ್ರೈಸ್ ಮತ್ತು ಆಕ್ಷನ್ಸ್ಗಳು ತೆಳುವಾದ ನರತಂತುಗಳಾಗಿದ್ದು ಈ ತಂತುಗಳ ಛೇದಕಗಳಲ್ಲಿ ನರಕೋಶಗಳ ಕೇಂದ್ರವಾದ ಸೋಮಗಳು ಸ್ಥಾಪಿತವಾಗಿ ಜಾಲಬಂಧವನ್ನು ಸೃಷ್ಟಿಸುತ್ತವೆ. ವಿಶ್ವದಲ್ಲಿ ಕಪ್ಪು ದ್ರವ್ಯ ಶೀತಲ ಜಲಜನಕದೊಂದಿಗೆ ಸಾಂದ್ರೀಕೃತಗೊಂಡು ತಂತಿಯಂತಹ ತಂತುಗಳ ಛೇದಕ ಬಿಂದುಗಳಲ್ಲಿ ನಕ್ಷತ್ರ ಪುಂಜಗಳು ಮತ್ತು ನಕ್ಷತ್ರಗಳ ಗೊಂಚಲುಗಳು ಸ್ಥಾಪಿತವಾಗಿ ಜೇಡ ಬಲೆಯಂತೆಯೇ ಜಾಲಬಂಧವನ್ನು ಸೃಷ್ಟಿಸುತ್ತವೆ. ಹಿಮ್ಮೆದುಳಿನ ಜಾಲಬಂಧದಲ್ಲಿ ಪ್ರತಿಶತ 30 ಭಾಗ ದ್ರವ್ಯರಾಶಿಯಿಂದ ನ್ಯೂರಾನ್ಗಳು ರಚಿಸಲ್ಪಟ್ಟಿವೆ. ವಿಶ್ವದ ಜಾಲಬಂಧದಲ್ಲಿ ಕೇವಲ ಪ್ರತಿಶತ 30 ಅಂಶದ ದ್ರವ್ಯರಾಶಿಯಿಂದ ಎಲ್ಲ ನಕ್ಷತ್ರ ಪುಂಜ ಮತ್ತೆಲ್ಲ ಆಕಾಶ ಕಾಯಗಳು ನಿರ್ಮಿತವಾಗಿವೆ ಎಂದು ಖಗೋಳ ಭೌತ ವಿಜ್ಞಾನಿಯಾದ ಫ್ರಾಂಕೋ ವಾಸ್ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ತಿಳಿಸಿದ್ದಾರೆ. ಹಿಮ್ಮೆದುಳಿನಲ್ಲಿ ನರಕೋಶಗಳ ಜಾಲಬಂಧದ ವಿತರಣೆಯ ಏರಿಳಿತವು 1 μm ಹಿಡಿದು 0.1 mm ವರೆಗೂ ಇದೆ. ವಿಶ್ವದ ಜಾಲಬಂಧದ ವಿತರಣೆಯ ಏರಿಳಿತವು ಅದರದೇ ಆದ ದೊಡ್ಡ ಪ್ರಮಾಣದಲ್ಲಿ ಅಂದರೆ 0.5 ದಶಲಕ್ಷದಿಂದ ಹಿಡಿದು 500 ದಶಲಕ್ಷ ಜ್ಯೋತಿರ್ವರ್ಷದವರೆಗೂ ಇದೆ. ಹಾಗಾಗಿ ಎರಡು ಏರಿಳಿತವು ಒಂದೇ ಅನುಪಾತದಲ್ಲಿದೆ. ಕೇವಲ 40-50 mm ವ್ಯಾಸವಿರುವ ಹಿಮ್ಮೆದುಳು 69 ಶತಕೋಟಿಯಷ್ಟು ನರಕೋಶಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ನರಕೋಶವು ಇತರೆ 1000 ನರಕೋಶಗಳಿಗೆ ಸಂಪರ್ಕ ಹೊಂದಿದ್ದು ಒಂದು ಸಂಕೀರ್ಣ ಜಾಲಬಂಧವನ್ನು ಏರ್ಪಡಿಸಿದೆ. ಅನಂತವಾದ ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು 100 ಶತಕೋಟಿ ನಮ್ಮ ಕ್ಷೀರ ಪಥದಂತಹ ತಾರಾಗಣಗಳನ್ನು ಹೊಂದಿವೆ. ನಮಗೆ ಗೋಚರಿಸುತ್ತಿರುವ ವಿಶ್ವವು ಸುಮಾರು 90 ಶತಕೋಟಿ ಜ್ಯೋತಿರ್ವರ್ಷ ವ್ಯಾಸವುಳ್ಳ ಅಥವಾ ಅದಕ್ಕಿಂತ ಹೆಚ್ಚು ವ್ಯಾಪ್ತಿಯಲ್ಲಿ ಆವರಿಸಿದೆ ಎಂದು ಖಗೋಳ ವಿಜ್ಞಾನಿಗಳು ಲೆಕ್ಕ ಹಾಕುತ್ತಾರೆ. ಪ್ರತಿಯೊಂದು ತಾರಾಗಣವು ಸುಮಾರು 100 ಶತಕೋಟಿ ನಕ್ಷತ್ರಗಳನ್ನು ಒಳಗೊಂಡಿದ್ದು ಅವುಗಳು ಗುಂಪುಗೂಡಿ ಸುಮಾರು 10 ದಶಕೋಟಿ ಅಥವಾ ಅದಕ್ಕಿಂತಲೂ ಹೆಚ್ಚು ತಾರಾಗಣಗಳ ಗೊಂಚಲುಗಳನ್ನು ಜಾಲಬಂಧವನ್ನು ನಿರ್ಮಿಸಿದೆ. ಮೆದುಳಿನಲ್ಲಿರುವ ಪ್ರತಿಯೊಂದು ನರಕೋಶವು ನರತಂತುಗಳಿಂದ ಒಂದಕ್ಕೊಂದು ಸಂಪರ್ಕ ಹೊಂದಿದ್ದು ಮಾಹಿತಿ ಮತ್ತು ಶಕ್ತಿಯ ಸಂವಹನ ಮೆದುಳು ಮತ್ತು ವಿಶ್ವ ಎರಡರಲ್ಲೂ ಅವುಗಳ ದ್ರವ್ಯರಾಶಿ ಸುಮಾರು 25% ಮಾತ್ರ ಇರುತ್ತದೆ. ಮೆದುಳಿನ ಸಂಯೋಜನೆಯಲ್ಲಿ 77% ನೀರಿನಿಂದ ಕೂಡಿದರೆ ವಿಶ್ವವು 68-72% ಕಪ್ಪು ಶಕ್ತಿಯನ್ನು ಹೊಂದಿರುತ್ತದೆ. ಖಗೋಳ ಭೌತ ವಿಜ್ಞಾನಿಗಳಾದ ಫ್ರಾಂಕೋ ವಾಸ್ ತಮ್ಮ ಸಂಶೋಧನೆಯಿಂದ ಹೇಳುವಂತೆ ಸಹಜ ಸ್ಥಿತಿಯ ಮಾನವನ ಮೆದುಳು ನೆನಪಿನ ಶಕ್ತಿಯ ಸಾಮರ್ಥ್ಯವನ್ನು ಸುಮಾರು 2.5% ಫೆಟಾಬೈಟ್ಸ್ ಇದ್ದರೆ ವಿಶ್ವದ ಜಾಲಬಂಧದ ಸಂಕೀರ್ಣತೆಯನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಲು ಬೇಕಾದ ನೆನಪಿನ ಸಾಮರ್ಥ್ಯವು ಹೆಚ್ಚೇನೂ ವ್ಯತ್ಯಾಸವಿಲ್ಲದೆ 4.3 ಪೆಟಾಬೈಟ್ಸ್ ಇದೆ ಎಂದು ಅಂದಾಜು ಮಾಡಿರುತ್ತಾರೆ. ಇಲ್ಲಿ ಮಾನವನ ಮೆದುಳಿನಲ್ಲಿ ಸಂಗ್ರಹಿಸಿರುವ ನೆನಪಿನ ಸಾಮರ್ಥ್ಯದ ಮಾಹಿತಿಯನ್ನು ವಿಶ್ವದ ನಕ್ಷತ್ರ ಪುಂಜಗಳ ವಿತರಣೆಯ ಸಂಕೇತದಲ್ಲಿ ಇಡಲಾಗಿದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ
ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಬಗ್ಗೆ

0: ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನೋ ಅನುಗಾಲವೂ ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು. ಇಲ್ಲಿ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದ ಮುಂದುವರಿದ ಭಾಗವಾಗಿ ಈ 6ನೇ ಶ್ಲೋಕವನ್ನು ತಿಳಿಸ್ತಾ ಇದ್ದಾನೆ. 5ನೇ ಶ್ಲೋಕದಲ್ಲಿ ಮರಣಕಾಲದಲ್ಲಿ ಯಾರು ನನ್ನನ್ನೇ ಸ್ಮರಣೆ ಮಾಡುತ್ತಾ, ಅಂದರೆ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಮರಣ ಹೊಂದುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ, ನನ್ನ ಬಳಿಯೇ ಬರುತ್ತಾರೆ ಎಂಬ ಅಂಶವನ್ನು ತಿಳಿಸಿದ್ದ. ಅದು ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡದಲೇ ಬೇರೆ ಏನನ್ನೋ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಯಾವ ಮರಣ ಕಾಲದ ಸಮಯದಲ್ಲಿ ಯಾವ ವಸ್ತುವನ್ನು, ಯಾವ ಜೀವಿಯನ್ನು ಅಥವಾ ಯಾವುದನ್ನು ನೆನೆಯುತ್ತಾ ಪ್ರಾಣವನ್ನು, ದೇಹವನ್ನು ತ್ಯಜಿಸ್ತಾರೋ ನಂತರ ಮುಂದಿನ ಮರುಜನ್ಮದಲ್ಲಿ ಅವರು ಅದನ್ನೇ, ಅವನನ್ನೇ ಅಥವಾ ಆ ರೂಪವನ್ನೇ ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅಂದರೆ ಭಗವಂತನನ್ನು ನಾವು ನೆನಪಿಸ್ಕೊಳ್ಳಲಿಲ್ಲ, ಅದನ್ನು ಬಿಟ್ಟು ಬೇರೆ ಏನೋ ನೆನಪಿಸ್ಕೊಂಡೆ ಅಂತಂದರೆ ಏನಾಗತ್ತೆ? ಮರಣಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಿರುವನೋ ಅದನ್ನೇ ಅವನು ಹೊಂದುತ್ತಾನೆ. ಅಂದರೆ ಅವನಿಗೆ ಯಾವ ದೇವತೆಯ ಮೇಲೆ ಇಷ್ಟವೋ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರೆ ಅದನ್ನೇ ಹೊಂದುತ್ತಾನೆ. ಅದ್ರ ಬದಲಿಗೆ ಈ ಪ್ರಪಂಚದ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅವನ ಆಸೆ ಬಲವಾಗಿದ್ರೆ ಅವನು ಅದೇ ವಾತಾವರಣದಲ್ಲಿ ಹುಟ್ಟುತ್ತಾನೆ. ಅಥವಾ ಹಲವು ವಸ್ತುಗಳ ಮೇಲೆ ಅವನಿಗೆ ಆಸೆ ಇದ್ರೆ ಅದಿನ್ನೂ ಹಿಂಗಿಲ್ಲ ಅಂತಂದ್ರೆ ಅದನ್ನು ಇನ್ನೂ ಅನುಭವಿಸಬೇಕೆಂಬ ಆಸಕ್ತಿ ಬಲವಾಗಿ

ಹಾಗಾಗಿ ಆ ಒಂದು ವಸ್ತುಗಳನ್ನು ಪಡೆಯುವಂಥ ಸ್ಥಳ ಯಾವುದಿದೆಯೋ ಆ ಅನುಭವಿಸುವಂಥ ಸ್ಥಳದಲ್ಲಿಯೇ ಅವನು ಹುಟ್ಟುತ್ತಾನೆ. ಅಂದರೆ ಸಾಯುವ ಕಾಲದಲ್ಲಿ ಆ ಸಾಯುವಂಥ ಮರಣ ಹೊಂದುವಂಥ ವ್ಯಕ್ತಿ ತನ್ನ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರನ್ನ ತುಂಬ ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿಯನ್ನೇ ನೆನಪಿಸಿಕೊಂಡು ಅವನು ಸಾಯುಜ್ಯ ಹೊಂದಿದ್ರೆ ಮುಂದಿನ ಜನ್ಮದಲ್ಲಿ ಅವನು ಆ ವ್ಯಕ್ತಿಯ ರೂಪದಲ್ಲಿಯೋ ಅಥವಾ ಅವನ ವ್ಯಕ್ತಿಯಿಂದನೋ ಅಥವಾ ಆ ವ್ಯಕ್ತಿಗೆ ತುಂಬ ಹತ್ತಿರವಾಗುವಂಥ ಒಂದು ಜಾಗದಲ್ಲಿ ಆತ ಜನ್ಮ ತಾಳ್ತಾನೆ. ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ಆಸೆ ಪಟ್ಟು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದೆ ಆದರೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಆ ವಸ್ತುವನ್ನು ಪಡೆಯೋದಕ್ಕೆ ಯಾವ ಸ್ಥಳ ಸೂಕ್ತವೋ ಅಲ್ಲಿ ಜನ್ಮ ತಾಳ್ತಾನೆ. ಇನ್ನು ಏನಾದರೂ ತುಂಬ ಆಸೆ ಪಟ್ಟು ಈ ಒಂದು ವಸ್ತುವನ್ನು ನಾನು ಅನುಭವಿಸಲೇಬೇಕು ಅಥವಾ ಈ ಒಂದು ವ್ಯಕ್ತಿಯನ್ನು ನಾನು ಗಳಿಸ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಅಥವಾ ಅದೇ ವಸ್ತುವನ್ನು ಸ್ವೀಕರಿಸೋದಕ್ಕೋಸ್ಕರ ಯಾವ ಜಾಗ ಸೂಕ್ತವೋ ಆ ಜಾಗದಲ್ಲಿಯೇ ಆತ ಹುಡ್ತಾನೆ. ಹಾಗಾಗಿ ಈ ಪ್ರಪಂಚದ ವಸ್ತುಗಳ ಮೇಲಿನ ಪ್ರೀತಿ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಅವನು ಯಾವ ಸ್ಥಳದಲ್ಲಿ ಯಾವ ಜಾಗದಲ್ಲಿ ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ದ್ವೇಷ ಬಲವಾಗಿದ್ದರೂ ನಾವು ಅದನ್ನು ತೀರಿಸಿಕೊಳ್ಳುವುದಕ್ಕೆ ಆ ಸ್ಥಳದಲ್ಲಿ ಹುಟ್ಟುತ್ತೇವೆ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಏನಾದರೂ ನಮ್ಮಲ್ಲಿ ತುಂಬ ದ್ವೇಷ ಇದ್ದು ತುಂಬ ಅಸೂಯೆ ಇದ್ದು ತುಂಬ ರೋಷಾಗ್ನಿ ಇದ್ದು ಆ ರೋಷವನ್ನು ಆ ದ್ವೇಷವನ್ನು ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಪ್ರಬಲವಾದಂಥ ಒಂದು ಶಕ್ತಿ ನಮ್ಮೊಳಗೆ ಸಂಚಯ ಆಗಿಬಿಡ್ತು ಅಂತಂದರೆ ಖಂಡಿತವಾಗಿಯೂ ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಸಾಯುಜ್ಯ ಹೊಂದಿರುವಂಥ ವ್ಯಕ್ತಿ ಸಂಕಲ್ಪ ಮಾಡಿಕೊಳ್ತಾನಂತೆ. ಬರೀ ಕೇವಲ ಪ್ರೀತಿಗಾಗಿ ಮಾತ್ರ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದಲ್ಲ, ಹಲವಾರು ಬಾರಿ ದ್ವೇಷಕ್ಕೋಸ್ಕರವೂ ಕೂಡ ಆ ವ್ಯಕ್ತಿ ಜನ್ಮ ತಾಳ್ತಾನೆ. ಹಾಗಾಗಿ ಪ್ರೀತಿ ಹೇಗೆ ನಮ್ಮನ್ನು ಒಂದು ವಸ್ತುವಿಗೆ ಕಟ್ಟಿ ಹಾಕುತ್ತೋ ದ್ವೇಷವೂ ಕೂಡ ಅದಕ್ಕಿಂತ ಬಲವಾಗಿ ದ್ವೇಷಿಸುವ ವಸ್ತುವಿಗೆ ನಮ್ಮನ್ನು ಕಟ್ಟಿ ಹಾಕುತ್ತೆ. ಪ್ರೀತಿಯ ಸಂಬಂಧಕ್ಕಿಂತ ದ್ವೇಷದ ಸಂಬಂಧ ಅತಿ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಜಯ ವಿಜಯರಿಗೆ ದೂರ್ವಾಸರು ಶಾಪ ಕೊಟ್ಟಾಗ ನೀನು 7 ಜನ್ಮಗಳು ದೇವರ ಮಿತ್ರನಾಗಿ ಹುಟ್ಟುತ್ತೀಯೋ ಅಥವಾ 3 ಜನ್ಮಗಳು ದೇವರ ಶತ್ರುಗಳಾಗಿ ಹುಟ್ಟುತ್ತೀಯೋ ಅಂಥೇಳಿ ಅಂದಾಗ ಆ ಜಯವಿಜಯರು ತುಂಬ ಹತ್ತಿರದ ಹಾದಿಯನ್ನು ಹುಡುಕಿಕೊಂಡ್ರು. ಅದೇ ದ್ವೇಷದ ಮೂಲಕ ಅವ್ರಿಗೆ ಕೇಳ್ತಾರೆ, ದೂರ್ವಾಸರಿಗೆ ಶಾಪ ಕೊಡ್ತಾ ಇರ್ತಾರೆ ಜಯವಿಜಯರಿಗೆ. ಆಗ ಕೇಳ್ತಾರೆ, ಜಯವಿಜಯರೇ ನಾನು ನಿನಗೆ ಶಾಪ ಕೊಟ್ಟಾಯ್ತು, ಆದರೆ ನಿಮ್ಮಲ್ಲಿ 2 ಆಯ್ಕೆ ಇದೆ. ನೀನು 7 ಜನ್ಮಗಳ ಕಾಲ ದೇವರ ಮಿತ್ರನಾಗಿ ಹುಟ್ಟಬಹುದು ಅಥವಾ 3 ಜನ್ಮಗಳ ಕಾಲ ದೇವರ ಶತ್ರುಗಳಾಗಿ ಹುಟ್ಟಬಹುದು, ನಿಮಗೆ ಯಾವುದು ಬೇಕು ಆಯ್ಕೆ ಅಂತ ಹೇಳಿ ಕೇಳಿದಾಗ ಜಯವಿಜಯರು ಕೊಂಚ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, 7 ಜನ್ಮ ನಾವು ದೇವರ ಮಿತ್ರನಾಗಿನೂ ಹುಟ್ಟಬಹುದು, ಆದರೆ ದೇವರ ಮಿತ್ರನಾಗಿ ಕಾಯ್ತಾ ಕೂತ್ರೆ 7 ಜನ್ಮದವರೆಗೂ ನಾವು ದೇವರ ಹತ್ರ ಹೋಗಕ್ಕೆ ಕಾಯ್ಬೇಕಾಗತ್ತೆ. ಬೇಡ ಬೇಡ, ನಾವು 3ನೇ ಜನ್ಮ ಅಂದರೆ ರಾಕ್ಷಸನಾದರೂ ಪರವಾಗಿಲ್ಲ, 3ನೇ ಜನ್ಮದಲ್ಲಿ ಮುಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗಬೇಕು, ಹಾಗಾಗಿ 3ನೇ ಜನ್ಮ ಅಂದರೆ ಹತ್ತಿರದ ಹಾದಿಯನ್ನು ನನಗೆ ಕೊಟ್ಬಿಡಪ್ಪ ಭಗವಂತ ಅಂತ ಹೇಳಿ ದುರ್ವಾಸ ಮುನಿಯವರ ಹತ್ರ ಆ ಶಾಪ ತಗೊಳ್ತಾರೆ. ಅದ್ರ ಪರವಾಗಿಯೇ ಹಿರಣ್ಯಕಶಿಪು ಆಗಿ ಪ್ರಹ್ಲಾದನ ಮೂಲಕ ಆತ ಏನು ಮುಕ್ತಿಯನ್ನು ಪಡಿತಾನೆ, ರಾವಣನಾಗಿ ಹೀಗೆ 3 ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ. ಅದು ದ್ವೇಷದ ಮೂಲಕ ಅವರು 3 ಜನ 2 ಜನ್ಮ ತಾಳಿರುವಂಥದ್ದು. ಹಾಗಾಗಿ ಕೇವಲ ಪ್ರೀತಿಗೋಸ್ಕರ ಮಾತ್ರ ಈ ಪ್ರಪಂಚದಲ್ಲಿ ಜನ್ಮ ತಾಳುವಂಥದ್ದಲ್ಲ, ಕೆಲವಾರು ಮಂದಿ ದ್ವೇಷಕ್ಕೂ ಕೂಡ ಜನ್ಮ ತಾಳ್ತಾರೆ. ಆದ ಕಾರಣವೇ ಮನಸ್ಸನ್ನು ಲೌಕಿಕ ಸಂಬಂಧಗಳಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸದಾ ಹರಿಯುವಂತೆ ನಾವು ರೂಢಿಸ್ಕೊಂಡಿರಬೇಕು. ಅಂಥ ರೂಢಿಗಳು ಮಾತ್ರ ಈ ಲೌಕಿಕ ಬಂಧನಗಳನ್ನು ಬಿಡಿಸಿ ಭಗವಂತನ ಕಡೆಗೆ ನಾವು ಸದಾ ಜೀವನ್ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾ ನಾವು ಭಗವನ್ ಚಿಂತನೆಯಲ್ಲಿ ಇದ್ದಾಗ ನಮ್ಮ ಸಾಯುಜ್ಯದ ಸಮಯದಲ್ಲಿಯೂ ಕೂಡ ನಾವು ಭಗವನ್ ಸ್ಮರಣೆಯಲ್ಲಿಯೇ ಮಾಡುತ್ತಾ
ಆ ಭಗವಂತನ

0: ನೇ ಹೊಂದಬಹುದು. ಈ ಒಂದು ಮಾತಿಗೆ ಮುದ್ದುರಾಮ ಅದೇನು ಹೇಳ್ತಾನೆ ಗಮನಿಸೋಣ ಬನ್ನಿ.
1: ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ,

ಒಂದೊಂದು ಜಾಗದಲ್ಲಿ ಒಂದೊಂದು ಅತಿ ಮಧುರವಾಗಿ ಕಾಣುತ್ತೆ. ಅದನ್ನೇ ತಪ್ಪು ನೆಲೆಯಲ್ಲಿ ನಾವು ನೋಡಿದಾಗ ತುಂಬ ವಿಪರೀತವಾಗಿಯೂ ಕೆಲವೊಮ್ಮೆ ಕಾಣುತ್ತೆ. ತಿಪ್ಪೆಯಲ್ಲಿ ಮಾಣಿಕ್ಯ ಹೊಳೆಯುತ್ತಾ ಇದ್ರೆ ಅದು ಬೇರೆಯವರಿಗೆ ವಿಷ್ಮತಿಯಾಗಿಯೇ ಕಾಣುತ್ತೆ. ಹಾಗಾಗಿ ತಿಪ್ಪೆಯಲ್ಲಿ ಮಾಣಿಕ್ಯವೂ ಇರಕೂಡ್ದು, ಹಾಗೆಯೇ ತಪ್ಪು ನೆಲೆಯಲ್ಲಿ ವಿಪರೀತವೂ ಆಗಕೂಡ್ದು. ಹಾಗಾಗಿ ಕಲಬೆರಕೆಯನ್ನ ಮಾಡಿಕೊಳ್ಳದೆ ನಮ್ಮ ಜೀವನದಲ್ಲಿ ಪ್ರೀತಿ, ದ್ವೇಷ, ಸೂಯೆ, ಹೊಟ್ಟೆ ಕಿಚ್ಚು, ಒಂದು ಆತ್ಮೀಯತೆ, ಬಾಂಧವ್ಯ ಇವೆಲ್ಲ ಭಾವಗಳನ್ನು ಕಲಬೆರಕೆ ಮಾಡಿಕೊಳ್ಳದೆ ಒಂದೊಂದು ಭಾವಕ್ಕೆ ಒಂದೊಂದು ಜಾಗವನ್ನು ಕೊಟ್ಟು ಅದರದರ ಜಾಗದಲ್ಲಿ ಅದರದನ್ನು ಒಪ್ಪ ಓರಣವಾಗಿ ಜೋಡಿಸಿ ಸದಾಕಾಲ ಭಗವನ್ ನಾಮಸ್ಮರಣೆಯಲ್ಲಿ ಮಾತ್ರ ನಾವು ಚಿಂತನೆಯನ್ನು ಇರಿಸಿಕೊಂಡು ಸಾಗಿದ್ದೆ ಆದಲ್ಲಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ ಎಂಬುದೇ ಶ್ರೀಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು ಕೂಡ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಬೊಮ್ಮಲಾಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಚಡಿಕೋಟೆ ತಾಲೂಕಿನ ಬಂಬಲಾಪುರ ಅಡಿಯ ನಿವಾಸಿಗರಾದ ಶಿವತ ರವಿರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಬಂಬಲಾಪುರ ಅಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರವಿಯವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
1: ನಮಸ್ಕಾರ ಸರ್.
0: ಹಾಗೇನೆ, ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನಾವು ಬಂಬಲಾಪುರ ಆಡಿಂದ ರವಿ ಅಂತ ಮಾತಾಡ್ತೀವಿ.
0: ಮೊದಲಿಗೆ ಬಹಳ ಸಂತೋಷ ರವಿ ಅವರೇ, ಈ ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ ಮುಖಾಂತರ ತಮ್ಮ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೇನೆ ತಾವು ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೇನೆ ಕಾಡಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೇನೆ ತಮ್ಮ ಅಡಿಯಲ್ಲಿ ಕಾಡ್ತಿರುವ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ರವಿಯವರೇ, ಈ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹೇಗಿದೆ ಜೀವನ?
1: ಸರ್, ನಾವು ಬಹಳ ವರ್ಷದಿಂದ ಜೀವನ ಮಾಡ್ತಾ ಇದ್ದೇವೆ ಸರ್. ನಮ್ಮ ತಾತ ಅಜ್ಜಿ ಅವರೆಲ್ಲ ಅಲ್ಲೇ ಹುಟ್ಟಿ ಬೆಳೆದು, ನಾವು ಆವಾಗ ನಮ್ಗೆ ಗೊತ್ತಿಲ್ಲ, ನಾವು ಹುಟ್ಟಿಲ್ಲ. ನಮ್ಮ ತಾತ ಅಜ್ಜಿ ಎಲ್ಲ ಹುಟ್ಟಿ ಬೆಳೆದು ಆಗ ನಾವು ಬಂಬಲಾಪುರ ಫ್ಲಾಟ್ ಒಳಗಡೆ ಒಬ್ಬ ಫ್ಲಾಟ್ ಒಳಗಡೆ ಇದ್ದ ಸರ್. ಆಗ ಒಂದು ಗಲಾಟೆ ಇತ್ತು ಸರ್ ನಮ್ದು. ಆ ಗಲಾಟೆಯಲ್ಲಿ ಕೇಸಲ್ಲಾಗಿ ನಮ್ಗೆ

0: ಆಗುವಾಗ ನಮ್ಮ ಎಂ ಸಿ ಮೇಡಮ್ ಅವರು ನಮ್ಮ ಫಸ್ಟ್ ಎಂ ಎಲ್ ಎ ಆಗಿದ್ರು ಮೊದಲು, ಅವರು ಕೂಡ ನಮ್ಮ ಜಾಗಕ್ಕೆ ಬಂದು ನೋಡಿ ನಮ್ಮ ಆದಿವಾಸಿಗೆ ಇಲ್ಲಿ ಇರೋಂಥದ್ದು ಜಾಗಗಳೆಲ್ಲ ಕೊಡಬೇಕು ಅಂತೆಲ್ಲ ಮಾತಾಡಿ ಹೋಗಿದ್ರು ಸರ್ ಅವರು. ಆಗ ಬಂಬ್ಲೇಪುರ ಅದು ಆಡಿದ ಊರಿಗೆ ಸೇರಿದಂತ ಒಂದು ರೋಡ್ ಇದೆ ಸರ್, ಅದು ರೋಡು ನಾವೇ ಮಾಡಿದ್ವಿ ಸರ್, ನಾವೇ ಅಗದಿದ್ದು ನಾವೇ ಮಾಡಿದ್ವು. ಆಗ ನಮ್ಗೆ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಆಗ ದಿವಸಕ್ಕೆ ಒಂದು 100 ರೂಪಾಯಿ ಕೂಲಿ ಅಂತ ಹಾಕಿ ಕೊಟ್ಟಿದ್ರು ಸರ್ ನಮ್ಗೆ. ಅಷ್ಟು ಆವಾಗ ನಮ್ಗೆ ವಯಸ್ಸು ಒಂದು 16-18 ವಯಸ್ಸು. ಆ ಜೀವನ ಮಾಡ್ತಾ ಇದ್ದಾಗ ಸರ್ ನಮ್ಗೆ ಎಲ್ಲೂ ಸರ್ಕಾರ ಬೆಂಬಲ ಕೊಡ್ಲಿಲ್ಲ ಸರ್, ಸರ್ಕಾರ ಬೆಂಬಲ ಕೊಡ್ಲಿಲ್ಲ, ಪೊಲೀಸ್ ಅಧಿಕಾರಿ ಬೆಂಬಲ ಕೊಡ್ಲಿಲ್ಲ ನಮ್ಗೆ, ನಮ್ಮ ಸಂಘ ಸಂಸ್ಥೆಯವ್ರನ್ನು ಬೆಂಬಲ ಕೊಡಲಿಲ್ಲ ನಮ್ಗೆ. ಆವಾಗ ಏನ್ ಮಾಡ್ದೋ ಹಿಂಗೆ ನಮ್ಮ ಪಕ್ಕದಲ್ಲೇ ನಮ್ಮ ಪುನಃ ಅಲ್ಲಿಂದ ಸಡ್ಡು ಕಿತ್ಕೊಂಡು ಬಂದು ಪುನಃ ನಮ್ಮ ಫಾರೆಸ್ಟ್ ಪಕ್ಕದಲ್ಲೇ ಸಡ್ಡ ಹಾಕೊಂಡು
1: ಕಾಡು ಒಳಗಡೆನೆ.
0: ಆಗ ಪುನಃ ಗಲಾಟಿ ಮಾಡಿದ್ರು, ನೀವು ಹೋಗಿ ಹಂಗೆ ಕೇಸ್ ಮಾಡ್ತೀವಿ ಹಿಂಗೆ ಕೇಸ್ ಮಾಡ್ತೀವಿ ಅಂತ. ಸರ್ ನಮ್ಗೆ ಜೀವನ ಇಲ್ಲ ಅವ್ನು, ಇಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಹೋಗೋದ್ಬಿಟ್ಟು ನಾವು ಅಲ್ಲೇ ಇದ್ಕೊಂಡೆ ಸರ್. ಅವಾಗ ಅಲ್ಲೇ ಇದ್ಕೊಂಡು ಆಗುವಾಗ ನಮ್ಗೆ ಒಂದು ಸರ್ಕಾರದಿಂದ ಒಂದು ಬೋರ್ ತರಿಸ್ಕೊಟ್ರು ಅಲ್ಲೇ, ಪುನಃ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ, ಮೊದಲು ಕಟ್ಸ್ಕೊಟ್ಟಿದ್ದಾರೆ ಸರ್. ಅದು ಬೀಳಕ್ಕಾಯ್ತು, ಇವಾಗ ಎಲ್ಲ ಭಾಗ ಗೋಡೆಗಳೆಲ್ಲ ಒಡೆದು ಭಾಗಗಳಾಗೋಗಿದೆ ಸರ್.
1: ಅಂದ್ರೆ ಎಷ್ಟು ವರ್ಷಗಳಾಯ್ತು ನೀವು ಆಡಿ ಬಂದು
0: ಸರ್? ನಮ್ಗೆ ಆವಾಗ ಗೊತ್ತಿಲ್ಲ ಸರ್, ನಾವು ಹುಟ್ಟಿ ಬೆಳೆದಿದ್ದು ನನಗೆ ಈಗ 40 ವರ್ಷ ಆಗಿದೆ ಸರ್ ನನ್ನ ವಯಸ್ಸು. 40 ವರ್ಷದಿಂದ ನಾನು ಅಲ್ಲಿದ್ದೀನಿ. ಆಗ ನನ್ನ ತಾತ ನನ್ನ ಅಜ್ಜಿ ಹುಟ್ಟಿದ್ದು ಎಷ್ಟು ವರ್ಷ ನಮಗೆ ಗೊತ್ತಿಲ್ಲ ಅವಾಗ.
1: ಅಂದ್ರೆ ತಾವುಗಳು 40 ವರ್ಷಗಳಿಂದ ಈ ಒಂದು ಬಂಬ್ಲಪುರ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
0: ಮಾಡ್ತಾ ಇದ್ದೀನಿ ಸರ್. ನಾವು
1: ಹೇಗಿದೆ ಜೀವನ ರವಿ ಅವರ ಅಡಿಯಲ್ಲಿ?
0: ಬಹಳ ನಮ್ಗೆ ಕಷ್ಟ ಇದೆ ಸರ್, ಬಂದ್ ನೋಡಿ ಸರ್ ನಮ್ಮ ದುಃಖ ನೋಡಿ ಸರ್, ನಾವು ನಮ್ಗೆ ಆವಾಗ ಬಹಳ ಕಷ್ಟಗಳಿದೆ, ನಮ್ಗೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಸರ್.
1: ಆಗಿನ ರವಿ ಅವರೇ, ಹಾಡಿಯ ಒಂದು ಪ್ರಸ್ತುತ ಸ್ಥಿತಿಗತಿ ನೋಡೋದಾದ್ರೆ ಈ ಒಂದು ಬಂಬ್ಲಪುರ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ
0: ಸರ್? ನಾವು ಮೊದಲು ಒಂದು 18-20 ಗಂಟೆ ಇದ್ರು ಸರ್. ಅವರು ಯಾವ್ದು ಸೌಲಭ್ಯ ಇಲ್ಲದೆ ಸುಮಾರು ಒಂದು 4-5 ಮನೆ ಯಾವ ಯಾವ ಊರುಗಳು ಹೊರಟೋಗ್ಬಿಟ್ರು ಸರ್, ನಮ್ಗೆ ಗೊತ್ತಿಲ್ಲ ಈಗ ಅವರು ಎಲ್ಲಿಗೆ ಹೋಗಿದಾರೆ ಅಂತ. ಒಂದ್ 4 ಮನೆ ಯಾವ ಯಾವ ಊರಿಗೆ ಹೋಗ್ಬಿಟ್ಟಿದ್ರೆ ಎಲ್ಲೆಲ್ಲಿ ಇದ್ದಾರೆ ಅನ್ನೋ ಗೊತ್ತಿಲ್ಲ, ಕೊಡಗಿ ಹೊರಟ್ರೇನು ಯಾವ ಕಡೆ ಹೋಗಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಾವು ಇರೋದು ಮೊದಲದು ಹಳೆ ಲಿಸ್ಟ್ ಒಂದು 18 ಮನೆ ಸರ್. ಈಗ ಅದೇ 16-18 ವಯಸ್ಸದ ಮಕ್ಕಳು 20 ವಯಸ್ಸದ ಮಕ್ಕಳು ಮದುವೆ ಆಗಿದ್ದಾರೆ ಅಲ್ಲೇ, ಅದು ಸೇರ್ಕೊಂಡು ಒಂದು 32 ಮನೆ ಇದೀವಿ ಸರ್. ಅದು 18 ಮನೆ ಮಾತ್ರ GPS ಮಾಡ್ಕೊಂಡು ಇದು ಸರ್ವೆ ಎಲ್ಲ ಮಾಡ್ಕೊಂಡಿದ್ರೆ ಸರ್, ಬಾಕಿ ಮಕ್ಕಳದೆಲ್ಲ ಬಿಟ್ಟು ಬಿಟ್ಟಿದ್ದಾರೆ.
1: ಅದೇ ತಾವ್ ಹೇಳ್ತಿದ್ರ ಒಟ್ಟು ಈ ಒಂದು ಬಂಬ್ಲಪುರ ಅಡಿಯಲ್ಲಿ 32 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಅದರಲ್ಲಿ 18 ಮನೆಗಳಿಗೆ GPS ಆಗಿದೆ, ಇನ್ನು ಮಿಕ್ಕುಳಿದ ಮನೆಗಳಿಗೆ ಯಾವ್ದು ರೀತಿಯ GPS ಆಗಿಲ್ಲ ಅಂತ ಹೇಳ್ತಾ ಇದೀರಾ?
0: ಹೌದು ಸರ್, ಯಾವ ಮಕ್ಕಳಿಗೆ ಈಗ ಅವ್ರು ಕಟ್ಕೊಂಡು ಅದೇ ಪಕ್ಕ ಒಂದೊಂದೇ ಮನೇಲಿ 2-3 ಸಂಸಾರ ಇದ್ದೀವಿ, ಅದೇ ಅದೇ ಒಡೆದೋಗಿರೋ ಮನೇಲಿ. ಅದಕ್ಕೆ ಕೇಳಿದ್ರೆ ಯಾರು ಬೆಂಬಲ ಕೊಡ್ತಾ ಇಲ್ಲ ಸರ್, ಸಪೋರ್ಟ್ ಮಾಡ್ತಾ ಇಲ್ಲ.
1: ಅಂದ್ರೆ ಮುಖ್ಯವಾಗಿ ತಮ್ಮ ಅಡಿಗೆ ಮನೆಗಳ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತಾ ಇದೀರಾ?
0: ಹೌದು ಸರ್, ಮನೆ ಬಹಳ ಕಷ್ಟ ಇದೆ ಸರ್, ಮನೆ ಬೀಳ ಮಟ್ಟಿಗೆ ಇದೆ ಸರ್, ನಮ್ಗೆ ಬಹಳ ಭಯ ಇದೆ ಸರ್. ಒಂದ್ ಅರ್ಜಿ ತಲುಪಿಸ್ಕೊಂಡು ನಾನು ಎಲ್ಲಿ ಕೊಡ್ಬೋದು, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಒಬ್ಬ ಗುಂಡ್ಲುಪೇಟೆದವರು, ಅವ್ರು ಬೆಟ್ಟ ಗುರುಬರು, ಅವರು ಅವ್ರನ್ನ ಬೆಂಬಲ ಮಾಡ್ಕೊಂಡು ಅಲ್ಲಿ ಮೈಸೂರು ಡಿಸಿ ಆಫೀಸ್ಗೆ ಹೋದೆ ಸರ್. ಅಲ್ಲಿ ಒಂದು 3-4 ಸರ್ ಅಲ್ಲಿಂತೂ ಕೇಳ್ಕೊಂಡೆ ನಾನು, ಹಿಂಗೆ ನಮ್ಮ ಕಷ್ಟಗಳು ಸರ್, ಹಿಂಗೆ ಆಗಿದೆ, ಹಿಂಗೆ ನಿಮ್ನ ಕೇಳ್ಕೊತೀನಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಡಿ ಅಂತ ಹೇಳಿದೆ ಸರ್. ಆಯ್ತಪ್ಪ, ನಿಮ್ಗೆ ನಾವು ಬಂದು ಏನಾರು ಮಾಡ್ತೀವಿ ಅಂತ. ಸುಮಾರು ವರ್ಷ ಆಯ್ತು ಸರ್, ತಿರುಗಿ ತಿರುಗಿ ಸಾಕಾಗೋಯ್ತು, ನಮ್ಮ ಜೀವನ ಇದೇ ರೀತಿ ಆಗೋಯ್ತು ಸರ್. ಅದು ತಿಳ್ಕೊಂಡು ಇಲ್ಲೇ ಆಗಲ್ಲ, ನಮ್ಮ ಅವ್ ಯಾರೋ ಒಬ್ರು ಹೇಳಿದ್ರು ನಿಮ್ಮದು ಹರಿಜನ ಗಿರಿಜನದು ಗಾಂಧಿನಗರದ ಆಫೀಸ್ ಬೆಂಗಳೂರಲ್ಲಿ ಇದೆ, ಅಲ್ಲಿದ್ದು ನಿಮ್ಮ ಮನೆ ಫೋಟೋಗಳೆಲ್ಲ ಹೊಡೆದು ಅರ್ಜಿ ಮಾಡಿ ನಿನ್ ಫೋಟೋಗಳೆಲ್ಲ ಇದು ಮಾಡ್ಬಿಟ್ಟು ತಪ್ಪ ಅಲ್ಲಿ ಕೊಡವ ಅಂತ ಹೇಳಿದ್ರು ಸರ್. ಅಂಬೇಡ್ಕರ್ ಭವನಕ್ಕೆ ಅಲ್ಲಿಗೆಲ್ಲ ನಂಗೆ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗಿದ್ ಬೆಂಗಳೂರಿಗೆ ಒಂದು 2-3 ಸತಿ ಕರ್ಕೊಂಡು ಹೋಗಿದ್ರು ಸರ್, ಕೊಟ್ಟಿದ್ದೀನಿ ಹೋಗಿ. ನಾವು ಯಾರಿಗಂತ ಕೊಡಲಿ ಸರ್, ಅವನು ಯಾರು ಕೊಡಲ್ಲ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಸರ್. ಈಗ ನೀವು ನನ್ನ ಮಾಹಿತಿ ಕೇಳಿದಕ್ಕೆ ಸಂತೋಷ ಆಯ್ತು ಸರ್.
1: ಹಾಗೇನೆ ರವಿ ಅವರೇ, ತಾವ್ ಹೇಳ್ತಿದ್ರಿ ಮೊದಲು ಈ ಒಂದು ಬಂಬ್ಲಪುರ ಅಡಿಯಲ್ಲಿ ಒಟ್ಟು 32 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಹಾಗಿದ್ರೆ ಆ 32 ಕುಟುಂಬಗಳಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು ಎಲ್ಲ ಜೇನುಕುರುಬರೇ ಸರ್.
1: ಜೇನುಕುರುಬರು?
0: ಜೇನುಕುರುಬರ ಸರ್.
1: ಹಾಗೇನೆ ತಮ್ಮ ಒಂದು ಅಡಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ರವಿ ಅವರೇ?
0: ಮಕ್ಕಳೆಲ್ಲ ಸರ್, ಇದು ಏನು ಸಾಲೆ ಎಲ್ಲ ಏನಿಲ್ಲ ಸರ್, ಇದು ಬಸವನಗಿರಿ ಅಡಿಗೆ ಸೇರಿಸಿದ ಸರ್. ಬಸವನಗಿರಿ ಅಡಿಗೆ ಹೋಗ್ಕೊಂಡಿದ್ದು ಯಾವ ಮಕ್ಕಳಿಗೆ ಹೋಗದೇ ಎಲ್ಲ ಬಿಟ್ಬಿಟ್ಟು ಅಲ್ಲೇ ಆಡಿಲೆ ಒದ್ದಾಡ್ತವೆ ಮಕ್ಕಳು. ಬಹುಶಃ ನಂಗೇನಾಗೋಯ್ತು, ನಮ್ಮ ಬಹುಶಃ ನಂಗೆ ಆಗೋಯ್ತು.
1: ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇಲ್ವಾ?
0: ಇಲ್ಲ ಸರ್, ಯಾವ್ದೇ ಅವ್ರು ಮಾಹಿತಿಗಳು ಇಲ್ಲ, ಮಕ್ಕಳು ಮಾಹಿತಿ ಇಲ್ಲ ಅಂದ್ರೆ ನಾವು ಎಲ್ಲಿ, ನಮ್ಗೆ ಸಪೋರ್ಟ್ ಇಲ್ಲ, ನಾವು ಎಲ್ಲಿ ಸರ್ ಮಕ್ಕಳು ತಾಯಿ ತಂದೆ ಎಲ್ಲ ಶಿಕ್ಷಣ ಪಡೆಯಲಿ? ನಮ್ಗೆ ಸರ್ಕಾರನೇ ಸಪೋರ್ಟ್ ಇಲ್ಲ, ನಾವು ಹೆಂಗ್ ಶಿಕ್ಷಣ ಅವೆಲ್ಲ ಪಡೆಯಕ್ಕೆ ಹೆಂಗೆ ಸರ್ ಆಯ್ತದೆ ನಮ್ಗೆ?
1: ಅಂದ್ರೆ ತಾವ್ ಹೇಳ್ತಿದ್ರ ನಮ್ಮ ಆಡಿಗೆ ಯಾವ್ದ ರೀತಿಯ ಒಂದು ಶಿಕ್ಷಣ ಸಂಬಂಧಪಟ್ಟಂಗೆ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಅದರಿಂದ ನಾವು ಹಿಂದುಳಿದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಹಿಂದುಳಿತಿದ್ದಾರೆ ಅಂತ ಹೇಳ್ತೀವಿ.

ಹೌದು ಸರ್, ನಮಗೆ ಯಾವುದು ಆಗ್ತಾ ಇಲ್ಲ ಸರ್ ಅಲ್ಲಿ. ಏನಂದ್ರೆ ಇವಾಗ ನಮ್ಮದು ಮೊದಲು ಒಳ್ಳೇದಾಗಿ ಇದ್ದೋ ಯಾವಾಗ ಸ್ವಲ್ಪ ಈ ಮರದ ಪಾಸೆ ಈ ನಲ್ಲಿಕಾಯಿ ಅವೆಲ್ಲ ಬಿಡ್ತಾ ಇದ್ರು ಸರ್ ಅವಾಗ. ಆಗ ನಮ್ಮ ಫಾರೆಸ್ಟ್ ಅವ್ರನ್ನೆಲ್ಲ ಕಳ್ಕೊಂಡ್ ಬರ್ತಿದ್ದೋ, ನಮ್ ಸ್ವಲ್ಪ ತಕೊಂಡ್ಬಂದು ಕೂತೀವಿ ನಮ್ ಜೀವನಕ್ಕೆ ಆಗಿ ಅಂತ. ಆಗ ಬಿಡ್ತಿದ್ರು, ಆಗ ಹೋಗಿ ಸ್ವಲ್ಪ ಸ್ವಲ್ಪ ತಕೊಂಡ್ ಬಂದು ನಮ್ಮ ಜೀವನಗಳೆಲ್ಲ ಮಾಡ್ತಾ ಇದ್ದ ಸರ್. ಅದು ನಿಲ್ಸ್ಬಿಟ್ರು, ಈಗ ಅದು ನಿಂತೋಯ್ತು, ನಲ್ಲಿಕಾಯಿ ಮರದ ಪಾಸೆ ಅವೆಲ್ಲ ಅದು ನಿಂತೋಯ್ತು. ಏನೋ ಸರ್ಕಾರದಿಂದ ಸ್ವಲ್ಪ ಮೊಟ್ಟೆ ರೇಷನ್ ಅವೆಲ್ಲ ಕೊಡ್ತದೆ, ಹೆಂಗೋ ನಮ್ಮ ಜೀವನಗಳು ಸಾಗಿಸ್ತೀವಿ ಸರ್.

0: ಹಾಗೇನೆ ರವಿಯವರೇ, ತಾವು ಹಿಂದಿನ ಕಾಲದಲ್ಲಿ ಸೇವಿಸತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ.
1: ಹೌದು ಸರ್, ನಮ್ಮದು ಆಹಾರ ಪದಾರ್ಥ ಸರ್ ಜೇನುತುಪ್ಪ, ನೆಸರೆ ತುಪ್ಪ, ನಮ್ಮ ಕಾಡಲ್ಲಿರುವಂತ ಗೆಣಸು, ಅಲ್ಲಿ ನಾನಾ ತರ ಸೊಪ್ಪುಗಳಿದೆ ಸರ್, ಇವಾಗಲೂ ನಾನು ಉಪಯೋಗಿಸ್ತೀನಿ ಸರ್.
0: ಇವಾಗಲೂ ಕೂಡ ಆಹಾರ ಪದಾರ್ಥಗಳನ್ನು ಮುಂದುವರಿಸಿಕೊಂಡು ಹೋಗ್ತೀರಾ?
1: ನಾನು ಪಕ್ಕದಲ್ಲಿ ಹೋಗಿ ಸ್ವಲ್ಪ ತುಪ್ಪ ತಕೊಂಡು ಬಂದು ಇವಾಗಲೂ ಉಪಯೋಗಿಸ್ತೀನಿ ಸರ್. ಅದು ನಾವು ತಿನ್ನಂತದ್ದು ಆ ಸೊಪ್ಪುಗಳು ಅದನ್ನೆಲ್ಲ ನಾನು ಈಗ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ಸರ್. ನನಗೆ ಒಂದು ಗೊತ್ತಿಲ್ಲದೆ ಸ್ವಲ್ಪ ಶುಗರ್ ಸಹಿತ ಆಗ್ಬಿಟ್ಟಿದೆ ಸರ್, ಒಂದು 400 ಆಯ್ತು. ಆ ಸೊಪ್ಪಿನಿಂದ ಅಪ್ಪನ ಅಷ್ಟು ಶುಗರ್ ಆಗಿದ್ರ ಒಂದು 15 ದಿವಸಕ್ಕೆ ಆ ಸೊಪ್ಪೆಲ್ಲ ತಿಂದು ನನಗೆ ಒಂದು 130 ಪಾಯಿಂಟ್ ಶುಗರ್ ಆಗಿತ್ತು. ಪುನಾಗ
0: ಕಂಟ್ರೋಲ್ ಬಂದಿದೆ,
1: ಕಂಟ್ರೋಲ್ ಬಂದಿದೆ 450. ಆ ಕಾಡಿನ ಸೊಪ್ಪೆಲ್ಲ ತಿನ್ನುವಾಗ 130 ಬರ್ತದೆ ಸರ್ ನನಗೆ, ಬರೀ 2 ವಾರಕ್ಕೆ. ಡಾಕ್ಟರ್ ನಾನು ಹೋಗಿ ಶುಗರ್ಗೆ ಎಲ್ಲ ಚೆಕ್ ಮಾಡಿ ತೋರಿಸಿದಾಗ ನನಗೆ ಒಂದು ವಾರಕ್ಕೆ ಮಾತ್ರೆ ಕೊಟ್ಟಿದ್ರು. ಹಾಗಾದ ನಾನು ಒಂದು ವಾರಕ್ಕೆ ಮಾತ್ರೆ ಬೆಳೆಸ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ನಾನು ಕಾಡಲ್ಲಿರತ್ತೆ ಸೊಪ್ಪು ಮಾತ್ರೆ ತಿಂದ್ರೆ ನನ್ನ ವರ್ಷ ಇಡೀ ಮಾತ್ರೆ ತಿನ್ನುವಾಗ ನನಗೆ ಕೆಲಸ ಮಾಡೋನಿಗೆ ತಾಕತ್ತು ಬರಲ್ಲ, ಒಂದು ಶಕ್ತಿ ಬರಲ್ಲ ಅಂದ್ಕೊಂಡು ನನಗೆ ಭಯ ಆಯ್ತು. ನಾನೇ ಮನೇಲಿ ಕೂತ್ಕೊಂಡು ಆಲೋಚನೆ ಮಾಡಿ ಆ ಸೊಪ್ಪುಗೆ ಹೋದೆ. ಆಗುವಾಗ ಮಾಡ್ಲಿ ಸೊಪ್ಪು, ಬಂಡೆ ಸೊಪ್ಪು ಅಂತ ಹೇಳ್ತೀವಿ ನಾವು ಸರ್. ಆ ಸೊಪ್ಪನ್ನ ತಗೊಂಡು ಬಂದು ಆಗ ನಾನು ರಾಗಿ ಮುದ್ದೆ ಮಾಡಿಸೋದು ನಮ್ಮನೇಲಿ, ಆಗ ಸೊಪ್ಪು ಸಾರು ಮಾಡ್ಕೊಂಡು ಅದೇ ಊಟ. ಬರೇ ಒಂದು ವಾರಕ್ಕೆ 450 ಇದ್ದ ಶುಗರ್ 120 ಬರ್ತದೆ ಸರ್. ಹಾಗಾದ್ರೆ ಕಂಟ್ರೋಲ್ ಮಾಡಿದ್ರೆ ಈಗ ಏನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ಊಟ ಮಾಡ್ತಿದ್ದೀನಿ. ಹೋಗಿ ಒಂದೊಂದ್ಸರಿ ಆ ಸೊಪ್ಪುಗಳು ತಕೊಂಡು ಬಂದು ಸಾಂಬಾರ್ ಮಾಡ್ಕೊಂಡು ಊಟ ಮಾಡ್ತೀನಿ ಸರ್.
0: ಅಂದ್ರೆ ಈ ರೀತಿ ಸೊಪ್ಪುಗಳನ್ನ ಕಿತ್ಕೊಂಡು ಬರಕ್ಕೆ ಕಾಡೊಳಗಡೆ ಹೋಗ್ತೀರಾ?
1: ಕಾಡೊಳಗೆ ಹೋಗ್ಬೇಕು ಸರ್. ಅವ್ರು ಕಂಡ್ರೆ ಬಿಡಲ್ಲ, ನೀನ್ ಎಲ್ಲಿಗೆ ಹೋಯ್ತೀಯ, ಕತ್ತಿ ಎತ್ಕೊಂಡು ಹೋಗಕ್ಕಾಗಲ್ಲ, ನೀ ಎಲ್ಲಿಗೆ ಹೋಯ್ತೀನಿ ಅಂತ ಪಾರೆಸ್ ಕಂಡ್ರೆ ಬಿಡಲ್ಲ. ಅವ್ರು ಕಾಣಿಸದೆ ಹೋಯ್ ಆ ಸೊಪ್ಪು ತರ್ಬೇಕಾದ್ರೆ ಕಾಣಿಸದೆ ಹೋಯ್ ತರ್ಬೇಕು ಸರ್. ಅವ್ರಿಗೆ ಕಾಣಿಸದೆ ಹೋಯ್ ತರ್ಬೇಕು ಆ ಸೊಪ್ಪು ತರ್ಬೇಕು ತಿನ್ಬೇಕಾದ್ರೆ. ನೀನು ಓ ಕಳ್ಳನಾಗಿ ನೀವು ಹೋಯ್ತೀಯಾ ಅಂತ ನಮ್ಮನ್ನ ಅದು ಬೆಂಬಲ ಬಹಳ ಎಂಕ್ವೈರಿ ಮಾಡ್ಬಿಡ್ತಾರೆ ನಮ್ಮನ್ನ. ಆಗ ನಾವು ಆ ಸೊಪ್ಪು ತರ್ಬೇಕಾದ್ರೆ ನಾನು ಊತ್ಕೊಂಡು ಹೋಯ್ತಾರದು ಸರ್.
0: ಇವಾಗ ತಾವ್ ಹೇಳ್ತಿದ್ರೆ ರವಿ ಅವರೇ, ಈ ರೀತಿ ನಾವು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ಕೆ ಕಾಡೊಳಕ್ಕೆ ಹೋಗ್ತಾ ಇದ್ದ ಅಂತ, ಇವಾಗ ಈ ರೀತಿ ಕಾಡೊಳಗಡೆ ಆಹಾರ ಪದಾರ್ಥಗಳನ್ನ ಕೇಳುವಂತ ಸಂದರ್ಭದಲ್ಲಿ ಯಾವುದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರಂತ ಸನ್ನಿವೇಶಗಳು ನಡೆದಿದ್ದಾವೆ ಹೇಗೆ?
1: ಹೌದು ಸರ್, ನಮ್ಗೆ ಆನೆ ಬಂದು ತಗೊಳ್ಕೊಂಡು ಬಂದಿದೆ. ಅದೇ ಹುಲಿ ಚಿರತೆ ಒಂದು ನೋಡಿಲ್ಲ ಸರ್. ಜಿಂಕೆ, ಆನೆ, ಕಾಟಿ ಅವೆಲ್ಲ ನಮ್ಮ ಕಾಡಿನ ಒಳಗಡೆ ಇದೆ ಸರ್. ನಾವು ಹೋಗುವಾಗ ಆನೆ ಎಬ್ಬರ್ಸ್ಕೊಂಡೆಲ್ಲ ಬಂದಿದೆ ಸರ್. ನಾವು ಆದಿವಾಸಿಗಳು, ನಮಗೆ ಗೊತ್ತಿದೆ ಆನೆ ಅದು ಬರೋದು ಯಾವ ರೀತಿ, ನಾವು ತಪ್ಸ್ಕೊಳ್ಳೋದು ಯಾವ ರೀತಿ ಅಂತ ನಾವು ಹಿಂಗೆ ಬೆಂಬಲ ಮಾಡ್ತೀವಿ ಸರ್. ನಮ್ಮ ಪಕ್ಕಪಕ್ಕದಲ್ಲೇ ಮಾಡ್ಕೋತೀವಿ ನಮ್ಗೆ ಅದು ಆನೆದ್ ಮಾತ್ರ. ಏನಂದ್ರೆ ಈ ವಯಸ್ಸಪ್ಪಟ್ಟವ್ರನ್ನೇ ಸ್ವಲ್ಪ ಹಿಂದೆ ಮುಂದೆ ಓಡಕ್ಕಾಗಲ್ಲ, ಅಂತ ಅವ್ರನ್ನ ಓಡಿಸ್ ಸಾಯಿಸ್ಬಿಡ್ತದೆ ಅಷ್ಟಲ್ದೆ ಹೊರತು ನಮ್ಮ ವಯಸ್ಸಂತದವ್ರನ್ನ ಆನೆ ಟಚ್ ಮಾಡೋಕ್ಕಾಗಲ್ಲ ಸರ್. ಹೆಂಗ್ ಗೊತ್ತು ಸರ್, ಅದು ಆನೆ ಯಾವ ರೀತಿ ಬರ್ತದೆ, ಹೆಂಗು ನಿಲ್ತದೆ, ಯಾವ ರೀತಿ ಓಡ್ ಬರ್ತದೆ ಅಂತ ನಮ್ಗೆ ಚೆನ್ನಾಗಿರ್ತದೆ. ಆದಿವಾಸಿದು ಕುರುಬರದು ಬಹಳ ಸಂಘಟನೆ ಇದೆ ಆನೆ ಜೊತೆಲಿ.
0: ಅಂದ್ರೆ ಆ ಕಾಡಿನ ಜೊತೆಗೆ ಹಾಗೂ ಕಾಡಿನ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನ ಸಾಗಿಸಿಕೊಂಡು ಹೋಗ್ತಾ ಇದ್ರಿ.
1: ಹೌದು ಸರ್, ಹೌದು ಸರ್, ನಮ್ಗೆಲ್ಲ ಗೊತ್ತಿದೆ ಸರ್ ಆನೆ ಇದ್ದಂಗೆಲ್ಲ.
0: ಏನಾದ್ರೂ ನಿಮ್ಗೆ ಇಂಥ ಪ್ರಾಣಿಗಳೇ ಬರ್ತಿದ್ದು ಅಂತ ಗೊತ್ತಾಗ್ತಿತ್ತ ಹೀಗೆ?
1: ಹೌದು ಸರ್, ನಾವು ಆನೆದು ಅದ್ರ ಸ್ಮೆಲ್ ಬರ್ತದೆ ನಮ್ಗೆ, ವಾಸನೆ ಬರ್ತದೆ ಸರ್. ಎಷ್ಟು ದೂರದಲ್ಲಿ ಇದ್ರು ಈ ಕಡೆ ಬಲಗಡೆ ಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಅದು ಯಾವ ತರ ಗಾಳಿ ಬೀಸುವಾಗ ವಾಸನೆ ಬರ್ತದೆ ಅದು ನಮ್ಗೆ ಗೊತ್ತಾಗ್ತದೆ. ಸ್ಮೆಲ್ ನಮ್ಗೆ ಗೊತ್ತಾಗ್ತದೆ, ನಿಜವಾಗ್ಲೂ ಗೊತ್ತಾಗ್ತದೆ. ನಾವು ಹೇಳ್ತೀವಿ ಯಾವ ಈ ಕಡೆ ದಿಕ್ಕಲ್ಲಿ ಆನೆ ಇದೆ, ಈ ಕಡೆ ಬಲಗಡೆ ಭಾಗದಲ್ಲಿ ಆನೆ ಇದೆ, ಎಡಗಡೆ ಭಾಗದಲ್ಲಿ ಆನೆ ಇಲ್ಲ ಅಂತ ನಾವು ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಆಗ ಬಲಗಡೆ ಭಾಗದಲ್ಲಿ ಆನೆ ಇದ್ರೆ ಎಡಗಡೆ ಭಾಗಕ್ಕೆ ಹೋಗ್ತೀವಿ, ಎಡಗಡೆ ಭಾಗದಲ್ಲಿ ಆನೆ ಇದ್ರೆ ಬಲಗಡೆ ಭಾಗಕ್ಕೆ ಹೋಗ್ತೀವಿ. ಅದು ಸದ್ದು ಮಾಡೋ ಸಪ್ತಗಳು ಕಿವಿ ರಬ್ಬನ ಬಡಿಯುತ್ತಿರದಾದಾಗ ಅದು ಎಲ್ಲ ನಮ್ಗೆ ಜ್ಞಾಪನ ಆಗಿರ್ತದೆ, ಇದು ಆನೆ ಈ ತರ ಕಿವಿ ಬಡಿಯೋದು ಅಂತೆಲ್ಲ ನಮ್ಗೆ ಗೊತ್ತಾಗಿರ್ತದೆ ಸರ್ ಅವಾಗ.
0: ಹಾಗೆ ರವಿ ಅವರೇ, ಇವ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ತಾವು ಹಿಂದಿನ ಕಾಲದಲ್ಲಿ ಕಾಡಿನ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇದೆ?
1: ವ್ಯತ್ಯಾಸ ಇದೆ ಸರ್, ನಮ್ಗೆ ಬಹಳ ವ್ಯತ್ಯಾಸ ಇದೆ ಸರ್, ಬಿಡ್ತಾ ಇಲ್ಲ ಸರ್ ನಮ್ಗೆ ಆ ಕಾಡಿನ ಆಹಾರಗಳ ತರಕ್ಕಂತೂ ಬಿಡ್ತಾ ಇಲ್ಲ. ಈಗ ನಮ್ಮ ಪಕ್ಕದಲ್ಲಿ ಆ ಕಡೆ ಒಂದು ಕಾಡಿದೆ ನಮ್ಮ, ಅದನ್ನ ಗಟ್ಟೆಳ ಕಾಡು ಅಂತ ಹೇಳ್ತೀವಿ ಸರ್. ಅಲ್ಲಿ ತುಂಬಾ ಮೊದಲು ಬಹಳ ತುಂಬಾ ಸಂತೋಷವಾಗಿ ತರ್ತಿದ್ದ

0: ಸರ್ ಜೇನು ತುಪ್ಪ ಅದೆಲ್ಲ ತಿನ್ನೋದು, ಪಟ್ಟಿಗೆ ಕೊಡೋದು, ಫಾರೆಸ್ಟ್ ಅವ್ರಿಗೆ ಸ್ವಲ್ಪ ಕೊಡ್ತಿದ್ದೋ, ತಗೊಳ್ಳಿ ಸರ್ ನೀವು ಸ್ವಲ್ಪ ತಿನ್ನಿ ತುಪ್ಪಗಳು ಅಂತ. ಈಗ ಆ ಜೇನು ಮರಕ್ಕೂ ನಮ್ಗೆ ಆ ತುಪ್ಪಗಳು ತರಕ್ಕೂ ಬಿಡ್ತಾ ಇಲ್ಲ. ಏನ್ ಮಾಡೋದು ಸರ್, ಈಗ ಆ ಮರನ್ನ ಬಿಟ್ಟೇ ಬಿಟ್ಟು ಜೇನು ತುಪ್ಪ ತಿನ್ನೋದು ಬಿಟ್ಟು ಬಿಟ್ಟು ಅದು.
1: ಹಾಗೇನೆ ರವಿ ಅವರೇ, ಬಹಳ ಸಂತೋಷ. ಕಾಣಲ ಸೇವಿಸ್ತಕ್ಕಂಥ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇವಾಗ ಪ್ರಸ್ತುತ ಯುವಕ ಸೇವನೆ ಮಾಡ್ತಿದ್ರಲ್ಲ, ಇಲ್ಲಿನ ಆಹಾರ ಪದಾರ್ಥ ಸೇವನೆ

0: ಅಂತ ಬರ್ತಿದ್ದು ತುಪ್ಪ ಎಣ್ಣೆ ಎಲ್ಲ ಬಹಳ ಮಾಡಿದ ಕೂಲಿ ಅಲ್ಲಿಗೆ ಸರಿ ಆಯ್ತದ್ದು ಬಟ್ಟೆಗಾಗಿ ಆಯ್ತಿಲ್ಲ ಸರ್. ನಾವು ಇಕ್ತಿದೀವಲ್ಲ ಆ ಬಟ್ಟೆಗೆ ಸಿಗ್ತಾ ನಮ್ಗೆ ದುಡ್ಡು ಸಾಕ್ತಾಗ್ತಿಲ್ಲ. ಯಾವಾಗ ಸರ್ಕಾರ ನಮ್ಗೆ ಮೊಟ್ಟೆ ರೇಷನ್ ಕೊಟ್ಟುವಾಗ ಆಗ ಈಗ ನಮ್ಗೆ ಮೊಟ್ಟೆದು ಬಾಕಿ ಆಯ್ತು, ಅಣ್ಣದ್ ಬಾಕಿ ಆಯ್ತು, ಕಾಳದ ಬಾಕಿ ಆಯ್ತು, ಸ್ವಲ್ಪ ಅಕ್ಕಿ ಬಾಕಿ ಆಯ್ತು, ಅದನ್ನೆಲ್ಲ ನಾವು ಈಗ ಎಲ್ಲ ಈಗ ಕೆಲಸ ಮಾಡಿ ಗೋಧಿ ಎಷ್ಟು ಅವೆಲ್ಲ ತರ್ತೀವಿ, ತುಪ್ಪ ಇದೆ, ಚೆನ್ನಾಗಿ ನಾವು ಚೆನ್ನಾಗಿ ಊಟ ಮಾಡ್ತೀವಿ ಸರ್. ನಾವು ಏನು ಮಾರಾಟ ಇರ್ತಿಲ್ಲ ಇಲ್ಲ ಸರ್, ನಾವು ಬಹಳ ಸಂತೋಷ ನಾನು ತಿಂತೀನಿ ಸರ್. ನನಗೆ ನನ್ನ ಮೊದಲು ಈ ತರ ಎಲ್ಲ ಇದ್ದ ಅವಾಗ ಒಂದು ಸ್ವಲ್ಪ ಏನೇನೋ ಎಲ್ಲ ಕೆಲಸ ಮಾಡಿ ಅದೆಲ್ಲ ತರುವಾಗ ಚಿಂತೆಗಳು ಇರ್ತಿತ್ತು. ಇವಾಗ ಸ್ವಲ್ಪ ಭಾರ ಸ್ವಲ್ಪ ಕಮ್ಮಿ ಇತ್ತು, ಆಗ ನಮ್ಗೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಕಮ್ಮಿ ಆಯ್ತು ಸರ್. ಮಕ್ಕಳು ಜೀವನಕ್ಕೂ ಸರಿ ಆಯ್ತು, ಅದೆಲ್ಲ ಏನ್ ತೊಂದ್ರೆ ಇಲ್ಲ ಸರ್. ನಮ್ಗೆ ಏನಂದ್ರೆ ನಮ್ಗೆ ಬದುಕಕ್ಕೆ ಒಂದು ಜಾಗ ಒಂದು ಮನೆ ಇಲ್ಲ ಸರ್, ಅಷ್ಟೇ ಅಲ್ಲದೆ ಹೊರತು ನಮ್ಗೆ ಏನ್ ತೊಂದ್ರೆ ಇಲ್ಲ ಸರ್. ಸರ್ಕಾರ ಎಲ್ಲ ಮಾಡ್ತಿದ್ದಾರೆ, ಮಾಡಿದ್ರು ಅರ್ಧ ಮಾಡ್ತಾರೆ ಅರ್ಧ ನೋಡ್ತಾರೆ, ಹಂಗೆ ಬಿಡ್ತಾರೆ ಸರ್ ನಮ್ ಸರ್ಕಾರ. ಅದೇ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ, ಏನೋ ರೇಷನ್ ಬೆಂಬಲ ಮಾಡಿದರೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಮ್ಗೆ ಏನಿಲ್ಲ, ಒಂದೊಂದು ಜಾಸ್ತಿನೇ ಬೇಡ ಸರ್, ಬರೀ 2 ಎಕರೆ ಕೊಟ್ರೆ ಸಾಕು, ನಮ್ಮ ಜೀವಮಾನ ಬಹಳ ಸಂತೋಷವಾಗಿ ಬದುಕ್ಬಿಡ್ತೀವಿ ಸರ್, ನಮ್ಗೆ ಅಷ್ಟೊಂದು ಕೊಟ್ರೆ ಸಾಕು.
1: ಹಾಗೇನೆ ಏನಾದ್ರೂ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ರವಿ ಅವರೇ, ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರಿ ಕಾಡಿನಲ್ಲಿ ಇದ್ದಾಗ?
0: ಕಾಡಲ್ಲಿ ಇದ್ದಾಗ ಬಹಳ ಸಂತೋಷ ಇದೆ ಸರ್, ನನಗೆ ಖುಷಿ ಆಯ್ತು. ಈಗ ನೀವು ಹೇಳ್ಬಿಟ್ಮೇಲೆ ಅದು ಹಳೆ ಬಂದ್ಬಿಟ್ಟು ಸರ್ ನಮ್ಗೆ. ಅದ ಆವಾಗ ಸರ್ ಬಹಳ ಒಂದು ಕಷ್ಟಗಳು ಇಲ್ಲ, ನನ್ನ ತಾಯಿ ನನ್ನ ತಂದೆ ಎಲ್ಲ ನಮ್ಮ ಅಜ್ಜಿ ಎಲ್ಲ ಇದ್ವ ಸರ್ ನಾವು. ಆವಾಗ ಒಂದು ಕಷ್ಟಗಳು ಇಲ್ಲ, ನಾವು ಆಸ್ಪತ್ರೆಗೆ ಹೋಗಿದವರು ಅಲ್ಲ. ನಮ್ಮ ಅಜ್ಜಿ ಈಗಲೂ ಇದ್ದಾರೆ ಸರ್, ನಮ್ಮ ಅಜ್ಜಿಗೆ ಒಂದು 100 ವಯಸ್ಸು ಆಗ್ಬಿಟ್ಟಿದೆ. ಅವಳೆ ಲಾಸ್ಟ್ ಈಗ ನಮ್ಮ ಅಜ್ಜಿ ಅಲ್ಲಿ ನಮ್ಮ ಬಂಬಲೇಪುರದಲ್ಲಿ 2 ಮುದುಕಿರು ಎಲ್ಲ ಸುತ್ತೋಗ್ಬಿಟ್ರು ವಯಸ್ಸಿದವರು, ಆಳುಬ್ರು ಸುತ್ತೋಗ್ಬಿಟ್ರು ಸರ್, ಆಳುಬ್ರು ಸುತ್ತೋಗ್ಬಿಟ್ರು ಸರ್. ಎಲ್ಲನೇ ನಮ್ಮ ತಾಯಿ ಒಬ್ರು ಇದ್ದಾರೆ ಅಷ್ಟೇ, ಅವನು ಎಲ್ಲ ಸುತ್ತೋಗ್ಬಿಟ್ರು. ನಾವೇ ಮಕ್ಕಳೇ ಒಂದು 30 ವರ್ಷ 40 ವರ್ಷದವ್ರು ಎದ್ಕೊಂಡಿರೋದು ಸರ್. ಆಗ ಸರ್ ನಮ್ಗೆ ಕಾಡಲ್ಲಿ ಅಂತ ಇರುವಾಗ ಬಹಳ ಸಂತೋಷವಾಯ್ತು ಸರ್, ನಮ್ಮನ್ನ ಸರ್ಕಾರ ಇಟ್ಕೊಂಡ್ರು ಪರವಾಗಿಲ್ಲ ಸರ್. ಆವಾಗ ನಮ್ಮ ನಾಯಿಗಳು ಇಟ್ಕೊಂಡಂತದ್ದು ಪ್ರಾಣಿ ಇದು ಮಾಂಸಗಳು ತಿಂತಿದ್ವು ಸರ್. ನಾವು ಯಾಕೆ ಶುರು ಹೇಳ್ಬೇಕು, ಆಹಾರಗಳು ತಿಂತಿದ್ವು ಅವಾಗ, ಒಳ್ಳೆ ತುಪ್ಪ ಈ ಜೇನುದು ಜೇನು ಮರಿಗಳನ್ನ ಬೇಯಿಸ್ಕೊಂಡು ಅದಕ್ಕೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಬಹಳ ಸಂತೋಷವಾಗಿ ತಿಂತಿದ್ವು ಸರ್. ಇವಾಗ ನಮ್ಗೆ ಯಾರು ಅದೆಲ್ಲ ತಿನ್ನಕ್ಕೆ ಬಿಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಸರ್.
1: ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿನ ಜೀವನಕ್ಕಿಂತ ಮೊದಲು ಕಾಡಲ್ಲಿ ಮಾಡ್ತಿದ್ದ ಜೀವನನೇ ತುಂಬಾ ಚೆನ್ನಾಗಿರ್ತಾಯ್ತು.
0: ಬಹಳ ಸಂತೋಷ ಆಯ್ತು ಸರ್. ನಾವು ಆವಾಗ ಈ ಹಳ್ಳದಲ್ಲಿ ಮೀನುಗಳು ಹಿಡಿಯೋದು ನಳ್ಳಿ ಹಿಡಿಯೋದು ಅಲ್ಲೇ ಅಡಿಗೆ ಮಾಡ್ತಾ ಇದ್ದು ಸರ್, ಅಲ್ಲೇ ಮೀನ್ ಕ್ಲೀನ್ ಮಾಡಿ ಅಲ್ಲೇ ನಳ್ಳಿ ಕ್ಲೀನ್ ಮಾಡಿ ಅಲ್ಲೇ ಸಾಂಬಾರ್ ಮಾಡಿ ಅಲ್ಲೇ ಇಟ್ಟು ಮಾಡಿ ಅಲ್ಲೇ ಊಟ ಮಾಡ್ತಾ ಇದ್ದು. ಆವಾಗೆಲ್ಲ ನಮ್ಗೆ ಏನೇ ಕೆಟ್ಟದಾಗಿಲ್ಲ. ಯಾವಾಗ ಈ ತರ ಆಯ್ತು ನಮ್ದು ಎಲ್ಲ ನಮ್ಮ ಪರಿಸ್ಥಿತಿ ಬಹಳ ದುಃಖ ಇದಾಗೋಯ್ತು.
1: ಹಾಗೇನೆ ರವಿ ಅವರೇ, ತಮ್ಮ ಒಂದು ಬಮಲಪುರ ಅಡಿಗೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತಿದ್ದಾವೆ, ಹಾಗೇನೆ ಏನಾದರೂ ಯಾವೆಲ್ಲ ಸಮಸ್ಯೆಗಳು ನಿಮ್ಮ ಅಡಿಯಲ್ಲಿ ಕಾಡ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
0: ಸರ್ ನಮ್ಗೆ ಯಾವುದು ಕಾಣ್ತಾ ಇಲ್ಲ ಸರ್, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಏನ್ ನಮ್ಗೆ ಸರ್ಕಾರದ ಸಮಸ್ಯೆನೇ ಇಲ್ಲ ಸರ್, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ. ನಾನು ಅಲ್ಲೆಲ್ಲ ಹೋಗಿ ಕೇಳಿದೆ ಸರ್, ಯಾರು ನಮ್ಮ ಅಧಿಕಾರಿಗಳು ಬಂದು ಸಪೋರ್ಟ್ ಮಾಡಿಕೊಡು ಅಂತ, ಯಾರು ಮಾಡ್ತಾ ಇಲ್ಲ ಸರ್. ಅಪ್ಪ ನಿಮ್ಮದು ಆಡಿದು ಯಾವ ಲಿಸ್ಟ್ ಅಲ್ಲಿ ಇಲ್ಲ ಅನ್ಬಿಡ್ತಾರೆ ಒಬ್ಬೊಬ್ರು. ನಾವು ಯಾರನ್ನ ಕೇಳೋದು ಸರ್, ನಾನು ಎಲ್ಲಾರನ್ನ ಕೇಳ್ಕೊಂಡೆ ಸರ್, ಯಾರು ನಮ್ಗೆ ಮಾಡ್ತಾ ಇಲ್ಲ. ಕುಡಿಯೋ ನೀರದೆಲ್ಲ ಏನ್ ತೊಂದ್ರೆ ಇಲ್ಲ ಸರ್, ಮಾಡ್ಕೊಟ್ಟಿದ್ದಾರೆ ಸರ್. ನಮ್ಮ ಮೊಟ್ಟೆ ರೇಷನ್ದು ತೊಂದ್ರೆ ಇಲ್ಲ ಸರ್, ಮಾಡಿಕೊಟ್ಟಿದ್ದಾರೆ. ನಮ್ಗೆ ಏನಿಲ್ಲ ಸರ್, ಮನೆ ನಮ್ಗೆ ಒಂದು 2 ಎಕರೆ ಜಾಗ ಇದ್ರೆ ಸಾಕು ಸರ್, ನಮ್ಮ ಜೀವನಗಳು ನಾವು ಸಂಪೂರ್ಣವಾಗಿ ನಾವು ಬದುಕೋತೀವಿ ಸರ್, ಅಷ್ಟೇ ಸಾಕು ಸರ್ ನಮ್ಗೆ.
1: ಅಂದ್ರೆ ತಾವ್ ಹೇಳ್ತಿದ್ರ ತಮ್ಮ ಒಂದು ಬಂಬ್ಲಪುರ ಅಡಿಗೆ ಮುಖ್ಯವಾಗಿ ಮನೆಗಳು ಮತ್ತು ಜಮೀನುಗಳ ಒಂದು ಅವಶ್ಯಕತೆನ ಕೊಟ್ರೆ ನಾವು ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್ ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಸರ್, ನಮ್ಗೆ ತುಂಬಾ.
1: ಬಹಳ ಸಂತೋಷ ರವಿ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೇನೆ ಎಚ್ಡಿಕೋಡೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಕ್ಕೆ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಎಲ್ಲ ಆಡಿಗಳಿಗೆ ಏನು ಸರ್ ನಾವು ಇಷ್ಟಪಡೋದು ಸರ್, ಎಲ್ಲ ಅದೇ ರೀತಿ ಇದ್ದಾರೆ ಸರ್, ಎಲ್ಲ ಬಡಸ್ಥಾನದಲ್ಲಿ ಇದ್ದಾರೆ ಸರ್. ಯಾವ ಆಡಿದಿ ಒಳ್ಳೇದಾಗಿ ಇಲ್ಲ ಸರ್, ಎಲ್ಲ ಆಡಿಲಿ ಬಡಿಸ್ತಾರೆ. ನಮ್ಮ ಮೇಟುಗುಪ್ಪೆ, ಜಿಆರ, ಸೊಳ್ಳಿಪುರ, ನಾಗರಹೊಳೆ, ಪ್ರತಿ ಎಷ್ಟು ಆಡಿದೆ ಆ ಆಡಿಲ್ಲ ಸರ್ ಸರ್ ಎಲ್ಲನೇ ಈ ಎಡ್ತೊರೆ ಬೊಡ್ಕಟ್ಟೆನಂತ ಎಲ್ಲ ಆಡಿಯಲ್ಲಿ ಸರ್ ಬರೀ ಕಷ್ಟಗಳು ಅನ್ಭವಿಸ್ತಿದ್ರೆ ಸರ್, ಜಾಗ ಇದ್ದೆ ಕಷ್ಟಗಳು ಅನ್ಭವಿಸ್ತಾ ಇದ್ರೆ ಸರ್.
1: ತುಂಬಾ ಸಂತೋಷ ರವಿ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಬಮಲಪುರ ಆಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೇನೆ ತಮ್ಮ ಹಾಡಿಯಲ್ಲಿ ಕಾಡ್ತಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೇನೆ ತಾವು ಹಿಂದಿನ ಕಾಲದಲ್ಲಿ ಸೇವಿಸಿಕೊಂಡು ಬರ್ತಾ ಇದ್ದಂತಹ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ.
0: ಆಯ್ತು ಸರ್, ನಮಸ್ಕಾರ.

0: ಪ್ರಿಯ ಕೇಳುಗರೇ, ಕೇಳ್ತಿದ್ರಿಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಬಮ್ಮಲಾಪುರ ಆಡಿಯ ನಿವಾಸಿಗರಾದ ಶ್ರೀಯುತ ರವಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಬಮ್ಮಲಾಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 25 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 21 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದಿರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆಗಳಿಗಿನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದೇವದಾಸು, ಡಾಕ್ಟರ್ ಸುಧೀರ್ ಬೆಂಗಳೂರು, ರಂಗನಾಥ್, ಸುರೇಶ್, ಡಾಕ್ಟರ್ ದಿವ್ಯಶ್ರೀ, ಪ್ರದೀಪ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು,

ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯತರಸ್ ರವರು ನರರೋಗ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ, HIV ನಿಯಂತ್ರಣ ಕ್ರಮಗಳು ಮತ್ತು SVYM ನ ಕಾರ್ಯಚಟುವಟಿಕೆಗಳ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ HIV ಮತ್ತು TB ಕಾರ್ಯಕ್ರಮದ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ದೀಪಕ್ ಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಕರ್ನಾಟಕದ, ಕನ್ನಡದ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ದೀಪಕ್ ಮೂರ್ತಿ HJ ಅಂತ. ಕಳೆದ 14 ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ಜೊತೆ HIV ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದು. ಸೊ ಇವತ್ತು ನಿಮ್ಮೊಂದಿಗೆ ಕೆಲವು ಸಂದೇಶಗಳನ್ನು ಹಂಚಿಕೊಳ್ಳಲು ಖುಷಿಯಾಗ್ತಾ ಇದೆ. HIV ಮತ್ತು AIDS ಬಗ್ಗೆ ಅರಿವು ಹೆಚ್ಚಿಸುವುದು, ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು, ಮತ್ತು HIV ಜೊತೆ ಬದುಕುತ್ತಿರುವ ವ್ಯಕ್ತಿಗಳಿಗೆ ನಮ್ಮ ಕಾಳಜಿ ಹಾಗೂ ಬೆಂಬಲ ತೋರಿಸುವುದು. HIV ಅನ್ನೋದು ಒಂದು ವೈರಸ್. ಇದು 1981 ಸುಮಾರಲ್ಲಿ ಅಮೇರಿಕದ ಲಾಸ್ ಏಂಜಲೀಸಲ್ಲಿ ಪತ್ತೆ ಹಚ್ಚುತ್ತಾರೆ ಮೊದಲನೇದಾಗಿ. ತದನಂತರ 1986 ಭಾರತದಲ್ಲಿ ಮೊದಲ ಕೇಸು ಸಿಗುತ್ತೆ. ಕಳೆದ ನಂತರದ ದಿನಗಳಲ್ಲಿ ಸೊ ಇದು ಸಾಕಷ್ಟು ಚರ್ಚೆಗೆ ಬರುತ್ತೆ. ಆ ಟೈಮ್ಗಳಿಂದ ಬಂದು ಸೊ ಈಗ ಈ ರೋಗ ಬಂದು ಒಂದು 44-45 ವರ್ಷಗಳು ಆಗ್ತಾ ಇದೆ. ಆದರೂ ಈ ರೋಗದ ವಿರುದ್ಧ ಹೋರಾಟ ನಿರಂತರವಾಗಿದೆ. ತುಂಬ ವೈರಸ್ಗಳು ನಮ್ಮ ಪ್ರಪಂಚದಲ್ಲಿ ನಮ್ಮ ಕಮ್ಯುನಿಟಿಲಿದೆ. ಈ ವೈರಸ್ ಆ ವೈರಸ್ಗಿಂತ ವಿಭಿನ್ನವಾದದ್ದು. ಈ ವೈರಸ್ಸು ನಮಗೆ ಸಾಕಷ್ಟು ಪಾಠಗಳು ಕಲಿಸಿದೆ. ನಮಗೆಲ್ಲ ಗೊತ್ತಿರ್ಬೋದು, ಸೊ ಮೊದಲು ಇಂಜೆಕ್ಷನ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ರು ಅಂತ. ಒಂದು ಸಿರಿಂಜ್ ಬಾಯ್ಲ್ ಆಗೋದು, ನೀಡಲ್ ಬಾಯ್ಲ್ ಆಗ್ತಾ ಇತ್ತು. ಸೊ ಸೇಮ್ ನೀಡಲ್ಸ್ನ ಯೂಸ್ ಮಾಡ್ತಾ ಇದ್ರು. ಈ ವೈರಸ್ ಹೇಗೆ ಅದನ್ನ ಚೇಂಜ್ ಮಾಡ್ತು ಅಂದ್ರೆ, ಸೊ ಇದು ಹರಡುವ ವಿಧಾನವನ್ನು ತೋರಿಸ್ಕೊಟ್ಟು ಏನು ನಾವು ಸೇಫ್ ಸಿರಿಂಜ್ ಅನ್ ನೀಡಲ್ಸ್ ಯೂಸೇಜ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತು, ಕೌನ್ಸಿಲಿಂಗ್ ಹೇಳ್ಕೊಡ್ತು, ಕಾಂಡೋಮ್ ಯೂಸೇಜ್ ಬಗ್ಗೆ ಅರಿವು ಮೂಡಿಸ್ತು. ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಮೊದಲೆಲ್ಲ ಇಷ್ಟೊಂದು ಸ್ಕ್ರೀನಿಂಗಿಗೆ ಒಳಪಡ್ತಾ ಇರಲಿಲ್ಲ. ಆ ಒಂದು ಅಂಶಗಳನ್ನು ನಮಗೆ ಹೇಳ್ಕೊಟ್ಟಂತ

ಒಂದು ವೈರಸ್. ಬೇಜಾರಿನ ಸಂಗತಿ ಅಂದರೆ ಇಷ್ಟು ವರ್ಷ ಆದರೂ ನಾವು ಕಮ್ಯುನಿಟಿಯಲ್ಲಿ ಈ ಅವೇರ್ನೆಸ್ನ ತಲುಪಿಸೋದ್ರಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿ ಇನ್ನೂ ನಮ್ಮ ಗಣನೀಯ ಮಟ್ಟದ ಪ್ರಕ್ರಿಯೆಯನ್ನು ಪಡ್ಕೊಂಡಿಲ್ಲ ನಾವು. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಕೋವಿಡ್ ಬಂತು. ಸೊ ಕೋವಿಡ್ದು ಅವೇರ್ನೆಸ್ಸು ಅಷ್ಟೇ ಸ್ಪ್ರೆಡ್ ಆಗಿ ಅಷ್ಟೇ ಚೆನ್ನಾಗಿ ಜನಗಳಿಗೆ ಗೊತ್ತಾಯಿತು. ಆದರೆ ಈ ರೋಗ 43 ವರ್ಷ ಆಗಿದೆ, ಬಟ್ ಆದರೂ ಇನ್ನೂ ಕಮ್ಯುನಿಟಿಯಲ್ಲಿ ಇದ್ರದ್ದು ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಇನ್ನೂ ತುಂಬ ಇದೆ. ಸೊ ನಮಗೆಲ್ಲ ಗೊತ್ತು ಎಚ್ ಐ ವಿ ಹರಡುವ ಪ್ರಮುಖ ಮೂಲಗಳು ಇವು, ರೂಟ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ದ ಇನ್ಫೆಕ್ಟೆಡ್ ಪಾರ್ಟ್ನರ್. ಸೊ ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ, ಥ್ರೂ ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸು, ನೀಡಲ್ ಸಿರಿಂಜ್ ಶೇರ್ ಮಾಡುವಂಥದ್ದು ತಾಯಿಯಿಂದ ಮಗುಗೂ ಕೂಡ ಬರಬಹುದು. ಸೊ ಈ ಮಾಹಿತಿಗಳು ನಮಗೆ ಗೊತ್ತಿದೆ, ಬಟ್ ಆದರೂ ನಮ್ಮ ಕಮ್ಯುನಿಟಿಲಿ ಇವತ್ತು ನಾನು ವೈದ್ಯನಾಗಿ ಜನಗಳ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ತುಂಬ ನೋಡ್ತೀನಿ, ಗೊತ್ತಿದ್ದವರೇ ತಪ್ಪು ಮಾಡೋವಂಥ ಸಂಖ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹೈ ರಿಸ್ಕ್ ಬಿಹೇವಿಯರ್ಸಲ್ಲಿರುವಂಥದ್ದು, ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ ಇರುವಂಥದ್ದು, ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟಲ್ಲಿ ಒಂದಿಷ್ಟು ಕೇಸಸ್ನ ನೋಡಿರೋವಂಥದ್ದು ನನ್ನ ಅನುಭವದಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಸೊ ಈ ಇನ್ಫೆಕ್ಷನ್ ವಿರುದ್ಧ, ಸೊ ಈ ಇನ್ಫೆಕ್ಷನ್ಗೆ ವ್ಯಾಕ್ಸಿನ್ ಅಂತ ಇಲ್ಲ, ಈ ಇನ್ಫೆಕ್ಷನ್ಗೆ ಪ್ರಿವೆನ್ಷನ್ನೇ ವ್ಯಾಕ್ಸಿನ್. ಸೊ ಈ ಹರಡುವ ವಿಧಾನಗಳನ್ನು ತಿಳ್ಕೋಬೇಕು, ಅದು ಹರಡದಂತೆ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಸೊ ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಅದನ್ನೇ ಹೇಳುತ್ತೆ. ಸೊ ಇಷ್ಟು ದಿನಗಳು ನೀವು ಎಚ್ ಐ ವಿ ಸೋಂಕಿತರನ್ನ ಹುಡುಕೊಂಡು ಹೋಗ್ತಾ ಇದ್ರಿ, ಬಟ್ ಈಗೇನು ಮಾಡಿ, ಯಾರ್ಯಾರು ಸೋಂಕಿಲ್ವೋ ಅವ್ರನ್ನ ಸೋಂಕಿಲ್ಲದ ರೀತಿ ನೋಡ್ಕೊಳ್ಳಿ ಅಂತ. ಅಂದರೆ ಓವರ್ ಇಸ್ ಎಚ್ ಐ ವಿ ನೆಗೆಟಿವ್, ಕೀಪ್ ದಮ್ ನೆಗೆಟಿವ್ ಅಂತ. ಸೊ ಅಂದರೆ ಅವ್ರು ಮತ್ತೆ ಪಾಸಿಟಿವ್ ಥರದ ಹೈ ರಿಸ್ಕ್ ಬಿಹೇವಿಯರ್ಸ್ ಇಲ್ಲದೆ ಇರೋ ರೀತಿ ಆ ರಿಸ್ಕ್ ರಿಡಕ್ಷನ್ ಮಾಡಿಬಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ಇಟ್ಕೊಳ್ಳಿ ಅನ್ನೋ ಒಂದು ತುಂಬ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಸೊ ಈ ಎಚ್ ಐ ವಿನ ಹೇಗೆ ಪತ್ತೆ ಹಚ್ಕೊಳೋದು? ಸೊ ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಅದ್ರ ಜೊತೆಗೆ ಎಚ್ ಐ ವಿ ಟೆಸ್ಟ್ ಮಾಡಿಸೋದ್ರಿಂದನೂ ಇದು ಪರೀಕ್ಷೆನ ಪತ್ತೆ ಹಚ್ಬೋದು. ಸೊ ಈ ಎಚ್ ಐ ವಿ ಟೆಸ್ಟ್ಗಳು, ಸೊ ಕರ್ನಾಟಕದ ಎಲ್ಲ ಟೆಸ್ಟಿಂಗ್ ಸೆಂಟರ್ಸ್ಗಳು, ಐ ಸಿ ಟಿ ಸಿ ಅಂತ ಕರಿತೀವಿ, ಅಲ್ಲಿ ಉಚಿತವಾಗಿ ಸಿಗುತ್ತೆ, ಮತ್ತು ಇದಕ್ಕೆ ಸಲಹೆ ಸೇವೆಗಳು ಕೂಡ ಸಿಗುತ್ತೆ. ಈ ಎಚ್ ಐ ವಿ ಬಂದ್ ಆದಮೇಲೆ ಈ ಕೌನ್ಸಿಲಿಂಗ್ ಸೇವೆಗಳನ್ನು ಜನರಲ್ ಹೆಲ್ತ್ ಸಿಸ್ಟಮ್ಸ್ ಒಳಗಡೆ ಇನ್ಕ್ಲೂಡ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಸೊ ಕೌನ್ಸಿಲಿಂಗ್ ಅಂದರೆ ಮೊದಲು ಬರೀ ಒಂದು ಮೆಂಟಲ್ ಇಶ್ಯೂಸ್ ಮಾತ್ರ ಅಂತ ಇತ್ತು, ಇಲ್ಲ ಇಲ್ಲ ಅದು ಜನರಲ್ ಸರ್ವಿಸಸ್ಗೂ ಬರಬೇಕು, ಹೆಲ್ತ್ ಸರ್ವಿಸಸ್ಗೆ ಅನ್ನೋದನ್ನ ಪರಿಚಯ ಮಾಡಿಕೊಡ್ತು. ಸರಿ, ಸೊ ಈ ಪರೀಕ್ಷೆಗಳು ಐ ಸಿ ಟಿ ಸಿಲಿ ಆಗುತ್ತೆ. ಐ ಸಿ ಟಿ ಸಿಲಿ ಪರೀಕ್ಷೆಗಳು ಆದಮೇಲೆ ಅಂಥ ಸೋಂಕು ಕಂಡು ಬಂದರೆ ಅವರಿಗೆ ARTI ಟ್ರೀಟ್ಮೆಂಟನ್ನು ಕೊಡ್ತೀವಿ, ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟ್ ಅಂತ. ಇದು ಸರ್ಕಾರದ ಕಡೆಯಿಂದ ಎಲ್ಲ ಉಚಿತವಾಗಿ ಸಿಗುತ್ತೆ, ARTI ಸೆಂಟರ್ಗಳಲ್ಲಿ ಸಿಗುತ್ತೆ. ಸೊ ಈಗ ನಮ್ಮ ಉದ್ದೇಶ ಅಷ್ಟೇ, ಅನ್ಡಿಟೆಕ್ಟೇಬಲ್ ಲೆವೆಲ್ ಅಷ್ಟು ವೈರಸ್ನ ತೊಗೊಂಡು ಬಂದು ಅದರಿಂದ ಅನ್ಟ್ರಾನ್ಸ್ಮಿಟೇಬಲ್ ಮಾಡಬೇಕು ಅಂತ. ಏನಿದು ಅನ್ಡಿಟೆಕ್ಟೇಬಲ್, ಏನಿದು ಅನ್ಟ್ರಾನ್ಸ್ಮಿಟೇಬಲ್ ಅಂದರೆ, ಒಬ್ಬ ಸೋಂಕಿತ ವ್ಯಕ್ತಿಯ ಬ್ಲಡ್ಡಲ್ಲಿ ವೈರಸ್ಸಿನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ, ಅವರು ಮಾತ್ರೆ ತೊಗೊಂಡಿಲ್ಲ ಅದರಲ್ಲಿ, ಅದರಲ್ಲಿ ಅಂದರೆ ಲಕ್ಷಗಟ್ಟಲೆ ಇರುತ್ತೆ. ಅದೇ ಒಬ್ಬ ವ್ಯಕ್ತಿ ಮಾತ್ರೆ ತೊಗೊಂಡು ರೆಗ್ಯುಲರ್ ಆಗಿ ಲೈಫ್ ಲಾಂಗ್ ಮಾತ್ರೆಗಳು ತೊಗೊಳ್ತಾ ಇದ್ದಾರೆ ಅಂದರೆ, ಆ ಸೋಂಕಿನ ಪ್ರಮಾಣ, ಆ ವೈರಲ್ ಲೋಡ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಬರುತ್ತೆ. ಇದು ಯಾವಾಗ 1000 ಕೆಳಗಡೆ ಬರುತ್ತೋ, ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಸೊ ಕಡಿಮೆ ಆಗುತ್ತೆ. ಅದು ಯಾವಾಗ ಇನ್ನೂ ಕೆಳಗಡೆ ಬರುತ್ತೋ, ಅಂದರೆ ಅನ್ಡಿಟೆಕ್ಟೇಬಲ್ ಲೆವೆಲ್ ಅಂತೀವಿ, ಸೊ ನಾವು ಈ ವೈರಲ್ ಲೋಡ್ ಮಾಡಿಸಿದಾಗ ಅದು TND ಅಂತ ಬರುತ್ತೆ, ಅಂದರೆ ಟಾರ್ಗೆಟ್ ನಾಟ್ ಡಿಟೆಕ್ಟೇಬಲ್ ಅಂತ ಬರುತ್ತೆ. ಸೊ ಅಂದರೆ ಪತ್ತೆ ಹಚ್ಚೋಕ್ಕ ಅದು ಆಗದೇ ಇರುವಷ್ಟು ಕಡಿಮೆ ಪ್ರಮಾಣದಲ್ಲಿ ವೈರಸ್ ಇದೆ ಅಂತ. ಆ ನಿಟ್ಟಿನಲ್ಲಿ ಆ ವೈರಸ್ನ ಕಡಿಮೆ ಮಾಡಿ ಅದರಿಂದ ಟ್ರಾನ್ಸ್ಮಿಷನ್ನ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ಕಡಿಮೆ ಮಾಡಬೇಕು. ಅದರಿಂದ ವೈರಸ್ ವಿರುದ್ಧ ಹೋರಾಟನ, ನಮ್ಮ ನಿರಂತರವಾದ ಹೋರಾಟನ ಪ್ರಕ್ರಿಯೆನ ಪ್ರಗತಿಯಲ್ಲಿಡಬೇಕು ಅನ್ನೋದು ಈಗಿನ ಆಲೋಚನೆ. ಸಾಕಷ್ಟು ಹೊಸ ಹೊಸ ಚಿಕಿತ್ಸಾ ವಿಧಾನಗಳು ಬರ್ತಾ ಇದೆ. ಸೊ ಅದು ಬರಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕು. ಅಲ್ಲಿಯ ತನಕ ನಮ್ಮ ಕಮ್ಯುನಿಟಿಯಲ್ಲಿರೋ ಪೇಷೆಂಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಸೋಂಕಿನ ಜೊತೆ ಬಳಲ್ತಾ ಇರೋರು, ಅವರು ನಾನು ಭಾಳ ಅಂದರೆ ತುಂಬ ಶ್ಲಾಘಿಸ್ತೀನಿ. ಯಾಕೆ ಅಂದರೆ ನಾವು ಎಷ್ಟೋ ಸರಿ ಮಾತ್ರೆಗಳು ಬರ್ಕೊಟ್ಬಿಡ್ತೀವಿ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಹಾಗೆ ನಾವೇ ಒಂದೊಂದ್ಸರಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗಲ್ಲ. ಆ್ಯಂಟಿಬಯೋಟಿಕ್ ಕೋರ್ಸ್ 7 ಇರುತ್ತೆ, 5 ಇರುತ್ತೆ. ಸೊ ಎಷ್ಟೋ ಸರಿ ಚೆನ್ನಾಗಾದ್ವಿ ಅಂದ ತಕ್ಷಣ ಮಾತ್ರೆಗಳು ಬಿಟ್ಬಿಡ್ತೀವಿ. ಬಟ್ ಈ ಸೋಂಕನ್ನು ಹೊಂದಿರುವಂಥ ವ್ಯಕ್ತಿಗಳು ಜೀವನ ಪೂರ್ತಿ ಮಾತ್ರೆಗಳು ತೊಗೋಬೇಕಾಗುತ್ತೆ. ಸೊ ಆ ತೊಗೊಳೋ ಅಂಥ ಶಕ್ತಿ, ಆ ಒಂದು ಫೇಸ್ ಮಾಡುವಂಥ ಧೈರ್ಯ ಅವರಲ್ಲಿ

ಕಾಲ ಮಾತ್ರೆಗಳನ್ನು ತಗೊಂಡು ಅದು ಕರೆಕ್ಟ್ ಟೈಮಿಗೆ ತಗೊಂಡು ಅಡಿಯರೆನ್ಸ್ ಅಂತ ಕರಿತೀವಿ. ಸೊ ಒಂದಿನೂ ಮಿಸ್ ಮಾಡಬಾರ್ದು. ಆ ಥರ ಮಾತ್ರೆಗಳು ತಗೊಂಡಾಗ ವೈರಸ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ವೈರಸ್ಸಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿ ಆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂದರೆ ಅದರಿಂದ ಅದು ಕಡಿಮೆ ಆದಾಗ ಬರುವಂಥ ಇನ್ಫೆಕ್ಷನ್ಸ್ ಕೂಡ ನಮಗೆ ಸೋಂಕುಗಳು ಬರಲ್ಲ. ಸೊ ಇದೆಲ್ಲದೂ ಕಡಿಮೆ ಆಯಿತು ಅಂದರೆ ಅವರು ದೀರ್ಘಕಾಲ ಆರೋಗ್ಯಕರವಾಗಿ ಚೆನ್ನಾಗಿ ಉತ್ಪಾದಕ ಜೀವನವನ್ನು ನಡೆಸ್ಬೋದು ಅನ್ನೋದು ನಮ್ಮ ಆಶಯ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ವೈರಸ್ ಬಂದೊಂದು ಇಂಡಿಯಾಗೆ ಬಂದು ಒಂದು 1986 ಅಂದರೆ ಒಂದು 39 40 ವರ್ಷ ಆಗಿರ್ಬೋದು. ಇವತ್ತಿಗೂ ಕೂಡ ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಅನ್ನ ನಾವು ನೋಡ್ತೀವಿ. ಈ ಕಳಂಕ ತಾರತಮ್ಯಗಳು ಎಷ್ಟೋ ನಮ್ಮ ಪೇಷಂಟ್ಸ್ಗಳಿಗೆ ಇವತ್ತಿಗೂ ಅದನ್ನ ಫೇಸ್ ಮಾಡ್ತಾ ಇರ್ತಾರೆ. ಇದು ಎಲ್ಲ ಕ್ಯಾಡರ್ಗಳಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಎಜುಕೇಷನ್ ಅಲ್ಲಿದೆ, ಆಕ್ಯುಪೇಷನ್ ಅಲ್ಲಿದೆ, ತುಂಬ ಸಾಕಷ್ಟು ವಿಷಯಗಳಲ್ಲಿ ಕಳಂಕ ತಾರತಮ್ಯನ ನೋಡ್ತೀವಿ. ಸೊ ಇದು ಕಳಂಕ ತಾರತಮ್ಯಗಳು ಆದಷ್ಟು ನಮ್ಮಲ್ಲಿ ನಾವು ಅದನ್ನ ಒಂದು ಕರೆಕ್ಟಾದ ಒಂದು ಇನ್ಫಾರ್ಮೇಶನ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಸೊ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ ಸೊಳ್ಳೆಯಿಂದ ಹರಡುತ್ತಾ, ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿದ್ರೆ ವೈರಸ್ ಹರಡುತ್ತಾ, ಅವ್ರ ಜೊತೆ ಬೆಡ್ ಶೇರ್ ಮಾಡಿದ್ರೆ ಹರಡುತ್ತಾ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹರಡುತ್ತಾ, ಸಾಕಷ್ಟು ಡೌಟ್ಸ್ಗಳು ಬರುತ್ತೆ. ಸೊ ಅದೆಲ್ಲದಕ್ಕೂ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ. ನಾನೇ ಕೇಳ್ತೀನಿ ಅವ್ರನ್ನ, ನೀವು ಅಂದ್ಕೊಂಡಿದ್ದೀರಾ ಸೊ ಸೊಳ್ಳೆಯಿಂದ ಹರಡುತ್ತೆ ಅಂತ. ಅವ್ರು ಹೇಳ್ತಾರೆ ಇಲ್ಲ, ಬಟ್ ಆದರೂ ಕನ್ಫರ್ಮ್ ಮಾಡ್ಕೊಂಡು ಕೇಳಿದ್ವಿ ಅಂತ. ಆ ಥರದ ಸಂದೇಹಗಳು, ಅದನ್ನು ಸಂದೇಹ ಅನ್ನೋದಕ್ಕಿಂತ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಅಂತ ಕರಿಬೋದು. ಸೊ ಆ ಥರದ್ದು ವಿಷಯಗಳಿಂದ ನಮ್ಮ ಸೋಂಕಿತ ವ್ಯಕ್ತಿಗಳಿಗೆ ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇವತ್ತಿಗೂ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು HIV/AIDS ಆ್ಯಕ್ಟ್ ಅಂತಲೂ ಬಂದ್ಬಿಟ್ಟಿದೆ. ಸೊ ಸಮಾಧಾನ ಭೇದ ದಂಡ, ಸೊ ಕೊನೆಯದಾಗಿ ಅದನ್ನು ಪ್ರಯೋಗಿಸಬೇಕಾಗತ್ತೆ ಅಂದ್ಬಿಟ್ಟು. ಸೊ HIV/AIDS ಆ್ಯಕ್ಟ್ ಅಂಡರ್ ಕೂಡ ಸೊ ಈ ಥರ ಡಿಸ್ಕ್ರಿಮಿನೇಷನ್ ಮಾಡೋದು ಇಟ್ಸ್ ಎ ಸುವೇಬಲ್ ಅಫೆನ್ಸ್ ಅಂತ. ಸೊ ಹಾಗಾಗಿ ಆ ಒಂದು ಡಿಸ್ಕ್ರಿಮಿನೇಷನ್ ಸ್ಟಿಗ್ಮಾ ಮಾಡಬಾರ್ದು. ಅವ್ರು ನಮ್ಮೊಂದಿಗೆ ನಮ್ಗಳ ಜೊತೆ ಆರೋಗ್ಯಕರವಾಗಿ ಇರಲಿಕ್ಕೆ ನಾವು ಬೇಕಾದಂಥ ಆಥರೈಸಿಂಗ್ ಎನ್ವಿರಾನ್ಮೆಂಟ್ನ ಕೊಡಬೇಕಾಗತ್ತೆ. ಸೊ ಎಲ್ಲ ಕ್ಷೇತ್ರಗಳಲ್ಲಾಗಿರ್ಬೋದು, ಅವ್ರವ್ರ ಕಾರ್ಯಕ್ಷೇತ್ರಗಳಲ್ಲಿ ಅದನ್ನು ಎನ್ಶೂರ್ ಮಾಡಬೇಕಾಗತ್ತೆ, ಆ ಸ್ಟಿಗ್ಮಾ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅವ್ರಗಳಿಗೆ ಆಗಬಾರ್ದು ಅಂತ. ಈ ರೋಗದ ವಿರುದ್ಧ ಹೋರಾಟದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕಾರ್ಯವೈಖರಿ ಕಾರ್ಯ ತುಂಬ ಶ್ಲಾಘನೀಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ 25 ವರ್ಷಗಳಿಂದ ಸತತವಾಗಿ ವಿವಿಧ ಕಾರ್ಯಕ್ರಮಗಳು, ವಿವಿಧ ಯೋಜನೆಗಳೊಂದಿಗೆ ಈ ವೈರಸ್ ವಿರುದ್ಧ ಹೋರಾಟನ ನಡೆಸ್ಕೊಂಡು ಬಂದಿದೆ. ಸೊ ಕರ್ನಾಟಕದ ಇವತ್ತಿಗೂ ಇಂಡಿಯಾದ ಆ್ಯಕ್ಚುಲಿ ಅದು ಒನ್ ಆಫ್ ದ ಟ್ರೈಬಲ್ ರೂರಲ್ ICTC ಸೆಂಟರ್ನ ಸರ್ಗೂರ್ ಹಾಸ್ಪಿಟ್ಲಲ್ಲಿ ಇವತ್ತಿಗೂ ನಡೀತಾ ಇದೆ. ಅದು 2001 ಸ್ಟಾರ್ಟ್ ಆದಂಥದ್ದು. 2004 ಮೊದಲ ERT ಸೆಂಟ್ರು, ಅಂದರೆ ಈ ಮೆಡಿಸಿನ್ ಏನು ಕೊಡಬೇಕು ಅಂತ ಇರುತ್ತೋ ಅದನ್ನು ಸ್ಟಾರ್ಟ್ ಮಾಡಿದ ಕೂಡ PPP ಮಾಡೆಲಲ್ಲಿ SVYM ಮೈಸೂರಿನ KR ಹಾಸ್ಪಿಟ್ಲಲ್ಲಿ. ತದನಂತರ ಅದು ಗೌರ್ಮೆಂಟ್ ಅಂಡರ್ KSAPS ಅಂಡರ್ ಅದು ಬರುತ್ತೆ. ಸೊ ಇದು ಆದ ಮೇಲೆ ಸೊ TI ಕಾರ್ಯಕ್ರಮಗಳಿರ್ಬೋದು ಅಥವಾ ಆ ಕೆಪ್ಯಾಸಿಟಿ ಬಿಲ್ಡಿಂಗ್ ಕಾರ್ಯಕ್ರಮಗಳಿರ್ಬೋದು ಅಥವಾ ಈ ಔಟ್ರೀಚ್ ಕಾರ್ಯಕ್ರಮಗಳಿರ್ಬೋದು, ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ SVYM ತೊಡಗಿಸ್ಕೊಂಡಿದೆ. ಅಷ್ಟೇ ಯಾಕೆ, ನನ್ನ MBBS ಆದಮೇಲೆ ಸೊ ನನ್ನ MD ಓದೋದಕ್ಕೆ ಮುಂಚೆ ನಾನು ಕೂಡ ಫೆಲೋಶಿಪ್ ಇನ್ HIV ಮೆಡಿಸಿನ್ ಮಾಡಿದ್ದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿನ ವಿವೇಕಾನಂದ ಮೆಮೋರಿಯಲ್ ಹಾಸ್ಪಿಟಲಲ್ಲಿ. ಸೊ ಈ ಥರ HIV ಕ್ಷೇತ್ರಗಳಲ್ಲಿ ಇನ್ನೊಂದು ಗಣನೀಯ ಪ್ರಗತಿ ಸಾಧಿಸಿದ್ದು SVYM ಕರ್ನಾಟಕದಲ್ಲಿ ಅಂದರೆ ಅದು ತಾಯಿಯಿಂದ ಮಗುಗೆ HIV ಸೋಂಕನ್ನು ತಡೆಗಟ್ಟದು. ಅದು ಸುಮಾರು 2011 ಇರ್ಬೋದು. ಸೊ ಸಾಕಷ್ಟು ಸೋಂಕುಗಳು ತಾಯಿ HIV ಸೋಂಕಿತ್ತು ಅಂದರೆ ಅದು ಮಗುಗೆ ಹರಡ್ತಾ ಇತ್ತು. ಅದು ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆಗ ಸಂಸ್ಥೆಯ ಸಂಸ್ಥಾಪಕರು ಅವ್ರುಗಳೆಲ್ಲ ಆಲೋಚನೆ ಮಾಡಿ ಇದಕ್ಕೆ ನಾವು HIV ಪರೀಕ್ಷೆನ ANC ರೆಗ್ಯುಲರೈಸ್ ಮಾಡಬೇಕು, ಸ್ಕ್ರೀನಿಂಗ್ ಮಾಡಬೇಕು. ಸೊ ಅಲ್ಲಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳನ್ನು ಆದಷ್ಟು ಬೇಗ ತುರ್ತುಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾನು ವೈರಲ್ ಲೋಡ್ ಅಂತ ಇದ್ದೆ ಅದನ್ನು ತುಂಬ ಕಡಿಮೆ ಮಾಡಿಸಿದ್ರೆ ಎಷ್ಟಕ್ಕೆ ಬರಬೇಕು, less than 1000 ಕಾಪೀಸ್ ಪರ್ ML ಥರ ಬಂತು ಅಂದರೆ ಅದು ತಾಯಿಯಿಂದ ಮಗುಗೆ ಬರ್ದಂಗೆ ತಡೆಗಟ್ಟಬಹುದು ಅನ್ನೋದನ್ನ ಕಂಡುಕೊಂಡು ಸೊ ಅದನ್ನ ಪ್ರೈವೇಟ್ ಪಬ್ಲಿಕ್ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಕಳೆದ 14 ವರ್ಷಗಳಲ್ಲಿ ಸೊ ಸರಿಸುಮಾರು ಒಂದು 20,000 HIV ಸೋಂಕು

ಸೋಂಕಿತ ತಾಯಂದರಿಗೆ ಹುಟ್ಟಿದ ಮಕ್ಕಳುಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ನೆಗೆಟಿವ್ ಆಗಿದೆ. ಅಂದರೆ ಪ್ರತಿ ವರ್ಷ 1,200,000 ANCs ಬರುತ್ತೆ ಕರ್ನಾಟಕದಲ್ಲಿ. 1,200,000 ANCs ಅಂದರೆ ಅಷ್ಟು ಜನ ಗರ್ಭಿಣಿಯರು ಇರ್ತಾರೆ. ಅಷ್ಟು ಜನಕ್ಕೆ ಸರ್ಕಾರದ ಸಹಕಾರದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಅವರುಗಳನ್ನು ಟೆಸ್ಟ್ ಮಾಡಿಸೋಂಥದ್ದು. ಅವರುಗಳಲ್ಲಿ ಯಾರು ಪಾಸಿಟಿವ್ ಬಂದ್ರ ಸೊ ಅದಕ್ಕೆ ಬೇಕಾದಂಥ ಕ್ಯಾಸ್ಕೇಡ್ ಸರ್ವಿಸಸ್, ನಾವೇನು ಹಿಆರ್ಟಿ ಮಾತ್ರೆ ಅಂತೀವಿ ಅದನ್ನು ಕೊಡಿಸುವಂಥದ್ದು ಇರ್ಬೋದು, ಅವ್ರಿಗೆ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡುವಂಥದ್ದು ಇರ್ಬೋದು, ಅಥವಾ ಅವರನ್ನು ಹಾಸ್ಪಿಟ್ಲ್ಗಳಲ್ಲೇ ಡೆಲಿವರಿ ಮಾಡಿಸೋಂಥದ್ದು ಇರ್ಬೋದು. ಆ ಮಗು ಹುಟ್ಟಿದ ಮೇಲೆ ಮಗುಗೆ ಸೋಂಕು ಬಂದಿದೆಯೋ ಇಲ್ಲೋ ಅನ್ನೋವಂಥ ಟೆಸ್ಟ್ಗಳು ಕೂಡ ಮಾಡಿಸ್ಬೇಕಾಗತ್ತೆ. ಗೌರ್ಮೆಂಟಲ್ಲಿ ಫ್ರೀಯಾಗಿ ಸಿಗುತ್ತೆ, ಬಟ್ ಆ ಸರ್ವಿಸಸ್ಗೆ ಲಿಂಕ್ ಮಾಡಿಸೋ ಅಂತ ಏನು ಗ್ಯಾಪ್ ಅಂತ ಇತ್ತೋ ಅದನ್ನ SVM ಫಿಲ್ ಮಾಡ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿ ಸೊ ಕರ್ನಾಟಕದಲ್ಲಿನ ಮೋಸ್ಟ್ ಆಫ್ ದ ಜಿಲ್ಲೆಗಳಲ್ಲಿ ಆ ಸೋಂಕನ್ನ ಆದಷ್ಟು ಕಡಿಮೆಗೆ ತರಿಸಿರೋ ಅಂತ ಹೆಗ್ಗಳಿಕೆ SVM ಸಲ್ಲುತ್ತೆ. ಸೊ ಈಗಲೂ ಕೂಡ ಸೊ ಕರ್ನಾಟಕದ 36 CSCಗಳು ಅಂತ ಕರಿತೀವಿ, ಕೇರ್ ಸಪೋರ್ಟ್ ಸೆಂಟರ್ಸ್ ಅಂತ, ಇವು ERT ಜೊತೆ ಅಂದರೆ ERT ಮೆಡಿಸಿನ್ ಕೊಡುವಂಥ ಸೆಂಟರ್ಸ್ಗಳ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಆ ಥರದ ಒಂದು ಪ್ರಾಜೆಕ್ಟ್ ಕೂಡ ಗ್ಲೋಬಲ್ ಫಂಡ್ ಸಪೋರ್ಟಲ್ಲಿ ಆ ಪ್ರಾಜೆಕ್ಟನ್ನು SVM ಇಂಪ್ಲಿಮೆಂಟ್ ಮಾಡಿದೆ. ಸೊ 36 ನೆಟ್ವರ್ಕ್ ಮತ್ತು CBOs ಆರ್ಗನೈಸೇಷನ್ಸ್ ಈ ಪ್ರಾಜೆಕ್ಟ್ನ ನೋಡ್ಕೊಳುತ್ತೆ. ಅಂದರೆ ಏನು ಅಂದರೆ ಕಮ್ಯುನಿಟಿ ಓನಪ್ ಮಾಡುವಂಥದ್ದು. ಸೊ ಕಮ್ಯುನಿಟಿ ಅವರೇ ಆ ಪ್ರಾಜೆಕ್ಟ್ನ ನಡೆಸಿದ್ರೆ ಸೊ ಆ ಕೇರ್ ಕ್ಯಾಸ್ಕೇಡಿಂದ ಮಿಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಆ ಪೇಷೆಂಟ್ಸು ರೆಗ್ಯುಲರ್ ಆಗಿ ಮೆಡಿಸಿನ್ ತೊಗೊಳ್ತಾರೆ ಅನ್ನೋದು SVM ಮೂಲ ಕಲ್ಪನೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ 12 ಇಂಡಿಕೇಟರ್ಸ್ ಬರುತ್ತೆ, ಪ್ರಿಯಾರಿಟಿ ಗ್ರೂಪ್ ಅಂತ ಕರಿತೀವಿ, ಆದ್ಯತೆ ಇರುವಂಥ ಆ ಒಂದು ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಮಾತ್ರೆಗಳು ತೊಗೊಳೋದಕ್ಕೆ ERT ಬರದೆ ಮಿಸ್ ಆಗಿರುವಂಥ ಕೇಸಸ್ ಇರ್ಬೋದು, ಅಂದರೆ LFU ಅಂತ ಕರಿತೀವಿ ಅವ್ರನ್ನ. ಸೊ ಲಾಸ್ಟ್ ಫಾಲೋ ಅಪ್ ಕೇಸಸ್ ಆಗಿರ್ಬೋದು, ಅಥವಾ ತಾಯಿಂದ ಮಗುಗೆ ಹರಡೋದನ್ನ ಪ್ರಿವೆಂಟ್ ಮಾಡುವಂಥ ಕೇಸಸ್ ಆಗಿರ್ಬೋದು, ವೈರಲ್ ಲೋಡ್ ಜಾಸ್ತಿ ಇರುವಂಥ ಕೇಸಸ್ ಆಗಿರ್ಬೋದು, ಅವ್ರಿಗೆ TB ಇರುವಂಥ ಕೇಸಸ್ ಆಗಿರ್ಬೋದು, ಅಥವಾ ಬೇರೆ NCD ಇರುವಂಥ ಕೇಸಸ್ ಆಗಿರ್ಬೋದು. ಸೊ ಅಂಥ ಕೇಸಸ್ಗಳನ್ನು ಫಾಲೋ ಅಪ್ ಮಾಡೋದು ಈ CSC ಕಡೆಯಿಂದ ನಡೀತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ವೈರಸ್ಸು ಬೇರೆ ವೈರಸ್ಗಿಂತ ಹೇಗೆ ವಿಭಿನ್ನ ಅಂದರೆ, ಈ ವೈರಸ್ ಒಮ್ಮೆ ಬಂತು ಅಂದರೆ ಅದು ಹೋಗಲ್ಲ. ಬೇರೆ ವೈರಸ್ಸು ಬರುತ್ತೆ, ಅದು ಕಾಲಕ್ರಮೇಣ ಅಥವಾ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅದರಿಂದ ಸಂಪೂರ್ಣವಾಗಿ ಗುಣ ಹೊಂದ್ಬೋದು, ಅಂದರೆ ಕ್ಯೂರ್ ಇರುತ್ತೆ ಅಂತ. ಬಟ್ ಈ ವೈರಸ್ಗೆ ಟ್ರೀಟ್ಮೆಂಟ್ ಇದೆ ಬಟ್ ಕ್ಯೂರ್ ಇಲ್ಲ. ಸೊ ಹಾಗಾಗಿ ಬರದೇ ಇರೋ ರೀತಿ ನೋಡ್ಕೊಳೋ ಅಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಇನ್ನೊಂದು, ಈ ರೋಗದ ರೋಗ ಲಕ್ಷಣಗಳು ಏನೇನು? ಸೊ ಸೋಂಕಿತ ವ್ಯಕ್ತಿ ವೈರಸ್ಸು ದೇಹಕ್ಕೆ ಬಂದಾದಾಗ ಸ್ವಲ್ಪ ದಿನ ಜ್ವರ, ಮೈಕೈ ನೋವು, ಕೆಮ್ಮು, ತಲೆನೋವು, ಈ ವೈರಲ್ ಫೀವರ್ನ ಸಿಂಪ್ಟಮ್ಸ್ ಬರುತ್ತೆ. ಬಂದು ಒಂದು ಸ್ವಲ್ಪ ದಿನಕ್ಕೆ ಅದು ಕಡಿಮೆ ಆಗೋಗುತ್ತೆ, ಸರಿಯಾಗಿ ಹೋಗ್ಬಿಡತ್ತೆ. ಸೊ ಅದಾದಮೇಲೆ ವಿಂಡೋ ಪೀರಿಯಡ್ ಅಂತ ಕರಿತೀವಿ. ವಿಂಡೋ ಪೀರಿಯಡ್ ಅಂದರೆ ಆ ವೈರಸ್ಸು ನಮ್ಮ ದೇಹದಲ್ಲಿ ರೆಪ್ಲಿಕೇಷನ್, ಅಂದರೆ ಅದು ಮಲ್ಟಿಪ್ಲೈ ಆಗುವಂಥ ಟೈಮ್. ಆ ಟೈಮ್ ಒಳಗಡೆ ನಮ್ಮ ಟೆಸ್ಟ್ಗಳು ನೆಗೆಟಿವ್ ಬರುತ್ತೆ. ಸೊ ಅದಾದಮೇಲೆ ವಿಂಡೋ ಪೀರಿಯಡ್ ಆದಮೇಲೆ ನಮ್ಮ ಟೆಸ್ಟ್ಗಳು ಅದನ್ನು ಡಿಟೆಕ್ಟ್ ಮಾಡುವಷ್ಟು ಲೆವೆಲಿಗೆ ಬರುತ್ತೆ. ಈ ವಿಂಡೋ ಪೀರಿಯಡ್ ಸರಿಸುಮಾರು ಆವರೇಜಲ್ಲಿ ಹೇಳೋದಿದ್ರೆ 6 ವಾರದಿಂದ 8 ವಾರದವರೆಗೂ ಇರುತ್ತೆ, ಅಂದರೆ 2 ತಿಂಗಳವರೆಗೂ ವಿಂಡೋ ಪೀರಿಯಡ್ ಇರುತ್ತೆ. ಅದಾದಮೇಲೆ ವ್ಯಕ್ತಿಗೆ ಆ್ಯಕ್ಚುಲ್ HIV ಸೋಂಕು ಕಾಣಿಸ್ಕೊಳುತ್ತೆ. ಈ HIV ಸೋಂಕಿನ ಲಕ್ಷಣಗಳು ಅದರ ನಮ್ಮ ಈ ಬೇರೆ ಎಲ್ಲ ರೋಗ ಲಕ್ಷಣಗಳ ಥರನೇ ಇರುತ್ತೆ. ಈ ವೈರಸ್ಸು ತುಂಬ ಸ್ಮಾರ್ಟ್ ವೈರಸ್, ಏನು ಕೇಳ್ತೀನಿ ಅಂದರೆ ಇದು ನಮ್ಮ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡಿಬಿಡತ್ತೆ. ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದ ತಕ್ಷಣ ಯಾವ ಪ್ರಪಂಚದಲ್ಲಿರೋ ಯಾವ ಇನ್ಫೆಕ್ಷನ್ ಕೂಡ ವ್ಯಕ್ತಿನ ಇನ್ಫೆಕ್ಟ್ ಮಾಡ್ಬೋದು. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈ ಆ ರೋಗ ನಿರೋಧಕ ಶಕ್ತಿನೇ ಇದು ಸಾಯಿಸಾಕ್ಬಿಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಸೊ ಆ CD4 ಸೆಲ್ಸ್ ಅಂತ ಕರಿತೀವಿ, ಅದು ಫೈಟಿಂಗ್ ಫೋರ್ಸ್ ನಮ್ಮ ದೇಹದ, ಪೊಲೀಸ್ ಮ್ಯಾನ್ ಅವರು. ಸೊ ಅವರು ಪೊಲೀಸ್ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಕಳ್ಳರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೇ ರೀತಿ ದೇಹದ ಪೊಲೀಸ್ ಮ್ಯಾನ್ ಆಗಿರುವಂಥ CD4 ಸಂಖ್ಯೆನ ಕಡಿಮೆ ಮಾಡ್ತಾ ಬರುತ್ತೆ. ಅದು ಮಾಡ್ತಾ ಇನ್ಫೆಕ್ಷನ್ಸು ದೇಹಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಯಾವಾಗ ಮಿತಿ ಮೀರುತ್ತೆ, ಸೊ ತುಂಬ ಜಾಸ್ತಿ ಆಗುತ್ತೋ ಆವಾಗ ದೇಹದಲ್ಲಿ ಸಾಕಷ್ಟು ಇನ್ಫೆಕ್ಷನ್ಗಳು ಒಳಗಡೆ ಇರುತ್ತೆ. ಆ ಸ್ಟೇಜ್ನ ನಾವು AIDS ಅಂತ ಕರಿತೀವಿ. AIDS ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅದು ರೋಗಗಳ ಕೂಟ, ಅದು ಒಂದು ರೋಗ ಅಲ್ಲ, ರೋಗಗಳ ಕೂಟ ಅದು. HIV ಅನ್ನೋದು ಒಂದು ವೈರಸ್, AIDS ಅನ್ನೋದು ಒಂದು ಸ್ಟೇಜ್. ಆ ಸ್ಟೇಜಲ್ಲಿ ರೋಗಗಳು ದೇಹದಲ್ಲಿ ಸಾಕಷ್ಟು ಇರುವಂಥ ಸ್ಟೇಜ್ ಆಗೋಗಿರುತ್ತೆ. ಅಂದರೆ ಫೈನಲ್ ಸ್ಟೇಜ್ನ ನಾವು AIDS ಅಂತ ಕರಿತೀವಿ. HIV ಸೋಂಕಷ್ಟೇ. ಸೊ ಆ ಡಿಸೀಸ್ಗಳು ಬಂದಾದ್ಮೇಲೆ ಕರೆಯುವಂಥ ಸ್ಟೇಜ್ಗೆ AIDS ಅಂತ ಕರಿತೀವಿ. ಆ ಟೈಮ್ಗಳಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ಬರ್ಬೋದು.

0: ಯಾವ್ಯಾವು? ಸೊ ಈ ನೀರು ಬೇದಿ, ಸೊ ಪೇಷಂಟ್ಸ್ ಎಷ್ಟು ಸರಿ ಬಂದರು ನೀರು ಚೆಲ್ದಂಗೆ ಆಗುತ್ತೆ, ಬೇದಿ ಆಗ್ತಾ ಇರುತ್ತೆ ಆ ಥರ, ಅದ್ರ ಜೊತೆ ಜ್ವರ ಬಿಟ್ಟು ಬಿಟ್ಟು ಬರೋವಂಥದ್ದು, ಸೊ ತೂಕ ಕಡಿಮೆ ಆಗೋವಂಥದ್ದು, ಸೊ ಈ ಸಿಂಪ್ಟಮ್ಸ್ಗಳು ಕೂಡ ಕಾಮನ್ ಆಗಿ ಕಾಣಿಸ್ಕೊಳ್ತವೆ. ಸೊ ಈ ರೋಗ ಲಕ್ಷಣಗಳು ಬಂತು ಅಂದರೆ ನೀವುಗಳು ಅಥವಾ ನಿಮಗೆ ಗೊತ್ತಿರೋರಾಗಿರ್ಬೋದು, ಅವರು ಗೌರ್ಮೆಂಟ್ನ ಎಲ್ಲ ICTC ಸೆಂಟರ್ಗಳಲ್ಲಿ ಈ ಟೆಸ್ಟ್ಗಳು ಉಚಿತವಾಗಿರುತ್ತೆ. ಸೊ ಅಲ್ಲಿ ಬಂದು ಸೊ ಉಚಿತ ಪರೀಕ್ಷೆಗಳನ್ನು ಮಾಡಿಸ್ಕೊಳೋದ್ರಲ್ಲಿ ನೋಡ್ಕೋಬೋದು. ಸೊ ಇದು ಪತ್ತೆ ಹಚ್ಚುವ ವಿಧಾನ ಟೆಸ್ಟ್ ಮಾಡಿಸ್ಕೊಳೋದ್ರಿಂದ ಮಾತ್ರ ಆಗಿರುತ್ತೆ. ಸೊ ದಯವಿಟ್ಟು ನೀವುಗಳು ನಿಮ್ಮ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿ. ಸೊ ನಿಮ್ಗೆ ಸೋಂಕಿಲ್ಲ ಅಂದರೂ ಬ್ಲಡ್ ಕೊಡಬೇಕಾದ್ರಾಗಿರ್ಬೋದು, ಸರ್ಜರಿ ಮಾಡೋದಕ್ಕೆ ಮುಂಚೆ ಆಗಿರ್ಬೋದು, ಅಥವಾ ಈ ರೋಗ ಲಕ್ಷಣಗಳು ಬಂದಾಗ ಸೊ ಡಾಕ್ಟರ್ಸ್ಗಳು ಈ ಟೆಸ್ಟ್ ಮಾಡ್ತಾರೆ, ಕೌನ್ಸಿಲಿಂಗಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಟೆಸ್ಟ್ಗಳು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಕೌನ್ಸಿಲರ್ಸು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ICTC ಕೇಂದ್ರಗಳಲ್ಲಿ ಕೊಡ್ತಾರೆ. ನಮ್ಮ ಆರೋಗ್ಯ ಇಲಾಖೆ ಈ ವೈರಸ್ ವಿರುದ್ಧ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಆ ಒಂದು ಸಕ್ರಿಯವಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, KSAPS ಅಂತ ಕರಿತೀವಿ. ಸೊ ನ್ಯಾಕೋ ಮಾರ್ಗಸೂಚಿ ಪ್ರಕಾರ KSAPS ಕರ್ನಾಟಕದಲ್ಲಿ ಸಾಕಷ್ಟು ಅಂದರೆ IEC ಕಾರ್ಯಕ್ರಮಗಳಿರ್ಬೋದು, ಸೊ ಟ್ರೀಟ್ಮೆಂಟ್ ಕಾರ್ಯಕ್ರಮಗಳಿರ್ಬೋದು, ಟೆಸ್ಟಿಂಗ್ ಕಾರ್ಯಕ್ರಮಗಳಿರ್ಬೋದು, ಸೊ ಮತ್ತು ನಮ್ಮ TI ಕಾರ್ಯಕ್ರಮಗಳಿರ್ಬೋದು, ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಸೊ ಡಿಸ್ಟಿಕ್ಗಳಲ್ಲಿ ಡ್ಯಾಪ್ಕೋ ಯೂನಿಟ್ಸ್ ಅಂತ ಕರಿತೀವಿ, ಡಿಸ್ಟಿಕ್ ಏಡ್ಸ್ ಪ್ರಿವೆನ್ಷನ್ ಕಂಟ್ರೋಲ್ ಯೂನಿಟ್ಸ್ಗಳಂತ ಕರಿತೀವಿ. ಸೊ ಅವುಗಳು ಕಾರ್ಯ ನಿರ್ವಹಿಸ್ತಾ ಇದೆ. ಸೊ ERT ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ, ICTC ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಸರ್ಕಾರದ ಈ ಪ್ರಯತ್ನವನ್ನು ಬೆಂಬಲಿಸಲಿಕ್ಕೆ ಸೊ ನಮ್ಮಂಥ NGOs CBOs ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಪಿಯರ್ ಚಾಂಪಿಯನ್ಸ್ ಇರ್ಬೋದು, ಪಿಯರ್ ಲೀಡರ್ಸ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಅವ್ರಗಳು ಕೂಡ ಇದರಲ್ಲಿ ಮುಂಚೂಣಿಯ ಪಾತ್ರವನ್ನು ವಹಿಸ್ತಾರೆ. ಇನ್ನೊಂದು ಆಘಾತಕರ ಸಂಗತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಡೋಲಸೆಂಟ್ಸು ಯೂತ್ಸ್ಗಳಲ್ಲಿ ಈ ಸೋಂಕು ಜಾಸ್ತಿ ಆಗ್ತಿರೋಂಥದ್ದು. ಸೊ ಈ ಡೇಟಿಂಗ್ ಆ್ಯಪ್ಸ್ಗಳು ಬಳಕೆ, ಆಮೇಲೆ ಈ ಎಕ್ಸ್ಪೆರಿಮೆಂಟೇಷನ್ ಅಂತ ಕರಿತೀವಿ, ಆ ಎಕ್ಸ್ಪೆರಿಮೆಂಟೇಷನ್ಸ್ ಕೂಡ ನಮ್ಮ ಯೂತ್ಸ್ಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಬೇಕಾದಂತಹ ಒಂದು ಎಜುಕೇಷನ್ ಇರುವಂಥ ಇನ್ಫಾರ್ಮೇಷನ್ಸ್ಗಳು ನಮ್ಮ ಎಜುಕೇಷನ್ ಸಿಸ್ಟಮ್ಸ್ಗಳಲ್ಲೂ ಕಡಿಮೆ ಇದೆ. ಸೊ ಹಾಗಾಗಿ ನಮ್ಮ ಯೂತ್ಸ್ಗಳಲ್ಲಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಆವಾಗ ಈ ಎಕ್ಸ್ಪೆರಿಮೆಂಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸವಿನಯ ಪ್ರಾರ್ಥನೆ, ಸೊ ನಮ್ಮ ಆ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ಸೊ ಈಗಿರುವಂಥ ಯೂತ್ಸ್ಗಳಿಗೂ ಇದು ತಲುಪಿಸಬೇಕಾಗಿರೋಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ.
1: ಕಳೆದ ಕೆಲವು ದಶಕಗಳಲ್ಲಿ HIV ತಡೆಗಟ್ಟುವಿಕೆಗೆ ನಿರ್ಣಯ ಮತ್ತು ಚಿಕಿತ್ಸೆಯಲ್ಲಿ ಭಾರತವು ಗಮನಾರ್ಹ ಪ್ರಗತಿ ಸಾಧಿಸಿದೆ. ಇವು ಸಮಯಕ್ಕೆ ಸರಿಯಾದ ನಿರ್ಣಯ ಮತ್ತು ಚಿಕಿತ್ಸೆ ದೊರೆತರೆ HIVಯೊಂದಿಗೆ ಬದುಕುತ್ತಿರುವವರು ದೀರ್ಘ ಮತ್ತು ಆರೋಗ್ಯಕರ ಜೀವನ ನಡೆಸಬಹುದು. ಈಗ ಮುಂದಿನ ಗುರಿ ಎಂದರೆ HIVಯೊಂದಿಗೆ ಬದುಕುತ್ತಿರುವ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳುವುದು, ಚಿಕಿತ್ಸೆ ಪಡೆಯುವುದು ಮತ್ತು ವೈರಲ್ ಸಪರೇಷನ್ ಸಾಧಿಸುವುದು. ಈ ಆಶಯವು ಐಕ್ಯರಾಷ್ಟ್ರಗಳ 95 ಗುರಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಅಂದರೆ HIVಯೊಂದಿಗೆ ಬದುಕುತ್ತಿರುವ 95% ಜನರಿಗೆ ತಮ್ಮ ಸ್ಥಿತಿ ತಿಳಿದಿರಬೇಕು, ನಿರ್ಣಯಗೊಂಡವರಲ್ಲಿ 95% ಜನರಿಗೆ ಚಿಕಿತ್ಸೆ ದೊರೆಯಬೇಕು ಮತ್ತು ಚಿಕಿತ್ಸೆ ಪಡೆಯುತ್ತಿರುವವರಲ್ಲಿ 95% ಜನರು ವೈರಲ್ ಸಪರೇಷನ್ ಸಾಧಿಸಬೇಕು. ಈ ಗುರಿಗಳನ್ನು ಸಾಧಿಸಲು ಸೇವೆಗಳು ತಲುಪುವ ಸ್ಥಳದಲ್ಲಿ ಮತ್ತು ಫಲಿತಾಂಶಗಳು ನಿರ್ಣಯವಾಗುವ ಸ್ಥಳದಲ್ಲಿ ಕ್ರಮ ಅಗತ್ಯ. ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಕ್ರಮ ಅಗತ್ಯ ಇದೆ. ಏಡ್ಸ್ ಸುರಕ್ಷತೆಗಾಗಿ ಮೊಬಲೈಸೇಷನ್ ಅಂದರೆ MEAS ಇಂದಿರುವ ಪ್ರಮುಖ ಆಲೋಚನೆ. MEAS ಒಂದು ರಚನಾತ್ಮಕ ಕಾರ್ಯಾಚರಣೆ ಚೌಕಟ್ಟಾಗಿದ್ದು ರಾಷ್ಟ್ರೀಯ ಗುರಿಗಳನ್ನು ಜಿಲ್ಲಾ ಮಟ್ಟದ ಕ್ರಮಗಳಾಗಿ ರೂಪಾಂತರಿಸುತ್ತದೆ. MEAS ಜಿಲ್ಲೆ ಬದಲಾವಣೆಯ ಮೂಲ ಘಟಕವಾಗುತ್ತದೆ. MEAS ರಾಷ್ಟ್ರೀಯ ಗುರಿಗಳನ್ನು 95 ಮುಂದಕ್ಕೆ ಕೊಂಡೊಯ್ಯುತ್ತದೆ. ಪ್ರಗತಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಲು MEAS ಪ್ರತಿಯೊಂದು ಜಿಲ್ಲೆಯನ್ನು 4 ಒಂದಾಗಿ ವರ್ಗೀಕರಿಸುತ್ತದೆ. ಒಂದು ಜಿಲ್ಲೆ 3 ಗುರಿಗಳಲ್ಲಿ 0 ಅಥವಾ 1 ಗುರಿಯನ್ನು ಸಾಧಿಸದಿದ್ದರೆ ಆ ಜಿಲ್ಲೆಯನ್ನು ಸಂಘರ್ಷಶೀಲ ಎಂದು ಪರಿಗಣಿಸಲಾಗುತ್ತದೆ. ಒಂದು ಜಿಲ್ಲೆ 3 ಗುರಿಗಳಲ್ಲಿ 2 ಗುರಿಗಳನ್ನು ಸಾಧಿಸಿದಾಗ ಅದು ಸಕ್ಷಮವಾಗುತ್ತದೆ. ಒಂದು ಜಿಲ್ಲೆ 99 ಕ್ರಮದಲ್ಲಿನ

0: ಗುರಿಗಳನ್ನು ಸಾಧಿಸಿದಾಗ ಅದು ಸುರಕ್ಷಿತ ಹಂತವನ್ನು ತಲುಪುತ್ತದೆ. ಅತ್ಯುನ್ನತ ವರ್ಗವಾದ ಸುರಕ್ಷಿತ್ ಪ್ಲಸ್ ಸಾಧಿಸಲು 95-95-99 ಗುರಿಗಳ ಸಾಧನೆಯ ಜೊತೆಗೆ HIV, ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಪ್ಸ್ ತಾಯಿಯಿಂದ ಮಗುವಿಗೆ ಹರಡುವುದನ್ನು ನಿರ್ಮೂಲನೆ ಮಾಡುವುದು ಅಗತ್ಯ. ಈ ಎಲ್ಲ ವರ್ಗಗಳು ಸೇರಿ ಮಹಾಮಾರಿ ನಿಯಂತ್ರಣದತ್ತ ಸ್ಪಷ್ಟ ಮಾರ್ಗವನ್ನ ತೋರಿಸುತ್ತವೆ. ಪ್ರಗತಿಯನ್ನು ಜಿಲ್ಲೆ ಜಿಲ್ಲೆವಾರು ಅಳೆಯಲಾಗುತ್ತದೆ, ಜಿಲ್ಲೆ ಜಿಲ್ಲೆಯಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಜಿಲ್ಲೆ ಜಿಲ್ಲೆಯಾಗಿಯೇ ಸಾಧಿಸಲಾಗುತ್ತದೆ. ಈ ಪ್ರಯತ್ನದ ಕೇಂದ್ರದಲ್ಲಿ ಸಮಾಲೋಚಕರು, ಪ್ರಾಯೋಗಿಕ ತಂತ್ರಜ್ಞರು, ವೈದ್ಯರು, ನರ್ಸ್ಗಳು, ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಆರೋಗ್ಯ ಅಧಿಕಾರಿಗಳು ಫಲಿತಾಂಶಗಳನ್ನು ಸುಧಾರಿಸಲು ಒಟ್ಟಾಗಿ ಕೆಲಸ ಮಾಡುವ ಬಲವಾದ ಜಾಲವಿದೆ. ಜಿಲ್ಲಾ ಮಟ್ಟದಲ್ಲಿ ಈ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಅಧಿಕಾರಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ, ಅಂದರೆ ಡ್ಯಾಪ್ಕೋ. ಪ್ರತಿದಿನ ಬೆಳಿಗ್ಗೆ ಡ್ಯಾಪ್ಕೋ MAS ಡ್ಯಾಶ್ಬೋರ್ಡ್ಗೆ ಲಾಗಿನ್ ಮಾಡಿ ಜಿಲ್ಲೆಯ ಪ್ರಗತಿ ಮತ್ತು ಆದ್ಯತೆಗಳನ್ನು ಪರಿಶೀಲಿಸುತ್ತಾರೆ. ಕೆಲವು ಸೂಚಕಗಳನ್ನು ಉತ್ತಮ ಕಾರ್ಯಕ್ಷಮತೆ ಕಾಣುತ್ತದೆ, ಇನ್ನು ಕೆಲವು ಸೂಚಕಗಳಿಗೆ ಹೆಚ್ಚುವರಿ ಗಮನ ಅಗತ್ಯವಿರುತ್ತದೆ. ಮಹಾಮಾರಿ ನಿಯಂತ್ರಣದತ್ತ ಪ್ರಗತಿಯನ್ನು ವೇಗಗೊಳಿಸಲು ಯಾವ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತ ಕ್ರಮ ಅಗತ್ಯವಿದೆ ಎಂಬುದನ್ನು ಡ್ಯಾಶ್ಬೋರ್ಡ್ ತೋರಿಸುತ್ತದೆ. ಡ್ಯಾಶ್ಬೋರ್ಡ್ ಆದ್ಯತೆಗಳನ್ನು ಗುರುತಿಸುತ್ತದೆ, ಕ್ಷೇತ್ರದ ಕೆಲಸ ಆ ಆದ್ಯತೆಗಳನ್ನು ಕ್ರಮವಾಗಿ ರೂಪಿಸಲು ಸಹಾಯ ಮಾಡುತ್ತದೆ. MAS ಕೈಪಿಡಿಯೊಂದಿಗೆ ಡ್ಯಾಪ್ಕೋ ಜಿಲ್ಲೆಯ ಕ್ಷೇತ್ರ ಭೇಟಿಗಳಿಗೆ ಹೊರಡುತ್ತಾರೆ. ಸಮಗ್ರ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಸೇವೆಗಳನ್ನು ಪರಿಶೀಲಿಸಲಾಗುತ್ತದೆ, ಕಿಟ್ಗಳ ಲಭ್ಯತೆಯನ್ನು ಅಂದಾಜಿಸಲಾಗುತ್ತದೆ ಮತ್ತು ಸಮಾಲೋಚಕರೊಂದಿಗೆ ಚರ್ಚೆಗಳ ಮೂಲಕ ಪರೀಕ್ಷಾ ವ್ಯಾಪ್ತಿಯನ್ನು ಬಲಪಡಿಸುವ ಅವಕಾಶಗಳನ್ನು ಗುರುತಿಸಲಾಗುತ್ತದೆ. ARTಕೇಂದ್ರದಲ್ಲಿ ಔಷಧಿಗಳ ಸಂಗ್ರಹ, ಚಿಕಿತ್ಸೆಯ ನಿರಂತರತೆ ಮತ್ತು ರೋಗಿಗಳ ಫಾಲೋಅಪ್ ವ್ಯವಸ್ಥೆಗಳನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ HIV ನಿರ್ಣಯಗೊಂಡ ವ್ಯಕ್ತಿಗಳು ಅವರಿಗೆ ಅಗತ್ಯವಿರುವ ಆರೈಕೆ ಮತ್ತು ಬೆಂಬಲವನ್ನು ನಿರಂತರವಾಗಿ ಪಡೆಯುವಂತೆ ನೋಡಿಕೊಳ್ಳಲಾಗುತ್ತದೆ. ಮುಂದಿನ ಭೇಟಿ ವೈರಲ್ ಲೋಡ್ ಪರೀಕ್ಷಾ ಪ್ರಯೋಗಾಲಯಕ್ಕೆ ಆಗಿರುತ್ತದೆ. ಅಲ್ಲಿ ಸಮಯಕ್ಕೆ ಸರಿಯಾದ ವರದಿಗಳು ಲಭ್ಯವಾಗಲು ಮತ್ತು ಅದಕ್ಕೆ ಹಸ್ತಕ್ಷೇಪಗಳು ಸಮಯಕ್ಕೆ ನಡೆಯಲು ಸಮಯವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ. ವ್ಯಕ್ತಿಗಳು ವೈರಲ್ ಸಪರೇಷನ್ ಸಾಧಿಸಲು ಸಮರ್ಥ ಪ್ರಯೋಗಾಲಯ ವ್ಯವಸ್ಥೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಲ್ಲಿ HIV, ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಪ್ಸ್ಗಾಗಿ ಸ್ಕ್ರೀನಿಂಗ್ ಸೇವೆಗಳನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ ತಾಯಿಯಿಂದ ಮಗುವಿಗೆ ಹರಡುವ ಸೋಂಕನ್ನು ನಿರ್ಮೂಲನೆ ಮಾಡುವ ಗುರಿಗೆ ಬೆಂಬಲ ಸಿಗುತ್ತದೆ ಮತ್ತು ಪ್ರತಿಯೊಂದು ಮಗುವಿಗೂ ಆರೋಗ್ಯಕರ ಆರಂಭವನ್ನು ಖಚಿತಪಡಿಸಲು ಸಹಾಯವಾಗುತ್ತದೆ. ದಿನವಿಡೀ ಪರಿಶೀಲನೆಗಳನ್ನು ಕೋಬೋ ಟೋಲ್ ಬಾಕ್ಸ್ ಮೂಲಕ ಡಿಜಿಟಲ್ ರೀತಿಯಲ್ಲಿ ದಾಖಲಿಸಲಾಗುತ್ತದೆ. ಆರೋಗ್ಯ ಸೌಲಭ್ಯಗಳ ಪರಿಶೀಲನೆಗಳನ್ನು ದಾಖಲಿಸಲಾಗುತ್ತದೆ. ಮುಂದಿನ ಕ್ರಮಗಳನ್ನು ನಿಯೋಜಿಸಲಾಗುತ್ತದೆ ಮತ್ತು ಅನುಷ್ಠಾನ ಆದ್ಯತೆಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ. ಪ್ರತಿಯೊಂದು ಭೇಟಿಯ ಉದ್ದೇಶ ಜಿಲ್ಲೆಯನ್ನು ಮಹಾಮಾರಿ ನಿಯಂತ್ರಣದ ಮತ್ತಷ್ಟು ಹತ್ತಿರಕ್ಕೆ ತರುವ ಕ್ರಮಗಳನ್ನು ಗುರುತಿಸುವುದಾಗಿದೆ. ದಿನವೂ ಪರಿಶೀಲನೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಡ್ಯಾಶ್ಬೋರ್ಡ್ ಡೇಟಾ, ಆರೋಗ್ಯ ಸೌಲಭ್ಯಗಳ ಪರಿಶೀಲನೆಗಳು ಮತ್ತು ಕ್ಷೇತ್ರದ ಕಂಡುಹಿಡಿಕೆಗಳು ಒಂದೇ ದೃಶ್ಯದಲ್ಲಿ ಒಟ್ಟಾಗಿ ಕಾಣಿಸುತ್ತವೆ. ಈ ಚರ್ಚೆ ಕೇವಲ ಸಂಖ್ಯೆಗಳ ವರದಿ ಮಾಡುವುದರ ಬಗ್ಗೆ ಅಲ್ಲ, ಇದು ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುವುದು, ಆದ್ಯತೆಗಳನ್ನು ಗುರುತಿಸುವುದು ಮತ್ತು ಪ್ರಗತಿಯನ್ನು ವೇಗಗೊಳಿಸುವುದರ ಬಗ್ಗೆ ಪ್ರತಿಯೊಂದು ಪರಿಶೀಲನೆ ಕ್ರಮಕ್ಕೆ ದಿಕ್ಕು ತೋರಿಸುತ್ತದೆ. ಪ್ರತಿಯೊಂದು ಕ್ರಮ ಉತ್ತಮ ಫಲಿತಾಂಶಗಳಿಗೆ ಕೊಡುಗೆ ನೀಡುತ್ತದೆ. ಇದೇ MAS ವಿಧಾನ. ಮಹಾಮಾರಿ ನಿಯಂತ್ರಣವನ್ನು ಅದು ಅಂತಿಮವಾಗಿ ಸಾಧಿಸಲಾಗುವ ಮಟ್ಟದಲ್ಲಿ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಸ್ಪಷ್ಟವಾಗಿ ಕಾಣುವಂತೆ, ಜವಾಬ್ದಾರಿಯುತವಾಗಿ ಮತ್ತು ಕ್ರಮ ಕೈಗೊಳ್ಳಲು ಸಾಧ್ಯವಾಗುವಂತೆ ಮಾಡುವುದು, ಜಿಲ್ಲೆ ಜಿಲ್ಲೆಯಾಗಿ ಪ್ರಗತಿ ಸ್ಪಷ್ಟವಾಗಿ ಕಾಣಿಸುತ್ತದೆ, ಜಿಲ್ಲೆ ಜಿಲ್ಲೆಯಾಗಿ ವ್ಯವಸ್ಥೆಗಳು ಹೆಚ್ಚು ಬಲವಾಗುತ್ತದೆ, ಜಿಲ್ಲೆ ಜಿಲ್ಲೆಯಾಗಿ ಭಾರತ ಮಹಾಮಾರಿ ನಿಯಂತ್ರಣದ ಇನ್ನಷ್ಟು ಹತ್ತಿರಕ್ಕೆ ಸಾಗುತ್ತದೆ. ಗುರಿ ಸ್ಪಷ್ಟವಾಗಿದೆ. ಪ್ರತಿಯೊಂದು ಜಿಲ್ಲೆ ಸುರಕ್ಷಿತ್ ಪ್ಲಸ್ ಕಡೆಗೆ ಪ್ರಗತಿ ಸಾಧಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅಗತ್ಯ. ಆರೈಕೆ ದೊರೆಯುವುದು ಮತ್ತು ಪ್ರತಿಯೊಂದು ಜಿಲ್ಲೆಯ HIVಯನ್ನು ಸಾರ್ವಜನಿಕ ಆರೋಗ್ಯದ ಅಪಾಯವಾಗಿ ಕೊನೆಗೊಳಿಸುವ ಭಾರತದ ಪಯಣಕ್ಕೆ ಕೊಡುಗೆ ನೀಡುವುದು ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಬ್ಬ ವ್ಯಕ್ತಿ ಸುರಕ್ಷೆ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ HIV ನಿಯಂತ್ರಣ ಕ್ರಮಗಳು ಮತ್ತು SVYM ನ ಕಾರ್ಯಚಟುವಟಿಕೆಗಳ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ HIV ಮತ್ತು TB ಕಾರ್ಯಕ್ರಮದ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ದೀಪಕ್ ಮೂರ್ತಿರವರು ನಡೆಸಿಕೊಟ್ಟ ಆರೋಗ್ಯದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ ಕಾರ್ಯಕ್ರಮ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹದೇವ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ತಿಳಿದು, ಮೂಲತಃ ಇವರು ಬೆಳಗಾವಿ ಜಿಲ್ಲೆಯವರಾಗಿದ್ದು ನಮ್ಮ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿಗೆ ಬಂದು ಇಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡೆದ ನಂತರ ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿದ್ದಾರೆ. ಈ ತರಬೇತಿಗೆ ಬಂದಂಥ ಅನುಭವ ಆಗಿರ್ಬೋದು, ತರಬೇತಿಯಲ್ಲಿ ಕಲಿತಂಥ ಅನುಭವ ಆಗಿರ್ಬೋದು, ತರಬೇತಿ ಹಿಂದಿನ ಜೀವನಕ್ಕೂ ಮತ್ತು ತರಬೇತಿಯ ನಂತರದ ಜೀವನಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ಈ ತರಬೇತಿ ಅವರ ಒಂದು ಸ್ವಉದ್ಯೋಗವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹಾದೇವರವರು, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಈ ತರಬೇತಿ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂತೋಷ್ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ ಸರ್.
0: ಮೊದಲಿಗೆ ಬಹಳ ಸಂತೋಷ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಮೂಲತಃ ಬೆಳಗಾವಿ ಜಿಲ್ಲೆಯವರಾಗಿದ್ದು ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಬಂದು ಇಲ್ಲಿ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿಮೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಿರುವಂಥ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ನನ್ನ ಹೆಸರು ಸಂತೋಷ್ ಮಹಾದೇವ್ ಕದ್ರೋಳಿ ಅಂತ. ನಾವು ಬೆಳಗಾವಿ ಜಿಲ್ಲೆಯದವರು. ನಾವು ಬಿಕಾಂ ಕಲ್ತಿದ್ದೀವಿ. ನಾವು ಮೊಟ್ಟ ಮೊದಲು ಇದೇ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ನಮ್ಮ ತಂದೆಯವರು ಬೋರ್ವೆಲ್ ಕೆಲಸ ಮಾಡೋದು, ಹಾಗಾಗಿ ನಮಗೂ ಅಲ್ಪ ಸ್ವಲ್ಪ ಬೋರ್ವೆಲ್ ಒಂದ್ ಸ್ವಲ್ಪ ಜ್ಞಾನ ಕೊಟ್ಟಿದ್ರು. ಆದ್ರೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಮಗೆ ಯಾವುದೇ ತರಹದ ನಾಲೆಜ್ ಇರಲಿಲ್ಲ. ಹಾಗಾಗಿ ನಾವು ಹಾಗೆ ಪೈಪ್ ಎತ್ತೋದು ಬಿಡೋದು ಹೀಗೆ ಮಾಡ್ತಾ ಇದ್ವಿ ಸರ್. ಅವಾಗ ನಮ್ಮ ಫ್ರೆಂಡ್ ಬಸ್ಸು ಅಂತ ಇಲ್ಲೇ ಅವರು ಬೆಳಗಾವಿ ಜಿಲ್ಲೆಯವರು, ಅವ್ರಿಗೆ

0: ನಾಗರಾಜ್ ಸರ್ ಅವರು ಪರಿಚಯ. ಆ ನಾಗರಾಜ್ ಸರ್ ಅವ್ರಿಗೆ ಪರಿಚಯ ಅನ್ನತ್ಲೆ ಅವರು ಹೀಗೆ ಮೈಸೂರಲ್ಲಿ ಕೆಂಚನಹಳ್ಳಿಯಲ್ಲಿ ಟ್ರೈನಿಂಗ್ ಇದೆ, ಫ್ರೀ ಆಗಿರೋದು, ಯಾರಾದರೂ ನಿಮ್ ಫ್ರೆಂಡ್ ಇರೋದಿದ್ರೆ ಹೇಳಿ ಅಂತ ಅವ್ರಿಗೆ ಹೇಳಿದ್ರತ್ತೆ. ಹಾಗಾಗಿ ಅವರು ನಮ್ಗೆ ಹೇಳ್ಕೊಟ್ರು ಹಿಂಗ ಟ್ರೈನಿಂಗ್ ಇದೆ ಬರ್ತೀರಾ ಅಂತ ಕೇಳಿದ್ರು. ಹಾಗಾಗಿ ನಾನು ಹೂ ಅಂತ ಅಂದೆ. ಅವಾಗ ನಾಗರಾಜ್ ಸರ್ ಅವರೇ ಇಲ್ಲಿಂದ ಬೆಳಗಾವಿಯಿಂದ ಮೈಸೂರಿಗೆ ಅದು ಕರ್ಕೊಂಡೋಗಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ತರಬೇತಿ ಸಂಸ್ಥೆಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ರು. ಹಾ ಸರ್, ಈಗ ಎಲ್ಲ ಚೆನ್ನಾಗಿದೆ ಸರ್.
1: ಈ ತರಬೇತಿ ಬಗ್ಗೆ ತಮಗೆ ಮಾಹಿತಿ ಸಿಗೋಕ್ಕೂ ಮುಂಚೆ ತಾವು ಏನೇನು ಕೆಲಸ ಮಾಡ್ತಾ ಇದ್ರಿ, ಅಲ್ಲಿನ ಒಂದು ಆದಾಯ ಆಗಿರ್ಬೋದು, ಸಂಬಳ ಆಗಿರ್ಬೋದು ಹೇಗ್ ಸಿಗ್ತಾ ಇತ್ತು?
0: ನಾವು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಹೋಗ್ತಾ ಇದ್ವಿ ಸರ್. ಅಲ್ಲಿ ನಮಗೆ 10-15 ಸಾವಿರ ರೂಪಾಯಿ ಪೇಮೆಂಟ್ ಬೀಳ್ತಾ ಇತ್ತು ಸರ್. ಆದ್ರೆ ಕಿರಿಕಿರಿ ಜಾಸ್ತಿ ಸರ್, ಬೇರೆ ಒಬ್ಬರ ಕೈಯಲ್ಲಿ ಕೆಲಸ ಮಾಡೋದಂದ್ರೆ ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಅಲ್ಲಿಂದ ಬಿಟ್ಟು ನಮ್ ತಂದೆ ಹತ್ರ ಹಿಂಗ ಬೋರ್ ಇಳಿಸೋದು ತೆಗೆದು ಈ ಕೆಲ್ಸಕ್ಕೆ ಹತ್ತಿದ್ವಿ ಸರ್. ಇದರಲ್ಲಿ ಒಂದ್ ಸ್ವಲ್ಪ ಆದಾಯ ಚೆನ್ನಾಗಿತ್ತು. ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇಲ್ಲ, ನಾವು ಹೊಸ್ತಾಗಿದ್ವಲ್ಲ, ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇರ್ಲಿಲ್ಲ. ಬರೀ ಮೋಟರ್ ತೆಗೆದು ಹಾಕೋದು ಇಷ್ಟೇ ಮಾಡ್ತಾ ಇದ್ವಿ ಸರ್. ಇತರ ಜೊತೆಗೆ ಮೋಟರ್ ತೆಗೆದಿದ್ದು ನಾವೇ ರಿಪೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ ಸರ್. ಹೀಗೆ ಇಲ್ಲೊಂದು ಧಾರವಾಡ ಕಂಪ್ನಿಗಳ ಒಂದು ತರಬೇತಿ ಸಂಸ್ಥೆ ಇದೆ ಪ್ರೈವೇಟ್, ಅಲ್ಲಿ ಕೇಳಿದ್ವಿ ಸರ್. ಅಲ್ಲೇ ಟ್ರೈನಿಂಗ್ ಫೀಸ್ ಇರ್ತದೆ ಅಂತ ಹೇಳ್ತು. ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಹೋಗ್ಬೇಕಂತ ಇದ್ವಿ, ಆದ್ರೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ ಫ್ರೆಂಡ್ ಹೇಳಿದ್ರು ಅನ್ನತ್ಲೇ ನಾವು ಮೈಸೂರಿಗೆ ಬಂದ್ವಿ ಸರ್. ಅಲ್ಲಿಂದ ನಮ್ಗೆ ಒಳ್ಳೇದಾಯ್ತು ಸರ್, ಟ್ರೈನಿಂಗ್ ಚೆನ್ನಾಗಿತ್ತು. ಹಾ, ಅಲ್ಲಿ ಬಂದು ಸರ್ ನಾಗರಾಜ್ ಸರ್ ಅವರು ಟ್ರೈನಿಂಗ್ ಚೆನ್ನಾಗೇ ಕೊಟ್ರ ಸರ್. ಹಾ, ಅಲ್ಲಿಂದ ನಮ್ಗೆ ಈಗ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಚಲೋ ಆಗಿದ್ದಾರೆ ಸರ್.
1: ಈಗ ತಾವು ಬಿಕಾಂ ಪದವಿ ಶಿಕ್ಷಣವನ್ನ ಪಡೆದಿದ್ದೀರಾ?
0: ಹಾ ಸರ್.
1: ತಾವು ಪದವಿ ಶಿಕ್ಷಣ ಪಡೆದಿದ್ರು ಯಾವ್ದಾರ ಒಂದು ಸರ್ಕಾರಿ ಇಲಾಖೆಯ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇನ್ಯಾವ್ದಾರು ಖಾಸಗಿ ವಲಯದಲ್ಲಿ ಕೆಲಸವನ್ನ ಮಾಡಬಹುದಾಗಿತ್ತು, ಆದ್ರೂ ತಮ್ಗೆ ಈ ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಉದ್ಯೋಗದಲ್ಲಿ ಜೀವನ ಕಟ್ಕೋಬೇಕು ಅಂತ ಅನ್ಸಿದ್ದೇಕೆ?
0: ಸರ್ಕಾರಿ ಉದ್ಯೋಗ ಟ್ರೈ ಮಾಡಿದೆ ಸರ್, ಇಲ್ಲ ಅನ್ನಲ್ಲ ಸರ್, ಟ್ರೈ ಮಾಡಿದೆ. ಆದ್ರೆ ಲಾಸ್ಟ್ ಹೋಗ್ತಾ ಫೇಲ್ ಆಗ್ತಾ ಇತ್ತು. ಹಿಂಗ ನಮ್ದು ಫಿಸಿಕಲ್ ಪ್ರಾಬ್ಲಮ್ ಇದೆ ಸರ್, ಫಿಸಿಕಲ್ ನಾವು ಹ್ಯಾಂಡಿಕ್ಯಾಪ್ಟು. ಹಾ, ಹಾಗಾಗಿ ನಮ್ದು ಇತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೋಸ್ಟ್ ಒಳಗೇನೆ ಕಾಂಪಿಟೇಷನ್ ಬಹಳ ಇದಾವ್ರಿ ಸರ್.
1: ಹೌದು.
0: ಹಂಗಾಗಿ ಅದ್ರೊಳಗೆ ಫೇಲ್ ಆಗ್ತಾ ಇತ್ತು ಸರ್, ಒಂದ್ರಲ್ಲ ಒಂದ್ರೊಳಗೆ ಫೇಲ್ ಆಗ್ತಾ ಹೋಗಿತ್ತು. ಹಿಂಗೆ ಅಮೌಂಟ್ ಈಗ ಅವಾಗ ನಾವು ಟ್ರೈ ಮಾಡ್ತಾ ಇರುವಾಗ ಒಂದೇ ಈ ಬೆಳಗಾವ್ ಜಿಲ್ಲೆ ಅಂದ್ರೆ ಬೆಳಗಾವ್ ಜಿಲ್ಲೆಗೆ ಎಕ್ಸಾಮ್ ಇರ್ತಿರ್ಕಿಲ್ಲ, ಸಿಇಟಿ ಎಕ್ಸಾಮ್. ಇಲ್ಲಿಂದ ಬೆಂಗಳೂರು ಹೊರಗಡೆ ಔಟ್ ಸೈಡ್ ಇರ್ತಿತ್ತು ಸರ್, ಔಟ್ ಸೈಡ್ ಹೋಗ್ಬೇಕಾದ್ರೆ ಅಮೌಂಟ್ ಪ್ರಾಬ್ಲಮ್ ಆಗ್ತಿತ್ತು ಸರ್. ಹೀಗಾಗಿ ಒಂಥರ ಬೇಜಾರಾಗಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋದು ಬಿಟ್ಬಿಟ್ಟಿ ಸರ್. ಹಂಗಾದ್ಮೇಲೆ ಒಂದು ಕಂಪ್ನಿ ಒಂದ್ 2-3 ಕಂಪ್ನಿಯಲ್ಲಿ ಹತ್ತಿದೆ ಸರ್ ಕೆಲ್ಸಕ್ಕೆ. ಬಟ್ ಯಾಕಂದ್ರೆ ಸಂಬಳ ಕಡಿಮೆ ಇತ್ತು ಸರ್, ಕಿರಿಕಿರಿ ಹೇಗೆ ಕೆಲಸ ಮಾಡಿದ್ರು ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಹೀಗೆ ಅಂತ ಟೈಮ್ ಸರಿಯಾಗಿ ಹೋಗುದು, ಆದ್ರೆ ಎಲ್ಲ ಕೆಲಸ ಬರಬ್ಬರ ಮಾಡಿದ್ರು ಕಿರಿಕಿರಿ ಜಾಸ್ತಿ ಸರ್. ಹಾಗಾಗಿ ಸ್ವಂತ ಉದ್ಯೋಗ ಚಲೋ ಅನಿಸ್ತು ಸರ್ ಇದು. ಹಂಗಾಗಿ ಈ ತರ ಇಲ್ಲಿ ಕಿರಿಕಿರಿ ಇಲ್ಲ ಸರ್. ನಾವ್ ಎಷ್ಟು ದುಡ್ತೇವಲ್ಲ ಅಷ್ಟು ಅಮೌಂಟ್ ಅರ್ನ್ ಆಗ್ತದೆ, ಮತ್ತೆ ನಾವ್ ನಮ್ ಕೆಲಸ ಹೆಂಗಿರ್ತದೆ ಹಂಗೆ ಜನಗಳ ಸಂಪರ್ಕ ಜಾಸ್ತಿ ಆಗ್ತದ ಸರ್ ಅಂತ ಗೊತ್ತಾಯ್ತು. ಹಿಂಗಾಗಿ ಪ್ರೈವೇಟ್ ಇದಕ್ಕೆ ಬಂದ್ವಿ ಸರ್, ನಮ್ ಸ್ವಂತ ಉದ್ಯೋಗಕ್ಕೆ.
1: ಈಗ ತಾವು ಸ್ವಲ್ಪ ಅಂಗವಿಕಲತೆಯನ್ನ ಹೊಂದಿದ್ರಿ ಅಂತ ಹೇಳಿದ್ರಿ, ಯಾವ ರೀತಿಯಾದಂತ ಅಂಗವಿಕಲತೆಯನ್ನ ತಾವು ಹೊಂದಿದ್ದೀರಾ?
0: ನಮ್ಮ ಕಾಲ ಹ್ಯಾಂಡಿಕ್ಯಾಪ್ ಇದಾರೆ ಸರ್.
1: ಕಾಲಿನ
0: ಹ್ಯಾಂಡಿಕ್ಯಾಪ್ ಇದ್ರೂ ಕೆಲಸ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಹಾ, ಕೆಲಸ ಮಾಡ್ಲಿಕ್ಕೆ ನೋಡಕ್ಕೆ ಒಂದ್ ಸ್ವಲ್ಪ ಅನಿಸ್ತದೆ, ಬಟ್ ಅದಕ್ಕೆ ನಮ್ಗೆ ಕೆಲಸ ಮಾಡಕ್ಕಾಗ್ಲಿ ಯಾವ್ದೇ ತರ ಇದಾಗ್ಲಿ ಏನ್ ಪ್ರಾಬ್ಲಮ್ ಅನ್ಸಲ್ಲ ಸರ್ ನಮಗೆ ಸ್ವಂತಕ್ಕೆ. ಹಾ, ಹಂಗಾಗಿ ನನಗಂತೂ ಏನ್ ಪರಕ್ ಬೀಳಲ್ಲ ಸರ್, ಕೆಲಸ ಮಾಡ್ಲಿಕ್ಕೆ ಏನ್ ಪರಕ್ ಬೀಳಲ್ಲ ಅಂತ ನಡೆದ್ರೆ ಸರ್.
1: ಹಾಗಿದ್ರೆ ತಾವು ತಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ತರಬೇತಿಯನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವ್ರ ಜೊತೆ ಯಾವ ರೀತಿ ಅವ್ರ ಜೊತೆ ಮಾತಾಡಿದ್ರಿ, ಇಲ್ಲಿಗೆ ಬಂದು ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಅವ್ರು ಒಪ್ಪಿ ಕಳ್ಸಿಕೊಡ್ರ?
0: ಹಾ ಸರ್, ನಮ್ಮ ಮನೆಯಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೆ ಸರ್, ನಾ ಎಲ್ಲಾದ್ರೂ ಯಾರು ಕಲಿಸೋರ್ ಹತ್ರ ಕಲ್ಕೋತೀನಿ ಅಂತ. ಆದ್ರೆ ಇಲ್ಲಿ ಲೋಕಲ್ ಇರೋರು ವೈಂಡಿಂಗ್ ಮಾಡೋರು, ನಾವೇ ಸ್ವಂತ ಬೇರೆಯವ್ರಿಗೆ ಮೋಟರ್ ಕೊಡ್ತಿದ್ವಿ ಸರ್, ಅವರೇ ನಮ್ಗೆ ಕಲಿಸ್ತಾ ಇರ್ಲಿಲ್ಲ ಸರ್. ಹಾಗಾಗಿ ಪ್ರೈವೇಟ್ ಹೋಗ್ಬೇಕಂದ್ವಿ ಸರ್, ಅಲ್ಲಿ ಹೋಗ್ತಾ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಟ್ರೈನಿಂಗ್ ಏ 20,000 ರೂಪಾಯಿ ಟ್ರೈನಿಂಗ್ ಇತ್ತು ಸರ್, ಮತ್ತೆ ಅಲ್ಲಿ ರೂಮ್ ಬಾಡಿಗೆ ಮತ್ತು ಊಟದ್ದು ಅದು ಸೆಪರೇಟ್ ಇತ್ತು ಸರ್ ಅಮೌಂಟ್, ಅದು ಎಲ್ಲ ಟೋಟಲ್ ಕಡೆ 7,000 ಏನೋ ಕಾಸ್ಟ್ ಹೇಳಿದ್ರು ಸರ್. ಹಾ, ಹಂಗಾಗಿ ಹೋಗ್ಬೇಕಂತ ಇದ್ವಿ ಸರ್, ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ನಾಗರಾಜ್ ಸರ್ ಅವರು ಪರಿಚಯ

0: ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ಮೈಸೂರಲ್ಲಿ ಚೆನ್ನಾಗಿ ಸರ್.
1: ಹಾಗಿದ್ರೆ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದಂತ ಆರಂಭದ ದಿನಗಳಾಗಿರ್ಬೋದು, ಇಲ್ಲಿ ತರಬೇತಿಯನ್ನ ಶುರು ಮಾಡಿದಂತ ಸಂದರ್ಭ ಆಗಿರ್ಬೋದು, ತಮ್ಗೆ ನಿಮ್ಮ ಊರಿನ ಬೆಳಗಾವಿಯ ವಾತಾವರಣ ಆಗಿರ್ಬೋದು, ನಮ್ಮ ಈ ಮೈಸೂರು ಎಚ್ ಡಿ ಕೋಟೆಯ ವಾತಾವರಣ ಆಗಿರ್ಬೋದು, ಏನಾದ್ರೂ ವ್ಯತ್ಯಾಸ ಅನ್ನಿಸ್ತಾ ಕಲಿಕೆಗೆ ತಮ್ಗೆ ಹೇಗೆ ಅದು ಪೂರಕವಾಗಿತ್ತು?
0: ನಮಗೆ ಅಲ್ಲಿ ವಾತಾವರಣ ಹಾಗೇನಿದಿಲ್ಲ ಸರ್, ಎಲ್ಲ ಹೊಂದ್ಕೋತೀವಿ ಸರ್.

0: ಸರ. ಹಾಗಾಗಿ ಎಲ್ಲ ರವಿ ಸರ್ ಅವರೆಲ್ಲ ಚೆನ್ನಾಗಿದ್ದರು ಸರ್. ಮತ್ತೆ ಅಲ್ಲಿ ಇರಕ್ ರೂಮ್ ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿತ್ತು ಸರ್ ಅಲ್ಲಿ. ಮತ್ತೆ ಸರ್ ಸ್ಟಾರ್ಟಿಂಗ್ ಬಂದ್ರು ಸರ್, ಮತ್ತೆ ಥಿಯರಿ ಅದು ಎಲ್ಲ ಹೇಳಿದ್ರು ಸರ್, ಅದು ಚೆನ್ನಾಗಿತ್ತು. ನಮಗೆ ಥಿಯರಿ ಹೇಳ್ದಂಗೆ ಪ್ರಾಕ್ಟಿಕಲ್ ಎಲ್ಲ ಮಾಡ್ಲಿಕ್ಕೆ ಕೊಟ್ರು ಸರ್. ಮತ್ತೆ ನಮಗೆ ರಾತ್ರಿ 12-1 ಗಂಟೆ ಮಟ್ಟ ಯೂಸ್ ಮಾಡಕ್ನು ಏನು ಪ್ರಾಬ್ಲಮ್ ಇರಲಿಲ್ಲ ಸರ್. ಎಲ್ಲ ನಾವು ಸರ್ ಹೆಂಗ್ ಥಿಯರಿ ಹೇಳ್ತಾರಲ್ಲ ಸರ್, ಹಂಗ್ ಪ್ರಾಕ್ಟಿಕಲ್ ಮಾಡಿ ನಮಗ ರೂಢಿ ಚೆನ್ನಾಗಿತ್ತು ಸರ್. ಅದು ಪರ್ಫೆಕ್ಟ್ ಆಗಕ್ಕ ಅದೊಂದು ಚಾನ್ಸ್ ಬಾರಿ ಇತ್ತು ಸರ್. ಅದು ಇದಾತ್ರಿ ಸರ್, ಚೆನ್ನಾಗಿ ಇದಾತ್ರಿ.
1: ಅಂದ್ರೆ ಬೆಳಿಗ್ಗೆ ಕಲಿಯಕ್ ಶುರು ಮಾಡಿದಂತ ಸಂದರ್ಭದಿಂದ ಥಿಯರಿ ಆಗಿರ್ಬೋದು ಪ್ರಾಕ್ಟಿಕಲ್ ಅನ್ನ ಮಾಡ್ತಾ ಮಾಡ್ತಾ ರಾತ್ರಿ 12 ಗಂಟೆ ತನಕ ತಾವು ಕಲಿತಾ ಇದ್ರಿ?
0: ಹಾ ಸರ್, ರಾತ್ರಿ 12 ಗಂಟೆ ಮಟ್ಟನು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಬೆಳಿಗ್ಗೆ ನಾರಾಯಣ ಸರ್ ವ್ಯಾಯಾಮ ಎಲ್ಲ ಮಾಡಿಸ್ತಾ ಇದ್ರ ಸರ್. ಮತ್ತೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಖುಷಿಯಾಗಿರ್ತಿದ್ವಲ್ಲ ಸರ್, ಹಂಗಾಗಿ ನಮಗ ಅದು ಬೋರ್ ಅನಿಸ್ತಾ ಇರ್ಲಿಲ್ಲ ಸರ್. ಚೆನ್ನಾಗಿ ಖುಷಿಯಾಗಿ ಕಲಕೆ ಒಂದು ನಮ್ಗೇನೋ ತಿಳಿಲಿಲ್ಲ ಅಂದ್ರು ಫ್ರೆಂಡ್ಸ್ ಹೇಳ್ತಾರ, ಫ್ರೆಂಡ್ಸ್ ಹೇಳ್ತಾರ ಸರ್, ನಾರಾಯಣ ಸರ್ ಹೇಳ್ತಾರೋ ಏನೋ ಪ್ರಾಬ್ಲಮ್ ಇದ್ರು ಇಮಿಡಿಯೇಟ್ಲಿ ಸಾಲ್ವ್ ಆಗ್ತಿರ್ತಾರ ಸರ್. ನಮ್ಗ ಕನ್ಫ್ಯೂಷನ್ ಅನ್ನೋದೇ ಇರ್ತಿರ್ಲಿಲ್ಲ ಸರ್, ಹಂಗಾಗಿ ಪರ್ಫೆಕ್ಟ್ ಆಗಕ್ಕೆ ಒಂದ್ ಚಾನ್ಸ್ ಬೇರೆ ಇರ್ತಾರ ಸರ್ ಅಲ್ಲಿ.
1: ಈಗ ತಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಖಾಸಗಿ ವಲಯದಲ್ಲೆಲ್ಲ ಸಣ್ಣ ಪುಟ್ಟ ಸಂಬಳಕ್ಕೆ ಇರುವಂತ ಸಮಯದಲ್ಲಿ ಕೆಲಸ ಮಾಡಿ ಬರ್ತಾ ಇದ್ರಿ, ಆದ್ರೆ ಸ್ವಂತ ಉದ್ಯೋಗ ಮಾಡ್ಬೇಕು ಅನ್ನೋದು ತಮ್ಮ ಕನಸಾಗಿತ್ತು. ಜೊತೆಗೆ ತಮ್ಮ ತಂದೆಯವರು ಕೂಡ ಬೋರ್ವೆಲ್ ಮೋಟರ್ ಇಳಿಸೋದು ಎತ್ತೋದು ಕೆಲಸ ಮಾಡ್ತಿದ್ರೆ ಅವ್ರ ಜೊತೆಗೆ ಕೂಡ ಹೋಗ್ತಿದ್ರಿ. ಅಂದ್ರೆ ಮೋಟರ್ ರಿಪೇರಿ ಮಾಡೋದು ಕೂಡ ತಮ್ಗೆ ಬಹಳ ಆಸಕ್ತಿ ಇತ್ತು, ಕುತೂಹಲ ಇತ್ತು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ತರಬೇತಿ ಆರಂಭದಂತ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನ 30 ದಿನವರೆಗೂ ಕಲಿಕೆನಲ್ಲಿ ತಮ್ಮ ಆಸಕ್ತಿ ಆಗಿರ್ಬೋದು, ಕುತೂಹಲ ಆಗಿರ್ಬೋದು ಹೇಗಿರ್ತಾ ಇತ್ತು? ಬೆಳಿಗ್ಗೆ ಎದ್ದಾಗ್ಲಿನಿಂದ ಸಂಜೆ ತನಕ ತಮ್ಮ ದಿನಚರಿ ಹೇಗಿರ್ತಾ ಇತ್ತು ತರಬೇತಿ ಅವಧಿನಲ್ಲಿ?
0: ಬೆಳಿಗ್ಗೆ ಎದ್ದು ಅಂದ್ರೆ ಸರ್, ಸರ್ ಬೆಳಿಗ್ಗೆ ಹೋಗ್ಬಿಡ ಒಂದ್ ಥಿಯರಿ ಕ್ಲಾಸ್ ಹೇಳ್ತಾರೆ ಸರ್. ಥಿಯರಿ ಕ್ಲಾಸ್ ಆದ್ಮೇಲೆ ಅದ ಏನ್ ಹೇಳ್ಕೊಟ್ಟಿರ್ತಾರಲ್ಲ ಸರ್, ಅದು ಪ್ರಾಕ್ಟಿಕಲ್ ಆಗಿ ಮಾಡಕ್ ಬಿಟ್ಬಿಡ್ತಾರೆ ಸರ್. ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡ್ತಿತ್ತು ಸರ್. ಮತ್ತೆ ನಮ್ ತಂದೆಯವರು ಮಾಡ್ತಾ ಇದ್ರು ಸರ್, ಅದಕ್ಕೆ ನಮ್ ತಂದೆಯವ್ರ ಜೊತೆ ಹೋಗಿ ನಾವು ಎಲೆಕ್ಟ್ರಿಷಿಯನ್ ಕಲಿಯಕ್ ಒಂದು ಭಯ, ಹಂಗಾಗಿ ನಾವು ಎಲೆಕ್ಟ್ರಿಷಿಯನ್ ನಮ್ ತಂದೆಯವ್ರ ಜೊತೆ ಕಲೀಲಿಲ್ಲ ಸರ್. ಈಗ ನಮ್ಮ ಸ್ವಂತ ಡೈಲಿ 3-4 ಕಂಪಲ್ಸರಿ ಮೋಟರ್ ತೆಗದೇ ತೆಗಿತೇವೆ ಸರ್. ಅವನ ತೆಗ್ದದ್ದು ಬೇರೆದವ್ರಿಗೆ ಕೊಡೋದಾಗ್ತಿದ್ದ ಸರ್, ರೀವೈಂಡಿಂಗ್ ಮಾಡಕ್ಕೆ. ರೀವೈಂಡಿಂಗ್ ಕೊಟ್ಟದ್ರು ಅದನ್ನ ಇದ್ದದ ಪ್ರಾಫಿಟ್ ಅಲ್ಲಿ ಹೋಗ್ಬಿಡ್ತಿರ್ತಾರಲ್ರಿ ಸರ್, ಅದೇ ನಾವು ಅದನ್ನೇ ವೈಂಡಿಂಗ್ ನಾವು ಮಾಡಿದ್ರೆ ನಮಗ್ ಪ್ರಾಫಿಟ್ ಆಗ್ತದ ಅಂತ ಒಂದು ವಿಚಾರ ಆಗಿ ರೀವೈಂಡಿಂಗ್ ಕಲಾಕೊಂದು ಆಸಕ್ತಿ ಸರ್. ಮತ್ತೆ ಎಲೆಕ್ಟ್ರಿಷಿಯನ್ ಕಲಿತ್ರೆ ನಾವು ಸ್ವಂತ ಹೋಗಿ ಪಾಠದಶಿ ಯಾರು ಕಸ್ಟಮರ್ ಕರೆದ್ರೆ ನಾ ಅಪ್ಪರ್ ಬರ್ತಾರ ಅನ್ನೋಕ್ಕಿಂತ ಮೊದಲು ನಾವೇ ಪಾಠದಶಿ ಹೋಗಿ ಸಾಲ್ವ್ ಮಾಡಿದ್ರೆ, ಫೀಲ್ಡ್ ಅಲ್ಲಿ ಹೋಗಿ ಸಾಲ್ವ್ ಮಾಡಿದ್ರೆ ಅದು ಚೆನ್ನಾಗಿರ್ತದ್ರ ಸರ. ಅದನ್ನ ಅಪ್ಪಾರ ಬರ್ತಾರ ಅಂತ ಅವ್ರನ್ನ ಕಾಯಿಸೋದ್ರಲ್ಲಿ ಇರೋದು ಇದಿರೋದಲ್ರಿ ಸರ, ಹಂಗಾಗಿ ಕಸ್ಟಮರ್ ಹೋಗ್ಬಿಡ್ತಾರ ಸರ. ಆತರ ನಾವು ಕಲ್ತ್ರೆ ಚೆನ್ನಾಗಿರ್ತದೆ ಅಂತ ಕಲಿಯಕ್ಕೊಂದು ಆಸಕ್ತಿ ಜಾಸ್ತಿ ಇದು ಇದಾಯ್ತರ ಸರ್.

0: ಈಗ ಇದು ಒಟ್ಟು ಒಂದು ತಿಂಗಳ ಕಾಲ ಇದ್ದಂಥ ತರಬೇತಿಯಾಗಿತ್ತು. ತಾವು ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ಚರಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ತಿಂಗಳ ಕಾಲ ಇಲ್ಲೇ ಒಂದು ವ್ಯವಸ್ಥೆಯಲ್ಲಿ ಉಳ್ಕೊಂಡು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಮಗೆ ವಸತಿ ನಿಲಯ ಆಗಿರ್ಬೋದು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿರ್ಬೋದು ಹೇಗಿತ್ತು?
1: ಊಟ ಚೆನ್ನಾಗಿತ್ತು ಸರ್. ಅಲ್ಲಿ ಬೆಳಿಗ್ಗೆ ಎದ್ದೇಳೆ ನಾಷ್ಟ ಕೊಡ್ತಿದ್ರು, ಆಮೇಲೆ 10 ಗಂಟೆ ಸುಮಾರು ಟೀ ಕೊಡ್ತಿದ್ರು ಸರ್. ಟೈಮ್ ಟೈಮ್ ಸರಿಯಾಗಿ ಊಟದ ವ್ಯವಸ್ಥೆ ಚೆನ್ನಾಗಿತ್ತು ಸರ್. ಮತ್ತೆ ಇರಕ್ಕೆ ರೂಮು ಪರ್ಫೆಕ್ಟ್ ಆಗಿ ಕ್ಲೀನು, ಮತ್ತೆ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಸರ್ ಅಲ್ಲಿ. ಯಾವುದೇ ಕೊರತೆ ಇರ್ಲಿಲ್ಲ ಸರ್. ಮತ್ತೆ ರೂಮ್ ಎಕ್ದಮ್ ಕ್ಲೀನ್ ಆಗಿರ್ತಿತ್ತು ಸರ್. ಅದೊಂದು ಏನ್ ಕಿರಿಕಿರಿಲ್ಲ ಸರ್, ಯಾವುದೇ ತರ ಇದಿಲ್ಲ ಸರ್, ತೊಂದ್ರೆ ಇಲ್ಲ ಸರ್ ಅಲ್ಲಿ.
0: ಹಾಗಿದ್ರೆ ತಾವು ಈ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಬಂದಂತ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೂ ತಾವು ಈ ವಿಷಯದ ಕುರಿತು ತರಬೇತಿಯನ್ನ ಪಡೆದು ಥಿಯರಿ ಕ್ಲಾಸ್ ಅನ್ನ ಕೇಳಿ ಪ್ರಾಕ್ಟಿಕಲ್ ಅನ್ನ ಮಾಡಿ ಏನು 30 ದಿನಗಳ ಅವಧಿ ಏನಿತ್ತು ಆ ಸಮಯದಲ್ಲಿ ಮೊದಲನೇ ದಿನ ಬಂದ ದಿನಕ್ಕಿಂತ 30 ದಿನದಲ್ಲಿ ತಮ್ಮಲ್ಲಿ ಎಷ್ಟೆಲ್ಲ ಕಲಿಕೆ ಆಗಿತ್ತು, ಎಷ್ಟೆಲ್ಲ ಒಂದು ಸ್ವಉದ್ಯೋಗವನ್ನ ಮಾಡ್ಕೋಬಹುದು ಅನ್ನೋದು ಆತ್ಮವಿಶ್ವಾಸ ತಮ್ಮಲ್ಲಿ ಬಂದಿತ್ತು
1: ಸರ್. ಹೇಳ್ಕೊಟ್ಟಂಗೆ ನಾವು ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ಹೋಯ್ತು ಸರ್. ನಾ ಅವಾಗ ಎಲೆಕ್ಟ್ರಿಷಿಯನ್ ಮನೆ ವೈರಿಂಗ್ ಅದು ಎಲ್ಲ ಪರ್ಫೆಕ್ಟ್ ಆಯ್ತು ಸರ್. ನಮಗೆ ತುಂಬಾ ಆಸಕ್ತಿ ಇರೋದು ಮೋಟರ್ ರೀವೈಂಡಿಂಗ್ ಒಳಗೆ ಫುಲ್ ಆಸಕ್ತಿ ಇತ್ತು ಸರ್. ಎಕ್ದಮ್ ಪರ್ಫೆಕ್ಟ್ ಆಯ್ತದ್ದು ಅಂದ್ರೆ ಮೋಟರ್ ವೈಂಡಿಂಗ್. ಈ ಮನೆ ವೈರಿಂಗ್ ಅದು ನಾವು ಮಾಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಅಟ್ ಹಿಂಗ ನಾರ್ಮಲ್ ಆಗಿ ನಮ್ಮ ಮನೆಯದು ಏನು ಪ್ರಾಬ್ಲಮ್ ಆಗಲಿ, ಬೇರೆದವ್ರ ಪಕ್ಕದಾಗ

0: 90% ಏನಾಗ್ತದಲ್ಲ ಸರ್, ಅದನ್ನೆಲ್ಲ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೇವೆ ಸರ್. ಇನ್ನ ಮನಿ ವೈರಿಂಗ್ ದಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದ್ ಯಾರ್ದಾರ ಅವ್ರು ಪರ್ಫೆಕ್ಟ್ ಆದವ್ರ ಜೊತೆ ಒಂದ್ ಸ್ವಲ್ಪ ಹೋಗಿದ್ರೆ ನಾ ಎಕ್ದಮ್ ಪರ್ಫೆಕ್ಟ್ ಆಗ್ತಿದ್ವಿ ಸರ್. ಬಟ್ ಅದ್ರೆ ಈಗ ಮಾಮೂಲಿಯಾಗಿ ಎಲ್ಲ ಪರ್ಫೆಕ್ಟ್ ಆಗಿದ್ವಿ ಸರ್ ವೈರಿಂಗ್ ಒಳಗ, ಮನೆ ವೈರಿಂಗ್ ಆಗ್ಲಿ, ಈ ಮನೆಯಲ್ಲಿ ಯೂಸ್ ಮಾಡುವಂತ ಮಿಕ್ಸರ್ ಮತ್ತು ಗೀಜರು, ಈ ನಾರ್ಮಲ್ ಸಾಮಾನ್ ಇಸ್ತ್ರಿ ಕಲ್ಲು, ಹಾ ಎಲ್ಲ ಪರ್ಫೆಕ್ಟ್ ಆಗಿದಾರೆ ಸರ್. ಅವನ್ನದು ನಾವೇ ರಿಪೇರ್ ಮಾಡ್ಕೋತೀವಿ ಸರ್. ಪ್ಯಾನ್ ಅದು ಹೋಗ್ಲಿ, ಪ್ಯಾನ್ ವೈಂಡಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ಲಿ, ಅದು ಹೋದ್ರೆ ನಾವು ಇದನ್ನ ಮಾಡುವಂಗಾಗ್ಲಿ, ಮತ್ತೆ ಮನೆ ವೈರಿಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಮೀಟರ್ ಅಲ್ಲಿ ಆಗ್ಲಿ ಬೋರ್ಡ್ ಆಗಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾವೇ ಸಾಲ್ವ್ ಮಾಡುವ ಮಟ್ಟಿಗೆ ಅದು ಎಲ್ಲ ಪರ್ಫೆಕ್ಟ್ ಆದ್ವಿ ಸರ್ ಅದನ್ನು.
1: ಈಗ ಅದೇ ರೀತಿ ತಾವು ತರಗತಿಗಳಲ್ಲಿ ಥಿಯರಿ ಕ್ಲಾಸ್ ನ ಕೇಳೋದಕ್ಕೂ ಮತ್ತೆ ತರಗತಿ ಮುಗಿದ ನಂತರ ಕೇಂದ್ರದಲ್ಲೇ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋದಕ್ಕೂ, ತದನಂತರ ಯಾರು ಈ ರೀತಿ ಮೋಟರ್ ಸಮಸ್ಯೆ ಆಗಿದೆ ಅವ್ರಿಗೆ ರಿಪೇರಿ ಅವಶ್ಯಕತೆ ಏನಾದ್ರು ಕುರಿತು ತಾವು ಸ್ಥಳಗಳಿಗೆ ಹೋಗಿ ಏನಾದರೂ ಕ್ಷೇತ್ರ ಭೇಟಿಯನ್ನ ಮಾಡಿ ಅವರ ಒಂದು ಸಮಸ್ಯೆಯನ್ನ ಬಗೆಹರಿಸಿದುಂಟ ತರಬೇತಿ ಅವಧಿನಲ್ಲಿ?
0: ಅಲ್ಲಿ ಫೀಲ್ಡ್ ವರ್ಕ್ ಹೋಗಿದ್ವಿ ಸರ್. ಅಲ್ಲಿ ಮನೆ ವೈರಿಂಗ್ ಮಾಡ್ಲಿಕ್ಕೆ ಹೇಳಿದ್ರು, ಮತ್ತೆ ಲೈಟ್ರದಿಂದ ಕಂಬದಿಂದ ಸರ್ವಿಸ್ ಲೈನ್ ಹೇಳಿದ್ರು, ಹಾ ಇವೆಲ್ಲ ಟ್ರೈನಿಂಗ್ ಅವಧಿಯಲ್ಲಿ ಫೀಲ್ಡ್ ವರ್ಕ್ ಅವರು ಹೇಳ್ಕೊಟ್ರ ಸರ. ಮತ್ತೆ ಅಲ್ಲಿ ಮೋಟರ್ ಎತ್ತುವುದಾಗ್ಲಿ, ಮತ್ತ ಮೋಟರ್ ಎತ್ತುವ ಗಾಡಿ ಬಗ್ಗೆ, ಮೋಟರ್ ರಿವೈಂಡಿಂಗ್ ಬಗ್ಗೆ ಫೀಲ್ಡ್ ವರ್ಕ್ ಅಲ್ಲಿ ಎಲ್ಲ ತೋರಿಸ್ಕೊಟ್ರ ಸರ.
1: ತರಬೇತಿ ಅವಧಿನಲ್ಲೇ ಫೀಲ್ಡ್ಗೂ ಕೂಡ ಕರ್ಕೊಂಡು ಹೋಗಿ ತಮ್ಮಲ್ಲಿ ಕೆಲಸ ಮಾಡಿಸೋದ್ರಿಂದ ಮತ್ತಷ್ಟು ಈ ವಿಷಯದ ಬಗ್ಗೆ ತಿಳ್ಕೊಳ್ಳಕ್ಕೆ ಆಸಕ್ತಿ ಉಂಟಾಯ್ತು.
0: ಹೌದು ಸರ್, ಹೌದು ಸರ್.
1: ಹಾಗಿದ್ರೆ ಸಂತೋಷ್ ಅವರೇ, ತಾವು ಒಂದು ತಿಂಗಳ ಕಾಲ ತಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ಚರಿಕೋಟೆ ತಾಲೂಕಿನಲ್ಲಿ, ಅದು ಎಚ್ಚರಿಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮ ಕೆಂಚನಹಳ್ಳಿಯಲ್ಲಿ ಇದ್ಕೊಂಡು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಾವು ಕೊಟ್ಟಂತ ಫೀಸ್ ಆಗಿರ್ಬೋದು ಅಥವಾ ಶುಲ್ಕ ತಮಗೆ ಅನುಕೂಲ ಅಂತ ಅನ್ನಿಸ್ತಾ, ಆ ಫೀಸ್ಗೆ ತಕ್ಕಂತೆ ತಮಗೆ ತರಬೇತಿ ಸಿಗ್ತಾ?
0: ಅದು ನಾವು ಕಟ್ಟಿದ್ದು ಫೀಸೇ ಅಲ್ಲ ಸರ್, ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಅದು 1,000 ನಮ್ಮ ದಿನದ ಖರ್ಚೆ ಆಗಲ್ಲ ಸರ್. ಯಾಕಂದ್ರೆ ಹೊರಗಡೆ ಊಟ ಗೀಟ ಮಾಡ್ಬೇಕಾದ್ರೆ ಒಂದು ದಿವಸಕ್ಕೆ 1,000 ಅಮೌಂಟ್ನೆ ಅಲ್ಲ ಸರ್ ಅದು. ನಾವು ಕಟ್ಟಿದ್ದು ಬರೇ 1,000 ಫೀಸ್. ಅಲ್ಲಿ ಫೀಸ್ ಅನ್ನೋದು ಅದು ಮಾತೇ ಬರಲ್ಲ ಸರ್. ಅದು ಅಲ್ಲಿ ಕಟ್ಟಿದ್ದೆ 1,000, ಆದ್ರೆ ಅದು ಕಟ್ಟಿದ್ದ ಅಮೌಂಟ್ನೆ ಅದು ಲೆಕ್ಕಕ್ಕೆ ಬರಲ್ಲ ಬಿಡಿ ಸರ್. ಅವರು ಕಲಿಸಿಕೊಟ್ಟಿದ್ದು ವಿದ್ಯೆ ಆಗ್ಲಿ, ಮತ್ತೆ ನಮಗೆ ಮಾಡಿಕೊಟ್ಟ ವಸತಿ ವ್ಯವಸ್ಥೆ ಊಟದ ವ್ಯವಸ್ಥೆ ಆಗ್ಲಿ ಎಲ್ಲ ನೋಡಿದ್ರೆ ಅದು ಫೀಸ್ ಇದಲ್ಲ ಸರ್. ನಾವು ಕಟ್ಟಿದ್ದು ಬರೇ 1,000. ಹಾ 1,000 ಅಂದ್ರೆ ಅದು ಬಹಳ ಕಡಿಮೆ ಸರ್.
1: ಅಂದ್ರೆ ತಾವು ಕಟ್ಟಿದ್ದು ಕೇವಲ 1,000 ಶುಲ್ಕ ಮಾತ್ರ. ಆ 1,000 ಶುಲ್ಕದಲ್ಲೇ ತಮಗೆ 30 ಕಾಲ ತರಬೇತಿಯನ್ನ ಕೊಟ್ಟು ಊಟ ವಸತಿ ಎಲ್ಲವನ್ನ ಕೊಟ್ಟು ಈ ಒಂದು ತರಬೇತಿನಲ್ಲಿ ತಮಗೆ ಒಂದು ಈ ವಿಷಯದ ಬಗ್ಗೆ ತಮಗೆ ಜ್ಞಾನವನ್ನ ತುಂಬಿಸಿ ಕಳಿಸಲಾಯಿತು ಅಂತ ಹೇಳ್ತಾ
0: ಇದ್ದೀರಾ?
1: ಹಾಗಿದ್ರೆ 30 ಕಾಲ ತರಬೇತಿಯನ್ನ ಪಡ್ಕೊಂಡು ತಾವು ತಮ್ಮ ಊರಿಗೆ ಓಡುವಂತ ಸಂದರ್ಭದಲ್ಲಿ ಸಂಸ್ಥೆ ಆಗಿರ್ಬೋದು, ಕೇಂದ್ರದ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅಥವಾ ತಮಗೆ ತರಬೇತಿ ಕೊಟ್ಟಂತವರಾಗಿರ್ಬೋದು, ತಮಗೆ ಏನೆಲ್ಲ ಒಂದು ಆತ್ಮವಿಶ್ವಾಸನ ತುಂಬ ಮುಖಾಂತರ ಯಾವ ರೀತಿಯಂತ ಮುಂದಿನ ಭವಿಷ್ಯದ ಸ್ವಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ನಿಮ್ ಜೊತೆ ಸಹಕಾರದಿಂದ ಇರ್ತೀವಿ ಅಂತ ಹೇಳಿ ತಮ್ಮನ್ನ ಕಳಿಸ್ಕೊಡ್ತಾರೆ?
0: ನಾವು ಅಲ್ಲಿ ತರಬೇತಿ ಪಡೆದ ನಂತರ ಸರ್, ಅಲ್ಲಿದ್ದಂತ ಗುರುಗಳಾಗ್ಲಿ ಎಲ್ಲರೂ ಸರ್ ನಮಗೆ ಉತ್ಸಾಹ ನೀಡಿ ನಿಮಗೆ ನಾವು ಸ್ವಂತ ಉದ್ಯೋಗ ಮಾಡಕ್ಕೆ ಲೋನ್ ಆಗ್ಲಿ, ಲೋನ್ ವ್ಯವಸ್ಥೆ, ಮತ್ತೆ ಯಾವುದೇ ತರದ ಹೆಲ್ಪ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ, ಮತ್ತೆ ನಮಗ್ ಟ್ರೈನಿಂಗ್ ಕೊಡೋದಲ್ಲದಲೆ ನಮಗೆ ಟೂಲ್ ಕಿಟ್, ಮುಂದೆ ನಾವು ಮಾಡಬೇಕಾದ ಉದ್ಯೋಗಕ್ಕೆ ಅಲ್ಪ ಸ್ವಲ್ಪ ಬೇಕಾದ ಸಾಮಾನುಗಳನ್ನು ಕೊಟ್ಟು ಪ್ರೋತ್ಸಾಹ ಕಳಿಸಿದಾರೆ ಸರ್. ನಮಗೆ ಅದು ಅಲ್ಪ ಸ್ವಲ್ಪ ಆದ್ರೂ ಬಂದು ನಾವು ಇಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕು, ಹಾಗೆ ನಮ್ಗೆ ಟೂಲ್ ಕಿಟ್ ಗಳನ್ನು ಕೊಟ್ಟು ಕಳಿಸಿದಾರೆ ಸರ್. ಅಂದ್ರೆ ನಾವು ಮಾಡ್ಬೇಕಾದ ಕೆಲಸ ಇಲ್ಲಿ ಬರೋರು ಕೂಡ ನಮ್ ಕೆಲಸ ಅಲ್ಪ ಸ್ವಲ್ಪ ಆದ್ರೂ ಸ್ಟಾರ್ಟ್ ಆಗಿರ್ಬೇಕು ಸರ್, ಹಾಗೆ ನಮ್ಮನ್ನ ರೆಡಿ ಮಾಡಿ ಕಳಿಸಿದಾರೆ ಸರ್.
1: ನಿಮ್ಗೆ ಎಷ್ಟು ತೃಪ್ತಿ ಇತ್ತು ಇಲ್ಲಿ ಬಂದು ತರಬೇತಿಯನ್ನ ಪಡ್ಕೊಂಡಿದ್ದು, ಇಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ಮುಂದೆ ಭವಿಷ್ಯದಲ್ಲಿ ಒಂದು ಸ್ವಉದ್ಯೋಗವನ್ನ ಕಟ್ಕೊಳ್ಳುವಂತ ಆತ್ಮವಿಶ್ವಾಸ ತಮ್ಮಲ್ಲಿ ಎಷ್ಟಿತ್ತು?
0: ನಮ್ದು 100% ಆಯ್ತು ಸರ್. ಅಲ್ಲಿಂದ ಅಲ್ಲಿ ನಾವು ಬಂದು ಈ ಕಡೆ ಬರ್ಬೇಕಾದ್ರೆ ನಮ್ಗೆ ಸ್ವಂತ ಉದ್ಯೋಗ ಕಟ್ಟೆ ಕೋತು ಅಂತ 100% ಆಸಕ್ತಿ ಬಂದ್ಬಿಡ್ತು ಸರ್. ನಮ್ಗೆ ನಾವು ಹೆಂಗಾದ್ರೂ ಸ್ವಂತ ಉದ್ಯೋಗ ಮಾಡೇ ಮಾಡ್ತೇವೆ ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಸರ್. ನಾವ್ ಅಲ್ಲಿಂದ ಬಂದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಯ್ತು ಸರ್ ಇಲ್ಲಿ. ಹಾ ನಾವ್ ಇಲ್ಲಿ ಬಂದ ತಕ್ಷಣ ನಮ್ದು ಆಲ್ರೆಡಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಲಿಂಕ್ ಇತ್ತಲ್ಲ ಸರ್, ಹಾಗಾಗಿ ನಮ್ದು ಸ್ವಂತ ಉದ್ಯೋಗ ಚಾಲನೆ ಆಯ್ತು ಸರ್. ಮತ್ತೆ ನಾವು ಮೋಟರ್ ರಿವೈಂಡಿಂಗ್ ಮನೆಯಲ್ಲೇನೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಅಂಗಡಿ ಇಟ್ರೆ ಅಲ್ಲಿ ಒಬ್ರು ನಾವು ಸೆಪರೇಟ್ ಆಗಿ ಕುಂಡಿರ್ಬೇಕಾದ್ರಿ ಸರ್, ಹಾಗಾಗಿ ಅಂಗಡಿ ಏನ ಹಾಕ್ಲಿಲ್ಲ ಸರ್. ಮೋಟರ್ ಅಂತೂ ಮನೆಯಲ್ಲೇ ತಂದು ಮನೆಯಲ್ಲೇ ರಿಪೇರಿ ಮಾಡಿ ಹೋಗಿ ಇಳಿಸ್ತಾ ಇದ್ದೀವಿ ಸರ್. ಮತ್ತೆ ನಾವು ಸ್ವಂತ

0: ಮಾಡ್ತಾ ಅಂಗಡಿಲಿ ಕೂತ್ರೆ ಇಲ್ಲಿ ಫೀಲ್ಡ್ ವರ್ಕ್ ಹೋಗೋದ ಪ್ರಾಬ್ಲಮ್ ಆಗ್ತದಲ್ಲ ಸರ್. ಸೊ ಅಂತ ನಾವೇ ಮಾಡೋದಾದ್ರೆ ಫೀಲ್ಡ್ ವರ್ಕ್ ನಾವೇ ಹೋಗೋದು, ಇಲ್ಲಿ ಅಂಗಡಿಯಲ್ಲಿ ಕುಂಡ್ರೋದು ನಾವೇ, ಹಿಂಗಾದ್ರೆ ಪ್ರಾಬ್ಲಮ್ ಆಗ್ತದ ಅಂತ ನಾವು ಫೀಲ್ಡ್ ವರ್ಕ್ ಮಾಡೋದು ಬಂದ್ ಮೋಟರ್ನ ಇಲ್ಲಿ ಮನೇಲೇನೆ ರಿಪೇರಿ ಮಾಡ್ತಾ ಇದು ಮಾಡ್ತಾ ಇದೀವಿ ಸರ್.
1: ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ಇದೆ ಈಗ ಇಲ್ಲಿ ತರಬೇತಿ ಪಡ್ಕೊಂಡು ಹೋದಾಗ್ಲಿಂದ ಅಲ್ಲಿ ತಾವು ಸ್ವಉದ್ಯೋಗ ಮಾಡ್ತಾ ಇರೋದು, ಉತ್ತಮವಾದ ಆದಾಯ ಗಳಿಸ್ತಾ ಇರೋದು, ತಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ನೀಡಿದೆ?
0: ತುಂಬಾ ಖುಷಿಯಾಗಿದ್ದಾರೆ ಸರ್. ಅವರು ಅಂತ ಇದಾರೆ ಸರ್, ನಮ್ಮ ಅಪ್ಪರು ಅವರು ಪಹಲೆಯಿಂದ ಮೊದಲಿಂದ ಮಾಡ್ಬೇಕು ಮಾಡ್ಬೇಕು ಅಂತ ಇದ್ರು. ಅವ್ರಿಗೂ ಮೊದಲಿಂದ ಯಾರು ಕಲಿಸ್ತಾ ಇರ್ಲಿಲ್ಲ ಸರ್ ಮೋಟರ್ ವಾಹಿನಿಗೆ, ಪ್ರತಿಯೊಬ್ರು ಅವ್ರು ಮಾಡೋರು ಕಲಿಸ್ಬೇಕಟ್ರೆ ತಮ್ಮ ಉದ್ಯೋಗ ಹೋಗ್ತದೆ ಅಂತ ಯಾರು ಕಲಿಸ್ಕೊಡಲ್ಲ ಸರ್ ಉದ್ಯೋಗ. ಹಾಗಾಗಿ ನಮ್ಮ ತಂದೆಯವರು ಕೂಡ ಮೋಟರ್ ವಾಹಿನಿ ಕಲ್ತೇ ಇರ್ಲಿಲ್ಲ ಸರ್. ಹಾ, ಈಗ ನಾವು ಕಲ್ತಿದ್ದು ನಮ್ಮ ತಂದೆಯವರಿಗೆ ಮನೆಯವರಿಗೆ ತುಂಬಾ ಖುಷಿ ಇದೆ ಸರ್.
1: ಹಾಗಿದ್ರೆ ಸಂತೋಷ್ ಅವರೇ, ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿಮೈಂಡಿಂಗ್ ತರಬೇತಿಯನ್ನು ಪಡೆಯೋಕ್ಕೂ ಮುಂಚೆ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಆಗಿರ್ಬೋದು, ಪ್ರಸ್ತುತ ತರಬೇತಿಯ ನಂತರದ ತಮ್ಮ ಒಂದು ಆದಾಯ ಸ್ಥಿತಿಗತಿ ಆಗಿರ್ಬೋದು, ಎಷ್ಟೆಲ್ಲ ಬದಲಾಗಿದೆ?
0: ಈಗ ನಾವು ಮೋಟರ್ ಎತ್ತೋದು ನಾವೇ ಮತ್ತು ಹಾಗೆ ರಿಪೇರಿ ಮಾಡೋದು ನಾವೇ ಅಂತ ಅಂದ್ರೆ ಸರ, ಈಗ ಮೋಟರ್ ನಾವು ರಿವೈಂಡಿಂಗ್ ಮಾಡೋದೇನೆ ಆದ್ರೆ ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 70-80 ಸಾವಿರ ರೂಪಾಯಿ ಪ್ರಾಫಿಟ್ ಇದೆ ಸರ್ ಮೋಟರ್ ರಿವೈಂಡಿಂಗ್ ದಿಂದ. ಹಾಗೆ ಅದ್ರ ಜೊತೆ ನಾವು ಎತ್ತೋದು ನಾವೇ ಬಿಡೋದು ನಾವೇ ಅಂದ್ರೆ ಅದು ಪ್ರಾಫಿಟ್ ಆಗ್ತದೆ ಸರ್. ಇದು ನಮ್ದು ಬಿಸಿಲುಗಾಲ ಮೂಮೆಂಟ್ ಏನದಲ್ರಿ ಸರ, ಆ ಮೂಮೆಂಟ್ ಅಲ್ಲಿ ನಮಗ ತುಂಬಾ ಪ್ರಾಫಿಟ್ ಇದಾರೆ ಸರ್. ನಾವು ಈಗ ಮಾಡೋ ಕೆಲಸದಲ್ಲಿ ನಮ್ಮ ತಮ್ಮ ಕೂಡ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸರ್, ಅವನು ಕಂಪನಿಗೆ ಹೋಗ್ತಾ ಇದ್ದ ಸರ್. ಈಗ ಅವರು ಕೂಡ ಬೋರ್ ಎತ್ತು ಕೆಲಸಾನೆ ಮಾಡ್ತಾ ಇದಾರೆ ಸರ್. ಹಾಗಾಗಿ ಒಬ್ರು ನಮ್ಮ ಹತ್ರ ಲೇಬರ್ ಕೂಡ ತಗೊಂಡಿವಿ ಸರ್. ನಮ್ಮ ತಂದೆಯವರು ಕೆಲಸ ಮಾಡಲ್ಲ ಸರ್, ಹಿಂಬಾಲ ಇರ್ತಾರೆ ಸರ್, ನಾನು ನಮ್ಮ ತಮ್ಮ ಮತ್ತು ಒಬ್ರು ಲೇಬರ್ ಸರ್, ಮೂರು ಮಂದಿ ಕೆಲಸ ಮಾಡ್ತೀವಿ ಸರ್. ನಮ್ಮ ತಂದೆಯವರು ಹೀಗೆ ನೋಡ್ತಾ ಇರ್ತಾರೆ ಸರ್, ಅಂದ್ರೆ ವಯಸ್ಸತ್ತಲ್ಲ ಸರ್, ಹಾಗಾಗಿ ನೋಡ್ಕೊಳ್ತಾ ಹಂಗೆ ಹಿಂಬಾಲ ಇರ್ತಾರೆ ಸರ್. ನಮ್ದು ಮೋಟರ್ ಎತ್ತದು 2 ಗಾಡಿ ಮಾಡಿದ್ವಿ ಸರ್.
1: ಅಂದ್ರೆ ತರಬೇತಿ ಪಡ್ಕೊಳಕ್ಕೂ ಮುಂಚೆ ತಾವು ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ್ತಾ ಇದ್ರಿ, ಈಗ ತರಬೇತಿ ಪಡ್ಕೊಂಡ ನಂತರ ತಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ಒಂದು ಸ್ವಉದ್ಯೋಗ ಮಾಡಿದ್ರ ಜೊತೆಗೆ ಇನ್ನೊಬ್ರಿಗೂ ಕೂಡ ನೀವು ಕೆಲಸ ಕೊಟ್ಟು ತಮ್ಮ ಒಂದು ಸ್ವಉದ್ಯೋಗವನ್ನು ಕಟ್ಕೊಂಡಿದ್ದೀರಾ?
0: ಹೌದ್ರಿ ಸರ್, ಈಗ ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ ಆಗ್ತದೆ ಅಂತ ಆಸೆ ಇದಾರೆ ಸರ್.
1: ಖಂಡಿತ,
0: ಬೋರ್ವೆಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಸರ್, ಬೋರ್ ಕ್ಲೀನಿಂಗ್ ಮಾಡೋದಾಗ್ಲಿ ಎಲ್ಲಾನು ಸರ್. ಈ ಬೋರ್ವೆಲ್ ಇದನ್ನ ಹಿಡಿದೇವ ಅಂದ್ರೆ ಅದ್ರ ಪೂರ್ಣ ಸಂಪೂರ್ಣ ಕೆಲಸ ನಾವೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಸರ್.
1: ಅಷ್ಟೆಲ್ಲ ಒಂದು ಸಾಮರ್ಥ್ಯವನ್ನ ಈ ತರಬೇತಿ ತಮ್ಮಲ್ಲಿ ಕಲಿಸ್ಕೊಟ್ಟಿದೆ.
0: ಹೌದ್ರಿ ಸರ್.
1: ಹಾಗಿದ್ರೆ ಸಂತೋಷ್ ಅವರೇ, ತಾವು ಈಗ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಈ ಎಲೆಕ್ಟ್ರಿಕಲ್ ಮತ್ತೆ ಮೋಟರ್ ರಿಮೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಯಾವ ರೀತಿ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಹಲವಾರು ಜನ ಒಂದು ಸ್ವಉದ್ಯೋಗವನ್ನು ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಆ ಸ್ವಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಗತ್ಯವಾದಂಥ ಕೌಶಲ್ಯದ ಕೊರತೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೆಂಚನಹಳ್ಳಿ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿ ಜೊತೆಗೆ ಹಲವಾರು ರೀತಿಯ ತರಬೇತಿಗಳು ಕೊಡ್ತಾ ಇದ್ದಾರೆ, ಅದನ್ನು ತಾವು ಗಮನಿಸಿದ್ದೀರಾ? ಆ ನಿಟ್ಟಿನಲ್ಲಿ ಈ ತರಬೇತಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಅದರಲ್ಲೂ ಯುವ ಪೀಳಿಗೆ ಈ ರೀತಿಯ ತರಬೇತಿಗೆ ಸೇರಿಕೊಂಡು ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಎಷ್ಟು ಅವಶ್ಯಕವಾಗಿದೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈಗ ಸರ್, ಈ ಎಲೆಕ್ಟ್ರಿಷಿಯನ್ ಅಂತೂ ರೆಗ್ಯುಲರ್ ಆಗಿ ಇರೋದನ್ನೇ ಸರ್ ಕೆಲಸ. ಕೆಲಸ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಇರೋರು ಕೆಂಚನಹಳ್ಳಿ ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋಗಿ ಕಲಿತ್ಕೊಂಡು ಸ್ವಂತ ಉದ್ಯೋಗ ಮಾಡೋದು ಬಹಳ ಬೆಟರ್ ಸರ್. ಅಲ್ಲಿ ಕಲ್ತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡೇ ಮಾಡ್ತಾರ ಅನ್ನೋದು 99% ಇದು ಗ್ಯಾರಂಟಿ ಸರ್. ಯಾಕೆ ಅಂತ ಕ್ಯೂರಿಯಾಸಿಟಿನೇ ಬರ್ತದ್ರ ಸರ್ ಆಲ್ಮೋಸ್ಟ್ ಅಲ್ಲ. ಈಗ ಅವತ್ತು ನಮ್ ಜೊತೆ ಇದ್ದವರು ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ಸ್ ಇದ್ದವರು ಒಂದು ನನಗ್ ಗೊತ್ತಿರೋರು ಇವರನ್ನೇ 8 ಜನ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಉಳಿದ್ರು ನಮ್ ಜೊತೆ ಕ್ಯೂರಿಯಾಸಿಟಿ ಇರೋರು ಅಲ್ಲಿ ಹೋಗಿ ಕಲಿತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್.
1: ಬಹಳ ಸಂತೋಷ ಸಂತೋಷ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ಮಾಹಿತಿಯನ್ನು ತಿಳಿದು ತಾವು ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ ಯಶರಿಕೋಟೆ ತಾಲೂಕಿಗೆ ಬಂದು ಕೆಂಚನಹಳ್ಳಿ ಕೇಂದ್ರದಲ್ಲಿ ಉಳ್ಕೊಂಡು 1 ತಿಂಗಳ ಕಾಲ ತರಬೇತಿ ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಹಿಂದಿನ ತಮ್ಮ ಜೀವನ ಆಗಿರ್ಬೋದು, ತರಬೇತಿಯ ಅವಧಿಯಲ್ಲಿ ತಾವು ಕಳೆದಂಥ ವಿಷಯಗಳಾಗಿರ್ಬೋದು, ತರಬೇತಿಯ ನಂತರದ ತಮ್ಮ ಸ್ವಉದ್ಯೋಗದ ಜೀವನ ಆಗಿರ್ಬೋದು, ತರಬೇತಿ ಹಿಂದಿನ ಮತ್ತು ತರಬೇತಿಯ ನಂತರದ ಜೀವನ ಎಷ್ಟೆಲ್ಲ ಬದಲಾವಣೆ ಆಗಿದೆ, ತಮ್ಮ ಆದಾಯದಲ್ಲಿ ಎಷ್ಟೆಲ್ಲ ಒಂದು ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ಎಲ್ಲ ತರಬೇತಿಗಳು ಯುವ ಪೀಳಿಗೆಗೆ ಸಿಗ್ತಾ ಇರೋದು ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋ

0: ಮತ್ತು ತಮ್ಮ ಅನುಭವವನ್ನ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಸಂತೋಷ್ ಅವರೇ
1: ನಮಸ್ಕಾರ ಸರ್. ಥ್ಯಾಂಕ್ಸ್ ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮೂಲತಃ ಬೆಳಗಾವಿ ಜಿಲ್ಲೆಯ ಸಂತೋಷ್ ಮಾದೇವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇವರು ಯಾವ ರೀತಿಯಾದಂತಹ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರಿ ವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ಈ ಸ್ವಉದ್ಯೋಗದ ಮುಖಾಂತರ ಕಟ್ಕೋತಾ ಇರೋ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹದೇವ್ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 25 ರೂಪಾಯಿ, ಪೆನ್ಸಿಲ್ ಬೀನ್ಸ್ 35 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 32 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 64 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 21 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯತರಸ್ ರವರು ನರರೋಗ ತಜ್ಞರು. ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದೇವದಾಸು, ಡಾಕ್ಟರ್ ಸುಧೀರ್ ಬೆಂಗಳೂರು, ರಂಗನಾಥ್, ಸುರೇಶ್, ಡಾಕ್ಟರ್ ದಿವ್ಯಶ್ರೀ, ಪ್ರದೀಪ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 30 ರೂಪಾಯಿ, ಪೆನ್ಸಿಲ್ ಬೀನಿಸ್ 40 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸ್ 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯತರಸ್ ರವರು ನರರೋಗ ತಜ್ಞರು. ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು, ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ

0: ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಾ ಪಟ್ಟಿಂಗ್ ಗಾರ್ಡ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
3: ಸಿಗೋದಿಲ್ಲ,
2: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
6: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಪ್ರಿಯ ಕೇಳುಗರೇ, ಇದುವರೆಗೂ ಭವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಸರಗೂರು. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಧ್ವಜದ ದಿನದ ಬಗ್ಗೆ ಹಾಗೂ ಪೈ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತದ ರಾಷ್ಟ್ರೀಯ ಧ್ವಜವನ್ನು ಆಡು ಮಾತಿನಲ್ಲಿ ತ್ರಿರಂಗ ಅಂದರೆ ತ್ರಿವರ್ಣ ಎಂದು ಕರೆಯಲಾಗುತ್ತದೆ. ಇದು ಸಮತಲವಾದ ಆಯತಾಕಾರದ ತ್ರಿವರ್ಣ ಧ್ವಜವಾಗಿದ್ದು ಭಾರತದಲ್ಲಿ ಕೇಸರಿ, ಬಿಳಿ ಮತ್ತು ಭಾರತದ ಹಸಿರು ಬಣ್ಣಗಳನ್ನು ಹೊಂದಿದೆ. ಅದರ ಮಧ್ಯದಲ್ಲಿ ನೌಕಾ ನೀಲಿ ಬಣ್ಣದ 24 ಆಕಾರದ ಚಕ್ರವಾದ ಅಶೋಕ ಚಕ್ರವಿದೆ. ಜುಲೈ 22 1947 ನಡೆದ ಸಂವಿಧಾನ ಸಭೆಯಲ್ಲಿ ಇದನ್ನ ಪ್ರಸ್ತುತ ರೂಪದಲ್ಲಿ ಅಂಗೀಕರಿಸಲಾಯಿತು ಮತ್ತು ಅದನ್ನ 15 August 1947 ಭಾರತದ ಒಕ್ಕೂಟದ ಅಧಿಕೃತ ಧ್ವಜವಾಯಿತು. ನಂತರ ಧ್ವಜವನ್ನ ಭಾರತದ ಗಣರಾಜ್ಯದ ಧ್ವಜವಾಗಿ ಉಳಿಸಿಕೊಳ್ಳಲಾಯಿತು. ಭಾರತದಲ್ಲಿ ತ್ರಿವರ್ಣ ಎಂಬ ಪದವು ಈಗಲೂ ಭಾರತೀಯ ರಾಷ್ಟ್ರೀಯ ಧ್ವಜವನ್ನ ಸೂಚಿಸುತ್ತದೆ. ಪಿಂಗಲಿ ವೆಂಕಯ್ಯರವರು ಪ್ರಸ್ತಾಪಿಸಿದ ವಿನ್ಯಾಸಕ್ಕೆ ಗಮನಾರ್ಹ ಮಾರ್ಪಾಡುಗಳನ್ನು ಮಾಡಿದ ನಂತರ ಮಹಾತ್ಮ ಗಾಂಧೀಜಿಯವರು ಅಳವಡಿಸಿಕೊಂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಧ್ವಜವಾದ ಸ್ವರಾಜ್ ಧ್ವಜವನ್ನು ಆಧರಿಸಿ ಪ್ರಸ್ತುತ ಭಾರತೀಯ ಧ್ವಜವನ್ನು ಪಿಂಗಲಿ ವೆಂಕಯ್ಯರವರು ವಿನ್ಯಾಸಗೊಳಿಸಿದ್ದಾರೆ. ಈ ಧ್ವಜವು ಚರಕವನ್ನು ಒಳಗೊಂಡಿತ್ತು. ಅದನ್ನು 1947 ತ್ಯಾಬ್ಕಿ ಚಕ್ರದೊಂದಿಗೆ ಬದಲಾಯಿಸಲಾಯಿತು. 2021 ಧ್ವಜ ಸಂಹಿತೆ ತಿದ್ದುಪಡಿಯ ಮೊದಲು ಕಾನೂನಿನ ಪ್ರಕಾರ ಧ್ವಜವನ್ನು ಖಾದಿಯಿಂದ ಮಾತ್ರ ತಯಾರಿಸಬೇಕಿತ್ತು. ಮಹಾತ್ಮ ಗಾಂಧೀಜಿಯವರು ಜನಪ್ರಿಯಗೊಳಿಸಿದ ವಿಶೇಷ ರೀತಿಯ ಕೈಯಿಂದ ನೂಲುವ ಬಟ್ಟೆ ಅಥವಾ ರೇಷ್ಮೆ ಧ್ವಜದ ಉತ್ಪಾದನಾ ಪ್ರಕ್ರಿಯೆ ಮತ್ತು ವಿಶೇಷಣೆಗಳನ್ನು ಭಾರತೀಯ ಮಾನದಂಡಗಳ ಬ್ಯೂರೋ ರೂಪಿಸಿದರು. ಧ್ವಜವನ್ನು ತಯಾರಿಸುವ ಹಕ್ಕನ್ನು ಖಾದಿ ಅಭಿವೃದ್ಧಿ ಮತ್ತು ಗ್ರಾಮೋದ್ಯೋಗ ಆಯೋಗ ಹೊಂದಿದೆ. ಇದು ಪ್ರಾದೇಶಿಕ ಗುಂಪುಗಳಿಗೆ ಹಂಚಿಕೆ ಮಾಡುತ್ತದೆ. 2023 ಹೊತ್ತಿಗೆ ಭಾರತದಲ್ಲಿ ಧ್ವಜವನ್ನು ತಯಾರಿಸಲು ಪರವಾನಗಿ ಪಡೆಯಲು 4 ಘಟಕಗಳಾಗಿವೆ. ಧ್ವಜದ ಬಳಕೆಯನ್ನು ಭಾರತದ ಧ್ವಜ ಸಂಹಿತೆ ಮತ್ತು ರಾಷ್ಟ್ರೀಯ ಲಾಂಛನಗಳಿಗೆ ಸಂಬಂಧಿಸಿದ ಇತರೆ ಕಾನೂನುಗಳು ನಿಯಂತ್ರಿಸುತ್ತವೆ. ಮೂಲ ಸಂಹಿತೆಯು ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವದಂತಹ ರಾಷ್ಟ್ರೀಯ ದಿನಗಳಲ್ಲಿ ಹೊರತುಪಡಿಸಿ ಖಾಸಗಿ ನೌಕರರು ಧ್ವಜವನ್ನು ಬಳಸುವುದನ್ನು ನಿಷೇಧಿಸಿದೆ. 2002 ಖಾಸಗಿ ನೌಕರರ ನವೀನ್ ಜಿಂದಾಲ್ ರವರ ಮೇಲ್ಮನವಿಯನ್ನು ಆಲಿಸಿದ ಭಾರತದ ಸುಪ್ರೀಂ ಕೋರ್ಟ್ ಖಾಸಗಿ ನಾಗರಿಕರು ಧ್ವಜ ಬಳಕೆಯನ್ನು ಅನುಮತಿಸಲು ಸಂಹಿತೆಯನ್ನು ತಿದ್ದುಪಡಿ ಮಾಡುವಂತೆ ಭಾರತ ಸರ್ಕಾರಕ್ಕೆ ನಿರ್ದೇಶನ ನೀಡಿತು. ತರುವಾಯ ಭಾರತದ ಕೇಂದ್ರ ಸಚಿವ ಸಂಪುಟವು ಸೀಮಿತ ಬಳಕೆಯನ್ನು ಅನುಮತಿಸಲು ಸಂಹಿತೆಯನ್ನು ತಿದ್ದುಪಡಿ ಮಾಡಿತು. ಕೆಲವು ರೀತಿಯ ಉಡುಪುಗಳ ಮೇಲೆ ರೂಪಾಂತರಗಳು ಸೇರಿದಂತೆ ಕೆಲವು ಹೆಚ್ಚುವರಿ ಬಳಕೆಯನ್ನು ಅನುಮತಿಸಲು 2005 ಸಂಹಿತೆಯನ್ನು ಮತ್ತೊಮ್ಮೆ ತಿದ್ದುಪಡಿ ಮಾಡಲಾಯಿತು. ಧ್ವಜ ಸಂಹಿತೆಯು ಧ್ವಜವನ್ನು ಹಾರಿಸುವ ಪ್ರೋಟೋಕಾಲ್ ಮತ್ತು ಇತರೆ ರಾಷ್ಟ್ರೀಯ ಮತ್ತು ರಾಷ್ಟ್ರೀಯೇತರ ಧ್ವಜಗಳೊಂದಿಗೆ ಅದರ ಬಳಕೆಯನ್ನು ಸಹ ನಿಯಂತ್ರಿಸುತ್ತದೆ. 1942 ಈ ದಿನ ಭಾರತದ ಸಂವಿಧಾನ ಸಭೆಯು ರಾಷ್ಟ್ರ ಧ್ವಜವನ್ನಾಗಿ ಅಂಗೀಕರಿಸಲಾಯಿತು. ಇದು ನಮ್ಮ ಇತಿಹಾಸದಲ್ಲಿ ಕೆಂಪು ಅಕ್ಷರದ ದಿನವಾಗಿತ್ತು ಮತ್ತು ತ್ರಿವರ್ಣ ಧ್ವಜದ ಅಳವಡಿಕೆಯ ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತವಾದ ಸ್ವತಂತ್ರ ರಾಷ್ಟ್ರವಾಗಿ ತನ್ನನ್ನು ಸ್ಥಾಪಿಸುವ ಭಾರತದ ಪ್ರಯಾಣದಲ್ಲಿ ಒಂದು ಪ್ರಮುಖ ಕ್ಷಣವಾಗಿ ಗುರುತಿಸಿತು. ಕೇಳುಗರ, ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ ಪೈ ದಿನವು ಗಣಿತದ ಸ್ಥಿರ ಪೈನ ವಾರ್ಷಿಕ ಆಚರಣೆಯಾಗಿದೆ. 3, 1 ಮತ್ತು 4 ಪೈಯನ್ನು ಮೊದಲು 3 ಪ್ರಮುಖ ಅಂಕಿಗಳು ಆಗಿರುವುದರಿಂದ ಪೈ ಡೇ 14 ಆಚರಿಸಲಾಗುತ್ತದೆ. 2009 ಯುನೈಟೆಡ್ ಸ್ಟೇಟ್ಸ್ ಆಫ್ ಹೌಸ್ ರೆಪ್ರೆಸೆಂಟೇಟಿವ್ಸ್ ಪೈ ದಿನದ ಹೆಸರನ್ನ ಬೆಂಬಲಿಸಿರುವ ಪೈ ಅಂದಾಜು ದಿನವನ್ನು July 22 ಆಚರಿಸಲಾಗುತ್ತದೆ. ಏಕೆಂದರೆ 2/7 ಭಾಗವು ಪೈಯನ್ನು ಸಾಮಾನ್ಯ ಅಂದಾಜಾಗಿದೆ. ಇದು ಆರ್ಕಿಮಿಡೇಶ್ನಿಂದ 2 ದಶಮಾಂಶ ಸ್ಥಳಗಳು ಮತ್ತು ದಿನಾಂಕಗಳಿಗೆ ನಿಖರವಾಗಿದೆ. ಪೈತನದ ಆರಂಭಿಕ ಅಧಿಕೃತ ಅಥವಾ ದೊಡ್ಡ ಪ್ರಮಾಣದ ಆಚರಣೆಯನ್ನು 1988 ಸ್ಪ್ಯಾನ್ ಫ್ರಾನ್ಸಿಸ್ಕೊ ಎಕ್ಸ್ಟ್ರೋಟೋರಿಯಂನಲ್ಲಿ ಲಾರಿ ಶಾ ರವರು ಆಯೋಜಿಸಿದರು. ಅಲ್ಲಿ ಶಾ ರವರು ಬೌದ್ಧ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿದ್ದರು. ಸಿಬ್ಬಂದಿ ಮತ್ತು ಸಾರ್ವಜನಿಕ ವೃತ್ತಾಕಾರದ ಸ್ಥಳಗಳ ಸುತ್ತಲೂ ಮೆರವಣಿಗೆಗಳನ್ನು ನಡೆಸಿದರು. ನಂತರ ಸೇವಿಸುವ ಹಣ್ಣುಗಳು ಏರೋಡಟಸ್ಯಂ ಫೈವ್ ಡೇ ಆಚರಣೆಗಳನ್ನು ಮುಂದುವರೆಸಿದರು. March 12, 2009 ಯುಎಸ್ಎ ಆಫ್ ಹೌಸ್ ರೆಪ್ರೆಸೆಂಟೇಟಿವ್ಸ್ March 14, 2009 ರಾಷ್ಟ್ರೀಯ ಪೈ ಡೇ ಎಂದು ಗುರುತಿಸಿ ಸಂಬಂಧಿಸಿದ ನಿರ್ಣಯ ರವಾನಿಸಿತು. ಪೈ ಡೇ 2010 ರಜಾದಿನವನ್ನು ಆಚರಿಸುವ ಗೂಗಲ್ ಡೂಡಲ್ನನ್ನು ಪ್ರಸ್ತುತಪಡಿಸಿತು. ಗೂಗಲ್ ಪದಗಳ ಮತ್ತು ಪೈ ಸಂಕೇತಗಳ ಚಿತ್ರಗಳನ್ನು ಹಾಕಿತು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿಜಯತರಸ್ ರವರು ನರರೋಗ ತಜ್ಞರು. ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು, ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು, ಬೆಳಿಗ್ಗೆ 10:30 ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 82 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಸತ್ಯವೆಂಬುದೇನು?
0: ಸತ್ಯವೆಂಬುದೇನು?
3: ಬ್ರಹ್ಮಾಂಡ ತಾಂಡವದಿ?
0: ಬ್ರಹ್ಮಾಂಡ ತಾಂಡವದಿ?
3: ನೃತ್ಯವೇ ಸತ್ಯವಲ?
0: ನೃತ್ಯವೇ ಸತ್ಯವಲ?
3: ಕಡಲಲೆಯ ಬಾಳೋಳ್?
0: ಕಡಲಲೆಯ ಬಾಳೋಳ್?
3: ಮಿಥ್ಯೆ ಎಂಬುದೇ ಮಿಥ್ಯೆ?
0: ಮಿಥ್ಯೆ ಎಂಬುದೇ ಮಿಥ್ಯೆ?
3: ಜೀವನಾಟಕ ಸತ್ಯ?
0: ಜೀವನಾಟಕ ಸತ್ಯ?
3: ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ?
0: ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ.
3: ಸೊ ನಮ್ಮಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ಕೆಲವು ಸಂದರ್ಭಗಳಲ್ಲಿ, ವಿಶೇಷವಾಗಿ ಬೇಸರದ ಸಂದರ್ಭಗಳಲ್ಲಿ ಎಲ್ಲ ನಮಗೆ ಒಂದು ರೀತಿಯಲ್ಲಿ ದುಃಖ ಹೆಚ್ಚಾದಾಗ, ಓ ಈ ಪ್ರಪಂಚ ಎಲ್ಲ ನಶ್ವರ ಅಂಥೇಳೋಂಥ ಒಂದು ರೀತಿಯ ವೈರಾಗ್ಯದ ಭಾವನೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಕೆಲವು ಸರ್ತಿ ನಮ್ಮ ಧಾರ್ಮಿಕ ಗುರುಗಳು ಅನ್ನೋರೆಲ್ಲ ಯಾರಿರ್ತಾರೆ, ಧಾರ್ಮಿಕ ಪುಸ್ತಕಗಳು ಅದನ್ನೆಲ್ಲ ನಾವು ನೋಡಿದಾಗ ಅದರಲ್ಲಿ ಎದ್ದು ಕಾಣುವಂಥ ಒಂದು ವಾದ ಅಥವಾ ಒಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ನಮಗೆ ಕಾಣುವಂಥ ಈ ಜಗತ್ತೆಲ್ಲ ಸುಳ್ಳು, ದೇವರೊಬ್ಬನೇ ಸತ್ಯ. ಸೊ ಈ ಥರದ್ದನ್ನು ನಾವು ಕೇಳ್ತೀವಿ ಎಷ್ಟೋ ಸರ್ತಿ. ವಿಚಾರವಂತ ವ್ಯಕ್ತಿಗೆ ಇದು ನಂಬೋದಕ್ಕೆ ಭಾಳ ಕಷ್ಟ. ಯಾಕೆ, ಎದುರುಗಡೆ ಕಾಣಿಸ್ತಾ ಇರೋವಂಥ ಮರ ನನಗೆ ಕಾಣಿಸ್ತಾ ಇದೆ, ಎದುರುಗಡೆ ಇರೋವಂಥ ಮುಳ್ಳು ನನಗೆ ಚುಚ್ಕೊಳ್ತು, ನನಗೆ ನೋವಾಯಿತು, ಸೊ ಅದು ಸತ್ಯ ಅಲ್ವಾ, ಅದಿಲ್ಲ ಅಂದ್ಬಿಡ್ತಾರಲ್ಲ. ಸೊ ಹಾಗಾಗಿ ಎಷ್ಟೋ ಸರ್ತಿ ಈ ಥರದ ಈ ವೇದಾಂತ ದೃಷ್ಟಿಕೋನದ ಬಗ್ಗೆನೇ ಸಂಶಯಗಳು ಜನರಿಗೆ ಬರುವಂಥದ್ದು ಕೂಡ ಇರುತ್ತೆ. ಅದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಸತ್ಯ ಅಂತಂದರೆ ಏನು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ವೇದಗಳು ಪುರಾಣಗಳು ನಮ್ಮ ಉಪನಿಷತ್ತುಗಳು ಎಲ್ಲ ಹೇಳುತ್ತೆ. ಸೊ ಬ್ರಹ್ಮ ಒಬ್ಬನೇ ಸತ್ಯ, ಜಗತ್ತೆಲ್ಲ ಮಿಥ್ಯ. ಹಿಂದಿನ ಮುಕ್ತಕಗಳಲ್ಲಿ ಅದನ್ನು ಕೂಡ ನಾವು ನೋಡಿದ್ವಿ, ಇದೆಲ್ಲ ಮಿಥ್ಯೆ ಅಂತ. ಸೊ ಈ ಮಿಥ್ಯ ಅನ್ನೋದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಅದರ ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದುಬಿಟ್ರೆ, ಆಗ ಈ ವಿಚಾರವನ್ನೇ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಪನಂಬಿಕೆಗಳು ಸಂಶಯಗಳು ಸಂದೇಹಗಳು ನಮ್ಮಲ್ಲಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ DVJ ಅವರು ಹೇಳಿದ್ದಾರೆ. ಆಸ್ಕರ್ ವೈಲ್ಡ್ ಅಂತ ಒಬ್ಬ ಇಂಗ್ಲಿಷ್ ಲೇಖಕ, ಪ್ರಸಿದ್ಧವಾದಂಥ ಇಂಗ್ಲಿಷ್ನ ಅನೇಕ ಸಣ್ಣ ಕಥೆಗಳನ್ನು ಪ್ರಬಂಧಗಳನ್ನು ಇದನ್ನೆಲ್ಲ ರಚಿಸಿದ್ದಾನೆ. ಅವನ ಗದ್ಯ ಇದು ಕೂಡ ಬಹಳ ಸುಂದರವಾದಂಥದ್ದು, ಬಹಳ ಚೆನ್ನಾಗಿ ಹಾಸ್ಯಮಯವಾಗಿ ಬರೆಯುವಂಥ ಲೇಖಕ. ಒಂದು ಕಡೆ ಆತ ಹೇಳ್ತಾನೆ,

ಫಿಲಾಸಫಿ ಈಸ್ ನೋ ಆನೋಡೈನ್ ಫಾರ್ ಟೂ ತೇಕ್ ಅಂತ. ಅಂದರೆ ಒಬ್ಬ ಹಲ್ಲು ನೋವು, ಅಯ್ಯೋ ನನಗೆ ಹಲ್ಲು ನೋವಿದೆ, ಊದ್ಕೊಂಡ್ಬಿಟ್ಟಿದೆ, ಅಗ್ಯಕ್ಕಾಗ್ತಾ ಇಲ್ಲ ಅಂತ ಹೋದಾಗ ನಿಮ್ಮ ಹತ್ರ ನೀವು ಅವ್ರನ್ನ ಕೂಡಿಸ್ಕೊಂಡು ಅವರಿಗೆ ವೇದಾಂತವನ್ನು ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ, ನೋಡಪ್ಪ ಈ ನೋವೆಲ್ಲ ನಶ್ವರ, ಈ ನೋವೆಲ್ಲ ಕ್ಷಣಿಕ, ಈ ಪ್ರಪಂಚನೇ ಕ್ಷಣಿಕ, ನೋವು ತಾನೇ, ನೋವು ನುಂಗ್ಕೊಂಬಿಡು, ನೋವು ಸಹಿಸ್ಕೊಂಬಿಡು ಅಂತಂದರೆ ಅವನೇದು ನಿಮ್ಮ ಕಪಾಳಕ್ಕೆ ಹೊಡಿತಾನೆ, ನಿಮಗೂ ಹಲ್ಲು ನೋವು ಶುರುವಾಗುತ್ತೆ. ಸೊ ಅದಲ್ಲ, ಫಿಲಾಸಫಿ ಈಸ್ ನಾಟ್ ಎನ್ ಆ್ಯನೋಡೈನ್, ಅಂದರೆ ಪೇನ್ ಕಿಲ್ಲರ್ ಅಲ್ಲ, ಫಿಲಾಸಫಿ ಮಾಡೋಂಗಿಲ್ಲ. ನೆಪೋಲಿಯನ್ ಕತೆ ನಾವು ಕೇಳಿದ್ದೀವಿ. ನೆಪೋಲಿಯನ್ ಅವನು ಇಡೀ ವಿಶ್ವವನ್ನೇ ನಾನು ಗೆದ್ದುಬಿಡ್ತೀನಿ ಅಂತ ಅವನ ಸೈನ್ಯದ ಜೊತೆ ಯುರೋಪ್ ಖಂಡದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾಗ ಫ್ರಾನ್ಸಿಂದ ಮುಂದಕ್ಕೆ ಅವನ ಒಂದು ಪ್ರಸಿದ್ಧವಾದಂಥ ಒಂದು ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ಇಡೀ ಸೈನ್ಯ ಮುಂದಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ಆ ಇಂಜಿನ್ಗೆ ಒಂದು ಪೆಟ್ರೋಲ್ ಹಾಕ್ಬೇಕಲ್ಲ, ಅದೇನಪ್ಪ ಅಂತಂದರೆ ಸೋಲ್ಜರ್ಸ್ ಸ್ಟಮಕ್. ಒಬ್ಬ ಸೈನಿಕನ ಹೊಟ್ಟೆಗೆ ನಾವು ಚೆನ್ನಾಗಿ ಕೊಟ್ಟರೆ ಆವಾಗ ಸೈನ್ಯ ಮುಂದಕ್ಕೆ ಹೋಗುತ್ತೆ, ಆವಾಗ ಪ್ರಪಂಚವನ್ನು ನಾವು ಗೆಲ್ಲಬಹುದು ಅಂತ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಾವು ಕಡೆಗಣಿಸುವಂಥ ಅಂಶಗಳು ಅಲ್ಲವೇ ಅಲ್ಲ. ನನಗೆ ನೋವಾದಾಗ ನೋವು ನಾನು ಅನುಭವಿಸ್ತಾ ಇದ್ದೀನಿ, ಅದನ್ನು ಸುಳ್ಳು ಅಂತ ನಾನು ಹೇಳೋಕ್ಕಾಗಲ್ಲ. ಹಸುವು ನನಗೆ ದಿನ ಆಗ್ತಾ ಇರುತ್ತೆ, ಅದು ಇಲ್ಲ ನಶ್ವರ ಕ್ಷಣಿಕ ಅಂತೆಲ್ಲ ಅಂದರೆ ಏನು ಪ್ರಯೋಜನ, ಹೊಟ್ಟೆ ತುಂಬಲ್ಲ. ಸೊ ಹಾಗಾದರೆ ಇದರ ಒಂದು ವ್ಯತ್ಯಾಸವನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಮಿಥ್ಯೇ ಅಂತ ಏನು ಆ ಪುಸ್ತಕದ ಇದರಲ್ಲಿ ಅಥವಾ ವೇದಾಂತದ ವಿಚಾರಗಳನ್ನು ಬಹಳ ಬಹಳವಾಗಿ ವರ್ಣಿಸುವಂಥ ವೇದ ವಿಶಾರದರು ಏನು ಹೇಳ್ತಾರೆ ಅದೇ ಮಿಥ್ಯೆ ಅಂತ ಹೇಳ್ತಿದ್ದಾರೆ ಡಿ ವಿ ಜಿ ಅವರು. ಅಂದರೆ ಮಿಥ್ಯೆ ಅನ್ನೋಂಥದ್ದನ್ನು ಸುಳ್ಳು ಅಂತ ಯಾರಾದರೂ, ಪ್ರಪಂಚವನ್ನೇ ಸುಳ್ಳು ಅಂತ ಯಾರಾದರೂ ಹೇಳಿದರೆ ಆ ಸುಳ್ಳು ಅನ್ನೋದೇ ಸುಳ್ಳು, ಸುಳ್ಳು ಅನ್ನೋದಕ್ಕೆ ಆಸ್ಪದ ಇಲ್ಲ. ಈ ಜೀವ ನಾಟಕ ಏನಿದೆಯೋ ಅದು ಖಂಡಿತವಾಗಿಯೂ ಸತ್ಯ. ಯಾಕೆ? ಅದು ನಮಗೆ ಅನುಭವ ವೇದ್ಯ, ನಿತ್ಯ ನಮಗೆ ಅನುಭವ ಬರ್ತಾ ಇರೋವಂಥ ಒಂದು ಸತ್ಯ ಅದು. ಅದನ್ನು ನಾವು ಅಲ್ಲಗೆಳೆಯೋದಕ್ಕಾಗಲ್ಲ, ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗತ್ತೆ. ಆದರೆ ಅದಕ್ಕೆ ಒಂದು ಕಾಲದ ಮಿತಿ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಕಾಲದ ಮಿತಿಯನ್ನು ಮೀರಿದಂಥ ಸತ್ಯ ಒಂದಿದೆ, ಕಾಲಕ್ಕೆ ಸೀಮಿತವಾದಂಥ ಸತ್ಯ ಒಂದಿದೆ. ಯಾವ ಸತ್ಯ ಕಾಲಕ್ಕೆ ಸೀಮಿತವಾದಂಥದ್ದಿದೆಯೋ ಅದನ್ನು ನಾವು ಮಿಥ್ಯ ಅಂತ ಕರಿಬೋದು. ಮಿಥ್ಯ ಅಂತಂದರೆ ಅದು ಸಾಪೇಕ್ಷ ಅಂತ, ಅಂದರೆ ರಿಲೇಟಿವ್, ಒಂದರ ಹೋಲಿಕೆಯಲ್ಲಿ ಇನ್ನೊಂದು ಅಂತ ಹೇಳುವಂಥದ್ದು ಮಿಥ್ಯೆ. ಆ ಸತ್ಯ ಕಾಲ ದೇಶಗಳ ಗಣನೆಗೆ ಮೀರಿದಂತಹ ಒಂದು ಬ್ರಹ್ಮ ಸತ್ಯ ಇದೆ, ಅದಕ್ಕೆ ಹೋಲಿಸಿದರೆ ಕಾಲ ದೇಶಗಳ ಪರಿಮಿತಿಯೊಳಗೆ ಬರುವಂತಹ ಈ ಜೀವ ನಾಟಕ ಅದು ಮಿಥ್ಯ. ಅದಕ್ಕೆ ಹೋಲಿಸಿದ್ರೆ ಇದು ಮಿಥ್ಯವೇ ಹೊರತು ತನ್ನಿಂದ ತಾನೇ ಇದು ಮಿಥ್ಯ ಅಂತಲ್ಲ. ಸೊ ನಮಗೆ ಬರ್ತಾ ಇರುವಂಥ ಕಷ್ಟದ ಸಂದರ್ಭ ಅದನ್ನು ನಾವು ತಳ್ಳಿ ಹಾಕಕ್ಕಾಗಲ್ಲ. ನಮಗೆ ಬರ್ತಾ ಇರುವಂಥ ನೋವನ್ನು ಏನು ಇಲ್ಲ ಅಂತ ನಾವು ಕಡೆಗಣಿಸೋಕ್ಕಾಗಲ್ಲ. ಸೊ ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನಾವು ಪ್ರತಿಸ್ಪಂದನೆ ನೀಡಲೇಬೇಕು, ಅದನ್ನು ನೀಡಿ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಈಗ ಅದರಲ್ಲಿ ನಮ್ಮ ವೇದಾಂತದ ದೃಷ್ಟಿಕೋನದಲ್ಲಿ ಮೂರು ರೀತಿಯ ಸತ್ಯಗಳನ್ನು ನಾವು ಹೇಳಿರ್ತೀವಿ. ಯಾವುದು ಕಾಲಾತೀತವೋ, ದೇಶಾತೀತವೋ, ವಸ್ತುವಿಗೆ ಅತೀತವಾದಂಥದ್ದು, ಎಲ್ಲದರಲ್ಲೂ ಇರೋವಂಥದ್ದು, ಯಾವಾಗಲೂ ಇರೋವಂಥದ್ದು, ಎಲ್ಲೆಡೆ ಇರೋವಂಥದ್ದು, ಅದು ಒಂದಿದೆ, ಅದು ಸತ್ಯ. ಅದು ಪಾರಮಾರ್ಥಿಕವಾದಂತಹ ಸತ್ಯ, ಪರಮಸತ್ಯ, ಪರಸತ್ಯ. ನಿತ್ಯ ನಮಗೆ ಗೋಚರ ಆಗುವಂಥ ಕೆಲವು ವಿಚಾರಗಳಿರ್ತವೆ ನಮ್ಮ ನಿತ್ಯ ಜೀವನದಲ್ಲಿ, ನಾವು ಅನುಭವಿಸುವಂತಹ ಸಂದರ್ಭಗಳಿಗೆ ನಿಕಟವಾಗಿ ನಮಗೆ ಗೋಚರವಾಗುವಂಥವು. ಅದನ್ನು ನಾವು ಆ ಪಾರಮಾರ್ಥಿಕ ಸತ್ಯಕ್ಕೆ ನಾವು ಹೋಲಿಸೋಕ್ಕಾಗಲ್ಲ. ಇದರ ಸ್ತರವೇ ಬೇರೆ. ಅಂದರೆ ಅದು ಫಸ್ಟ್ ಫ್ಲೋರಲ್ಲಿದೆ ಅಂತಂದರೆ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ, ಗ್ರೌಂಡ್ ಫ್ಲೋರಲ್ಲಿ ಇದ್ದಾಗ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗೆ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಏನೂ ಇಲ್ಲ ಅಂತ ನಾವು ಹೇಳ್ತೀವ? ಇಲ್ಲ, ಅಲ್ಲೂ ಚೇರ್ ಇದೆ, ಅಲ್ಲೂ ಸೋಫಾ ಇದೆ. ಹಾಗೆ ಈ ಗ್ರೌಂಡ್ ಫ್ಲೋರಲ್ಲಿ ಇರೋದಕ್ಕೆ ನಾವು ವ್ಯಾವಹಾರಿಕ ಸತ್ಯ ಅಂತ ಕರಿತೀವಿ. ವ್ಯವಹಾರದಲ್ಲಿ ಈ ಅನುಭವಗಳೆಲ್ಲ ಇದ್ದೇ ಇರುತ್ತೆ. ವ್ಯವಹಾರದ ಮಟ್ಟದಲ್ಲಿ ದೇಶ ಕಾಲಗಳ ಒಂದು ಸಾಪೇಕ್ಷತೆ ಬಂದೇ ಬರುತ್ತೆ, ಹಾಗಾಗಿ ಅದು ಮಿಥ್ಯ. ನಾವು ಫಸ್ಟ್ ಫ್ಲೋರ್ಗೆ ಹತ್ಕೊಂಡು ಹೊರಟೋದ್ವಿ ಅಂದರೆ ಇಲ್ಲಿರೋ ಕಷ್ಟಗಳು ನಮ್ಗೆ ಅಲ್ಲಿ ಬರಲ್ಲ. ಗ್ರೌಂಡ್ ಫ್ಲೋರಲ್ಲಿ ಇರೋವರೆಗೂ ನಾವು ಇದನ್ನು ಅನುಭವಿಸ್ಲೇಬೇಕು, ಅದನ್ನು ಸುಳ್ಳು ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಸತ್ಯವೇ. ಜೊತೆಗೆ ಇನ್ನೊಂದು ಸತ್ಯ ಅಂತ ನಾವು ಬಹಳ ಸುಂದರವಾದಂಥ ಪರಿಕಲ್ಪನೆ,
ಪ್ರಾತಿಭಾಸಿಕ ಸತ್ಯ ಅಂತ ಒಂದು ಹೇಳ್ತಾರೆ. ಅದು ಏನು ಅಂತಂದರೆ, ಇವಾಗ ಕತ್ತಲೆ,

0: ಕತ್ತರೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲೊಂದು ಹಗ್ಗ ಬಿದ್ದಿದೆ. ಆ ಹಗ್ಗ ದೂರದಿಂದ ನಾನು ನೋಡಿದಾಗ ಹಗ್ಗ ಅಂತ ನನಗಿನ್ನು ಗೊತ್ತಿಲ್ಲ. ಆದರೆ ನಿನ್ನೆ ನಾನು ಯಾವಾಗಲೂ ಒಂದು ಸತಿ ಹಾವು ನೋಡಿದ್ದೆ, ಈಗ ಅಲ್ಲಿ ಹಾವಿನ ಥರ ಕಾಣಿಸ್ತಾ ಇದೆಯಲ್ವಾ ಅನ್ನೋಂಥ ಒಂದು ಭಾವನೆ ನನಗೆ ಬರುತ್ತೆ. ನಾನಿನ್ನೂ ಹತ್ತಿರ ಹೋಗಿ ಅದನ್ನು ಗಮನಿಸಿಲ್ಲ. ಇರೋದು ಹಗ್ಗ ನನ್ನ ಮನಸ್ಸಿಗೆ ಅದು ಪ್ರತಿಭಾಸ, ಅದು ಕಾಣಿಸ್ತಾ ಇರೋವಂಥದ್ದು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ, ಒಂದು ಹಾವಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಆ್ಯಕ್ಚುಯಲಿ ಅದು ಹಾವಲ್ಲ, ಹಗ್ಗ. ಅದನ್ನು ನಾವು ಪ್ರಾತಿಭಾಸಿಕ ಸತ್ಯ ಅಂತ ಕರಿತೀವಿ. ಸೊ ಹೀಗೆ ಸತ್ಯ ಅನ್ನುವಂಥದ್ದು ಮೂರು ಸ್ತರಗಳಲ್ಲಿರುತ್ತೆ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಅದು ಹಗ್ಗವೋ ಹಾವೋ ಅನ್ನೋದನ್ನು ನೋಡಕ್ಕೆ ಹೋಗಲ್ಲ. ನಮ್ಮ ಮನಸ್ಸಿಗೆ ಅದು ಹಾವು ಅಂತ ಅನಿಸಿದ ತಕ್ಷಣ ಹೌಹಾರೋದು ಅಂತಾರಲ್ಲ, ಹಾಗೆ ಎಗರುಬಿದ್ದು ನಾವು ಓಡೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಜೀವನದ ವ್ಯವಹಾರದಲ್ಲೂ ಕೂಡ ಎಷ್ಟೋ ಸರ್ತಿ ನಾವು ಹಾಗೇನೆ ಇನ್ನೊಬ್ಬರ ಬಗ್ಗೆ ನಮಗೆ ಮೂಡಿರುವಂಥ ಕೆಲವು ತಪ್ಪು ಕಲ್ಪನೆಗಳು, ಕೆಲವು ಪೂರ್ವಾಗ್ರಹಗಳು ಹಗ್ಗವನ್ನು ಹಾವಾಗಿ ನಮಗೆ ತೋರಿಸ್ತಾ ಇರ್ತದೆ. ನಾವು ಆ ಪ್ರಾತಿಭಾಸಿಕ ಸತ್ಯವನ್ನು ಮೀರಿ ವ್ಯಾವಹಾರಿಕ ಸತ್ಯಕ್ಕಾದರೂ ಹೋದಾಗ ನಮ್ಮ ವ್ಯವಹಾರಗಳು ಎಷ್ಟೋ ಸುಗಮವಾಗುತ್ತೆ. ಸೊ ಆ ವ್ಯಾವಹಾರಿಕ ಸತ್ಯ ಅನ್ನೋದು ಅದು ಖಂಡಿತ ಹೌದು, ಅದಿದ್ದೇ ಇರುತ್ತೆ. ಅದನ್ನು ನಾವು ಗೌರವಿಸಬೇಕು. ಯಾಕೆ ಅಂತಂದರೆ ಅದು ಏನೋ ತಾನಾಗೆ ಆಗಿರೋದಲ್ಲ, ಅದೂ ಕೂಡ ಕೃತ್ಯವಿದು ಬೊಮ್ಮನದು ಮಂಕುತಿಮ್ಮ, ಅದೂ ಕೂಡ ಆ ಭಗವಂತನ ಒಂದು ಪ್ರಕಟಣೆ. ಪ್ರಕಟ ಆಗ್ತಾ ಇರುವಂಥದ್ದು ಬೇರೆ ಏನೋ ಅಲ್ಲ, ಅದೂ ಕೂಡ ಬ್ರಹ್ಮವಸ್ತುವೆ. ಅದನ್ನು ನಾವು ಸರಿಯಾಗಿ ನಿಭಾಯಿಸಿ ನಿರ್ವಹಿಸೋದಕ್ಕೆ ಸಾಧ್ಯ ಆದಾಗ ನಾವು ಪಾರಮಾರ್ಥಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿನ ಮುಖ್ಯ ಸಾರಾಂಶ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 82ರ ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 22ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ನೀಟ್ ತಲೆದಂಡಕ್ಕೆ ಕೈಪಟ್ಟು, ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಆಕ್ರೋಶ, ಪ್ರಧಾನಿ ಮನೆ ಮುಂದೆ ಧರಣಿ, ಸುರಂಗ ಕುಸಿತ 20 ಸಾವು, ಎಸ್ ಜಾನಕಿ 11ನೇ ದಿನದ ಪುಣ್ಯಸ್ಮರಣೆ, ಜಾನಕಿ ಮೊಮ್ಮಗಳು ಅಪ್ಸರರಿಂದ ಸಮಾಧಿಗೆ ಪೂಜೆ, ಗಿರಿಜನರ ಎಸ್ಐಆರ್ %70 ಪೂರ್ಣ, ಹುಲಿ ದಾಳಿಗೆ ಹಸು ಸಾವು, ಬರಿದಾದ ಕೆರೆ ಸಂಕಷ್ಟಕ್ಕೆ ಸಿಲುಕಿದ ಮೀನುಗಾರರು, ಟೆಂಡರ್ ಪಡೆದ ಮೀನುಗಾರರಿಗೆ ಪರಿಹಾರ ನೀಡಲು ಒತ್ತಾಯ, ಕೇಂದ್ರದ ಒಟ್ಟು ಸಾಲ 201 ಲಕ್ಷ ಕೋಟಿ, ಸಾಲ ಮತ್ತು ಜಿಡಿಪಿ ನಡುವಿನ ಅನುಪಾತದಲ್ಲಿ ತುಸು ಇಳಿಕೆ, ಅಮೆರಿಕದಿಂದ ಪ್ರತಿದಾಳಿ, ದ್ವೀಪ ರಾಷ್ಟ್ರ ಬಹ್ರೇನ್ನಲ್ಲಿ ಮುಳುಗಿದ ಸೈರಾನ್, ತೈಲ ಹಡಗಿನ ಮೇಲೆ ಇರಾನ್ ದಾಳಿ, ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ 1.42 ಲಕ್ಷ ಕೋಟಿ ವಂಚನೆ. ಕಾಮನ್ವೆಲ್ತ್ ಗೇಮ್ಸ್ ನಾಳೆಯಿಂದ 10 ವಿಭಾಗಗಳಲ್ಲಿ ಸ್ಪರ್ಧೆಗಳು, ಭಾರತದಿಂದ 135 ಅಥ್ಲೀಟ್ಗಳು ಭಾಗಿ, ಉದ್ದೇಶಪೂರ್ವಕ ನೋಬಾಲ್ಗೆ ಶಿಕ್ಷೆ, ವಿಶ್ವವಿಜೇತ ತಂಡ ಕಟ್ಟಿದ ಲಾರೋಜಾ, ಗುಕೇಶ್ಗೆ ಸೋಲು, ನಿಹಾಲ್ಗೆ ಮಣಿದ ಅರ್ಜುನ್. ಪ್ರಮುಖ ಅಂಶಗಳ ವಿವರಣೆ. ನೀಟ್ ತಲೆದಂಡಕ್ಕೆ ಕೈಪಟ್ಟು, ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯಕ್ಕೆ ಆಕ್ರೋಶ, ಪ್ರಧಾನಿ ಮನೆ ಮುಂದೆ ಧರಣಿ, ನವದೆಹಲಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಸಂಸತ್ ಚಲೋ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರು ಪ್ರಧಾನಿ ನಿವಾಸದ ಬಳಿ ಮಂಗಳವಾರ ಧರಣಿ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ನಾಯಕರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಘಟನೆಯ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಮತ್ತು ಪ್ರಧಾನಿ ರಾಜೀನಾಮೆ ನೀಡಬೇಕೆಂದು ರಾಹುಲ್ ಒತ್ತಾಯಿಸಿದರು. ಪ್ರತಿಭಟನೆಯ ಸ್ಥಳದಿಂದ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ, ವಾದ್ರಾ ಹಾಗೂ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರನ್ನು ಪೊಲೀಸರು ಬಲವಂತವಾಗಿ ಕರೆದೊಯ್ದು ಬಂಧಿಸಿದರು. ಸುರಂಗ ಕುಸಿತ 20 ಸಾವು. ಸಿಕ್ಕಿಂ ರಾಜ್ಯದ ನಾಮ್ಜಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಸುರಂಗ ಕುಸಿದು 20 ಮಂದಿ ಮೃತಪಟ್ಟಿದ್ದಾರೆ. ಸೋಮವಾರವೇ ಈ ಘಟನೆ ನಡೆದಿದ್ದು, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಎಂದು

ಪೊಲೀಸರು ಮಂಗಳವಾರ ತಿಳಿಸಿದ್ದಾರೆ. ಭೂಕುಸಿತದಿಂದ ಈ ದುರಂತ ಸಂಭವಿಸಿದೆ. ಯೋಜನಾ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಸೇರಿದಂತೆ 25 ಮಂದಿ ಸುರಂಗದಲ್ಲಿ ಸಿಲುಕಿದ್ದರು ಎಂದು ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಾಮಂಗ್ ಅವರು ಹೇಳಿದ್ದಾರೆ. ಎಸ್ ಜಾನಕಿ ಅನಂತನೇ ದಿನದ ಪುಣ್ಯಸ್ಮರಣೆ. ಜಾನಕಿ ಮೊಮ್ಮಗಳು ಅಪ್ಸರರಿಂದ ಸಮಾಧಿಗೆ ಪೂಜೆ. ಹಂಪಾಪುರ ಗಾನಕೋಗಿಲೆ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ನಡೆದ ಸಮೀಪದ ಕಣಿಯನಹುಂಡಿ ಗ್ರಾಮದಲ್ಲಿ ಮಂಗಳವಾರ

ಗ್ರಾಮವೇ ಶೋಕಸಾಗರದಲ್ಲಿ ಮುಳುಗೆ ತಂತಿತ್ತು. ಗಿರಿಜನರ ಎಸ್ಐಯ %70 ಪೂರ್ಣ. ಹುಣಸೂರು ತಾಲೂಕಿನ 52 ಗಿರಿಜನರ ಹಾಡಿಗಳಲ್ಲಿ 32 ಬೂತ್ಗಳಲ್ಲಿ %70 ಗಿರಿಜನರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಉಳಿದವರನ್ನು ಕೊಡಗಿನಿಂದ ಕರೆತಂದು ಪ್ರಕ್ರಿಯೆಯಲ್ಲಿ ತೊಡಗಿಸಲು ತಾಲೂಕು ಆಡಳಿತ ಕ್ರಮವಹಿಸಿದೆ ಎಂದು ಉಪವಿಭಾಗಾಧಿಕಾರಿ ಮತ್ತು ನೋಂದಣಾಧಿಕಾರಿ ಕಾವ್ಯರಾಣಿ ಹೇಳಿದರು. ಹುಲಿ ದಾಳಿಗೆ ಹಸು ಸಾವು. ಹುಣಸೂರು ತಾಲೂಕಿನ ವಡಂಬಾಳು ಗ್ರಾಮದಲ್ಲಿ ಹುಲಿ ದಾಳಿಗೆ ಹಸು ಮೃತಪಟ್ಟಿದ್ದು ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ಗ್ರಾಮದ ನಿವಾಸಿ ನಾಗೇಶ್ ರಾವ್ ರವರು ಹಸುವನ್ನು ಭಾನುವಾರ ಮೇಯಲು ಬಿಟ್ಟಿದ್ದರು. ಸಂಜೆ ವೇಳೆ ಮನೆಗೆ ಜಾನುವಾರು ಬಂದರು. ಒಂದು ವೇಳೆ ಒಂದು ಹಸು ಬರೆದಿದ್ದಾಗ ನಾಗೇಶ್ ರಾವ್ ಹುಡುಕಾಟ ನಡೆಸಿದರು. ಪೊದೆಯಲ್ಲಿ ಹಸುವಿನ ಅರ್ಧ ದೇಹ ಪತ್ತೆಯಾಗಿದೆ. ರೈತರು ಸ್ಥಳಕ್ಕೆ ತೆರಳಿ ಖಾತ್ರಿಪಡಿಸಿಕೊಂಡ ಬಳಿಕ ಅರಣ್ಯ ಇಲಾಖೆಗೆ ದೂರು ನೀಡಿದ್ದು ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು. ಬರಿದಾದ ಕೆರೆ ಸಂಕಷ್ಟಕ್ಕೆ ಸಿಲುಕಿದ ಮೀನುಗಾರರು. ಟೆಂಡರ್ ಪಡೆದ ಮೀನುಗಾರರಿಗೆ ಪರಿಹಾರ ನೀಡಲು ಒತ್ತಾಯ. ಹುಣಸೂರು ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಕೆರೆಕಟ್ಟೆಗಳು ಬತ್ತಿವೆ. ಮೀನುಗಾರರಿಗೆ ಅವಲಂಬಿಸಿ ಬದುಕು ಕಟ್ಟಿಕೊಂಡಿದ್ದ ಸಾವಿರಾರು ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದರು. ಅರೆಮಲೆನಾಡು ಪ್ರದೇಶಕ್ಕೆ ಸೇರಿದ ಹುಣಸೂರು ಈ ಸಾಲಿನಲ್ಲಿ ಹಿಂಗಾರು ಮತ್ತು ಮುಂಗಾರು ಎರಡು ಮಳೆ ನಿರೀಕ್ಷಿತ ಮಟ್ಟಕ್ಕೆ ಬಾರದೆ ಕೆರೆಕಟ್ಟೆಗಳಿಗೆ ನೀರಿಲ್ಲವಾಗಿದೆ. ಇತ್ತಿನ ಮೀನುಗಾರಿಕೆ ಇಲಾಖೆ ಅಧೀನದಲ್ಲಿರುವ ಕೆರೆಗಳಿಗೆ ಹರಾಜು ಪ್ರಕ್ರಿಯೆ ನಡೆದು ಗುತ್ತಿಗೆ ಪಡೆದ ಮೀನುಗಾರರು ಇಂದು ಬತ್ತಿದ ಕೆರೆ ಅಂಗಳದಲ್ಲಿ ನಿಂತು ಕಣ್ಣೀರು ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಪರಿಹಾರ ನೀಡುವಂತೆ ಮೊರೆ ಹೋಗುವ ಧ್ವನಿ ಎತ್ತಿದ್ದಾರೆ. ಲಾಠಿ ಪ್ರಹಾರ ಅಚಲಗೊಳಿಸಿದೆ. ಜಂತರ್ ಮಂತರ್ನಲ್ಲಿ ಮುಂದುವರಿದ ಸಿಜೆಪಿ ಬೆಂಬಲಿಗರ ಪ್ರತಿಭಟನೆ. ಪ್ರಧಾನ್ ರಾಜೀನಾಮೆಗೆ ಪಟ್ಟು. ನವದೆಹಲಿ ಪೊಲೀಸರು ನಮ್ಮ ಮೇಲೆ ನಡೆಸಿದ ಕ್ರೌರ್ಯವು ನಮ್ಮ ನಿರ್ಧಾರವನ್ನು ಅಚಲಗೊಳಿಸಿದೆ, ನಮ್ಮನ್ನು ಗಟ್ಟಿಯಾಗಿಸಿದೆ. ಹಲವು ಜನರ ತ್ಯಾಗದಿಂದ ಈ ಚಳುವಳಿ ರೂಪುಗೊಂಡಿದೆ. ಆದ್ದರಿಂದ ನಾವು ಮಂಗಳವಾರವೂ ಕೂಡ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. ನಮ್ಮ ಧ್ವನಿಯನ್ನು ಆಲಿಸುವವರೆಗೂ ನಾವು ಮುಂದುವರಿಸುತ್ತೇವೆ. ಜಂತರ್ ಮಂತರ್ನಲ್ಲಿ ಸಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಭಾಗಿಯಾದ ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಸಾಕ್ಷಿ ಚಂದ ಅವರ ಮಾತುಗಳು ಇವು. ಕೇಂದ್ರದ ಒಟ್ಟು ಸಾಲ 201 ಲಕ್ಷ ಕೋಟಿ. ಸಾಲ ಮತ್ತು ಜಿಡಿಪಿ ನಡುವಿನ ಅನುಪಾತದಲ್ಲಿ ತುಸು ಇಳಿಕೆ. ನವದೆಹಲಿ ದೇಶದ ನಿವ್ವಳ ಸಾಲ ಮತ್ತು ಒಟ್ಟು ಆಂತರಿಕ ಉತ್ಪಾದನೆಯ 2025-26 ಹಣಕಾಸು ವರ್ಷದಲ್ಲಿ %58.2 ಇಳಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರವು ಸಂಸದಿಗೆ ಮಂಗಳವಾರ ತಿಳಿಸಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಇದು %58.5 ಇತ್ತು. 2025-26 ಸಂಬಂಧಿಸಿ ಈಗ ಕೇಂದ್ರವು ಸಂಸದಿಗೆ ನೀಡುತ್ತಿರುವುದು ತಾತ್ಕಾಲಿಕ ಅಂಕಿಅಂಶವಾಗಿದೆ. ಅಮೆರಿಕದಿಂದ ಪ್ರತಿದಾಳಿ. ದ್ವೀಪ ರಾಷ್ಟ್ರ ಬಹ್ರೇನ್ನಲ್ಲಿ ಮೊಳಗಿದ ಸೈರನ್. ತೈಲ ಹಡಗಿನ ಮೇಲೆ ಇರಾನ್ ದಾಳಿ. ದುಬೈ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತೀವ್ರಗೊಂಡಿದ್ದು ಹೋಮ್ರು ಜಲಾಸಂಧಿಯಲ್ಲಿ ಮಂಗಳವಾರ ಬೆಳಿಗ್ಗೆ ತೈಲ ಸಾಗಣೆ ಹಡಗಿನ ಮೇಲೆ ಇರಾನ್ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಮತ್ತೊಂದು ಸುತ್ತಿನ ವೈಮಾನಿಕ ದಾಳಿ ನಡೆಸಿದೆ. ಇರಾನ್ ಸೇನಾ ನೆಲೆಗಳು, ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ಕೇಂದ್ರಗಳು, ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ಮಂಗಳವಾರ ತಿಳಿಸಿದೆ. ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ 1.42 ಲಕ್ಷ ಕೋಟಿ ವಂಚನೆ. ನವದೆಹಲಿ ಬ್ಯಾಂಕ್ಗಳು ಹಾಗೂ ಹಣಕಾಸು ಸಂಸ್ಥೆಗಳಲ್ಲಿ ಕಳೆದ 5 ಹಣಕಾಸು ವರ್ಷಗಳಲ್ಲಿ ಒಟ್ಟು 1.42 ಲಕ್ಷ ಕೋಟಿ ಮೌಲ್ಯದ ವಂಚನೆ ಪ್ರಕರಣಗಳು ವರದಿಯಾಗಿವೆ ಎಂದು ಕೇಂದ್ರ ಸರ್ಕಾರವು ರಾಜ್ಯಸಭೆಗೆ ಮಂಗಳವಾರ ತಿಳಿಸಿದೆ. ಈ ಅವಧಿಯಲ್ಲಿ ಒಟ್ಟು 6.389 ಕೋಟಿ ಮೊತ್ತವನ್ನು ಮಾತ್ರ ವಶಪಡಿಸಿಕೊಳ್ಳಲು ಅವುಗಳಿಗೆ ಸಾಧ್ಯವಾಗಿದೆ ಎಂದು ಕೇಂದ್ರವು ಹೇಳಿದೆ. ಉದ್ದೇಶಪೂರ್ವಕ ಸುಸ್ತಿದಾರರ ವಿರುದ್ಧ ತೆಗೆದುಕೊಂಡ ಕ್ರಮಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ತಾವು ಹೊಂದಿಲ್ಲ ಎಂಬುದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸಚಿವಾಲಯಕ್ಕೆ ತಿಳಿಸಿದೆ ಎಂದು ಹಣಕಾಸು ಇಲಾಖೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು ಲಿಖಿತ ಉತ್ತರದಲ್ಲಿ ಹೇಳಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ ನಾಳೆಯಿಂದ 10 ವಿಭಾಗದಲ್ಲಿ ಸ್ಪರ್ಧೆಗಳು. ಭಾರತದಿಂದ 135 ಅಥ್ಲೆಟ್ಗಳು ಬಾಕಿ. ನವದೆಹಲಿ ಗ್ಲೋಸ್ಕೋ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತವು ಪದಕಗಳನ್ನು ಜಯಿಸುವ ಜೊತೆಗೆ ಅಹಮದಾಬಾದ್ನಲ್ಲಿ ನಡೆಯಲಿರುವ 2030 ಶತಾಬ್ದಿ ಆವೃತ್ತಿಯ ಆತಿಥ್ಯಕ್ಕೆ ಅನುಭವ ಪಡೆಯುವ ಉದ್ದೇಶ ಹೊಂದಿದೆ ಎಂದು ಭಾರತದ ಶೆಫ್ ಡಿ ಮಿಷನ್ ರೋಹಿತ್ ರಾಜ್ಪಾಲ್ ಹೇಳಿದ್ದಾರೆ. ವಿಶ್ವ ವಿಜೇತ ತಂಡ ಕಟ್ಟಿದ ಲಾರೋಜಾ. ನ್ಯೂಯಾರ್ಕ್ ಸ್ಪೇನ್ ಫುಟ್ಬಾಲ್ ಹೊಸ ಎತ್ತರಕ್ಕೆ ಏರಿದೆ. ಈ ತಂಡವು ಭಾನುವಾರ ಸಾಧಿಸಿದ ಫಿಫಾ ವಿಶ್ವಕಪ್ ವಿಜಯವು ಪುರುಷರ ಮಹಿಳೆಯರ ಮತ್ತು ಯುವ ವಿಭಾಗದಲ್ಲಿ ಇತ್ತೀಚಿನ ವರ್ಷದಲ್ಲಿ ಈ ದೇಶ ಸಾಗುತ್ತಿರುವ ಯಶಸ್ಸಿನ ದೀರ್ಘಪಟ್ಟಿಗೆ ಮತ್ತೊಂದು ಸೇರ್ಪಡೆಯಾಗಿದೆ. ನಿರ್ದಿಷ್ಟ ಕಾರ್ಯತಂತ್ರ ಮತ್ತು ಪ್ರತಿಭೆಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವ ವ್ಯವಸ್ಥೆಗೆ ಸ್ಪೇನ್ ನೀಡಿರುವ ಆದ್ಯತೆಯನ್ನು ಈ ಯಶಸ್ಸು ಎತ್ತಿ ತೋರಿದೆ. ಪುರುಷರ ತಂಡವು ಯುರೋಪಿನ ಹಾಲಿ ಚಾಂಪಿಯನ್, ಒಲಿಂಪಿಕ್ ಸ್ವರ್ಣ ವಿಜೇತ ಮತ್ತು ನೇಷನ್ಸ್ ಲೀಗ್ನಲ್ಲಿ 2 ಬಾರಿ ಫೈನಲ್ ತಲುಪಿ ಒಮ್ಮೆ ಪ್ರಶಸ್ತಿ ಗೆದ್ದಿದೆ. ಮಹಿಳಾ ತಂಡವು ಹಾಲಿ ವಿಶ್ವಕಪ್ ಚಾಂಪಿಯನ್, 2 ಬಾರಿ ಮಹಿಳಾ ನೇಷನ್ಸ್ ಲೀಗ್ ಗೆದ್ದುಕೊಂಡಿದೆ. ಜೊತೆಗೆ 2025 ಯೂರೋ ಚಾಂಪಿಯನ್ಶಿಪ್ನಲ್ಲಿ ರನ್ನರ್ ಅಪ್ ಆಗಿದೆ. ಉದ್ದೇಶಪೂರ್ವಕ ನೋಬಾಲ್ ಶಿಕ್ಷೆ. ಬೆಂಗಳೂರು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು 2026-27 ಸಾಲಿಗೆ

ಏಷ್ಯಾ ಕ್ರಿಕೆಟ್ನ ಆಟದ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲಿದೆ. ಕಾಲನ್ನು ಕ್ರೀಸ್ನ ಮುಂದಿಟ್ಟು ಉದ್ದೇಶಪೂರ್ವಕವಾಗಿ ನೋಬಾಲ್ ಮಾಡಿದಲ್ಲಿ ಅಥವಾ ಲ್ಯಾಂಡ್ ಆಗದೆ ನೇರವಾಗಿ ಬ್ಯಾಟರ್ ಕಡೆ ಚೆಂಡನ್ನು ಎಸೆದಲ್ಲಿ ಅಂತಹ ಬೌಲರ್ ಪಂದ್ಯದ ಉಳಿದ ಅವಧಿಗೆ ಅಮನತ್ತು ಆಗಿರುವುದು ಇದರಲ್ಲಿ ಪ್ರಮುಖವಾಗಿದೆ. ಈಗಿನ ನಿಯಮಗಳ ಪ್ರಕಾರ ಬೌಲರ್ ಇಂಥ ತಪ್ಪು ಮಾಡಿದ್ದಲ್ಲಿ ಆ ನಿರ್ದಿಷ್ಟ ಇನ್ನಿಂಗ್ಸ್ನಲ್ಲಿ ಮಾತ್ರ ಬೌಲಿಂಗ್ ಮಾಡುವಂತಿಲ್ಲ. ಗುಕೇಶ್ಗೆ ಸೋಲು, ನಿಹಾಲ್ಗೆ ಮಣಿದ ಅರ್ಜುನ್. ಚೆನ್ನೈ. ಭಾರತದ ಎಂ ಪ್ರಾಣೇಶ್ ಅವರು ಮಂಗಳವಾರ ನಡೆದ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಟೂರ್ನಿಯ 6ನೇ ಸುತ್ತಿನಲ್ಲಿ ಸ್ವದೇಶದ ಡಿ ಗುಕೇಶ್ ಅವರಿಗೆ 39 ನಡೆಗಳಲ್ಲಿ ಸೋಲುಣಿಸಿದರು. ಟೂರ್ನಿಯಲ್ಲಿ ಇನ್ನೊಂದು ಸುತ್ತು ಮಾತ್ರ ಉಳಿದಿರುವಂತೆ ವಿಶ್ವ ಚಾಂಪಿಯನ್ ಆಟಗಾರರಿಗೆ ಸತತ 2ನೇ ಸೋಲು ಎದುರಾಯಿತು. ಈ ದಿನದ ಶುಭಾಷಿತ: ಅಸ್ಪೃಶ್ಯತೆ ಎಂಬುದು ಸ್ಪೃಶ್ಯರಿಗೆ ಹಿಡಿದಿರುವ ಜಾಡ್ಯ. ರಾಜಾಜಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 30 ರೂಪಾಯಿ, ಪೆನ್ಸಿಲ್ ಬೀನಿಸ್ 40 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸ್ 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 22/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್

ಇತರ ಸ್ರವರು ನರರೋಗ ತಜ್ಞರು ಬೆಳಿಗ್ಗೆ 10:30 ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ನಿತೇಶ್ ಎಸ್ ರವರು ಮೂತ್ರಶಾಸ್ತ್ರ ತಜ್ಞರು ಬೆಳಿಗ್ಗೆ 10:30 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಪ್ರತಿಭಾ ಮಾಚೇರವರು ನೋವು ನಿವಾರಣಾ ತಜ್ಞರು ಬೆಳಿಗ್ಗೆ 10:30 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದಿರಿ. ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ. ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
1: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ

0: ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
0: ಹೌದಾ? ಇದು ಫಿಶಿಂಗ್ ಅಟ್ಯಾಕ್, ಫೇಕ್ ಲಾಗಿನ್ ಪೇಜ್, ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
2: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.
0: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ? ನೀನು 2FA ಎನೇಬಲ್ ಮಾಡಿದೆಯಾ?
0: ಇಲ್ವಲ್ಲ.
2: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
0: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸಿಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
2: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
2: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
2: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
2: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 30 ರೂಪಾಯಿ, ಪೆನ್ಸಿಲ್ ಬೀನಿಸ್ 40 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 30 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸ್ 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತಾರಿದ ಚಿತ್ತ, ಯುರೇನಸ್ ಮತ್ತು ನೆಫ್ಚೂನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಯುರೇನಸ್ ನೆಪ್ಚೂನ್ ಗ್ರಹಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಯುರೇನಸ್. ಸೂರ್ಯನಿಂದ 7ನೇ ಸ್ಥಾನದಲ್ಲಿ 2.9 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಯುರೇನಸ್ ಸೌರವ್ಯೂಹದ 3ನೆಯ ಅತಿ ದೊಡ್ಡ ಗ್ರಹವಾಗಿದ್ದು ಹಿಮದೈತ್ಯ ಗ್ರಹಗಳಲ್ಲಿ ಅತಿ ದೊಡ್ಡದೆನಿಸಿದೆ. ಚಿಕ್ಕದಾದ ಶಿಲಾಕೇಂದ್ರದ ಸುತ್ತಲೂ ಆವೃತವಾಗಿರುವ ಹೈಡ್ರೋಜನ್ ಮತ್ತು ಹೀಲಿಯಂ ಜೊತೆಗೆ ಯುರೇನಸ್ ದಟ್ಟ ಹಿಮದಂತೆ ನೀರು, ಮೀಥೇನ್ ಹಾಗೂ ಅಮೋನಿಯಾದಂತಹ ವಸ್ತುಗಳಿಂದ ಕೂಡಿದೆ. ಮೀಥೇನ್ನಿಂದಾಗಿ ಯುರೇನಸ್ನಲ್ಲಿ ನೀಲಿ ಬಣ್ಣದ ಗ್ರಹವಾಗಿ ತೋರುತ್ತದೆ. ಭೂಮಿಯ ರಾಶಿಗಿಂತ 14.5 ಪಟ್ಟು ಹೆಚ್ಚಾಗಿರುವ ಯುರೇನಸ್ ಸೌರವ್ಯೂಹದಲ್ಲಿನ ಅತಿ ಹೆಚ್ಚಿನ ರಾಶಿ ಹೊಂದಿರುವ 4ನೆಯ ಗ್ರಹವಾಗಿದೆ. ಈ ಹಿಮ ದೈತ್ಯ ಗ್ರಹದ ಸುತ್ತಲೂ ಮಸುಕಾಗಿ ಕಾಣುವಂತಹ 13 ಉಂಗುರಗಳಲ್ಲಿ ಈ ಒಳ ಉಂಗುರ ಕಿರಿದಾಗಿದ್ದು ಹಾಗೂ ಕಪ್ಪಾಗಿದ್ದರೆ ಹೊರ ಉಂಗುರಗಳು ಪ್ರಕಾಶಮಾನವಾದ ಬಣ್ಣಗಳಿಂದ ಕೂಡಿದೆ. 27 ಉಪಗ್ರಹಗಳಿಂದ ಸುತ್ತುವರೆದಿರುವ ಯುರೇನಸ್ ಅತಿ ದೊಡ್ಡ ಉಪಗ್ರಹವೆಂದು ಟೈಟಾನಿಯಾ 8ನೆಯ ಅತಿ ದೊಡ್ಡ ಉಪಗ್ರಹವೆನಿಸಿದೆ. ಯುರೇನಸ್ ಸೂರ್ಯನ ಸುತ್ತ ಪರಿಭ್ರಮಿಸಲು 84 ಭೂವರ್ಷಗಳು ಬೇಕು ಹಾಗೂ ಅದು ಶುಕ್ರ ಗ್ರಹದಂತೆ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸಲು 17 ಗಂಟೆ ಸಾಕು. ತನ್ನ ಪರಿಭ್ರಮಣೆ ಅಕ್ಷಕ್ಕೆ ಹೆಚ್ಚು ಕಡಿಮೆ 90 ಡಿಗ್ರಿ ಬಾಗಿದ ಅಕ್ಷದ ಸುತ್ತ ಭ್ರಮಿಸುವ ಯುರೇನಸ್ನ ಈ ವಿಶಿಷ್ಟ ಅಕ್ಷದಿಂದಾಗಿ ಅದು ತನ್ನ ಬದಿಯ ಮೇಲೆ ಉರುಳಿದಂತೆಯೇನು ಎಂದು ಭಾಸವಾಗುತ್ತದೆ. ಇಂತಹ ಯುರೇನಸ್ನಲ್ಲಿ ಜೀವ ಸಂಕುಲವಿರುವ ಸಾಧ್ಯತೆ ಇದೆ. ಹಾಗೆ ನೆಪ್ಚೂನ್. ವಾತಾವರಣದಲ್ಲಿನ ಮೀಥೇನ್ ಅನಿಲದಿಂದಾಗಿ ಯುರೇನಸ್ನಂತೆ ನೆಪ್ಚೂನ್ ಕೂಡ ನೀಲಿ ಬಣ್ಣದಿಂದಾಗಿ ಕಾಣುವುದು. ಸೂರ್ಯನಿಂದ 8ನೇ ಸ್ಥಾನದಲ್ಲಿ 4.5 ಬಿಲಿಯನ್ ಕಿಲೋಮೀಟರ್ನಷ್ಟು ಅತಿ ದೂರದಲ್ಲಿರುವ ನೆಪ್ಚೂನ್ ಗ್ರಹ ಅಂಧಕಾರದಿಂದ ಕೂಡಿರುವ ಶಿಥಿಲ ಹಾಗೂ ಶಬ್ದಾತೀತ ವೇಗದಲ್ಲಿ ಅಪ್ಪಳಿಸುವ ಕಡು ಮಾರುತಗಳಿಂದ ಕೂಡಿ ನೆಪ್ಚೂನ್ ಹಿಮ ದೈತ್ಯಗಳಲ್ಲಿ ಒಂದಾಗಿದೆ. ಬರಿಗಣ್ಣಿಗೆ ಕಾಣದ ನೆಪ್ಚೂನನ್ನು ಕಂಡುಹಿಡಿದಿದ್ದು 1846ರಲ್ಲಿ. ನೆಪ್ಚೂನ್ ವಶ ಎಂದು ಭೂಮಿಯ 165 ವರ್ಷಗಳು ಅಂದರೆ ಅದು ತನ್ನ ಪದದ ಸುತ್ತ ಪರಿಭ್ರಮಿಸಲು 165 ಭೂವರ್ಷಗಳು ಬೇಕು. ಆದರೆ
2: ತನ್ನ ಅಕ್ಷದ ಸುತ್ತ ಭ್ರಮಿಸಲು 65 ಗಂಟೆಗಳು ಸಾಕು. ಭೂಮಿಯ ಗಾತ್ರವನ್ನು ಒಂದು ಸೇಬಿನ ಹಣ್ಣಿಗೆ ಹೋಲಿಸಿದರೆ ನೆಪ್ಚೂನ್ ಗಾತ್ರ ಬ್ಯಾಸ್ಕೆಟ್ಬಾಲ್ನಷ್ಟಿರುತ್ತದೆ. ಅದರ ರಾಶಿಯ ಹೆಚ್ಚಿನ ಭಾಗ ಕಿರಿದಾದ ಶಿಲಾ ಕೇಂದ್ರದ ಸುತ್ತ ಬಿಸಿಯಾದ ಹಾಗೂ ದಟ್ಟವಾದ ಹಿಮಾವೃತ ವಸ್ತುಗಳಾದ ನೀರು, ಮೀಥೇನ್ ಹಾಗೂ ಅಮೋನಿಯಾಗಳಿಂದ ಕೂಡಿದೆ. ನೆಪ್ಚೂನ್ನ ವಾತಾವರಣದಲ್ಲಿ ಬಹುಮಟ್ಟಿಗೆ ಹೈಡ್ರೋಜನ್, ಹೀಲಿಯಂ ಮತ್ತು ಮೀಥೇನ್ನಿಂದ ಕೂಡಿದೆ. ಮೀಥೇನ್ನ ಉಪಸ್ಥಿತಿಯಿಂದಾಗಿ ನೆಪ್ಚೂನ್ ಕೂಡ ನೀಲಿ ಬಣ್ಣದ ಛಾಯೆಯಿಂದ ಹೊಂದಿದೆ. ತನ್ನ ಸುತ್ತಲೂ ಪರಿಭ್ರಮಿಸಲು 14 ಉಪಗ್ರಹಗಳನ್ನು ಹೊಂದಿರುವ ನೆಪ್ಚೂನ್ ಗ್ರಹದ ಸುತ್ತ ಪ್ರಮುಖವಾಗಿ 5 ಉಂಗುರಗಳಿವೆ. ಇಲ್ಲಿಯವರೆಗೆ 1989ರಲ್ಲಿ ನಾಸಾ ಉಡಾವಣೆ ಮಾಡಿದ ಏಕೈಕ ಬಾಹ್ಯಾಕಾಶ ನೌಕೆ ವಾಯೇಜರ್ 2 ಸೌರ ವ್ಯೂಹದಿಂದ ಚಿಕ್ಕಿ ಹಾರುವಾಗ ಮಾತ್ರ ನೆಪ್ಚೂನ್ ಗ್ರಹದ ಬಳಿ ಸಾರಿತು. ಮತ್ಯಾವ ಬಾಹ್ಯಾಕಾಶ ನೌಕೆಯು ಇದನ್ನ ಅಧೀನ ಮಾಡದಿಲ್ಲದಿರುವುದರಿಂದ ಅದರ ಬಗ್ಗೆ ಆಳವಾದ ಮಾಹಿತಿ ಪಡೆಯಲು ಸಾಧ್ಯವಾಗಲಿಲ್ಲ. ಗುರು, ಶನಿ, ಯೂರೇನಸ್ ಮತ್ತು ನೆಪ್ಚೂನ್ ಈಗ 4 ದೈತ್ಯ ಗ್ರಹಗಳು

ಸುತ್ತುವರೆದ ಕಾಂತಗೋಳದಿಂದ ಕೂಡಿವೆ. ಅವುಗಳಲ್ಲಿ ಗುರುಗ್ರಹದ ಕಾಂತ ಕ್ಷೇತ್ರ ಅತ್ಯಂತ ಪ್ರಬಲವಾದುದು ಎನ್ನಲಾಗಿದೆ. ಈ ಗ್ರಹಗಳ ಕಾಂತ ಕ್ಷೇತ್ರಗಳು ವಿಶಿಷ್ಟವಾಗಿದ್ದು, ಭೂಮಿಯಿಂದ ಬರಿಗಣ್ಣಿಗೆ ಕಾಡುವ ಗ್ರಹಗಳೆಂದರೆ ಬುಧ, ಶುಕ್ರ, ಮಂಗಳ, ಗುರು ಹಾಗೂ ಶನಿ. ಸೂರ್ಯನಿಗೆ ಅತಿ ಸಮೀಪದ ಬುಧ ಗ್ರಹವನ್ನು ಕಷ್ಟಪಟ್ಟು ದೂರದರ್ಶಕದ ನೆರವಿಲ್ಲದೆ ಬರಿಗಣ್ಣಿನಿಂದ ನೋಡಬಹುದು. ಬುಧ ಗ್ರಹವು ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಪೂರ್ವ ದಿಗಂತದಲ್ಲೂ ಹಾಗೂ ಪಶ್ಚಿಮ ದಿಗಂತದಲ್ಲಿ ಸೂರ್ಯಾಸ್ತದ ನಂತರ ಸ್ವಲ್ಪ ವೇಳೆ ಬುಧ ಗ್ರಹವನ್ನು ಗುರುತಿಸಬಹುದು. ಸೂರ್ಯ ಹಾಗೂ ಚಂದ್ರನನ್ನು ಹೊರತುಪಡಿಸಿದರೆ ಅತ್ಯಂತ ಪ್ರಕಾಶಮಾನವಾದ ಆಕಾಶ ಕಾಯವೆಂದರೆ ಶುಕ್ರ ಗ್ರಹ. ವರ್ಷದ ಬಹುಪಾಲು ಇದು ಬಾನಂಗಳದಲ್ಲಿ ಬೆಳಗುತ್ತದೆ. ಸೂರ್ಯನಿಗೆ ನಿಕಟವಾಗಿರುವುದರಿಂದ ಈ ಗ್ರಹವನ್ನು ಸೂರ್ಯೋದಯಕ್ಕೆ ಮುಂಚೆ ಪೂರ್ವ ದಿಗಂತದಲ್ಲಿ ಹಾಗೂ ಸೂರ್ಯಾಸ್ತದ ನಂತರ ಪಶ್ಚಿಮ ದಿಗಂತದಲ್ಲಿ ಕಾಣಬಹುದು. ಶುಕ್ರವನ್ನು ಹಗಲು ತಾರೆ ಹಾಗೂ ಸಂಧ್ಯಾ ತಾರೆ ಎಂದು ಹೇಳುತ್ತಾರೆ. ಆದರೆ ಶುಕ್ರ ಮಾತ್ರ ತಾರೆಯಲ್ಲದ ತಾರೆಯಂತೆ ಪ್ರಕಾಶಮಾನವಾಗಿ ಕಾಣುವ ಗ್ರಹವಾಗಿದೆ. ಮಂಗಳ ಗ್ರಹವನ್ನು ಸೂರ್ಯಾಸ್ತದ ನಂತರ ಬೆಳಗಿನ ಜಾವದವರೆಗೂ ಕಾಣಬಹುದು. ತನ್ನ ವಿಶಿಷ್ಟ ಕೆಂಬಣ್ಣದಿಂದಾಗಿ ಮಂಗಳ ಗ್ರಹವನ್ನು ಗುರುತಿಸುವುದು ಸುಲಭದ ಕೆಲಸ. ಸೂರ್ಯಾಸ್ತದ ಸುಮಾರು 1 ಗಂಟೆಯ ನಂತರ ಪೂರ್ವ ದಿಗಂತದಲ್ಲಿ ಮಂಗಳ ಗ್ರಹ ಕಾಣಿಸಿಕೊಳ್ಳುತ್ತದೆ. ರಾತ್ರಿ ಇಡೀ ಗುರುಗ್ರಹ ಅಪ್ಪಟ ಬಿಳಿಯ ಬಣ್ಣದಿಂದ ಪ್ರಕಾಶಮಾನವಾಗಿ ಕಾಣುತ್ತದೆ. ಸೂರ್ಯ, ಚಂದ್ರ ಮತ್ತು ಶುಕ್ರ ಗ್ರಹದ ನಂತರ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಆಕಾಶ ಕಾಯವೆಂದರೆ ಗುರುಗ್ರಹ. ಆಗ್ನೇಯ ದಿಕ್ಕಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಆಕಾಶ ಕಾಯ ಗುರುಗ್ರಹ. ಮೇ, ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಪ್ರಕಾಶಮಾನವಾಗಿ ಕಾಣುವ ಶನಿ ಗ್ರಹ ರಾತ್ರಿಯಿಡೀ ನೋಡಬಹುದು. ಸೂರ್ಯಾಸ್ತದ ನಂತರ ಕಾಣುವ ಶನಿ ಗ್ರಹ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಸೂರ್ಯಾಸ್ತದ ವಿರುದ್ಧ ಅಂದರೆ ಆಗ್ನೇಯ ಮೂಲೆಯಲ್ಲೂ ಗುರುತಿಸಬಹುದು. ಬರಿಗಣಿಗೆ ಕಾಣುವ ಈ ಗ್ರಹಗಳನ್ನು ನೋಡಲು ಪ್ರಶಸ್ತವಾದ ಸಮಯವೆಂದರೆ ಸಾಮಾನ್ಯವಾಗಿ ಶುಭ್ರಕಾಯವಿರುವ ಡಿಸೆಂಬರ್ ತಿಂಗಳು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಯುರೇನಸ್, ನೆಪ್ಚೂನ್ ಗ್ರಹಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತಾರಿದ ಚಿತ್ತ, ಯುರೇನಸ್ ಮತ್ತು ನೆಫ್ಚೂನ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರೆ ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900501119. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.

ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುತ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯ ಅನೇಕ ಬಗೆಯ ಸದ್ಗುಣ ದುರ್ಗುಣಗಳ ಗಣಿ. ಭೂಮಿಯ ತುಂಬೆಲ್ಲ ತುಂಬಿರುವ ಅಸಂಖ್ಯಾತ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿಯೇ ಅಗ್ರಗಣ್ಯ. ಈತ ಶೋಭಿಸುವುದೇ ತನ್ನೊಳಗಿನ ಸೊಗಸಾದ ಸದ್ಗುಣಗಳಿಂದ. ಸದಾ ನಮ್ಮೊಂದಿಗೆ ಇರುವ ಒಂದು ಬಹುದೊಡ್ಡ ಆಸ್ತಿಯೇ ಗೆಳೆತನ. ಮೇಲಾಗಿ ಒಂದು ಜೀವ ಅಥವಾ ಮನಸ್ಸು ಮತ್ತೊಂದು ಜೀವವನ್ನು ಅಪಾರವಾಗಿ ಪ್ರಾಮಾಣಿಕವಾಗಿ ನಂಬುವುದೇ ಗೆಳೆತನ. ಅದೇ ಗೆಳೆಯೆ ಎಂದರೆ ವೈಯಕ್ತಿಕ ವಿಷಯ ಹಾಗೂ ವಿಚಾರಗಳನ್ನು ಮುಕ್ತವಾಗಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಅಪ್ಪಟ ನಂಬಿಕಸ್ಥ. ನಮ್ಮ ರೂಪ ಹಣ ಸೌಂದರ್ಯ ನೋಡಿಕೊಂಡು ಬರುವ ಗೆಳೆಯ ಗೆಳೆಯನೇ ಅಲ್ಲ. ನಮ್ಮೊಳಗಿನ ನೈಜ ಗುಣಗಳನ್ನು ಹರಿತು ನಮ್ಮೊಂದಿಗೆ ಬೆರೆತು ಬಿಸಿಲು ಮಳೆ ಚಳಿಯಲ್ಲೂ ಹೆಜ್ಜೆಯೊಂದಿಗೆ ಹೆಜ್ಜೆಗಳನ್ನು ಹಾಕುವವರೇ ನಿಷ್ಠೆಯ ಗೆಳೆಯರು. ಅದರಲ್ಲೂ ನಮ್ಮನ್ನು ಗ್ರಹಿಸಿಕೊಳ್ಳುವ ಗೆಳೆಯ ಸಿಕ್ಕರೆ ಜೀವನವೇ ಕಲ್ಲು ಸಕ್ಕರೆ. ಜೀವಕ್ಕೆ ಜೀವ ಕೊಡುವ ಯಾವಾಗಲೂ ಕೇಡು ಬಗೆಯದ ಗೆಳೆಯನಿರಬೇಕು. ದುಷ್ಟರ ಸಂಘವ ಬಿಟ್ಟು ಶಿಷ್ಯರ ಸಂಘವ ಮಾಡುವುದು ತುಂಬ ಒಳಿತು. ಅದರಲ್ಲೂ ಈ ಸಮಯ ಸಾಧಕರ ಮೋಸಗಾರರ ಬೆನ್ನಿಗೆ ಚೂರಿ ಹಾಕುವವರ ಸಹವಾಸ ಮಾಡಿದ್ದೇ ಆದಲ್ಲಿ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳಿದುಕೊಂಡಂತೆ. ಅಲ್ಪರ ಸಂಘ ಅಭಿಮಾನ ಭಂಗ ಎನ್ನುವ ಗಾದೆ ಮಾತಿನಂತೆ ನಾವು ಎಲ್ಲದರಲ್ಲಿಯೂ ಸಣ್ಣತನ ತೋರಿಸುವವರ ಸಂಘವ ತೊರೆದು ದೊಡ್ಡ ಗುಣದವರ ದೊಡ್ಡತನ ತೋರಿಸುವವರ ಸಂಘವ ಮಾಡುವುದೇ ಲೇಸು. ಗುಣವಂತ ಗೆಳೆಯ ದೊರೆತರೆ ನಮ್ಮ ಹೂಯೆಗೂ ಮೀರಿದ ಸುಖ ನೆಮ್ಮದಿ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಜೀವನ ಪರ್ಯಂತ ಮತ್ತಷ್ಟು ಮಗದಷ್ಟು ಗಳಿಸಬೇಕೆನ್ನುವ ನಿಧಿಯೇ ಗೆಳೆತನ. ಗೆಳೆತನದ ಸರಿಯಾದ ಆಯ್ಕೆ ಮಾಡಿಕೊಳ್ಳದೆ ನಮ್ಮ ಈ ಸಮಾಜ ಹಾಗೂ ಯುವ ಜನಾಂಗ ಸಂಪೂರ್ಣ ಹಾಳಾಗಿ ಎಡವುತ್ತಿದೆ. ದುರ್ಗುಣ ದುರಭ್ಯಾಸಗಳನ್ನು ಹೊಂದಿ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಇಡೀ ಕುಟುಂಬ ಮತ್ತು ಸಮಾಜಕ್ಕೆ ಕಂಟಕ ಪ್ರಾಯವಾದವರ ಗೆಳೆತನ ನಮಗೆ ಬೇಕಾಗಿಲ್ಲ. ಎಲ್ಲ ಗುಣಗಳು ನಮ್ಮೊಳಗೆ ಅಡಗಿ ಕಾಳಗ ಮಾಡುತ್ತಿದ್ದು ನಮಗೆ ಹಾಗೂ ಜೀವನಕ್ಕೆ ಅವಶ್ಯವೆನಿಸಿರುವ ಪ್ರಾಂಜಲ ಪರಿಶುದ್ಧವಾದ ಗುಣಗಳು ಎಲ್ಲರಿಗೂ ತುರ್ತಾಗಿ ಬೇಕಾಗಿವೆ. ಒಬ್ಬ ಉತ್ತಮ ಗೆಳೆಯ ಒಂದು ಗ್ರಂಥಾಲಯಕ್ಕೆ ಸಮ ಎಂಬ ಮಾತಿದೆ. ಇಂಥ ಸನ್ನಿವೇಶಗಳಲ್ಲಿ ನಿಜವಾದ ಗೆಳೆಯನನ್ನು ಗಳಿಸೋಣ, ಪ್ರತಿಯೊಂದರಲ್ಲೂ ವಿಜಯವನ್ನು ಪಡೆಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನತ್.

0: ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೈ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
3: ಈ ಸ್ಕ್ಯಾಮನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
0: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
0: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮ

ನಿಮ್ಮ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನ ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ INS ಮಾಲ್ವಾಂಡ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟ್ರಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32 ಸುತ್ತಿನಲ್ಲಿ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ ಭಾರತದ ಅನಾಹತ್ ಸಿಂಗ್ ಮತ್ತು ಆರ್ಯವೀರ್ ದೇವನ್ ಪ್ರೀಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುನ್ನೆಲೆಗೆ ತಂದು ವಿಪಕ್ಷ ಸದಸ್ಯರು ನಡೆಸಿದ ತೀವ್ರ ಗದ್ದಲದಿಂದಾಗಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು 2 ಮುಂದೂಡಲಾಗಿದೆ. ಬೆಳಗ್ಗೆ ಲೋಕಸಭೆ ಸಮಾವೇಶಗೊಳ್ಳುತ್ತಿದ್ದಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ನೀಟ್ ಪರೀಕ್ಷಾ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತು ಚರ್ಚೆಗೆ ಆಗ್ರಹಿಸಿ ಸದನ ಬಾವಿಗಿಳಿದು ಘೋಷಣೆಗಳನ್ನು ಕೂಗಿದರು. ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಸ್ಪೀಕರ್ ಮನವಿ ಮಾಡಿದರೂ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮೊದಲಿಗೆ 12:00 ಮುಂದೂಡಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. ಬೆಳಿಗ್ಗೆ 11 ಗಂಟೆಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಿಕ್ಕಿಂನ ಎನ್ಎಚ್ಪಿಸಿ ತೀಸ್ತಾ ಹಂತ 6 ಜಲವಿದ್ಯುತ್ ಯೋಜನೆಯ ನಿರ್ಮಾಣ ಹಂತದ ಸುರಂಗ ಮಾರ್ಗದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟವರಿಗೆ ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದರು. ಮೃತರ ಕುಟುಂಬಸ್ಥರಿಗೆ ಸಂತಾಪ ಸೂಚಿಸಿದ ರಾಜ್ಯಸಭೆ ಮೌನ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿತು. ಇದೇ ವೇಳೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹೈಡ್ರೋಜನ್ ಚಾಲಿತ ರೈಲಿನ ಯಶಸ್ವಿ ಚಾಲನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಿಗೆ ಸಭಾಪತಿಯವರು ಅಭಿನಂದನೆ ಸಲ್ಲಿಸಿದರು. ಈ ಸಾಧನೆಯು ದೇಶದ ಸುಸ್ಥಿರ ಹಸಿರು ಸಾರಿಗೆಯ ಪಯಣವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದರು. ತದನಂತರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾತನಾಡಲು ಅವಕಾಶ ನೀಡಿದಾಗ ಅವರು ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಆಕ್ರೋಶವನ್ನು ಪ್ರಸ್ತಾಪಿಸಿದರು. ಈ ವೇಳೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಮೇಲ್ಮನೆಯನ್ನು ಸಹ ಮೊದಲಿಗೆ 12:00 ನಂತರ ಪುನಃ 2 ಗಂಟೆವರೆಗೆ ಮುಂದೂಡಲಾಯಿತು. ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸಿದ ಧರಣಿ ಸತ್ಯಾಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಸಂಸದ ಹಾಗೂ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ವಿಷಾದನೀಯ ದಿನ ಎಂದರು. ಪ್ರಧಾನಮಂತ್ರಿಯವರ ನಿವಾಸಕ್ಕಿರುವ ಘನತೆ ಹಾಗೂ ತೀವ್ರ ಭದ್ರತಾ ನಿಯಮಗಳ ಅರಿವಿದ್ದರೂ ರಾಹುಲ್ ಗಾಂಧಿ ಅವರು ಈ ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಯವರ ಭದ್ರತೆಯು ಅತ್ಯಂತ ಪ್ರಮುಖವಾದ ವಿಷಯವಾಗಿದ್ದು ಇಂತಹ ಅಧಿಕೃತ ನಿಯಮಾವಳಿಗಳನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ವಿಷಯಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ಕಾರಣಗಳಿಂದ ಮುಂದಿನ ಆದೇಶದವರೆಗೆ 16 ಮೆಟ್ರೋ ನಿಲ್ದಾಣಗಳನ್ನು ಮುಚ್ಚಲಾಗಿದೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ಡಿಎಂಆರ್ಸಿ ತಿಳಿಸಿದೆ. ಲೋಕ ಕಲ್ಯಾಣ್ ಮಾರ್ಗ್, ರಾಜೀವ್ ಚೌಕ್, ಪಟೇಲ್ ಚೌಕ್ 16 ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದರೂ ರಾಜೀವ್ ಚೌಕ್, ಮಂಡಿ ಹೌಸ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ ಮೆಟ್ರೋ ನಿಲ್ದಾಣಗಳಲ್ಲಿ ಮಾರ್ಗ ಬದಲಾವಣೆ ಸೌಲಭ್ಯ ಎಂದಿನಂತೆ ಲಭ್ಯವಿರುತ್ತದೆ ಎಂದು ಡಿಎಂಆರ್ಸಿ ಸ್ಪಷ್ಟಪಡಿಸಿದೆ. ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಮಾಹೆ ಶ್ರೇಣಿಯ 2ನೇ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವಾನ್ ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಸಮಾರಂಭದಲ್ಲಿ ಮಾತನಾಡಿದ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ನೌಕಾಪಡೆಯ ಆತ್ಮನಿರ್ಭರತೆಯ ಸಾಧನೆಯನ್ನು ಶ್ಲಾಘಿಸಿ ದೇಶದ ಕರಾವಳಿ ತೀರದ ನೌಕಾಯಾನ ಭದ್ರತೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಅಭಿಪ್ರಾಯಪಟ್ಟರು.
5: As far as naval ship building is concerned, India has always had an edge and we had carried our legacy forward in making ships. So very good progress has been made in our Atmanirbharta as far as ship building is concerned. I just hope that you know other two services, especially Indian Air Force, learns the lesson as to how Indian Navy has been able to you know get this whole concept right, where you have your Indian Navy officers who are embedded in your ship building right from the beginning.
4: ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ ಈ ಯುದ್ಧ ನೌಕೆ ಶೇಕಡ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣ ಹಾಗೂ ತಂತ್ರಜ್ಞಾನವನ್ನು ಹೊಂದಿದೆ. ಆರ್ಬಿಯು 6,000 ರಾಕೆಟ್ಗಳು, ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಟಾರ್ಪಿಡೋಗಳು ಮತ್ತು ಭಾರತ ಜರ್ಮನ್ ಜಂಟಿ ಸೋನಾರ್ ವ್ಯವಸ್ಥೆಯನ್ನು ಹೊಂದಿರುವ ಈ ನೌಕೆ ಭಾರತದ ಸಾಗರದಾಳದ ರಕ್ಷಣೆಗೆ ಬಲ ನೀಡಲಿದೆ. ದೇಶೀಯ ಹಡಗು ನಿರ್ಮಾಣ ಸಾಮರ್ಥ್ಯ ಹಾಗೂ ಸಮುದ್ರ ಭದ್ರತೆಯ ಹೆಚ್ಚಳಕ್ಕೆ ಈ ಯುದ್ಧ ನೌಕೆ ಸಾಕ್ಷಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
6: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್

0: ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಹಾಗೂ ಸ್ವತಂತ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕೆ ತಮಗಿರುವ ಬದ್ಧತೆಯನ್ನು ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರು ಪುನರುಚ್ಚರಿಸಿದ್ದು, ಪ್ರಾಂತ್ಯದಲ್ಲಿ ಆಸಿಯಾನ್ ಒಕ್ಕೂಟದ ಐಕ್ಯತೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯ ಬಳಿಕ ಜಂಟಿ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು, ಭಾರತದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವ ಪೆನ್ನಿ ವೊಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟಗಿ ಹಾಗೂ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕಾನೂನಿನ ಆಡಳಿತ, ಸಾರ್ವಭೌಮತೆ ಹಾಗೂ ಪ್ರಾದೇಶಿಕ ಸಮಗ್ರತೆಯ ತತ್ವಗಳ ಆಧಾರದ ಮೇಲೆ ಮುಕ್ತ ಹಾಗೂ ಸುಸ್ಥಿರ ಇಂಡೋ ಪೆಸಿಫಿಕ್ ವಲಯವನ್ನು ಉತ್ತೇಜಿಸಲು 4 ರಾಷ್ಟ್ರಗಳು ಸಮ್ಮತಿಸಿವೆ. ಸಾಗರ ಹಾಗೂ ಪ್ರಾದೇಶಿಕ ಭದ್ರತೆ, ಆರ್ಥಿಕ ಪ್ರಗತಿ, ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ತುರ್ತು ಪರಿಹಾರ ಕಾರ್ಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಸಭೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವ ಡಾ ಎಸ್ ಜೈಶಂಕರ್, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಸಭೆಯ ತೀರ್ಮಾನಗಳನ್ನು ಅನುಷ್ಠಾನ ಹಾಗೂ ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಬೆಳವಣಿಗೆಗಳ ಕುರಿತು ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಸಿಯಾನ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಾದ ವ್ಯಾಪಾರ, ಸುಂಕ, ಇಂಧನ, ರಕ್ಷಣಾ, ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಕೃತಕ ಬುದ್ದಿಮತ್ತೆ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ನಾಯಕರು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಇದೇ ವೇಳೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವೊಂಗ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚಿನ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೈಗೊಂಡ ನಿರ್ಧಾರಗಳ ಅನುಷ್ಠಾನ ಹಾಗೂ ಮುಂದಿನ ಹೆಜ್ಜೆಗಳ ಕುರಿತು ಈ ವೇಳೆ ಪರಿಶೀಲಿಸಲಾಯಿತು. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ಅವರು ಮೇಘಾಲಯ ಮುಖ್ಯಮಂತ್ರಿ ಕಾನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದು, ರಾಜ್ಯದ ವಾಯು ಸಂಪರ್ಕವನ್ನು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಿದರು. ಇಂದು ರಾಷ್ಟ್ರೀಯ ಮಾವಿನ ಹಣ್ಣು ದಿನ. ಉಷ್ಣವಲಯದ ಹಣ್ಣುಗಳ ರಾಜ ಎಂದು ಕರೆಯಲಾಗುವ ಮಾವಿನ ಹಣ್ಣಿನ ಮಹತ್ವವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. ಚೀನಾದ ಚಾಂಗ್ ಜೂನ್ನಲ್ಲಿ ನಡೆಯುತ್ತಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ನಡೆದ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಆಲ್ಫಿ ಫರಾನ್ ವಿರುದ್ಧ 27-17, 5-21, 21-17 ಹಂತರದಲ್ಲಿ ಗೆಲುವು ದಾಖಲಿಸಿ ಮುಂದಿನ ಸುತ್ತು ಪ್ರವೇಶಿಸಿದ್ದಾರೆ. ಇಂದು ನಡೆಯಲಿರುವ ಪುರುಷರ ಸಿಂಗಲ್ಸ್ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕಣಕ್ಕಿಳಿಯಲಿದ್ದಾರೆ. ಇನ್ನು 32ರ ಸುತ್ತಿನ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಹಾಗೂ ಉನ್ನತ ಹುಡಿ ಪರಸ್ಪರ ಸೆಣಸಾಟ ನಡೆಸಲಿದ್ದಾರೆ. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಅನಾಹತ ಸಿಂಗ್ ಮತ್ತು ಆಯುರ್ವೇದ್ ದೇವನ್ ಕುಡಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ವಿಭಾಗದ ಅಗ್ರಶ್ರೇಯಾಂಕಿತ ಆಟಗಾರ್ತಿ ಅನಾಹತ ಸಿಂಗ್ 32ರ ಸುತ್ತಿನ ಪಂದ್ಯದಲ್ಲಿ ಹಾಂಕಾಂಗ್ನ ಪುಯಿನ್ ಇನ್ ಚಲೆಲೋ ವಿರುದ್ಧ ನೇರ ಸೆಟ್ಗಳಿಂದ ಗೆಲುವು ದಾಖಲಿಸಿದರು. ಪುರುಷರ ವಿಭಾಗದಲ್ಲಿ ಆರ್ಯುವೀರ್ ದೇವನ್ ದಕ್ಷಿಣ ಆಫ್ರಿಕಾದ ಜೋಸ್ಟಫ್ ಫೀಸ್ಟ್ ವಿರುದ್ಧ ಜಯಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿಪಕ್ಷಗಳ ಗದ್ದಲದ ಬೆನ್ನಲ್ಲೇ ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಕರ್ನಾಟಕದ ಕಾರವಾರದಲ್ಲಿ ನೌಕಾಪಡೆಗೆ ಹೊಸದಾಗಿ ಸೇರ್ಪಡೆಗೊಂಡ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ. ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಮುಕ್ತ ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ್ ಏಕತೆಗೆ ಸದಸ್ಯ ರಾಷ್ಟ್ರಗಳ ದೃಢ ಬೆಂಬಲ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು ಹಾಗೂ ಸ್ಕ್ವಾಶ್ ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್, ಭಾರತದ ಅನಾಹತ ಸಿಂಗ್ ಮತ್ತು ಆರ್ಯುವೀರ್ ದೇವನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹಳೆಯೂರು ಶ್ರೀಮತಿ ಲಕ್ಷ್ಮೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ

0: ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ. ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
6: ಹ್ಞೂ ಕಣೆ, ಆಯ್ತು, ತರ್ತೀನಿ.
5: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
6: ಮತ್ತಿನ್ನೇನ್ ಮಾಡ್ಲೆ?
5: ಬ್ಯಾಗ್ ಕೊಡ್ತೀನಿ, ಇರಿ.
6: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
5: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
6: ಹಾ, ಹೋಗಿದ್ದು.
5: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
6: ಹಾ, ಹೇಳಿದ್ರು.
5: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
6: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
5: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
6: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಇಂಗ್ಲಿಷ್ನ ವರ್ಬ್ ಪದಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಮುನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಮುನ್ನಿ ಇಂಗ್ಲಿಷ್ ಕಲಿಯೋಣ. ಕಮ್ ಲೆಟ್ಸ್ ಲರ್ನ್ ಇಂಗ್ಲಿಷ್. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ವರ್ಬ್ಸ್ನ ಬಗ್ಗೆ, ಕನ್ನಡದಲ್ಲಿ ಕ್ರಿಯಾಪದಗಳು ಅಂತ ಹೇಳಿ ಹೇಳ್ತೇವೆ, ಈ ಕ್ರಿಯಾಪದಗಳ ಬಳಕೆ ಮತ್ತೆ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಕಲಿಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ವಿವರಿಸ್ತೇನೆ. ನಿಮ್ಮ ಕೈನಲ್ಲಿ ನೋಟ್ ಪುಸ್ತಕ ಮತ್ತೆ ಪೆನ್ ಇದೆ ಮತ್ತು ಈಗ ನಾನು ಹೇಳ್ತಾ ಇರುವಂತಹ ಅಂಶಗಳನ್ನು ನೀವು ಅದರಲ್ಲಿ ಬರ್ಕೊಳ್ತೀರಿ, ನೆನ್ಪಿಟ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ನಿಮಗೆ ಮತ್ತೆ ನೆನ್ಪು ಮಾಡ್ತೇನೆ. ಇಂಗ್ಲಿಷ್ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರಾಸೆಸ್, ನಾವು ನಿರಂತರವಾಗಿ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು, ಬಳಕೆ ಮಾಡ್ತಾ ಹೋಗಬೇಕು, ಓದ್ತಾ ಹೋಗಬೇಕು, ಹಾಗೆ ಕೇಳಿಸ್ಕೊಳ್ತಾನೂ ಇರಬೇಕು. ಮತ್ತೆ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈ ಒಂದು ವಾಕ್ಯವನ್ನು ನೀವು ದಿನ ಬೆಳಗ್ಗೆ ರಾತ್ರಿ ನೆನ್ಪು ಮಾಡ್ಕೊಳ್ತಾನೆ ಇರಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಈಗ ಇಂಗ್ಲಿಷ್ನಲ್ಲಿ ವರ್ಬ್ಸ್ ಅನ್ನುವಂತಹ ಗುಂಪಿನ ಪದಗಳು ಇದೆ ಅನ್ನೋದು ಶಾಲೆಗೆ ಹೋಗ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ಗೊತ್ತಿರುತ್ತೆ. ದಿನನಿತ್ಯ ಭಾಷೆಯನ್ನ ಬಳಸುವಂತವ್ರಿಗೆ ಅದು ನೌನ್ ಅಂತನೋ ವರ್ಬ್ ಅಂತನೋ ಗೊತ್ತಿರೋದಿಲ್ಲ, ಮತ್ತೆ ಗೊತ್ತಿರಬೇಕಾದಂತಹ ಅಗತ್ಯನೂ ಇಲ್ಲ. ಆದ್ರೆ ಯಾವ್ದಾದ್ರು ಒಂದು ಕೆಲಸದ ಕುರಿತು ಹೇಳಬೇಕಾದ್ರೆ, ಕ್ರಿಯೆ ಕುರಿತು ಹೇಳೋದು ಆದ್ರೆ, ಸಮಯದ ಸೂಚನೆಯನ್ನ ಕೊಡಬೇಕು ಅಂತಾದ್ರೆ ನಾವೆಲ್ಲರೂ ಬಳಸುವಂತ ಪದಗಳು ವರ್ಬ್ಸ್ ಅಂತಾಗಿರತ್ತೆ. ಈ ಕ್ರಿಯಾಪದ ಏನಿದೆಯಲ್ಲ ಅದು ಭಾಷೆಯ ಬಳಕೆಯಲ್ಲಿ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ನಾವೇನೇ ಹೇಳಿದ್ರು, ನಾವೇನೇ ಯೋಚನೆ ಮಾಡಿದ್ರು ಅದನ್ನ ಕಾಲದ ಸೂಚನೆಯೊಂದಿಗೆ ನಾವು ಯೋಚನೆ ಮಾಡ್ತೀವಿ ಅಥವಾ ಇನ್ನೊಬ್ಬರಿಗೆ ಹೇಳ್ತೇವೆ, ಇನ್ನೊಬ್ರು ಹೇಳಿದ್ದನ್ನು ಕೂಡ ನಾವು ಕೇಳಿಸ್ಕೊಳ್ತೇವೆ. ಬರುತ್ತೇನೆ, ಬರುತ್ತೇನೆ, ಬಂದಿದ್ದೆ, ಬರುವೆನು, ಬರುತ್ತಿರುವೆನು ಅಂತೆಲ್ಲ ನಾವು ಮಾತಾಡಬೇಕಾದ್ರೆ ಅಲ್ಲಿ ಮತ್ತೆ ನಮ್ಗೇನ್ ಸಿಗತ್ತೆ, ಬರುತ್ತೇನೆ, ಬಂದಿರುವೆ, ಬರುವೆನು. ಇಲ್ಲಿ ನಮ್ಗೆ ಕಾಲದ ಸೂಚನೆ ಅಂದ್ರೆ ಕಾಲ ಅಂತ ಹೇಳಿದಾಗ ಮತ್ತೆ ಕನ್ನಡದಲ್ಲಿ ನಾವದನ್ನ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳಿ ವಿಂಗಡಿಸ್ಕೊಳ್ತೀವಿ. ಮತ್ತೆ ಕನ್ನಡ ಮಾತಾಡೋರಿಗೆ, ಶಾಲೆಗೆ ಹೋಗದೆ ಇರುವಂತವ್ರು ಅಥವಾ ಏನು ನಾವು ಪಠ್ಯಪುಸ್ತಕದಲ್ಲಿ ಓದ್ತೀವಿ, ವ್ಯಾಕರಣ ಓದ್ತೀವಿ, ಈ ವ್ಯಾಕರಣದ ಭಾಗವಾಗಿ ಯೋಚನೆ ಮಾಡಿದಾಗ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಯೋಚನೆ ಮಾಡ್ತೀವಿ. ಆದರೆ ಸುಮ್ಮನೆ ಹೀಗೆ ಜನ ನಾವು ನೀವು ಸುಮ್ಮನೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಿನ್ನೆ, ಇವತ್ತು, ನಾಳೆ, ಹಿಂದೆ ಆಗಿರೋದನ್ನ ಭೂತಕಾಲ, ಇವತ್ತು ನಡೀತಾ ಇರತ್ತೆ ವರ್ತಮಾನ, ಮುಂದೆ ಆಗತ್ತೆ ಭವಿಷ್ಯ ನಾಳೆ. ಹೀಗೆ ನಾವು ಯೋಚನೆ ಮಾಡಬೇಕಾದ್ರೆ ಕಾಲವನ್ನ ಬಳಸ್ಕೊಳ್ತೀವಿ. ಒಂದು ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಇಂಗ್ಲಿಷ್ ಕಲಿಯೋ ವಿಚಾರದಲ್ಲಿ ಕನ್ನಡದಲ್ಲಿ ಹೇಗೆ ಮೂರು ಟೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಮೂರು ಕಾಲಗಳೇನಿದ್ದಾವೆ ಅದೇ ರೀತಿ ಇಂಗ್ಲಿಷ್ನಲ್ಲೂ ಕೂಡ ಮೂರು ಕಾಲಗಳು ಇದ್ದಾವೆ, ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್. ಸೊ ಪಾಸ್ಟ್ ಅಂತ ಹೇಳಿದಾಗ ನಾವು ಕನ್ನಡದಲ್ಲಿ ಏನು ಭೂತ, ಹಾಗೆ ಇಲ್ಲಿ ವರ್ತಮಾನ, ಮುಂದೆ ಭವಿಷ್ಯ. ಸೊ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೇವೆ. ಈ ಟೆನ್ಸ್ ಅನ್ನೋದನ್ನ ನಾವು

ಮಾಡ್ಕೊಳ್ಬೇಕಾದ್ರೆ ಅದೊಂದು ವಾಕ್ಯದ ರೂಪ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಮುಂದಿನ ತರಗತಿಗಳಲ್ಲಿ ನಾನು ಮತ್ತೆ ನಿಮಗೆ ವಿವರಿಸ್ತೇನೆ. ಆದರೆ ಈ ಕ್ರಿಯಾಪದಗಳಿಗೂ ಟೆನ್ಸ್ಗಳಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕು. ಟೆನ್ಸ್ ಸಿಸ್ಟಮ್ ಏನು ಕಾಲದ ವ್ಯವಸ್ಥೆ ಇದೆಯಲ್ಲ, ಅದೊಂದು ವಾಕ್ಯ ರೂಪದಲ್ಲಿ ಇರುವಂತಹ ವ್ಯವಸ್ಥೆ. ವಾಕ್ಯ ಅಂತ ಹೇಳಿದ್ರೆ ಕರ್ತೃ, ಕರ್ಮ, ಕ್ರಿಯಾ ಈ ವ್ಯವಸ್ಥೆಗಳು ಇರ್ತವೆ. ವರ್ಬ್ ಅಂತ ಹೇಳಿದಾಗ ಅದೊಂದು ಪದ. ವರ್ಬ್ ಅನ್ನೋದು ಪದ, ಟೆನ್ಸ್ ಅನ್ನೋದು ಒಂದು ವಾಕ್ಯದ ವ್ಯವಸ್ಥೆ. ಈ ಡಿಫರೆನ್ಸ್ ಅನ್ನ ನೀವು ಇಟ್ಕೊಳ್ಬೇಕು. ವರ್ಬ್ಗಳೇನ್ ಮಾಡುತ್ತವೆ, ವಾಕ್ಯಗಳನ್ನ ಕಟ್ಟಲಿಕ್ಕೆ ನಮ್ಗೆ ಸಹಾಯ ಮಾಡ್ತವೆ. ಆ ವಾಕ್ಯಗಳು ಕಾಲದ ಸೂಚನೆಯೊಂದಿಗೆ ಬಳಕೆಯಾಗುವಂತಹ ವ್ಯವಸ್ಥೆಯನ್ನ ನಾವು ಟೆನ್ಸ್ ಸಿಸ್ಟಮ್ ಅಂತ ಹೇಳಿ ನೆನಪು ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ವರ್ಬ್ ಅಂತ ಹೇಳಿದಾಗ ಅದೊಂದು ಪದ. ಈ ವರ್ಬ್ ಕ್ರಿಯೆಯನ್ನ ಸೂಚಿಸುತ್ತಲ್ವಾ. ಸೊ ನಾವು ಕ್ರಿಯೆ ಬಗ್ಗೆ ಏನೇ ಹೇಳಬೇಕಾದ್ರೂ, ಏನೇ ಅರ್ಥ ಮಾಡ್ಕೊಳ್ಬೇಕಾದ್ರೂ ಅದರಲ್ಲಿ ಕಾಲದ ಸೂಚನೆ ಇರಬೇಕು ಅಂತ ಹೇಳಿ. ಈ ವರ್ಬ್ಗಳನ್ನ ನಾವು ಇಂಗ್ಲಿಷ್ನಲ್ಲಿ ಬಳಕೆ ಮಾಡಬೇಕಾದ್ರೆ ಈ ಟೈಮ್ ರೆಫರೆನ್ಸ್ ಅನ್ನ ಇಟ್ಕೊಂಡು ನಾಲ್ಕಾಗಿ ವಿಂಗಡಿಸ್ಕೊಳ್ತೀವಿ, ನಾಲ್ಕು ಗುಂಪಾಗಿ ಮಾಡ್ಕೊಳ್ತೀವಿ. ಒಂದನ್ನ ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತಾರೆ, ಇನ್ನೊಂದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳ್ತಾರೆ, ಇನ್ನೊಂದನ್ನ ಪಾಸ್ಟ್ ವರ್ಬ್ ಅಂತ ಹೇಳ್ತಾರೆ, ಮತ್ತೊಂದನ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳಿ ಹೇಳ್ತಾರೆ. ಸೊ ಇದನ್ನ ನಿಮ್ಗೆ ತರಗತಿನಲ್ಲಿ V0, V1, V2, V3 ಅಂತಾನೂ ಕೆಲವು ಸರಿ ಶಿಕ್ಷಕರು ನಿಮ್ಗೆ ಅಭ್ಯಾಸ ಮಾಡಿಸಿರ್ತಾರೆ. ಸೊ ಈ ವರ್ಬ್ ಅಂತ ಏನ್ ಹೇಳ್ತೇವೆ, ಪ್ರೆಸೆಂಟ್ ವರ್ಬ್ ಅಂತ ಏನ್ ಹೇಳಿದೆ, ಅದೊಂದು ಮೂಲ ರೂಪ ಅಂತ ತಗೊಳ್ಬೇಕು. ಈಗ ಉದಾಹರಣೆಗೆ ಆನ್ಸರ್, ಆ ಆನ್ಸರ್ ಅನ್ನೋ ಪದ ಚಾಲ್ತಿಯಲ್ಲಿದೆ, ನಡೀತಾ ಇದೆ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ, ಆನ್ಸರಿಂಗ್ ಅಂತ ಹೇಳ್ತೇವೆ. ಹಾಗೆ ಆನ್ಸರ್ಡ್ ಉತ್ತರಿಸಿದೆ, ಆನ್ಸರ್ಡ್ ಉತ್ತರಿಸಿದ್ದೇನೆ ಅಥವಾ ಉತ್ತರಿಸಿದ್ದೆ. ನೋಡಿ, ಉತ್ತರಿಸು, ಉತ್ತರಿಸುತ್ತಿರುವೆ, ಉತ್ತರಿಸಿದೆ, ಉತ್ತರಿಸಿದ್ದೇನೆ. ಸೊ ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಮಾತನಾಡು, ಸ್ಪೀಕ್, ಮಾತನಾಡುತ್ತಿರುವೆ, ಸ್ಪೀಕಿಂಗ್, ಮಾತನಾಡಿದೆ, ಸ್ಪೋಕ್, ಮಾತನಾಡಿದ್ದೇನೆ, ಸ್ಪೋಕನ್. ಹೀಗೆ ಯೋಚನೆ ಮಾಡಲಿಕ್ಕೆ ಆಗತ್ತಲ್ಲ. ನೋಡಿ, ಈ ಕ್ರಿಯಾಪದಗಳು ಏನಿದ್ದಾವೆ, ಈ ಕ್ರಿಯಾಪದಗಳನ್ನು ನಾಲ್ಕಾಗಿ ವಿಂಗಡಿಸ್ಕೊಳ್ತೇವೆ ಕಾಲದ ಸೂಚನೆಯನ್ನ ಇಟ್ಕೊಂಡು ಅನ್ನೋದನ್ನ ನೀವು ನೆನಪು ಮಾಡ್ಕೊಳ್ಬೇಕು. ಹಾಗೆ ಇವತ್ತು ಈ ವರ್ಬ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಇನ್ನೊಂದು ಮುಖ್ಯವಾದಂತಹ ಅಂಶವನ್ನ ನಾನು ನಿಮಗೆ ಹೇಳ್ತೇನೆ. ಈ ವರ್ಬ್ಗಳೇನಿದ್ದಾವೆ, ಈ ವರ್ಬ್ಗಳು ಕ್ರಿಯೆಯನ್ನ ಸೂಚಿಸ್ತವೆ, ಇನ್ನು ಕೆಲವು ವರ್ಬ್ಗಳು ಸ್ಥಿತಿಯನ್ನ ಸೂಚಿಸ್ತವೆ. ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳ್ತೀವಿ, ಸ್ಥಿತಿ ಸೂಚಕ ಕ್ರಿಯಾಪದಗಳು. ಇಲ್ಲಿ ಸ್ಥಿತಿಯನ್ನ ಸೂಚಿಸುವಂತಹ ಕ್ರಿಯಾಪದಗಳು ಯಾವುದೇ ಕ್ರಿಯೆಯನ್ನ ಹೇಳಲ್ಲ. ಏನ್ ಸರ್ ಇದು, ಕ್ರಿಯೆಯನ್ನು ಹೇಳದ ಕ್ರಿಯಾಪದಗಳು ಅಂತ ಹೇಳ್ತಾ ಇದ್ದೀರಲ್ಲ, ವಿಮರ್ಶೆ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಪ್ರಶ್ನೆ ಬರಬೇಕು. ಕ್ರಿಯೆಯನ್ನು ಸೂಚಿಸದ ಕ್ರಿಯಾಪದಗಳು ಇದಾವೆ, ಅವೇನ್ ಹೇಳುತ್ತವೆ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಸ್ಥಿತಿಯನ್ನು ಸೂಚಿಸುತ್ತವೆ ಅಂತ ಹೇಳಿ. ಉದಾಹರಣೆ ತಗೊಳ್ಳೋಣ. ನೋಡಿ, ಐ ಆಮ್ ಅ ಟೀಚರ್. ಈಗ ನಾನು ವೃತ್ತಿಯಿಂದ ಶಿಕ್ಷಕ, ಐ ಆಮ್ ಅ ಟೀಚರ್. ಇನ್ನೂ ಸ್ವಲ್ಪ ಮುಂದುವರಿಸಿ ಹೇಳೋದಾದ್ರೆ ಐ ಆಮ್ ಆನ್ ಇಂಗ್ಲಿಷ್ ಟೀಚರ್, ನಾನೊಬ್ಬ ಇಂಗ್ಲಿಷ್ ಟೀಚರ್. ಇದು ನನ್ನ ಈಗಿನ ಸ್ಥಿತಿ. ನಾನು ಕೂಡ ಒಂದು 25 ವರ್ಷಗಳ ಹಿಂದೆ ನಿಮ್ಮ ರೀತಿನೇ ಸ್ಟೂಡೆಂಟ್ ಆಗಿದ್ದೆ, ಹೌದಲ್ವಾ? ಐ ವಾಸ್ ಎ ಸ್ಟೂಡೆಂಟ್, ಐ ಆಮ್ ಆನ್ ಇಂಗ್ಲಿಷ್ ಟೀಚರ್. ಈಗ ನನ್ನ ಸ್ಥಿತಿ ಏನಪ್ಪಾ ಅಂದ್ರೆ ಐ ಆಮ್ ಆನ್ ಇಂಗ್ಲಿಷ್ ಟೀಚರ್. ಹಿಂದೆ ನನ್ನ ಸ್ಥಿತಿ ಏನಾಗಿತ್ತು, ಐ ವಾಸ್ ಎ ಸ್ಟೂಡೆಂಟ್. ಸೊ ಇಲ್ಲಿ ವಾಸ್ ಅನ್ನೋ ಪದ, ಆಮ್ ಅನ್ನೋ ಪದ ಕ್ರಿಯಾಪದಗಳು. ಆದರೆ ಈ ಕ್ರಿಯಾಪದಗಳು ನನ್ನ ಸ್ಥಿತಿಯನ್ನ ಸೂಚಿಸ್ತವೆ, ನನ್ನ ಬಗ್ಗೆ ವಿವರಣೆಯನ್ನ ಕೊಡ್ತವೆ. ನಾನು ವಿದ್ಯಾರ್ಥಿಯಾಗಿದ್ದೆ, ನಾನೀಗ ಶಿಕ್ಷಕನಾಗಿರುವೆ. ಈ ಆಗಿರುವೆ, ಆಗಿದ್ದೆ ಅನ್ನೋ ಭಾಗ ಇದೆಯಲ್ಲ, ಅದು ನನ್ನ ಸ್ಥಿತಿಯನ್ನ ಹೇಳ್ತವಲ್ವಾ. ಈ ರೀತಿಯ ಪದಗಳನ್ನ ಸ್ಥಿತಿ ಸೂಚಕ ಅಂತ ಹೇಳ್ತೀವಿ. ಅಂದ್ರೆ ಇವು ಯಾವುದೇ ಕ್ರಿಯೆಯನ್ನ ಹೇಳಲ್ಲ, ಆದ್ರೆ ನಾವು ಯಾರ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇದ್ದೀವಿ, ಅವರ
ಸ್ಥಿತಿ ಏನು?

ಇತ್ತು, ಏನಿದೆ, ಮುಂದೆ ಏನಾಗಬಹುದು ಅನ್ನೋದನ್ನ ಈ ಪದಗಳು ವಿವರಿಸುತ್ತವೆ. ಈ ಗುಂಪಿನ ಪದಗಳು ಇಂಗ್ಲಿಷ್ನಲ್ಲಿ ಇದಾವೆ. ಇವನ್ನ ಯಾಕೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ನ ಟೆನ್ಸ್ ಸಿಸ್ಟಮ್ ಅಲ್ಲಿ ಕಾಲಸೂಚಕ ವಾಕ್ಯದ ವ್ಯವಸ್ಥೆನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳಿ ಒಂದು ಗುಂಪಿನ ಪದಗಳು ಸಿಗುತ್ತೆ. ಆ ಪದಗಳ ಬಳಕೆ ನಮ್ಗೆ ಬಹಳಷ್ಟು ಸರಿ ಗೊಂದಲ ಆಗತ್ತೆ, ಕನ್ಫ್ಯೂಷನ್ ಆಗತ್ತೆ. ಆ ಕನ್ಫ್ಯೂಷನ್ ಅನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ ಈ ಕ್ರಿಯೆಯನ್ನು ಸೂಚಿಸದೆ ಸ್ಥಿತಿಯನ್ನು ಸೂಚಿಸುವಂತಹ ಕ್ರಿಯಾಪದಗಳ ಬಗ್ಗೆ ನಮ್ಗೆ ಅರಿವಿರಬೇಕು, ಗೊತ್ತಿರಬೇಕು. ಆಗ್ಬೋದ? ನೋಡಿ, ಈ ಸ್ಥಿತಿ ಸೂಚಕ ಪದಗಳು ಇದಾವಲ್ಲ, ಇವು ಕಾಲದ ಸೂಚನೆಯನ್ನು ಕೊಡುತ್ತವೆ, ಅಂದ್ರೆ ಕ್ರಿಯೆ ಬಗ್ಗೆ ಏನು ಹೇಳಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಕ್ರಿಯಾಪದ ವರ್ಬ್ ಅಂತ ಹೇಳಿದ್ರೆ ಕಾಲದ ಸೂಚನೆಯೊಂದಿಗೆ ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ಸೂಚಿಸುವಂತಹ ಪದಗಳನ್ನು ನಾವು ವರ್ಬ್ ಅಂತ ಹೇಳಿ ಹೇಳ್ತೇವೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಸೊ ವರ್ಬ್ ಅಂತ ಹೇಳಿದಾಗ ಕಾಲದ ಸೂಚನೆಯೊಂದಿಗೆ ಕ್ರಿಯೆ ಅಥವಾ ಸ್ಥಿತಿಯನ್ನು ಸೂಚಿಸುವಂತಹ ಪದಗಳ ಗುಂಪಾಗಿರುತ್ತೆ. ಅವುಗಳನ್ನು ನಾವೇನಂತ ಹೇಳ್ತೇವೆ? ವರ್ಬ್ ಅಂತ ಹೇಳಿ ಹೇಳ್ತೇವೆ. ಇದು ನೆನಪಲ್ಲಿ ಇರಬೇಕಾಗತ್ತೆ. ಇದು ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್, ಇಂಗ್ಲಿಷ್ನಲ್ಲಿರುವಂತಹ ಎಲ್ಲ ವರ್ಬ್ಗಳನ್ನ ನಾವು ನಾಲ್ಕಾಗಿ ವಿಂಗಡಿಸ್ಕೊಳ್ತೀವಿ, ವಿಭಾಗ ಮಾಡ್ಕೊಳ್ತೀವಿ. ಒಂದನ್ನ ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್, ಇದನ್ನ ಸಾಮಾನ್ಯವಾಗಿ ಐ ಎನ್ ಜಿ ವರ್ಬ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಇನ್ನೊಂದು ಪಾಸ್ಟ್ ವರ್ಬ್, ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ನಾಲ್ಕು ವರ್ಬ್ಗಳು ಆಯ್ತಲ್ವಾ. ಈಗ ನೋಡಿ, ಆಮ್ ಮತ್ತೆ ವಾಸ್ ಅನ್ನೋ ಪದಗಳನ್ನ ಬಳಸ್ತೆ. ಇವನ್ನ ಹೇಗೆ ನಾವು ಈ ನಾಲ್ಕು ಗುಂಪಲ್ಲಿ ವಿಂಗಡಿಸ್ಕೊಳ್ತೇವೆ ಕೊಳ್ತಿರಲ್ವಾ? ನೋಡಿ, ಇದನ್ನ ನಿಧಾನಕ್ಕೆ ಹೇಳ್ತೇನೆ, ನೀವು ಅದನ್ನ ಗುರ್ತು ಮಾಡ್ಕೊಳ್ಳಿ. ಯಾವಾಗ್ಲೂ ಇದು ನಮ್ಗೆ ಕನ್ಫ್ಯೂಷನ್ಗೆ ಕಾರಣ ಆಗತ್ತೆ, ಗೊಂದಲಕ್ಕೆ ಅವಕಾಶ ಆಗತ್ತೆ. ನೋಡಿ, ಈ ಆಮ್ ಮತ್ತೆ ವಾಸ್ ಅನ್ನೋ ಪದಗಳು ನಾನು ಏನ್ ಹೇಳಿದೆ, ಐ ವಾಸ್ ಎ ಸ್ಟೂಡೆಂಟ್, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್, ಮುಂದೆ ನನಗೆ ಟೀಚರ್ ಕೆಲಸ ಮಾಡಿದ್ ಸಾಕಾಯ್ತು, ನಾನು ಬೇರೆ ಇನ್ನೇನಾದ್ರೂ ಕೆಲಸ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಸೊ ನಾನೊಂದು ಲಾರಿ ಡ್ರೈವರ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಅದನ್ನ ಮುಂದೆ, ಈಗ ನಾನು ಟೀಚರ್, ಐ ಆಮ್ ಎ ಟೀಚರ್, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್, ಮುಂದೆ ನನ್ನ ವೃತ್ತಿಯನ್ನು ಬದಲಾಯಿಸಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಬಿ ಎ ಲಾರಿ ಡ್ರೈವರ್. ನಿಮ್ಮಲ್ಲಿ ಗಮನಿಸ್ಕೊಳ್ಳಿ, ಐ ವಿಲ್ ಬಿ ಎ ಲಾರಿ ಡ್ರೈವರ್, ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ವಿಲ್ ನ ಜೊತೆಗೆ ಈ ಬಿ ಪದವನ್ನ ಬಳಸ್ತಾ ಇದ್ದೇನೆ. ಸೊ ಈ ಬಿ ಅನ್ನೋ ಪದ ಏನಿದೆ, ಇದು ಭವಿಷ್ಯದ ಸ್ಥಿತಿಯನ್ನ ವಿಲ್ ಅನ್ನೋ ಪದದ ಜೊತೆಗೆ ಸೇರಿಸಿ ಸೂಚಿಸುತ್ತೆ. ಕನ್ನಡದಲ್ಲಿ ನಾನು ಮುಂದೆ ಲಾರಿ ಡ್ರೈವರ್ ಆಗಿರುವೆ, ಮುಂದೆ ಆಗಿರುವೆ ಅನ್ನೋ ಅಂತ ಅರ್ಥವನ್ನ ಕೊಡುತ್ತೆ. ವಿದ್ಯಾರ್ಥಿಯಾಗಿದ್ದೆ, ಈಗ ಶಿಕ್ಷಕನಾಗಿರುವೆ, ಶಿಕ್ಷಕನಾಗಿದ್ದೇನೆ, ಮುಂದೆ ಲಾರಿ ಡ್ರೈವರ್ ಆಗುವೆ. ಸೊ ಹೀಗೆ ಈ ಪದಗಳನ್ನ ನಾವು ಬಳಕೆ ಮಾಡ್ತೀವಿ ಕನ್ನಡದಲ್ಲಿ. ಇಂಗ್ಲಿಷ್ನಲ್ಲಿ ಈ ಬಿ ಅನ್ನುವ ಗುಂಪಿನ ಪದಗಳಿದಾವಲ್ಲ, ಅವನ್ನ ಹೇಗಪ್ಪ ನಾಲ್ಕು ವರ್ಬ್ಗಳ ಗುಂಪಿಗೆ ಸೇರಿಸೋದು ಅಂತ ಹೇಳಿದ್ರೆ, ನೋಡಿ, ಬಿ ಬಿಇ ಬಿ ಈಸ್ ಆಮ್ ಆರ್, ಈ ನಾಲ್ಕು ಪ್ರೆಸೆಂಟ್ ವರ್ಬಿನ ಗುಂಪಿಗೆ ಸೇರತ್ತೆ. ಬಿಇ ಬಿ ಈಸ್ ಆಮ್ ಆರ್, ಇವು ನಾಲ್ಕು ಪ್ರೆಸೆಂಟ್ ವರ್ಬ್ ಗುಂಪಿಗೆ ಸೇರ್ತವೆ. ನಂತರ ಬೀಯಿಂಗ್ ಬಿಇ ಐ ಎನ್ ಜಿ, ಬೀಯಿಂಗ್ ಬಿಇ ಐ ಎನ್ ಜಿ ಬೀಯಿಂಗ್, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ಗೆ ಸೇರತ್ತೆ. ನಂತರ ವಾಸ್ ವರ್, ವಾಸ್ ಮತ್ತೆ ವರ್, ಇವು ಪಾಸ್ಟ್ ವರ್ಬಿನ ಗುಂಪಿಗೆ ಸೇರತ್ತೆ. ವಾಸ್ ವರ್. ನಂತರ ಬೀನ್ ಬಿಇಇ ಎನ್ ಬೀನ್, ಸೊ ಅಲ್ಲಿಗೆ ನಾಲ್ಕಾಯ್ತು ನೋಡಿ. ಪ್ರೆಸೆಂಟ್ ವರ್ಬ್ ಅಂತ ಹೇಳಿದಾಗ ಬಿ ಈಸ್ ಆಮ್ ಆರ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದಾಗ ಬಿಇ ಐ ಎನ್ ಜಿ ಬೀಯಿಂಗ್, ಪಾಸ್ಟ್ ಅಂತ ಹೇಳಿದಾಗ ವಾಸ್ ಮತ್ತು ವರ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದಾಗ ಬೀನ್ ಬಿಇಇ ಎನ್ ಬೀನ್. ಸೊ ನೋಡಿ, ಇಂಗ್ಲಿಷ್ನಲ್ಲಿ ಹೀಗೆ ವರ್ಬ್ ಅಂತ ಏನಿರುತ್ತೆ ಅದನ್ನ ಈ ನಾಲ್ಕು ಗುಂಪಾಗಿ ನಾವು ವಿಭಾಗ ಮಾಡ್ಕೊಳ್ತೀವಿ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಂತ ಹೇಳಿ. ನಂತರ ಈ ವರ್ಬ್ಗಳ ಇನ್ನೊಂದು ಅಂಶ ಏನಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಸಾಮಾನ್ಯವಾಗಿ ತಪ್ಪು ಮಾಡ್ತಾ ಇರ್ತೀವಿ, ಅಥವಾ ಆ ತಪ್ಪು ಏನಕ್ಕೆ

ಆಗತ್ತೆ ಅಂತ ಹೇಳಿದ್ರೆ ನಮಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ ನಾವು ಪದೇ ಪದೇ ಕನ್ಫ್ಯೂಷನ್ಗೆ ಒಳಗಾಗ್ತಾ ಇರ್ತೀವಿ. ಈಗ ನೋಡಿ, ಪ್ರೆಸೆಂಟ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಪ್ರತಿಯೊಂದು ಕ್ರಿಯಾಪದವನ್ನು ನಾವು ವಿಂಗಡಿಸ್ಕೊಳ್ತೀವಿ. ಇದು ನೆನಪಲ್ಲಿದೆ ಅಲ್ವಾ? ನಂತರ ಕ್ರಿಯಾಪದಗಳು ಅಂತ ಹೇಳಿದಾಗ ಸ್ಥಿತಿಯನ್ನು ಸೂಚಿಸುವಂತಹ ಕ್ರಿಯಾಪದಗಳ ಒಂದು ಗುಂಪಿರುತ್ತೆ, ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದಗಳ ಒಂದು ಗುಂಪಿರುತ್ತೆ. ಆದರೆ ಎರಡೂ ಗುಂಪಿನ ಪದಗಳು ಕಾಲದ ಸೂಚನೆಯನ್ನು ಹುಟ್ಟೇ ಕೊಡ್ತಾವೆ ಅನ್ನೋದು ಕೂಡ ನಮ್ಮ ನೆನಪಲ್ಲಿರಬೇಕು ಅನ್ನೋದು ಕೂಡ ನಿಮಗೆ ಅರ್ಥ ಆಗಿದೆ ಅಲ್ಲ? ಸರಿ ನೋಡಿ, ಈ ಕ್ರಿಯಾಪದದ ಪ್ರೆಸೆಂಟ್ ರೂಪ ಇರುತ್ತಲ್ವಾ, ಅದನ್ನ ಮೂಲ ಪದ ಅಂತ ಹೇಳ್ತಾರೆ, ರೂಟ್ ವರ್ಡ್ ಅಂತ ಹೇಳ್ತೀವಿ. ಈ ರೂಟ್ ವರ್ಡ್ ಅನ್ನ, ಈಗ ಉದಾಹರಣೆಗೆ ಸ್ಪೀಕ್ ಅನ್ನೋ ಪದನ್ನ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ರೂಪಗಳನ್ನ ಹೇಗೆ ಸಿದ್ಧಪಡಿಸ್ತೀವಿ ಅಥವಾ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ವರ್ಬ್ಗಳನ್ನ ಮತ್ತೆ ಎರಡು ಗುಂಪಾಗಿ ಡಿವೈಡ್ ಮಾಡ್ತಾರೆ. ಒಂದನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳ್ತಾರೆ, ಇನ್ನೊಂದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತಾರೆ. ಈ ಗುಂಪಿನ ಬಗ್ಗೆ ನಮಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದಾಗ ನಾವು ಬರೆಯೋ ಹಂತದಲ್ಲಿ ಪುನಃ ಮಾಡ್ತೀವಿ, ಹಾಗೆ ಬಳಕೆ ಮಾಡೋ ಹಂತದಲ್ಲೂ ಕೂಡ ತಪ್ಪಾಗಿ ಬಳಕೆ ಮಾಡಿಬಿಡ್ತೀವಿ. ಈಗ ಉದಾಹರಣೆಗೆ ಸ್ಪೀಕ್ ಅನ್ನೋ ಪದ ಇದೆ, ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್ ಮತ್ತೆ ಸ್ಪೋಕನ್. ಯಾವ ಕಾರಣಕ್ಕೂ ಸ್ಪೋಕ್ಡ್ ಅಂತ ಹೇಳಬಾರದು, ಸ್ಪೋಕನಿಂಗ್ ಅಂತನೂ ಹೇಳಬಾರದು. ಯಾಕಂದ್ರೆ ಸ್ಪೀಕ್ ಅನ್ನೋ ಪದ ಮೂಲ ಪದ, ರೂಟ್ ವರ್ಡ್, ಅದನ್ನ ಪಾರ್ಟಿಸಿಪಲ್ ಅಲ್ಲಿ ತಗೊಳ್ಬೇಕು, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ ಐ ಎನ್ ಜಿ ಅಲ್ಲಿ ತಗೊಳ್ತೀವಿ, ಸ್ಪೀಕಿಂಗ್ ಮಾಡ್ತೀವಿ. ಅದನ್ನ ಪಾಸ್ಟ್ ಮಾಡಿದಾಗ ಸ್ಪೋಕ್ ಆಗತ್ತೆ, ಅದರ ಪಾಸ್ಟ್ ಪಾರ್ಟಿಸಿಪಲ್ ರೂಪ ಸ್ಪೋಕನ್ ಆಗತ್ತೆ. ಅದೇ ನೀವು ಆನ್ಸರ್ ಅನ್ನೋ ಪದ ತಗೊಂಡ್ರೆ ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್ ಅಂತ ಆಗತ್ತೆ. ಈಗ ನಾನು ನಿಮಗೆ ಇನ್ನು ಮೂರು ಪದಗಳನ್ನ ಹೇಳ್ತೇನೆ, ಆ ಮೂರು ಪದಗಳ ನಾಲ್ಕು ರೂಪಗಳನ್ನ ಹೇಳ್ತೇನೆ, ನೀವು ಅದನ್ನ ಒಂದ್ ಕಡೆಗೆ ಬರ್ಕೊಳ್ಳಿ. ನೋಡಿ, ಮಾರ್ಕ್, ಮಾರ್ಕಿಂಗ್, ಮಾರ್ಕ್ಡ್, ಮಾರ್ಕ್ಡ್, ಎಂ ಎ ಆರ್ ಕೆ ಇ ಡಿ, ಮಾರ್ಕ್ಡ್. ಮಾರ್ಕ್ ಅನ್ನೋ ಪದಕ್ಕೆ ಇಡಿಯನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನು ಸಿದ್ಧ ಮಾಡಿದ್ವಿ ಅಲ್ವಾ. ಇನ್ನೊಂದು ಪದ ನೋಡಿ, ಕ್ಲೋಸ್, ಕ್ಲೋಸಿಂಗ್, ಸಿ ಎಲ್ ಒ ಎಸ್ ಐ ಎನ್ ಜಿ, ಇ ಐ ಎನ್ ಜಿ ಬರೀಬಾರ್ದು, ಸಿ ಎಲ್ ಒ ಎಸ್ ಐ ಎನ್ ಜಿ, ಕ್ಲೋಸಿಂಗ್, ಕ್ಲೋಸ್ಡ್, ಸಿ ಎಲ್ ಒ ಎಸ್ ಇ ಡಿ, ಸಿ ಎಲ್ ಒ ಎಸ್ ಇ ಡಿ, ಕ್ಲೋಸ್, ಕ್ಲೋಸಿಂಗ್, ಕ್ಲೋಸ್ಡ್, ಕ್ಲೋಸ್ಡ್. CLCLOSE ಇತ್ತು, ಅದಕ್ಕೆ ಡಿ ಅನ್ನ ಸೇರಿಸಿ ಕ್ಲೋಸ್ಡ್, ಕ್ಲೋಸ್ಡ್ ಅಂತ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನು ಸಿದ್ಧ ಮಾಡಿದ್ವಿ. ನಂತರ ಕಾಪಿ, COPY, ಕಾಪಿಯಿಂಗ್, COPYING, ಕಾಪಿಡ್, COPIED, ಕಾಪಿಡ್, COPIED. ನೋಡಿ, ಇಲ್ಲೂ ಕೂಡ ಕಾಪಿ ಅನ್ನೋ ಪದಕ್ಕೆ IED ಅನ್ನ ಸೇರಿಸಿ ಕಾಪಿಡ್, ಕಾಪಿಡ್ ಅಂತ ಹೇಳಿ ಮಾಡಿದ್ವಿ. ಇಂಥ ಪದಗಳನ್ನ ರೆಗ್ಯುಲರ್ ವರ್ಬ್ಗಳು ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಗುರುತಿಸ್ತಾರೆ. ಪ್ರೆಸೆಂಟ್ ಪದಕ್ಕೆ, ಅಂದ್ರೆ ಪ್ರೆಸೆಂಟ್ ವರ್ಬ್ ಇರುತ್ತಲ್ಲ ಆ ಪದಕ್ಕೆ ಡಿ, ಇ ಡಿ ಅಥವಾ IED ಅನ್ನ ಸೇರಿಸಿ ಆ ಪದದ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ, ಬೋತ್ ದ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ನಾವು ಬಳಕೆ ಮಾಡೋದಾದ್ರೆ ಅದನ್ನ ರೆಗ್ಯುಲರ್ ಅಂತ ಹೇಳಿ ಹೇಳ್ತೇವೆ. ಈ ರೀತಿ ಆಗದೆ ಇರೋದನ್ನ ಇರೆಗ್ಯುಲರ್ ಅಂತ ಹೇಳಿ ಹೇಳ್ತಾರೆ. ಒಂದು ಉದಾಹರಣೆ, ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್. ಸ್ಪೀಕ್ ಅನ್ನೋ ಪದನ ಸ್ಪೋಕ್ ಮತ್ತೆ ಸ್ಪೋಕನ್ ಆಗಿ ಬಳಕೆ ಮಾಡಿದ್ವಿ. ಹಾಗೆ ಇನ್ನೊಂದು ಉದಾಹರಣೆ ಇಂಗ್ಲಿಷ್ ನಲ್ಲಿ ನಾವು ತಗೊಳ್ಬಹುದು, CUT, ಕಟ್, ಕತ್ತರಿಸು, ಕಟ್ಟಿಂಗ್, ಕಟ್, ಕಟ್. ನೋಡಿ, ಪ್ರೆಸೆಂಟ್ ರೂಪಕ್ಕೂ ಕೂಡ ಕಟ್, ಪಾಸ್ಟ್ ಮತ್ತೆ ಪಾಸ್ಟ್ ಪಾರ್ಟಿಸಿಪಲ್ ರೂಪಕ್ಕೂ ಕೂಡ ಕಟ್. ಇಂಥ ಪದಗಳು ಬಂದಾಗ ನಮಗೆ ಸ್ವಲ್ಪ ಗೊಂದಲ ಆಗತ್ತೆ. ಕನ್ನಡದಲ್ಲಿ ಕತ್ತರಿಸು, ಕತ್ತರಿಸಿದೆ, ಕತ್ತರಿಸಿದ್ದೇನೆ, ಆದರೆ ಇಂಗ್ಲಿಷ್ ನಲ್ಲಿ ಏನಾಗತ್ತೆ, ಕಟ್, ಕಟ್, ಕಟ್ ಅಂತಾನೆ ಉಳ್ಕೊಳ್ಳಲ್ಲ. ಹಾಗಾಗಿ ಇಂಗ್ಲಿಷನ್ನ ನಾವು ಡಿಫಿಕಲ್ಟ್ ಅನ್ಕೊಂಡ್ಬಿಡ್ತೀವಿ, ಇಲ್ಲ, ಇಟ್ ಈಸ್ ಡಿಫರೆಂಟ್, ಕನ್ನಡಕ್ಕಿಂತ ಅದರ ವರ್ತನೆ ಸ್ವಲ್ಪ ಭಿನ್ನ ಆಗಿರತ್ತೆ. ಹಾಗೆ ಇನ್ನೊಂದು ಪದ ಇದೆ, ರನ್, ರನ್ನಿಂಗ್, ರ್ಯಾನ್, ರನ್. ಪಾಸ್ಟ್
ಫಸ್ಟ್ ವರ್ಬ್ ಆಗಿ ರ್ಯಾನ್ ಬಳಸ್ತೀವಿ, ಪಾಸ್ಟ್ ಪಾರ್ಟಿಸಿಪಲ್ ಆಗಿ

ರನ್ ಅನ್ನೋ ಪದನ ಬಳಸಿಕೆ ಮಾಡ್ತೀವಿ. ಹಾಗೆ ಇನ್ನೂ ಒಂದು ಪದ ಇದೆ, ಶೋ, ಶೋಯಿಂಗ್, ಶೋಡ್, ಶೋನ್. ಪಾಸ್ಟ್ ಪದ ಆಗಿ SHOWED ಬಳಸ್ತೀವಿ, ಆದರೆ ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಶೋನ್ SHOWN ಶೋನ್ ಅನ್ನೋ ಪದವನ್ನು ಬಳಸ್ತೇವೆ. ಈ ಗುಂಪಿನ ಈ ರೀತಿಯಾಗಿ ಪ್ರೆಸೆಂಟ್ ವರ್ಬ್ ಪದಕ್ಕೆ DED IED ಅನ್ನು ಸೇರಿಸದೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಪದಗಳನ್ನು ರಚನೆ ಮಾಡುವ ಬಳಕೆ ಮಾಡುವ ಗುಂಪಿನ ಪದಗಳನ್ನು ನಾವೇನು ಹೇಳ್ತೇವೆ, ಇರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ ಹೇಳ್ತೇವೆ. ತುಂಬ ಕನ್ಫ್ಯೂಷನ್ನು ಸರ್, ಏನ್ ಸರ್ ಇದು, ರನ್, ರನ್ನಿಂಗ್, ರ್ಯಾನ್, ರನ್, ಟಿಂಗ್. ಸರಿ, ಆನ್ಸರ್ ಆನ್ಸರ್ಡ್ ಆದ್ಮೇಲೆ ಮಾರ್ಕ್ ಮಾರ್ಕ್ಡ್ ಆದ್ಮೇಲೆ ಕಟ್ಟೆಡ್ ಆಗ್ಬೇಕು ಅಲ್ವಾ ಸರ್ ಅಂತ ನೀವು ಕೇಳಿದ್ರೆ, ಹೌದು, ನೀವು ಯೋಚನೆ ಮಾಡ್ತಾ ಇರೋ ರೀತಿ ಒಂದು ರೀತಿಯಲ್ಲಿ ಸರಿ, ಆದ್ರೆ ಇನ್ನೊಂದು ರೀತಿಯಲ್ಲಿ ಅದು ತಪ್ಪು. ಯಾಕಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಒಂದು ಗುಂಪಿನ ಪದಗಳಿಗೆ DED IED ಅನ್ನ ಸೇರಿಸಿ ಅವುಗಳ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಗಳನ್ನ ರಚನೆ ಮಾಡಬಹುದು ಮಾಡಬೇಕು. ಆದ್ರೆ ಇನ್ನೊಂದು ಗುಂಪಿನ ಪದಗಳಿಗೆ ಆ ರೀತಿಯಾಗಿ ನಾವು ರಚನೆ ಮಾಡಬಾರದು, ಆ ರೀತಿ ಮಾಡೋದು ತಪ್ಪು, ಯಾಕಂದ್ರೆ ಅವು ಇರೆಗ್ಯುಲರ್ ವರ್ಬಿನ ಗುಂಪಿಗೆ ಸೇರುತ್ತವೆ. ಹೇಗಪ್ಪ ನೋಡಿ, ನಾವು ರಾಗಿ ಮುದ್ದೆನ ಊಟ ಮಾಡೋ ರೀತಿ ಬೇರೆ, ರಾಗಿ ರೊಟ್ಟಿಯನ್ನ ತಿನ್ನೋ ರೀತಿ ಬೇರೆ ಅಲ್ವಾ? ಇದ್ರಲ್ಲಿ ಯಾವುದು ಕಷ್ಟ ಅಂತ ಹೇಳೋದು? ಮುದ್ದೆ ನುಂಗೋದು ಕಷ್ಟ, ರೊಟ್ಟಿ ಅಗದು ನುಂಗೋದು ಕಷ್ಟ ಅಲ್ವಾ? ಆದ್ರೆ ಮುದ್ದೆನ ಅಗಿಯೋದಕ್ಕೆ ಹೋದ್ರೆ ಸಮಸ್ಯೆ ಆಗತ್ತೆ, ರೊಟ್ಟಿನ ಹಾಗೆ ನುಂಗೋದಕ್ಕೆ ಹೋದ್ರೆ ಸಮಸ್ಯೆ ಆಗತ್ತೆ. ಹೇಗೆ ಅದನ್ನ ಬಳಸಬೇಕೋ ಹಾಗೆ ಬಳಸಿದ್ರೆ ಸಮಸ್ಯೆ ಆಗಲ್ಲ. ಈ ಇಂಗ್ಲಿಷ್ ನ ವರ್ಬ್ಗಳನ್ನ ಬಳಸೋ ಜನ ಇದಾರಲ್ಲ, ಅಂದ್ರೆ ಮೂಲ ಇಂಗ್ಲೆಂಡ್ ನಲ್ಲಿ ವಾಸ ಮಾಡುವಂತ ಇಂಗ್ಲಿಷ್ ಮಾತಾಡೋ ಜನ ಇದಾರಲ್ಲ, ಅವರು ಈ ರೀತಿಯಾಗಿ ಅವರ ವರ್ಬ್ಗಳ ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಮತ್ತೆ ಅವುಗಳ ಬಳಕೆಯನ್ನ ಅವರು ಬಳಸ್ತಾ ಇದ್ದಾರೆ. ನಾವು ಅವರ ಭಾಷೆಯನ್ನ ಮಾತಾಡ್ತಾ ಇದ್ದೀವಿ, ಹಾಗಾಗಿ ಅವರು ಬಳಸುವ ವ್ಯವಸ್ಥೆಯನ್ನ ನಾವು ಅರ್ಥ ಮಾಡಿಕೊಂಡು ನಾವು ಬಳಸಬೇಕು. ಇವರು ಕನ್ನಡ ಕಲಿಯೋದಕ್ಕೆ ಬಂದಾಗ, ಕನ್ನಡದಲ್ಲಿ ಮಾತಾಡಲಿಕ್ಕೆ ಹೊರಟಾಗ ನಾವು ಕನ್ನಡವನ್ನು ಹೇಗೆ ಬಳಸ್ತಾ ಇದ್ದೀವೋ ಹಾಗೆ ಅವರು ಬಳಸ್ತಾರೆ, ಕಲ್ತ್ಕೊಳ್ತಾರೆ. ಅವ್ರಿಗೂ ಸ್ವಲ್ಪ ಕಷ್ಟ ಆಗತ್ತೆ, ಆದರೆ ಇಂಗ್ಲಿಷ್ ಭಾಷೆ ರೀತಿ ಬೇರೆ, ಕನ್ನಡದ ಭಾಷೆ ರೀತಿ ಬೇರೆ. ಹಾಗಾಗಿ ಸಾಧ್ಯ ಅಂತ ಯೋಚನೆ ಮಾಡಬಾರದು. ಅದು ಭಿನ್ನವಾಗಿರತ್ತೆ, ಡಿಫರೆಂಟ್ ಆಗಿರತ್ತೆ. ಡಿಫ್ರೆನ್ಸ್ ಅನ್ನೋದು ಡಿಫಿಕಲ್ಟ್ ಅಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ವರ್ಬ್ಗಳ ವಿಚಾರಕ್ಕೆ ನಾವು ಬಂದಾಗ, ಒಂದು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳ ಗುಂಪೊಂದು, ಇನ್ನೊಂದು ಸ್ಥಿತಿಯನ್ನು ಸೂಚಿಸುವಂತಹ ಪದಗಳ ಗುಂಪು, ಇವೆರಡೂ ಕೂಡ ವರ್ಬ್ ಆಗತ್ತೆ. ಇನ್ನು ನೆನಪು ಮಾಡ್ಕೋಬೇಕು. ಎರಡನೇದು, ಈ ವರ್ಬ್ಗಳನ್ನು ನಾಲ್ಕಾಗಿ ವಿಂಗಡಣೆ ಮಾಡ್ತೇವೆ. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ನಿಮಗೆ ಯಾವುದೇ ವರ್ಬ್ ಪರಿಚಯ ಆಗಿದೆ, ಪರಿಚಯ ಮಾಡಿಕೊಳ್ಬೇಕು ಅಂತಿದ್ರೆ ಅದರ ಈ ನಾಲ್ಕು ರೂಪಗಳು ನಿಮಗೆ ಗೊತ್ತಿರಬೇಕು. ಮತ್ತೆ ಈ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ಗಳ ರಚನೆ ಹೇಗಾಗತ್ತೆ ಅನ್ನೋದರ ಆಧಾರದ ಮೇಲೆ ರೆಗ್ಯುಲರ್ ವರ್ಬ್, ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಎರಡು ಗುಂಪಾಗಿ ಇಂಗ್ಲಿಷ್ನಲ್ಲಿ ವರ್ಬ್ಗಳನ್ನು ವಿಂಗಡಣೆ ಮಾಡಿಕೊಳ್ತೀವಿ. ಯಾವ ಪದದ ಪ್ರೆಸೆಂಟ್ ರೂಪಕ್ಕೆ, ಅಂದರೆ ಪ್ರೆಸೆಂಟ್ ವರ್ಬಿಗೆ DED IED ಸೇರಿಸಿ ಅದರ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನು, ಬೋತ್ ದ ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ರಚನೆ ಮಾಡ್ತೀವೋ ಅದನ್ನ ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಆ ರೀತಿ ಆಗದೇ ಇರೋದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳ್ತೇವೆ. ಸಾರಿ, ಇರೆಗ್ಯುಲರ್ ವರ್ಬ್ಗಳದೇ ತಲೆನೋವು ಸಾರ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಅಲ್ಲೊಂದು ವಿಶೇಷ ಇದೆ. ಇಂಗ್ಲಿಷ್ ನಲ್ಲಿ ಈ ರೀತಿ ಇರೆಗ್ಯುಲರ್ ಆಗಿರುವಂತಹ ಪದಗಳ ಒಟ್ಟು ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 200 words ಅಷ್ಟೆ. ಆ 200 ಪದಗಳನ್ನ ಕಲ್ತ್ಕೊಳ್ಳೋದಿಕ್ಕೆ, ಅಭ್ಯಾಸ ಮಾಡಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗಬಾರ್ದು. ಯಾಕಂದ್ರೆ ನಾವು ನೀವು ಮನೆಯಲ್ಲಿ ಮಾತಾಡೋ ಕನ್ನಡ ಭಾಷೆ ಇದೆಯಲ್ಲ, ಆ ಕನ್ನಡ ಭಾಷೆನಲ್ಲಿ ನಮಗೆ ಸುಮಾರು 80,000 ಪದಗಳವರೆಗೆ ಗೊತ್ತಿರುತ್ತೆ. ಇಷ್ಟು 80, 50, 60,000 ಪದಗಳನ್ನ ಕಲಿಯುವಂತ ನಮಗೆ ಒಂದು 200 ಇಂಗ್ಲಿಷ್ ಪದಗಳನ್ನ ನೆನ್ಪಿಟ್ಕೊಳ್ಳಕ್ಕಾಗಲ್ವಾ? ಖಂಡಿತ ಸಾಧ್ಯ ಆಗತ್ತೆ. ಈ ಇರೆಗ್ಯುಲರ್ ವರ್ಬ್ ಅನ್ನೋದನ್ನ ನಾವು ಗುರ್ತ ಮಾಡ್ಕೊಳ್ಬಾರ್ದು. ಅದೊಂದು ಸಣ್ಣ ಗುಂಪು, ಒಂದು 200 ಪದಗಳಿಗಿಂತ ಕಡಿಮೆ ಇರುವಂತಹ ಸಣ್ಣ ಗುಂಪು. ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂತ

ಹೇಳಿದ್ರೆ ಪಾಠದಲ್ಲಿ ಸಿಕ್ಕಾಗ, ನಮ್ಮ ಕ್ಲಾಸ್ನಲ್ಲಿ ಟೀಚರ್ಸ್ ನಮಗೆ ಹೇಳಿದಾಗ ಅದನ್ನು ಒಂದು ಕಡೆ ಬರ್ಕೊಂಡ್ಬಿಡ್ಬೇಕು, ಹೇಳ್ಕೊಳ್ತಾ ಹೋಗ್ಬೇಕು. ಈಗ ನೋಡಿ, ಸ್ಪೀಕ್ ಸ್ಪೀಕಿಂಗ್ ಸ್ಪೋಕ್ ಸ್ಪೋಕನ್ ಅಷ್ಟೇ, ರನ್ ರನ್ನಿಂಗ್ ರನ್ ರನ್. ಒಂದು 10 ಸರಿ ಬರೆದು 10 ಸರಿ ಹೇಳ್ಕೊಂಡ್ರೆ ನಮ್ಮ ಮಿದುಳಲ್ಲಿ ಅದು ಉಳ್ಕೊಳ್ಳುತ್ತೆ. ತಕ್ಷಣ ಸಂದರ್ಭ ಬಂದಾಗ ಬಳಕೆ ಮಾಡ್ತೀವಿ. ಅವಾಗ ನೋಡಿದವರು, ಓ ನಿನಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ಎಷ್ಟು ಖುಷಿಯಾಗತ್ತಲ್ವ? ಯೋಚನೆ ಮಾಡಿ. ಸರಿ, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೇ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ನ ವರ್ಬ್ ಪದಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
6: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
7: ನಾನು ತಡೆಯುತ್ತೇನೆ.
6: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
7: ಶಾಲೆಯಲ್ಲಿ ಮೇಸ್ ರೋ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
6: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
8: ಹೌದಾ ಪಂಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ
7: ಸಿಗೋದಿಲ್ಲ.
9: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
8: ಹೋರಾಟ ಡೆಂಗುನಿಂದ ಸಂರಕ್ಷಣೆ.
9: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.

ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಳ್ವಾಂಡ್ ಯುದ್ಧ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಿವಾರ್ಯ ಕಾರಣಗಳಿಂದಾಗಿ ಇಂದು ನಿಗದಿಯಾಗಿದ್ದ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಹೊಸ ಮುಖಗಳು, ಪ್ರಾದೇಶಿಕ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯ ಪರಿಗಣಿಸಿ ಸಂಪುಟ ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಪುಟ ವಿಸ್ತರಣೆಯೊಂದಿಗೆ ಮುಖ್ಯ ಸಚೇತಕ, ವಿಧಾನ ಪರಿಷತ್ ಸಭಾಪತಿ ಮತ್ತು ವಿಧಾನಸಭಾಧ್ಯಕ್ಷ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ, ಬೆಂಗಳೂರು

0: ಗ್ರಾಮಾಂತರ ಜಿಲ್ಲೆಯ ಬಡ ಪೀಡಿತ ಪ್ರದೇಶಗಳ ಪರಿಶೀಲನೆ ನಡೆಸಲಾಗುವುದು. ಇದೇ 26ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚಿತ್ರದುರ್ಗ ಬೆಂಗಳೂರು ವಿಭಾಗದ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕಂದಾಯ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದ್ದಾರೆ. ಬೆಳೆ ವಿಮೆ ಎಂಬುದು ರೈತರಿಗೆ ವರದಾನವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 80,000 ನೋಂದಣಿಗೆ ಗುರಿ ನೀಡಲಾಗಿದೆ. ಆದರೆ ಇದುವರೆಗೆ 24,000 ಮಾತ್ರ ನೋಂದಣಿಯಾಗಿದೆ. ಬೆಳೆ ವಿಮೆ ಕಟ್ಟಲು ಪ್ರೋತ್ಸಾಹಿಸದಿದ್ದರೆ ಹೇಗೆ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಬೆಳೆ ವಿಮೆ ಕಟ್ಟಿಸುವ ಗುರಿಯನ್ನು ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಷ್ಟ ಅನುಭವಿಸಿದ ರೈತರಿಗೆ ವಿಮೆ ಹಣ ಸಿಗುವಂತೆ ನೋಡಿಕೊಳ್ಳಬೇಕು. ಇದರಲ್ಲಿ ಲೋಪ ನಿರ್ಲಕ್ಷ್ಯ ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುಂದಿನ ಬೇಸಿಗೆಗೆ ಯಾವುದೇ ರೀತಿಯಲ್ಲಿ ಮೇವಿನ ಕೊರತೆ ಎದುರಾಗಬಾರದು. ನೀರು ಲಭ್ಯತೆ ಇರುವ ರೈತರಿಗೆ ಬೀಜ ವಿತರಿಸಿ ಮೇವು ಬೆಳೆಯಲು ಪ್ರೋತ್ಸಾಹಿಸಿ ಎಂದು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಗೆ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆಯನ್ನು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇಂದು ಅಧಿಕೃತವಾಗಿ ಸೇರ್ಪಡೆಗೊಳಿಸಲಾಗಿದೆ. ಈ ವೇಳೆ ಮಾತನಾಡಿದ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ಇದರಿಂದ ದೇಶದ ಕರಾವಳಿ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಇದು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಮತ್ತಷ್ಟು ವೃದ್ಧಿಸುವ ಮಹತ್ವದ ಹೆಜ್ಜೆಯಾಗಿದೆ. ಐಎನ್ಎಸ್ ಮಾಲ್ವಾನ್ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಕರಾವಳಿ ಕಣ್ಗಾವಲು, ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಸಮುದ್ರ ಭದ್ರತಾ ಸಾಮರ್ಥ್ಯ ಮತ್ತಷ್ಟು ಬಲಿಷ್ಠವಾಗಲಿದೆ. ಸ್ವದೇಶಿ ಯುದ್ಧ ನೌಕೆ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸಾಧನೆಗೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಮೂರು ಸೇನಾಪಡೆಗಳ ನಡುವಿನ ಸಮನ್ವಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: And I'm very happy that the way our indigenous infrastructure is growing in terms of R&D, in terms of production, there is a big impetus which has been given. I'm not saying we've reached somewhere very close to target, but we are in the right direction. And as long as one is moving in the right direction, there is hope. So I'm sure if we don't waver from this path, if we remain focused on this, this will be a game changer. So, and also I must commend the Indian Navy's project trials and acceptance teams for their sustained effort and
0: ಕಾರ್ಯಕ್ರಮದಲ್ಲಿ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಯನ್ ಮಾತನಾಡಿ, ಕಾರವಾರದ ನೌಕಾ ನೆಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುದ್ಧ ನೌಕೆ ಲೋಕಾರ್ಪಣೆಗೊಳ್ಳುತ್ತಿದೆ. ಐಎನ್ಎಸ್ ಮಾಲ್ವಾನ್ ಆತ್ಮನಿರ್ಭರ ಭಾರತಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದು ತಿಳಿಸಿದ್ದಾರೆ. ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆಯ ಕಮಾಂಡರ್ ಚೀಫ್ ಪ್ರವೀಣ್ ಕುಮಾರ್ ತಿವಾರಿ, ಕೊಚ್ಚಿ ಶಿಪ್ ಯಾರ್ಡ್ ಲಿಮಿಟೆಡ್ ವ್ಯವಸ್ಥಾಪಕ ಜೋಸ್ ವಿಜಯ್ ಸೇರಿದಂತೆ ಹಿರಿಯ ನೌಕಾಪಡೆ ಅಧಿಕಾರಿಗಳು, ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ರಕ್ಷಣಾ ಉದ್ಯಮ ವಲಯದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸಲು ಅಗತ್ಯವಿರುವ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಪಡೆದು ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ನಂದಿಗಿರಿಧಾಮದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ಮಿಸಿರುವ ಕೆಎಸ್ಟಿಡಿಸಿ ಮಯೂರ್ ಸನ್ರೈಸ್ ರೆಸ್ಟೋರೆಂಟ್ ಉದ್ಘಾಟಿಸಿ ಅವರು ಮಾತನಾಡಿದರು. ನಂದಿಗಿರಿಧಾಮಕ್ಕೆ ವಾರದಲ್ಲಿ 4,000-5,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದು ವಾರಾಂತ್ಯದಲ್ಲಿ ಸುಮಾರು 15,000 ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಿರಿಧಾಮದಲ್ಲಿ ರೋಪ್ವೇ ಅಳವಡಿಸುವ ಮೂಲಕ ಪ್ರವಾಸೋದ್ಯಮವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಂವಹನ ನಡೆಸಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆದ್ಯತೆ ಮೇಲೆ ಪೂರ್ಣಗೊಳಿಸಲು ಪ್ರತ್ಯೇಕ ಅಧಿಕಾರಿಯೊಬ್ಬರನ್ನು ಈಗಾಗಲೇ ನಿಯೋಜಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಯಚ

ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ಶೌಚಾಲಯದಲ್ಲಿ ಶಾಲಾ ಮಕ್ಕಳಿಗೆ ಮೀಸಲಾದ 50,000 ಹೆಚ್ಚು ಕಬ್ಬಿಣಾಂಶ ಹಾಗೂ ಫೋಲಿಕ್ ಆಸಿಡ್ ಮಾತ್ರೆಗಳು ಪತ್ತೆಯಾಗಿದ್ದು ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾವಿರಾರು ಜೀವರಕ್ಷಕ ಮಾತ್ರೆಗಳು ಶೌಚಾಲಯದ ಪಾಲಾಗಲು ಯಾರು ಕಾರಣ ಎಂದು ಪ್ರಶ್ನಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ತೆರವುಗೊಳಿಸುವ ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ಬಸವರಾಜು ಪಡುಕೋಟೆಯನ್ನು ಬಂಧಿಸಲಾಗಿದೆ. ಈತ ಅಧಿಕಾರಿಗಳ ಮೇಲೆ ದಾಳಿಯ ನೇತೃತ್ವ ವಹಿಸಿದ್ದ ಎನ್ನಲಾಗಿದೆ. ಪಡುಕೋಟೆ ಬಂಧನದೊಂದಿಗೆ ಪ್ರಕರಣದಲ್ಲಿ ಬಂಧಿಸಲಾದ ಒಟ್ಟು ವ್ಯಕ್ತಿಗಳ ಸಂಖ್ಯೆ 11 ಏರಿದೆ. ಪೊಲೀಸರ ತ್ವರಿತ ಕ್ರಮವನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಕ್ಸ್ನಲ್ಲಿ ಶ್ಲಾಘಿಸಿದ್ದಾರೆ. ಬೆಂಗಳೂರು ನಗರ ಪೊಲೀಸರ ತ್ವರಿತ ಮತ್ತು ದೃಢ ನಿಶ್ಚಯದ ಕ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕಾವೇರಿ ದಂಡೆಯಲ್ಲಿರುವ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆಗೆ ಫ್ರಾನ್ಸ್ ದೇಶದ ರಾಯಭಾರಿ ತಿಯಾರಿ ಮೌಥೌ ದಂಪತಿ ಭೇಟಿ ನೀಡಿ ಅರಮನೆಯ ಸೊಬಗಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪತ್ನಿ ಸಿಸಿಲ್ ಮತೌ ಜೊತೆಗೆ ಅರ್ಧ ತಾಸಿಗೂ ಹೆಚ್ಚು ಕಾಲ ಅರಮನೆ ವೀಕ್ಷಿಸಿದ ರಾಯಭಾರಿಗಳು ಅರಮನೆಯ ಪಶ್ಚಿಮ ಗೋಡೆಗಳ ಮೇಲಿರುವ ಆಂಗ್ಲೋ ಮೈಸೂರು ಯುದ್ಧದ ಚಿತ್ರಗಳು, ಬ್ರಿಟಿಷ್ ಸೇನೆಯ ವಿರುದ್ಧ ಟಿಪ್ಪು ಮತ್ತು ಫ್ರೆಂಚ್ ಸೇನೆ ಸಂಯುಕ್ತ ಪಡೆಯ ಹೋರಾಡುತ್ತಿರುವ ದೃಶ್ಯ, ಮರದ ಕಂಬಗಳ ಕುಸೂರಿ ಕೆತ್ತನೆ ಹಾಗೂ 18 ಬಳಸಿರುವ ನೈಸರ್ಗಿಕ ಬಣ್ಣಗಳ ಚಿತ್ತಾರ ಕಂಡು ಖುಷಿಪಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಾಯಕ ನೆಪೋಲಿಯನ್ ಬಾಂಧವ್ಯ ಹಾಗೂ ಬೇಸಿಗೆ ಅರಮನೆ ಸ್ಮಾರಕದ ವಿಶೇಷ ಕುರಿತು ಭಾರತೀಯ ಪುರಾತತ್ವ ಅಧೀಕ್ಷಕ ಆರ್ ರಮೇಶ್ ಅತಿಥಿಗಳಿಗೆ ಮಾಹಿತಿ ನೀಡಿದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಕೋಲಾರ ಜಿಲ್ಲೆಯಲ್ಲಿ 100% ಎನ್ಯುಮರೇಷನ್ ಫಾರ್ಮ್ಗಳು ಹಂಚಿಕೆ ಮಾಡಿದ್ದು, ಒಟ್ಟು 952,101 ಫಾರ್ಮ್ಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದ್ದು 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. 11.11 ಲಕ್ಷ ಮತದಾರರು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಸ್ಥಳಾಂತರ, ಶಾಶ್ವತ ವಲಸೆ, ಮರಣ, ಎರಡು ಕ್ಷೇತ್ರದಲ್ಲಿ ಹೆಸರು ಹಾಗೂ ಇತರೆ ಕಾರಣದಡಿ 33,848 ಮಂದಿ ಅನರ್ಹರೆಂದು ಪಟ್ಟಿ ಸಿದ್ಧಪಡಿಸಲಾಗಿದೆ. ಈವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಪುಟ ವಿಸ್ತರಣೆ ವೇಳೆ ಹೊಸ ಮುಖಗಳು, ಪ್ರಾದೇಶಿಕ ಪ್ರಾತಿನಿಧ್ಯ ಪರಿಗಣನೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಗಂಭೀರ, ಬೆಳೆ ವಿಮೆ ಪ್ರೋತ್ಸಾಹಿಸಲು ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಭಾರತೀಯ ನೌಕಾಪಡೆಗೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ಮಾಲ್ವಾನ್ ಯುದ್ಧ ನೌಕೆ ಸೇರ್ಪಡೆ. ನಂದಿಗಿರಿಧಾಮದಲ್ಲಿ ರೋಪ್ವೇ ನಿರ್ಮಾಣಕ್ಕೆ ಸರ್ಕಾರ ಬದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ರಾಯಚೂರು ಶಾಲಾ ಶೌಚಾಲಯದಲ್ಲಿ ಮಕ್ಕಳಿಗೆ ಮೀಸಲಾದ ಕಬ್ಬಿಣಾಂಶ ಮಾತ್ರೆ ಪತ್ತೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಇನ್ನ ಇನ್ನು ಮುಂದೆ ರೇಣುಕಾದೇವಿ ಮಹಾತ್ಮೆ ಕುರಿತು ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಶುಕ್ಲಾಂಭರಧರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಪೂಜ್ಯ ಸರ್ವಂ ಯತೇ ವರ್ಯವೇನ ವಧನ್ವಯಾನಾಂ ಆದ್ಯಸ್ಯನ ಗುಣೈರ್ವಗುಣಾಭಿ ಶ್ರೀರಾಮತ್ತದಂಗರಿ

ಗೀತಾಚಾರ್ಯನಾದ ಕೃಷ್ಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವ ಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಹಂ. ಧರ್ಮವು ಖಿಲವಾಗಿ ಅಧರ್ಮ ಪ್ರವೃದ್ಧಮಾನವಾದಾಗ ನನ್ನ ಅವತಾರವು ಎಲ್ಲೆಲ್ಲಿಯೂ ಆಗುತ್ತೆ ಎಂಬುದಾಗಿ ಪರಮಾತ್ಮ ಸಾರಿದಂತೆ ಭೂತಲದಲ್ಲಿ ಅನೇಕಾನೇಕ ರೂಪಗಳಲ್ಲಿ ಪರಮಾತ್ಮ ತಾನು ಬರಲೇಬೇಕಾಗುತ್ತೆ ಧರ್ಮರಕ್ಷಣೆಗೋಸ್ಕರವಾಗಿ. ಬಹುಜನರ ತೀರ್ಮಾನ ದೇವರು ಅಂದರೆ ಸುಮ್ಮನಿರ್ತಾನೆ ಅಂತ. ಯಾರಾದರೂ ಹೆಚ್ಚಾಗಿ ಮಾತನಾಡಿ ಗಲಭೆ ಮಾಡೋರನ್ನ ಸಾಮಾನ್ಯವಾಗಿ ಹೇಳೋ ಒಂದು ಪದ್ಧತಿ ಉಂಟು, ಅಪ್ಪ ನೀ ದೇವ್ರ ಹಂಗೆ ಕೂತಿರು, ದೇವ್ರ ಹಂಗೆ ಕೂತಿರು ಅಂತ. ದೇವ್ರ ಹಂಗೆ ಕೂತಿರು ಅಂದರೆ ಸುಮ್ಮನೆ ಕೂತಿರು ಅಂತ. ಆದರೆ ಪರಮಾತ್ಮ ಹಾಗಿದ್ದಾನೆಯೇ ಅಂತ ವಿಚಾರ ಮಾಡಿ ನೋಡಿದ್ರೆ ಅರಗಳಿಗೆ ಅವನಿಗೆ ವಿರಾಮವೇ ಇಲ್ಲ. ಅನಿತ ಭುವನ ಕಾಧಾರನಾದ ಹರಿಯು ಅರಗಳಿಗೆ ಕಂಡನ್ನು ಮುಚ್ಚಿದ ಎಂದರೆ ಇಡೀ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲವೇ ಅಲ್ವೇ. ಹಾಗಾದರೆ ಲೋಕದಲ್ಲಿ ತಾನು ಅವತರಿಸಿದ ಈ ಅವತಾರಕ್ಕೆ ಕಾರಣಭೂತಳಾಗಿರ್ತಕ್ಕಂಥ ಆ ತಾಯಿಯ ಹೆಸರನ್ನ ನಾವೀಗ ಕೊಂಡಾಡಬೇಕಾಗಿದೆ. ಬಹುಜನಗಳು ಮಕ್ಕಳಾದಾಗ ಗಂಡಾದಾಗ ಬಹು ಸಂತೋಷ, ಹೆಣ್ಣಾದಾಗ ಕೆಲವರು ದುಃಖ ಪಡುವುದುಂಟು, ಹೆಣ್ಣು ಮಗುವಾಯಿತಲ್ಲ ಅಂತ. ಆದರೆ ದೊಡ್ಡವರು ಹೇಳ್ತಾರೆ ಹೆಣ್ಣು ಹೆಣ್ಣು ಎಂದು ಬಹುವಿಧದ ಒಂದು ಸಣ್ಣ ಮಾತನ್ನಾಡುವ ಜನಗಳಿಗೆ ಎಚ್ಚರಿಕೆ. ಕೌಸಲ್ಯೆಯೇ ಇಲ್ಲದೆ ಹೋಗಿದ್ದ ಪಕ್ಷದಲ್ಲಿ ಶ್ರೀರಾಮನಂಥ ರತ್ನ ಜಗತ್ತಿಗೆ ಬರುತ್ತಿರಲಿಲ್ಲ. ಹಾಗೆಯೇ ಪರಶುರಾಮ ಭಾರ್ಗವ ರಾಮ ಕೊಡಲಿಯನ್ನು ಪಿಡಿದು ಕೆಡುಕರನ್ನು ಕೊಡೆದು ಪೊಡವಿಯೊಳಗೆ ತಾಂ ಮೆರೆದಂಥ ಆ ಕೊಡಲಿಯ ರಾಮ ಪರಶುರಾಮ ತಾನು ಅವತಾರವಾಗಬೇಕಾದರೆ ಅದಕ್ಕೆ ಕಾರಣಭೂತನಾದವಳು ಎಂದರೆ ರೇಣುಕಾದೇವಿ. ಆ ಮಹಾತಾಯಿ ಲೋಕದಲ್ಲಿ ತಾನು ಅವತರಿಸಿ ಧರ್ಮೋದ್ಧಾರಕ್ಕೆ ಮತ್ತು ಹೆಣ್ಣು ಮಕ್ಕಳಿಗೆ ಆದರ್ಶ ಪುರುಷಳಾಗಿದ್ದಾಳೆ. ಚೆನ್ನಾ ಎಂಟರ್ಪ್ರೈಸಸ್ನವರು ರಾಘಂ ಧ್ವನಿ ಮುದ್ರಣದಲ್ಲಿ ಅರ್ಪಿಸುವ ರೇಣುಕಾದೇವಿ ಮಹಾತ್ಮೆ ಅಥವಾ ಪರಶುರಾಮ ಚರಿತ್ರೆ ಎಲ್ಲ ಅರ್ಥವನ್ನೊಳಗೊಂಡ ಈ ರೇಣುಕಾದೇವಿ ಮಹಾತ್ಮೆ ಕಥೆಯನ್ನು ಸ್ವಲ್ಪ ಕಾಲ ನಾವು ಕೇಳಿ ಆ ದೈವಾನುಗ್ರಹಕ್ಕೆ ಪಾತ್ರರಾಗೋಣ ಎಂದಾಗ ಕಥಾ ಪ್ರಾರಂಭದಲ್ಲಿ ದೊಡ್ಡವರು ಮೆರವಪುರದೊಳಗೆ ಪಿರಿಯವನ್ನೇ

ಭೂಮಂಡಲದಲ್ಲಿ ರಕ್ಕಸರ ಹಾವಳಿ ಹೆಚ್ಚಾಗಿ ಅಭಿಮಾನ ಸುರೆಯಿಂದ ಪ್ರಮತ್ತರಾಗಿರುವ ಕ್ಷತ್ರಿಯರು ಯಾಗ ಯಜ್ಞಾದಿಗಳನ್ನು ಮಾಡಬಹುದಾದ ಸಾಧು ಸಂತರನ್ನ ಬಹುವಿಧದಲ್ಲಿ ಕಾಡಲಾರಂಭಿಸಿದಾಗ ರಕ್ಕಸರ ಬಾಧೆಯನ್ನು ಸಹಿಸಲಾರದ ದೇವರ್ಕಳು ಮತ್ತು ಸಾಧು ಸಂತರೆಲ್ಲರೂ ಬಂದು ಮಹಾನುಭಾವನಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ದೇವಾದಿದೇವ ಶ್ರೀ ಲಕ್ಷ್ಮೀಪತೆ, ನಮ್ಮನ್ನು ಕಾಪಾಡುವ ಭಾರ ನಿನ್ನದು, ನೀನಲ್ಲದೆ ನಮ್ಮನ್ನು ಯಾರು ಕಾಪಾಡುವರು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ದೇವ

ದೇವತೆಗಳೆಲ್ಲರೂ ಪ್ರಾರ್ಥನೆಯನ್ನು ಮಾಡದಂತೆ ಪರಮಾತ್ಮ ಕಾಪಾಡು ನಮ್ಮನ್ನ, ಇವರ ಬಾಧೆಯಿಂದ ಬಿಡಿಸಿ ಕಾಪಾಡು. ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಅಯ್ಯ ನಾನು ಅವತರಿಸ್ತೇನೆ, ನಾನು ಅವತರಿಸುವುದಕ್ಕೋಸ್ಕರವಾಗಿ ಅದಿತಿ ದೇವತೆಯನ್ನು ಸಹ ಪ್ರಾರ್ಥಿಸಿಕೊಂಡಿದ್ದೇನೆ. ಆ ತಾಯಿಯು ಲೋಕದಲ್ಲಿ ಅವತರಿಸುತ್ತಾಳೆ, ನಾನು ಅವತರಿಸಿ ರಕ್ಕಸರನ್ನೆಲ್ಲ ಸಂಹಾರ ಮಾಡಿ ಮಧೋನ್ಮತ್ತರಾಗಿರತಕ್ಕಂಥ ಕ್ಷತ್ರಿಯರ ಕುಲವನ್ನೇ ನಾಶ ಮಾಡಿ ಎಲ್ಲ ವಿಧದ ಶಾಂತಿಯನ್ನು ನಿಮಗೆ ಉಂಟು ಮಾಡುತ್ತೇನೆ. ನಾನು ಅವತಾರ ಮಾಡುವ ಕಾಲವನ್ನು ಎದುರು ನೋಡುತ್ತೀರಿ. ಆ ತಾಯಿ ಅವತರಿಸುತ್ತಾಳೆ, ಮಹಾನುಭಾವಳಾಗಿರ್ತಕ್ಕಂಥ ಅದಿತಿಯು ಅವತರಿಸಿ ನನ್ನ ಜನ್ಮಕ್ಕೆ ಕಾರಣ ಆಗ್ತಾಳೆ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದರಂತೆ. ಕಾಲ ಕಳೆದಿದೆ, ಕಾಲ ಕಳೆಯುತ್ತಿದ್ದರೆ ಕನ್ಯಾ

ರೇಣುಕ ಅರಸನಲ್ಪ ವಿಧಾನದೆ ರೇಣುಕಾ ಜಲ್ಪ ವಿಧಾನದೆ. ಧರೆಯಲ್ಲಿ ಕನ್ಯಾಕುಬ್ಜ ದೇಶ, ಇಕ್ಷ್ವಾಕು ವಂಶದ ರೇಣುಕ ರಾಜ, ಆತನಿಗೆ ಮಕ್ಕಳಿಲ್ಲ ಎನ್ನುವತಕ್ಕಂಥ ಒಂದು ದುಃಖ. ಆ ಮಕ್ಕಳಿಲ್ಲ ಅನ್ನುವ ದುಃಖಕ್ಕೋಸ್ಕರವಾಗಿ ಬಹುವಿಧದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. ತನ್ನ ಹೆಂಡತಿಯಿಂದೊಳಗೂಡಿ ತಪಸ್ಸನ್ನು ಆಚರಿಸುತ್ತಿದ್ದನಂತೆ. ಪೂರ್ವಕಾಲದಲ್ಲಿ ಮಕ್ಕಳಿಗಾಗಿ ಬಹುವಿಧದಲ್ಲಿ ಪರಿತಪಿಸುತ್ತಿದ್ದರು ತಂದೆ ತಾಯಿಗಳು. ದೇವಸ್ಥಾನಗಳನ್ನು ಕಟ್ಟಿಸುತ್ತಿದ್ದರು, ಯಾತ್ರೆಗಳನ್ನೆಲ್ಲ ಮಾಡುತ್ತಿದ್ದರು. ಯಾವ ಕಥೆ ತೆಗೆದುಕೊಂಡರೂ ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಕಥೆ ಹೆಚ್ಚಾಗಿ ಬರ್ತಿತ್ತು. ಈಗಿನ ಕಾಲದ ಕಥೆಯಲ್ಲಿ ಆ ಮಾತು ಬರೋಲ್ಲ. ದೇವರು ನಮ್ಮ ದೇಶದಲ್ಲಿ ಮಕ್ಕಳ ಕೊರತೆಯನ್ನು ನೀಗಿಸಿದ್ದಾನೆ. ಅಂತೂ ಈ ರೇಣುಕ ರಾಜ ಬಹುವಿಧದಲ್ಲಿ ಪಾರ್ವತಿ ಪರಮೇಶ್ವರಿ ಇವರನ್ನು ಕುರಿತು ತಪಸ್ಸನ್ನು ಆಚರಿಸಿದಾಗ ಇವರ ತಪಸ್ಸಿಗೆ ಮೆಚ್ಚಿರತಕ್ಕಂಥ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳುತ್ತಿದ್ದಾನೆ, ಅಯ್ಯ ಅರಸ, ಮಕ್ಕಳ ಭಾಗ್ಯವನ್ನು ಅಪೇಕ್ಷಿಸುತ್ತಿರುವ ನಿನಗೆ ಆ ಭಾಗ್ಯ ದೊರಕಲಿದೆ. ಆದರೆ ಇದಕ್ಕಾಗಿ ನೀನೊಂದು ಶಕ್ತಿ ಶಾಂತಿ ಯಜ್ಞವನ್ನು ಮಾಡು, ಆ ಶಕ್ತಿ ಶಾಂತಿ ಯಜ್ಞದಿಂದಾಗಿ ಮಕ್ಕಳ ಭಾಗ್ಯವನ್ನು ಪಡೆಯುತ್ತೀಯ. ಆದೇಶವನ್ನು ಹೊತ್ತ ಅರಸ ಯಜ್ಞಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾನೆ. ಧಗ ಧಗ ಧಗನ ಉರಿಯುವ ಆ ಜ್ವಾಲೆಯಲ್ಲಿ ಧಳ ಧಳ ಧಳನೆ ತುಪ್ಪವನ್ನು ಸುರಿಯುತ್ತ, ಬೇಡಿದವರಿಗಿಲ್ಲ ಎನ್ನದೆ ದಾನ ಧರ್ಮಗಳನ್ನು ನೀಡುತ್ತಾ ಮಹಾನುಭಾವನಾದ ಆ ರೇಣುಕ ರಾಜ ಶಕ್ತಿ ಶಾಂತಿ ಯಜ್ಞವನ್ನು ಮಾಡುತ್ತಿರುವಾಗ ಆ ಶಕ್ತಿ ಶಾಂತಿ ಯಜ್ಞದಲ್ಲಿ ಪ್ರತ್ಯಕ್ಷಳಾದಳಂತೆ.

ಶಕ್ತಿ ಶಾಂತಿ ಯಜ್ಞದಲ್ಲಿ ಪ್ರತ್ಯಕ್ಷಳಾಗಿರತಕ್ಕಂಥ ದೇವಿ, ತಾನು ಆಶೀರ್ವಾದವನ್ನು ಮಾಡಿ ಶಿಶುವಾಗಿ ತಾನು ಅವರ ಕೈ ಸೇರಿದಳಂತೆ. ಧರೆಯೊಳಗೆ ತಾನು ಅಯೋನಿಜಳಾಗಿ ಅವತರಿಸಬೇಕೆಂದು ಶಿವನನ್ನು ವರಬೇಡಿದ್ದ ಈ ತಾಯಿ ಅವತರಿಸಿದಳು ಶಿಶುವಾಗಿ. ಏನು ಆನಂದ! ಆ ಮಕ್ಕಳಿಲ್ಲದವರ ಮನೆಯಲ್ಲಿ ದೊರೆತ ಆ ಮಗುವಿನ ಆನಂದ ಹೇಳತೀರದು. ಆ ಮಗುವಿಗೆ ನಾಮಕರಣವನ್ನು ಮಾಡುವಾಗ ಎಲ್ಲರೂ ಹೇಳಿದರಂತೆ, ರೇಣುಕರಾಜನ ಪುತ್ರಿಯಾದ್ದರಿಂದ ರೇಣುಕಾದೇವಿ, ರೇಣುಕಾದೇವಿ ಹ್ಯಾಕ್ ಕಾಣ್ತಿದ್ದಾಳ ಎಮ್ಮ ಎಂದರೆ, ತ್ರಿಮೂರ್ತಿಗಳನ್ನು ಸರ್ವದಾ ಸೇವೆಯನ್ನು ಮಾಡುವ ಅವರ ಪತ್ನಿಯರಾದ ಲಕ್ಷ್ಮೀ ಪಾರ್ವತಿ ಸರಸ್ವತಿಯರು ಅವರೆಲ್ಲರ ರೂಪ ಏಕವಾಗಿ ಧರೆಯೊಳಗೆ ಅವತರಿಸಿದೆಯೋ ಎನ್ನುವಂತಹ ರೂಪದಲ್ಲಿ ಕಂಗೊಳಿಸುತ್ತಿದ್ದಾಳೆ ಆ ಮಹಾನುಭಾವಳಾದ ರೇಣುಕಾದೇವಿ. ಬೆಳೆಯುತ್ತಿದ್ದಾಳ ಎಮ್ಮ, ದಿನ ಒಂದು, ಮಾಸ ಒಂದು, ವರುಷ ಒಂದು, ಎರಡು ಮೂರ್ ನಾಲ್ಕು ಕಳೆಯುತ್ತಿದೆ. ಒಂದು ದಿನವಾಯಿತು, ಒಂದು ವಾರವಾಯಿತು, ಒಂದು ತಿಂಗಳಾಯಿತು, ಒಂದು ವರ್ಷವಾಯಿತು, ಮಗು ಬೆಳೆಯುತ್ತಿದ್ದಾಳೆ. ಬೆಳೆಯುತ್ತಾ ಗುರುಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದರೆ ಆ ಗುರುಗಳೇ ಆ ವಿದ್ಯೆಯನ್ನು ಹೇಳಿಕೊಡುವಾಗ ತಾವೇ ಹೆದರುವ ತರದಲ್ಲಿ ಈ ಎಮ್ಮನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕಂಡು ಬೆದರಿತಾವು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರಂತೆ. ಕಾರಣ, ಆಕೆ ಅವತಾರಳು. ಆ ದೇವಿಯು ಅವತಾರಳಾದ್ದರಿಂದ ತಾನು ಲೋಕವನ್ನು ಉದ್ಧಾರ ಮಾಡಲು ಅವತರಿಸಿರುವುದರಿಂದ ಗುರುಗಳೇ ಕಂಡು ಭಯಪಡುವಂತಿದೆ. ಆಗಿನ ಕಾಲದಲ್ಲಿ ಗುರುಗಳನ್ನು ಕಂಡರೆ ಶಿಷ್ಯರು ಭಯಪಡುತ್ತಿದ್ದರು. ಮೇಷ್ಟ್ರು ಅಂದರೆ ಹುಡುಗರೆಲ್ಲ ಗಡಗಡಗಡ ನಡುಗುತ್ತಿದ್ದರು. ಈಗ ಹುಡುಗರು ಅಂದರೆ ಮೇಷ್ಟ್ರೆಲ್ಲ ಗಡಗಡಗಡಗಡ ಅಂತ ನಡುಗೋ ಹಾಗಾಗಿದೆ ಕಾಲ. ಅದರ ಬಗ್ಗೆ ಹೆಚ್ಚಿಗೆ ಹೇಳಿದರೆ ಕೆಲವರ ಮನಸ್ಸಿಗಾದರೂ ನೋವಾಗಬಹುದೇನೋ ಏನೋ. ಈಗ ಇಷ್ಟು ಮಾತ್ರ ಹೇಳೋಣ. ವಿದ್ಯಾವಂತಳಾಗಿರ್ತಕ್ಕಂಥ ರೇಣುಕಾದೇವಿ ಹಿರಿಯಳಾಗುತ್ತಿದ್ದರೆ ತಂದೆಗೆ ಬಂತಂತೆ, ಇಂಥ ರೂಪವತಿಯಾಗಿರ್ತಕ್ಕಂಥ ನನ್ನ ಮಗಳನ್ನು ಸರ್ವ ವಿಧದಲ್ಲಿಯೂ ಕೂಡ ಎಲ್ಲರಿಗೂ ಹಿರಿಯಳೆನಿಸಿಕೊಳ್ಳಬಹುದಾದ ಈ ನನ್ನ ಮಗಳನ್ನು ಯಾರು ಕೊಟ್ಟು ಮದುವೆ ಮಾಡೋದು? ಪರಮಾತ್ಮ ನೀನೇ ಮಾರ್ಗ ತೋರಬೇಕು. ಇಲ್ಲಿ ಪರಮೇಶ್ವರನೇ ಅವತಾರವಾಗಬೇಕು. ಕಾರಣ, ಲೋಕ ಉದ್ಧಾರ ಮಾಡಲು ಹರಿ ಅವತಾರವಾಗಬೇಕಾದರೆ ಆ ಹರಿಯನ್ನು ಮಗನನ್ನಾಗಿ ಪಡೆದುಕೊಳ್ಳುವ ಯೋಗ್ಯತೆ ಉಳ್ಳವರು ಬರಬೇಕಾಗಿದೆಯಲ್ಲ. ಎಂದರೆ ಇಲ್ಲೇನಾಗಿದೆ, ಲೋಕದಲ್ಲಿ ಎಲ್ಲರೂ ಅರಿಯುವಂತೆ ಗಾದಿಯ ರಾಜ ಅವನ ಹೆಂಡತಿ ಪೌರಕುತ್ಸು ಇವರು ಬಹುವಿಧದಲ್ಲಿ ಮಕ್ಕಳಿಲ್ಲದೆ ಅನೇಕ ವರಗಳನ್ನು ಪಡೆದು ಆ ವರಪ್ರಭಾವದಿಂದ ಅವತರಿಸಿರ್ತಕ್ಕಂಥ ಅವಳು ಮಗಳು ಸತ್ಯವತಿ. ಆ ಸತ್ಯವತಿ ಮಹಾರೂಪವತಿ. ಆ ಸತ್ಯವತಿಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವಾಗ ಚವನ ಭಾರ್ಗವ ಭೃಗುಮುನಿ ಇವರ ಮಗ ರುಚಿಕ. ಈ ರುಚಿಕ ಮಹಾಋಷಿ ಮಹಾರೂಪವಂತನು ಮಹಾ ತೇಜಸ್ವಿಯೂ ಆಗಿದ್ದನಂತೆ. ಈ ಮಹಾನುಭಾವನಾದ ರುಚಿಕನಿಗೆ ತಮ್ಮ ಮಗಳಾಗಿರ್ತಕ್ಕಂಥ ಸತ್ಯವತಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಸತ್ಯವತಿಯು ತನ್ನೆಲ್ಲ ರಾಜಸುಖ ಭೋಗಗಳನ್ನು ಮರೆತು ಪತಿಯ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಾಳೆ. ಆದರೆ ತಂದೆಗೊಂದು ದುಃಖ ಬಂತು, ಇದ್ದವಳು ಒಬ್ಬಳೇ ಒಬ್ಬಳು ಮಗಳನ್ನು ಕೊಟ್ಟು ಮದುವೆ ಮಾಡಿದವಲ್ಲ, ಮನೆಯಲ್ಲಿ ಮಕ್ಕಳಿಲ್ಲ ಎಂದಾಗ ಆ ಪೌರಕುತ್ಸು ಅಂದರೆ ಸತ್ಯವತಿಯ ತಾಯಿ ಮಗಳಿಗೆ ಬಂದು ಹೇಳ್ತಾಳೆ, ಅಮ್ಮ ನಿನ್ನ ಗಂಡ ಮಹಾತಪಸ್ವಿ, ಇಚ್ಛಾ ಮಾತ್ರದಿಂದ ಏನು ಬೇಕಾದರೂ ಮಾಡಬಲ್ಲ, ನನ್ನದೊಂದು ವರವನ್ನು ಕೇಳಮ್ಮ. ಏನಮ್ಮ? ನಿನ್ನ ಗಂಡನಿಗೆ ಹೇಳಿ ನನಗೂ ಮಕ್ಕಳಾಗುವಂತ ಆಶೀರ್ವಾದ ಮಾಡಿಸಿ. ಆಕೆ ಬಂದಿದ್ದಾಳೆ, ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿದ್ದಾಳೆ. ಸ್ವಾಮಿ. ಏನು ದೇವಿ? ಏನೂ ಇಲ್ಲ ಸ್ವಾಮಿ, ಮಕ್ಕಳಿಲ್ಲದೆ ನನ್ನ ತಾಯಿ ಬಹಳವಾಗಿ ಪರಿತಪಿಸುತ್ತಿದ್ದಾಳೆ. ಇದ್ದ ಒಬ್ಬ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಿ ಅವರ ಮನೆ ಬರಿದಾಗಿದೆ, ಅನುಗ್ರಹವನ್ನು ಮಾಡಿ. ಏನಾಗಬೇಕು? ಏನೂ ಇಲ್ಲ,

ಮಕ್ಕಳಾಗುವಂತೆ ಆಶೀರ್ವಾದ ಮಾಡಿ. ಗಂಡ ಹೇಳಿದ ಅಷ್ಟೇ ತಾನೇ, ತಥಾಸ್ತು. ಸತ್ಯವತಿ ಮತ್ತೆ ಅಲ್ಲೇ ನಿಂತಿದ್ಲು. ಏಕೆ ದೇವಿ ನಿಂತಿದ್ದೀಯಾ? ಸ್ವಾಮಿ, ಏನು ಇಲ್ಲ, ಹೇಗೂ ನಮ್ಮ ತಾಯಿಗೆ ಮಕ್ಕಳಾಗುವಂತ ಅನುಗ್ರಹ ಮಾಡಿದ್ರಿ, ಆದರೆ ನನ್ನ ಮನೆಯಲ್ಲೂ ಯಾವ ಮಕ್ಕಳಿಲ್ವಲ್ರಿ. ಮಕ್ಕಳಿದ್ದರೆ ಮನೆ ಚಂದ, ಮಕ್ಕಳಾಡುವ ಮಾತು ಚಂದ, ನಕ್ಕ ರುಚಿಕ, ಅಷ್ಟೇ ತಾನೇ. ಆಯಿತು ಬಿಡು, ನಿನಗೂ ಪುತ್ರ ಸಂತಾನವಾಗುವಂತ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ತನ್ನ ತಪ ಪ್ರಭಾವದಿಂದ ಮಂತ್ರಾನ್ನವನ್ನು ನಿರ್ಮಿತ ಮಾಡಿ ಹೆಂಡತಿಗೆ ಕರೆದು ಹೇಳಿದನಂತೆ. ಇದ ನೋಡು, ಇದು ನಿನಗಾಗಿ, ಈ ಪಾರ್ಶ್ವದಲ್ಲಿರುವುದು ನಿನ್ನ ತಾಯಿಗಾಗಿ. ನಾನು ಈ ಮಂತ್ರಾನ್ನವನ್ನು ಸಿದ್ಧ ಮಾಡಿದ್ದೇನೆ, ಸ್ವೀಕಾರ ಮಾಡಿ. ಮಗಳೋಡಿ ಬಂದು ತಾಯಿಗೆ ಹೇಳಿದ್ಲಂತೆ, ಅಪ್ಪ, ಅಮ್ಮ ಎಲ್ಲಿ ನೋಡಮ್ಮ, ಇಲ್ಲಿದ್ದಾಳೆ. ಅಮ್ಮ, ಏನಮ್ಮ, ನನ್ನ ಪತಿಯನ್ನ ನಾನು ಒಪ್ಪಿಸಿ ಮಂತ್ರಾನ್ನವನ್ನು ಸಿದ್ಧ ಮಾಡಿದ್ದೇನೆ, ಬಾ ಅಮ್ಮ. ತಾಯಿ ಬಂದಿದ್ದಾಳೆ. ತಾಯಿ ಬಂದು ಇವರಿರುವರು ಹೋಗಿ ನದಿಯ ತೀರದಲ್ಲಿ ಸ್ನಾನ ಮಾಡಿ ಬಂದಾಗ ಈ ಪ್ರಸಾದವನ್ನು ಸ್ವೀಕರಿಸುವಾಗ ದೈವೀಕ ವಿಚಿತ್ರ ಸಂಗತಿ. ಆ ಪ್ರಸಾದವನ್ನು ಸ್ವೀಕರಿಸುವ ಸಮಯದಲ್ಲಿ ಸತ್ಯವತಿಯು ತಾನು ತೆಗೆದುಕೊಳ್ಳಬೇಕಾದ ಪ್ರಸಾದವನ್ನು ಅವರ ತಾಯಿಯಾದ ಪೌರಕುತ್ಸು ತೆಗೆದುಕೊಂಡಿದ್ದಾಳೆ. ಮಗಳಿಗೆ ಹೋಗಬೇಕಾದ ಪ್ರಸಾದ ತಾಯಿಗೂ, ತಾಯಿ ಸೇವಿಸಬೇಕಾದ ಪ್ರಸಾದ ಮಗಳಿಗೂ ತಾನು ಸೇರಿದೆಯಂತೆ. ಇಬ್ಬರೂ ಪ್ರಸಾದವನ್ನು ಸ್ವೀಕರಿಸಿದರು. ಹಿಂತಿರುಗಿ ಸ್ವಲ್ಪ ಕಾಲವಾಗುವುದರೊಳಗಾಗಿ ಸತ್ಯವತಿ ಗರ್ಭವತಿಯಾಗಿದ್ದಾಳೆ. ಸತ್ಯವತಿ ಗರ್ಭವತಿಯಾದರೆ ಆಕೆಯ ಮನಸ್ಸು ಸರ್ವದಾ ಯುದ್ಧವನ್ನು ಮತ್ತು ಬಹು ಕಠಿಣವಾದ ವಾರ್ತನೆಗಳನ್ನು ಮತ್ತು ಇತ್ಯಾದಿಗಳನ್ನೇ ಅಪೇಕ್ಷೆ ಪಡುತ್ತಿದೆ. ಗಂಡ ನೋಡಿದ, ದೇವಿ ಇದೇನಿದು, ನೀನು ಕಲಹಪ್ರಿಯಳಾಗ್ತಾ ಇದ್ದೀಯ. ಯಾವಾಗಲೂ ಶಾಂತಿಪ್ರಿಯಳಾಗಿದ್ದವಳು ಕಲಹಪ್ರಿಯಳಾಗ್ತಿದ್ದೇಳ ಕಾರಣವೇನು? ದೇವ, ನನಗೆ ಅರಿವಾಗ್ತಿಲ್ಲ ಕಣ್ರಿ, ಏಕೋ ಮನಸ್ಸಿನಲ್ಲಿ ಯಾರನ್ನಾದರೂ ಕಂಡರೆ ಅವರೊಡನೆ ಜಗಳವಾಡೋಣ, ಅವರನ್ನು ನಿಂದಿಸೋಣ ಅನ್ನೋ ಸಿಟ್ಟು ಬರುತ್ತೆ, ಮಾತಿಗೆ ಮಾತು ಕೋಪ ಬರುತ್ತೆ, ಹೀಗೆ ಹೆಚ್ಚುತ್ತಾ ಇದೆಯಲ್ಲ. ರುಚಿಕಾ ಕಣ್ಣನ್ನು ಮುಚ್ಚಿ ಓಂ ನಮ ಶಿವಾಯ ಎಂದು ಯೋಚಿಸಿದ. ಆಹಾ, ಅನರ್ಥವಾಗಿ ಹೋಯ್ತು ದೇವಿ. ನಿಮ್ಮ ತಾಯಿ ರಾಜ್ಯವಾಳುವ ಆ ರಾಜನ ಮಡದಿಯಾದ್ದರಿಂದ ನಾಡಾಳಬಹುದಾದಂಥ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ಕೋಪಿಷ್ಠನು, ಛಲಗಾರನು, ಬಲವಂತನೂ ಆಗಿರುವ ಒಬ್ಬ ಕುಮಾರನು ಅವತರಿಸಲಿ ಎಂದು ನಿಮ್ಮ ತಾಯಿಗೆ ಆಶೀರ್ವಾದ ಮಾಡಿ ನಿನ್ನ ಗರ್ಭದಲ್ಲಿ ನೇಮನಿಷ್ಠನು, ಶಾಂತಿಪ್ರಿಯನು, ಸರ್ವದಾ ದೈವ ಭಕ್ತನು, ಲೋಕಹಿತ ಕಾರಣಕರ್ತನಾದ ಮಗನಾಗಬೇಕು ಎಂಬುದಾಗಿ ನಾನು ಭಾವಿಸಿದ್ದೆ ಕಣೆ. ಆದರೆ ಈ ದೈವೀಕ ವಿಚಿತ್ರ, ತಾಯಿಗೆ ನಿನ್ನ ಪ್ರಸಾದ, ನಿನಗೆ ಆ ತಾಯಿ ಪ್ರಸಾದ ಸೇರಿದೆ, ಏನು ಮಾಡಲಿ? ಥಟ್ಟನೆ ಪಾದ ಹಿಡಿದಳಂತೆ ಸತ್ಯವತಿ. ಹಾಗಾಗಬಾರದು ಸ್ವಾಮಿ, ಹಾಗಾಗಬಾರದು. ನನ್ನ ಉದರದಲ್ಲಿ ಜನಿಸಿದಂಥ ಕುಮಾರ ಲೋಕದಲ್ಲಿ ಅಪ್ರಿಯನಾಗಬಾರದು, ಸಾಧು ಸಂತರಿಂದ ದೂಷಿತನಾಗಬಾರದು. ದಯಮಾಡಿ ನನ್ನನ್ನು ಕಾಪಾಡಿ. ರುಚಿಕ ಮಹರ್ಷಿ ಕ್ಷಣಕಾಲ ಯೋಚನೆಯನ್ನು ಮಾಡಿ ತನ್ನ ತಪ ಪ್ರಭಾವವನ್ನೆಲ್ಲವನ್ನು ಧಾರೆಯರೆದು ಚಿಂತಿಸಬೇಡ. ಆ ಗುಣಗಳು ಸ್ವಲ್ಪ ಮಟ್ಟಿಗಿದ್ದರೂ ಸಹ ಲೋಕವಿಖ್ಯಾತನು, ಮಹಾತಪಸ್ವಿಯು, ಪರಮೇಶ್ವರನ ಅಂಶದಿಂದಲೇ ತಾನೇ ಶಿವನೇನೋ ಎನ್ನುವ ರೀತಿಯಲ್ಲಿ ಕುಮಾರ ಅವತಾರವಾಗ್ತಾನೆ. ಆಶೀರ್ವಾದ ಮಾಡಿದರು. ಕಾಲ ಕಳೆದಿದೆ, ಕಳೆಯಿತು ಕಾಲ, ಹೊರನ ವರ ಬಲದಿ ಧರೆಗೆ ಸಂತಸ

ಕಳೆದಿದೆ. ನವ ಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಮಹಾನುಭಾವಳಾಗಿರತಕ್ಕಂಥ ಸತ್ಯವತಿಯ ಗರ್ಭಾಂಬುದಿಯಲ್ಲಿ ಅಗ್ನಿಯೋಪಾದಿಯಲ್ಲಿ ಧಗಧಗನೆ ಜ್ವಲಿಸುತ್ತಿದೆಯೋ ಎನ್ನುವ ತೇಜಸ್ಸಿನಿಂದ ರುದ್ರಾಂಶವೇ ಒಂದು ಗಂಡು ಮಗುವಾಗಿ ಅವತರಿಸಿದೆ. ಏನು ಆಶ್ರಮದಲ್ಲಿ ಆನಂದವೋ ಆನಂದ, ಆನಂದವೋ ಆನಂದ, ಗಂಡು ಮಗು. ಇನ್ಯಾರ ಮನೆಯಲ್ಲಾದರಾಗಿದ್ದರೆ ಲಾಡು, ಚಿರೋಟಿ, ಫೇಣಿ, ಬರ್ಪಿ, ದೂದ್ಪಡ ಎಲ್ಲ ಹಂಚುತ್ತಿದ್ದರು. ಅವರು ಆಶ್ರಮವಾಸಿಗಳಾದ್ದರಿಂದ ವಿಧ ವಿಧವಾದ ಹಣ್ಣು ಹಂಪಲಗಳನ್ನೆಲ್ಲವನ್ನು ತಂದರು, ರಸಾಯನವನ್ನು ಮಾಡಿ ಉಂಡರು. ಆ ಮಗುವಿಗೆ ನಾಮಕರಣ ಶಾಸ್ತ್ರವನ್ನು ಮಾಡಲು ಬಂದರು. ನಮ್ಮಲ್ಲಿ ನಾಮಕರಣ ಶಾಸ್ತ್ರ ಎಂದರೆ ಬಹು ವಿಶೇಷವಾಗಿರುತ್ತೆ, ಕೆಲವರಲ್ಲಿ ಇಲ್ಲ. ಪೂರ್ವದಲ್ಲಿ ಮಕ್ಕಳು ಅವತರಿಸಿದರೆ ಸಂತೋಷ, ಈಗ ನವೀನ ಕಾಲವಾದ್ದರಿಂದ ಯಾರಾದರೂ ಸ್ನೇಹಿತರು ಸಿಕ್ಕಿದರೆ ಅವನ್ನು ಕರೆದ ಕೂಡಲೇ ಹೇಳ್ತಾರೆ ಗುಡ್ ನ್ಯೂಸ್ ಅಂತ. ಅವನು ಕೈ ಹಿಡ್ಕೊಳ್ತಾನೆ, ಈತನು ಕೈ ಹಿಡ್ಕೊಳ್ತಾನೆ. ಏನೋ ಗುಡ್ ನ್ಯೂಸ್, ನನಗೊಂದು ಗಂಡು ಮಗುವಾಗಿದೆ ಅಂದರೆ ಎದುರಿಗಿರೋನು ಹೌದಾ ಅಂತ ಕೈ ಕುಲುಕಿದ್ರೆ ಅಲ್ಲೇ ಲಾಡು ಚಿರೋಟಿ ಎಲ್ಲ ಮುಗಿದ ಹಾಗೆ. ಈ ಸಂತೆಪೇಟೆಯಲ್ಲಿ ಒಬ್ಬ ಕೂಲಿ ಮಾಡ್ತಿದ್ದ, ಅವನಿಗೆ ಅಪರೂಪಕ್ಕೊಂದು

ಮಾತಾಡಬೇಡ ಯಾಕೆ ಕೊಡಿಸು, ಇವನು ಕೇಳೋವರೆಗೂ ಕೇಳಿ ಆಮೇಲೆ ಹೇಳಿದ, ಸ್ವಾಮಿ ನಾಳೆ ಭಾನುವಾರ ನೀವೆಲ್ಲ ನಮ್ಮ ಮನೆಗೆ ಬಂದುಬಿಡಿ, ಯಾರ್ಯಾರಿಗೇನು ಬೇಕು ಎಲ್ಲ ತಂದು ಕೊಟ್ಬಿಡ್ತೀನಿ. ಭಾನುವಾರ ಬಂತು, ಈ ದೊಡ್ಡ ದೊಡ್ಡವರೆಲ್ಲ ಬಂದರು, ಈ ಕೂಲಿ ಹೊರನೊಂದು ಜಮಖಾನ ಹಾಸಿ ಎಲ್ಲರನ್ನು ಕೂರಿಸಿ ಒಂದು ಪೇಪರು ಪೆನ್ಸಿಲ್ ತಗೊಂಡು, ಸ್ವಾಮಿ ನಿಮಗೇನು ಬೇಕು, ನನಗೆ ಲಾಡು ನಿಮಗೆ, ಚಿರೋಟಿ ನಿಮಗೆ, ಮೈಸೂರು ಪಾಕು ಎಲ್ಲ ಬರ್ಕೊಂಡ ಸ್ವಾಮಿ ಒಂದು 5 ನಿಮಿಷ ಕೂತ್ಕೊಳ್ಳಿ, ಬೆಣ್ಣೆ ಕಾಯಿಸಿ ತುಪ್ಪ ತರ್ತೀನಿ ಅಂತ ಒಳಗಡೆ ಹೋಗಿದ್ದು ಒಂದು ಗೋಣಿ ಚೀಲ ತಂದ. ಆ ಬಂದಿದ್ದರಲ್ಲೊಬ್ಬ ಕೇಳಿದಲೆ, ಏನು ಗೋಣಿ ಚೀಲ ತುಂಬ ತರ್ತೀಯ? ಸ್ವಾಮಿ 1 ನಿಮಿಷ ಕೂತ್ಕೊಳ್ಳಿ ಬಂದೆ, ನೀವು ಯಾಕೆ ಭಯಪಡ್ತೀರಾ ಅಂತ ಹೊರಗಡೆಗೆ ಬಂದ. ಈ ಬಂದಿದ್ದ ಶ್ರೀಮಂತರೆಲ್ಲ ಹೊಸ ಹೊಸ ಬೂಡ್ಸು ಚೊಪ್ಪಲಿ ಹಾಕೊಂಬಂದಿದ್ರು, ಅದನ್ನೆಲ್ಲ ತೆಗೆದು ಚೀಲದಲ್ಲಿ ತುರ್ಕೊಂಡ, ಚೀಲ ಹೆಗಲ ಮೇಲೆ ಹಾಕ್ಕೊಂಡು ಮಾರ್ಕೆಟ್ಗೆ ಹೋಗಿ ಅದು ಎಷ್ಟಕ್ಕೆ ಹೋಯ್ತು ಅಷ್ಟಕ್ಕೆ ಮಾರಿಬಿಟ್ಟ. ಆ ದುಡ್ಡಿನಲ್ಲಿ ಯಾರ್ಯಾರು ಏನೇನು ತಿಂಡಿ ಕೇಳಿದ್ರೆಲ್ಲ ಪಟ್ಟಣ ಕಟ್ಸ್ಕೊಂಬಂದ, ಎಲ್ಲರ ಕೈಗೂ ಒಂದೊಂದು ಪಟ್ಟಣ ಕೊಟ್ಟ. ತಿನ್ನಿ ಸ್ವಾಮಿ, ಭಾಳ ದಿವಸದಿಂದ ಸತಾಯಿಸ್ತಾ ಇದ್ರಿ, ದೇವರು ನನಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ, ತಗೊಳ್ಳಿ ಸ್ವಾಮಿ ತಿನ್ನಿ. ಒಬ್ಬ ಪಟ್ಟಣ ಬಿಚ್ಚಿದ, ಅದರಲ್ಲಿ ಮೈಸೂರು ಪಾಕಿತ್ತು, ಒಂದು ಚೂರು ಮುರಿದು ಬಾಯಿಗೆ ಹಾಕಿದ. ಆಹಾಹಾ ಅಯ್ಯ, ನಾನು ಎಷ್ಟೋ ಸಲ ಮೈಸೂರು ಪಾಕ್ ತಿಂದಿದ್ದೀನಿ, ಆದರೆ ಇಷ್ಟೊಂದು ರುಚಿಯಾಗಿ ಯಾವತ್ತೂ ಇರಲಿಲ್ಲ ಕಣೋ, ಇದು ಇಷ್ಟೊಂದು ರುಚಿಯಾಗಿರಬೇಕಾದ್ರೆ ನಿನ್ನ ಮನಸ್ಸೇ ಕಾರಣ ಅಂದ. ಅದಕ್ಕೆ ಆ ಕೂಲಿ ಹೊರವನಂದ, ಸ್ವಾಮಿ ನಂದೇನಿದೆ ಎಲ್ಲ ನಿಮ್ಮ ಅಕ್ಕಡ. ಅವ್ರು ನೋಡಿದ್ರು, ಚೇಚೆ ಚೇಚೆ ನೋಡಿದೆನಯ್ಯ ಎಂಥ ದೊಡ್ಡ ಮನುಷ್ಯ, ಕೂಲಿ ಹೊರವನಾದ್ರೆ ಅವನು ಮನಸ್ಸು ನೋಡಪ್ಪ ನಿನ್ನ ದೊಡ್ಡ ಮನುಷ್ಯ ಕಾಣು, ಸ್ವಾಮಿ ನಂದೇನಿದೆ ಎಲ್ಲ ನಿಮ್ಮ ಅಕ್ಕಡ. ಅವ್ರಿಗೊಬ್ರಿಗೂ ಅರ್ಥವಾಗಲಿಲ್ಲ. ಅವರವ್ರು ಎಂತಾರೆ, ಅಯ್ಯ ಏನೋ ನಾವೇನೋ ಅನ್ಕೊಂಡಿದ್ವಿ ನಿಮ್ಮನ್ನ, ನೀನು ನಿಜವಾಗ್ಲೂ ದೊಡ್ಡ ಮನುಷ್ಯ ಕಾಣಯ್ಯ, ಸ್ವಾಮಿ ನಮ್ದೇನಿದೆ ಎಲ್ಲ ನಿಮ್ಮ ಅಕ್ಕಡ. ಅಯ್ಯ ನಾವು ಬರ್ತೀವಯ್ಯ, ದಯಮಾಡಿಸಿ ಸ್ವಾಮಿ. ಹೊರಗಡೆಗೆ ಬಂದು ನೋಡ್ತಾರೆ, ಒಬ್ಬರು ಚೊಪ್ಪಲಿನೂ ಇಲ್ಲ. ಅವ್ರವ್ರಿಗೆ ಹೋಗಿ ಕೊಡ್ತಾರೆ, ಒಬ್ಬ ಗಣಯ್ಯ ಇನ್ನೊಬ್ಬ ಕಣಯ್ಯ, ಮೂರನೇ ಒಂದಲ್ಲೇ ಏನು ಗೋಯ್ ಗೋಯ ಅಂತ ಕರೆದು ಕೇಳಯ್ಯ ಒಬ್ಬ. ಅಯ್ಯೋ ಕೂಲಿ ಹೊರನ್ ಬಂದ, ಏನು ಸ್ವಾಮಿ ಏನಯ್ಯ, ನಾವು ಬರೋವಾಗೆಲ್ಲ ಬುಡ್ಸು ಚೊಪ್ಪಲಿ ಎಲ್ಲ ಹಾಕೊಂಬಂದ್ವಿ, ಒಂದೂ ಇಲ್ವಲ್ಲ ಎಲ್ಲಯ್ಯ. ಅವನಂದ, ಸ್ವಾಮಿ ನೀವು ತಿಂದಿಲ್ವೇ? ಹ್ಞೂ ಅದೆಲ್ಲ ಅದೇ. ಏಯ್ ಏನಾದು ಸ್ವಾಮಿ, ಅದು ಮಾರಿದ್ದೇ ನೀವು ತಿಂದಿದ್ದು. ಅವರೆಲ್ಲ ಬಂದ, ಅದೇನಾ ನೀನು ಆಗಾಗ ಎಕಡ ಎಕಡ ಅಂದಿದ್ದು? ಹೌದು ಸ್ವಾಮಿ. ಆ ದೊಡ್ಡ ಮನುಷ್ಯ ಕಣಪ್ಪ, ಸಾಕಯ್ಯ ನೀನು ಸಾವಾಸ ಅಂತ ಹೇಳಿ ಹೊರಟೇ ಹೋದರು. ಕೇವಲ ಹಾಸ್ಯದ ನಿಮಿತ್ತವಾಗಿ ಹೇಳಬಹುದಾದ ಮಾತಷ್ಟೇ. ಮಕ್ಕಳ ಅವತಾರವಾಗುತ್ತೆ ಎಂದರೆ ಲೋಕದಲ್ಲಿ ಪರಮಾತ್ಮನ ಕರುಣೆಯಿಂದಲೇ. ಇಲ್ಲಿ ಅವತರಿಸಿದ್ದಾನೆ ಮಹಾನುಭಾವ, ಅಗ್ನಿ ಸ್ವರೂಪನಾಗಿ ಅವತರಿಸಿರುವ ಆ ಮಗುವಿಗೆ ನಾಮಕರಣ ಶಾಸ್ತ್ರಕ್ಕಾಗಿ ಎಲ್ಲರೂ ಸೇರಿದರು. ಏನಂತ ಹೇಳ್ತೀರಾ, ಏನು ಹೆಸರಿಡ್ತೀರಾ? ಝಗಿ ಝಗಿಪ, ಅಗ್ನಿ ರೂಪದಲ್ಲಿ ಅವತರಿಸಿ ಜಗದಾದಿ ದೇವ ಶಿವನಂತೆ ಕಾಂಬಗೀತ ಜಮದಗ್ನಿ, ಜಮದಗ್ನಿ ಎಂಬತಕ್ಕಂಥ ಹೆಸರನ್ನಿಟ್ಟಿದ್ದಾರಂತೆ. ಬೆಳೆಯುತ್ತಿದ್ದಾನೆ ಬಾಲಕ, ದೈವಾನುಗ್ರಹ ವಿಶೇಷದಿಂದ ಫಳಫಳ ಹೊಳೆಯುವ ನಯನಗಳಿಂದ, ಥಳಥಳ ಹೊಳೆಯುವ

ಬೆಳೆಯುತ್ತಿದ್ದಾನೆ ಎಂದರೆ ಪೂರ್ಣಿಮಾ ಚಂದ್ರನಂತೆ ಬೆಳೆಯುತ್ತಿದ್ದಾನೆ. ತಂದೆಯಾದ ಋಷಿಕ ಮಹರ್ಷಿಯ ಆಶೀರ್ವಾದ ಬಲದಿಂದ ಅನೇಕ ವಿದ್ಯಾ ಪಾರಂಗತನಾದ ಮಹಾ ತಪಸ್ವಿಯಾದ ಫಳಫಳನೆ ಹೊಳೆವ ನಯನಗಳಿಂದ ಜಗವೆಲ್ಲ ಕಂಡು ಬೆರಗಾಗುವ ತೆರದೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿ ಋಷಿಯು ತಾನು ಬೆಳೆದು ನಿಂತಿದ್ದಾನೆ. ಒಂದು ದಿನ ಇವರು ಭಾಗೀರಥಿಯ ತೀರದಲ್ಲಿ ಸ್ನಾನಾದಿಗಳನ್ನು ಮಾಡಿ ಬರಬೇಕು ಎಂಬತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರಂತೆ. ಅನೇಕ ಪುಣ್ಯ ನದಿಗಳಲ್ಲೆಲ್ಲ ಸ್ನಾನ ಮಾಡಿ ಬರುತ್ತಿರುವಾಗ ಈ ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿಯನ್ನು ಕಂಡು ದೇಶದ ಅರಸನೆಂದೆನಿಸಿದಂಥ ರೇಣುಕ ರಾಜ ತನ್ನ ಮಗಳಾಗಿರ್ತಕ್ಕಂಥ ರೇಣುಕಿಗೆ ತಕ್ಕ ವರನಿಲ್ಲವಲ್ಲ ಎಂದು ಹುಡುಕುತ್ತಿದ್ದವನು ದೂರದಿಂದ ಈ ರುಚಿಕನ ಮಗ ಬರುವುದನ್ನು ಆ ಜಮದಗ್ನಿಯನ್ನು ಕಂಡ. ಕಂಡೊಡನೆ ಬಂದಿದ್ದೆ ಕರಗಳನ್ನು ಜೋಡಿಸಿ ರುಚಿಕನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಸ್ವಾಮಿ, ನನ್ನ ಮಗಳಿಗೆ ತಕ್ಕ ವರನನ್ನು ಹುಡುಕಾಡಿ ಹುಡುಕಾಡಿ ಎಲ್ಲೂ ದೊರಕದ ಕಾರಣ ನಿಮ್ಮಲ್ಲಿ ಬೇಡುತ್ತಿದ್ದೇನೆ, ನನ್ನ ಮಗಳನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಿ. ರುಚಿಕ ಮಹರ್ಷಿ ಹೇಳಿದ, ಅಯ್ಯ, ಲೋಕವು ಏನಾದರೂ ಆಡಿಕೊಂಡಿತು, ಸನ್ಯಾಸಿಗಳ ಮನೆಗೆ ರಾಜಕುಮಾರಿ ಹೋದಲು ಅಂದಿದ್ದು, ಆದ್ದರಿಂದ ಈ ಅಪವಾದದಿಂದ ದೂರ ಆಗಬೇಕಾದರೆ ಒಂದು ಉಪಾಯ, ನೀನು ಸ್ವಯಂವರವನ್ನು ಏರ್ಪಡಿಸು, ಅದರಲ್ಲಿ ನಾವು ಬರ್ತೇವೆ, ಆಗ ನಿನ್ನ ಮಗಳು ಯಾರನ್ನು ಮೆಚ್ಚಿ ಪುಷ್ಪಹಾರ ಹಾಕುವಳೋ ಅವರನ್ನೇ ಆಕೆ ವಿವಾಹವಾಗಲಿ. ಅವರ ಅನುಮತಿಯನ್ನು ಪಡೆದು ಮಹಾನುಭಾವನಾಗಿರ್ತಕ್ಕಂಥ ರೇಣುಕ ಮಹಾರಾಜ ಹಿಂತಿರುಗಿ ಬಂದು ತನ್ನ ನಾಡಿನಲ್ಲಿ ಸ್ವಯಂವರವನ್ನು ಏರ್ಪಡಿಸುತ್ತಿದ್ದಾನೆ. ಸ್ವಯಂವರ ಮಂಟಪವು ನಿರ್ಮಿತ

ಸಮಾಗಮವಾಗಿದೆ. ರಾಜಾಧಿರಾಜರೆಲ್ಲರೂ ಬಂದು ಸೇರಲು ಅವಕಾಶವಾಗಿದೆ. ಅಂಗಕಳಿಂಗ ಕಾಶ್ಮೀರ ಕೊಂಕಣ ವಾಲವ ಸಿಂಧು ಕುರುಕ ಸೌರಾಷ್ಟ್ರ ಗುರುಜರ ಬರುವ ಎದುರ ಪ್ರದೇಶಗಳಿ ಮೊದಲಾದ 56 ದೇಶದ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ರೇಣುಕಾ ದೇವಿಯನ್ನು ವಿವಾಹವಾಗಬೇಕೆಂಬ ಚಪಲದಿಂದ ಎಲ್ಲರೂ ಬಂದು ಸೇರಿರುವಾಗ ರೇಣುಕರಾಜ ಪ್ರಾರ್ಥನೆಯನ್ನು ಮಾಡಿದರಂತೆ. ಅವರ ಪ್ರಾರ್ಥನೆಯ ಮೇರೆಗೆ ಮಹಾನುಭಾವರಾಗಿರತಕ್ಕಂಥ ರುಚಿಕ ಮತ್ತು ಜಮದಗ್ನಿಗಳು ಸಹ ಆ ಸಭಾಮಂಟಪಕ್ಕೆ ಆಗಮಿಸಿದ್ದಾರೆ. ಪುಷ್ಪಮಾಲಿಕೆಯನ್ನು ಹಿಡಿದು ಬರುತ್ತಿದ್ದಂಥ ರೇಣುಕಾದೇವಿ ದೂರದಿಂದ ಜಮದಗ್ನಿಯನ್ನು ಕಂಡು ತನ್ನನ್ನು ಉದ್ಧಾರ ಮಾಡಲು ಶಿವನು ತಾನು ಈ ರೀತಿ ಬಂದಿರುವುದೆಂಬುದನ್ನು ಅರಿತು ಕರದೊಳಗೆ ಪಿಡಿದಿರುವ ಪೂಮಾಲೆಯನ್ನು ತಂದು ಆತನ ಕೊರಳಿಗೆ ಹಾಕ್ತಿದ್ದಾಳಂತೆ. ಕರದಿ

ಪೂಮಾಲೆಯನ್ನು ಕೊರಳಿಗೆ ಹಾಕಿದ ಕೂಡಲೇ ದೇವಾನುದೇವತೆಗಳೆಲ್ಲ ಪೂಮಾಲೆಯನ್ನು ಕರೆದರಂತೆ, ಎಲ್ಲರೂ ಸಂತಸವನ್ನು ಪಡುತ್ತಿದ್ದಾರೆ. ಆದರೆ ಅಲ್ಲಿಗೆ ಬಂದಿದ್ದ ಕೆಲವು ಜನ ರಾಜರಿದ್ದರಂತೆ. ಏನಿದು ಅನ್ಯಾಯ? ರಾಜಾಧಿರಾಜರಾದ ನಮ್ಮನ್ನು ಕರೆಸಿ ನಮ್ಮ ಎದುರಿನಲ್ಲೇ ಒಬ್ಬ ಸನ್ಯಾಸಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ಈ ರೇಣುಕ. ಎಲ್ಲ ಯುದ್ಧಕ್ಕೆ, ಎಲ್ಲರೂ ಯುದ್ಧಕ್ಕೆ ಸಿದ್ಧರಾದಾಗ ರುಚಿಕನು ತನ್ನ ಮಗನ ಕಡೆಗೆ ತಿರುಗಿ, ಜಮದಗ್ನಿ, ಕೇವಲ ಇವರ ಅಪ್ರಯೋಜಕರು ನಾರಾಯಣ ಶಿವ ಎಂದು ಕಣ್ಮುಚ್ಚಿ ಕುಳಿತುಕೊಳ್ಳಬಹುದಾದವರು, ಇವರಿಂದೇನು ಆಗದು ಎಂದರಿತಿರುವ ಈ ಅರಸರಿಗೆ ವಿವೇಕವನ್ನು ಹೇಳಲು ಸಿದ್ಧರಾಗು. ಕರದಿ ಧರುವಂ ಪಿಡಿದು ಶರದಿಯಲ್ಲಿರಬಹುದಾದ ಅರಸರ ಶಿರವಂ ತರಿದು ಧರೆಯೊಳಗೆ ಅಪರಿಮಿತ ವೀರತ್ತಾನೆಂದು ತೋರಲಾಗ ಜಮದಗ್ನಿಯು ನಿಂತವರಾಗಿ ನಿಮಿಷಾರ್ಧದೊಳಗಾಗಿ ಬಂದಿದ್ದ ಅನಿತ ಅರಸರನ್ನೆಲ್ಲ ಧ್ವಂಸ ಮಾಡಿದನಂತೆ. ಮತ್ತೆ ಕೆಲವರೆಲ್ಲರೂ ಬಂದು ಶರಣಾಗತರಾಗಿದ್ದಾರೆ. ಆಗ ತಂದೆಯಾದ ರೇಣುಕರಾಜನು ಮಗಳನ್ನು ಕೊಟ್ಟು ಮದುವೆ ಮಾಡಿ ಸಕಲ ವಿಧವಾದ ಸುಖಭೋಗಗಳಿಂದ ಬಾಳುವುದಕ್ಕಾಗಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಅರಸುತನವನ್ನೇ ಅಳಿಯನಿಗೆ ದಾನ ಮಾಡಿದ್ದಾನೆ. ಆದರೆ ಸರ್ವದಾ ತಪಸ್ಸನ್ನೇ ಮುಖ್ಯವಾಗಿ ಭಾವಿಸಿಕೊಂಡಿರಬಹುದಾದಂಥ ಜಮದಗ್ನಿ ಋಷಿಯು ತನ್ನಾಶ್ರಮಕ್ಕೆ ಹಿಂತಿರುಗಿ ಬಂದನಂತೆ. ಆಶ್ರಮದಲ್ಲಿ ಈ ತಾಯಿ ರೇಣುಕಾದೇವಿ ಬಂದಿದ್ದಾಳೆ. ನಾನು ರಾಜನ ಮಗಳು ಎಂಬುದನ್ನು ಮರೆತಿದ್ದಾಳೆ. ಅಲ್ಲಿ ಅಷ್ಟೈಶ್ವರ್ಯದ ಭೋಗದಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಸುಖಪಾನೀಯಗಳನ್ನು ಸೇವಿಸುತ್ತಾ ಸೇವಕರಿಂದ ಆನಂದೋತ್ಸಾಹದಿಂದ ಕಾಲವನ್ನು ಕಳೆಯಬಹುದಾದ ರೇಣುಕ ಇಲ್ಲಿ ಆಶ್ರಮದಲ್ಲಿ ಯೋಗಿನಿಯಂತೆ ಕಾಲವನ್ನು ಕಳೆಯುತ್ತಿದ್ದಾಳೆ. ತಾಯಿ ಅವತರಿಸಿರುವುದೇ ಲೋಕವನ್ನು ಉದ್ಧಾರ ಮಾಡುವುದಕ್ಕಾಗಿ. ಯಾವಾಕೆಯ ಹೆಸರನ್ನು ಹೇಳಿದ ಮಾತ್ರದಿಂದ ಸಕಲ ಪಾಪಗಳೆಲ್ಲವೂ ತಮಗೆ ತಾನಾಗಿ ತೊಲಗಿ ಹೋಗುವುದು. ಭಾರತದ ನಾರಿಯರಿಗೆ ಆದರ್ಶಮಣಿಯಾಗಿ ತಾನು ಅವತರಿಸಿರುವಳು. ಅಂತಹ ತಾಯಿ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾಳೆ ಯೋಗಿನಿಯಂತೆ. ಪತಿಯ ಸೇವೆಯಲ್ಲಿ ನಿರುತಳಾಗಿದ್ದಾಳೆ. ಯಾವ ಕೆಲಸ ಕಾರ್ಯಗಳಲ್ಲಿ ಕೊರತೆ ಇಲ್ಲದಂತೆ ತಾನೇ ತಾನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡುತ್ತಾಳಂತೆ. ಅದನ್ನೇ ನೋಡಿ ಕೆಲವರು ಹೇಳ್ತಾರೆ, ಈ ಮಹಾನುಭಾವಳು ಎಂಥವಳಪ್ಪ ಅಂದರೆ, ಉದಯ ಕಾಲದೊಳ್ಳೆದ್ದು ಪತಿಪಾದ ಕೆರಗಿ ಪರಶಿವ ಪಾಲಿ

ಹಿರಿಯರು ಹೆಣ್ಣು ಮಕ್ಕಳು ಉಡಬಹುದಾದ ಒಡವೆ ವಸ್ತ್ರಗಳನ್ನು ಕುರಿತು ಹೇಳ್ತಾರೆ. ಜ್ಞಾನ ಎಂಬ ನದಿಯೊಳಗೆ ಮನವ ತೊಳೆದಿಟ್ಟು

ಪತಿ ಸೇವಾ ವ್ರತವೆಂಬ ತಿಲಕವನ್ನು ಫಣೆಯೊಳಗಿಟ್ಟು ವಂಶ ಗೌರವವೆಂಬ ಕುಪ್ಪಸವ ತೊಟ್ಟು ದಾನ ಧರ್ಮಗಳೆಂಬ ಕೈಬಳೆಯ ತೊಟ್ಟು ಭಾಗ್ಯ ಲಕ್ಷ್ಮಿಯೋ ಬ್ರಹ್ಮನ ರಾಣಿಯೋ ಭವದೂರ ಶಿವನ ಅರಸಿಯೋ ನಮ್ಮ ಕನ್ನಡ ನಾಡಿನ ಕಣ್ಮಣಿಯೋ. ಉದಯ ಕಾಲದೊಳೆದ್ದು ಸೂರ್ಯೋದಯವಾಗುವುದಕ್ಕೆ ಮುಂಚಿತವಾಗಿ ಎದ್ದಿದ್ದಾಳಂತೆ ಈ ತಾಯಿ. ಮನೆ ಅಂಗಳವನ್ನೆಲ್ಲ ತೊಳೆದಿದ್ದಾಳೆ. ಮಂಗಳಾಂಗಿಯು ಅಂಗಳದಲ್ಲಿ ರಂಗವಲೆಯನ್ನಿಟ್ಟು ಶ್ರೀರಂಗ ಸಲಹೆಂದು ಸರ್ವ ಮಂಗಳೆಯಾದ ಶಿವೆಯನ್ನು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಳೆ. ಪತಿಗೆ ಯಾವ ವಿಧದಲ್ಲಿಯೂ ಮನಸ್ಸಿಗೆ ಚ್ಯುತಿ ಬಾರದಂತೆ, ಆತನ ವ್ರತಭಂಗವಾಗದಂತೆ ತಾನು ಸೇವೆಯನ್ನು ಮಾಡುತ್ತಿದ್ದಾಳೆ. ಬಂದು ಹೋಗುವರ ಅತಿಥಿ ಸತ್ಕಾರದಲ್ಲಿ ಹೇಗಿದ್ದಾಳೆ ಎಂದರೆ ಮಕ್ಕಳನ್ನು ಕಂಡಂತೆ ಕಾಣುತ್ತಿದ್ದಾಳೆ. ಅವರೆಲ್ಲರೂ ಈಕೆಯನ್ನು ಅಮ್ಮ ಅಮ್ಮ ಎಂತಲೇ ಕರೆಯುತ್ತಿದ್ದಾರಂತೆ. ಅಮ್ಮ ಅಮ್ಮ ಎಂದು ಕರೆಯುತ್ತಿರುವಾಗ ಈ ತಾಯಿ ಪ್ರತಿನಿತ್ಯದ ಸೇವೆ ಎಂದರೇನು? ಪತಿಯು ತಾನು ಮಾಡಬಹುದಾದಂಥ ಯಜ್ಞಕ್ಕೆ ತಾನು ಸಮಯ ಮೀರದಂತೆ ಸಕಾಲದಲ್ಲಿ ಹೋಗಿ ನದಿಯ ತೀರದಲ್ಲಿ ಸ್ನಾನವನ್ನು ಮಾಡಿ ತಾನು ಅಲ್ಲಿಂದ ಜಲವನ್ನು ತಂದು ಅರ್ಘ್ಯಕ್ಕೋಸ್ಕರವಾಗಿ ಒಪ್ಪಿಸಿಕೊಡುತ್ತಿದ್ದಳಂತೆ. ಇನ್ನು ಅವರಿಗೂ ಒಂದು ಚಿಂತೆಯಾಯಿತು, ಮಕ್ಕಳಿಲ್ಲ ಅನ್ನೋ ಚಿಂತೆ. ಈ ಮಕ್ಕಳಿಲ್ಲ ಅನ್ನೋ ಚಿಂತೆಯಲ್ಲಿ ಈ ತಾಯಿಯು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಸಂಕಲ್ಪ ಮಾತ್ರದಿಂದ ದೇವಾನುದೇವತೆಗಳೇ ಅವತರಿಸಿದ್ದಾರೆ ಈ ಮಹಾನುಭಾವಳಾಗಿರತಕ್ಕಂಥ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ಮಕ್ಕಳಾಗಿದೆ. ಆ ಮಕ್ಕಳಲ್ಲಿ 4 ಜನ ಮಕ್ಕಳಾದರು, ವಸು, ವಿಶ್ವವಸು, ಬೃಹತ್ ಬಾನು, ಬೃಹತ್ ಕಣ್ವ ಎಂಬತಕ್ಕಂಥ 4 ಜನ ಮಕ್ಕಳಾದ ಮೇಲೆ ಈ ತಾಯಿ ಆನಂದ ಪರವಶಳಾಗಿದ್ದರೆ ಪರಮಾತ್ಮನ ಅವತಾರವ ಕಾಲ ಬಂದಿದೆ. ಮಹಾನುಭಾವರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಪರಶಿವಿಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯ ಧ್ಯಾನವನ್ನು ಮಾಡುತ್ತಾ ಬರ್ತಾ

ನಾರಾಯಣ. ದೇವಿ ರೇಣುಕೆಯು ಓಡಿ ಬಂದು, ನಾರದ ಸ್ವಾಗತ, ಅಮ್ಮ ನಾನು ಬರುತ್ತಿರುವುದು ವೈಕುಂಠದಿಂದ. ಭೂಲೋಕದಲ್ಲಿ ಹರಿಯು ತಾನು ಅವತಾರವಾಗಬೇಕಾಗಿದೆ. ಹಿಂದೆಯೇ ತಾನು ನಿನ್ನಲ್ಲಿ ಅವತಾರವಾಗುತ್ತೇನೆ ಎಂದು ಅಭಯವನ್ನು ಕೊಟ್ಟಿದ್ದರಂತಲ್ಲ, ಈಗೋ ಅದಕ್ಕಾಗಿ ಮುನ್ಸೂಚನೆಯಾಗಿ ಬಂದಿದ್ದೇನೆ. ಆ ತಾಯಿ ಹೇಳಿದ್ಲು, ಸಕಲ ದೇವತೆಗಳ ಆಶೀರ್ವಾದದಿಂದ ಪರಮಾತ್ಮನೇ ನನ್ನ ಮಗನಾಗಿ ಅವತರಿಸ್ತಾನೆ ಎಂದರೆ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಎಂದಾಗ, ಮಹಾನುಭಾವನಾಗಿರುವ ಶ್ರೀ ಹರಿಯು

ತಾಯಿಯಾದ ರೇಣುಕಾದೇವಿಯ ಗರ್ಭಾಂಬುದಿಯಲ್ಲಿ ಅವತಾರವಾಗುವ ಕಾಲ. ಜಗವೆಲ್ಲವೂ ಕಾಯುತ್ತಿದೆಯಂತೆ. ಹರಿಗವತರಿಸಿದನಾಗ ಜಗದ ಭಾರವನ್ನು ಇಳಿಸಲು ಬೇಗ ಹರಿಗವತರಿಸಿದನಾಗ ಪರಮಾತ್ಮ ತಾನು ಅವತಾರವಾಗಿದ್ದಾನೆ. ಅವತಾರವಾದೊಡನೆ ದೇವದುಂದುಬಿಗಳು ಮಳಗಿದವಂತೆ, ದೇವರ್ಗಳು ಭೂಮಳೆಯನ್ನು ಕರೆದರಂತೆ, ಅಸುರ ಕುಲ ಸಂಹಾರಕ್ಕೆ ಅವತರಿಸಿರುವ ಹರಿಯ ಗುಣಗಾನವನ್ನು ಮಾಡಿದರು ಸಾಧು ಸಂತರೆಲ್ಲರೂ ಸೇರುತ್ತ. ಆ ಮಗುವನ್ನು ಕಂಡ ಕೂಡಲೇ ಆ ತಾಯಿಗೇನಾನಂದವಾಯಿತು. ಆಹಾ, ಬಂದೆಯಾ ಮಗನೇ ನೀನು,

ಮಗುವಾಗಿ ಬಂದೆ ಸಂತಸವ ತಂದೆ, ಹೇ ಪುಣ್ಯಕಾಮ ಭಾರ್ಗವರಾಮ. ಭಾರ್ಗವರಾಮನು ಬೆಳೆಯುತ್ತಿದ್ದಾನೆ, ಸಕಲ ವಿಧದಂತ ಎಲ್ಲ ರೂಪ ಲಾವಣ್ಯಗಳನ್ನು ಮೀರುವಂಥ ಸೌಂದರ್ಯವಂತನಾಗಿ, ತಂದೆಯಲ್ಲಿ ಸಕಲ ಶಾಸ್ತ್ರ ಪ್ರವೀಣನಾಗಿ ಬೆಳೆಯುತ್ತಾ ತಂದೆಗೆ ಬಂದು ನಮಸ್ಕಾರ ಮಾಡಿ ಹೇಳಿದ, ಅಪ್ಪ ನನಗನುಮತಿಯನ್ನು ಕೊಡು, ನಾನು ಶಿವನಲ್ಲಿ ಹೋಗಿ ತಪವನಾಚರಿಸಿ ಧನುರ್ವಿದ್ಯಾ ವಿಶಾರದನಾಗಿ ಬರ್ತೇನೆ. ತಂದೆ ಮಗನನ್ನು ಕಂಡು ಆಶೀರ್ವಾದ ಮಾಡಿ ಲೋಕದಲ್ಲಿ ಧರ್ಮವನ್ನು ಉದ್ಧಾರ ಮಾಡಲು ನೀನು ಈ ಕಾರ್ಯವನ್ನು ಮಾಡು ಎಂದಾಗ ತಂದೆ ತಾಯಿಗಳ ಅನುಮತಿಯನ್ನು ಪಡೆದು ಭಾರ್ಗವ ರಾಮನು ತಾನು ತೆರಳಿದ್ದಾನೆ ಕೈಲಾಸದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ. ಇಲ್ಲಿ ಈ ತಾಯಿ ಆಗಿರತಕ್ಕಂಥ ರೇಣುಕಾ ತನ್ನ ನಿತ್ಯ ಕರ್ತವ್ಯದಲ್ಲಿ ತಾನು ಮಗ್ನಳಾಗಿಯೇ ಇದ್ದಾಳೆ. ಆಕೆಯನ್ನು ಬಹುವಿಧದಲ್ಲಿ ಕೊಂಡಾಡುತ್ತಿದ್ದಾರೆ. ಈಗಲೂ ಸಹ ಈ ತಾಯಿಯನ್ನು ಎಲ್ಲಮ್ಮ ದೇವರು ಎಂಬುದಾಗಿ ಅನೇಕ ಜನ ಭಕ್ತರು ಆಕೆಯ ತಾಯಿಯನ್ನು ಪೂಜೆ ಮಾಡುವುದೂ ಉಂಟು. ಆಕೆಯ ಮಹತ್ವವನ್ನು ಬಲುವಿಧದಲ್ಲಿ ಕೊಂಡಾಡ್ತಾರಂತೆ. ಆ ತಾಯಿ ನೀರು ತರಲಿಕ್ಕೆ ಹೋಗ್ತಿದ್ದಲ್ಲ, ಅದನ್ನು ನೋಡಿ ಒಬ್ಬ ಹಿರಿಯರು ಹೇಳ್ತಾರೆ, ಏನು ಮಹತ ಇದು.

0: ಕಾಣದಿರುವ ರಜಾಣ ತನ್ನದಿ ರೇಣು ಕಾಂಬಾಕಾಯಿವಳು ಏನು ಮಗತ ಇದು ಏನು ಚಂದ ಏನು ಮಗತ ಇದು ಏನು ಚಂದ ಆಹಾ ಏನು ಮಗತ ಇದು ಏನು ಚಂದ. ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಎಂದರೆ ಹಸಿ ಮರಳಲ್ಲಿ ಮಡಿಕೆ ಮಾಡಿಕೊಂಡ ಅದರೊಳಗೆ ಭಾಗೀರಥಿಯನ್ನು ತುಂಬಿಸಿಕೊಂಡ ಕುಂದರದನೆ ಆಹ ಮಂದಗ ಮನೆ ಅನುವಿಂದ ಮನೆಗೆ ತಾ ಬಂದ ಚೆಲುವಿಂದ ಪತಿಗೆ ಜಲವಿತ್ತು ತಂದದು ಏನು ಮಹತ ಆನಂದ ಇದು ಏನು ಮಹತ ಆನಂದ.
1: ಈ ತಾಯಿ ಪ್ರತಿ ದಿವಸ ನದಿ ತೀರಕ್ಕೆ ಬಂದು ಹಸಿ ಮರಳಿನಲ್ಲಿ ಮಡಿಕೆಯನ್ನು ಮಾಡಿ ಅದರಲ್ಲಿ ಗಂಗೆಯನ್ನು ತುಂಬಿಕೊಂಡು ತಲೆಯ ಮೇಲೆ ತಾನದನ್ನಿಟ್ಟರೆ ಕೈ ಬೀಸಿಕೊಂಡು ಬರುತ್ತಿದ್ದರೆ ಆ ತರುತ್ತಿರಬಹುದಾದ ಜಲವನ್ನು ಜಮದಗ್ನಿ ಸ್ವೀಕರಿಸಿ ತಾನು ಅರ್ಘ್ಯವನ್ನೆರೆಯುತ್ತಿದ್ದ ಎಂಬತಕ್ಕಂಥ ಕಥಾಭಾಗ. ಈಗಲೂ ಲೋಕದಲ್ಲಿ ಅನೇಕ ವಿಧದಲ್ಲಿ ಆ ಯಲ್ಲಮ್ಮ ತಾಯಿ ಎಂಬತಕ್ಕಂಥ ಕೊಂಡಾಡತಕ್ಕಂಥ ಅವರು ಇದ್ದಾರೆ. ಕಾರಣ ಮಂದಿ ಜನಕ್ಕೆ ಬಲು ಚಂದಾದಿ ವರ ಕೊಡುವಂಥ ಯಲ್ಲಮ್ಮ ತಾ ಬಂದು ಕುಳಿತಿರುವಳು ನೋಡು ಏನು ಮಹತ ಏನು ಅಂದ. ಈ ರೀತಿ ಕೊಂಡಾಡುತ್ತಿದ್ದಾರೆ. ಹೀಗೆ ಕಾಲವನ್ನು ಕಳೆಯುತ್ತಿರುವಾಗ ಒಂದು ದಿನ ಈ ತಾಯಿ ನದಿಯ ತೀರದಲ್ಲಿ ಜಲ ತರಲು ಬಂದಿದ್ದರೆ ಚಿತ್ರರಥ ಎಂಬತಕ್ಕಂಥ ಗಂಧರ್ವನೋರ್ವನು ತನ್ನ ಸಖಿಯರಿಂದೊಡಗೂಡಿ ಜಲಕ್ರೀಡೆಯನ್ನಾಡುತ್ತಿದ್ದನಂತೆ. ಜಲ ತುಂಬುತ್ತಿದ್ದ ಈ ತಾಯಿ ತಲೆಗೆ

ನೋಡಿ ಆ ಸತಿಪತಿಗಳು ಸರಸ ಸಲ್ಲಾಪವನ್ನಾಡುತ್ತಿರುವುದನ್ನು ಕಂಡು, ಅಯ್ಯೋ ನನ್ನ ಪತಿಯು ನನ್ನ ಸಂಗಡ ಇದ್ದಿದ್ರೆ ನಾನು ಹೀಗೆ ಆರಬಹುದಾಗಿತ್ತಲ್ಲ ಎಂಬುದಾಗಿ ತಾನು ಅಂದುಕೊಂಡಳಂತೆ. ಭಾಗೀರಥಿಯ ತೀರದಲ್ಲಿ ತಾನಂದ ಮಾತ ಹಾಗಂದುಕೊಂಡು ಕೂಡಲೇ ತಲೆಯ ಮೇಲೆ ನಿರ್ಮಾಣವಾಗಿದ್ದ ಹಸಿ ಮರಳಿನ ಮಡಕೆ ಪಟ್ಟನೆ ಹೊಡೆದಿದೆ, ಜಲಸೂರಿ ಹೋಗಿದೆ. ಮತ್ತೆಷ್ಟು ನಿರ್ಮಾಣ ಮಾಡಿದರೂ ಆಗದೆ ಈ ತಾಯಿ ಸ್ವಲ್ಪ ನಿಧಾನವಾಗಿ ಬಂದಳಂತೆ. ರುದ್ರಾಂಶದಿಂದ ಕೂಡಿರತಕ್ಕಂಥ ಜಮದಗ್ನಿಯು ಸಿಟ್ಟಿನಿಂದಲೇ ಕೇಳಿದ, ಎಲೆಲವೇ ತಡವಾಗಿ ಬಂದದವಳೇ, ಚಂಚಲದ ಮನಸ್ವಭಾವದವಳೇ, ವ್ರತಭಂಗಗೈದಂಗನೆಯೇ, ಜಮದಗ್ನಿ ಯಾರೆಂಬುದನ್ನು ಮರೆತು ನೀನೀ ಕಾರ್ಯವನ್ನು ಮಾಡಿದೆ. ಕ್ಷಣ ಮಾತ್ರದೊಳಗಾಗಿ ಇಷ್ಟು ದಿನ ಗೈದ ನಿನ್ನ ವ್ರತವನ್ನು ಭಂಗಗೊಳಿಸಿದೆ, ಸಾಧ್ಯವಿಲ್ಲ. ವಸು, ವಿಶ್ವ ವಸು, ಮಕ್ಕಳಿಬ್ಬರು ಬಂದರು, ಏನಾಗಬೇಕಪ್ಪ? ತೆಗೆಯುವಳ ತಲೆಯನ್ನ, ಬಹುವಿಧದ ಮನದ ದುಃಖಕ್ಕೆ ಕಾರಣಭೂತಳಾದ ಈ ರೇಣಿಕೆಯು ಧರೆಯೊಳಗಿರಬಾರದು, ತೆಗೆ ಖಡ್ಗ. ಮಕ್ಕಳೆಂದ್ರು, ಅಪ್ಪ ತಾಯಿಯನ್ನು ವಧೆ ಮಾಡುವಂತ ಮಕ್ಕಳು ನಾವಾಗುವುದು ಬೇಡ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯ ಕೊಲ್ಲುವ ಸುತರು ನಾವಾಗುವುದು ಬೇಡ. ಅಪ್ಪ ಎಲೆಲವೋ ದ್ರೋಹಿಗಳೇ, ಹಾಗಾದರೆ ಈ ಧರೆಯಲ್ಲಿ ನೀವು ಬಾಳುವುದೇ ಬೇಡ ಎಂದು ಶಾಪವಿತ್ತರೆ ಅವರು ಹಾಗೆ ಬಿದ್ದು ಪ್ರಾಣವನ್ನು ಕಳೆದರಂತೆ. ಬೃಹತ್ ಕಣ್ವ, ಬೃಹತ್ ಭಾನು, ಆ ಇಬ್ಬರು ಮಕ್ಕಳು ಸಹ ತಂದೆಯ ಮಾತಿಗೆ ಎದುರಾದರಂತೆ. ಕೂಡಲೇ ಶಾಪವಿತ್ತ, ನೀವೆಲ್ಲರೂ ನಾಶವಾಗಿ ಹೋಗಿ. ರಾಮ ಭಾರ್ಗವ ರಾಮ, ಕೈಲಾಸದಲ್ಲಿ ಶಿವನಡೆಯಲ್ಲಿ ತಪವನಾಚರಿಸುತ್ತಿದ್ದ ಭಾರ್ಗವ ರಾಮನಿಗೆ ಈ ಮಾತು ಕೇಳಿದೊಡನೆ ತಂದೆಯ ಕರೆಯ ಕೇಳಿ ದಡ ದಡನೆ ಧಾವಿಸಿ ಬಂದು ನಿಂತನಂತೆ. ಅಪ್ಪ ಏನಾಗಬೇಕು? ಕುಮಾರ, ತಂದೆಯಾಜ್ಞೆಯನ್ನು ಪಾಲಿಸುವುದೇ ಮಗನ ಮುಖ್ಯ ಕರ್ತವ್ಯವಾದ್ದರಿಂದ ತೆಗೆ ಖಡ್ಗವನ್ನ, ಹಾರಿಸಿವಳ ತಲೆಯನ್ನ. ಭಾರ್ಗವ ರಾಮನ ಹಿಂದು ಮುಂದಂದನ್ನು ನೋಡದೆ ಕರದೊಳಗೆ ಖಡ್ಗವನ್ನು ಪಿಡಿದು ಅಲ್ಲಿ ಬೆದರಿ ಅದರಿ ನಿಂತಿರಬಹುದಾದ ರೇಣುಕೆಯ ತಲೆಯನ್ನು ಒಂದು ಸಲ ಢಾಪ್ಪನೆ ಹಾರಿಸಿದನಂತೆ. ಮಧ್ಯದಲ್ಲಿ ಕತೆ ಹೇಳುವುದುಂಟು, ಹಾರಿದ ತಲೆಯು ಬಂದು ಬಿದ್ದ ಗಿರಿಯಲ್ಲಿಯೇ, ಆ ಸಹ್ಯಾದ್ರಿ ಗಿರಿಯಲ್ಲಿಯೇ ಈಗಲೂ ಆಯಮನೆ ಎಲ್ಲಮ್ಮ ಎಂದು ಪೂಜೆ ಮಾಡುವ ಜನಗಳು ಬಹು ಜನಗಳ ನಂಬಿಕೆಯಲ್ಲಿ ಕಥಾಭಾಗದಲ್ಲುಂಟು. ನಮ್ಮ ಕಥಾಭಾಗವನ್ನು ಮುಂದರಿಸುವುದಾದರೆ ತಲೆ ಹಾರಿದೊಡನೆ ಜಗವೆಲ್ಲ ಬೆರಗಾಯಿತಂತೆ. ಬುಳಬುಳನೆ ಹರಿವ ನೆತ್ತರನ್ನು ಕಂಡು ಮಗನು ಕಣ್ಣೀರು ಸುರಿಸುತ್ತಾ ನಿಂತರೆ ತಂದೆ ಓಡಿ ಬಂದು ಮಗನನ್ನು ತಬ್ಬಿದ. ಕಂದ, ಅಳುಕದೆ ಅಲುಗದೆ ಚಂಚಲನಾಗದೆ ಪಿತೃವಾಕ್ಯವನ್ನು ಪಾಲಿಸಿದ. ಪಿತೃವಾಕ್ಯ ಪರಿಪಾಲನಾ ಧುರಂದರ, ಏನು ಬರಬೇಕು ನಿನಗೆ? ಕರಗಳನ್ನು ಜೋಡಿಸಿ ಭಾರ್ಗವ ರಾಮ ಕೇಳ್ತಾನೆ, ತಂದೆಯೇ ವರವನ್ನು ಕೊಡುವುದಾದರೆ ನನ್ನ ತಾಯಿಯನ್ನು ಮತ್ತೆ ಜೀವಂತಳನ್ನಾಗಿ ಮಾಡು, ನನ್ನ ಅಣ್ಣಂದಿರನ್ನೆಲ್ಲರನ್ನೂ ಪುನರ್ಜೀವನಗೊಳಿಸು, ಅಲ್ಲದೆ ಅವರ ಮನಸ್ಸಿನಲ್ಲಿ ನನ್ನ ಮೇಲೆ ಯಾವ ವಿಧವಾದ ದ್ವೇಷ ಬಾರದಂತೆ ಈ ವಿಷಯವೇ ಅವರಿಗೆ ಅರಿವಿಲ್ಲದಂತೆ ಅನುಗ್ರಹವನ್ನು ಮಾಡು. ತಂದೆ ನಕ್ಕ, ಕಂದ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳದ ಜನರು, ಇದು ನಿನ್ನ ತಾಯಿಗೆ ಪುನರ್ಜನ್ಮ ಪ್ರಾಪ್ತವಾಗುತ್ತಿದೆ, ಮಂಗಳವಾಗಲಿ. ಕರವತೋರಿದೊಡನೆ ಸರಸರನೆ ಗೆದ್ದ.

ಶ್ರೀಮಂತರಾದರೂ ವಿಷಯವೇ ತಿಳಿಯದೆ ಸಂತೋಷದಿಂದ ಕೂಡಿದರು. ಭಾರ್ಗವ ರಾಮ ತಂದೆ ತಾಯಿಗಳು ನಮಸ್ಕರಿಸಿ ಮತ್ತೆ ಕೈಲಾಸಕ್ಕೆ ತಾನು ಹೊರಟಿದ್ದಾನೆ. ಪುರುಷ ಎಂಬುದನ್ನು ಪಡೆದು ಧರೆಯೊಳಗೆ ಕ್ಷತ್ರಿಯರ ಕುಲವನ್ನು ನಾಶ ಮಾಡುತ್ತೇನೆ ಎನ್ನುವುದಕ್ಕಾಗಿ ಇಲ್ಲಿ ಸಕಲ ವಿಧವಾಗಿರುವ ಸಾಧು ಸಂತರ ಸೇವೆಯನ್ನು ಮಾಡುತ್ತಾ ಆಶ್ರಮದಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ಮಾಹಿಷ್ಮತಿ ನಗರದ ಅರಸ ಕಾರ್ತಿವೀರ್ಯಾರ್ಜುನ ವೈಕುಂಠದಲ್ಲಿ ಹರಿಯ ಸುದರ್ಶನ ಚಕ್ರನಾಗಿದ್ದು ನನ್ನನ್ನು ಜಯಿಸುವರು ಯಾರು ಇಲ್ಲ ಎಂದಾಗ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಮುಂದೆ ನಾನೊಬ್ಬ ಬ್ರಾಹ್ಮಣ ಬಾಲಕನಾಗಿ ಸೈನ್ಯವಿಲ್ಲದೆ ಏಕಾಂಗಿಯಾಗಿ ನಿನ್ನೊಡನೆ ನಿಂತು ಯುದ್ಧವನ್ನು ಮಾಡಿ ನಿನ್ನನ್ನು ಜಯಿಸುತ್ತೇನೆ ಎಂದು ಅಭಯ ಕೊಟ್ಟಿದ್ದ. ಆ ಮಾಹಿಷ್ಮತಿ ನಗರದ ಮಹಾನುಭಾವನಾದರ ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯರಲ್ಲಿ ತಾನು ವಿದ್ಯಾವಂತನಾಗಿ ಸಕಲ ವಿದ್ಯೆಗಳನ್ನು ಕಲಿತು ತಾನೇ ತಾನಾಗಿ ಮೆರೆಯುತ್ತಿದ್ದವನು. ಒಂದು ದಿನ ಸಮಸ್ತ ಸೈನ್ಯ ಪರಿವಾರ ಸಮೇತನಾಗಿ ಬಂದಿದ್ದಾನಂತೆ ಈ ಜಮದಗ್ನಿ ಋಷಿಗಳ ಆಶ್ರಮಕ್ಕೆ. ಬಂದ ಆ ರಾಜನನ್ನು ಕಂಡೊಡನೆಯೇ ಈ ಮಹಾರಾಜ ಹೇಳ್ತಾನೆ,

ಸ್ವಾಗತ. ನಗರದೊಡೆಯ ನಿನಗೆ ಸ್ವಾಗತ. ದಯಮಾಡಿಸು, ನಮ್ಮ ಆತಿಥ್ಯವನ್ನು ಸ್ವೀಕರಿಸು. ಕಾರ್ತಿವೀರ್ಯಾರ್ಜುನ ಹೇಳಿದ, ಸ್ವಾಮಿ ನಾನು ಬಹುವಿಧದಿಂದ ಅನೇಕ ಜನ ಸಾವಿರಾರು ಮಂದಿ ಸೈನಿಕರಿಂದ ಕೂಡಿ ಬಂದಿದ್ದೇನೆ, ಆದರೂ ಚಿಂತೆ ಇಲ್ಲ, ನನ್ನ ಸ್ವಾಗತದಿಂದ ನೀನು ಮನ್ನಿಸಿ ಬಂದು ಆತಿಥ್ಯವನ್ನು ಸ್ವೀಕರಿಸು. ಹಾಗೇ ಆಗಲಿ. ಅಂದರೆ ಜನ ಉಳಿದರೆ ಕಾರ್ತಿವೀರ್ಯಾರ್ಜುನಗೆ ಅನುಮಾನ, ಸಾವಿರಾರು ಮಂದಿಗೆ ಅಡುಗೆ ಮಾಡಿಸ್ತಾರ. ಒಬ್ಬ ಸಿಪಾಯಿನ ಕರೆದ, ಹೋಗಿ ನೋಡೋ ಆಶ್ರಮದಲ್ಲಿ ಏನಾದರೂ ಅಡುಗೆ ನಡೀತಾ ಇದೆಯಾ. ಅವನು ವಾಪಸ್ ಬಂದು ಹೇಳಿದ, ಸ್ವಾಮಿ ಅಡುಗೆ ಏನು ಬಂತು, ಅಲ್ಲಿ ಹೊಗೆನೇ ಆಡ್ತಾ ಇಲ್ಲ. ಅಲ್ಲ, ಇಷ್ಟೊಂದು ಜನಕ್ಕೆ ಅಡುಗೆ ಆಗಬೇಕಾದ್ರೆ ಎಷ್ಟು ದೊಡ್ಡ ಅಡುಗೆ ಆಗಬೇಕು, ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ. ನೋಡೋಣ. ಸ್ವಲ್ಪ ಕಾಲವಾಗಿ ಆ ಭೋಜನದ ಸಮಯಕ್ಕೆಲ್ಲರೂ ಬಂದಾಗ ಸಾಲಾಗಿ ಕುಳಿತಿರುವ ಸಾವಿರಾರು ಮಂದಿಗೆ ಮೃಷ್ಟಾನ್ನ ಭೋಜನ. ಲಾಡ ಚಿರೋಟಿ ದೂತ್ಪಾಡ ಕಥಾಯ ದಮರೋಟು ಬೈಸ ರೂಪಾಯಿ ಕೇಸರಿ ಬಾತು ಬಕಳು ಬಾತು ಬೇಗ ಬೇಕಾದಷ್ಟು ಮಾಡಿ ಬಡಿಸ್ತಾ ಇದ್ದಾರಂತೆ. ಅದೆಲ್ಲ ತಿನ್ನೋ ಯೋಗ್ಯತೆ ಇರೋರಿಗೆ ಮಾತ್ರ ಸಾಧ್ಯ, ಇಲ್ಲದೇ ಇರೋರು ಹೆಸರು ಕೇಳಿ ಸುಮ್ಮನೆ ಆಗಿಬಿಡ್ಬೇಕು. ನಾನು ದೊಡ್ಡ ಹೋಟ್ಲಿಗೆ ಹೋಗಿ ಕೂತ್ಕೊಂಡು ಹೆಸರು ಕೇಳಿ ಸುಮ್ಮನೆ ಆಗಿಬಿಡುತ್ತೆ. ಅವನು ಹೇಳ್ತಾನೆ, ಲಾಡು ಚಿರೋಟಿ ದೂತ್ಪಾಡ ಕಥಾಯ ದಮರೋಟು ಬೈಸ ರೂಪಾಯಿ ಕೇಸರಿ ಬಾತು ಬಕಳು ಬಾತು ಅವ್ನು ಬಾತು ಕುಂಕೊಂಡು ಬಾತು ಸಣ್ಣಗೆ ಬಾತು ಅಂದರೆ ಆ ಹಾ ಪರಮಾತ್ಮ ಎಂತೆಂಥ ತಿಂಡಿ ಮಾಡಿದ್ದೀಯಪ್ಪ, ಒಂದು ಲೋಟ ಕಾಫಿ ಕೊಡಯ ಕುಡ್ಕೊಂಡು ಹೋಗ್ತೀನಿ ಅಂತ ಹೊರಟು ಹೋಗ್ಬಿಡೋದು. ಪರಮಾತ್ಮ ಕೊಟ್ಟಾಗ ನೋಡಬಹುದಲ್ವೇ, ಅತಿ ವಿಜೃಂಭಣೆಯಿಂದ ನಡೆದಿದೆ ಭೋಜನ. ಅರಸ ನೋಡಿದ, ಇಷ್ಟೆಲ್ಲಕ್ಕೂ ಕಾರಣ ಎಲ್ಲಿಂದ, ಇಷ್ಟೆಲ್ಲರಿಗೂ ಈ ರೀತಿಯಾದ ಮೃಷ್ಟಾನ್ನ ಆಹಾ ಅದೋ ಅದೋ ಅದೋ ಕಾಣುತ್ತಿದೆ ಎಂದರೆ ಜಮದಗ್ನಿಯು ಅತಿಥಿ ಸತ್ಕಾರಕ್ಕಾಗಿ ಇರಲಿ ಎಂದು ದೇವೇಂದ್ರ ತಾನು ಬಹುಮಾನವಾಗಿ ಕರುಣಿಸಿದ್ದಂಥ ಕಾಮಧೇನುವನ್ನು ಕಂಡ. ಮುನಿಯೇ, ಸಂರಕ್ಷಣೆ ಮಾಡುವ ಭಾರವನ್ನು ಹೊತ್ತ ನನಗೆ ಇದು ಸಲ್ಲಬೇಕಾದ್ದರಿಂದ ನೀಡಿ ಕಾಮಧೇನುವನ್ನ. ಜಮದಗ್ನಿ ಹೇಳಿದನಂತೆ, ಅಯ್ಯ ನಾನು ಎಲ್ಲವನ್ನು ಕೊಡಬಹುದಾದರೂ ಸಹ ಯಾರೋ ನನಗಾಗಿ ಕೊಟ್ಟಿರುವುದನ್ನು ನಿನಗೆ ನೀಡಲಾರೆ, ನೀಡನೆಂದರೆ ನಾನು ಬಿಡಲಾರೆ. ಅನ್ಯರ ವಸ್ತುವನ್ನು ಕೊಡುವ ಅಧಿಕಾರ ನನಗಿಲ್ಲ, ಯಾರದೇ ವಸ್ತುವಾದರೂ ಬಲಾತ್ಕಾರದಿಂದ ಪಡೆಯುವ ಅಧಿಕಾರ ನನಗಿದೆ, ಇದ್ರೆ ತೆಗೆದುಕೊಂಡು ಹೋಗು ತೆಗೆದುಕೊಂಡು ಹೋಗು ಅನ್ನುವಾಗ ಪಿಡೀರಿ ಕಾಮಧೇನುವನ್ನ. ಸೈನಿಕರೆಲ್ಲರೂ ಮುತ್ತಿದರಂತೆ ಆ ಕಾಮಧೇನುವನ್ನು ಪಿಡಿಯಲು ಕಾಮಧೇನು ಪ್ರಾರ್ಥಿಸ್ತಾ ಇದೆ, ಅಯ್ಯ ಜಮದಗ್ನಿ ಏಕೆ ಮೌನವಾಗಿರುವೆ. ಜಮದಗ್ನಿ ಹೇಳಿದ, ಕಾಮಧೇನು ನನ್ನ ಹೆಂಡತಿಯು ವಧೆಯಾದ ಮೇಲೆ ನನ್ನ ಮಗನಾದ ಪರಶುರಾಮನು ವರವನ್ನು ಕೇಳುವಾಗ ನಾನು ಆಶೀರ್ವದಿಸಿ ನನ್ನ ಮನದೊಳಗಿರಬಹುದಾದ ಕ್ರೋಧ ಎಂಬ ಗುಣವನ್ನೇ ಬಿಟ್ಟುಬಿಟ್ಟಿದ್ದೇನೆ, ನನಗೀಗ ಕೋಪ ಬರುವುದಿಲ್ಲ, ಶಕ್ತಿಯಿದ್ದರೆ ನಿನ್ನನ್ನು ನೀನೇ ರಕ್ಷಣೆ ಮಾಡು. ಹಾಗನ್ನುವಾಗ ಕಾಮಧೇನುವನ್ನು ಹಿಡಿಯುತ್ತಿದ್ದರೆ ಒಂದು ಸಲ ಹುಂಕರಿಸಿದಂತೆ ಗಡಗಡ ನಡುಗಿತು.

ನಾರಾಯಣ. ಸೈನಿಕರೆಲ್ಲರೂ ಉದ್ಭವವಾದರಂತೆ ಅನೇಕ ಜನ ವೀರರೆಲ್ಲರೂ ಆ ಮಾತೆಯಾಗಿರುವ ಕಾಮಧೇನುವಿಂದ ಸೃಷ್ಟಿಯಾಗಿ ಹೈಹಯ ರಾಜನಾಗಿರುವ ಕಾರ್ತಿವೀರ್ಯಾರ್ಜುನನ ಸೈನ್ಯ ಸಮೇತರಾದ ಸಮಸ್ತರನ್ನು ಧ್ವಂಸ ಮಾಡಿಬಿಟ್ಟರು. ಕಾಮಧೇನು ಬಂದು ಮಹಾನುಭಾವನಾಗಿರ್ತಕ್ಕಂಥ ಜಮದಗ್ನಿಯ ಹತ್ತಿರ ನಿಂತಾಗ ತನ್ನ ಪುತ್ರ ಮಿತ್ರ ಕಳತ್ರಾದಿ ಬಾಂಧವರೆಲ್ಲರೂ ನಾಶವಾದದ್ದನ್ನು ಕಂಡಂಥ ಕಾರ್ತಿವೀರ್ಯಾರ್ಜುನ ಕರದಲ್ಲಿ ಖಡ್ಗವನ್ನು ಹಿಡಿದ. ಎಲವೋ ಮುನಿಯೇ, ನಿನ್ನಿಂದಲ್ಲವೇ ಈ ಅಪಘಾತ, ನೋಡಿ ನಿನ್ನನ್ನೇನು ಮಾಡ್ತೇನೆ ಎಂಬುದಾಗಿ ಹಾರಿ ಬಂದನಂತೆ. ತನ್ನ ಪತಿಗೆ ಒದಗಿರಬಹುದಾದ ವಿಪತ್ತನ್ನು ಕಂಡು ರೇಣುಕೆಯು ಬಂದು ಅಡ್ಡವಾಗಿ ನಿಂತರೆ ನಿಷ್ಕರುಣೆಯಾದಂಥ ಈ ಕಾರ್ತಿವೀರ್ಯಾರ್ಜುನ ಖಡ್ಗವನ್ನು ತೆಗೆದು ಬೀಸಿದ. ಬೀಸಿದಾಗಲೇ ಆ ಪೆಟ್ಟಿಗೆ ಕೆಳಗೆ ಬಿದ್ದ ಜಮದಗ್ನಿ. ರಾಮ ರಾಮಾನುತಿರೋದೊಳಗಾಗಿ 21 ಸಲ ಪ್ರಹರ ಮಾಡಿದನಂತೆ. ಆ 21 ಸಲವು ದೇಹವೆಲ್ಲ ಗಾಯವಾಗಿದೆ ರೇಣುಕೆಗೆ. ಜಮದಗ್ನಿ ಪ್ರಾಣವನ್ನೇ ಬಿಟ್ಟಿದ್ದಾನೆ. ಭಯಪಟ್ಟ ಈ ಕಾರ್ತಿವೀರ್ಯಾರ್ಜುನ ಪರಶುರಾಮನಿಂದೇನಾಗುವುದೋ ಎಂಬುದನ್ನು ತಿಳಿದು ದೂರದಲ್ಲಿ ಓಡಿ ಹೋದ. ಈ ತಾಯಿ ತನ್ನ ಗಂಡ ಮೃತನಾಗಿರುವುದನ್ನು ಕಂಡು ರಾಮ ಭಾರ್ಗವ ರಾಮ ಅಂದಳಂತೆ. ಕೈಲಾಸದಲ್ಲಿ ಗಣಪತಿಯನ್ನು ಕುರಿತು ತಪವನಾಚರಿಸಿ

ಮಗನನ್ನು ಪಡೆದಿದ್ದಂಥ ಪರಶುರಾಮ ತಾಯಿಯ ಧ್ವನಿಯನ್ನು ಕೇಳಿ ಹಟ್ಟನಲ್ಲಿ ಹಾರಿ ನೇರವಾಗಿ ಆಶ್ರಮದ ಬಳಿಗೆ ಬಂದು ನೋಡಿದ. ಹಕಟಕಟ ನನ್ನಿಂದ ನೋಡಲಾಗದ ಈ ದೃಶ್ಯವನಮ್ಮ ಏನಾಯಿತಮ್ಮ

ಪರಶುರಾಮ ಕಂಡಡನೆ ತಾಯಿಗೆ ಹೇಳಿದನಂತೆ, ಅಮ್ಮ ದ್ರೋಹಿ ಎಂದೆನಿಸಿರುವ ಕಾರ್ತಿವೀರ್ಯ ಅರ್ಜುನನ ವಂಶದ ಬೇರನ್ನು ಕಿತ್ತು ಹಾಕಿ ಮಧಾಂತರಾಗಿ ಮೆರೆಯಬಹುದಾದ ಕ್ಷತ್ರಿಯರ ಕುಲವನ್ನೆಲ್ಲ ಧ್ವಂಸವನ್ನು ಮಾಡಿ ಅವರ ರಕ್ತ ತರ್ಪಣದಿಂದ ನಿಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡದ ಹೊರತು ಈ ಪರಶುರಾಮನ ಹೃದಯ ಅಗ್ನಿಯು ತಣ್ಣಗಾಗಲಾರದು. ಹೊಡೆದ ಒಡಲು ತಾನೀಗ ಯಾವ ರೀತಿ 21 ಸಲ ಎದೆ ಹೊಡೆದು ನೀನು ಅತ್ತೆಯೋ ಅಷ್ಟೇ 21 ಸಲ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲರ ವಂಶವನ್ನು ನಾಶ ಮಾಡಿಬಿಡ್ತೇನೆ. ಆಗ ತಾಯಿ ಹೇಳಿದ್ಲು, ಮಗನೇ ಮೊದಲು ನಿನ್ನ ತಂದೆಗೆ ಒಂದು ಮಾರ್ಗವನ್ನು ತೋರಿಕೊಡು ಎಂದಾಗ ತಂದೆ ತಾಯಿಗಳಿಬ್ಬರನ್ನು ಹಡ್ಡೆಯಲ್ಲಿ ಹೊತ್ತು ತಾನು ಹಾಗೆಯೇ ಸಂಚರಿಸುವಾಗ ಸಹ್ಯಾದ್ರಿಗಿರಿ ಹತ್ರ ದತ್ತಾತ್ರೇಯ ಆಶ್ರಮದ ಹತ್ರ ಅಶರೀರವಾಣಿಯಾಯಿತಂತೆ, ಅಪ್ಪ ಇಲ್ಲೇ ನಿಮ್ಮ ತಂದೆ ತಾಯಿಗಳಿಗೆ ಸಂಸ್ಕಾರವನ್ನು ಮಾಡು. ಅಗ್ನಿಯನ್ನು ನಿರ್ಮಾಣ ಮಾಡಿದಾಗ ತಾಯಿ ಹೇಳ್ತಿದ್ದಾಳೆ, ಮಗನೇ ನಾನು ಈ ಅಗ್ನಿ ಪ್ರವೇಶವನ್ನು ಮಾಡಿ ಮತ್ತೆ ನಾನು ಪ್ರಾಪ್ತನಾಗ್ತೇನೆ ಎಂಬುದಾಗಿ ಹೇಳಿ ತಾನೂ ಸಹ ಅಗ್ನಿ ಪ್ರವೇಶವಾದರಂತೆ. ಮತ್ತೆ ಜೀವಂತರಾಗಿ ಕಾಣು ಬರಬಹುದಾಗಿದ್ದ ತಾಯಿ ತಂದೆಗಳನ್ನು ಕಂಡೊಡನೆಯೇ ಪರಶುರಾಮ ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಮಾಹಿಷ್ಮತಿ ನಗರಕ್ಕೆ ಬಂದಿದ್ದಾನೆ. ಒಬ್ಬ ಬ್ರಾಹ್ಮಣ ಬಾಲಕ ನನ್ನ ಮೇಲೆ ಯುದ್ಧ ಮಾಡಲು ಬಂದಿದ್ದಾನ ನೋಡೆಂಬುದಾಗಿ ಹಾರಿ ಬಂದರೆ ಸಮಸ್ತ ಸೈನ್ಯವನ್ನೆಲ್ಲವನ್ನು ಧ್ವಂಸ ಮಾಡಿದ 1000 ಕೈಗಳಿಂದ ಆಯುಧವನ್ನು ಹಿಡಿದು ಬಂದಂತ ಆ ಕಾರ್ತಿವೀರ್ಯಾರ್ಜುನ ಕರಗಳನ್ನು ಕತ್ತರಿಸಿ ಧಳ ಧಳ ಧಳ ಧಳನೆ ಹರಿವ ನೆತ್ತರನ್ನು ಕಂಡು ಫಳ ಫಳ ಫಳನೆ ಹೊಳೆವ ಕಣ್ಗಳಿಂದಲೇ ಧರೆಯೊಳಗೆ ತಾಮನದೊಳಗೆ ಆವರಿಸಿರುವ ತಂದೆಯ ದುಃಖವನ್ನು ಹೋಗಲಾಡಿಸಲು ಸುಗಮವಾಗಿ ರಕ್ತ ತರ್ಪಣವನ್ನೆರಚುತ್ತಲೇ ಹೊರಟನಂತೆ ಕುಡಲೆಯನ್ನು ಪಿಡಿದು ಆ ಪರಶುರಾಮ 21 ಸಲ ಭೂಪ್ರದಕ್ಷಿಣೆಯನ್ನೆಲ್ಲವನ್ನು ಮಾಡಿ ಅಭಿಮಾನ ಸೊರೆಯಿಂದ ಪ್ರವತ್ತರಾಗಿದ್ದ ಮಧಾಂಧರಾದ ಕ್ಷತ್ರಿಯರ ವಂಶವನ್ನೆಲ್ಲವನ್ನು ನಾಶ ಮಾಡಿದ. ಆಗ ಭೂಮಿಯೊಳಗೆ ಪಾಪದ ಭಾರ ಇಳಿದಿದೆ, ಎಲ್ಲರೂ ಶಾಂತರಾಗಬೇಕು ಎಂದು ಪರಶುರಾಮನನ್ನು ಪ್ರಾರ್ಥಿಸಿದರಂತೆ ಮತ್ತೆ ಹಿಂತಿರುಗಿ ಬಂದು ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತೆ ತಾನುಳಿದಾಗ ತಾನು ಮಾಡಿದ ಪಾಪ ಪರಿಹಾರಕ್ಕೋಸ್ಕರವಾಗಿ ಭೂಸುರರಿಗೆ ಭೂಮಿಯನ್ನೇ ದಾನವನ್ನಾಗಿ ಮಾಡಿ ಸಮುದ್ರದಿಂದ ಇನ್ನು ದೂರಕ್ಕೆ ಓಡಿಸಬೇಕು ಎಂಬುದಾಗಿ ಕೊಡಲೆಯನ್ನು ತೆಗೆದೆಸೆದನಂತೆ ಆ ಕೊಡಲಿ ಎಷ್ಟು ದೂರಕ್ಕೆ ಹೋಯಿತೋ ಅಷ್ಟು ದೂರಕ್ಕೆ ಸಮುದ್ರವನ್ನು ಹಿಂದಕ್ಕೆ ಓಡಿಸಿ ಆ ಪ್ರದೇಶವನ್ನೆಲ್ಲವನ್ನು ಭೂಸುರರಿಗೆ ದಾನವನ್ನಿತ್ತು ತಾನು ಗೈದಿರುವ ದೋಷದ ಪಾಪದ ಪರಿಹಾರವನ್ನು ಮಾಡಿಕೊಂಡಿದ್ದೆ. ದಶಾವತಾರದಲ್ಲಿ ಒಂದಾಗಿರಬಹುದಾದ ಪರಶುರಾಮಾವತಾರವನ್ನು ಸಾರ್ಥಕ ಮಾಡಿಕೊಂಡು ತಾನು ತಂದೆ ತಾಯಿಗಳ ಸೇವೆಯನ್ನು ಮಾಡಿದರಂತೆ ಆ ಪರಶುರಾಮರನ್ನು ಹೆತ್ತ ತಾಯಿಯಾದ ರೇಣುಕಾದೇವಿಯನ್ನು ಮಹಾತ್ಮಳು ರೇಣುಕಾ ಮಹಿಮಳು ಎಂದು ಕೊಂಡಾಡ್ತಾ ಎಲ್ಲಮ್ಮ ಎಂಬ ಹೆಸರಿನಲ್ಲಿಯೂ ಆಕೆಯನ್ನು ಪೂಜೆ ಮಾಡುತ್ತಾ ಲೋಕದಲ್ಲಿ ಎಲ್ಲರೂ ಸಹ ಆ ತಾಯಿ ಸೇವೆಯನ್ನು ಮಾಡುತ್ತಿದ್ದಾರೆ. ಪರಶುರಾಮನಾಗಿ ಅವತರಿಸಿದವರು ತಮ್ಮ ಅವತಾರದ ಕರ್ತವ್ಯವನ್ನು ಮುಗಿಸಿ ಶ್ರೀರಾಮನಿಗೆ ತಮ್ಮ ವೈಷ್ಣವ ಶಕ್ತಿಯನ್ನು ಕೊಟ್ಟು ಇಂದಿಗೂ ಚಿರಂಜೀವಿಗಳಾಗಿ ನೆನೆದವರ ಮನದಲ್ಲಿ ತಾವು ಪ್ರತ್ಯಕ್ಷರಾಗಿ ನಿಂತಿರುತ್ತಾರೆ ಎಂಬುದಾಗಿ ಜಗತ್ತು ಕೊಂಡಾಡುತ್ತಿದೆ ಎಂದರೆ ಭಾರತ ನಾರಿಯರಿಗೆ ಆದರ್ಶಮಣಿಯಾಗಿ ಬೆರೆದಿರತಕ್ಕಂಥ ಆ ಮಹಾನುಭಾವಳಾದ ರೇಣುಕಾದೇವಿಯು ಈ ಕಥೆಯನ್ನು ಕೇಳಿದವರಿಗೆ ಓದಿದವರಿಗೆ ಸಮಸ್ತರಿಗೂ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳುತ್ತಾ ಈ ರೇಣುಕಾ ಮಹಾತ್ಮೆಯ ಚರಿತ್ರೆಗೆ ನಾವು ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ ರಾಮ ರಾಮ ಎಂದು ಪ್ರಖ್ಯಾತಿ ಪಡೆದ ಪರಶುರಾಮ.

0: ಕೇಳುಗರೆ, ಇದುವರೆಗೂ ರೇಣುಕಾದೇವಿ ಮಹಾತ್ಮೆ ಕುರಿತು ಹರಿಕಥೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಯೋಜನೆಯ ರೂಪುರೇಷೆ ಹಾಗೂ ಅನುಷ್ಠಾನ ಕುರಿತು ಸರಗೂರು ತಾಲೂಕಿನ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಮಹದೇವಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾಜಿಕ ಸವಲತ್ತು
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಜುಲೈ 1, 2026 ಅನುಷ್ಠಾನಕ್ಕೆ ಬಂದಿರುವಂತಹ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ, ಇದರ ಕುರಿತು ಈ ಸಾಲಿನ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಸೇವಾ ಸೌಲಭ್ಯಗಳಾಗಿರ್ಬೋದು, ಜೊತೆಗೆ ನರೇಗಾದಿಂದ ಈ ವಿಬಿಜಿ ರಾಮ್ಜಿ ಕಾಯ್ದೆಯ ಪರಿವರ್ತನೆ ನಂತರ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನು ಹಾಗೂ

0: ಸೇವಾ ಸೌಲಭ್ಯಗಳ ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಹಾದೇವಸ್ವಾಮಿ ಸೀರವರು, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ಸರಗೂರು ತಾಲೂಕು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
1: ಧನ್ಯವಾದಗಳು
0: ಸರ್. ಮೊದಲಿಗೆ ಬಹಳ ಸಂತೋಷ, ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಕುರಿತು ಇದರಿಂದ ಆಗಿರುವಂತಹ ಬದಲಾವಣೆಗಳಾಗಿರ್ಬೋದು, ಪ್ರಸ್ತುತ ಇದರಲ್ಲಿ ಸಿಗ್ತಾರಂತ ಒಂದಷ್ಟು ಸೇವಾ ಸೌಲಭ್ಯಗಳು ಮತ್ತೆ ಒಂದಷ್ಟು ಚಟುವಟಿಕೆಗಳ ಕುರಿತು ಮಾಹಿತಿ ಹಂಚಿಕೊಳ್ಳಲಿಕ್ಕೆ ಬಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ವಿಬಿಜಿ ರಾಮ್ಜಿ ಜುಲೈ 1ರಿಂದ ಅನುಷ್ಠಾನ ಆಗಿರುವಂತಹ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಸೊ ಎಲ್ರಿಗೂ ನಮಸ್ಕಾರ. ಇದು ವಿಬಿಜಿ ರಾಮ್ಜಿ, ನಮ್ಮ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ, ಇದು June 30, 2026 ಮುಕ್ತಾಯಗೊಂಡಿದೆ. ಈ ಒಂದು ಯೋಜನೆಯ ರೀತಿಯಲ್ಲೇ ಮುಂದುವರೆದು ಒಂದು ಹೊಸದಾಗಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದು ಕಳೆದ ವರ್ಷ ಅಂದರೆ 2025 ಭಾರತ ಸಂಸತ್ತಿನಲ್ಲಿ ಅದು ಅನುಮೋದನೆಗೊಂಡು ದಿನಾಂಕ 21 December 2026 ಭಾರತ ಸರ್ಕಾರ ಗೆಜೆಟಲ್ಲಿ ಇದು ಪ್ರಕಟಣೆಗೊಂಡು ಆ ನಂತರ ಅದು ಚಾಲನೆಗೆ ಬಂದಿರುತ್ತೆ. ಆದರೆ ವಾಸ್ತವವಾಗಿ ಇದು ಕಾರ್ಯಚಟುವಟಿಕೆಯನ್ನು ಆರಂಭಿಸಿರ್ತಕ್ಕಂಥದ್ದು 1 July 2026 ಈ ದಿನಾಂಕದಿಂದ ಈ ಒಂದು ವಿಬಿಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕ ಮಿಷನ್ ಗ್ರಾಮೀಣ, ಈ ಒಂದು ಯೋಜನೆ ಈಗ ಅನುಷ್ಠಾನಕ್ಕೆ ಬಂದಿದೆ. ಇದು ತನ್ನ ಮೊದಲಿಗೆ ತನ್ನ ಕಾರ್ಯಚಟುವಟಿಕೆಯನ್ನು ಆರಂಭಿಸಿದೆ. ಇದನ್ನು ಒಂದು ಮುಂದುವರ್ಸ್ಕೊಂಡು ಹೋಗಕ್ಕೆ ಏನು ಈ ಕಳೆದ 20 ಕಾಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನು ಜಾರಿಯಲ್ಲಿತ್ತು ಅದೇ ರೀತಿಯಲ್ಲಿ ಅದರ ಒಂದು ಏನು ವೈಫಲ್ಯಗಳು ಅಥವಾ ಅದರಲ್ಲಿ ಉಂಟಾದಂಥ ಕೆಲವು ಲೋಪಗಳನ್ನು ಸರಿಪಡಿಸಿ ಹೊಸದಾಗಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರಾದ್ಯಂತ ಜಾರಿಗೆ ತಂದಿರುತ್ತೆ. ಇದು July 1 ತನ್ನ ಕಾರ್ಯಾರಂಭವನ್ನು ಮಾಡಿದೆ
0: ಸರ್. ಹಾಗಿದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆಯ ಒಂದು ಪಕ್ಷಿ ನೋಟ ಅಥವಾ ಪ್ರಮುಖ ಅಂಶಗಳು ಏನೇನೆಲ್ಲ ಹೇಳುತ್ತೆ ಸರ್?
1: ವಿಬಿಜಿ ರಾಮ್ಜಿ ಏನು ಹೇಳುತ್ತೆ ಅಂತಂದರೆ, ಮೊದಲು ನಾವು ಹಳೆಯ ಯೋಜನೆ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಜಾರಿಗೆ ತರ್ತಿದ್ವಿ ಅದೇ ರೀತಿಯಲ್ಲಿ ಕೂಡ ಇದು ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಳ ಹಂತದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇದರ ಒಂದು ಕಾರ್ಯಚಟುವಟಿಕೆಯನ್ನು ಆರಂಭಿಸಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದರೆ 4 ವಿಭಾಗಗಳಾಗಿ ಕಾರ್ಯಕ್ರಮಗಳನ್ನು ಅಥವಾ ಉದ್ಯೋಗಗಳನ್ನು ನೀಡೋ ನಿಟ್ಟಿನಲ್ಲಿ ವಿಭಜನೆ ಮಾಡಲಾಗಿದೆ. ಮೊದಲನೇದು ಜಲಭದ್ರತಾ ಕಾಮಗಾರಿಗಳು, ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಜಲಸಂಪನ್ಮೂಲವನ್ನು ಹೆಚ್ಚಿಸ್ತಕ್ಕಂಥದ್ದು, ಜಲವನ್ನು ಸಂಗ್ರಹಿಸ್ತಕ್ಕಂಥದ್ದು, ಅದರ ಮೂಲಕ ರೈತರನ್ನು ಮತ್ತು ಪ್ರಕೃತಿಯಲ್ಲಿ ಒಂದು ಜಲಸಂಪನ್ಮೂಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಲಭದ್ರತಾ ಕಾಮಗಾರಿಯನ್ನು ಮೊದಲ ಒಂದು ಹಂತದಲ್ಲಿರುತ್ತೆ. ಮತ್ತು ಇನ್ನೊಂದು ಎರಡನೇ ಪ್ರಾಶಸ್ತ್ಯ ಅಂದರೆ ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಎರಡನೇ ಮುಖ್ಯ ಉದ್ದೇಶ. ಮೂರನೇದು ಜೀವನೋಪಾಯ, ಜೀವನೋಪಾಯ ಒಂದು ಗ್ರಾಮೀಣ ಮಟ್ಟದ ಸಾರ್ವಜನಿಕರ ಸಾಮಾನ್ಯ ವರ್ಗದವರು ಕೆಳಹಂತದಲ್ಲಿರುತ್ತೆ, ಅವರನ್ನು ಕೂಡ ಮುಖ್ಯವಾಹಿನಿಗೆ ತಂದು ಅವರ ಜೀವನ ಮಟ್ಟವನ್ನು ಸುಧಾರಿಸೋ ನಿಟ್ಟಿನಲ್ಲಿ ಜೀವನೋಪಾಯ ಒಂದು ಕಾಮಗಾರಿಗಳನ್ನು ಅದರಲ್ಲಿ ಅಳವಡಿಸ್ಕೊಳ್ಳೋ ಹಂತದಲ್ಲಿರುತ್ತೆ. ಮತ್ತು ನಾಲ್ಕನೇದು ಒಂದು ಬರ ನಿರ್ವಹಣೆ ಕಾಮಗಾರಿಗಳು, ಒಂದು ಯಾವುದೇ ರೀತಿಯಲ್ಲಿ ಪ್ರಕೃತಿ ವಿಕೋಪ ಉಂಟಾದಾಗ ಅದನ್ನು ತಡೆಹಿಡ್ತಕ್ಕಂಥದ್ದು, ಮತ್ತು ಬರ ಬಂದಾಗ ಅದನ್ನು ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ಒಂದು ಸೌಲಭ್ಯವನ್ನು ಕೊಡ್ತಕ್ಕಂಥ ಕಾಮಗಾರಿಗಳನ್ನು ಈ ಒಂದು 4 ಹಂತದಲ್ಲಿ ಮುಖ್ಯವಾಗಿ ಈ ಒಂದು ಯೋಜನೆಯಲ್ಲಿ ಈ ಒಂದು ಅಂಶಗಳ ಅಡಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ಆರಂಭಿಸ್ತವೆ. ಒಟ್ಟು 313 ಕಾಮಗಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. 313 ಪಟ್ಟಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಈ ಒಂದು 4 ವರ್ಗಗಳಲ್ಲಿ ಆ 313 ಕಾಮಗಾರಿಗಳು ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ
0: ಸರ್. ಇದು ಒಟ್ಟು 313 ರೀತಿಯ ಕಾಮಗಾರಿಗಳನ್ನು ಈ ಯೋಜನೆ ಅಡಿಯಲ್ಲಿ ನಾವು ಪಂಚಾಯಿತಿ ಮಟ್ಟದಲ್ಲಿ ಮಾಡ್ಬೋದು ಅಂತ ಹೇಳಿದ್ರಿ. ಈ ಒಟ್ಟು 4 ವಿವಿಧ ರೀತಿಯ ವರ್ಗಗಳನ್ನು ಮಾಡಲಾಗಿದೆ ಸರ್. ಇದಕ್ಕೆ ತಕ್ಕಂಥ ವೆಚ್ಚವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಯಾವ ರೀತಿ ವಿಂಗಡಣೆ ಮಾಡಿಕೊಂಡು ಅವರ ವೆಚ್ಚವನ್ನು ಭರಿಸಲಾಗ್ತಾ ಇದೆ ಸರ್?
1: ಈಗ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 90-10 ಕೇಂದ್ರ ಸರ್ಕಾರ, 90 ರಾಜ್ಯ ಸರ್ಕಾರ, 10 ಈ ರೇಷಿಯೋ ಹಂತದಲ್ಲಿ ಹಣಕಾಸು ನಿರ್ವಹಣೆ ನಡೀತಾ ಇತ್ತು. ಇವಾಗ ಕೇಂದ್ರ ಸರ್ಕಾರ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ರಾಜ್ಯಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು 60-40 ಅಂದರೆ 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ 60 ಒಂದು ಅನುದಾನ ಕೊಟ್ಟರೆ ರಾಜ್ಯ ಸರ್ಕಾರ 40 ಅನುದಾನವನ್ನು ಭರಿಸಬೇಕಾಗಿರುತ್ತೆ. ಸೊ ಈ ಒಂದು ಹೊಂದಾಣಿಕೆಯೊಂದಿಗೆ ಅನುದಾನವನ್ನು ನೀಡ್ತಾ ಅದರಲ್ಲಿ ಹೊಂದಾಣಿಕೆಯನ್ನು ಸಾಧಿಸಿಕೊಂಡು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾಗುತ್ತೆ ಹಣಕಾಸಿನ ಒಂದು ನಿಟ್ಟಿನಲ್ಲಿ. ಮತ್ತೆ ಈ ಮುಖ್ಯವಾಗಿ ಹೇಳೋದಾದ್ರೆ ಹಣಕಾಸಿನ ನಿಟ್ಟಿನಲ್ಲಿ ಹಿಂದಿನ ಯೋಜನೆಯಲ್ಲಿ ಏನು ಹಣಕಾಸು ಕೂಲಿ ಪಾವತಿ ಅಥವಾ ಸಾಮಗ್ರಿ ಮೊತ್ತ ಇವೆಲ್ಲ ಏನು ವಿಳಂಬ ಆಗ್ತಾ ಇತ್ತು, ಅದರಲ್ಲೂ ಮುಖ್ಯವಾಗಿ ಕೂಲಿ ಮೊತ್ತ ವಿಳಂಬ ಆಗ್ತಾ ಇತ್ತು, ಅದಕ್ಕೆ ಅವಕಾಶ ಕೊಡದೆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ನೀಡಿ ಕೂಲಿ ಮೊತ್ತವನ್ನು ತಕ್ಷಣ ಅವರಿಗೆ ಪಾವತಿಸಿ ಮಾಡೋ ನಿಟ್ಟಿನಲ್ಲಿ 60-40 ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನವನ್ನು ಬಿಡುಗಡೆ ಮಾಡಿ ಇದನ್ನು ಅನುಷ್ಠಾನಗೊಳಿಸಲಾಗ್ತಿದೆ.
0: ಸರಿ, ಈಗ ಕೇಂದ್ರ ಸರ್ಕಾರ 60 ಹಣವನ್ನು ಬಿಡುಗಡೆ ಮಾಡಿದರೆ ರಾಜ್ಯ ಸರ್ಕಾರ 40 ಹಣವನ್ನು ಹಾಕಿ ಈ ಯೋಜನೆಗೆ ಅನುಷ್ಠಾನ ಮಾಡಿ ಇದರನ್ನ ಕಾಮಗಾರಿಗಳನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿದೆ ಸರ್. ಈ ಒಂದು ವೆಚ್ಚದಲ್ಲಿ ಸಾಮಗ್ರಿ ವೆಚ್ಚ ಮತ್ತು ಕೂಲಿ ವೆಚ್ಚ ಇದು ಯಾವ ಒಂದು ಅನುಪಾತದಲ್ಲಿ ಕೊಡಲಾಗುತ್ತೆ ಸರ್?
1: ಕೂಲಿ ಮೊತ್ತ 60 ಅಂದರೆ 60% ಇರುತ್ತೆ, 40% ಸಾಮಗ್ರಿ ಮೊತ್ತ. ಈಗ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತೆಯಲ್ಲಿ ಕಳೆದ ವರ್ಷ 370 ಇತ್ತು. ಸೊ ಪ್ರತಿ ವರ್ಷನೂ ಕೂಡ ಅದನ್ನು ಹೆಚ್ಚುವರಿ ಮಾಡ್ತಾ ಬರ್ತಾ ಇತ್ತು. ಈ ಸರಿ VBG ರಾಮ್ಜಿಯಲ್ಲಿ ಅದನ್ನು 10% ಹೆಚ್ಚು ಮಾಡಿ ನಮ್ಮ ಕರ್ನಾಟಕದಲ್ಲಿ 382 ಒಂದು ದಿನಕ್ಕೆ ಕೂಲಿ ಮೊತ್ತವನ್ನು ಹೆಚ್ಚಿಸಿದೆ. ಈ ನಿಟ್ಟಿನಲ್ಲಿ ಅದನ್ನು ನಾವು ಕೂಲಿ ಮೊತ್ತ 382 ಕೊಡ್ತೀವಿ ನಾವು ಒಂದಿನ ಕೂಲಿಕಾರರು ಕೆಲಸ ಮಾಡಿದ್ರೆ.
0: ಅಂದ್ರೆ ಇದು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸಮಾನ,
1: ಎಲ್ಲರಿಗೂ ಸಮಾನಾಂತರವಾಗಿ ಪುರುಷ ಮಹಿಳೆ ಮತ್ತೆ ನಮ್ಮ ತೃತೀಯ ಲಿಂಗಗಳಾಗಿರಲಿ ಇವರೆಲ್ಲರಿಗೂ ಕೂಡ ಸಮಾನಾಂತರವಾಗಿ ಒಂದೇ ಕೂಲಿ ಮೊತ್ತವನ್ನ ಪಾವತಿ ಮಾಡಲಾಗುತ್ತೆ.
0: ಸರ್, ಆಗಿದ್ರೆ ಈಗ 313 ರೀತಿಯ ಕಾಮಗಾರಿಗಳಿಗೂ ಕೂಡ ಕೂಲಿ ಹಾಗೂ ಸಾಮಗ್ರಿ ವೆಚ್ಚ ಒಂದೇ ಸಮನಾಗಿರುತ್ತಾ?
1: ಒಂದೇ ಸಮ, ಒಂದು ಕಾಮಗಾರಿಗಳ ಒಂದು ದರಪಟ್ಟಿ ಆಧಾರದ ಮೇಲೆ ಹೋಗುತ್ತೆ. ಈಗ ಕಾಮಗಾರಿಗಳನ್ನ ಕೆಲವೊಂದು ಸಾಮಗ್ರಿ ಹೆಚ್ಚು ಬಳಸ್ತಕ್ಕಂಥ ಕಾಮಗಾರಿಗಳೇ ಇರ್ತವೆ, ಕೆಲವೊಂದು ಕೂಲಿ ಕಾಮಗಾರಿ ಮಾಡ್ತಕ್ಕಂಥ ಕಾಮಗಾರಿಗಳೇ ಇರ್ತವೆ. ಉದಾಹರಣೆಗೆ ಈಗ ಕೆರೆ ಹೂಳೆತ್ತದು, ಜಲಭದ್ರತಾ ಕಾಮಗಾರಿಗಳು, ಇವು 90% ಕೂಲಿ ಆಧಾರಿತ ಒಂದು ಕಾಮಗಾರಿಗಳಾಗಿರ್ತವೆ. ಇನ್ನು ಉಳಿಕೆ ನಾವು ಈಗ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಕಾಮಗಾರಿಗಳೇನಾಗುತ್ತೆ ಅಲ್ಲಿ ನಮಗೆ ಸಾಮಗ್ರಿ ಮೊತ್ತ ಹೆಚ್ಚುವರಿ ಬರ್ತಕ್ಕಂಥ ಕಾಮಗಾರಿಗಳು ಸಿಗ್ತವೆ ನಮಗೆ.
0: ಈ ಕೂಲಿ ದಿನಗಳಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದೆ ಸರ್ VBG ರಾಮ್ಜಿ ಯೋಜನೆಯಲ್ಲಿ?
1: ಕೂಲಿ ದಿನಗಳನ್ನ ಈಗ ಮೊದಲು ಒಂದು ಉದ್ಯೋಗ ಏನು ಚೀಟಿ ಇತ್ತು ಅದಕ್ಕೆ 100 ಒಂದು ಕೂಲಿಯನ್ನು ಒದಗಿಸ್ತಾ ಇದ್ವಿ, ಈಗ ಅದನ್ನ ಹೆಚ್ಚುವರಿ ಮಾಡಿ VBG ರಾಮ್ಜಿಯಲ್ಲಿ 125 ಹೆಚ್ಚಳ ಮಾಡಲಾಗಿದೆ. 25 ದಿನಗಳನ್ನು ಹೆಚ್ಚಿಸಿ 125 ಅದನ್ನು ನಿಗದಿಪಡಿಸಿದ್ದಾರೆ. ಸೊ ಈಗ ಪ್ರತಿ ಒಂದು ವರ್ಷದಲ್ಲಿ 125 ಕೂಲಿ ದಿನಗಳ ಒಂದು ಕೆಲಸವನ್ನು ಪಡೆಯೋದಕ್ಕೆ ಒಂದು ಫಲಾನುಭವಿಗಳು ಹರಿಹರಿರ್ತಾರೆ.
0: ಸರ್, ಆಗಿದ್ರೆ ಈಗ ಇದು ಪ್ರಮುಖವಾಗಿ ಪಂಚಾಯಿತಿ ಹಂತದಲ್ಲಿ ಕಾಮಗಾರಿಗಳಿಗೆ ಮತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ಯೋಜನೆ ಭಾಳಷ್ಟು ಉಪಯೋಗವಾಗಿದ್ದರಿಂದ ಸ್ಥಳೀಯವಾಗಿ ಗ್ರಾಮೀಣ ಭಾಗದಲ್ಲಿ ರೈತರು ಹೆಚ್ಚಾಗಿ ಕಂಡುಬರ್ತಾರೆ, ಕೂಲಿ ಕಾರ್ಮಿಕರುಗಳು ಹೆಚ್ಚಾಗಿ ಕಂಡುಬರ್ತಾರೆ ಸರ್. ಇದು ಅಲ್ಲಿನ ರೈತರಿಗಾಗಿರ್ಬೋದು ಕೂಲಿ ಕಾರ್ಮಿಕರುಗಳಿಗಾಗಿರ್ಬೋದು ಏನೆಲ್ಲ ಒಂದು ವಿಪುಲ ಅವಕಾಶಗಳನ್ನು ಈ ಯೋಜನೆ ಮುಖಾಂತರ ಹೊಸದಾಗಿ ತರಲಾಗಿದೆ ಸರ್?
1: ಇದರಲ್ಲಿ ಮುಖ್ಯವಾಗಿ ನಾವು ಮೊದಲೇ ಹೇಳ್ದಂಗೆ ಮೊದಲೇ ಹಳೆ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಏನು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಸಭೆಯಲ್ಲಿ ಕ್ರಿಯೋಜನೆಯನ್ನು ಸಿದ್ಧಪಡಿಸ್ತಿದ್ವಿ, ಅದೇ ನಿಟ್ಟಿನಲ್ಲಿ ಇವಾಗ VBG ರಾಮ್ಜಿಯಲ್ಲೂ ಕೂಡ ಗ್ರಾಮ ಸಭೆಯಲ್ಲೇ ಒಂದೇ ಕ್ರಿಯೋಜನೆ ಮೂಲ ಗ್ರಾಮೀಣ ಮಟ್ಟದಲ್ಲಿ ಏನು ಗ್ರಾಮದಲ್ಲಿ ಆ ಒಂದು ಪಂಚಾಯತಿ ಮಟ್ಟದಲ್ಲಿ ರೂಪಿತಗೊಳ್ತಕ್ಕಂಥ ಕ್ರಿಯೋಜನೆಯನ್ನೇ ಅಂತಿಮ ಹಂತದವರೆಗೂ ಯಾವುದೇ ರೀತಿಯ ಬದಲಾವಣೆಗೆ ಒಳಪಡಿಸ್ತಾನೆ ಅದನ್ನು ಅನುಮೋದನೆ ಮಾಡಲಾಗುತ್ತೆ. ಯಾವುದೇ ಗ್ರಾಮ ಸಭೆ ಅನುಮೋದನೆ ಕೊಟ್ಟರೆ ಅದು ಅಂತಿಮ, ಇನ್ನು ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಆಗಿರಲಿ ಅದನ್ನು ಸೇರ್ಪಡೆ ಮಾರ್ಪಾಡ ಒಂದು ಬದಲಾಯಿಸ್ತಕ್ಕಂಥದ್ದಾಗಿರಲಿ ಅದನ್ನು ಮಾಡುವಾಗಿಲ್ಲ. ಗ್ರಾಮ ಸಭೆಯಲ್ಲಿ ಏನು ಅನುಮೋದನೆ ಆಗುತ್ತೆ ಅದನ್ನೇ ನಾವು ಈ ಒಂದು ಕ್ರಿಯೋಜನೆಯಲ್ಲಿ ಅಳವಡಿಸ್ಕೊಳ್ತಾ ಇರ್ತಾರೆ. ಸರ್, ಮೊದಲಾದರೆ ನಾವು ಕ್ರಿಯೋಜನೆ ಅಂತ ಕರಿತಿದ್ವಿ, ಈಗ VBG ರಾಮ್ಜಿಯಲ್ಲಿ ಅದನ್ನು VGPP ಅಂತ ಕರಿತೀವಿ. ಅಂದರೆ ವಿಕಸಿತ ಗ್ರಾಮ ಪಂಚಾಯತ್ ಪ್ಲಾನ್ VGPP, ಅಂದ್ರೆ ವಿಕಸಿತ ಅಂತಂದ್ರೆ ಬದಲಾವಣೆ ಆಗ್ತದ್ದು ಅಭಿವೃದ್ಧಿ ಹೊಂದೇ ಇರತಕ್ಕಂಥದ್ದು ಒಂದು ಅರ್ಥ ಬರುತ್ತೆ. ಅದರಿಂದ VGPP ಅಂದ್ರೆ ವಿಕಸಿತ ಗ್ರಾಮ ಪಂಚಾಯತ್ ಪ್ಲಾನ್. ಮೊದಲು ಗ್ರಾಮ ಪಂಚಾಯತಿ ಪ್ಲಾನ್ ಕ್ರಿಯೋಜನೆ ಅಂತ ಇರ್ತಾಯಿತ್ತು, ಇವಾಗ ಕ್ರಿಯೋಜನೆ ಅಲ್ಲ ಅದು VGPP.
0: ಈಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅನುಷ್ಠಾನ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ವರ್ಕ್ ಕಾರ್ಡ್ಗಳೇ ಈ ಒಂದು ಯೋಜನೆಗೂ ಕೂಡ ಅಪ್ಲೈ ಆಗುತ್ತೆ ಸರ್?
1: ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಸುಮಾರು 266 ಕಾಮಗಾರಿಗಳಿದ್ದು ಈಗ ಇದು 313 ಕಾಮಗಾರಿಗಳನ್ನು ಈ ಒಂದು ಹೊಸದಾಗಿ ಒಂದು ಯೋಜನೆಯಲ್ಲಿ ಸೇರಿಸಲಾಗಿದೆ. 313 ಕೂಡ ಅದರಲ್ಲಿ ಹಳೆ ಒಂದು ನಮ್ಮ ಯೋಜನೆಯಲ್ಲಿದ್ದಂಥ ಕೆಲವೊಂದು ಕಾಮಗಾರಿಗಳನ್ನು ಕೈಬಿಟ್ಟಿದ್ದಾರೆ. ಯಾವ ಒಂದು ಹಂತದಲ್ಲಿ ಈಗಾಗಲೇ ಅನುಷ್ಠಾನಗೊಳಿಸಲಾಗಿದೆ ಮತ್ತು ಕೆಲವೊಂದು ಸಮಸ್ಯೆಗಳಿದೆ

0: ಅಥವಾ ಅವು ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಇಲ್ಲ, ಒಂದು ದೂರುಗಳು ಹೆಚ್ಚಾಗಿ ಕಂಡು ಬರ್ತಿತ್ತು, ಲೋಪಗಳೇ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಕೆಲವೊಂದು ಬೆರಳೆಣಿಕಷ್ಟು ಕಾಮಗಾರಿಗಳನ್ನು ಕೈಬಿಟ್ಟು ಇನ್ನು ಉಳಿದಂಥ ಕಾಮಗಾರಿಗಳನ್ನು ಕೂಡ ಅಲ್ಲಿರ್ತಕ್ಕಂಥ ಕಾಮಗಾರಿ ತೆಗೆದುಕೊಂಡು ಹೆಚ್ಚುವರಿಯಾಗಿ ಇನ್ನೊಂದಷ್ಟು ಈ ಪ್ರಕೃತಿ ವಿಕೋಪವನ್ನು ಬರ ನಿರ್ವಹಣೆ ಕಾಮಗಾರಿಗಳನ್ನು ಇವನ್ನ ಹೆಚ್ಚಾಗಿ ಸೇರ್ಪಡೆ ಮಾಡಿ ಮತ್ತು ಮೊದಲೇ ಹೇಳ್ದಂಗೆ ಜಲಭದ್ರತೆಯಲ್ಲಿ ಒದಗಿಸ್ತಕ್ಕಂಥ ಜಲಸಂಪನ್ಮೂಲ ಹೆಚ್ಚಿಸುವ ನಿಟ್ಟಿನಲ್ಲಿ ಇನ್ನೂ ಹಲವು ಕಾಮಗಾರಿಗಳನ್ನು ಸೇರಿಸಿ ಒಟ್ಟು 313 ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ನೀಡಿದೆ.
1: ಸರ್, ಆಗಿದೆ ಪ್ರಸ್ತುತ ಈ VBG ರಾಮ್ಜಿ ಯೋಜನೆ ಸ್ಥಳೀಯ ಕಾರ್ಮಿಕರಿಗಾಗಿರ್ಬೋದು ಅಥವಾ ರೈತರಿಗಾಗಿರ್ಬೋದು ಯಾವ್ದಿನಂತ ಹಕ್ಕು ಭದ್ರತೆಗಳನ್ನು ಒದಗಿಸ್ತಾ ಇದೆ ಸರ್?
0: ಇದು ಏನು ಅಂತಂದರೆ ಮುಖ್ಯವಾಗಿ ನಮ್ಮ ಇದರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಮೊದಲೇ ಏನು ಹೇಳ್ತಿದೆ, ಏನು ಜನರನ್ನು ಗುಳೆ ಹೋಗ್ತಕ್ಕಂಥದ್ದನ್ನು ತಡಿತಕ್ಕಂಥದ್ದು, ಉದ್ಯೋಗ ಅರಸಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ತೊಂದರೆಗೊಳಗಾಗ್ತಕ್ಕಂಥದ್ದನ್ನು ತಡೆಯೋ ದೃಷ್ಟಿಯಿಂದ ಗ್ರಾಮೀಣ ಮಟ್ಟದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅಲ್ಲಿನ ಒಂದು ಗ್ರಾಮೀಣ ಜನರ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಉದ್ಯೋಗ ಒಂದು ಬಲಿಷ್ಠಪಡಿಸೋ ನಿಟ್ಟಿನಲ್ಲಿ ಈ ಒಂದು VBG ರಾಮ್ಜಿಯನ್ನು ಅನುಷ್ಠಾನಗೊಳಿಸಲಾಗ್ತದೆ. ಅದರಲ್ಲಿ ಒಂದು ಯಾವುದೇ ಒಬ್ಬ ಫಲಾನುಭವಿ ತಾನು ಉದ್ಯೋಗವನ್ನು ಪಡಿಬೇಕು ಅಂತಂದರೆ ನೇರವಾಗಿ ಗ್ರಾಮ ಪಂಚಾಯಿತಿಗೆ ಬಂದು ಉದ್ಯೋಗವನ್ನು ನೀಡಬೇಕು ಅಂತ ಅವರು ಅರ್ಜಿ ಸಲ್ಲಿಸಿದರೆ ಅವರ ಅರ್ಜಿ ಕೊಟ್ಟಂಥ 7 ದಿನದೊಳಗಡೆ ನಾವು ಉದ್ಯೋಗವನ್ನು ಕೊಡ್ತೀವಿ. ಉದ್ಯೋಗವನ್ನು ಕೊಟ್ಟು ತಕ್ಷಣ ಅವರಿಗೆ ಒಂದು ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಕೂಲಿ ವಿಳಂಬಕ್ಕೆ ಅವಕಾಶ ಇಲ್ಲದಂತೆ ನಿಗದಿತ ಸಮಯದಲ್ಲಿ ಅವರಿಗೆ ಕೂಲಿ ಮೊತ್ತವನ್ನು ಕೂಡ ಪಾವತಿ ಮಾಡಿಕೊಡ್ತೀವಿ.
1: ಸರ್, ಹಾಗಿದ್ರೆ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಆಗಿರ್ಬೋದು ಅಗತ್ಯ ದಾಖಲಾತಿಗಳಲ್ಲಿ ಏನೇನು ಬೇಕಾಗುತ್ತೆ ಸರ್?
0: ಇದು ಈಗ ಸದ್ಯದಕ್ಕೆ ಒಂದು ಯೋಜನೆಯ ಒಂದು ಕೆಲವೊಂದು ಆದೇಶಗಳ ಅನುಸಾರ ಇನ್ನೂ ಕೆಲವೊಂದು ಯೋಜನೆಗಳ ಆದೇಶಗಳು ಮಾರ್ಪಾಡಾಗಿ ಒಂದು ಬರ್ತಾ ಇದೆ. ಈಗ ನಮಗೆ ಆದೇಶ ಬಂದಿರೋ ಪ್ರಕಾರ ಏನು ನಮ್ಮ ಹಳೆಯ ಮಹಾತ್ಮ ಗಾಂಧಿ ಉದ್ಯೋಗ ಚೀಟಿಯನ್ನು ಹೊಂದಿರತಕ್ಕಂಥ ಫಲಾನುಭವಿಗಳೇ ಏನಿದ್ದಾರೆ ಅದೇ ಫಲಾನುಭವಿಗಳು ಅದೇ ಚೀಟಿ ಇನ್ನೂ 3 ವರ್ಷ ಜಾರಿಯಲ್ಲಿರುತ್ತೆ. ಹೊಸದಾಗೂ ಕೂಡ ನಾವು VBG ರಾಮ್ಜಿಯಲ್ಲಿ ಅವ್ರಿಗೆ ಮತ್ತೆ ನಾವು ಮಾಡಿಕೊಡ್ತೀವಿ. ಆ ಒಂದು ಜಾಬ್ ಕಾರ್ಡ್ಗಳಿಗೆ ತಾವು ಉದ್ಯೋಗವನ್ನು ಒದಗಿಸುವುದಕ್ಕೆ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಬಹುದು.
1: ಅಂದರೆ ಸರ್, ಇದು ವೈಯಕ್ತಿಕವಾಗಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಿ
0: ವೈಯಕ್ತಿಕ ಸೌಲಭ್ಯ ವೈಯಕ್ತಿಕ ಕಾಮಗಾರಿಗಳನ್ನು ಕೂಡ ತೆಗೋದಕ್ಕೆ ಅವಕಾಶ ಇದೆ. ಮತ್ತು ಸಮುದಾಯ ನಿಟ್ಟಿನಲ್ಲಿ ಕೂಡ ಅರ್ಜಿ ಸಲ್ಲಿಸಿದ್ರೆ ನಾವು ಏನು ಸಮುದಾಯ ಕಾಮಗಾರಿಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಸಮುದಾಯ ಕಾಮಗಾರಿಗಳಲ್ಲಿ ಭಾಗವಹಿಸೋ ನಿಟ್ಟಿನಲ್ಲಿ ಒಂದು ಫಲಾನುಭವಿಗಳಿಗೆ ಉದ್ಯೋಗವನ್ನು ದೊರಕಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ.
1: ಸರ್, ಆಗಿನೇ ಈ ಯೋಜನೆ ಅನುಷ್ಠಾನ ಆಗಿರ್ಬೋದು, ಈ ಯೋಜನೆ ಮುಖಾಂತರ ಜರುಗುವಂತಹ ಅಭಿವೃದ್ಧಿ ಕಾರ್ಯಗಳ ಒಂದು ಮೇಲ್ವಿಚಾರಣೆ ಆಗಿರ್ಬೋದು, ಯಾವ ರೀತಿ ನಡೆಯುತ್ತೆ ಸರ್?
0: ಈ ಒಂದು ಕಾಮಗಾರಿ ಯೋಜನೆಯನ್ನು ಏನು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇದು ಅನುಷ್ಠಾನಗೊಳಿಸ್ತಕ್ಕಂಥದ್ದು. PDO ಅವರೇ ಇದರ ಉಸ್ತುವಾರಿಯನ್ನು ಮೊದಲು ಗ್ರಾಮೀಣ ಮಟ್ಟದಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವರು ಉಸ್ತುವಾರಿ ಮಾಡ್ತಾರೆ. ನಂತರ ತಾಲೂಕು ಮಟ್ಟದಲ್ಲಿ ನಾವು ಸಹಾಯಕ ನಿರ್ದೇಶಕ ನಾವು ಇರ್ತೀವಿ ಮತ್ತು ನಮ್ಮ ಮೇಲ್ಪಟ್ಟಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರೋಗ್ರಾಮಿಂಗ್ ಆಫೀಸರ್ ಆಗಿರ್ತಾರೆ, ಅವರು ಅದನ್ನು ಉಸ್ತುವಾರಿಯನ್ನು ಮೇಲ್ವಿಚಾರಣೆಯನ್ನು ಮಾಡ್ತೀವಿ. ತದನಂತರ ನಮ್ಮ ಮೇಲ್ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿಯನ್ನು ಕೂಡ ನಮ್ಮ ಮೇಲಧಿಕಾರಿಗಳು ಇದರ ಪ್ರತಿ ದಿನದ ಒಂದು ಉಸ್ತುವಾರಿಯನ್ನು ಮತ್ತು ಅದರ ಒಂದು ಪ್ರಗತಿಯನ್ನು ಪರಿಶೀಲನೆ ಮಾಡ್ತಾ ಇರ್ತಾರೆ. ಮತ್ತು ಗ್ರಾಮೀಣ ಮಟ್ಟದಲ್ಲಿ PDO ಇದನ್ನು ಮುಖ್ಯವಾಗಿ ಅನುಷ್ಠಾನಗೊಳಿಸಲಾಗ್ತಿದೆ.
1: ಸರ್, ಆಗಿದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಯ್ತಿದ್ದಂಥ ದೋಷಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಅವುಗಳನ್ನು ಯಾವ ರೀತಿ ಈ ಯೋಜನೆ ಮುಖಾಂತರ ಬಗೆಹರಿಸಿ ಅನುಷ್ಠಾನ ಮಾಡಲಾಗ್ತಿದೆ ಸರ್?
0: ಈಗ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ಮಾಡಿಬಿಟ್ರೆ ಈ ಮತ್ತೊಂದು ಸ್ಕೀಮಿಂದ ಬಂದಾಗ ಬೇರೆ ಒಂದು ರಾಜ್ಯ ಯೋಜನೆಗಳು ಅಥವಾ ಕೇಂದ್ರ ಯೋಜನೆಗಳಲ್ಲಿ ಅದೇ ಕಾಮಗಾರಿಯನ್ನು ವಿಫಲಗೊಳಿಸ್ತಕ್ಕಂಥದ್ದು, ಈಗ ನಾವು ಯಾವುದೋ ಒಂದು ಡ್ರೈನೇಜ್ ಮಾಡಿರ್ತೀವಿ, ರಸ್ತೆ ಮಾಡಿರ್ತೀವಿ ಅಥವಾ ಬೇರೆ ಒಂದು ಕಾಮಗಾರಿಯನ್ನು ಅಥವಾ ಮಾಡ್ತಾ ಇರ್ತೀವಿ ಮತ್ತು ಕೆಲವೊಂದು ಮಾಡಿರ್ತೀವಿ, ಕೆಲವೊಂದು ಏನಾಗುತ್ತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಕೆಲವೊಂದು ಅನುದಾನ ಒದಗಿಸಿದಾಗ ಅದನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೊಂದು ಕಾಮಗಾರಿಯನ್ನು ಅದನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಬಿಡ್ತಕ್ಕಂಥದ್ದು ಅಥವಾ ಕಾಮಗಾರಿಯನ್ನು ಓವರ್ಲ್ಯಾಪ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ತೆರವುಗೊಳಿಸ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ಇರುತ್ತೆ. ಈಗ ಏನಾಗಿದೆ ಅಂತಂದರೆ VBG ರಾಮ್ಜಿಯಲ್ಲಿ PM ಗತಿಶಕ್ತಿ ಅಂತ ಒಂದು ಪೋರ್ಟಲ್ ಇದೆ, PM ಗತಿಶಕ್ತಿ ಅಂತ. ಸೊ ಈ PM ಗತಿಶಕ್ತಿಗೆ ನಾವು ನರೇಗಾ ಏನು ಇದರಲ್ಲಿ ಅಳವಡಿಸ್ತಾ ಇರಲಿಲ್ಲ, ಆದರೆ ಈಗ VBG ರಾಮ್ಜಿಯಲ್ಲಿ ಯಾವುದೇ ಕಾಮಗಾರಿಗಳನ್ನು ನಾವು ಅನುಷ್ಠಾನಗೊಳಿಸೋ ನಿಟ್ಟಿನಲ್ಲಿ ಏನು ಮಾಡ್ತೀವಿ, ವರ್ಕ್ ID ಕ್ರಿಯೇಟ್ ಮಾಡಿ ಆ ಕಾಮಗಾರಿ ನಡೀತಿದ್ದಂಗೆ ಮತ್ತು ಅದ್ರ ಕಂಪ್ಲೀಟ್ ಆದಾಗಲೂ ಕೂಡ ಅದರ ಒಂದು ಜಿಯೋಟ್ಯಾಕ್ ಫೋಟೋಗಳು ಮತ್ತು ಕಾಮಗಾರಿ ವಿವರವನ್ನು PM ಗತಿಶಕ್ತಿ ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತೀವಿ. ಆ ಮಾಡಿದಾಗ ಏನಾಗುತ್ತೆ, ರಾಜ್ಯದಿಂದ ಮತ್ತು ಕೇಂದ್ರದಿಂದ ಅನುಷ್ಠಾನಗೊಳಿಸ್ತಕ್ಕಂಥ ಕಾಮಗಾರಿಗಳು ಅಲ್ಲಿ ಈಗಾಗಲೇ ಆಗಿದೆಯಾ ಆಗಿಲ್ವಾ,

0: ಅದೇ ಜಾಗದಲ್ಲಿ ಈ ಕಾಮಗಾರಿ ತಗೊಂಡಾಗ ಅದು ತಗೊಳ್ಳೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಒಂದೇ ಕಾಮಗಾರಿಯನ್ನು ನಡೆಸ್ತಕ್ಕಂಥದ್ದು ಅಥವಾ ತೊಂದರೆಗೊಳಗಾಗ್ತಕ್ಕಂಥದ್ದು ಸಮಸ್ಯೆಗಳು ಬರ್ತಕ್ಕಂಥದ್ದನ್ನು ತಡೆಯೋ ನಿಟ್ಟಿನಲ್ಲಿ ಇದು ಭಾಳಷ್ಟು ಕ್ರಮ ವಹಿಸಲಾಗ್ತಿದೆ. ಮತ್ತು ಇದರಲ್ಲಿ ಏನಂದರೆ ನಮ್ಮ ಒಂದು ಡಿಜಿಟಲೀಕರಣ ಏನಿದೆ ಅದು ಮುಖ್ಯವಾಗಿ ಭಾಳಷ್ಟು ಇದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ನಾವು ಕಾಮಗಾರಿಯನ್ನು ಆರಂಭಿಸೋದಕ್ಕೆ ಮುಂಚೆನೇ ನಾವು ಜಿಯೋ ಟ್ಯಾಗ್ ಮಾಡ್ತೀವಿ. ಆ ಜಾಗದಲ್ಲಿ ಕೆರೆ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತಂದರೆ ಆ ಕೆರೆ ಸುತ್ತ ಎಷ್ಟು ಕೆಲಸ ನಡೆಯುತ್ತೋ ಅಷ್ಟು ಸುತ್ತನೂ ಕೂಡ ಒಂದು ನಮ್ಮ BFT ಅಂತ ಇರ್ತಾರೆ, ಅವರು ಹೋಗಿ ಅದನ್ನು GPS ಮಾಡ್ತಾರೆ. ಸಂಪೂರ್ಣ ಜಾಗವನ್ನು ಅವನು ಸುತ್ತಾಡಬೇಕು, ಜಿಯೋ ಫೆನ್ಸಿಂಗ್ ಮಾಡಬೇಕು. ಜಿಯೋ ಫೆನ್ಸಿಂಗ್ ಮಾಡಿದ್ಮೇಲೆ ನಂತರ ಆಮೇಲೆ ನಾವು ವರ್ಕ್ ID ಕ್ರಿಯೇಟ್ ಮಾಡಿ ಅದಕ್ಕೆ ಅಪ್ರೂವ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟು ಅವನು ಕೆಲಸ ಮಾಡ್ತಾರೆ. ಕೆಲಸ ಮಾಡುವಾಗ ಡ್ಯೂರಿಂಗ್ ಸ್ಟೇಜು ಮತ್ತು ಕಂಪ್ಲೀಷನ್ ಆಫ್ಟರು ಇದೆಲ್ಲ ಮಾಡಿದ್ಮೇಲೆ ಅಲ್ಲಿ ಯಾವುದೇ ರೀತಿ ಕಾಮಗಾರಿಗಳು ಆ ಒಂದು ಗುರುತು ಮಾಡಿರೋ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಮಾಡುವಾಗಿಲ್ಲ. ಮತ್ತು ಕಾಮಗಾರಿ ಅದೇ ಸ್ಥಳದಲ್ಲಿ ಆಗಿರುತ್ತೆ, ಆ ಸ್ಥಳದಲ್ಲೇ ಅವರು ಕೂಲಿಕಾರರು ಕೂಡ ಬಂದು ಕೆಲಸ ಮಾಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿ ಮತ್ತೆ ಕೆಲಸಗಾರರು ಕೂಡ ಅವರೇ ಬರಬೇಕು. ಮೊದಲಾದರೆ ಏನಾಗ್ತಾ ಇತ್ತು ಅಂತಂದರೆ ಯಾರು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಕೆಲವೊಂದು ದೂರುಗಳು ಬರ್ತಾ ಇತ್ತು
1: ನರೇಗಾದಲ್ಲಿ.
0: ಇವಾಗ ಏನಾಗಿದೆ, ನಮಗೆ NMMS ಬಂದಿದೆ. NMMS ಬಂದಿರೋದ್ರಿಂದ ಫಲಾನುಭವಿ ಯಾರಿಗೆ NMR ಆಗ್ತೀವಿ, ಕೂಲಿಗಾರರು ಬರ್ತಾರೆ, ಫಲಾನುಭವಿ ಇರ್ತಾರೆ, ಅವರನ್ನೇ ನಾವು EKYC ಮಾಡಿಸಿರ್ತೀವಿ. ನಾವೇ ಮಾಡಿ ಅವ್ರದ್ದ ಫೇಸ್ ಅಥೆಂಟಿಕೇಶನ್ ತೊಗೊಂಡು ಆ ದಿನ ಅವರು ಕೆಲಸ ಮಾಡಿದ್ದಾರೆ ಅಂತ ದಿನಕ್ಕೆ 2 ಬಾರಿ, ಬೆಳಗ್ಗೆ ಮತ್ತು ಸಂಜೆ ಮಧ್ಯಾಹ್ನ, ಈ 2 ಬಾರಿ ನಾವು NMMS ಮಾಡಿ ಅವರೇ ಕೆಲಸ ಮಾಡಿದ್ದಾರೆ ಅಂತ ದೃಢೀಕರಣವನ್ನು ಕೂಡ ಅಲ್ಲಿನ ಒಂದು ಇಂಜಿನಿಯರ್ ಮಾಡ್ತಾರೆ, ನಂತರ PDO ಮಾಡ್ತಾರೆ, ನಂತರ ನಮಗೆ ಅದು ಬರುತ್ತೆ.
1: ಅಂದ್ರೆ ಯಾವ ವ್ಯಕ್ತಿ ಕೆಲಸದ ಚೀಟಿ ಅಥವಾ ವರ್ಕ್ ಕಾರ್ಡ್ ಅನ್ನು ಹೊಂದಿರ್ತಾರೆ ಆತನಿಗೆ ನೇರವಾಗಿ ಕೂಲಿ ಹಣ ತಲುಪಿಸೋದಿರ್ತಾನೆ. ಎಲ್ಲ ರೀತಿಯ ಪಾರದರ್ಶಕತೆಯನ್ನ ಈ VBG ರಾಮ್ಜಿ ಯೋಜನೆಯಲ್ಲಿ ಬಹಳಷ್ಟು ತಂತ್ರಜ್ಞಾನಗಳ ಅಳವಡಿಕೆ ಆಗಿದೆ.
0: ಹೌದು
1: ಸರ್. ಹಾಗೆ ನೋಡ್ತು ಅಂದ್ರೆ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಬಹಳಷ್ಟು ಸಾರ್ವಜನಿಕರಿಗೆ ಒಂದಷ್ಟು ಕೆಲಸ ಕಾರ್ಯಗಳು ಈ ಒಂದು ನರೇಗಾ ಯೋಜನೆಯಲ್ಲೇ ಮೊದಲೆಲ್ಲ ಆಗ್ತಾ ಇತ್ತು. ಈಗ ಈ ಸಂದರ್ಭದಲ್ಲಿ ಈ VBG ರಾಮ್ಜಿ ಯೋಜನೆಯಲ್ಲಿ ಇನ್ನೇನೆಲ್ಲ ಹೊಸ ಹೊಸ ಒಂದು ಚಟುವಟಿಕೆಗಳಾಗಿರ್ಬೋದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಭವಿಷ್ಯದಲ್ಲಿ ಪೂರಕವಾಗಿರುತ್ತೆ ಸರ್ ಇದು ಯೋಜನೆ?
0: ಇದು ಮುಖ್ಯವಾಗಿ ಒಂದು ಏನೋ ನಾವು ಗಮನಿಸ್ಬೇಕು, ಮನ್ರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಇದು ಎಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಕಾಡಂಚಿನ ಅಥವಾ ಕಾಡಿನ ಒಳಗಡೆ ಇರತಕ್ಕಂತ ಒಂದು ಇದ್ರ ಮಟ್ಟಕ್ಕೂ ಕೂಡ ತಲುಪಿದೆ. ನೀವೆಲ್ಲೇ ನೋಡ್ಬೋದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಒಂದು ಡ್ರೈನೇಜ್ಗಳಾಗಿರ್ಲಿ ಅಥವಾ ಕೆಲವೊಂದು ರಸ್ತೆಗಳಾಗಿರ್ಲಿ ಮತ್ತೆ ರೈತರಿಗೆ ಕೃಷಿ ಹೊಂಡಗಳಾಗಿರ್ಲಿ ಎಲ್ಲಾ ರೀತಿಯಲ್ಲಿ ಸೌಲಭ್ಯವನ್ನು ಕೂಡ ಕೊಟ್ಟಿದೆ. ಸಂಪರ್ಕ ಇಲಾಖೆಗಳಾದಂತಹ ಆರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ, ಕೃಷಿ ಇಲಾಖೆ, ರೇಷ್ಮೆ, ಇವೆಲ್ಲದರಿಂದನೂ ಕೂಡ ಹಲವಾರು ಸೌಲಭ್ಯಗಳನ್ನು ರೈತನಿಗೆ ತಲುಪಿದೆ. ಅಷ್ಟು ದೊಡ್ಡ ಯೋಜನೆ. ಅದೇ ನಿಟ್ಟಿನಲ್ಲಿ VBG ರಾಮ್ಜಿಯನ್ನು ಕೂಡ ಸಮಗ್ರವಾಗಿ ತಲುಪಿಸೋ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಅಂತ ರೈತರಿಗೆ ಅದನ್ನೇ ಮೊದಲು ಹೇಳ್ದಂಗೆ 266 ಕಾಮಗಾರಿಗಳಿದ್ದು ಅದನ್ನು 313 ಹೆಚ್ಚಿಸಿ ಇನ್ನೊಂದಷ್ಟು ಕಾಮಗಾರಿಯನ್ನು ರೈತರಿಗೆ ಅನುಕೂಲವಾಗಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇನ್ನಷ್ಟು ರೂಪುಗಳನ್ನ ರೀತಿಯಲ್ಲಿ ಈ ಒಂದು 4 ವಿಭಾಗ ಮಾಡಿದ್ದು ಅದೇ ಕಾರಣದಿಂದ. ಏನಂದರೆ ಗ್ರಾಮೀಣ ಮಟ್ಟದಲ್ಲಿ ಬರ ಬರ್ತಕ್ಕಂಥದ್ದನ್ನು ತಡಿಬೇಕನ್ನೋ ರೀತಿಯಲ್ಲಿ ಮೊದಲ ಆದ್ಯತೆಯನ್ನು ನಾವು ಜಲಭದ್ರತಾ ಕಾಮಗಾರಿಗೆ ಕೊಡ್ತೀವಿ. ಅಂದರೆ ನೀರಿನ ಒಂದು ಸೌಕರ್ಯವನ್ನು ನೀರನ್ನ ಸಂರಕ್ಷಣೆ ಮಾಡಿದಷ್ಟು ರೈತರಿಗೆ ಅದರಿಂದ ಬೆಳೆ ಬೆಳ್ಕೊಳ್ಳೋದಕ್ಕೆ ಅವರ ಒಂದು ಜೀವನ ಸುಧಾರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪ್ರಕೃತಿ ವಿಕೋಪ, ಈಗ ಮುಖ್ಯವಾಗಿ ನಾವು ಏನು ಪ್ರಕೃತಿ ಮೇಲೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಏನು ಮಾಲಿನ್ಯ ಉಂಟಾಗಿ ಅದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ, ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಪ್ರಕೃತಿ ವಿಕೋಪಗಳ ಉಂಟಾಗ್ತಾ ನಿಟ್ಟಿನಲ್ಲಿ ಅದರಿಂದ ತೊಂದರೆಗೊಳಗಾಗಬಾರ್ದು ಅಂತ ಮುನ್ನೆಚ್ಚರಿಕೆ ಕಾಮಗಾರಿಗಳನ್ನು ಕೂಡ ನಾವು ತಗೊಳ್ಬೋದು. ಈಗ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಅಂದರೆ ಭೂಕುಸಿತಗಳು, ಆ ಭೂಕುಸಿತ ಉಂಟಾಗ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ರಿಟರ್ನಿಂಗ್ ವಾಲ್ಗಳು ಅದನ್ನು ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ಬೋದು. ಮತ್ತೆ ಕೆರೆಯನ್ನು ಸಮಗ್ರ ಅಭಿವೃದ್ಧಿ, ಮೊದಲು ಒಂದು ಸಣ್ಣ ಒಂದೊಂದು ಕೆಲಸ ಮಾಡಿ ಬಿಡ್ತಿದ್ರು, ಈಗ ಹಂಗೆಲ್ಲ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು. ಅದನ್ನು ಒಳಹರಿವು ಹೊರಹರಿವನ್ನು ಗುರುತಿಸ್ಬೇಕು. ಅದು ಹಿಂಗೋ ನಿಟ್ಟಿನಲ್ಲಿ ನೀರಿನ ಅಳತೆಯನ್ನು ಎಷ್ಟು ಕ್ಯೂಬಿಕ್ ಮೀಟ್ರು ಎಷ್ಟು ನೀರು ಸಂಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ಬೇಕು. ಸೊ ಇದೆಲ್ಲ ನಿಟ್ಟಿನಲ್ಲಿ ಒಂದು ಕ್ರಮ ವಹಿಸೋದ್ರಿಂದ ಒಂದು ಸಮರ್ಪಕವಾಗಿ ಎಲ್ರಿಗೂ ಕೂಡ ಸಾರ್ವಜನಿಕವಾಗಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಪರಿಸರ ಸಮತೋಲನ, ಮುಖ್ಯವಾಗಿ ನಮಗೆ ಸಾಮಾಜಿಕ ಪರಿಸರ ಸಮತೋಲನವಾಗಿದ್ದರೆ ನಮಗೆ ಈ ಒಂದು ಪ್ರಕೃತಿ ವಿಕೋಪಗಳಾಗಿರಲಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಎರಡೂ ಕೂಡ ಆಗೋದಿಲ್ಲ. ಅದರಿಂದ ನಾವು

0: ಸುಧಾರಣೆ ನಿಟ್ಟಿನಲ್ಲಿ ಪ್ರಕೃತಿಯನ್ನು ಕೂಡ ಸಮತೋಲಿತವಾಗಿ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಈ ವಿಜಿ ರಾಮ್ಜಿ ಯೋಜನೆಯ ಕುರಿತು, ಇದರಿಂದ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಸ್ತುತವಾಗಿ ಒಂದು ಹೊಸ ಬದಲಾವಣೆಯೊಂದಿಗೆ ಮಾಡ್ಕೋಬೋದು ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಪಂಚಾಯಿತಿ ಮಟ್ಟದ ಸಾರ್ವಜನಿಕರಿಗೆ ಸರ್, ಈ ಒಂದು ಯೋಜನೆ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಒಂದು

0: ಅನುಷ್ಠಾನ ನಿಟ್ಟಿನಲ್ಲಿ ಇದು ಗ್ರಾಮೀಣ ಮಟ್ಟದಲ್ಲೇ ಮುಖ್ಯವಾಗಿ ಅನುಷ್ಠಾನಗೊಳಿಸುತ್ತಿರೋದ್ರಿಂದ ನಮ್ಮ ಗ್ರಾಮೀಣ ಮಟ್ಟದ ಎಲ್ಲ ನಮ್ಮ ಸಾರ್ವಜನಿಕರು ಅವರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಈಗಾಗಲೇ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಹಲವಾರು ಸೌಲಭ್ಯಗಳನ್ನ ಪಡೆದಿದ್ದೀರಾ, ಕೆಲವೊಂದು ಪಡ್ಕೊಂಡಿದ್ದಾರೆ, ಇನ್ನೂ ಕೆಲವ್ರಿಗೆ ಕೆಲವೊಂದುಗಳು ಸಿಕ್ಕಿಲ್ಲ. ಈಗ ಒಂದು ಕೆಲವ್ರಿಗು ಕೊಟ್ಟಿಗೆ ತೆಗೆದುಕೊಂಡಿರ್ತಾರೆ, ಕೆಲವ್ರು ನೀರ್ಗಾಲುವೆ ಮಾಡ್ಕೊಂಡಿರ್ತಾರೆ, ಇನ್ ಕೆಲವು ಇದೆ ಇರ್ತಾರೆ. ಇವರೆಲ್ಲರೂ ಕೂಡ ಮತ್ತೊಂದು ಏನಾಗಿರುತ್ತೆ ಕಾಮಗಾರಿಗಳನ್ನ ಇನ್ನೂ ಕೆಲವು ತಮ್ಮ ಜಮೀನುಗಳಲ್ಲಿ ಮತ್ತೆ ಕೆಲವೊಂದು ಅವರು ಹಳ್ಳಿ ಗ್ರಾಮಗಳಲ್ಲಿ ಕಾಮಗಾರಿಗಳು ಏನಿರುತ್ತೆ ಅವುಗಳನ್ನು ಏನು ಮೂಲಭೂತ ಸೌಕರ್ಯನ ಒದಗಿಸ್ಬೇಕು ಆ ನಿಟ್ಟಿನಲ್ಲಿ ಏನು ಅವಕ ಇದ್ದರೆ ಅವುಗಳನ್ನು ನಮ್ಮ ಗ್ರಾಮ ಪಂಚಾಯಿತಿಗೆ ತಾವು ಗ್ರಾಮ ಸಭೆಗಳಲ್ಲಿ ಮುಖ್ಯವಾಗಿ ನಮ್ಮ ವಾರ್ಡ್ ಸಭೆಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸಹಕಾರವನ್ನು ಕೊಡಬೇಕು. ಮತ್ತು ಗ್ರಾಮ ಸಭೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ತಾವು ಭಾಗವಹಿಸಿದ್ರೆ ಇದು ಒನ್ ಪ್ಲ್ಯಾನ್ ಅಂದರೆ ಒಂದೇ ಕ್ರಿಯೋಜನೆ ನೀವು ಏನು ಗ್ರಾಮ ಸಭೆಯಲ್ಲಿ ರಚನೆ ಮಾಡ್ತೀರಾ, ಗ್ರಾಮ ಸಭೆಯಲ್ಲಿ ರಚನೆ ಆಗುತ್ತೆ ಈ ಒಂದು VGPP ವಿಕಸಿತ ಗ್ರಾಮ ಪಂಚಾಯತ್ ಪ್ಲ್ಯಾನ್ ಏನಿದೆ, ಇದು ನಿಮ್ಮ ಪಂಚಾಯಿತಿಯ ನಿಮ್ಮ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ. ಅದರಿಂದ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಮತ್ತು ನಮ್ಮ ಗ್ರಾಮೀಣ ಜನರು ಕೂಡ ಸಹಕಾರವನ್ನು ನೀಡಿ ಪಂಚಾಯಿತಿಗೆ ತಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗಬೇಕು, ಇದರಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು, ತಮ್ಮ ಗ್ರಾಮೀಣ ಮಟ್ಟ ಒಂದು ಜೀವನ ಮಟ್ಟವನ್ನು ಒಂದು ಹಳ್ಳಿಗಳ ಒಂದು ಮೂಲಭೂತ ಸೌಕರ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಕ್ರಮವಹಿಸೋದಕ್ಕೆ ತಾವೂ ಕೂಡ ತಮ್ಮ ಸಹಕಾರ ಬಹಳ ಮುಖ್ಯ, ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ನಮ್ಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ತಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಏನು July 1 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿಯಂತೆ ಅನುಷ್ಠಾನಕ್ಕೆ ಬಂದಿರುವಂತಹ VBG ರಾಮ್ಜಿ ಅಥವಾ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಈ ಹೊಸ ರೂಪುರೇಷೆಯನ್ನು ಹೊಂದಿರುವಂತಹ ಯೋಜನೆಯ ಕುರಿತು ಇದರ ಪ್ರಮುಖ ಅಂಶಗಳಾಗಿರ್ಬೋದು, ಪ್ರಸ್ತುತ ಈ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಂದು 4 ವಿವಿಧ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಯೋಜನೆಯನ್ನು ಮಾಡಲಾಗಿದೆ, ಏನೆಲ್ಲ ಒಂದು ಹಕ್ಕು ಹಾಗೂ ಭದ್ರತೆಗಳನ್ನು ಈ ಯೋಜನೆ ಸೃಷ್ಟಿ ಮಾಡಿಕೊಡುತ್ತೆ ಅನ್ನೋದು ಕುರಿತಾಗಿರ್ಬೋದು, ಈ ಯೋಜನೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಆಗಿರ್ಬೋದು, ಇದರ ಒಂದು ಕಾರ್ಯ ಕೆಲಸಗಳ ಪಾರದರ್ಶಕತೆ ಆಗಿರ್ಬೋದು, ಇದರಲ್ಲಿ ಒಂದು ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಒಟ್ಟಾರೆಯಾಗಿ ಈ ಯೋಜನೆಯ ಸಂಪೂರ್ಣ ಸೇವಾ ಸೌಲಭ್ಯಗಳ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಂತಹ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
2: ಧನ್ಯವಾದ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ VBG ರಾಮ್ಜಿ ಅಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಈ ಯೋಜನೆಯ ಅನುಷ್ಠಾನ ಕುರಿತು, ಹಾಗೆಯೇ ಪ್ರಸ್ತುತ ಏನೆಲ್ಲ ಬದಲಾವಣೆಗಳ ಮುಖಾಂತರ ಈ ಯೋಜನೆ ಹೊಸದಾಗಿ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿಯನ್ನು ಮಾಡೋ ನಿಟ್ಟಲ್ಲಿ ತನ್ನ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದೆ, ಇದಕ್ಕೆ ಸಾರ್ವಜನಿಕರ ಸಹಕಾರ ಹಾಗೂ ಬೆಂಬಲ ಹೇಗಿರಬೇಕು ಅನ್ನೋದು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂಥವ್ರು ಶ್ರೀಯುತ ಮಾದೇಸ್ವಾಮಿ ಸೀರವರು, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ಸರಗೂರು ತಾಲೂಕು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಸಾಮಾಜಿಕ ಸವಲತ್ತು
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ VBG ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಯೋಜನೆಯ ರೂಪುರೇಷೆ ಹಾಗೂ ಅನುಷ್ಠಾನ ಕುರಿತು ಸರಗೂರು ತಾಲೂಕಿನ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಮಹಾದೇವ ಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
6: ಎಲ್ಲರಿಗೂ ನಮಸ್ಕಾರ.
5: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
6: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
5: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
6: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
5: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.

0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 81 ಕುರಿತು SBYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಶ್ಯಾಮ ಸುಂದರ ನವನೆ
3: ಚಕ್ರಿ ನರಹರಿಯಂತೆ
2: ಸೋಮಶಂಕರನೆ ಭೈರವ ರುದ್ರನಂತೆ
3: ಹೈಮವತಿ ಶಿವೆ ತಾನೆ
2: ಕಾಳಿ ಚಂಡಿಕೆಯಂತೆ
3: ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ.
2: ನನಗೆ ಅತ್ಯಂತ ಪ್ರಿಯವಾದಂತಹ ಮುಕ್ತಕಗಳಲ್ಲಿ ಇದು ಒಂದು. ಬಹಳ ಸುಂದರವಾಗಿ ಜಗತ್ತಿನಲ್ಲಿ ನಮಗೆ ಕಂಡು ಬರುವಂತಹ ಈ ದ್ವಂದ್ವವನ್ನು ಪ್ರತಿಬಿಂಬಿಸಿದ್ದಾರೆ. ದ್ವಂದ್ವದಲ್ಲಿ ಏಕತ್ವವನ್ನು ಕಾಣುವಂಥ

ಕಾಣುವಂಥದ್ದು. ದ್ವಂದ್ವದಲ್ಲಿ ನಿರ್ದ್ವಂದ್ವವನ್ನು ಕಾಣುವಂಥದ್ದು ಹೇಗೆ ಅನ್ನೋದನ್ನು ಬಹಳ ಸುಂದರವಾಗಿ ಡಿ ವಿ ಜಿಯವರಲ್ಲಿ ಹೇಳಿದ್ದಾರೆ. ಸೊ ನಮಗೆ ಜೀವನದಲ್ಲಿ ಯಾವಾಗಲೂ ಕೂಡ ದ್ವಂದ್ವಗಳ ಒಂದು ರೀತಿಯ ಬಹಳ ಹೆಚ್ಚಿನ ಪ್ರೀತಿ ಇರುತ್ತೆ. ಅಂದರೆ ಯಾವುದೇ ಒಂದು ವಸ್ತು ನಮ್ಮ ಕಣ್ಣೆದುರಿಗೆ ಬಂದರೂ ಕೂಡ ಅದನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ, ಅದನ್ನು ನಾವು ವರ್ಗೀಕರಣ ಮಾಡ್ತೀವಿ. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ. ಸೊ ನಮ್ಮ ಟೆಂಡೆನ್ಸಿ ಯಾವಾಗಲೂ ಹಾಗೆ ಮಾನವ ಸಹಜವಾಗಿ ಬರುವಂಥ ಒಂದು ಟೆಂಡೆನ್ಸಿ ಆ ರೀತಿದಿರುತ್ತೆ. ಸೊ ಅದೇ ಮಾಡ್ತಾ ಮಾಡ್ತಾ ನಾವೇನು ಮಾಡ್ತೀವಿ, ಪ್ರತಿಯೊಂದು ವಸ್ತುವಿಗೂ ಕೂಡ ಒಂದು ಬ್ರ್ಯಾಂಡ್ ಕಟ್ಬಿಡ್ತೀವಿ, ಒಂದು ಹಣೆಪಟ್ಟಿ ಕಟ್ಬಿಡ್ತೀವಿ, ಇದು ಹೀಗೆ ಅಂತ ಹಣೆಪಟ್ಟಿ ಕಟ್ಬಿಡ್ತೀವಿ. ಆ ಹಣೆಪಟ್ಟಿ ಕಟ್ಟಿದಾಗ ಅಗೇನ್ ನಾವು ಆವರೇಜಸ್ ಅಂತ ನೋಡೋದಕ್ಕಿಂತ, ಸಮಭಾವ ಅಥವಾ ಮಧ್ಯಭಾವವನ್ನು ನೋಡೋದಕ್ಕಿಂತ ಎಕ್ಸ್ಟ್ರೀಮ್ಸ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋದೇ ಹೆಚ್ಚು. ಇದು ನಾವು ನಮ್ಮ ನಡವಳಿಕೆಯನ್ನೇ ನಾವು ಒಂದು ಸ್ವಲ್ಪ ಅಂತರೀಕ್ಷಣೆ ಮಾಡಿಕೊಂಡಾಗ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಈ ವಸ್ತುಗಳನ್ನು ಮೀರಿ ನಾವು ಮಾಡುವಂಥ ಇನ್ನೊಂದು ಒಂದು ರೀತಿಯಲ್ಲಿ ಘೋರವಾದಂತಹ ಅಪರಾಧ ಅಂತಲೇ ಹೇಳ್ಬೋದು, ಅದು ಜನರನ್ನು ಕೂಡ ಇದೇ ಥರ ವರ್ಗೀಕರಣ ಮಾಡಿಬಿಡೋದು. ಇವರು ಒಳ್ಳೆಯವರು, ಇವ್ರು ಕೆಟ್ಟವರು. ಆ ಥರ ಮಾಡಿದಾಗ ಎಷ್ಟೋ ಸರ್ತಿ ನಾವು ನಮ್ಮ ಸೀಮಿತವಾದಂತಹ ದೃಷ್ಟಿಕೋನದಲ್ಲಿ, ಸೀಮಿತವಾದಂತಹ ಪೂರ್ವಾಗ್ರಹಗಳಿಂದ ಪೀಡಿತರಾಗಿ ಒಬ್ಬ ಇಡೀ ವ್ಯಕ್ತಿಯನ್ನು ಒಳ್ಳೆಯವನು ಅಥವಾ ಕೆಟ್ಟವನು ಅನ್ನೋಂಥ ಹಣೆಪಟ್ಟಿನ ಕಟ್ಬಿಡ್ತಾ ಇರ್ತೀವಿ. ಒಂದ್ಸರ್ತಿ ನಾವು ಆ ಥರ ಅನ್ಕೊಂಡ್ಬಿಟ್ಮೇಲೆ ಅದನ್ನು ಸುಲಭವಾಗಿ ಬದಲಾಯಿಸೋಕ್ಕೂ ಹೋಗಲ್ಲ. ನಮ್ಮ ಅಭಿಪ್ರಾಯಗಳು ಒಂದು ರೀತಿಯಲ್ಲಿ ಕಲ್ ಮೇಲೆ ಬರೆದಂಥ ಅಕ್ಷರಗಳ ಥರ ಬದಲಾಗಲ್ಲ, ಅಷ್ಟು ಸುಲಭವಾಗಿ ಬದಲಾಗಲ್ಲ, ಹಂಗೆ ಮಾಡ್ಕೊಂಬಿಡ್ತೀವಿ. ಈ ಒಂದು ನಡವಳಿಕೆಯನ್ನು ಕುರಿತಂತೆ ಡಿ ವಿ ಜಿ ಅವರು ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಬಹಳ ಸುಂದರವಾಗಿ ನಮಗೆ ಎರಡು ಇಲ್ಲ ಅಲ್ಲಿ ಅನ್ನೋದನ್ನು ತೋರಿಸ್ತಾರೆ. ನಾವು ಯೂಶಲಿ ಏನು ಮಾಡ್ತೀವಿ, ಒಬ್ಬ ರಾಮ ಇದ್ದ ಒಬ್ಬ ರಾವಣ ಇದ್ದ, ನಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ರಾಮ ಒಳ್ಳೆಯವನು, ರಾವಣ ಕೆಟ್ಟವನು. ಹಾಗೆ ಒಬ್ಬ ಭೀಮ ಇದ್ದ ಒಬ್ಬ ದುರ್ಯೋಧನ ಇದ್ದ, ಭೀಮ ಒಳ್ಳೆಯವನು, ದುರ್ಯೋಧನ ಕೆಟ್ಟವನು. ಇದು ನಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಜೀವನದಲ್ಲಿ ಅದನ್ನೇ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥ ಸಾಧಾರಣದ ಒಂದು ನಡವಳಿಕೆ ನಮ್ಮದು. ಆದರೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿರೋದು ಅದು ಯಾವಾಗಲೂ ಆ ರೀತಿಯೇ ಇರಬೇಕಾಗಿಲ್ಲ ಅಂತ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಆ ರೀತಿಯ ರಾಮ ರಾವಣರಿದ್ದಾರೆ, ಭೀಮ ದುರ್ಯೋಧನರಿದ್ದಾರೆ. ಅದಕ್ಕೆ ಅವ್ರು ಕೊಡುವಂಥದ್ದು ಯಾವುದೋ ಒಂದು ಯಹ್ಕಶ್ಚಿತ್ ಉದಾಹರಣೆಯಲ್ಲ. ನಾವು ಯಾರನ್ನು ಭಗವಂತನ ಪ್ರತಿರೂಪ ಅಂತ ಪೂಜಿಸ್ತೀವೋ ಅಂತಹ ಕೃಷ್ಣ ಅಥವಾ ವಿಷ್ಣು, ಶ್ಯಾಮ ಸುಂದರ, ಅವನ ವರ್ಣ ಶ್ಯಾಮ ವರ್ಣ, ಕೃಷ್ಣ ವರ್ಣ ಕಪ್ಪಗಿದ್ದಾನೆ, ಆದರೆ ಎಂತಹ ಸುಂದರ ಅವನು, ಇಡೀ ಜಗತ್ತಿನಲ್ಲಿ ಅವನಷ್ಟು ಸುಂದರನಾದಂಥ ವ್ಯಕ್ತಿಯೇ ಇಲ್ಲ ಅಂತ ನಮ್ಮ ಪುರಾಣಗಳೆಲ್ಲ ಹೊಗಳಿವೆ. ಸೊ ಶ್ಯಾಮ ಸುಂದರ ಅಂತ ನಾವು ಯಾರನ್ನು ಹೊಗಳಿ ಪೂಜಿಸಿ ಪ್ರೀತಿಸ್ತೀವೋ ಅದೇ ವಿಷ್ಣು ಚಕ್ರಿ. ಅವನ ಕೈನಲ್ಲಿ ಬರೀ ಒಂದು ಹೂವಿಲ್ಲ, ಅವನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ. ಆ ಸುದರ್ಶನ ಚಕ್ರವನ್ನು ಎದುರಿಸುವಂಥ ಯಾವ ಆಯುಧವೂ ಈ ಪ್ರಪಂಚದಲ್ಲಿ ಇಲ್ಲ. ಯಾರಿಗೆ ಅವನು ಅದನ್ನು ಯಾರ ವಿರುದ್ಧ ಬಿಡುತ್ತಾನೋ ಅವನ ತಲೆಗೆ ಹೋಯಿತು ಅಂತಲೇ. ನರಹರಿ ಚಕ್ರಿ ಅವನು ಅಲ್ವಾ, ನರಸಿಂಹ. ಆದರೆ ನರಸಿಂಹನೇ ಬೇರೆ, ವಿಷ್ಣು ಶ್ಯಾಮಸುಂದರನೇ ಬೇರೆನಾ ಅಂತಂದರೆ ಎರಡೂ ವಿಷ್ಣುವೆ. ಹಾಗೆಯೇ ಸೋಮಶಂಕರ, ಸೋಮ ಅಂದರೆ ಸ ಉಮಾ ಶಂಕರ, ಸ ಉಮಾ ಉಮೆಯ ಜೊತೆ ಇರೋಂತಹ ಶಂಕರ. ಶಂಕರ ಅನ್ನುವಂಥ ಪದದಲ್ಲಿಯೇ ಸೌಂದರ್ಯ ಮತ್ತು ಒಳ್ಳೆಯತನ ಅಡಗಿದೆ. ಶಂಕರೋತೀತಿ ಶಂಕರ, ಶಂ ಅಂದರೆ ಒಳ್ಳೆಯದು, ಒಳ್ಳೆಯದನ್ನು ಮಾಡೋಂಥ ವ್ಯಕ್ತಿ ಯಾರೋ ಅವನು ಶಂಕರ. ಅವನ ಜೊತೆ ಸ ಉಮಾ ಉಮೆ ಕೂಡ ಇದ್ದಾಳೆ. ಸೊ ಸೋಮ ಶಂಕರ ಅಂತ ನಾವು ಯಾರನ್ನು ಅಷ್ಟು ಅಪ್ಯಾಯಮಾನವಾಗಿ ಪ್ರೀತಿಯಿಂದ ನೋಡ್ತೀವೋ ಅವನೇ ಭೈರವ, ಅವನೇ ರುದ್ರ. ಇಡೀ ಜಗತ್ತನ್ನೇ ಧ್ವಂಸ ಮಾಡೋದಕ್ಕೆ ಸಿದ್ಧನಾಗಿರುವಂತಹ ತಾಂಡವ ಸ್ವರೂಪಿ ರುದ್ರ ಬೇರೆ ಯಾರೂ ಅಲ್ಲ, ಸೋಮ ಶಂಕರನೇ, ಶಿವನೇ ಬೇರೆ ಅಂತಿಲ್ಲ, ಅವನೇ ಅದು. ಹಾಗೆಯೇ ಹೈಮವತಿ, ಹಿಮವಂತನ ಮಗಳಾದಂತಹ ಪಾರ್ವತಿ, ಶಿವೇ ಒಂದು ರೂಪದಲ್ಲಿ ಎಲ್ಲರಿಗೂ ಒಳ್ಳೆ ಮಾಡುವಂಥ, ಶಿವಂ ಅಂದರೆ ಶುಭಂ ಅಂತ, ಒಳ್ಳೆಯದು ಅಂತ, ಒಳ್ಳೆಯದನ್ನು ಮಾಡುವಂತಹ ಶಿವೆಯಾಗಿ ನಮಗೆ ಕಾಣಿಸ್ತಾಳೆ. ಆದರೆ ಆಕೆನೇ ಕಾಳಿ, ಆಕೆನೇ ಚಂಡಿಕೆ, ಮಹಿಷಾಸುರಾದಿ ಎಲ್ಲ ರಾಕ್ಷಸರನ್ನು ಕ್ಷಣಾರ್ಧದಲ್ಲಿ ಸಾಯಿಸಿದಂತಹ ಮಹಾಶಕ್ತಿ. ಸೊ ಹಾಗೆ ಒಂದು ಪ್ರತಿಬಿಂಬ, ಒಂದು ಪರಿಕಲ್ಪನೆ ಅಂತ ನಾವೇನು ಅಂದ್ಕೊಳ್ತೀವಿ, ವಿಷ್ಣು ಅಥವಾ ಈಶ್ವರ ಅಥವಾ ಕಾಳಿ ಅಂತ ನಾವೇನನ್ನು ಅಂದ್ಕೊಳ್ತೀವೋ ಅದು ಪೋಲಾರಿಟಿ ಅಂದರೆ ಒಂದು ಧ್ರುವ

0: ಈ ತುದಿ ಅಥವಾ ಆ ತುದಿ ಅಂತ ಇರಲ್ಲ, ಅದೇ ಶಕ್ತಿಯಲ್ಲಿ ಒಳಿತು ಇರುತ್ತೆ. ಅದೇ ಶಕ್ತಿಯಲ್ಲಿ ಯಾವುದನ್ನ ನಾವು ಕೆಡುಕು ಅಂತ ಅನ್ಕೋತೀವೋ ಅದು ಕೂಡ ಅಡಕವಾಗಿಯೇ ಇರುತ್ತೆ. ಹಾಗಾಗಿ ಪ್ರೇಮ ಘೋರಗಳು ಒಂದೇ, ಅದು ಎರಡಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಮ್ಗೆ ಇದನ್ನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ನಮಗೆ ನಾನಾಗಲೇ ಹೇಳ್ದಂಗೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸೀಮಿತ ಅನುಭವದಲ್ಲಿ ಸೀಮಿತ ಶಕ್ತಿಯಲ್ಲಿ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿಯಲ್ಲಿ ನಾವು ವಿ ಆಲ್ವೇಸ್ ಲೈಕ್ ಪೋಲಾರಿಟಿ, ಅಂದರೆ ಇದು ಹೀಗೇ ಇರಬೇಕು, ಇದು ಹೀಗಿದ್ರೆ ನನಗೆ ಚೆನ್ನಾಗಿರುತ್ತೆ, ನನಗೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಇದು ಹೀಗೆ ಇರಬೇಕು ಅಂತ. ಸೊ ನನಗೆ ಯಾವ್ದು ಚೆನ್ನಾಗಿರುತ್ತೋ ಅದೇ ಎಲ್ಲ ಕಡೆನೂ ಇರಬೇಕು. ಸೊ ಈ ಥರ ನಮ್ಮ ಅಪೇಕ್ಷೆಗಳು ಅದು ಎಣೆ ಇಲ್ಲದ್ದು, ಅನಂತ. ಸೊ ಹಾಗೆ ನಾವು ಎಲ್ಲ ಕಡೆನೂ ಚೆನ್ನಾಗಾಗಬೇಕು. ನನಗೆ ಕೆಲಸ ಚೆನ್ನಾಗಿರೋದು ಸಿಕ್ಕಬೇಕು, ಆ ಕೆಲಸದಲ್ಲಿ ನನಗೆ ಚೆನ್ನಾಗಿರೋ ಜವಾಬ್ದಾರಿ ಸಿಕ್ಕಬೇಕು, ಆ ಜವಾಬ್ದಾರಿಯಲ್ಲಿ ನನಗೆ ಚೆನ್ನಾಗಿರೋ ಯಶಸ್ಸು ಸಿಕ್ಕಬೇಕು, ಇವೆಲ್ಲ ಏನಾದರೂ ಆಗಿಬಿಡಲಿ ನನಗೆ ಚೆನ್ನಾಗಿರೋ ಸಂಬಳ ಸಿಕ್ಕಬೇಕು. ಸೊ ಹೀಗೆ ಚೆನ್ನಾಗಿ ಅದೇ ನಮಗೆ ಬೇಕು ಅಂತ ನಾವು ಅಂದ್ಕೊಳ್ತೀವಿ. ಸೊ ನಮ್ಗೆ ಯಾರು ಬೇಕು? ಶ್ಯಾಮಸುಂದರನೇ ಬೇಕು. ನಮ್ಗೆ ಯಾರು ಬೇಕು? ಸೋಮಶಂಕರನೇ ಬೇಕು. ಹೈಮವತಿ ಶಿವೆಯೇ ನಮಗೆ ಬೇಕು ಅಂತಂದರೆ ಜೀವನದಲ್ಲಿ ಹಂಗೆ ಆಗಲ್ಲಪ್ಪ, ಬರೀ ಪ್ರೇಮ ಸಿಕ್ಕಲ್ಲ. ಶ್ಯಾಮಸುಂದರ ಬರಬೇಕಾದ್ರೆ ತನ್ನ ಜೊತೆ ತನ್ನ ಸುದರ್ಶನ ಚಕ್ರವನ್ನೂ ತಂದಿರ್ತಾನೆ, ಯಾಕೆ ಅವನೇ ಚಕ್ರಿ, ಬೇರೆ ಯಾರೂ ಅಲ್ಲ. ಈಶ್ವರ ಬರ್ತಾನೆ ಸೋಮಶಂಕರನಾಗಿ, ನೀನು ಚೆನ್ನಾಗಿದ್ರೆ. ಆದರೆ ಜ್ಞಾಪಕ ಇಟ್ಕೋ, ಭೈರವ ರುದ್ರನೂ ಅವನೇ. ಕಾಳಿ ಚಂಡಿಕೆ ತಾನಾಗೇ ಬರಲ್ಲ, ಅದು ನಾವು ನೆನ್ಪಿಟ್ಕೋಬೇಕು. ಕಾಳಿ ಚಂಡಿಕೆ ನನಗೀಗ ಬರ್ತಾ ಇದ್ದಾಳೆ ಅಂತಂದರೆ ನಾನು ಸರಿ ಹೋದರೆ ಅದೇ ಶಕ್ತಿಯಲ್ಲಿರೋಂಥ ಹೈಮವತಿ ಶಿವೆಯನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾನು ಬರೀ ಘೋರವನ್ನು ಮಾತ್ರ ನೋಡ್ತೀನಿ ಅಂತಂದರೆ ಅದು ನನ್ನ ದೃಷ್ಟಿಕೋನ, ಬರೀ ಪ್ರೇಮವನ್ನೇ ಅಪೇಕ್ಷೆ ಪಡ್ತೀನಿ ಅಂತಂದರೆ ಅದು ನನ್ನ ದೃಷ್ಟಿಕೋನ. ಸೊ ನನಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ಎರಡೂ ಕೂಡ ಸಮನ್ವಯವಾಗಿ ಬಂದೇ ಬರ್ತವೆ ಅನ್ನೋಂಥ ಒಂದು ತಿಳಿವು, ಒಂದು ಅರಿವು. ಅದನ್ನು ನಾನು ನನ್ನ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದಂತಹ ಯಾವುದು ನಿರ್ಲಿಪ್ತ ಸ್ಥಿತಿ ಅಂತ ಅಂದ್ಕೊಂಡ್ವಿ, ಆ ನಿರ್ಲಿಪ್ತ ಸ್ಥಿತಿಗೆ ನಾವು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಬಾತುಕೋಳಿ ಅದು ಸ್ವಚ್ಛಂದವಾಗಿ ಸುಂದರವಾದಂಥ ಒಂದು ವಾತಾವರಣದಲ್ಲಿ ಕೆರೆಯಲ್ಲಿ ಈಜಾಡ್ತಾ ಇದೆ, ನಮಗೆ ಗೊತ್ತು ಅದು ಹೊರಗಡೆಯಿಂದ ನೋಡಿದ್ರೆ ಎಷ್ಟು ಸಂತೋಷವಾಗಿದೆಯಪ್ಪ ಅಂತ, ಆದರೆ ಒಳಗಡೆ ಪಟ ಅದು ಕೆಲಸ ಮಾಡ್ತಾ ಇದೆ, ಅವಿರತವಾಗಿ ಕೆಲಸ ಮಾಡ್ತಾ ಇದೆ. ಸೊ ಆ ದ್ವಂದ್ವವನ್ನು ನಾವು ಜೀವನದಲ್ಲೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇವರು ತುಂಬ ಒಳ್ಳೆಯವರು ಅನ್ನೋಂಥ ಅಪೇಕ್ಷೆಗಳು ನಮಗೆ ಅನೇಕ ಸರ್ತಿ ಬಂದುಬಿಟ್ಟಾಗ ಅವರಿಂದ ಏನೋ ಒಂದು ಸ್ವಲ್ಪ ತಪ್ಪು ಘಟಿಸಿದರೂ ಕೂಡ ಓಹ್ ನಾನು ಹೆಂಗೋ ಅಂದ್ಕೊಂಡಿದ್ನಲ್ಲಪ್ಪ, ಇವ್ರು ಇನ್ನೇನೋ ಆಗ್ಬಿಟ್ರು ಅಂತ ಆ ರೀತಿಯ ಒಂದು ಆಭಾಸಗಳನ್ನು ನಾವು ಮಾಡ್ಕೊಳ್ತೀವಿ. ಅದೇ ಥರ ಯಾರೋ ನಮಗೆ ಕೆಟ್ಟದ್ದು ಎಸಗಿದ್ದಾರೆ ಅನ್ನೋ ಭಾವನೆಯಲ್ಲಿ ನಾವು ಘೋರವನ್ನೇ ನಾವು ನೋಡ್ತಾ ಇರ್ತೀವಿ. ಯಾವುದೇ ವ್ಯಕ್ತಿಯಾದರೂ ಕೂಡ ಬರೀ ಒಳ್ಳೆಯದು ಬರೀ ಕೆಟ್ಟದ್ದು ಅಂತಿರಲ್ಲ, ಒಂದು ಸಮಭಾವ ಆ ವ್ಯಕ್ತಿಯಲ್ಲೂ ಇರುತ್ತೆ. ಅದನ್ನು ಪ್ರಕಟಗೊಳಿಸುವಂಥದ್ದು ನಮ್ಮ ಚಾಕಚಕ್ಯತೆ, ನಮ್ಮ ಚಾತುರ್ಯ. ನಾವು ಯಾವಾಗ ಪ್ರೇಮವನ್ನು ಹೆಚ್ಚಾಗಿ ತೋರಿಸ್ತೀವೋ ಆಗ ಬಹುಶಃ ನಮಗೆ ಪ್ರೇಮವೇ ಪ್ರತಿಫಲಿತವಾಗುತ್ತೆ. ಸೊ ನಮ್ಮ ಒಳಗೆ ಇದನ್ನು ನಾವು ಸ್ಥಿರಪಡಿಸ್ಕೊಂಡ್ರೆ ಆಗ ಪ್ರಪಂಚದಲ್ಲೂ ಕೂಡ ಇರೋಂಥ ದ್ವಂದ್ವವನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹೆಚ್ಚಾಗಿ ಇದು ಈಸ್ ಎ ಕ್ವೆಶ್ಚನ್ ಆಫ್ ಅಕ್ಸೆಪ್ಟೆನ್ಸ್, ಅಂದರೆ ನಾವು ಹೆಂಗೆ ಅದನ್ನು ಸ್ವೀಕರಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ನಿರ್ಲಿಪ್ತ ಭಾವದಿಂದ ನಾವು ಅದನ್ನು ಸ್ವೀಕರಿಸೋಕ್ಕೆ ಸಾಧ್ಯ ಆದರೆ ನಮಗೆ ಪ್ರೇಮವೂ ಒಂದೇ ಆಗುತ್ತೆ, ಘೋರವೂ ಒಂದೇ ಆಗುತ್ತೆ, ಎರಡರ ಬಗ್ಗೆಯೂ ಗೌರವ ಬರುತ್ತೆ. ಯಾಕೆ ಎರಡಕ್ಕೂ ಸ್ಥಾನ ಇದೆ, ಎರಡಕ್ಕೂ ತನ್ನದೇ ಆದಂಥ ಸ್ಥಾನ ಇದೆ. ಶ್ಯಾಮಸುಂದರ ಚಕ್ರಿ ನರಹರಿಯ ರೂಪವನ್ನು ತಾಳದೇ ಹೋಗಿದ್ದಿದ್ರೆ ಬಹುಶಃ ಹಿರಣ್ಯಕಶಿಪುವಿನಂತಹ ದೈತ್ಯನ ವಧೆ ಆಗ್ತಾನೆ ಇರಲಿಲ್ಲ. ಹೈಮವತಿ ಶಿವೇ ಕಾಳಿ ಚಂಡಿಕೆಯಾಗಲೇಬೇಕಾಯಿತು, ಆಗಷ್ಟೇ ಎಲ್ಲ ರಾಕ್ಷಸರ ದಮನ ಆಗೋದಕ್ಕೆ ಸಾಧ್ಯ. ಸೊ ಹಾಗೆ ಈ ಪ್ರಪಂಚ ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಶಿವನೂ ಇರಬೇಕು, ಭೈರವನೂ ಇರಬೇಕು. ನಮ್ಮ ಜೀವನ ಸರಿಯಾಗಿ ನಡಿಬೇಕಾದ್ರೆ ಪ್ರೇಮವೂ ಇರಬೇಕು, ಘೋರಕ್ಕೂ ಒಂದು ಸ್ಥಾನ ಇದೆ, ಎರಡರ ಬಗ್ಗೆಯೂ ನಮಗೆ ಗೌರವ ಇರಬೇಕಾದಂಥದ್ದು ಬಹಳ ಮುಖ್ಯ.
1: ಪ್ರಿಯ ಶ್ರೋತೃಗಳೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90

6.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುದ ಮಾತು ಮತ್ತು ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿ ಕೈ ಇಲ್ಲಿದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾತು ಮುತ್ತು, ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿಕೈ ಇಲ್ಲಿದೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬದುಕು ಅತ್ಯಂತ ಅಮೂಲ್ಯ ವಸ್ತು, ಮೇಲಾಗಿ ಅದೊಂದು ವಿಶೇಷ ಅನುಭವ. ನಾವೆಲ್ಲರೂ ಇಲ್ಲಿಗೆ ಬಂದಿರುವುದೇ ಎಲ್ಲರೊಂದಿಗೆ ಒಂದಾಗಿ ಚೆನ್ನಾಗಿ ಬದುಕಲು. ಇಲ್ಲಿ ಮಾತು ಇರದೆ ಹೋದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿ ಹೋಗುತ್ತದೆ. ಅದೇ ಮೌನವು ಗೌರವ ಹಾಜರಾದರೆ ಇಡೀ ಬದುಕೆ ನಿಶ್ವರವೆನಿಸುತ್ತದೆ. ಪ್ರತಿಯೊಬ್ಬರ ಬದುಕಲ್ಲಿ ಮಾತುಗಳೇ ಮುತ್ತುಗಳಾದರೆ ಮೌನವೇ ಒಂದು ಮಹಾಕಾವ್ಯ. ಮಾತು ಮತ್ತು ಮೌನ ಎರಡನ್ನು ಸರಿಸಮಾನಾಗಿ ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಲಿ. ಮಾತು ಬೆಳ್ಳಿಯಾದರೆ ಮೌನವೇ ಬಂಗಾರ ಎನಿಸಿಕೊಂಡಿದೆ. ಬೆಳ್ಳಿಯು ತುಂಬ ಅಮೂಲ್ಯವಾದುದು. ನಮ್ಮ ಮಾತುಗಳಿಗೆ ಮೌಲ್ಯ ಬರಬೇಕೆಂದರೆ ನಾವಾಡುವ ಮಾತುಗಳು ಸತ್ಯ, ಸೌಮ್ಯ ಹಾಗೂ ಪ್ರಾಮಾಣಿಕವಾಗಿರಬೇಕು. ಬಂಗಾರವು ಬೆಳ್ಳಿಗಿಂತ ಹೆಚ್ಚಿನ ಬೆಲೆ ಬಾಳುವ ಲೋಹ. ಅನಗತ್ಯ ಬೇಡವಾದ ಮಾತುಗಳನ್ನಾಡುವ ಬದಲು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಮೌನವಾಗಿರುವುದೇ ಬಹುದೊಡ್ಡ ಧೀಮಂತಿಕೆ. ಇಲ್ಲಿ ಮಾತಿನ ಶ್ರೇಷ್ಠತೆಗಿಂತ ಮೌನದ ಪ್ರಾಧಾನ್ಯ ಎದ್ದು ಕಾಣುತ್ತಿದೆ. ಮಾತುಗಳಿಗಿಂತ ಮೌನವೇ ತುಂಬ ಶಕ್ತಿಶಾಲಿ. ಮೌನವೇ ಒಂದು ಸುಂದರ ಸುಮಧುರ ಭಾಷೆಯಾಗಿರುವುದರಿಂದ ಇದಕ್ಕಿಂತ ಮಿಗಿಲಾದ ಭಾಷೆ ಮತ್ತೊಂದಿಲ್ಲ. ಒಮ್ಮೊಮ್ಮೆ ಮಾತುಗಳು ಎದುರಿನವರ ಮನಸ್ಸುಗಳನ್ನು ಗೆದ್ದು ಬೀಗಿದರೆ ಇನ್ನೊಮ್ಮೆ ಅದೇ ಮನಸ್ಸುಗಳನ್ನು ಭೇದಿಸಿ ಗೆಲ್ಲಲು ಹೋಗಿ ಸೋತು ಸುಣ್ಣವಾಗುವರು. ಆದರೆ ಮೌನವು ಮಾತಿಗಿಂತಲೂ ವಿಭಿನ್ನ ಮತ್ತೆ ವಿಶೇಷ. ಅದಕ್ಕೆ ಹೇಳೋದು, ಮೌನಕ್ಕಿರುವ ತಾಕತ್ತು ಮಾತಿಗಿಲ್ಲವೆಂದು. ನಮ್ಮ ಮಾತುಗಳಲ್ಲಿ ತಿರುಳಿರಲಿ, ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಎನ್ನುವುದನ್ನು ಮೊದಲು ತಿಳಿದಿರಲಿ. ಮಾತನಾಡುವುದು ಎಷ್ಟು ಮುಖ್ಯವೋ ಮೌನವಾಗಿರುವುದು ಕೂಡ ಅಷ್ಟೇ ಮುಖ್ಯ. ಯಾವ ಸಂದರ್ಭದಲ್ಲಿ ಎಷ್ಟು ಮಾತನಾಡಬೇಕು, ಏನು ಮಾತನಾಡಬೇಕು ಎಂಬುದನ್ನು ಅರಿತುಕೊಂಡು ಮಾತನಾಡಬೇಕು. ಕೆಲವೊಮ್ಮೆ ಮಾತನಾಡದೆ ಮೌನದಿಂದ ಇದ್ದರೆ ಅದಕ್ಕೆ ಬೆಲೆ ಹೆಚ್ಚು. ಆದ್ದರಿಂದ ನಮ್ಮ ಜನಪದರು ಹಿರಿಯರು ಮಾತನ್ನು ಬೆಳ್ಳಿಗೆ ಹೋಲಿಸಿ ಮೌನವನ್ನು ಬಂಗಾರಕ್ಕೆ ತುಲನೆ ಮಾಡಿ ಅದರ ಘನತೆಯನ್ನು ಹಿಮ್ಮಡಿಸಿದ್ದಾರೆ. ನಮಗೆ ಅರ್ಥವೇ ಆಗದ ಇಲ್ಲ ಸಲ್ಲದ ವಿಷಯಗಳ ಕುರಿತಾಗಿ ಪುಂಕಾನುಪುಂಕ ಮಾತನಾಡುವ ಬದಲು ಮೌನವಾಗಿರುವುದೇ ಲೇಸು. ಒಂದು ಮಾತಲ್ಲಿ ನೂರಾರು ಅರ್ಥಗಳು ಹೊಮ್ಮಿದರೆ ಅದೇ ಮೌನಕ್ಕೆ ಸಾವಿರಾರು ಅರ್ಥಗಳು ಸ್ಫುರಿಸುತ್ತವೆ. ಮನುಷ್ಯನಿಗೆ ಮಾತೆ ಒಂದು ಸಶಕ್ತ ಮಾಧ್ಯಮ, ಆದರೆ ಮಾತಿಗಿಂತಲೂ ಮೌನವು ಪ್ರಬಲ ಮಾಧ್ಯಮ. ಮಾತು ನಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದರೆ ಮೌನವು ನಮ್ಮೊಳಗಿನ ಅಗೋಚರ ಶಕ್ತಿಯನ್ನು ಪ್ರಕಟಿಸುವುದು. ಅದಕ್ಕೆಂದೇ ಥಾಮಸ್ ಕಾಲ್ಕರ್ ಅವರು, ಮೌನ ಅನಂತದಷ್ಟು ಆಳವಾದದ್ದು, ಮಾತು ಕಾಲದಷ್ಟು ಕ್ಷಣಿಕ ಎಂದಿದ್ದಾರೆ. ನಮ್ಮೊಂದಿಗೆ ನಾವೇ ಮಾತನಾಡಿಕೊಳ್ಳಲು ಸಿಗುವ ದಿವ್ಯ ಸಮಯವೇ ಮೌನ. ಇಂತಹ ಮೌನದ ವೃಕ್ಷದಲ್ಲಿಯೇ ಶಾಂತಿ, ಸಹನೆ, ತಾಳ್ಮೆಯ ಫಲ ಬಿಡುವುದರಿಂದ ಮೌನವು ಬದುಕನ್ನು ಮತ್ತಷ್ಟು ಮಗದಷ್ಟು ರಮಣೀಯಗೊಳಿಸುವುದರಲ್ಲಿ ಸಂದೇಹವಿಲ್ಲ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ ಸಂತೋಷದ ಕೀಲಿಕೈ ಇಲ್ಲಿದೆ. ನಾವೆಲ್ಲ ಸದಾ ಯೋಚಿಸುತ್ತಿರುವ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಸಂತೋಷ. ಇದಕ್ಕಾಗಿ ಎಷ್ಟೊಂದು ಶ್ರಮಿಸುತ್ತೇವೆ, ಕಷ್ಟಪಡುತ್ತೇವೆ. ಹೇಗಾದರೂ ಮಾಡಿ ಸಂತೋಷದಿಂದಿರಬೇಕು ಎಂಬುದೇ ಮುಖ್ಯ ಧ್ಯೇಯ. ಸಂತೋಷ ಎನ್ನುವುದನ್ನು ಒಂದೇ ವಾಕ್ಯದಲ್ಲಿ ಹೇಳಲು ಆಗದು. ಕಾರಣ ಅದು ಜನರಿಂದ ಜನರಿಗೆ ವಿಭಿನ್ನವಾಗಿರುತ್ತದೆ. ಒಬ್ಬರಿಗೆ ಉಳಿಯಲು ಮನೆಯೊಂದಿದ್ದರೆ

ಸಂತೋಷ. ಇನ್ನೊಬ್ಬರಿಗೆ ಮನೆಯು ಇರಬೇಕು, ಜೊತೆಯಲ್ಲಿ ಕಾರು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್. ಹೋದಲ್ಲಿ ಬಂದಲ್ಲಿ ಜನ ತಮ್ಮನ್ನು ಗುರುತಿಸಬೇಕು. ಮನೆಯಲ್ಲಿ ಆಳು ಕಾಳುಗಳಿರಬೇಕು. ಹೀಗೆ ಹತ್ತು ಹಲವು ಬಗೆಯಿಂದ ಸಂತೋಷದ ವ್ಯಾಖ್ಯಾನ ನಡೆಯುತ್ತಲೇ ಇರುತ್ತದೆ. ಇದರಿಂದ ನಿಜಕ್ಕೂ ಸಂತೋಷ ಇದೆಯೇ ಎಂಬುದನ್ನು ಮಾತ್ರ ಯಾರು ಖಚಿತವಾಗಿ ಹೇಳಲಾರರು. ಕಾರಣ, ಇಂದು ಸಂತೋಷಲಿದ್ದವ ನಾಳೆ ಅಸಂತೋಷಿಯಾಗಿ ಬಿಡುತ್ತಾನೆ. ಅದಕ್ಕೆ ಕಾರಣಗಳು ಹಲವಿರಬಹುದು. ಆದರೆ ಮುಖ್ಯವಾಗಿ ಇರುವುದು ನಮ್ಮನ್ನು ನಾವು ಇನ್ನೊಬ್ಬರೊಡನೆ ಹೋಲಿಸಿಕೊಳ್ಳುವುದು. ಸಂತೋಷದ ವಿಷಯದಲ್ಲಿ ಒಮ್ಮೆ ಒಬ್ಬ ಅಧ್ಯಾಪಕ ವರ್ಗದ ಕೋಣೆಗೆ ಬರುವಾಗ ಒಂದಿಷ್ಟು ಬಲೂನ್ ತಂದು ಮಕ್ಕಳಿಗೆ ಕೊಟ್ಟು ಅವುಗಳಲ್ಲಿ ಹವಾ ತುಂಬಿ ತಮ್ಮ ತಮ್ಮ ಹೆಸರುಗಳನ್ನು ಬರೆಯುವಂತೆ ಹೇಳುತ್ತಾನೆ ಮತ್ತು ಶಾಲೆಯ ಆವರಣದಲ್ಲಿ ಬಿಟ್ಟು ಬರುವಂತೆ ಹೇಳುತ್ತಾನೆ. ಕೆಲ ಹೊತ್ತಿನಲ್ಲಿ ಅದೇ ಮಕ್ಕಳನ್ನು ಕರೆದು ನಿಮ್ಮ ನಿಮ್ಮ ಹೆಸರಿನ ಬಲೂನ್ ತೆಗೆದುಕೊಂಡು ಬನ್ನಿ, ಅದಕ್ಕಿರುವ ಸಮಯ ಕೇವಲ ಒಂದು ನಿಮಿಷ. ಮಕ್ಕಳೆಲ್ಲ ಓಡೋಡಿ ಬಲೂನ್ ಎಸೆದ ಜಾಗಕ್ಕೆ ಬಂದು ತಮ್ಮ ಹೆಸರಿನ ಬಲೂನ್ ಹುಡುಕಲು ಪ್ರಾರಂಭಿಸಿದರು. ಸಾಕಷ್ಟು ಬಲೂನ್ಗಳಿದ್ದರಿಂದ ಅವೆಲ್ಲ ಚೆಲ್ಲ ಪಿಲ್ಲಿಯಾಗಿ ಹರಡಿಕೊಂಡಿದ್ದವು. ಅವರದ ಬಲೂನ್ ಒಂದು ನಿಮಿಷದೊಳಗೆ ಹುಡುಕಲಾರದೆ ನಿರಾಸೆಯಿಂದ ಅಸಂತೋಷದಲ್ಲಿ ವರ್ಗದ ಕೋಣೆ ಸೇರುತ್ತಾರೆ. ಎಲ್ಲವರ ಮುಖದಲ್ಲೂ ಅಸಂತೋಷ ಕಂಡ ಶಿಕ್ಷಕ ಏನಾಯಿತು ಅಂತ ಕೇಳಿದಾಗ, ಗುರುಗಳೇ, ನಮ್ಮದೇ ಹೆಸರಿನ ಬಲೂನ್ ಹುಡುಕಲು ಆಗಲೇ ಇಲ್ಲ ಅಂದರು. ಆಗ ಶಿಕ್ಷಕ, ಸರಿ, ಈಗ ನೀವು ಯಾವುದಾದರೂ ಒಂದು ತನ್ನಿ ಎಂದು ತಿರುಗಿ ಕಳುಹಿಸಿದ. ಮಕ್ಕಳೆಲ್ಲ ಕೈಗೆ ಸಿಕ್ಕ ಬಲೂನ್ ಹಿಡಿದು ಒಳಗೆ ಬಂದು ಯಾರ ಯಾರ ಹೆಸರಿದೆಯೋ ಅವರೇ ಕೊಟ್ಟು ತಮ್ಮದನ್ನು ಪಡೆದು ಖುಷಿಪಟ್ಟರು. ಆಗ ಶಿಕ್ಷಕ ಹೇಳಿದ, ಮಕ್ಕಳೇ, ಕೇವಲ ತನ್ನದು ಎಂದು ಹೇಳುತ್ತಿದ್ದರೆ ಸಂತೋಷ ಸಿಗದು. ಬದಲಿಗೆ ಹಂಚಿ ಬದುಕಿದರೆ ಎಲ್ಲವರೂ ಸಂತೋಷದಿಂದ ಇರಬಹುದು. ಎಷ್ಟೊಂದು ಅದ್ಭುತ ಪಾಠ ಅಲ್ಲವೇ! ಸಂತೋಷ ಇರುವುದೇ ಸಹಬಾಳ್ವೆಯಲ್ಲಿ. ಎಲ್ಲರೊಳು ಕೂಡಿ ಬಾಳುವುದರಿಂದ ಹೊರತು ಸದಾ ತನ್ನ ಬಗ್ಗೆ ಚಿಂತಿಸುವುದರಿಂದಲ್ಲ. ತನ್ನದನ್ನು ಇಟ್ಟುಕೊಂಡು ಇತರರಿಗೆ ಸಲ್ಲಬೇಕಾದುದನ್ನು ಕೊಡುವ ಮನೋಸ್ಥಿತಿ ಯಾರಲ್ಲಿರುತ್ತದೋ ಅವರೇ ನಿಜವಾದ ಸಂತೋಷಿಗಳು. ಪ್ರಿಯ ಕೇಳುಗರೇ, ಕೇಳುದಲ್ಲಿಷ್ಟೊತ್ತು ಮಾತು ಮತ್ತು ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿಕೈ ಇಲ್ಲಿದೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದಿಂದ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾತು ಮತ್ತು ಮೌನ ಅಮೂಲ್ಯ ಸ್ವತ್ತು ಹಾಗೂ ಸಂತೋಷದ ಕೀಲಿಕೈ ಇಲ್ಲಿದೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 12 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಬೆಳಗಾಯಿತು. ಸುಪ್ರಭಾತ ಕೇಳಿಸಿತು. ಎದ್ದೇಳಿ ಎದ್ದೇಳಿ ಅಣ್ಣ ಹೊರಟೆಯವರು ಸಂಗಮಕ್ಕೆ, ಎದ್ದೇಳಿ ಎದ್ದೇಳಿ ಇನ್ನು ನಮ್ಮೊಡನೆ ಇರರು ನಮ್ಮಣ್ಣ ಬಸವಣ್ಣ, ಗಳಿಗೆ ಉರುಳಿದರೆ ಮತ್ತವರು ಬಹುದೂರ, ಏಳಿ ಎದ್ದೇಳಿ ಹೊತ್ತಾಗಿದೆ ಅಣ್ಣನಿರಲಾರರಿನ್ನು ಕಲ್ಯಾಣದಲ್ಲಿ, ಎದ್ದೇಳಿ ಎದ್ದೇಳಿ.

ನಿದ್ದೆ ಕಣ್ಣನ್ನು ದೂಡಿ ಮೇಲೆದ್ದು ಬನ್ನಿ. ಎದ್ದೇಳಿ ಎದ್ದೇಳಿ. ನಾನು ಎದ್ದಾಯಿತು. ಬರುವ ಆಸೆಗೆ ತಡೆಯನ್ನೊಡ್ಡಿವೆ ದುಃಖಿತ ಮೋಡಗಳು. ಎದ್ದೇಳಿ ಎದ್ದೇಳಿ. ಹೊರಡುವ ಸಮಯ ಸಮೀಪಿಸುತ್ತಿದೆ. ಎಲ್ಲರೆದೆಯಲ್ಲೂ ರೋದನ. ಬಸವಣ್ಣ ನಮ್ಮನ್ನು ಅಗಲಿ ದೂರ ಹೋಗುತ್ತಿದ್ದಾರೆಂಬ ಮನೋ ಆಕ್ರಂದನ. ಗಂಗೆ ನೀಲೆಯರು ರಾತ್ರಿಯಿಂದ ಬೆಳಗಿನ ತನಕ ಅತ್ತತ್ತು ಸೋತಿದ್ದಾರೆ. ಹುಟ್ಟಿದ್ದ ಸುತನಿಲ್ಲ, ಹೆತ್ತಪ್ಪನಿಲ್ಲ, ಪತಿಯಾಸರೆ ನಮಗೆ ಇನ್ನಿಲ್ಲ. ಯಾವ ಸೌಭಾಗ್ಯವೋ ನಂಬಿ ನಾವಿನ್ನು ಕಲ್ಯಾಣದಲ್ಲಿ. ಹೊರಡುವಂತಿಲ್ಲ, ಇರುವಂತೆಯೂ ಇಲ್ಲ. ಮದುವೆಯೇ ಬದುಕ ಮುಳುಗಡೆಗೆ ಕಾರಣವಾಯಿತು. ಬೆಳದಿಂಗಳು ಉರಿಯಾಗಿ ದಿಕ್ಕು ದಿಕ್ಕಿಗೆ ಹಬ್ಬಿ ತಲ್ಲಣೆಗೆ ಕಾರಣವಾಗಿ ಅಮೃತ ಬಿಂದುವಿನಲ್ಲಿ ವಿಷ ಸಾಗರವ ತುಂಬಿ ಕಂಗೆಡಿಸುವಂತಿದೆ. ಹರಿವ ಕಂಬನಿಯ ಒದ್ದೆ ಮಾಡಿತ್ತು ಉಟ್ಟ ಬಟ್ಟೆಯನ್ನು, ಹೊದ್ದ ಹೊದಿಕೆಯನ್ನು, ಹರಿದ ನೆತ್ತರನ್ನು, ಬಡಿವ ಎದೆಯನ್ನು, ಮೈ ಚರ್ಮವನ್ನು, ಬದುಕಿನ ನಾಳೆಗಳನ್ನು. ಯಾವುದನ್ನು ಎಣಿಸಿದರೂ ಬರೀ ಒದ್ದೆಯ ಅವತಾರ ಮಾತ್ರ. ಬೆಳಗಾದಂತೆ ಏಕೆಂದು ಬೆಳಕಾಯಿತು. ಇನ್ನು ಕೆಲಕಾಲ ಕತ್ತಲೆಯೇ ಇದ್ದಿದ್ದರೆ ಅಣ್ಣನು ಕೆಲಕಾಲ ನಮ್ಮೊಡನೆ ಇರುತ್ತಿದ್ದ. ಬೆಳಕು ಮೂಡಿದೆ, ನಮ್ಮ ಬಾಳನ್ನು ಕತ್ತಲಾಗಿಸುತ್ತಿದೆ. ಎದ್ದ ಬೆಳಕು ಸಮಯ ಬಂದಿದೆ ಈಗ ಬೀಳ್ಕೊಡಲು ನಮ್ಮಣ್ಣನನ್ನು ಎನ್ನುತ್ತಿದೆ. ಆರ್ಥಿಕ ಹುಣ್ಣಿಮೆ ಬಾಳಿಗಾವುದೇ ಮುದವನ್ನು ನೀಡದಾಯಿತು. ಬೆಳಗ ಸೂರ್ಯನ ಕಿರಣ, ಅರುಣ ಕಾಂತಿಯ ಸೊಬಗು, ತಿಂಗಳಿನ ಮಂದಹಾಸ ಬುಸುಗುಡುತ್ತಾ ಕಚ್ಚಿರುವ ಘಟವಿಷ ಸರ್ಪವಾಗಿ ಮೈ ಮನವನ್ನೆಲ್ಲ ಕಚ್ಚುತ್ತಿದೆ. ಹೆಪ್ಪುಗಟ್ಟಿರುವ ದುಃಖ ಸಾಗರದಲ್ಲಿ ಈಜಾಡುತ್ತಿರುವಂತೆ ಮಾತಿಲ್ಲ, ಕತೆಯಿಲ್ಲ, ಮನವಿಲ್ಲ, ಮುದವಿಲ್ಲ, ವಚನ ಗಾಯನವಿಲ್ಲ. ಬೆಳಗಿರುವ ಅಖಂಡ ಕೋಟೆ ಹಗಲಲ್ಲಿ ಕರಿ ರಾತ್ರಿಯ ಮಾಟ. ಅವರವರು ಅವರವರ ಕೆಲಸಗಳಲ್ಲಿ, ಆದರೆ ಜೀವಂತಿಕೆ ಇರಲಿಲ್ಲ. ಶರಣ ಸಂಕುಲ ಬಿಕ್ಕಳಿಸುತ್ತಿತ್ತು. ದುಃಖ ಅದರ ಮನೆಯಲ್ಲಿರುವ ವಿಷಾದತೆ. ಶರಣ ಗಣದವರಲ್ಲೆಲ್ಲ ಮೂಕ ಗಣದವರು ತಾವೆನ್ನುವ ಮೌನಕರು ಬಹುಮೌನಿಯೊಡನೆ. ನವವ ಮುಸುಕುವ ಮಿಂಚಾಗಿ ಸಿಡಿಲ ಮೀರುವ ಸ್ಫೋಟವಾಗಿರಲು ಅರಿತ ವಿಷಯವು. ಕೂಡಿದರೆಲ್ಲರೂ ಚರ್ಚಿಸಲದರ ಕುರಿತು. ಅಪ್ಪಣ್ಣ, ಚೌಡಯ್ಯ, ಮಾಚಯ್ಯ, ನಾಗಮ್ಮ, ಗಂಗಾಂಬೆ, ನೀಲಾಂಬೆ, ಒಡಗೂಡಿ ಬಸವ ನಿರ್ಗಮನದ ಒಳಿತು ಕೆಡುಕುಗಳ ಚರ್ಚಾ ನಿರತರಾದರು. ತೆರಳುವೆ ನಾನೊಬ್ಬನೇ. ನಾನು ಅರಿತಿರುವ ಜಾಗವದು. ನನಗೆ ಜೊತೆಗಾರರು ಯಾರೂ ಬೇಕಾಗಿಲ್ಲ. ಇಲ್ಲಿನ ಬೆಳವಣಿಗೆಗಳನ್ನು ಗಮನಿಸುತ್ತಾ ಎಲ್ಲರೂ ಇಲ್ಲೇ ಇರಲಿ. ನನ್ನ ಮನಕ್ಕದು ತುಂಬ ಹಿತವನ್ನು ತರುವಂಥದ್ದು. ನನ್ನ ಜೊತೆಗೆ ಬಂದರೆ ಅವರಿಗೆ ದೊರಕುವಂತಹ ಭಾಗ್ಯ ಬರಿಯ ಬಳಲುವಿಕೆ ಮಾತ್ರ. ಅಣ್ಣನ ಎದೆ ನುಡಿಗಳಿಗಾರೂ ಗಮನವನ್ನೇ ಕೊಡಲಿಲ್ಲ. ಹೋಗುವ ನಿರ್ಧಾರ ನಿಮ್ಮದು. ಹೋಗುವುದು ಎಂತೆಂಬುದನ್ನು ನಿರ್ಧರಿಸುವವರು ನಾವು. ಇದು ಬೇಡ ಎಂದಾದರೆ ಅದು ಬೇಡ, ನೀವು ಒಪ್ಪಲೇಬೇಕು. ಅಪ್ಪಣ್ಣನಿಗೆ ನಿಮ್ಮೊಡನೆ ಬರುವ ಆಸೆ ನಿರಾಕರಿಸದಿರಿ. ಹಿರಿಯ ಜೊತೆಗಾರರಾಗಿ ಸಕಲೇಶ ಮಾದರರು ತಮ್ಮೊಡನೆ ಇರುತ್ತಾರೆ. ಇದು ನಮ್ಮೆಲ್ಲರ ಒಮ್ಮತದ ನಿರ್ಧಾರ ಎಂದ ನಾಗಕ್ಕನ ಮಾತಿಗೆ ಎದುರಾಡಲು ಬಸವಣ್ಣ ಸೋತು ಹೋದರು. ಅನೇಕರಿಗೆ ಬಸವಣ್ಣನವರೊಡನೆ ತಾವು ತೆರಳಬೇಕು ಎನ್ನುವಾಸೆ ಇತ್ತು. ಎಲ್ಲಿ ನೀವೋ ಅಲ್ಲೇ ನಾವು ಎಂಬುದವರ ಉಸಿರಾಗಿತ್ತು. ಚನ್ನಬಸವಣ್ಣ, ಹೋಗುವವರ ಸಂಖ್ಯೆ ಸಂತೆಯಾಗಬಾರದು. ನಾವು ತಿಳಿಸಿದವರ ಹೊರತಾಗಿ ಬೇರೆಲ್ಲರೂ ಇಲ್ಲೇ ಇರಲಿ. ಕಾಯಕವನ್ನು ಮರೆತು ಹೊರಟರೆ ಅದು ಶೋಭೆ ಎನಿಸದು. ನೆರವ ನೀಡುವ ಬಯಕೆ ತೊಂದರೆಗೆ ಆಸ್ಪದವಾಗದಿರಲಿ ಎಂದರು. ಎಲ್ಲರೂ ಏನು ಉತ್ತರ ಕೊಡುವುದು ಎಂದು ಅರಿಯದ ಮೌನಿಗಳಾದರು. ಮುದುಡಿದರು. ವಿಷಯ ತಿಳಿದಂತೆ ಓಡೋಡಿ ಬಂದ ಶ್ವೇತ ಬಸವಣ್ಣನವರ ಪಾದಕ್ಕೆ ದಿಂಡುಗಡೆದನು. ನಿಮ್ಮೊಡನೆ ನಾನು, ಬೇಡ ಎಂದರೆ ನಾನೇ ಇನ್ನು ಇರಲಾರೆನು ಎಂದಂತೆ. ಹಿರಿಯರ ಒಪ್ಪಿಗೆ ಸಿಕ್ಕಿತು. ಶ್ವೇತನ ಮೊಗ ಕಮಲವು ಅರಳಿತು. ಆದರೆ ಅಂಬಿಗ ಚೌಡಯ್ಯರ ರಾಸೆಗೆ ಯಾರೂ ಬೆಂಬಲಿಸಲಿಲ್ಲ. ನನ್ನೆದೆಯ ಸಕಲಾದಿ ಬಯಕೆಗೆ ದಿವ್ಯ ಜ್ಯೋತಿಯ ಬೆಳಗಿನಲ್ಲಿ ಹೊಸ ಹುರುಪು ತಂದ ಕಲ್ಯಾಣ ನನ್ನ ಬಾಳಿಗೆ ಇನ್ನಿಲ್ಲ. ನನ್ನ

ಅವರನ್ನೆಲ್ಲ ಅಗಲಿ ಹೋಗುವ ಅನಿವಾರ್ಯ ದುರ್ದೆಶೆ ನನ್ನನ್ನು ಕಾಡುತ್ತಿದೆ. ಸಂಗಮವು ನನ್ನನ್ನು ಕರೆಯುತ್ತಿದೆ. ಕಲ್ಯಾಣ ವಿದಾಯ ಕೋರುತ್ತಿದೆ. ಸಂಗಮೇಶ್ವರರ ನನ್ನನ್ನು ಕರೆಯುತ್ತಿಹನು. ಎದೆ ಹಕ್ಕಿ ಲಬ್ಡಬ್ ಲಬ್ಡಬ್ ಲಬ್ಡಬ್ ರೆಕ್ಕೆ ರೆಕ್ಕೆ ರೆಕ್ಕೆ ಬಡಿಯುತ್ತಾ ಹಾರಲೀಗಲೇ ಸಿದ್ಧವಾಗಿ ಕಾಯುತ್ತಿದೆ. ಕೊಂಚ ಸೈರಿಸಬೇಕೆಂದವನು ಉಗುಳು ನುಂಗಿ ತುಸು ಬಳಲಿರುವೆ. ಒಪ್ಪಿಹರು ಮನದನ್ನೆಯರು ಅವರದೆ ದಾವಾನಲವನ್ನು ಅರಿತಿಹೆನು. ಅಷ್ಟು ಸುಲಭದಲ್ಲಿ ಇಲ್ಲ ಅಗಲುವಿಕೆ. ಹೆಗಲಾಗಿದ್ದವರನ್ನು ಅಗಲುವುದು ಎಂತೆಂಬ ಸಂಕಟ. ನನ್ನಕ್ಕ ನನಗಾಗಿ ಎಲ್ಲವನ್ನು ಬಿಟ್ಟು ಬಂದವಳು. ಅಳುತಿಹಳು ಮೌನದಲ್ಲಿ ತಮ್ಮನೊಡನೆ ಹೋಗಲಾಗುತ್ತಿಲ್ಲ ಎಂದು. ಇಂದು ಹೋದವನು ಮತ್ತೆ ಹಿಂದಕ್ಕೆ ಬರುವೆನು ಎನ್ನುವ ಯಾವ ನಂಬಿಕೆಯೂ ನನಗಿಲ್ಲ. ಮುಗಿಯಿ ತಿಂದಿಗೆ ಕಲ್ಯಾಣದ ಸಂಬಂಧ. ಭಾವ ತೀವ್ರತೆಯಲ್ಲಿ ಬಸವಣ್ಣನ ಹನಿಗಣ್ಣು ಅವನಿಗೆ ಅವನ ಇರವನ್ನೇ ಮರೆ ಮಾಡಿತು. ಮರೆತಂತೆ ಇರವ ಹನಿಗಣ್ಣಿನಲ್ಲಿ ಒಂದೊಂದೇ ಚಿತ್ರ. ನೆನಪಾಗಿ ಇಂಗಳೇಶ್ವರ ತನ್ನಜ್ಜ, ನೆನಪವಾಗಿ ಬಾಗೇವಾಡಿ ತನ್ನಪ್ಪ ಹೆತ್ತವ್ವ ಅಣ್ಣ, ನೆನಪಾಗಿ ಬಾಗೇವಾಡಿ ಕಲಿತ ಗುರುಕುಲ ಗುರುವೃಂದದವರು ಗುರು ಸಂಗಮೇಶ್ವರರು ಸಂಗಮನಾಥ, ನೆನಪಾಗಿ ಯಾತ್ರಾದಿನಗಳು, ನೆನಪಾಗಿ ಮಾಮ ಬಲದೇವ ಮಂಗಳವಾಡಿ ಬಳಗದವರಾದ ಶರಣ ಶರಣೆಯರು ಪ್ರಭುದೇವ ಸಿದ್ದರಾಮಯ್ಯ ಮಹಾದೇವಿ ಜನಿಸಿ ತೊರೆದ ಸುತ ದೊರೆ ಬಿಜ್ಜಳ ಮೇಲಿನಿಂದ ಕೆಳಗೆ ಉರುಳುತ್ತಿದ್ದ ಕಣ್ಣೀರ ಸಾಗರವು ಕಣ್ರಪ್ಪೆಯಲ್ಲಿ ವಸತಿ ಹೂಡಿದೆ ಎಂದೆನಿಸಿತ್ತು. ಹೊಳೆವ ಕಣ್ಣೀರ ಮತ್ತು ಯಾರ ಕಂಗಳಿಗೂ ಕಾಣಬಾರದೆಂದು ಅಡಗಿಸಿಡಲು ಮುಂದಾದಾಗ ಸೋಲು ಎದುರಾಯಿತು. ಕಣ್ಣೀರ ಮುತ್ತು ತನ್ನ ಆಸ್ತಿಯಾಗಿಯೇ ಉಳಿಯುತ್ತೇನು ಎನ್ನುವಂತಹ ಬಿಗುಡವೂ ತುಂಬಿಕೊಂಡಿತು. ಶೂನ್ಯವನ್ನು ದಿಟ್ಟಿಸುತ್ತಾ ಬಟ್ಟೆ ಮಾತ್ರ ಧರಿಸಿದ ಮೌನಗೊಮ್ಮಟ ಕೆಲವೇ ಕ್ಷಣ ಗೊಮ್ಮಟನ ಮೌನ ನಡಿಗೆ ಗೋಚರಿಸಿತು. ಕಪ್ಪಡಿ ಸಂಗಮದ ಶ್ರೀ ಸಂಗಮೇಶ್ವರನಾಥನ ಗುಡಿಯೆದುರು ತ್ರಿಲೋಚನ ಪಂಡಿತರು ಕಾಳಿಮರಸರು ಹಲವರೊಡನೆ ಗಹನ ವಿಚಾರಗಳ ಕುರಿತು ಚರ್ಚಿಸುತ್ತಿದ್ದರು. ಧಾವಿಸಿ ಬಂದ ಶಿಷ್ಯರು ಗುರುಗಳೇ ಗುರುಗಳೇ ಬಂದಿಹರು ನಾಲ್ಕಾರು ಹೊಸಬರು ಕಂಡಂತೆ ಊರ ಹಿರಿಯರೋರ್ವರು ಮಂತ್ರಿ ಬಸವಣ್ಣ ಬಂದಿಹರು ಎಂದಂತೆ ಓಡಿ ಬಂದೆವಿಲ್ಲಿಗೆ ನಿಮ್ಮಲ್ಲಿ ಅದನ್ನು ಅರುಹಲು. ಮನದಾಸೆ ಸಂಗಮದ ಸುರಬಿಂದು ಬಸವಣ್ಣನವರಾಗ ಮನದಸೆ ಸುದ್ದಿಯ ತಮಗೆ ಮೊದಲು ಅರುಹುವ ಭಾಗ್ಯ ನಮಗಿರಲಿ ಎಂಬಾಸೆಯಲ್ಲಿ ಭಾವಿಸಿ ಬಂದೆವು. ಕಾಳಿಮರಸರಿಗೆ ಮತ್ತೆ ತಾವೆಲ್ಲರೂ ಒಂದಾದ ಸಂತಸ ಸಂಭ್ರಮ. ಬಸವಣ್ಣ ಕಲ್ಯಾಣದಿಂದ ಹೊರಟ ಸುದ್ದಿ ಅನಧಿಕೃತವಾಗಿ ಕಿವಿ ತಲುಪಿತ್ತು. ಸಂಗಮಕ್ಕೆ ಬರಲೆಂಬ ಆಸೆಯಿತ್ತು, ಭರವಸೆ ಇರಲಿಲ್ಲ. ಈಗ ಬಸವಣ್ಣ ಇಲ್ಲೇ ನೆರೆಸಲು ಬಂದಿರುವುದು ತಿಳಿದಂತೆ ಸಂಭ್ರಮಿಸಿದರು. ವಾಸ್ತವ್ಯಕ್ಕೆ ಬೇಕಾಗಿರುವಂತಹ ಎಲ್ಲ ಏರ್ಪಾಡು ಮಾಡಲು ಸೂಚನೆ ನೀಡಿದರು. ಮನೆಗೆ ಹೋಗುವ ಮೊದಲು ಮನ ಒಂದಾಗಲೆಂದು ಮಾತನಾಡತೊಡಗಿದರು. ಬಸವಣ್ಣ ತಾನು ಕಲ್ಯಾಣವನ್ನು ತೊರೆದು ಸಂಗಮಕ್ಕೆ ಬಂದುದರ ಸೂಕ್ಷ್ಮ ಮಾಹಿತಿ ನೀಡಿದರು. ಎಲ್ಲರೂ ಮ್ಲಾನಿಗಳಾದರು. ನಿಧಾನವಾಗಿ ತಮ್ಮ ನಿವಾಸದೆಡೆಗೆ ತೆರಳಿದರು. ಬೆಳಗಾಯಿತು. ಬಸವಣ್ಣ ಲಿಂಗ ಪೂಜೆಯಲ್ಲಿ ಮನದಲ್ಲಿ ಲಿಂಗ ಚೈತನ್ಯ ಮನನಿಸಿ ಬುದ್ಧಿಯಲ್ಲಿ ಚಿದ್ಬುದ್ಧಿ ಬುದ್ಧಿಸಿ ಪರತರ ಪರಂಜ್ಯೋತಿ ಲಿಂಗ ಪ್ರಕಾಶ ಸರ್ವಾಂಗದಲ್ಲಿ ತುಂಬಿ ಒಳ ಹೊರಗು ಬೆಳಗಿ ಅಂಗಲಿಂಗವಾಗಿ ಮನವು ಲಿಂಗದಲ್ಲಿ ಸೇರಿದಂತೆ ಮನಬುದ್ಧಿ ಲಿಂಗೈಕ್ಯವಾದಂತಾಗಿ ಬಸವಣ್ಣ ಸಂಗಮೇಶ್ವರನ್ನು ನೆನೆಯುತ್ತಾ ನುಡಿಯುತ್ತಾ ಗುರು ಸಂಗಮೇಶ್ವರನ್ನು ನೆನೆದು ಹೀಗೆಂದರು. ಮುಗ್ಗರಿಸಿರಬಹುದು ನಡೆವ ದಾರಿಯಲ್ಲಿ ನಾನು, ತಪ್ಪಿರಬಹುದು ಇಟ್ಟಿರುವ ಹೆಜ್ಜೆಗಳಲ್ಲಿ, ಇನ್ನು ನೀವೆನ್ನ ಕೈ ಹಿಡಿದು ಮುನ್ನಡೆಸಬೇಕು. ಗಳಿಸಿದ ಭೋಗವನ್ನು ಯೋಗಕ್ಕೆ ಅಂಟಿಸಿರಿ, ನಿಮಗೆಂದೆಂದು ಋಣಿಯಾಗಿರುವೆ ಗುರುದೇವ. ಗುರುವರರೇ, ಧೂಳಿರದ ಗಾಳಿಯಲ್ಲಿ, ನೋವಿರದ ದಿನಗಳಲ್ಲಿ, ಕಲುಷಗೊಳ್ಳದ ನಿರ್ಮಲ ಪರಿಸರದಲ್ಲಿ, ಸಂಗಮನಾಥನ ದಿವ್ಯ ಸನ್ನಿಧಿಯಲ್ಲಿ ಸುಲಭವೆನಿಸೀತು ತಪಯೋಗ ಧ್ಯಾನಮೌನ. ಇತ್ತ ಕಲ್ಯಾಣದಲ್ಲಿ ಮಧುವರಸ ಹರಳಯ್ಯನ

ಅವರ ವಿಚಾರಣೆ. ಇದರೊಳೆ ಕಲ್ಯಾಣದ ಶರಣ ಶಕ್ತಿಯನ್ನು ಮುರಿದು ಎಸೆಯುವುದು ಎಂತೆಂಬ ಪಂಡಿತ ದಾಮೋದರಾದಿಗಳ ಗುರಿಯ ಅರಿವು ಅವರ ಬಳಗದ ಎಲ್ಲರಿಗೂ ಇತ್ತು. ಬಿಜ್ಜಳನ ಆಳ್ವಿಕೆಯನ್ನು ಕೊನೆಗೊಳಿಸಿ ಮೆರೆಯುವ ಹುನ್ನಾರ ಕಸಪಯ್ಯ ಮುಗಿಯವರದ್ದು. ಗಳಿಗೆಗಳು ಉರುಳುತ್ತಿದ್ದಂತೆ ಶರಣರಿರುವಲ್ಲಿ ಓಡೋಡಿ ಬಂದ ಬಾಚರಸರು ಹರಳಯ್ಯ ಮಧುವರಸರಿಗೆ ವಿಧಿಸಿದ ಎಳೆಹೂಟಿ ಶಿಕ್ಷೆಯ ಬಗ್ಗೆ ತಿಳಿಸಿದರು. ಎಲ್ಲರೂ ದಿಗ್ಭ್ರಾಂತರಾದರು, ಮಾತಿರದ ಮೂಕರಾದರು. ಕೆಲವು ಕ್ಷಣಗಳಲ್ಲಿ ಮೂಕತೆ ಆರ್ಭಟವಾಗಿ ಬದಲಾಯಿತು. ಹಿರಿಯ ಶರಣರ ಸಮಾಧಾನದ ನುಡಿಗಳು, ಆವೇಶ, ಅನಗತ್ಯವೆನ್ನುವ ನಿಲುವು ವ್ಯರ್ಥವಾಗತೊಡಗಿತು. ಶರಣರು ತೊಡೆ ಕಡಿವ, ತಲೆ ತೆಗೆವ, ನೆತ್ತರ ಹೀರುವ, ಉಸಿರ ನಿಲ್ಲಿಸುವ ಮಾತಿನರ್ಭಟದಲ್ಲಿ ಎದೆಯಾಕ್ರೋಶದ ರಾಕ್ಷಸರಂತಾದರು. ಪ್ರತೀಕಾರಕ್ಕೆ ಸಿದ್ಧರಾದರು. ಮರಣವೇ ಮಹಾನವೇ ಎಂಬ ಅಣ್ಣನವರ ಮಾತಿನನುಸಾರ ಇಂದಲ್ಲ ನಾಳೆ ಹೋಗುವ ಪ್ರಾಣಕ್ಕೆ ಆಸೆಪಟ್ಟು ಸಾಧಿಸುವಂಥದ್ದು ಏನಿಲ್ಲ, ನುಗ್ಗೋಣ. ಬಿಸಿ ಭಾವದ ಬಿಸಿ ರಕ್ತದವರು ಅರಮನೆಯತ್ತ ನುಗ್ಗಲು ಸಿದ್ಧರಾದರು. ಜಗದೇವನ ಮುಂದಾಳತ್ವ ಅಣ್ಣನವರಿಗೆ ಜಯವಾಗಲಿ, ಅಣ್ಣನವರಿಗೆ ಜಯವಾಗಲಿ. ರಣಘೋಷ ಎದೆ ಬಿರಿವಂತೆ ಗುಡುಗುಡಿಸಿತು. ಅರಸ ಬಿಜ್ಜಳ ಅರಮನೆಯಲ್ಲಿ ವ್ಯಾಕುಲ ಚಿತ್ತದವನಾಗಿದ್ದನು. ಬಸವಣ್ಣ ಇರದ ನೋವಿನಲ್ಲಿ ದಾರಿ ಕಾಣದ ನಿರ್ಗತಿಕನಂತೆ ಬಿಕ್ಕುತ್ತಿದ್ದನು. ಇತ್ತ ಕಸಪಯ್ಯ ಅರಮನೆಯ ಮುಂಭಾಗದಲ್ಲಿ ಉರಿಯುತಿಹ ಪಂಜುಗಳೊಡನೆ, ಮುಂಬಂದ ದೀವಟಿಕೆಯವರೊಡನೆ ಪಿಸುಗುಟ್ಟಿದರು. ದೊರೆ ಬಿಜ್ಜಳರು ಹೊರಬರುವುದನ್ನೇ ಕಸಪಯ್ಯನವರು ಕಾಯುತ್ತಿದ್ದರು. ದೀವಟಿಕೆಯವರಲ್ಲಿ ಅಳುಕದಿರಿ, ಅಂಜದಿರಿ ಎಂದವರು ಸೋವಿ ದೇವನನ್ನು ಕಂಡಂತೆ ಮನದಲ್ಲಿ ಬ್ರಹ್ಮ ಬಂದರೂ ಉಳಿಸಲಾರನಿಂದು ನಿನ್ನ ತೀರ್ಥರೂಪನನ್ನು ಗುನುಗಿದರು. ಸುತ ಸೋವಿದೇವ ಬಂದಿದ್ದಾನೆಂದು ತಿಳಿದಂತೆ ದೊರೆ ಬಿಜ್ಜಳ ಹೊರಬರಲು ಮೇಲೆದ್ದರು. ಸುತ್ತಲೂ ಅಂಗರಕ್ಷಕ ಪಡೆಯ ಕಾವಲು. ಶರಣರು ಅರಮನೆಯ ಆವರಣದಲ್ಲಿ ಗುಂಪು ಗುಂಪಾಗಿ ಸೇರಿದ್ದಾರೆ ಎಂದರಿತು. ಅರಮನೆಯ ಎದುರ ವಿಸ್ತಾರ ಬಯಲಿ ನಡೆ ಬಂದರು. ಬಿಜ್ಜಳ ರಸರನ್ನು ಕಂಡಂತೆ ಜಯ ಜಯತು ಬಿಜ್ಜಳ ರಸ, ಜಯ ಜಯಿತು ಬಸವರಸ ಉದ್ಘೋಷ ಮರೆಯಿತು. ಬಿಜ್ಜಳನ ಎದೆಯನ್ನದು ಮುಟ್ಟಿತು. ಬಿಜ್ಜಳ ದೀವಟಿಕೆಯ ಬೆಳಕಿನಲ್ಲಿ ಗೋಚರನಾದನು. ಮೆರೆದ ಶರಣ ಗುಂಪಿನಲ್ಲಿ ಮೇರೆದಪ್ಪಿದ ಉತ್ಸಾಹ. ಚನ್ನ ಬಸವಣ್ಣ ಮುಂದಕ್ಕೆ ಬರುತ್ತಿದ್ದಂತೆ ಬಾಚರಸ, ಮಾಚಯ್ಯ, ಚೌಡಯ್ಯ, ಜಗದೇವ, ಮಲ್ಲಿಬೊಮ್ಮ, ಮಾರಯ್ಯ, ಚಿಕ್ಕಯ್ಯ, ಕಿನ್ನಯ್ಯರ ಸಹಿತ ಅನೇಕ ಉತ್ಸಾಹಿ ಶರಣರು ಜೊತೆಗಿದ್ದರು. ಅರಸನನ್ನು ಕಂಡಂತೆ ಚನ್ನ ಬಸವಣ್ಣನವರು, ಇದೇನು ಮಾಡಿಬಿಟ್ಟಿರಿ ಮಹಾರಾಜರೇ, ಊಹಿಸಿರಲಿಲ್ಲ ನಾವಿದನ್ನು ಕನಸಿನಲ್ಲೂ. ಯಾರ ಗೆಲ್ಲಲು ನೀವು ಇರುವರನ್ನು ಕೊಂದಿರಿ. ಪಕ್ಷಿ ಕೂಜನದ ಕಲಕಲ ನಿನಾದದಂತಿದ್ದ ಕಲ್ಯಾಣ ಕರ್ಣ ಕರ್ಕಶವಾಯಿತೇ ನಿಮಗೆ. ನುಡಿದಂತೆ ಬಿಜ್ಜಳ ಸಂತೈಸಿ ಚನ್ನ ಬಸವಣ್ಣನಿಗೆ ತನ್ನ ಜೊತೆ ಬರಲು ತಿಳಿಸಿದರು. ಜೊತೆಗಿದ್ದ ಶರಣರು ಬಿಡಲಾರೆವು, ಬಿಡಲಾರೆವು ಎಂದು ಅದಕ್ಕೆ ಒಪ್ಪದೆ ನಿರಾಕರಿಸಿದರು. ಬಿಜ್ಜಳನು ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಿರುವಾಗ ಮತ್ತೆ ಇಂತೆಂದರು. ಬಿಜ್ಜಳರೇ, ನೀವು ಅರಸರು, ಆದರೆ ನಮಗೆ ನಿಮ್ಮಲ್ಲಿ ನಂಬಿಕೆಯಿಲ್ಲ ಎಂದರು. ಸೋವಿದೇವ ಚಡಪಡಿಸುತ್ತಿದ್ದ. ಕಸಪಯ್ಯ ಬಲು ಎಚ್ಚರಿಕೆಯಲ್ಲಿ ಮೈಯೆಲ್ಲ ಕಣ್ಣಾಗಿ ಸುತ್ತಲೂ ಗಮನಿಸುತ್ತಿದ್ದ. ದೀವಟಿಕೆಯ ಕಾವಲಿನವರು ಬಿಜ್ಜಳನ ಅಕ್ಕಪಕ್ಕದಲ್ಲಿ ಸಿದ್ಧರಾಗಿ ನಿಂತು ನಾಯಕನ ಸೂಚನೆಯನ್ನೇ ಕಾಯುತ್ತಿದ್ದರು. ಸೋವಿದೇವ ತನ್ನ ನೆಟ್ಟ ದೃಷ್ಟಿಯನ್ನು ಅಲುಗಿಸದೆ ಶರಣರ ಗುಂಪನ್ನೇ ವೀಕ್ಷಿಸುತ್ತಿದ್ದನು. ಗಳಿಗೆ ಉರುಳಿತು. ಬೆಳಕ ಬೀರುತಿಹ ದೀವಟಿಗೆ ನೆಲ ಕಂಡಿತು. ಎಲ್ಲೆಲ್ಲೂ ಕತ್ತಲು, ಕತ್ತಲು, ಕತ್ತಲು. ಶರಣರು ಭಯದಿಂದ ಹಿಂದೆ ಸರಿದರು. ಕವಿದ ಕತ್ತಲೆಯ ಲಾಭವನ್ನು ಪಡೆವಾಸೆ ತುಂಬಿ ಕಣ್ಣೆದರು ಲಕ್ಷ ವರಹಗಳ ಚೀಲ ಕುಣಿಯುತ್ತದೆ ಎಂದೆನಿಸಿ ಕವಿದ ಕಡು ಕತ್ತಲೆಗೆ ಬೆಚ್ಚಿ ಸುತ್ತಲಿರುವವರು ಎಚ್ಚರಗೊಳ್ಳುವ ಮೊದಲು ದೀವಟಿಗರ ಕರಗಳಲ್ಲಿ ಸೊಂಟದಲ್ಲಡಗಿದ ಕತ್ತಿ ಕುಣಿಯುತ್ತಿರಲು ಕುಣಿದ ಮರುಗಳಿಗೆಯಲ್ಲೇ ಬಿಜ್ಜಳರಸನ ಎದೆಯನ್ನು ಹೊಕ್ಕು ಹೊರಬಂದು ಮತ್ತೊಮ್ಮೆ ಒಳನುಗ್ಗಿತು. ಎಲ್ಲೆಡೆ

ಬಸವಣ್ಣ ಬಸವಣ್ಣ ಬಸವಣ್ಣ ಕೂಗು. ಬಿಜ್ಜಳರಸರ ದೇಹ ದರೆಗೊಳ್ಳುವ ಮೊದಲು ಮತ್ತೆ ಇರಿದರು ಬಲವಾಗಿ ಲಕ್ಷ ವರಹಗಳ ಚೀಲದ ನಿರೀಕ್ಷೆಯಲ್ಲಿ. ಹರಳಯ್ಯ ಮಧುವರಸ ಬಿಜ್ಜಳರ ಸಾವಿನ ಸುದ್ದಿ ಬಸವಣ್ಣನ ಕಿವಿಯನ್ನು ತಲುಪಿತು. ತಾನು ಅವರೊಡನೆ ಕಳೆದ ರಸ ನಿಮಿಷಗಳನ್ನು ನೆನೆದು ಕಂಗೆಟ್ಟರು. ಸತ್ತು ಏಕಾಂಗಿಗಳಾಗಿ ಅವರಲ್ಲಿ, ಬದುಕಿಯು ಏಕಾಂಗಿ ನಾನಿಲ್ಲಿ. ಸತ್ತು ಬದುಕಿದರವರು, ಬದುಕಿಯು ಸತ್ತಂತಿರುವೆ ನಾನು. ಹತಾಶೆಯಲ್ಲಿ ಆರ್ದ್ರರಾದರು. ದುಃಖ, ಆವೇಶ, ರೋಷ, ನೋವು, ಸಂಕಟ ಸತತವಾಗಿ ಕಾಡಿಸತೊಡಗಿತು. ಸತ್ತವರಿಗೆ ತರ್ಪಣವೆಂಬತ್ತೆ ಅಶ್ರುಧಾರೆ ಸುರಿಯುತ್ತಿತ್ತು. ಸಾವೆಂಬುದು ಬದುಕಿಗಂಟಿದ ಕಲೆಯಾಯಿತು. ನನ್ನ ನೆನೆವರೆಲ್ಲ ನೆನವರಿನ್ನು ಇವನ ಕಾರಣದಿಂದಲೇ ನಡೆದು ಹೋಯಿತು ದಾರುಣ ಹತ್ಯೆ ಎಂದು ತಮ್ಮ ಪ್ರಾಣವ ನೀಡಿ ನನ್ನ ಬದುಕು ಮುಂದುವರಿಸಿದವರವರು. ಯಾರೇನೇ ಹೇಳಲಿ, ನನ್ನ ಮನವಂತೂ ಚೀರುತ್ತಿದೆ. ಬಸವ, ನೀನೇ ಕೊಲೆಗಾರ, ನೀನೇ ಕೊಲೆಗಾರ. ಕತ್ತಲಿಸಿದ ಕಂಗಳನ್ನು ಮುಚ್ಚಿ ಅಂತೆಯೇ ಒರಗಿದರು. ಮನದಲ್ಲಿ ಬೆಳಕಿಲ್ಲವಿನ್ನು ನಿನ್ನ ಬಾಳಿನಲ್ಲಿ ಎಂಬ ನಿರುಸುಯಿಲು. ಬಸವಣ್ಣನವರ ಮನದಲ್ಲಿ ಏನೇನೋ ಯೋಚನೆಗಳು. ಮನೆ, ಮನ ಇನ್ನು ಮಸಣವಾಗುವುದು ಕಲ್ಯಾಣದಲ್ಲಿ. ಎಲ್ಲೆಲ್ಲೂ ಅಕ್ರಂದ ಆಕ್ರೋಶ, ಆತಂಕ, ಅಸಹನೆ, ಅಧೈರ್ಯದ ತಾಂಡವ ನೃತ್ಯವೆಂದು ಖಿನ್ನತೆಯಲ್ಲಿ ಮುಳುಗಿದರು. ಇದರ ಬಡಿದ ಮೌನಿಯಾದರು. ಮನ ಮಂದವಾಯಿತು. ನೋಟ ಅಂದಗೆಟ್ಟಿತು. ತಮಂಧ ಎದೆಯನ್ನು ನುಂಗಿತು. ಚೈತನ್ಯ ನಿಸ್ಸಾರವಾಯಿತು. ಬಸವಣ್ಣನ ತಾಯಿಗರುಳು ಸುಡುವ ಕಾವಿನ ಬೆಂಕಿಯಲ್ಲಿ ಬೇಯತೊಡಗಿತು. ದುಃಖದಲ್ಲಿ ನೆಂದರು. ಜಗದ ದುಗುಡ ದುಮ್ಮಾನವ ತಿಂದರು. ಎಲ್ಲ ಬಗೆಯ ಕರ್ಕಶ ಕಠೋರ ಕರಾಳತೆಗೆ ತಮ್ಮೆದೆಯನ್ನು ಒಡ್ಡಿದರು. ಮನದಲ್ಲಿ ಯೋಚನಾ ದಾಳಿ. ನನ್ನೆಲ್ಲ ಆಪ್ತರು ಭೂಮಿಯಲ್ಲಿ ಹುಗಿಯಲ್ಪಟ್ಟರೋ, ಚಿತೆಗೇರಿದರೋ ಎಂದು ಚಿಂತಿತರಾದರು. ಬದುಕಿದ್ದಾಗ ಬದುಕ ತುಂಬಿ ಪೊರೆದವರವರು. ಅವರಾರೂ ಇಲ್ಲದೆ ನಾನೋರೋನೇ ಇರುವೆ ಎಂಬುದೇ ಎದೆಶೂಲವಾಗಿ ಚುಚ್ಚುತ್ತಿದೆ ಎಂದವರಿಗೆ ಅನಿಸತೊಡಗಿತು. ನನ್ನವರು ನನ್ನನ್ನು ತಬ್ಬಲಿ ಮಾಡಿ ಹೋದರಾದರೂ ಎಲ್ಲಿಗೆ? ನಮ್ಮಲ್ಲಿ ಜಗವರಿಯದ ಅನುಬಂಧವಿರಲು ನಾನವರ ಕೊನೆಯ ದಿನಗಳಲ್ಲಿ ಅವರೊಡನೆ ಇರದಂತೆ ಆಯಿತೇಕೆ? ಮತ್ತೆ ತನ್ನದೇ ವಿಷಾದ ಲೋಕದಲ್ಲಿ ಮುಳುಗಿ ಬಸವಣ್ಣ ವಿಲಪಿಸಿದರು. ಸೋತಿಹೆನು ಹುಡುಕುಡುಕಿ ನಿಮ್ಮೆಲ್ಲರನ್ನು ಕನವರಿಸಿ ಅರೆ ಮುಚ್ಚಿದ್ದ ಕಂಗಳಿನೆದುರು ಕಾಣಬರುತ್ತಿರುವಿರಿ ನೀವು. ಬೆರಗುಗೊಂಡಿಹೇನು ನೀವಾರು ನನ್ನೊಡನೀಗ ಆಡದಿಹ ಪರಿಗೆ? ಎತ್ತ ಹೋದಿರಿ ನನ್ನನ್ನು ಏಕಾಂಗಿಯನ್ನಾಗಿಸಿ. ಕ್ಷಣಕಾಲ ಕಾದಿದ್ದರೆ ನಾನೂ ಬರುತ್ತಿದ್ದೆ ನಿಮ್ಮೊಡನೆ. ಮತ್ತೆ ಹನಿಗಣ್ಣು ಅರೆ ಪ್ರಜ್ಞೆಯಲ್ಲಿ ಮೇಲೆದ್ದರು. ಪಿಸುಗುಟ್ಟಿದರು. ಜಗವೆಲ್ಲ ರಾತ್ರಿ, ಅಮಾವಾಸ್ಯ ಕತ್ತಲು, ತನ್ನರಿವ ತಾನು ಕಾಣಲಾಗದ ಗೋರಾಂಧತಮ, ಸುತ್ತಲಿರುವ ಕತ್ತಲೆಯ ತಮಂಧ ಘನವನ್ನು ಕಾಣಲಾಗದೆ ಸೋತಿರುವ ನಿರ್ಭಾಗ್ಯ ದುರ್ದೈವಿ ನಾನು. ಮಾನವರ ಕತ್ತಲೆಯ ಕಥೆಯನ್ನು ನನಗಿನ್ನು ಊಹಿಸಲಾಗದು. ಬದುಕಿನ ಅರ್ಥವನ್ನೇ ಮರೆತವರಂತೆ ನಡೆದು ಹೊಡೆದಿಹರು, ಬಡಿದಿಹರು, ತಿವಿದಿಹರು, ಕೊಂದಿಯರು, ಕೂಗಿಹರು, ಮನುಕುಲದ ಮೃತ್ಯುವೆನಿಸಿಹರು. ಅರಿವಿನ ಅಂತ್ಯಕ್ಕೆ ಕಾಲ ಬಂದಿದೆ ಈಗ. ಅಜ್ಞಾನ ಶಕ್ತಿಯ ಅಂಧಕಾರದ ಮೆರೆಯುವಿಕೆಗೆ ಕಾಲ ಬಂದಿದೆ ಈಗ. ಅಜ್ಞಾನ ಶಕ್ತಿಯ ಅಂಧಕಾರದ ಮೆರೆಯುವಿಕೆಗೆ ಕಾಲ ಬಂದಿದೆ ಈಗ. ಅಯ್ಯೋ, ಕಾಲ ಬಂದಿದೆ ಈಗ. ಅಣ್ಣ ತಮ್ಮರು, ಅಪ್ಪ ಮಕ್ಕಳು, ನೆರೆಹೊರೆಯ ಮನೆಯವರು ಹೊಡೆದಾಡಿ ಬಡದಾಡಿ ಸಾಯಲು ಕಾಲ ಬಂದಿದೆ ಈಗ. ಇಕ್ಕುಳದ ಬಾಯಿಯಲ್ಲಿ ಸಿಕ್ಕಂತೆ ಬಸವಣ್ಣ ಚಡಪಡಿಸುತ್ತಿದ್ದರು. ಬಸವಣ್ಣ ನೀಲಮ್ಮಳನ್ನು ಕರೆತರಲು ಅಪ್ಪಣ್ಣರವರನ್ನು ಕಳುಹಿಸಿದರು. ಬರುವಳೆಂಬ ನಂಬಿಕೆಯೂ ಇತ್ತು. ಆದರವರಿಗೆ ತಾವಿನ್ನೂ ಇರಬೇಕೆನ್ನುವ ಆಸೆಯೇ ನಶಿಸಿ ಹೋಗಿತ್ತು. ಕರದ ಇಷ್ಟಲಿಂಗವನ್ನು ಬ್ರಹ್ಮಾಂಡವಾಗಿಸಿ ಸೇರುವಾಸೆ ಮೂಡಿತು. ನಾಳೆ ಬಪ್ಪುದು ನನಗಿಂದೇ ಬರಲಿ, ಇಂದು ಬಪ್ಪುದು ನನಗೀಗಲೇ ಬರಲಿ, ಇದಕ್ಕಂಜಲಾರೆ, ಇದಕ್ಕೆ ಅಳುಕಲಾರೆ ಎಂದು ಆರ್ದ್ರತೆಯಲ್ಲಿ ಮೊರೆದರು. ಮತ್ತೆ ನೃತ್ಯವನ್ನು ಮಹಾಮಣೆಯನ್ನಾಗಿಸಿ ಪೂರೈಸಿರುವೆ ಮಣಿಹವನ್ನು. ನನಗೀಗ ಮರಣವೇ ಮಹಾನವಮಿ. ತೊಟ್ಟು ಬಿಟ್ಟು ಕಳಚಿ ಬೀಳುವ ಹಣ್ಣು ನಾನಿನ್ನು. ಗುನುಗುತ್ತ ಇಷ್ಟಲಿಂಗವನ್ನು

ಪ್ರಾರ್ಥಿಸುತ್ತ ಸಂಗಮದಿಂದ ಅನಂತ ಸಂಗಮದೆಡೆಗೆ ಹೊರಟಿರುವೆ ಎನ್ನುತ್ತ ಪದ್ಮಾಸನಾಸ್ಥಿತರಾದರು. ಅನುಸಂಧಾನದಲ್ಲಿ ತೊಡಗಿದರು. ಅಂಗೈಯಲ್ಲಿಯ ಲಿಂಗವನ್ನು ಯೌಕಿಕ ದೃಷ್ಟಿ ಅಳವಡುವಂತೆ ಕಣ್ಣ ನೇರಕ್ಕೆ ಎತ್ತಿದರು. ದೃಷ್ಟಿಯನ್ನು ಅದರಲ್ಲಿ ನಿಲ್ಲಿಸಲು ಕೀಲಿಸಿತು ಅನಿಮಿಷ ದೃಷ್ಟಿ. ಪ್ರತಿಬಿಂಬ ಹೊಳೆಯಿತು. ಲಿಂಗದ ಪ್ರತಿಬಿಂಬವು ತಮ್ಮ ಪ್ರಾಣದಲ್ಲಿ ಅರಳಿದ ಭಾವವು ಬೆಳೆದು ಬೆಳಗಿತು. ದೃಷ್ಟಿ ಕೇಂದ್ರೀಕೃತವಾಯಿತು. ಉಸಿರು ಮಂದವಾಯಿತು. ಹೆಬ್ಬೆರಳ ಮಿಡಿತ ಮೇಲೆ ಮೇಲೇರುತ್ತಾ ಆಧಾರ ಚಕ್ರದ ಸುಪ್ತ ಶಕ್ತಿಯು ಉನ್ಮುಖಗೊಂಡು ಸಹಸ್ರಾರವನ್ನೇರಿತು. ನಾಮರೂಪ ಪ್ರಕ್ರಿಯೆಗಳು ಅಳಿದು ದೂರ ದೂರಕ್ಕೆ ಸರಿಯುತ್ತಿರುವ ಅನುಭವ. ದೇಹವೇ ಕರಗಿ ಹೋಗುತ್ತಿದೆಯೆಂದೆನಿಸಿತು. ಮುಂದೆ ತನುವನ್ನು ಪೂರ್ತಿಯಾಗಿ ಆವರಿಸಿದ್ದ ಚೈತನ್ಯ ಶಕ್ತಿಯು ಹಿಂದಕ್ಕೆ ಹಿಂದಕ್ಕೆ ಸರಿಯುತ್ತ ಕಂಗಳಲ್ಲಿ ಕೇಂದ್ರೀಕೃತವಾಯಿತು. ಕಣ್ಣು ಕಾಂತಿಯಲ್ಲಿ ಹೊಳೆಯಿತು. ಕರದ ಇಷ್ಟಲಿಂಗ ಮರೆಯಾಗಿ ಮಹಾಬೆಳಗು ಗೋಚರಿಸಿ ಬೆಳಗು ಬೆಳಗಿನೊಡನೆ ಬೆರೆತು ಬಚ್ಚ ಬರಿಯ ಬೆಳಗು ಬೆಳೆದು ಬಯಲಾಯಿತು. ಬೆಳಕಿನ ಪರಿವೇಶ ಸುತ್ತುತ್ತಿರುವಂತೆ ಧಾವಿಸಿ ಬಂದ ಕೃಷ್ಣೆ ಮಲಪ್ರಭೆ ನದೀ ಹೊನಲು ಬಸವಣ್ಣನವರ ಪಾದ ಪದ್ಮಗಳನ್ನು ನಮ್ಮ ಸೇವೆಯಿದು ಎಂದು ತೊಳೆಯತೊಡಗಿತು. ಅತ್ಯುನ್ನತಿಯಲ್ಲಿ ಅಮರತ್ವವ ಕಂಡುಕೊಂಡರು ಬಸವಣ್ಣ. ಅಪ್ಪಣ್ಣ ನಡಗೂಡಿ ನೀಲಮ್ಮ ಸಂಗಮದತ್ತ ಧಾವಿಸುತ್ತಿದ್ದರು. ಪತಿ ಬಸವರನ್ನು ಎಂದು ಕಾಣುವೆನು ಎಂಬ ಕಾತುರ ಬೆಳೆಯುತ್ತಿತ್ತು. ಸಂಗಮವೇ ಕೂಡಿಸಿತು ನಮ್ಮನ್ನು, ಮತ್ತೆ ಸಂಗಮವೇ ಕೂಡಿಸುತ್ತಿದೆ ನಮ್ಮನ್ನು. ಪಿಸು ನುಡಿ ತವಳ ಉಸಿರು ಸಂಗಮ ಸನಿಹವಾಗುತ್ತಿದ್ದಂತೆ ಮನದಲ್ಲಿ ಏನೇನೋ ಭಾವನೆಗಳು ಪರವಶರಾದಳು. ಮುಂದೆ ಬಂದಂತೆ ಪತಿ ಬಸವ ಲಿಂಗೈಕ್ಯರಾದ ಸುದ್ದಿ ಅವರೆದೆಗೆ ಬಡಿಯಿತು. ಶೋಕ ಪ್ರಭಾ ವಲಯದಲ್ಲಿ ಕಂಪಿಸಿದರು. ನಿರ್ಮಲವಾಯಿತು ಬಸವ ಭಕ್ತಿ ಬಯಲನೆ ಕೂಡಿ ನಿರ್ವಯಲವಾಯಿತು. ಬಸವ ಬಸವ ಬಸವ ಬಸವ ಎಂಬ ಶಬ್ದ ಅಡಗಿ ನಿಶ್ಶಬ್ದವಾಯಿತಯ್ಯ ಸಂಗಯ್ಯ ಹಾಡಿದಳು ಮತ್ತೆ ತನ್ನೊಳಗೆ. ದೂರವೆನಗಿನ್ನು ಸಂಗಮವು ಕೂಡಲಾಗದು ಸಂಗಮನ ಇಲ್ಲೆನಗೆ, ಕೂಡುವುದಿದ್ದರದು ಬಯಲಾದ ನನ್ನ ಬಸವಯ್ಯನೊಂದಿಗೆ. ಕಕ್ಕುಲತೆಯ ತೋರಿ ಕರೆದಿರಲು ಅಪ್ಪಣ್ಣ ಬಂದೆ ನಿಲ್ಲಿಗೆ ಪತಿಯಾಸ ಎನ್ನರಿತು. ತುಂಬಿ ಹರಿಯುತಿಹಳು ಕೃಷ್ಣೆ ತಂಗುವೆ ನಿನ್ನು ತಂಗಡಿಗೆಯಲ್ಲೇ. ಬಸವಯ್ಯ ನಿಲ್ಲದ ಬದುಕು ಭಾರವೆನಿಗೆ, ಸೇರುವೆನವರನ್ನು ನನ್ನದೇ ರೀತಿಯಲ್ಲಿ. ನೀಲಮ್ಮ ಬಸವಣ್ಣನನ್ನು ಧ್ಯಾನಿಸತೊಡಗಿದರು. ತಮ್ಮಂತರಂಗವನ್ನು ಬೆಳಗಿರುವ ತಿಜ್ಯೋತಿ ಚಿಗುರಿ ಲಿಂಗದ ಮಹಾಬೆಳಗು ಕುಡಿ ಚಾಚಿ ಹಬ್ಬಿ ಆವರಿಸಿ ಬೆಳಗಿರಲು ಸಕಲ ಚರಾಚರ ವಸ್ತುಗಳು ಒಳ ಹೊರಗೆ ತುಂಬಿ ಪಲ್ಲವಿಸಿದ ಬೆಳಗು ತಾನಾಗಿ ತಾನು ಬೆಳಗಿನೊಳಗಾಗಿ ಸರ್ವಾಂಗ ಬೆಳಕಿನಲೆಯಲ್ಲಿ ತೇಲುತ್ತಿದ್ದಂತೆ ಬೆಳಗು ಬೆಳಗಿ ಬೆಳಕ ಬೆಳಕಾಗಿಸಿ ಬೆಳೆದಂತೆ ಬಯಲಾದಳವಳು ಮತ್ತೆ ಬಾರದಂತೆ ಇಳೆಗೆ. ನೀಲಮ್ಮನ ನೆರಳಾಗಿ ಬರುತ್ತಿದ್ದ ಅಪ್ಪಣ್ಣನು ಬಸವ ಬೆಳಕಿನಲ್ಲಿ ಸೇರಿ ಬಯಲಾದರು. ಕೂತಿದ್ದ ಬಸವಣ್ಣ ಗಂಟೆಗಳು ಉರುಳಿದರೂ ಎದ್ದಿರಲಿಲ್ಲ. ಏಳುವ ಸೂಚನೆಯೂ ಕಾಣುತ್ತಿರಲಿಲ್ಲ. ವಿಶೇಷ ಬೆಳಕೊಂದು ಸುತ್ತಲೂ ಸುತ್ತುತ್ತಿರುವಂತಿದೆ. ಮಾತನಾಲಿಸಿ ತ್ರಿಲೋಚನ ಪಂಡಿತರು ಗಡಿಬಿಡಿಯಲ್ಲಿ ಮೇಲೆದ್ದರು. ಜೊತೆಯಲ್ಲಿದ್ದ ಕಾಳಿಮರಸರು ಆದಿಯಾಗಿ ಎಲ್ಲರೂ ಧಾವಿಸಿ ಬಂದರು. ಬಂದವರು ಲಿಂಗಾಂಗ ಸಾಮರಸ್ಯದ ಸಂಗಮದಲ್ಲಿ ಐಕ್ಯನಾಗಿದ್ದ ಬಸವಣ್ಣನವರನ್ನು ಕಂಡರು. ವಿಷಯದ ಅರಿವಾದಂತೆ ಮೌನ ಕಣ್ಣೀರು ಮಿಡಿಯಿತು. ಬಸವಣ್ಣನೊಡನಿನ ಎಳಗೆಯಿಂದ ಇಂದಿನವರೆಗಿನ ಒಡನಾಟದ ನೆನಪೆಲ್ಲವೂ ಮನದಲ್ಲಿ ಹೊಳೆಯಿತು, ಮತೆಯಲ್ಲಿ ಅರಳಿತು. ಬೆಳಗ ಬೆಳಗಿಸಿದ ಬೆಳಗೆ ಕತ್ತಲೆಯನ್ನು ತುಂಬಿತೆ ಎಂಬ ನೋವನ್ನು ಉಂಡರು. ಶರಣು ಶರಣಾರ್ಥಿ ಬಸವಣ್ಣ, ಬೆಳಕಾಗಿ ಬದುಕಿದಿರಿ, ಬೆಳಗನ್ನೆ ತುಂಬಿದಿರಿ, ಬೆಳಗ ಬಯಲಾಗಿ ಬೆಳೆದು ಲೋಕವನ್ನು ಬೆಳಗಿದಿರಿ ಎಂದು ಆವೇಶದಲ್ಲಿ ಒತ್ತರಿಸಿ ಒತ್ತರಿಸಿ ಬರುತ್ತಿದ್ದ ದುಃಖವನ್ನು ಹಾಗೆಯೇ ಹಿಡಿದಿಟ್ಟರು. ಸುದ್ದಿ ಹರಡಿತು, ಸಂತೆಯಾಯಿತು. ಗುಂಪು ಕ್ಷಣ ಕ್ಷಣಕ್ಕೆ ಹೆಚ್ಚುತ್ತಿತ್ತು. ಬೀಸುವ ಗಾಳಿ ಸುಯ್ಯುವ ಬೆಳಕು ನುಡಿಯತೊಡಗಿತು. ಎತ್ತೆತ್ತ ನೋಡಿದ ದತ್ತತ್ತ ನೀನೇ ಅಣ್ಣ, ಸಕಲ ವಿಸ್ತಾರದ ರೂಹು ನೀನೇ ಅಣ್ಣ, ವಿಶ್ವತೋ ಚಕ್ಷು ನೀನೇ ಅಣ್ಣ, ವಿಶ್ವತೋ ಮುಖ ನೀನೇ ಅಣ್ಣ, ವಿಶ್ವ

ತೋ ಬಾಹು ನೀನೇ ಅಣ್ಣ, ವಿಶ್ವತೋ ಪಾದ ನೀನೇ ಅಣ್ಣ. ಓ ನನ್ನ ಬಣ್ಣ, ಓ ನನ್ನ ಅಣ್ಣ ಬಸವಣ್ಣ, ಓ ನನ್ನ ಅಣ್ಣ ಬಸವಣ್ಣ. ಶ್ವೇತ ಓಡೋಡಿ ಬಂದ, ಕುಸಿತ. ಮಾತಿಗೆ ಮೀರಿದ ಭಾವನೆಗಳ ಒತ್ತಡದಲ್ಲಿ ಬಿಕ್ಕಳಿಸತೊಡಗಿದ. ಬದುಕಿನ ಉತ್ಸಾಹ ಕಳೆದುಕೊಂಡ ನೋವಿನಲ್ಲಿ ನಿಮ್ಮೊಡನೆ ಇರುವಾಸೆ ಕೊಟ್ಟಿತ್ತು ಹೊಸ ಬಾಳನ್ನು ನನಗೆ. ಮರೆತು ನನ್ನನ್ನು ಎತ್ತ ಹೋದಿರಿ ತಂದೆ. ನೀವಿಲ್ಲದ ಜಗದಲ್ಲಿ ನಾನು ಎಂತಿರಲಿ ಹೇಳಿ? ಇರಲಾರೆ ನಾನಿಲ್ಲಿ, ಬರಲಾಗದು ನನಗಲ್ಲಿ. ನೆರಳಾಗಿ ನಾನಿರಲು ನಿಮ್ಮ ದೇಹವೇ ಈಗಿಲ್ಲ. ಯಾರ ನೆರಳಾಗಿ ನಾನಿರಲಿ ಇನ್ನು? ಠಾವಿಲ್ಲ ನನಗೀ ಜಗದಲ್ಲಿ. ನೀವೆನ್ನ ಅಗಲಿ ಹೋದಂತೆ ಇರುವ ಕಾಯವು ನನದಲ್ಲ, ಆಡುವ ಉಸಿರೂ ನನದಲ್ಲ. ಬರದಿನ್ನು ಗಾಳಿ, ಶಿವನಿಲ್ಲ ತನುವಿನಲ್ಲಿ. ಶವವಾಗಿಸಿ ಹೋಗಿಹನು ಬದುಕಿಗಿನ್ನರ್ಥ ಇರದೆಂದು. ಆತ್ಮನ ನಿಜವ ನರಿದು ಪರಮಾತ್ಮ ಲಿಂಗ ತಾನೆಂದರಿದ ಶರಣ ಬಸವಣ್ಣ, ನಿನಗಿದೋ ನಮನ. ಓ ನನ್ನ ಅಣ್ಣ ಬಸವಣ್ಣ, ನಿನಗಿದೋ ನಮನ. ಈ ತನು ನಿಮ್ಮದು, ಈ ಮನ ನಿಮ್ಮದು, ಈ ರೂಪ ನಿಮ್ಮದು, ಈ ಪ್ರಾಣ ನಿಮ್ಮದು. ನನ್ನದೆಂಬುದು ಇರುವ ಎಲ್ಲವೂ ನಿಮ್ಮದೇ ನೋಡಿ ಬಸವಣ್ಣ ತಂದೆ. ಮೇಲೇರುತ್ತಿದ್ದ ಬಾಲ ಸೂರ್ಯನಿಗೆ ಕರಿ ಮುಗಿಲು ಕವಿದು ದಟ್ಟೈಸಿ ಬೆಳಕ ಮರೆಯಾಗಿಸಿತು. ಮಳೆಯು ಸುರಿಸಲು ಪ್ರಾರಂಭವಾದಂತೆ ಧಾರಾಕಾರ ವರ್ಷಾಭಿಷೇಕ. ಅಂಗಾಂಗ ಸಾಮರಸ್ಯದಲ್ಲಿ ಐಕ್ಯನಾದ ಬಸವಣ್ಣನ ದಿವ್ಯ ಲೀಲಾ ವಿಗ್ರಹಕ್ಕೆ ನೆರೆದ ಜನರೆಲ್ಲರೂ ನಮಿಸುತ್ತಾ ದರ್ಶನ ಸುಖವನ್ನು ಅನುಭವಿಸಿದರು. ಕದಲದೆ ಒಂದಿನಿತು ಸಾಕ್ಷಿಗಳಾಗಿ ಕ್ಷಣ ಕ್ಷಣಕ್ಕೆ. ಆದರೂ ಎಲ್ಲರ ಮನಸ್ಸಿನ ರೋಧನ ಒಂದೇ, ಇನ್ನಿಲ್ಲ ನಮ್ಮ ಬಸವಣ್ಣ. ನಾವು ಕಂಡವರು, ಕೇಳಿದವರು, ಆಡಿದವರು, ಈ ಬಸವ ನಮ್ಮವನು ಎಂಬ ಪ್ರೀತಿಯನ್ನು ತಾಳಿದವರು. ಆದರೆ ಈ ಬಸವಣ್ಣ ಇನ್ನು ನಮ್ಮ ಪಾಲಿಗಿಲ್ಲ. ಬಸವಣ್ಣನನ್ನು ಕಂಡಂತೆ ಜಗದೆಲ್ಲ ಅಪ್ರತಿಮ ರೂಪಶಕ್ತಿಯೊಂದು ನಮ್ಮೆದುರು ರಾರಾಜಿಸುತ್ತಿದೆ ಎಂಬ ಸಂಭ್ರಮ ಮನದಲ್ಲಿ ಆವರಿಸಿಕೊಂಡಾಗ ನಮ್ಮ ಬದುಕಿನ ಪೋಷಕನಾಗಿ ಮೆರೆಯುತ್ತಿದ್ದ ಬಸವಣ್ಣ ನಮ್ಮ ಜೊತೆಗೆ ಇನ್ನಿಲ್ಲ ಎಂಬುದನ್ನು ಹೇಳಲೂ ಸಾಧ್ಯವಿಲ್ಲ, ನಂಬಲು ದುಸ್ಸಾಧ್ಯವಾಗಿದೆ. ಬಸವಣ್ಣನಿಲ್ಲದ ಮೇಲೆ ನಮ್ಮ ಬದುಕಿಗೆ ಯಾವ ಅರ್ಥ ಬಂದಿದೆ? ಎಲ್ಲರ ಮನದಲ್ಲಿ ಧಾರಾಕಾರವಾದ ನೋವು ಅಬ್ಬರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನುವಲ್ಲಿ ತುಂಬಿರಲು ಬದುಕ ಸಂಪದವೆಲ್ಲವೂ. ಉಸಿರಾಗಿ ಹಸಿರಾಗಿ ಹೊನಲಾಗಿ ಹರವಾಗಿ ಬಸವ ನಾಮಸ್ಮರಣೆ ಅರಳಿರಲು. ಅರಳಿತ್ತು ಪುಷ್ಪ, ಹಾಡಿತ್ತು ಹಾಡು, ಕುಣಿದಿತ್ತು ನಾಟ್ಯ, ಹಬ್ಬಿತ್ತು ಹಾಸ, ಬೆಳಗಿತ್ತು ಬೆಳಕು, ಬೀಸಿತ್ತು ಗಾಳಿ. ಜಗದಿರವು ತಾನಾಗಿ ತನ್ನಿರವು ಬೆಳಗಾಗಿ ಬೆಳಗು ಬೆಳಗಿನ ಮಹಾ ಬೆಳಕು ಬಸವನೆಂದಾಗಿ. ಬನ್ನಿ ನಾವೆಲ್ಲರೂ ಹೇಳೋಣ.

ಕೇಳುವರ, ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 12 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳು

ಲಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಗ್ರಹಗಳತ್ತ ಹರಿದ ಚಿತ್ತ, ಗುರು ಮತ್ತು ಶನಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನದ

ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಗುರುಗ್ರಹ ಶನಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೌರ್ಯೂಹದಲ್ಲಿ ಅತ್ಯಂತ ಭವ್ಯ ಹಾಗೂ ಬೃಹತ್ ಗ್ರಹವಾದ ಗುರು ಸೂರ್ಯನಿಂದ ಐದನೆಯ ಗ್ರಹವಾಗಿದ್ದು 778 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ಸೌರ್ಯೂಹದ ಎಲ್ಲ ಗ್ರಹಗಳನ್ನು ಅದರೊಳಗೆ ಸೇರಿಸಬಹುದು. ಸುಮಾರು 1300 ಭೂಮಿಗಳು ಗುರುವಿನೊಳಗೆ ಅಡಕವಾಗಿರುತ್ತದೆ ಎಂದರೆ ಗುರುಗ್ರಹದ ಅಗಾಧ ಗಾತ್ರದ ಕಲ್ಪನೆ ಸಿಗಬಹುದು. ಭೂಮಿಗಿಂತ 318 ಹೆಚ್ಚು ರಾಶಿಯ ಗುರುಗ್ರಹದ ರಾಶಿ 1.898 × 10 ಕಿಲೋಗ್ರಾಂ ಅಂದರೆ ಅದರ ರಾಶಿಯ 80 ಪಟ್ಟು ಹೆಚ್ಚಾಗಿದ್ದರೆ ಬಹುಶಃ ಗ್ರಹವಾಗಿ ಉಳಿಯುವ ಬದಲಿಗೆ ಅದು ನಕ್ಷತ್ರವಾಗಿ ರೂಪುಗೊಳ್ಳುತ್ತಿತ್ತು. ನಮ್ಮ ಭೂಮಿಯನ್ನು ಒಂದು ದ್ರಾಕ್ಷಿಗೆ ಹೋಲಿಸಿದರೆ ಗುರುಗ್ರಹದ ಗಾತ್ರ ಬ್ಯಾಸ್ಕೆಟ್ಬಾಲ್ನಷ್ಟಿರುತ್ತದೆ ಎನ್ನಬಹುದು. ಗುರುಗ್ರಹದ ಸುತ್ತಲೂ 75 ಉಪಗ್ರಹಗಳಿವೆ. ಅವುಗಳಲ್ಲಿ 1610 ಗೆಲಿಲಿಯೋ ಕಂಡುಹಿಡಿದ ಗುರುಗ್ರಹದ 4 ಉಪಗ್ರಹಗಳಾದ ಐವು, ಯುರೋಪ್, ಗ್ಯಾನಿಮೇಡ್ ಹಾಗೂ ಕ್ಯಾಲಿಸ್ಟ ವಿಶ್ವದ ಪರಿಕಲ್ಪನೆಯ ಬಗ್ಗೆ ಕ್ರಾಂತಿಕಾರಿ ಬದಲಾವಣೆ ತಂದುವು. ಮೊಟ್ಟಮೊದಲ ಬಾರಿಗೆ ಭೂಮಿಯ ಹೊರತಾಗಿ ಇತರ ಆಕಾಶ ಕಾಯದ ಸುತ್ತ ಸುತ್ತುವ ಮತ್ತೊಂದು ಕಾಯದ ಅಸ್ತಿತ್ವ ಬಯಲಾಯಿತು. ಇದು ಕೋರ್ಪಾನಿಕಸ್ನ ಭೂಮಿಯು ವಿಶ್ವದ ಕೇಂದ್ರವಲ್ಲ ಎಂಬ ಸಿದ್ಧಾಂತಕ್ಕೆ ಮೊದಲ ಬಾರಿ ಬೆಂಬಲ ಸಿಕ್ಕಿತು. ಈ ಉಪಗ್ರಹಗಳಲ್ಲಿ ಐವೊ ಜ್ವಾಲಾಮುಖಿ ಚಟುವಟಿಕೆಗಳಿಗೆ ಗ್ಯಾನಿಮೇಡ್ ತನ್ನ ದೊಡ್ಡ ಗಾತ್ರಕ್ಕೆ ಯುರೋಪ ಭೂಮಿಯಿಂದಾಚೆ ಜೀವಿಯ ಅಸ್ತಿತ್ವಕ್ಕೆ ಅನುಕೂಲಕರ ವಾತಾವರಣ ಹೊಂದಿರುವುದಕ್ಕೆ ಹಾಗೂ ಕ್ಯಾಲಿಸ್ಟ ತನ್ನ ಮೇಲ್ಮೈ ತಳದಲ್ಲಿನ ಸಾಗರದ ಅಸ್ತಿತ್ವಕ್ಕೆ ಖ್ಯಾತಿ ಪಡೆದಿದೆ. ಅನಿಲ ದೈತ್ಯ ಎನ್ನುವ ಗುರುಗ್ರಹ ಪ್ರಮುಖವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಹಾಗೂ ಸ್ವಲ್ಪ ಮಟ್ಟಿಗೆ ಇತರೆ ಅನಿಲಗಳಿಂದ ಕೂಡಿದೆ. ಈ ಅನಿಲಗಳು ಇಡೀ ಗ್ರಹವನ್ನು ಆವರಿಸಿದ್ದು ಕೇಂದ್ರದೆಡೆಗೆ ಹೋದಂತೆ ದಟ್ಟ ಅನಿಲಗಳು ದ್ರವ್ಯ ಹಾಗೂ ಪ್ಲಾಸ್ಮಾದ ರೂಪದಲ್ಲಿವೆ. ಗುರುಗ್ರಹದ ಮೇಲ್ಮೈ ಒತ್ತಡ ಭೂಮಿಯ ಮೇಲಿರುವಷ್ಟೇ ಇದ್ದರೂ ಅದರ ಕೇಂದ್ರದಲ್ಲಿನ ಒತ್ತಡ ತುಂಬ ಹೆಚ್ಚು. ಗುರುಗ್ರಹದಲ್ಲಿ ಒಂದು ದಿನ ಎಂದರೆ 10 ಗಂಟೆಗಳು ಅಂದರೆ ಅದು 10 ಗಂಟೆಗಳಿಗೊಮ್ಮೆ ತನ್ನ ಸುತ್ತಲೂ ಭ್ರಮಿಸುತ್ತದೆ. ಆದರೆ ಅದರ ವಶ 12 ಭೂವಶಗಳು ಅಂದರೆ ಸೂರ್ಯನ ಸುತ್ತಲೂ ಪರಿಭ್ರಮಿಸಲು ಅದಕ್ಕೆ 12 ವರ್ಷಗಳು ಬೇಕು. 75 ಉಪಗ್ರಹಗಳು ಹೊಂದಿರುವ ಗುರುಗ್ರಹದ ಸುತ್ತಲೂ ಮಸುಕಾದ ಉಂಗುರಗಳ ವ್ಯವಸ್ಥೆ ಇರುವುದನ್ನ 1979 ವಾಯೇಜರ್ ಬಾಹ್ಯಾಕಾಶ ನೌಕೆ ಕಂಡುಹಿಡಿಯಿತು. ಅಂದಹಾಗೆ ಎಲ್ಲ 4 ಅನಿಲ ದೈತ್ಯ ಗ್ರಹಗಳ ಸುತ್ತ ಉಂಗುರ ವ್ಯವಸ್ಥೆ ಕಂಡುಬರುತ್ತದೆ. ಗುರುಗ್ರಹದ ಕೇಂದ್ರದಲ್ಲಿನ ಉಷ್ಣತೆ ಸೂರ್ಯನ ಮೇಲ್ಮೈ ಉಷ್ಣತೆಗಿಂತ ಬಹಳಷ್ಟು ಹೆಚ್ಚಾಗಿದ್ದು 24,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಅಗಾಧವಾಗಿರುತ್ತದೆ. ಆದರೆ ಅದರ ಸುತ್ತಲಿನ ಅನಿಲ ಮೋಡಗಳಲ್ಲಿನ ಉಷ್ಣತೆ ಸರಾಸರಿ 145 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ಏಕೆಂದರೆ ಮೇಲ್ಮೈಯಿಂದ ಕೇಂದ್ರದೆಡೆಗೆ ಹೋದಂತೆ ಅನಿಲಗಳು ದ್ರವ ಹಾಗೂ ಪ್ಲಾಸ್ಮಾ ರೂಪದಲ್ಲಿದ್ದು ಅಲ್ಲಿನ ಉಷ್ಣತೆ ಹೆಚ್ಚುತ್ತದೆ. ಸೂರ್ಯನಿಂದ 778 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಗುರುಗ್ರಹಕ್ಕೆ ಸೂರ್ಯನಿಂದ ತಲುಪುವ ಶಾಖ ಅತ್ಯಲ್ಪ. ಗುರುಗ್ರಹದಲ್ಲಿನ ಶಾಖ ಅದರ ಕೇಂದ್ರದಲ್ಲಿನ ಅನಿಲ ದ್ರವ್ಯ ಹಾಗೂ ಪ್ಲಾಸ್ಮಾಗಳ ಉಷ್ಣ ಸಂವಹನ ಕ್ರಿಯೆಯಿಂದ ಉದ್ದವಾಗುತ್ತದೆ. ಈ ಸಂವಹನ ಕ್ರಿಯೆಯಿಂದಾಗಿ ಈ ಅನಿಲ ದೈತ್ಯ ಗ್ರಹ ಒಂದು ಬೃಹತ್ ಹಿಮದ ಗೋಳವಾಗದಿರುವಂತೆ ಕಾಪಾಡುತ್ತದೆ. ಗುರುಗ್ರಹದಲ್ಲಿ ಗಮನ ಸೆಳೆಯುವ ಅಂಶವೆಂದರೆ ಅದರ ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರುವ ಬೃಹತ್ ಕೆಂಪು ತಾಣ. ಇದು ಕೆಂಪು ಬಣ್ಣದ ಮೋಡಗಳು ಪ್ರದಕ್ಷಿಣೆಯಾಗಿ ಭ್ರಮಿಸುವ ಕಾರಣ ಉಂಟಾಗುವ ವೇಗದ ಬಿರುಗಾಳಿಯಿಂದ ಸಂಭವಿಸುತ್ತದೆ. ಭೂಮಿಯ ಮೇಲ್ಮೈ ಯಾವುದೇ ಭಯಂಕರ ಬಿರುಗಾಳಿಗಿಂತ ಅದರ ವೇಗ ಅತಿ ಹೆಚ್ಚಾಗಿರುತ್ತದೆ. ವರ್ಷಗಳು ಉರುಳಿದಂತೆ ಬದಲಾಗುತ್ತಿರುವ ಈ ಕೆಂಪು ತಾಣ ಭೂಮಿಗಿಂತ 1.3 ಪಟ್ಟು ಅಗಲವಾಗಿದೆ. ಈ ಬಿರುಗಾಳಿ ಗುರುಗ್ರಹದೊಳಗೆ ಸುಮಾರು 320 ಕಿಲೋಮೀಟರ್ ವರೆಗೂ ವ್ಯಾಪಿಸುತ್ತದೆ. ಈ ಗ್ರಹದಲ್ಲಿ ನೀರು ಲಭ್ಯವಿದ್ದರೂ ಗ್ರಹದ ವಾತಾವರಣ ಅದರ ರಚನೆ ಜೀವ ಸಂಕುಲದ ಅಸ್ತಿತ್ವಕ್ಕೆ ಅನುಕೂಲಕರವಲ್ಲ. ಹಾಗೆ ಶನಿ ಗ್ರಹವನ್ನು ನೋಡುವುದಾದರೆ ಗುರುಗ್ರಹದಂತೆಯೇ ಶನಿ ಗ್ರಹ ಕೂಡ ಒಂದು ದೊಡ್ಡ ಅನಿಲ ದೈತ್ಯವಾಗಿದ್ದು ಅದು ಗಾತ್ರದಲ್ಲಿ 2ನೇ ಸ್ಥಾನದಲ್ಲಿದೆ. 3 ಸುಂದರವಾದ ಉಂಗುರಗಳು ಹಾಗೂ 5 ಧೂಳಿನಿಂದ ಕೂಡಿದ ಉಂಗುರಗಳಿಂದ
ಆವೃತ್ತವಾದ ಶನಿ ಗ್ರಹವು ಅತ್ಯಂತ

ವಿಶಿಷ್ಟ ಹಾಗೂ ಅದ್ಭುತ ಗ್ರಹವೆನಿಸಿದ. ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಶನಿ ಗ್ರಹವು 1.4 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದ್ದು ಸೂರ್ಯನ ಸುತ್ತ ತನ್ನ ಪಥದಲ್ಲಿ ಪರಿಭ್ರಮಿಸಲು 29 ಭೂ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಅದರ ಭ್ರಮಣ ಕಾಲ ಸುಮಾರು 10.7 ಗಂಟೆಗಳು. ಅಂದರೆ ಶನಿ ಗ್ರಹದಲ್ಲಿನ ಒಂದು ದಿನದ ಅವಧಿ 10.7 ಗಂಟೆಗಳು. ಶನಿ ಗ್ರಹ ಕೂಡ ಬಹುಮಟ್ಟಿಗೆ ಹೈಡ್ರೋಜನ್ ಮತ್ತು ಇಲಿಯಂ ಅನಿಲಗಳಿಂದ ಕೂಡಿದೆ. ಶನಿ ಗ್ರಹದ ಸುತ್ತಲೂ ಸುತ್ತುತ್ತಿರುವ 82 ಉಪಗ್ರಹಗಳಿವೆ ಎನ್ನಲಾಗಿದೆ. ಇವುಗಳಲ್ಲಿ ಈಗಾಗಲೇ 53 ಉಪಗ್ರಹಗಳನ್ನು ಕಂಡುಹಿಡಿದಿದ್ದು, ಇನ್ನು 29 ಉಪಗ್ರಹಗಳ ಅಸ್ತಿತ್ವ ದೃಢೀಕರಣಗೊಳಿಸಬೇಕಿದೆ. ಶನಿ ಗ್ರಹದ ಉಪಗ್ರಹಗಳ ಗಾತ್ರವು ವೈವಿಧ್ಯಮಯವೇ. ಅತಿ ದೊಡ್ಡದಾದ ಟೈಟಾನ್ ಬುಧ ಗ್ರಹಕ್ಕಿಂತ ದೊಡ್ಡದೆನಿಸಿದರೆ ಅತಿ ಚಿಕ್ಕದೆನಿಸಿರುವ ಉಪಗ್ರಹ ಒಂದು ಆಟದ ಮೈದಾನದಷ್ಟಿದೆ. ಈ ಗ್ರಹದಲ್ಲಿ ನೀರಿರುವುದು ವಿಶೇಷವಾಗಿದೆ. ಗ್ರಹಗಳು ಸ್ವಪ್ರಕಾಶ ಕಾಯಗಳಲ್ಲ. ಅವು ಬೆಳಗುವುದು ಅಥವಾ ಬೆಳಗುವಂತೆ ತೋರುವುದು ತಮ್ಮ ಮೇಲೆ ಬಿದ್ದ ಸೂರ್ಯನ ಬೆಳಕನ್ನ ಪ್ರತಿಫಲಿಸುವುದೇ ಆಗಿದೆ. ಗ್ರಹಗಳು ನಕ್ಷತ್ರಗಳಂತೆ ಮಿನುಗದೆ ಆಗಸದಲ್ಲಿ ಸ್ಥಿರವಾಗಿ ಪ್ರಕಾಶಮಾನವಾಗಿರುತ್ತವೆ, ಪ್ರಕಾಶಮಾನವಾಗಿರುವಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಭೂಮಿಯಿಂದ ಇತರೆ ಎಲ್ಲ ನಕ್ಷತ್ರಗಳಿಗಿಂತ ಗ್ರಹಗಳು ಹತ್ತಿರದಲ್ಲಿರುವುದರಿಂದ ಗ್ರಹಗಳು ಬೆಳಕಿನ ಬಿಂದು ಮೂಲಗಳಂತೆ ಅಲ್ಲದೆ ಅನೇಕ ಬಿಂದುಗಳ ಮೂಲಕ ಸಂಕುಲವಾಗಿ ತೋರುತ್ತವೆ. ಇದರಿಂದಾಗಿ ಗ್ರಹಗಳಿಂದ ಬರುವ ಬೆಳಕು ವಾತಾವರಣದಲ್ಲಿ ವಕ್ರೀಕರಣಕ್ಕೊಳಗಾದರೂ ಅದರಿಂದಾಗುವ ಸ್ಥಾನ ಪಲ್ಲಟಗಳು ಒಂದರ ಒಂದು ದೂರದನ್ನು ಮಾಡುವುದರ ಪರಿಣಾಮವಾಗಿ ಗ್ರಹಗಳು ನಕ್ಷತ್ರಗಳಂತೆ ಮಿನುಗುವುದಿಲ್ಲ. ಇದರಿಂದಲೇ ಶುಭ್ರ ಆಕಾಶಕಾಯದಲ್ಲಿ ಗ್ರಹಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಶನಿ ಗ್ರಹದ ವೈಪರೀತ್ಯಗಳಿಂದ ಕೂಡಿದ ವಾತಾವರಣ ಅನುಕೂಲಕರವಲ್ಲ. ಆದರೂ ಅಲ್ಲಿ ಜೀವಿಗಳಿರುವ ಸಾಧ್ಯತೆಯಿದೆ. ಆದರೆ ಟೈಟನ್ ಹಾಗೂ ಇನ್ಸ್ಲೇಡನಸ್ನಂತಹ ಇದರ ಕೆಲವು ಉಪಗ್ರಹಗಳು ಬಹುಶಃ ಜೀವಿಗಳ ಅಸ್ತಿತ್ವಕ್ಕೆ ಸಹಾಯಕ ಎನ್ನಬಹುದು. ಕೇಳಿದ್ರಲ್ಲ, ಎಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗ್ರಹಗಳತ್ತ ಹರಿದ ಚಿತ್ತ, ಗುರು ಮತ್ತು ಶನಿ ಗ್ರಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸುವ ಕರುಣಾಳು ಭಾವನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಪುಟ್ಟ ಹುಡುಗ ಹಸುಗಳನ್ನು ಸೇರಿಸಿಕೊಂಡು ನದಿ ತೀರಕ್ಕೆ ಮೇಯಿಸ್ಲಿಕ್ಕೆ ಹೋದ. ಅಲ್ಲಿ ಅಲ್ಲಿ ಮೇಯೋದಕ್ಕೆ ಬಿಟ್ಟು ಮರದ ಕೆಳಗೆ ಕೂತ್ಕೊಂಡು ತನ್ನ ಇಷ್ಟವಾದ ಕೊಳಲನ್ನು ತೆಗೆದು ಊದ್ತಾ ಕೂತ್ಕೊಂಡ. ಅವನು ನೋಡ್ತಿರುವಾಗ ಅಲ್ಲಿ ನೋಡಿದ, ನದಿಯಲ್ಲಿ ಒಬ್ಬ ಬ್ರಾಹ್ಮಣ ಸ್ನಾನ ಮಾಡ್ತಾ ಇದ್ದ. ಅವನ್ನೇ ನೋಡ್ತಾ ಇದ್ದ. ಆ ಮನುಷ್ಯ ಬ್ರಾಹ್ಮಣ ಸ್ನಾನ ಮಾಡಿ ಒಂದು ಸಂಧ್ಯಾ ವಂದನೆ ಮಾಡ್ತಾ ದಂಡೆ ಮೇಲೆ ಕೂತ್ಕೊಂಡ. ಹುಡುಗ ಹತ್ರ ಹೋದ, ಏನ್ ಮಾಡ್ತಿದ್ದೀರಿ ಅಂತ ಕೇಳ್ದ. ಆಗ ಬ್ರಾಹ್ಮಣ ಹೇಳ್ದ, ನೋಡಪ್ಪ ಗಾಯತ್ರಿ ಮಂತ್ರ ಹೇಳ್ತಾ ಇದ್ದೀನಿ ಅಂದ. ಏನ್ ಹಂಗಂದ್ರೆ? ಹುಡುಗ ಕೇಳ್ದ.

ನಿನಗೇನು ತಿಳಿತದೋ, ಅಶಿಕ್ಷಿತ ಹುಡುಗ ನೀನು, ನಡಿ ಆಚೆ ಅಂದರು. ಸರಿ ಹೋಗ್ತೇನೆ, ಅದೊಂದು ಪ್ರಶ್ನೆ, ನಿಮ್ಮ ಮಂತ್ರ ಹೇಳೋ ಮೂಗು ಯಾಕೆ ಹಿಡ್ಕೊಂಡಿದ್ರಿ, ಮೂಗು ಮುಚ್ಕೊಂಡಿದ್ರಲ್ಲ ಯಾಕೆ ಅಂತ. ಅದು ಮುಚ್ಚಿಕೊಳ್ಳೋದಲ್ಲ, ಅದು ಪ್ರಾಣಾಯಾಮ ಮಾಡಬೇಕು. ಹಾಗೆ ಶ್ವಾಸ ಸರಿಯಾಗಿ ಗಟ್ಟಿ ಹಿಡ್ಕೊಂಡಾಗ ಮನಸ್ಸು ಏಕಾಗ್ರ ಆಗಿ ಭಗವಂತನ ದರ್ಶನ ಆಗ್ತದೆ ಅಂತ ಬ್ರಾಹ್ಮಣ ಹೇಳ್ದ. ಹುಡುಗ, ಹೌದಾ, ಮೂಗು ಹಿಡ್ಕೊಂಡ್ರೆ ದೇವರ ದರ್ಶನ ಆಗ್ತದ ಅಂದ. ಸ್ವಲ್ಪ ಹೊತ್ತು ಏನು ಮಾಡಿದೆ ಗೊತ್ತಾ ಹುಡುಗ, ಬ್ರಾಹ್ಮಣ ಹೋದ ಸಂಜಾವನ ಮುಗಿಸ್ಕೊಂಡ್ರು, ಇವನು ಗಟ್ಟಿಯಾಗಿ ಮೂಗು ಹಿಡ್ಕೊಂಬಿಟ್ಟ, ಉಸಿರಾಡಿಸ್ಬೇಕು ಅಂತ ಗೊತ್ತಿಲ್ಲ, ಮೂಗು ಮುಚ್ಕೊಂಬಿಟ್ಟಿದ್ದಾನೆ ಬಗೆಯಾಗಿ. ಭಗವಂತ, ನೀನು ಕಾಣೋ ತನಕ ನಾನು ಮೂಗು ಬುಚ್ಚಲ್ಲ ನಾನು ಅಂದ. 10 ಸೆಕೆಂಡ್ ಆಯಿತು, 20 ಸೆಕೆಂಡ್ ಆಯಿತು, ಬಿಡೋದಿಲ್ಲ ಕೈ ಹುಡುಗವ, ಉಸಿರೇ ನಿಂತಂತಾಯ್ತು, ಬಿಡು, ಮೂಗು ಹಿಡ್ಕೊಂಬಿಟ್ಟಿದ್ದಾನೆ ಗಟ್ಟಿ, ಆ ಮುಗ್ದತೆ ಅವಂದು, ಸತ್ಯ ಹೋಗ್ತೀನಿ ನಾನು, ಭಗವಂತ ಬರದೇ ಹೋದ್ರೆ ಅಂತ. ಅವನ ನಂಬಿಕೆಗೆ ಮನಸ್ಸು ಹೋತು, ದೇವರು ಬಂದ್ಬಿಟ್ಟಂತೆ ಮುಂದೆ ಪ್ರತ್ಯಕ್ಷ ಆಗಿ, ಮಗು ಮೂಗು ಬಿಡಪ್ಪ, ನಾ ಬಂದಿದ್ದೀನಿ ನೋಡೋ, ಭಗವಂತ ಬಂದಿದ್ದೀನಿ ಅಂದ. ಹುಡುಗ ಭಗವಂತನ ಆಶ್ಚರ್ಯಪಟ್ಟ, ನೀನೇ ಭಗವಂತ ಅಂತ ಹೆಂಗೆ ನಂಬೋದು ಅಂತ ಕೇಳ್ದ. ನಾನು ಸತ್ಯ ಹೇಳ್ತೀನಪ್ಪ, ನೀನೇ ಬೇಕಾದ್ರೆ ಪರೀಕ್ಷೆ ಮಾಡು ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀ ಇಲ್ಲೇ ಇರು, ಆ ಬ್ರಾಹ್ಮಣನ ಕರ್ಕೊಂಬರ್ತೇನೆ, ಅವನೇ ನೀನು ಭಗವಂತ ಅಂತ ನೋಡಿದವ್ರಲ್ಲ, ಭಗವಂತ ನಾವು ನೋಡಿದಾರಂತೆ, ನೀನೇ ಭಗವಂತ ಅಂದ್ರೆ ಸರಿ, ಬಿಡೋ ನಾ ಬರತನಕ ಇಲ್ಲೇ ಇರ್ಬೇಕು ನೀನು ಅಂಥೇಳಿ ಹಗ್ಗ ತಗೊಂಡು ಭಗವಂತನ ಗಿಡಕ್ಕೆ ಕಟ್ಟ ಹಾಕಿದ್ನಂತೆ. ಓಡಿ ಹೋಗಿ ಬ್ರಾಹ್ಮಣನ ಕರ್ಕೊಂಬಂದ, ನೋಡಿ ನೀವು ಮೂಗು ಹಿಡ್ಕೊಂಡು ಪೂಜೆ ಮಾಡುವಾಗ ಭಗವಂತ ಬರ್ತಾನೆ ಅಂದ್ರೆ, ಇವನೇ ಹೌದಲ್ಲೋ, ಇವನೇ ಭಗವಂತ ಹೌದಲ್ಲೋ ಅಂತ ಕೇಳಿದಂತೆ. ಅವನು ಪಾಪ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ, ಮನಸ್ಸು ಶುದ್ಧ ಆದದ್ದಲ್ಲ ಅವನು, ಅವನಿಗೇನು ಕಾಣಿಸ್ಲಿಲ್ಲ, ಗಿಡ ಒಂದೇ ಕಾಣಿಸ್ತಾ ಇತ್ತು. ಸ್ವಾಮಿ ಎಲ್ಲಿ ಭಗವಂತ ಎಲ್ಲಿ ಅಂತ ಕೇಳ್ದ. ಅಲ್ಲಿದ್ದಾನಲ್ಲ ಸ್ವಾಮಿ, ಕಟ್ಟಿ ಹಾಕಿದ್ದೀನಿ ನೋಡಿ, ಹಗ್ಗ ಕಟ್ಟಾಕಿದ್ದೀನಿ, ಅವನೇ ಭಗವಂತ ಅಲ್ವಾ, ಇವನಿಗೆ ಕಾಣಿಸೋದೇ ಇಲ್ಲ, ಮರ ಒಂದೇ ಕಾಣಿಸುತ್ತೆ, ಇಲ್ಲಲ್ಲೋ ಯಾರೂ ಇಲ್ಲ ಅಲ್ಲಿ ಅಂತ. ಅದೇನು ಸ್ವಾಮಿ ನೋಡಿ ಕೈ ಮಾಡ್ತಾ ನೋಡಿ, ಮತ್ತೆ ಕೈ ಹಿಡ್ಕೋತಿ ನೋಡಿ, ಕೈ ಹಿಡ್ಕೊಂಡಂತ ಒಂದು ನೋಡಿ, ಕೃಷ್ಣ ಎಲ್ಲಿದ್ದಾನೆ ನೋಡಿ ಅಂತ. ನಿನ್ನ ತಲೆ ಉಪಟ ಕಾಟ ಕಾಳಲಾರದೆ, ಹೌದಪ್ಪ ಹೌದು ಅವನೇ ಭಗವಂತ, ಹೋಗು ಅಂತೇಳಿ ಹೋಗ್ಬಿಟ್ಟ. ಹುಡುಗನ ಸಮಾಧಾನ ಆಯಿತು, ಆ ಬ್ರಾಹ್ಮಣ ಇವನು ದೇವರು ಅಂದಮೇಲೆ ಇವನೇ ಇರಬೇಕಲ್ಲ ದೇವರು ಅಂತ. ಹಗ್ಗ ಕಟ್ಟು ಬಿಚ್ಚಿದ, ಬಹಳ ಮುಗ್ಧ ಹುಡುಗ. ನೋಡಿ ಭಗವಂತ ಹೇಳ್ದಂತೆ, ಮಗು ನಿನಗೇನಾದ್ರೂ ಬೇಕೋ ಕೇಳೋ, ಕೊಡ್ತೀನಿ ಅಂದಂತೆ. ಹುಡುಗ ಹೇಳಿದೆ, ನನಗೇನು ಬೇಡ ಸ್ವಾಮಿ, ಎಲ್ಲ ಇದೆ, ಅಪ್ಪ ಅಮ್ಮ ತುಂಬ ಚೆನ್ನಾಗಿದ್ದಾರೆ, ಆಡೋದು ಗೆಳೆಯರಿಲ್ಲ ನನಗೆ, ಅದಕ್ಕೊಂದು ಕೆಲಸ ಮಾಡೋಣ, ದಿನ ಬಂದು ನಾನು ಹಸುನ ಬಿಟ್ಬಿಡ್ತೀನಲ್ಲ ನಾನು ಮೇಯೋದಕ್ಕೆ, ಒಬ್ಬನೇ ಇರ್ತೀನಿ, ನನ್ನ ಜೊತೆ ಆಟ ಆಡ್ತೀಯ ದಿನ ಬಂದು, ಆಯ್ತಪ್ಪ ಬರ್ತೀನಿ ಕಾಜ್ ಬಿಡು. ಹಾಗಾದರೆ ನಾ ಏನು ಮಾಡ್ತೀನಿ, ಗಟ್ಟಿಯಾಗಿ ಮೂಗು ಹಿಡ್ಕೊಂಬಿಡ್ತೇನೆ, ಹಿಡ್ಕೊಂಡ್ಕೊಳ್ಳಿ ಬರಬೇಕು ಅಂತ ಕರಾರು ಹಾಕಿದ. ದೇವ್ರು ಒಪ್ಕೊಂಡಂತೆ. ಹಲವಾರು ವರ್ಷಗಳವರೆಗೆ ಈ ಹುಡುಗ ಭಗವಂತನ ಜೋಡಿ ಹಸು ಮೇಯಿಸುವಾಗ ದಿನ ಆಟ ಆಡೋನು, ಕಾಲು ಕಳೆಯೋನು. ಒಂದಿಷ್ಟೋ ವರ್ಷ ಆದಮೇಲೆ ಬ್ರಾಹ್ಮಣ ಅದೇ ದಾರಿಯಲ್ಲಿ ಮತ್ತೆ ಬರ್ತಾ ಇದ್ದ. ಈ ತರುಣ ಓಡಿಹೋಗ ನಮಸ್ಕಾರ ಮಾಡಿದ್ದಂತೆ, ಸ್ವಾಮಿ ನಿನ್ನಿಂದಾಗಿ ನನ್ನ ಭಗವಂತನ ಜೋಡಿ ಆಟ ಆಡುವಂಥ ಅವಕಾಶ ಸಿಕ್ಕ, 16 ವರ್ಷ ಆಯ್ತು ಈಗ ಇದೇ ರೀತಿ ಭಗವಂತ ಆಟ ಪಾಡ್ ಬಂದಿದ್ದೀನಿ ನಾನು ಅಂತೆಲ್ಲ ಹೇಳ್ದ. ಆಗ ಬ್ರಾಹ್ಮಣ ಇದ್ದಂತೆ, ಮಹಾನುಭಾವ ನಿನಗೆ ದರ್ಶನ ಆಯ್ತಲ್ಲೋ, ನನಗಾಗಲಿಲ್ಲ, ಒಂದು ಸಲ ದರ್ಶನ ಮಾಡಿಸಪ್ಪ ಭಗವಂತಂದು ಅಂದಂತೆ. ಹುಗ್ಗ ಗಟ್ಟಿ ಮೂಗು ಹಿಡ್ಕೊಂಡ, ಬರಲಿಲ್ಲ ಭಗವಂತ, ಗಟ್ಟಿ ಹಿಡ್ಕೊಂಡ, ಭಗವಂತನೇ ಬರ ಸತ್ತೋಗ್ತೀನಿ ನಾನು ಅಂದ. ಭಗವಂತ ಬಂದ. ತರುಣ ಹೇಳ್ದ, ಪಾಪ ಬ್ರಾಹ್ಮಣರು, ಅವರಿಂದಾಗಿ ನನಗೆ ನಿನ್ನ ದರ್ಶನ ಆಯಿತು, ನೀನು ದರ್ಶನ ಕೊಡು ಅವರಿಗೆ, ಬ್ರಾಹ್ಮಣ ಕೇಳ್ತಿದ್ದಾನೆ ದರ್ಶನ ಕೊಡು ಅಂತ. ಆಗ ಭಗವಂತ ಹೇಳ್ದಂತೆ, ನೋಡಪ್ಪ ಅವನು ಹೇಳು, ನಾನು ಸಿಗೋದು ಮಂತ್ರಕ್ಕಲ್ಲ, ಪೂಜೆಗಳ ಆಡಂಬರಕ್ಕೂ ಅಲ್ಲ, ನಾನು ಸಿಗೋದು ಯಾವ ಮನಸ್ಸಿನಲ್ಲಿ ಪ್ರೀತಿ ಇದೆಯೋ ಮುಗ್ಧತೆ ಇದೆಯೋ ಅವರಿಗೆ ಮಾತ್ರ ಸಿಗೋದು. ನಿಮ್ಮ ಗುರುವಿಗೆ ಹೇಳಿ, ನೀನು ಮುಂದಿನ ಜನ್ಮದಲ್ಲಾದರೂ ಪ್ರಾರ್ಥನೆ ಮಾಡುವಾಗ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡೋ ಕೇಳು, ದರ್ಶನ ಭಾಗ್ಯ ಸಿಕ್ಕಿತು ಅಂಥೇಳಿ ಮಾಯ ಆದ. ಸ್ವಾಮಿ, ನಾವೇನೇನೋ ಹೋಮ ಮಾಡ್ತೀವಿ, ಯಾವ್ಯಾವುದು ಹವನ ಮಾಡ್ತೀವಿ, ಹಿಂಗಾದರೆ ಒಳ್ಳೇದಾಗ್ತದೆ, ಹಿಂಗಾದರೆ ಅಧಿಕಾರ ಬರ್ತದೆ, ಹಿಂಗಾದರೆ ಅಧಿಕಾರ ಉಳ್ಕೊಳ್ಳುತ್ತೆ ಅಂತ ಏನೇನೋ ಮಾಡ್ತೀವಲ್ಲ ನಾವು, ಹೋಮ ಹವನ ಪೂಜೆ ಸಮಾರಾಧನೆ ಉತ್ಸವ, ಇದು ಎಲ್ಲದರದ ಮೂಲ ಭಕ್ತಿ, ಸಂಪೂರ್ಣ ಶ್ರದ್ಧೆ, ಆರ್ತತೆ, ಅದಕ್ಕೆ ಮಾತ್ರ ಭಗವಂತ ಒಲಿತಾನೆ. ಇಲ್ವಾದ್ರೆ ಈ ಗಲಾಟೆಗೆ ಅವನು ಕೂಡ ಇರಲ್ಲ, ಓಡಿ ಹೋಗ್ತಾನೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲ್ವೈವವು ಆವುದಾದರ ಒಳಿತು ಮಂಕುತಿಮ್ಮ ಅಂತ ಹೇಳಿಲ್ವೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಯಾವುದು ಅಂದ್ರೆ ನಮ್ಮ ಮನಸ್ಸನ್ನು ಸ್ವಲ್ಪ ಶುದ್ಧೀಕರಿಸಿ ಸ್ವಲ್ಪ ಎತ್ತರಕ್ಕೆ ತಗೊಂಡು ಹೋಗ್ತವೆ, ಒಂದು ಕ್ಷಣವಾದರೂ ಮೇಲಕ್ಕೆ ತಗೊಂಡು ಹೋಗ್ತವೆ. ಆದ್ದರಿಂದ ಯಾವುದನ್ನಾದರೂ ಮಾಡ್ಕೊಳ್ಳಪ್ಪ ಮಾರಾಯ, ಹೃದಯ ಶುದ್ಧಿ ಮಾಡ್ಕೋ ಅನ್ನೋ ಮಾತು ಲೀಜಿಯವ್ರದ್ದು. ಅದೇ ಮಾತಿಗೆ ಪೂರಕವಾಗಿರುವಂಥ ಕತೆ ಇದು. ಭಗವಂತ ಒಲಿಯೋದು ಮುಗ್ಧತೆಗೆ, ಭಕ್ತಿಗೆ, ಆಡಂಬರಕ್ಕೆ, ಪೂಜೆಗಲ್ಲ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸಿದ ಕರುಣಾಳುವ ಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಹೌದಾ ಪಟ್ಟಿಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
5: ಸಿಗೋದಿಲ್ಲ,
4: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
7: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
7: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
8: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ತಮ್ಮೆಲ್ಲರಿಗೂ ಆಡುವಸೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಆಡುವಸೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಯಲ್ಲಮ್ಮ ರಾಜೇಗೌಡರವರ ಪುತ್ರಿ ಶ್ರೀಮತಿ ಶೋಭಾ ರಾಜೂರವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬನ್ನಿ ಕೇಳಿ ಬರೋಣ.

0: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀಮತಿ ಶೋಭಾ ರಾಜವರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದ್ದ
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತ

0: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ್ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
0: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರದ ತರುವುದು ವರ್ಷವಿಡೀ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ ತರಕಾರಿ ಹಾಗೂ ವಾಣಿಜ್ಯ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು HD Kote ತಾಲೂಕಿನ ಮಚ್ಚೂರು ಹಾಡಿಯ ರೈತ ಮಹಿಳೆಯಾದ ಶ್ರೀಮತಿ ಕಾಳಮ್ಮ ಮತ್ತು ಶ್ರೀಮತಿ ರತ್ನಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ.

0: ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಇಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ

0: ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಕೃಷಿ ಜೀವನವನ್ನು ನಡೆಸ್ತಾ ರೈತ ಮಹಿಳೆಯರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ಪ್ರಮುಖವಾಗಿ ತರಕಾರಿ ಬೆಳೆಗಳು, ಗೆಣಸು, ಶುಂಠಿ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ತರಬೇತಿಗಳನ್ನು ಪಡ್ಕೊಳ್ತಾ ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ವತಿಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಸುಸ್ಥಿರ ಕೃಷಿ ಚಟುವಟಿಕೆಯನ್ನು ಮಾಡ್ತಿರೋಂಥ ಅನುಭವವನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ತಮ್ಮಿಬ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ, ಆರಂಭದಿಂದ ಏನೆಲ್ಲ ಬೆಳೀತಾ ಬಂದ್ರಿ?
1: ಆರಂಭದಿಂದ ಚಟ್ಟ ಹಾಕ್ತೀವಿ, ಗೆಣಸು ಹಾಕ್ತೀವಿ, ನಾವು ತರಕಾರಿ ಎಲ್ಲ ಬೆಳಿತೀವಿ. ನಾವು
0: ಆರಂಭದಲ್ಲಿ 20 ವರ್ಷದಿಂದ ಶುರು ಮಾಡಿದ್ರಲ್ಲ, ಅವಾಗಲೇ ಏನೇನು ಬೆಳಿತಾ ಇದ್ರಿ?
1: ಅವಾಗ ಹಿಂಗೆ ಆಗ್ತಾ ಇದ್ದು, ಹಿಂಗೆ ಆಗ್ತಾ ಇದ್ದು, ಆಮೇಲೆ ಚಟ್ಟ ಹಾಕ್ತಾ ಇದ್ದು, ಆಮೇಲೆ ಗೆಣಸು ಗೆಡ್ಡೆಲ್ಲ ಹಾಕ್ತಾ ಇದ್ದು. ಈಗ ಅದೆಲ್ಲ ತೀರ್ದಾಗ ಇವಾಗ ಏನು ಮಾಡೋನು, ಬಾಳೆ ಗಿಳೆಲ್ಲ ಹಾಕ್ತವನು, ಬಾಳೆ ಎಲ್ಲ ನಡ್ತವನು. ಇವಾಗ ತರಕಾರಿ ಅದೇ ಏನೋ ಮಾಡ್ತಾರದು.
0: ಈ ಭಾಗದಲ್ಲಿ ಹೆಚ್ಚಿನದಾಗಿ ತರಕಾರಿ ಬೆಳೆಗಳಿಗೆ
1: ಬೆಳಿತೀವಿ. ಮಳೆ ಟೈಮ್ಲಿ ಮಾತ್ರ ಬೆಳೆಯೋದು, ಬೇಸಿಗೆ ಟೈಮ್ಲಿ ಇಲ್ಲ, ನೀರಿಲ್ಲ, ಅದಕ್ಕೆ ಬೇಸಿಗೆ ಟೈಮ್ಲಿ ಬೆಳೆಯಲ್ಲ, ಮಳೆ ಟೈಮ್ಲಿ ಮಾತ್ರ ಬೆಳಿತೀವಿ.
0: ಒಂದೇ ಬೆಳೆ
1: ಬೆಳಿತೀವಿ.
0: ವರ್ಷೀಗ ಮಳೆ ಆಧಾರಿತವಾಗಿ ನೀವು ಕೃಷಿ ಮಾಡ್ತಿರೋದು, ಮಳೆ ಸಮಯದಲ್ಲಿ ಕೃಷಿ ಮಾಡ್ಕೊಂಡು
1: ಬೆಳಿತೀರಾ? ನೀರಾವರಿ ಇಲ್ಲಲ್ಲ, ಅದರಿಂದ ಕೂಲಿ ಗಿಲಿ ಸಿಕ್ಕಿದ್ರೆ ಕೂಲಿ ಹೊಂಟೋಯ್ತು, ಕೂಲಿ ಇಲ್ದಿದ್ರೆ ಮನೇಲಿ ಇರ್ತವನು.
0: ಎಷ್ಟೆಷ್ಟು ಎಕರೆ ಭೂಮಿ ಐತೆ ತಮ್ಮ ಹತ್ರ?
1: ನಮ್ಗೆ 1/2 ಎಕರೆ ಇದೆ ಭೂಮಿ, ಜಾಸ್ತಿ ಇಲ್ಲ. 1/2 ಎಕರೆ ಭೂಮಿಲಿ ನಾವು ತರಕಾರಿ ಬೆಳಿತೀವಿ. ಆಗ ನೀರಾವರಿ ಇಲ್ಲ, ಮಳೆ ಟೈಮ್ಲಿ ಮಾತ್ರ ಬೆಳಿತೀವಿ, ಬೇಸಿಗೆ ಟೈಮ್ಲಿ ಇಲ್ಲ. ಗೆಡ್ಡೆ ಗೆಣಸು ಇದೆಲ್ಲ ಹಾಕ್ತೀವಿ, ಚೆಟ್ಟು ಎಲ್ಲ.
2: ನಮ್ದು 1/2 ಎಕರೆ ಇದೆ ಜಮೀನು. ಇವಾಗ ಬಾಳೆನ ಹಾಕೂನು, ಸೌರ ಬಾಳೆ ಹಾಕೂನು ಜಮೀನ್ಗೆ, ಸ್ವಲ್ಪ ತರಕಾರಿ ಹಾಕೂನು, ಚೆಟ್ಟು ಗಿಟ್ಟಲ್ಲ.
0: ಈಗ ಇರುವಂತ 1/2 ಎಕರೆ ಭೂಪ್ರದೇಶದಲ್ಲಿ ತಾವು ಒಂದೇ ಬೆಳೆ ಬೆಳಿತಾ ಇದ್ದೀರಾ ಅಥವಾ ಬೇರೆ ಬೇರೆ ಬೆಳೆ ಬೆಳಿತೀರಾ?
2: ಇಲ್ಲ, ಒಂದೇ ಬೆಳೆ ಹಾಕೂನು, ಒಂದೇ ಬೆಳೆ ಬೆಳೆಯಕ್ಕಾಗದು.
0: ಮೊದ್ಲೆಲ್ಲ ಏನೇನ್ ಪ್ರಮುಖವಾಗಿ ಬೆಳಿತಾ ಇದ್ರಿ, ಈಗ ಏನೇನ್ ಬೆಳಿತಾ ಇದ್ರ?
2: ಏನ್ ಬೆಳೆತಿದ್ದು? ಆಗ್ರು, ಚೆಟ್ಟು, ಬೀನೀಸು, ಮೂಲಂಗಿ, ಬದ್ನೆ, ತಮಟೆ ಎಲ್ಲ ಅವಾಗ ಬೇರೆ ಬೇರೆ ಬೆಳೀತಾ ಇದ್ದು. ಈ ವರ್ಷ ಬೇರೆ ಬೇರೆ ಬೆಳೆಯಕ್ಕ ಜಾಗ ಜಾಸ್ತಿ ಇಲ್ಲಲ್ಲ, 1 ಎಕರೆ ಜಾಗ ಅಲ್ವಾ, ಅದ್ರಿಂದ ಇವಾಗ ಒಂದೇ ಬೆಳೆ ಹಾಕೊಂಡು ಸ್ವಲ್ಪ ಇಲ್ಲಿ ಚೆಟ್ಟ ಹಾಕೊಂಡು, ಬೇರೆ ಸ್ವಲ್ಪ ಚೆಟ್ಟ ಹಾಕೊಂಡು, ಗೆಡ್ಡೆಗನ್ಸಲ್ಲ ಹಾಕೊಂಡು, ನಮ್ಮ ಸ್ವಲ್ಪ ಸ್ವಲ್ಪ ಅದೆಲ್ಲ ಹಾಕೊಂಡು, ಕಾಪಿದೆ ಸ್ವಲ್ಪ, ಉಂಡೆ ಬೆನ್ಸಿದೆ, ಕಾಳು ಬೆನ್ಸು ಅದೆಲ್ಲ ಜಮೀನು ಮಾಡ್ತಾವನು. ಇವಾಗ ನೀರಿಲ್ಲಲ್ಲ, ಬೇಸಿಗೆನಾಗ ನೀರಿಲ್ಲ, ಮಳೆ ನೀರು ಇರ್ತದೆ ಮಾಡ್ಬೋದು.
0: ಈಗ ಇರೋಂಥ ನಿಮ್ಮ ಒಂದು ಭೂಮಿ ಏನಿದೆ, ಜಮೀನು, ಅದು ಹಕ್ಕುಪತ್ರ ಸಿಕ್ಕಿದೆಯಾ, ನಿಮ್ಮ ಹೆಸರು ಖಾತೆ ಆಗಿದೆಯಾ, ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಸರ್ಕಾರದಿಂದ ಅಥವಾ ಇತರೆ ಸೇವಾ ಸಂಸ್ಥೆಗಳಿಂದ ಅರ್ಜಿನ ಹಾಕಿದ್ರ?
1: ಅರ್ಜಿ ಹಾಕಿಲ್ಲ, ನೀರಿಗೆಲ್ಲ ಕೊಟ್ಟವ್ರೆ ನೀರು ಕುಡಿ, ಅದಕ್ಕೆ ನೀರು ಕೊಟ್ಟವ್ರೆ, ಒಂದೊಂದು ನೆಲ್ಲಿ ಕೊಟ್ಟಾರೆ, ಅದು ಮನೆ ಹತ್ರ ಎಲ್ಲ ದೂರ ದೂರ ಹಾಕ್ಬಿಟ್ರೆ ಅದನ್ನೇ ಅಲ್ಲಿಂದ ಇರಬೇಕು ನಮಗೆ ನೀರು ದೂರ. ಆವಾಗ ಕರೆಂಟ್ ಇದ್ರೆ ನೀರು, ಕರೆಂಟ್ ಇಲ್ದೇ ನೀರಿಲ್ಲ, ಹಂಗೆ ನಾವು ಜೀವನ ಮಾಡ್ತೀವಿ. ನೀರಿಗೆ ಹಿಂಸೆ ಕುಡಿಯೋದಕ್ಕೆ.
0: ಅಂದ್ರೆ ಮನೆ ಹತ್ರನೇ ಜಮೀನು ಇರುವಂತದ್ದು, ಇಲ್ಲ ದೂರ ಇದೆಯಾ?
1: ಇಲ್ಲ, ಮನೆ ಹತ್ರನೇ,
0: ಮನೆ ಸುತ್ತಾನೆ.
2: ಇವಾಗ ನೋಡಿದ್ದು ಮನೆ ಸುತ್ತಲ್ವಾ, ಮನೆ ಸುತ್ತಾನೆ ಜಮೀನು,
1: ದೂರ ಏನು ಇಲ್ಲ, ಹತ್ರನೇ.
0: ಮನೆ ಹತ್ರನೇ ಜಮೀನು ಇರೋದ್ರಿಂದ ಮನೆ ಮತ್ತೆ ಜಮೀನು ಎರಡು ಒಟ್ಟಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ, ಹೊರಗಡೆ ಹೋಗುವಂತ ಪ್ರಮೇಯ
1: ಇಲ್ಲ.
0: ಈಗ ತಾವು ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಸ್ವಸಹಾಯ ಸಂಘವನ್ನ ಮಾಡ್ಕೊಂಡಿದ್ರ, ಇಲ್ಲಿ ತಾವು ಒಂದಷ್ಟು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ. ಸಂಘದಲ್ಲಿ 8 ಜನ ಇದ್ದೀರಾ, ಎಲ್ಲ ಏನೇನು ಬೆಳೀತಾ ಇದ್ದೀರಾ ಎಲ್ಲ ಸೇರ್ಕೊಂಡು?
2: 10 ಜನ ಇವನು, 10 ಜನನು ಇದೇ ತರ ಪಚ್ಚೆಕರಿ ಎಲ್ಲ ಹಾಕ್ತಾವ, ತರಕಾರಿ ಹಾಕ್ತೀವಿ. ಇಲ್ಲಲ್ಲ,
1: ಜಿಂಕೆನು ಮಾಡ್ಗಲ್ಲ, ಜಿಂಕೆ ಎಲ್ಲ ಬಂದು ತಿನ್ಕೋತಾವೆ ಮಾಡಿದ್ರೆ. ಅದಕ್ಕೆ
2: ಟ್ರಂಚು ಮೇಲ್ಗಡೆ ಟ್ರಂಚ್ ಹೊಡೆದು ಕೊಟ್ಟಿದ್ದಾರೆ ಅಂದ್ರು. ಸೋಲಾರ್ ಏನು ಇಲ್ಲಲ್ಲ, ಸೋಲಾರ್ ಎಲ್ಲ ಇದ್ರೆ ಗರ್ ಮಾಡ್ಬೋದು. ನಾವು ಮಾಡೋದೆಲ್ಲ ಆರಂಭ ಎಲ್ಲ ಮಾಡ್ತಾವನು, ಜಿಂಕೆನೆ ಮಾಡ್ಗಲ್ಲ ರಾತ್ರಿನಾಗ.
0: ಅಂದ್ರೆ ಇಲ್ಲೂ ಕೂಡ ಪ್ರಾಣಿಗಳು ಹಾವಳಿ
1: ಇದ್ದೇ ಇವಾಗ್ಲೂ. ರಾತ್ರಿ ಹೊತ್ತು ನಿದ್ದೆ ಇಲ್ಲ ನಮ್ಗೆ, ನಾವು ಓಡಿಸ್ತೀವಿ ರಾತ್ರಿ ಹೊತ್ತೆಲ್ಲ ಬಂದ್ರೆ ಓಡಿಸಿ. ಅದು ಅವ ಜಿಂಕೆಗಳು ಸ್ವಲ್ಪ ತಿಂತವೆ, ನಾವು ಹಸಿ ತಿಂತೀವಿ ಹಂಗೆ.
0: ಪ್ರಕೃತಿ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಸಲ್ಲಬೇಕಾದ್ದೆ, ಏನೇ ಬೆಳೆ ಬೆಳಿಲಿ ಪ್ರಾಣಿಗಳು ಅಂದ್ರೆ ಪ್ರಾಣಿಗಳು ತಿನ್ಬೇಕು,
1: ನಾವು ತಿನ್ಬೇಕು ಹಂಗೆ. ಅವು ತಿಂತವೆ, ನಾವು ತಿಂತೀವಿ ಹಂಗೆ. ಸ್ವಲ್ಪ ಎಲ್ಲ ಸಿಕ್ಕದ ಮಾರಾಟ ಮಾಡ್ತೀವಿ.
0: ಮೊದ್ಲೆಲ್ಲ ತಮ್ಮ ಹಿರಿಯರ ಕಾಲದಲ್ಲೆಲ್ಲ ಏನೇನ್ ಬೆಳೀತಾ ಇದ್ರು, ಆಗಿನ ಕೃಷಿ ಪದ್ಧತಿ ಎಲ್ಲ ಹೇಗಿತ್ತು?
1: ಆವಾಗ ಬೆಳೆಯೋದು

0: ರಾಗಿ ಭತ್ತ
1: ಅಕ್ಕಿ ಇತ್ತೆಲ್ಲ ಅವಾಗ ಜಾಸ್ತಿ ಬೆಳಿತಿದ್ದು ಎಲ್ಲ ರಾಗಿ ಭತ್ತ ಅಕ್ಕಿ ಆಗ ಜೋಳ ಗಿಳೆಲ್ಲ ಬೆಳಿತಿದ್ರು ಅವಾಗ.
2: ಇವಾಗ ಅದನ್ನೆಲ್ಲ ಬೆಳೆಯಕ್ಕೆ
1: ಇಲ್ಲ, ಇವಾಗನು ಭತ್ತ ಎಲ್ಲ ಬೆಳೀತಾರೆ, ರಾಗಿಯನ್ನು ಬೆಳೆಯಲ್ಲ ಈ ಕಡೆ. ಇವಾಗ ಏನಂದ್ರೆ ಗೆಣಸು ಗಿನ್ಸು ಇದು ಇದಂತೆಲ್ಲ ಮಾಡ್ತಾರೆ, ತರಕಾರಿ ಎಲ್ಲ
0: ತರಕಾರಿನೇ ಜಾಸ್ತಿ,
1: ತರಕಾರಿನೇ ಜಾಸ್ತಿ. ಇವಾಗ
0: ರಾಗಿ ಎಲ್ಲ ಕಡಿಮೆ,
1: ಬಾಳೆ ಚೆಟ್ಟು ಇದೆಲ್ಲ ಚೇನೆ ಗಿನ್ನೆಲ್ಲ ಹಾಕ್ತಾರಲ್ಲ ಇವಾಗ, ಅದೇ ಜಾಸ್ತಿ. ಇವಾಗ
2: ಮನೆ ಉಪಯೋಗಕ್ಕೆ ಏನೇನು ಬೆಳ್ಕೊತೀರಾ ನೀವೇ?
0: ನಾವೇ ಇನ್ನೇನು ತರಕಾರಿ ಬೆಳ್ಕೊತೀವಿ ಮನೆಗೆ. ಆವಾಗ ರಾಗಿ ಭತ್ತ ಏನು ಬೆಳೆಯಕ್ಕಾಗಲ್ಲ, ಇಲ್ಲಿ ಜಿಂಕೆ ಮಾಡ್ಗಲ್ಲ, ಅದಕ್ಕೆ ಬೆಳೆಯಲ್ಲ, ಬರೀ ತರಕಾರಿ ಮಾಡ್ಕೊಂಡು ಹೋಯ್ತೀವಿ, ಗೆಣಸು ಗೆಡ್ಡೆ ಅದೆಲ್ಲ, ಅದೇ ಜಾಸ್ತಿ ಕಡೆ. ರಾಗಿ ಭತ್ತ ಎಲ್ಲ ಕಡಿಮೆ.
2: ಈಗ ವರ್ಷದಲ್ಲಿ ಒಂದು ಬೆಳೆ ಮಾತ್ರ ನೀವು ಬೆಳಿತೀರಾ, ಅದು ಮಳೆಯಾಶ್ರಿತವಾಗಿರೋದ್ರಿಂದ ಮಳೆ ಸರಿಯಾದ ಸಮಯದಲ್ಲಿ ಮಳೆ ಆಯ್ತು ಅಂದ್ರೆ ನೀವು ಬೆಳೆ ಬೆಳೆದಕ್ಕೆ ಸರಿ
0: ಬೆಳಿತೀವಿ.
2: ಈಗ ಕೆಲವೊಂದು ಬೆಳೆಗಳಿಗೆ ನಿರಂತರವಾಗಿ ನೀರನ್ನ ಕೊಡಬೇಕಾಗುತ್ತೆ, ಅಂತ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರ?
1: ನೀರಿಲ್ಲ, ಅದೇ ನಮ್ಗೆ ಮಳೆ ಆಯ್ತದ ಅಂತೇಳಿ ಹಾಕೋನು, ಇವಾಗ ಮಳೆ ಇಲ್ಲ ಅದಾಗಿದೆ. ನೀರಿದ್ರೆ ನರ್ವೇ ಮುಂದೆ ಬರೋದು, ನೀರಿಲ್ದಕ್ಕ ಆಗಿದೆ.
0: ನೀರಿಂದ ಹಿಂಸೆ ಇಲ್ಲಿ, ಕುಡಿಯೋದಕ್ಕೂ ನೀರು ಹಿಂಸೆ, ಕರೆಂಟ್ ಇದ್ರೆ ನೀರು, ಇಲ್ಲಾಂದ್ರೆ ನೀರಿಲ್ಲ.
1: ನೀರೆಲ್ಲ ಹೊಡೆಸಿದ್ರೆ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಹಿಂದ್ರಿ ಮಾಡಲ್ಲ ಅಂದ್ರೆ ಸರ್ಕಾರ ಏನು ನಮ್ಗೆ ಕಡೆಯಿಂದ ಕಳಿಸಿಲ್ಲ.
2: ಈಗ ತಾವು ಬೆಳೆಯಂತ ಬೆಳೆಗಳ ಉಳುಮೆ ಆಗಿರ್ಬೋದು, ಅದರ ಬಿತ್ತನೆ ಕಾರ್ಯ ಆಗಿರ್ಬೋದು, ಆ ಬೆಳೆಗಳ ನಿರ್ವಹಣೆ ಆಗಿರ್ಬೋದು ಸ್ವತಃ ತಾವು ಮಹಿಳೆಯರೇ ಮಾಡ್ತಾ ಇದ್ರ?
0: ಮಹಿಳೆಯರೇ ಮಾಡೋದು, ಮಹಿಳೆಯರೇ ಮಾಡ್ಕೊಳ್ಳೋದು. ಎಲ್ಲ ಕೂಲಿಗೆ ಹೋಯ್ತಾರೆ, ಗಂಡಸುಗಳೆಲ್ಲ ಕೂಲಿಗೆ ಹೋಯ್ತಾರೆ. ನಾವು ಮನೇಲಿ ಮನೆ ಕೆಲಸ ಮಾಡ್ಕೊಂಡು ನಾವು ಮಾಡ್ತೀವಿ.
2: ಒಂದ್ ಎಕರೆ ಒಂದು ಕಾಲ ಎಕರೆ ಅರ್ಧ ಎಕರೆ ಇರೋರು ಕೂಡ ಪ್ರತಿಯೊಬ್ಬರು ಜಮೀನ್ ಮಾಡ್ತಾರೆ. ಕುಟುಂಬದವರೇನು ಭಾಗವಹಿಸಲ್ವ ನಿಮ್ ಜೊತೆ ಕೃಷಿನಲ್ಲಿ? ನಿಮ್ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ, ಯಾವ ತರ ನೀವು ಕೃಷಿನಲ್ಲಿ ಒಟ್ಟಿಗೆ ಭಾಗವಹಿಸ್ಕೊತೀರ?
0: ನಾವು ಗಂಡ ಅಂತಿ, ಮಕ್ಕಳು, ಮಗ ಹುಡುಗ ಓದ್ತವ್ನು, ಅವಾಗ ಮಗಳಿಗೆ ಮದುವೆ ಆಯ್ತು, ಅವಾಗ ನಾವಿಬ್ರೇ ಗಂಡ ಅಂತಿ. ಅವರು ಮನೆ ಕೆಲಸ ಮಾಡ್ತಾರೆ, ಕೂಲಿಗೂ ಹೋಯ್ತಾರೆ, ನಾವು ಮನೆ ಕೆಲಸ ಮಾಡ್ಕೊಂಡು ನಮ್ಮ ಮನೇಲಿ.
2: ನಿಮ್ ಜೊತೆ ಸಹಕಾರದಿಂದ ಅವರ ಈ ಕೃಷಿ ಮಾಡಕ್ಕೆ ನಮ್ಮನೇಲೂ
1: ಅದೇನೆ. ಇವಾಗ ಬಾಳೆ ಹಾಕವಂತ ಹೇಳ್ದು, ಹಾಕವಂತ ಹೇಳಿದ್ರು ಅವರು, ನಾವು ಎಲ್ಲ ಸೇರಿ ಒಟ್ಟು ಬಾಳೆ ಕೆಲಸ ಮಾಡಿದ್ರು. ಇವಾಗ ಸ್ವಲ್ಪ ಚಟ್ ಹಾಕವಂತ ಹೇಳ್ದು, ಈಗ ಅವರು ನಿನ್ನೆ ಚಟ್ ಕೆಲಸ ಸ್ವಲ್ಪ ಮಾಡಿದ್ರು. ಇವತ್ತು ಅವ್ರಿಗೆ ಮನೆ ಕೆಲಸ ಅಲ್ಲಿ ಮನೆ ಕೆಲಸ ಮಾಡ್ತಿದ್ದಾರೆ, ನಾನೊಬ್ರು ಬಂದು ಇಲ್ಲಿ ಚಟನ್ ಕೆಲಸ ಮಾಡ್ತಾನೆ.
2: ಈಗ ಇರುವಂತ ಒಂದು ಕಾಲ ಎಕರೆನಲ್ಲಿ ಒಂದೇ ಬೆಳೆ ಹಾಕಿದ್ರು ಅಥವಾ ಬೇರೆ ಬೇರೆ ಬೇರೆ ಬೇರೆ?
1: ಇಲ್ಲ, ಒಂದೇ ಬೆಳೆ.
2: ಈಗ ಸಂಪೂರ್ಣವಾಗಿ ಬಾಳೆನ ಹಾಕಿದ್ರ?
1: ಬಾಳೆನ ಹಾಕ್ಬಿಟ್ಟು.
2: ಈಗ ತಾವು ಬಾಳೆ ಮತ್ತೆ ಮೆಣಸು ಇದನ್ನೆಲ್ಲ ವಾಣಿಜ್ಯ ಬೆಳೆಗಳಾಗಿ ಬೆಳೀತಾ
0: ಇದ್ದೀರಾ,
2: ಇವುಗಳ ಬೆಳೆಗಳ ನಿರ್ವಹಣೆ ಆಗಿರ್ಬೋದು ಮತ್ತೆ ಇದರ ಬಿತ್ತನೆ ಬೀಜ ಹಾಕ್ದಾಗ್ಲಿಂದ ಅದು ಫಲ ಕೈಗೆ ಸಿಗೋ ತನಕ ಯಾವ ರೀತಿ ಕೆಲಸ ಇರುತ್ತೆ, ಅದನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಒಬ್ಬ ಮಹಿಳೆಯಾಗಿ?
1: ಕಾಡುಗಳು ಬಂದ್ರೆ ಕಾಡನ್ನ ಕೆತ್ತನು, ಅಕ್ಕ ಗೊಬ್ಬರ ಹಾಕಿ ಕೊಡ್ತನು, ಅದು ನೀರು ಒಡೆದ ಟೈಮ್ಗೆ ನೀರು ನೆನೆಸ್ಕೊಡ್ತಾವನು, ಆ ಥರ ಮಾಡ್ಕೊಂಡಂತ. ಈಗ
2: ಉಳ್ಮೆ ಗಿಳಿಮೆ ಎಲ್ಲ ನೀವೇ ಮಾಡ್ತೀರಾ?
1: ಇಲ್ಲ, ಗಣಸರು ಮಾಡ್ತಾರೆ,
2: ಅದೆಲ್ಲ ಅದು ಮಾಡ್ಕೊಡ್ತಾರೆ.
1: ಅವರು ಕೈ ಕಟ್ಲಿ ಕೆಲಸ ಅವರೆಲ್ಲ ಮಾಡ್ತಾರೆ, ಉದ್ಲಿಲಿ ನಾವು ಕೀಳೆ ಹುಲ್ಲು ಗಿಲ್ಲು ಏನಾರಿದ್ರೆ ಕಲ್ಲು ಹುಲ್ಲು ನಾವು ಎತ್ತಾವು.
2: ಈ ಬೆಳೆಗಳಿಗೆ ಬೇಕಾದಂತ ಗೊಬ್ಬರ ಆಗಿರ್ಬೋದು ಇದನ್ನೆಲ್ಲ ಎಲ್ಲಿಂದ ತಂದು ಬಳಸ್ಕೊತಾ ಇದ್ರ ಅಥವಾ ನೀವೇ ಗೊಬ್ಬರ ಮಾಡ್ಕೊತಾ ಇದ್ರ?
0: ಮನೇಲಿ ಗೊಬ್ಬರ ಮಾಡಿಲ್ಲ,
1: ದನಿನ ಗೊಬ್ಬರ ಇದ್ರೆ ದನಿನ ಗೊಬ್ಬರ ಹಾಕ್ತನು, ಇವಾಗ ನಮ್ಗೆ ದನ ಇಲ್ಲ,
0: ಅದಕ್ಕೆ
1: ಅದ್ರಿಂದ ಕೇರ್ಲಿಂದ ಗೊಬ್ಬರ ತಗೊಂಡ್ಬಂದ ಹಾಕ್ತ
2: ಹೊರಗಡೆಯಿಂದ ಗೊಬ್ಬರ
1: ತಗೊಂಡು.
2: ಮೊದ್ಲೆಲ್ಲ ಈ ಮನೆ ಹತ್ರ ಅಥವಾ ಜಮೀನಲ್ಲಿ ಸಾವಯವ ಗೊಬ್ಬರ ಮಾಡ್ಕೊಂಡು ಹಸುದು ಸಗಣಿ ಆಗಿರ್ಬೋದು ಮೇಕೆ ಕುರಿ ಕೋಳಿ ಇದ್ರದೆಲ್ಲ ತ್ಯಾಜ್ಯವನ್ನ ಬಳಸ್ಕೊಂಡು ಗೊಬ್ಬರ ಮಾಡಿ ಬಳಸ್ತಾ ಇದ್ರ ನಿಮ್ ಜಮೀನ್ಗಳಿಗೆ?
0: ಅದಕ್ಕೆ ಆಸಾನೇ ಇಲ್ಲ.
1: ನಾವೀಗ ತೆಂಗಿನ ಮರ ಕಾಪಿ ಮರ್ಕಲ್ಲ ಆಡಿನ ಗೊಬ್ಬರನೇ ಇವಾಗನು ಹಾಕ್ತಾರದು, ಇವಾಗ ಬೇರೆ ಗೊಬ್ಬರನ ಸೇರಿಸ್ಕೊಂಡಿಲ್ಲ. ಆಡಿನ ಗೊಬ್ಬರನೇ ತೆಂಗಿನ ಮರ ಕಾಪಿ ಮರಲ್ಲ ಅಡಿಕೆ ಮರ್ಕಲ್ಲ ಅದೇ ಹಾಕ್ತಾರದು.
2: ಈಗ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡುವಂತ ಸಭೆಗಳಾಗಿರ್ಬೋದು ತರಬೇತಿಗಳಲ್ಲಾಗಿರ್ಬೋದು ಇದುವರೆಗೂ ಭಾಗವಹಿಸ್ತಾ ಬರ್ತಾ ಇದ್ದೀರಾ, ಯಾವ್ಯಾವ ರೀತಿ ತರಬೇತಿಗಳಲ್ಲಿ ಭಾಗವಹಿಸಿ ಏನೇನೆಲ್ಲ ಪಡ್ಕೊಂಡಿದ್ದೀರ?
1: ಸರ್ಗೂರ್ಲಿ ಬಂದು ಒಂದು ಮೀಟಿಂಗ್ಗೆ ಹೋಗಿ ಅಲ್ಲಿ ನಮಗೆ ಒಂದು ಮೇಕೆ ಮಾತ್ರ ಕೊಟ್ಟಿದ್ದಾರೆ, ಎರಡು ಮನೆಗೆ ಪೊನ್ನಮ್ಮವರೆಗೂ ನಮಗಾಗಿ ಮೇಕೆ ಕೊಟ್ಟಿದ್ದಾರೆ, ಬಾಕಿ ಇಲ್ಲಿ 8 ಜನಗಳಿಗೆ ಏನು ಕೊಟ್ಟಿಲ್ಲ ಅವರು. ನಾವು ಅವರು ಎಲ್ಲಿ ಕರೆದ್ರು ನಾವು ಹೋಯ್ತು 3 ದಿವಸ ಅಲ್ಲಿ ಅಲ್ಲಿಯೇ ಹೋಗಿ ಇದ್ದು ಇದನ್ನೆಲ್ಲ ಮಾಹಿತಿ ಎಲ್ಲ ಕೇಳಿ ಬರ್ತಾವ. ಅದರಿಂದ ಚೆಟ್ಟು ಗಿಟ್ಟೆಲ್ಲ ಇದ್ರು ಕೊಟ್ಟಿದ್ದಾರೆ, ಬಾಕಿದ್ದು ನಮ್ಗೇನು ಅಡಿಗೆ ಕೊಟ್ಟಿಲ್ಲ.
2: ಬಿತ್ತನೆ ಬೀಜ ಕೊಡ್ತಾರೆ,
0: ಬಿತ್ತನೆ ಬೀಜ ಕೊಡ್ತಾರೆ ನೋಡೋಕೆ.
2: ತರಬೇತಿಗಳೆಲ್ಲ ಭಾಗವಹಿಸಿಲ್ಲ?
0: ಹೋಯ್ತಿವಿ ಅಲ್ಲಿಗೆ,
1: ಹೋಯ್ತಿನ ಸರ್ ಎಲ್ಲ ಹೇಳ್ತಿದ್ದಾರೆ, ಅದನ್ನ ಕೊಡಿಸ್ತಾನು ಇದನ್ನ ಕೊಡಿಸ್ತಾನು.
2: ಸಂಘದಲ್ಲೆಲ್ಲ ನಿಮ್ಮ ಮಹಿಳೆಯರ ಸೇರ್ಕೊಂಡು ಯಾವ ಥರ ಏನೇನು ಕೆಲಸ ಕಾರ್ಯ?

0: ಉಳಿತಾಯ
1: ಮಾಡಿ ದುಡ್ಡಾದ್ರ ತಕೊಂಡ್ ಬ್ಯಾಂಕ್ ಕಟ್ತೀನಿ, ಬ್ಯಾಂಕ್ ಕಟ್ತೀನಿ ತಿಂಗ ತಿಂಗ ತಕೊಂಡ ಬ್ಯಾಂಕ್ ಕಟ್ಟಿ ಇಲ್ಲಿ ಉಳಿತಾಯ ಮಾಡ್ಕೋತೀನಿ. ಸಾಲ ಆಗಿಲ್ಲ ಬೇಕಾದ್ರೆ ತಕೋತೀನಿ ಬ್ಯಾಂಕ್ ಇಂತ ಸಾಲ ತಕೊಂಡು ಹತ್ತು ಜನ ತಕೋತೀನಿ.
0: ಸಂಘದ ಮುಖಾಂತರ ಉಳಿತಾಯ ಮಾಡ್ಕೊಂಡು ಸಾಲ ಪಡ್ಕೊಂಡು ಅದನ್ನು ಜಮೀನಿಗೆ ಬಂಡವಾಳ ಮಾಡ್ಕೊತಾ ಇದ್ರು. ಅದರಿಂದ ಎಷ್ಟು ಅನುಕೂಲ ಆಗ್ತದೆ ಸಂಘದ ಮುಖಾಂತರ ಕೃಷಿ ಚಟುವಟಿಕೆಗೆ?
2: ಅನುಕೂಲನೇ ಇದು, ಅನುಕೂಲ ಆಯ್ತದೆ.
1: ಯಾವ್ದು ಕರು ಆಯ್ತದೆ ಸಾಲ ಸಾಲ ಇರೋಕ್ಕೆ.
0: ಈಗ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಉಳಿತಾಯ ಮಾಡ್ಕೊಂಡು ಸಾಲ ಸೌಲಭ್ಯ ಪಡ್ಕೋತೀರಾ, ನಿಮ್ ನಿಮ್ದೇ ಆದಂತಹ ಜಮೀನಲ್ಲಿ ರೈತ ಮಹಿಳೆಯರಾಗಿ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ದೀರಾ, ಬೆಳೆ ಬೆಳೀತಾ ಇದ್ದೀರಾ, ಇಲ್ಲಿ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡಿಕ್ಕೆ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆ
2: ಮಾಡ್ಕೊಂಡಿದ್ದೀರಾ?
1: ಕೊಡ್ತೀವಿ ಸ್ವಲ್ಪ ಜಿಂಕೆ ಎಲ್ಲ ತಿಂದು ಇಲ್ಲ ಅಂದ್ರೆ ಮನೆಗೆ ತಕೊತೀನಿ.
0: ಮನೆ ಉಪಯೋಗಕ್ಕೆ ಕಷ್ಟ
1: ಪಡ್ಕೊಂಡು
0: ಹೆಚ್ಚಾಗಿ ತುಂಬಿದನ್ನ ಮಾರಾಟ
1: ಮಾಡ್ತೀನಿ.
0: ಈಗ ಸಂಸ್ಥೆ ಕಡೆಯಿಂದ ತಮಗೆ ಈ ತರ ಬಿತ್ತನೆ ಬೀಜ ಆಗಿರ್ಬೋದು ಮೇಕೆ ಆಗಿರ್ಬೋದು ಇನ್ನೊಂದಷ್ಟು ಸೌಲಭ್ಯ ಸೌಲಭ್ಯಗಳು ಸಿಗ್ತಾ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ಈ ಸೌಲಭ್ಯ ಸಿಗೋಕ್ಕೂ ಮುಂಚೆ ಹೇಗಿತ್ತು, ಈಗ ಸಿಗ್ತಾ ಇರೋದ್ರಿಂದ ಎಷ್ಟು ಅನುಕೂಲ ಆಗಿದೆ?
2: ಅನುಕೂಲ ಆಗಿತ್ತಿಲ್ಲ, ಇವಾಗ ಒಂದು ಸಂಘ ಇದ್ ಮಾಡಿ ಇವಾಗ ಅನುಕೂಲ ಆಯ್ತಿದೆ. ಎಲ್ಲಾ
1: ಕೊಡ್ತಿದ್ದಾರೆ,
2: ಇದನ್ನೆಲ್ಲ ಬಂದಾಗ ಕೂಲಿಗೆ ಹೋಗೋದು ಕಮ್ಮಿ ಮಾಡುನು ನಮ್ ಜಮೀನಲ್ಲಿ ನಾವ್ ಮಾಡ್ತಾವನು. ಇನ್ನು ಇದೇ ತರ ನೀರಾವರಿ ಇದ್ರೆ ಬೇಸಿಗೆನೂ ಇದೇ ತರ ಮಾಡ್ಕೊಳ್ಬೋದು, ಒಂದೇ ಆರಂಭ ಮಾಡಕ್ ಆಗದಲ್ಲ. ಇವಾಗ ನೀರಿದ್ರೆ ಎರಡು ಆರಂಭನು ಮಾಡ್ಕೊಳ್ಬೋದು, ಬಾಳೆ ಗಿಳೆ ಕಾಫಿ ಗೀಪಿ ಜಮೀನ್ಗೆಲ್ಲ ಹಾಕೊಂಡು ಎಲ್ಲ ಮನೇಲಿಯೇ ಮಾಡ್ಕೊಳ್ಬೋದು. ಈ ಮಳೆ ಟೈಮ್ಗೆ ಮಾತ್ರ ಒಂದು ಆರಂಭ ಮಾಡ್ತಾನು, ಬೇಸಿಗೆನಾಗೆಲ್ಲ ಜಮೀನೆಲ್ಲ ಹಾಗೆ ಖಾಲಿಯಾಗಿರ್ತಿದ್ದು.
1: ಇವಾಗ ಮಳೆ ಇಲ್ದದಕ್ಕ ಎಲ್ಲ ಸ್ವಸ್ವಲ್ಪ ಹಾಕೊಂಡಿವಿ ಚಟ್ಟು ಗಿಟ್ಟೆಲ್ಲ, ಮಳೆನೇ ಸರಿ. ಬೇಸಿಗೆನಾಗ ಯಾವುದು ಮಾಡಲ್ಲ, ನೀರಿಲ್ಲ ಅದಕ್ಕೆ.
0: ಮಳೆಗಾಲ ಬಿಟ್ಟು ಇನ್ನು ಮಿಕ್ಕ ಸಮಯದಲ್ಲಿ ನೀವು ಕೂಲಿಗೆ ಹೋಗ್ತೀರಾ?
1: ಇಲ್ಲ, ಕೂಲಿಗೆ ಹೋಗಲ್ಲ ಮನೇಲಿ. ಮನೇಲಿ ನಾವು ಕೂಲಿಗೆ ಹೋಗಲ್ಲ, ಆ ಕಡೆ ಇರೋಲ್ಲ ಹೋಯ್ತಾರೆ, ನಾವು ಹೋಗಲ್ಲ ಇಲ್ಲಿ ಕೂಲಿಗೆ. ದೂರಕ್ಕೆಲ್ಲ ಹತ್ರ ಸಿಕ್ಕಿದ್ರೆ ಹೋಯ್ತೀವಿ, ದೂರಕ್ಕೆಲ್ಲ ಹೋಗಲ್ಲ.
0: ಸ್ಥಳೀಯವಾಗಿ ಎಲ್ಲಾದ್ರೂ ಕೂಲಿ ಕರೆದ್ರೆ ಮಾತ್ರ ಹೋಗ್ತೀರಾ? ಏನಿದ್ರೂ ನಿಮ್ ನಿಮ್ ಜಮೀನಲ್ಲಿ
2: ಹತ್ತರ್ತು ಮುಂದೆ ಸಂಘಂಗೆ ಏನು ಮಾಡ್ತಾ ಇದ್ದಿಲ್ಲ ನಾವು. ಅವಾಗೆಲ್ಲ ಕೂಲಿಗೆ ಕೇರಳಕ್ಕೆ ಕೂಲಿಗೆ ಹೋಯ್ತಾ ಇದ್ದು. ಇವಾಗೆಲ್ಲ ಸಂಘ ಸೇರ್ಕೊಂಡಿದ್ದನಲ್ಲ, ಸಂಘ ಸೇರ್ಕೊಂಡು ಸಂಘದಿಂದ ಇದು ಬಿತ್ತನೆ ಬೀಜ ಕೊಡ್ತಾರಲ್ಲ, ಅದರಿಂದ ಅವಾಗ ಕೂಲಿಗೆ ಹೋಗಲ್ಲ. ಎಲ್ಲ ನಮ್ಮ ಜಮೀನಿಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನೇಲಿ ಇವಾಗ ಇರೋದು.

0: ಸಂಸ್ಥೆ ಕಡೆಯಿಂದ ಇನ್ನೇನೆಲ್ಲ ಸೇವಾ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತೆ ಸಂಘದ ಮುಖಾಂತರ ಇನ್ನೇನೆಲ್ಲ ಚಟುವಟಿಕೆ ಮಾಡಿಕೊಂಡು ತಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ತಾವು ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ಏನಾದ್ರು ಸಂಸ್ಥೆ ಅವ್ರ ಜೊತೆಗೆ ಏನಾದ್ರು ಮಾತಾಡಿದ್ರ?
1: ಮಾತಾಡಿಮಿ, ಇದು ಮನೆ ಕೊಡಿ, ಆವಾಗ ನೀರಾವರಿ ಕೊಡಿ, ಇದೆಲ್ಲ ಕೇಳ್ತೀವಿ. ಎಲ್ಲ ಹೇಳ್ತಾರೆ ಬರಾಗ ಕೊಡ್ತೀವಿ ಅಂತ, ಬರಾಗೆಲ್ಲ ಹೇಳ್ತೀವಿ ಮನೆ ಕೊಡಿ ನಮಗೆ ನೀರಾವರಿ ಹಿಂಸೆ ಎಲ್ಲದಕ್ಕೆ ಎಲ್ಲ ಕೇಳ್ತೀವಿ. ಆಡು ಕುರಿ
0: ಬೇರೆ
2: ಬೇರೆ ಸಂಸ್ಥೆ ಕಡೆಲ್ಲ ಒಂದೊಂದು ಸೋಲಾರ್ ಕೊಟ್ಟಿದ್ದಾರೆ. ಇವಾಗ ಕರೆಂಟ್ ಬಂದಿದೆ, ಕರೆಂಟ್ ಬಂದು ಇವಾಗ ಒಂದು 6 ತಿಂಗಳಾಗಿದೆ ಸೋಲಾರ್ ಕೊಟ್ಟಿದ್ದಾರೆ. ಇವಾಗ ನಿನ್ನೆ ಡೆಲ್ಲಿ ಬೇರೆ ಒಂದು ಇದನ್ ಕಡೆದು ಒಂದೊಂದು ಮೇಲ್ಗಡೆ ಪತ್ರಕ ತಾರ್ಪಡ್ ಕೊಟ್ಟಿದ್ದಾರೆ ಮಳೆ ಅಲ್ವಾ, ಅದನ್ನ ಅವರೇ ಬಂದು ನೋಡ್ಬಿಟ್ಟು ಒಂದೊಂದು ತಾರ್ಪಡ್ ಕೊಟ್ಟಿದ್ದಾರೆ.
1: ಒಂದೊಂದು ಸೋಲಾರ್ ಕೊಟ್ಟವ್ರೆ, ಆಗ ಜಟ್ರನ್ ಬೀಜ ಕೊಟ್ಟವ್ರೆ, ಆವಾಗ ಒಂದೊಂದು ಎರಡು
2: ಮನೆಗೆ ಐದೈದು ಮೇಕೆ ಕೊಟ್ಟಿದ್ದಾರೆ. ಒಟ್ಟು ಏಳು ಮನೆಯಲ್ಲಿ, ಏಳು ಮನೆಗೆ ಎರಡು ಮನೆಗೆ ಮೇಕೆ ಕೊಟ್ಟಿದ್ದಾರೆ. ಬಾಕಿ 5 ಜನಗಳು ಆಗಿದ್ದಾರೆ ಸಂಘದಲ್ಲಿರೋರು.
0: ಸಂಘದ ಮಹಿಳೆಯರು ಸ್ವಲ್ಪ ಸಕ್ರಿಯರಾಗಿ ತಾವು ಸಂಸ್ಥೆ ಜೊತೆಗೂಡಿ ಇರೋದ್ರಿಂದ ಏನೇ ಸೌಲಭ್ಯ ಸಿಗ್ತಾ ಇದೆ ಮತ್ತೆ ಕೃಷಿಗೆ ಏನೇನು ಸೇವೆ ಬೇಕಾಗುತ್ತೆ ಅನ್ನೋದ್ರ ಕುರಿತು ನಮ್ಗೊಂದು ಮಾಹಿತಿ ಸಿಗ್ತಾ ಇದೆ ಅಲ್ವಾ? ಸಂಘದ ಮಹಿಳೆಯರೆಲ್ಲ ಜೊತೆಗಿರ್ತೀರ, ಒಂದು ಉಳಿತಾಯ ಮಾಡ್ಕೋತೀರ, ಒಂದು ಸಾಲ ಪಡ್ಕೋತೀರ, ಸಂಸ್ಥೆ ಕಡೆಯಿಂದ ಈ ತರ ಸೌಲಭ್ಯ ಸಿಗ್ತಾ ಇದೆ ಅಂದ್ರೆ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊತಾ ಇದೀರ. ಇದರಿಂದ ಅಷ್ಟೇ ಎಷ್ಟು ಅನುಕೂಲ ಆಗಿದೆ ತಮ್ಗೆ?
2: ಅನುಕೂಲನೇ ನಮ್ಗೆ. ಇವಾಗ ನೋಡಿ ಆ ಕಡೆ ಎಲ್ಲ ಅಡಿಗೆ ಮಿಷಿನ್ ಗಿಷಿನ್ ಎಲ್ಲ ಕೊಟ್ಟಿದ್ದಾರೆ. ನಮಗೂ ಅದೇ ತರ ಒಂದು ಚಿಕ್ಕದಾಗಿ ಒಂದು ಸಡ್ಡು ಗಿಡ್ಡ ಹಾಕಿ ಕೊಟ್ಬಿಟ್ಟು ನಮಗೂ ಅದೇ ತರ ಒಂದು ಮಿಷಿನ್ ಗಿಷಿನ್ ಕೊಟ್ರೆ ನಾವು 10 ಜನ ಸೇರ್ಕೊಂಡು ನಾವು ಯಾವ್ದಾದ್ರು ಒಂದು ಕೆಲಸ ಕಾರ್ಯಲ್ಲಿ ಮುಂದೆ ಮಾಡ್ಬೋದು ಕೊಡಿ ಅಂತೇಳಿ ಅದು ನಾವೆಲ್ಲ ಮಾತಾಡಿ ಬಂದು.
0: ಈಗ ಬಹಳಷ್ಟು ಕಡೆಗಳೆಲ್ಲ ನೋಡ್ತೀವಿ ತಮ್ಮಂತ ಆದಿವಾಸಿಗಳೇ ಇರೋಕೆ ಸ್ವಂತವಾಗಿ ಜಮೀನು ಇದ್ರು, ಆದ್ರೆ ಆ ಜಮೀನಲ್ಲಿ ಏನು ಮಾಡಿದೆ, ಅವ್ರ ಜಮೀನಲ್ಲಿ ಅವ್ರ ದುಡಿದೆ, ಅವ್ರ ಬೆಳೆ ಬೆಳೆದಿದೆ, ಅದನ್ನ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು ಅಥವಾ ಅವ್ರು ಇನ್ನೊಂದ್ ಕಡೆ ಹೋಗಿ ಕೂಲಿ ಕೆಲಸ ಮಾಡೋದು.

0: ಆಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಸ್ವಂತವಾಗಿ ಜಮೀನಿದ್ದು ಈ ಥರ ಸಂಸ್ಥೆ ಕಡೆಯಿಂದ ಈ ಥರ ಸೇವಾ ಸೌಲಭ್ಯಗಳು ಸಿಗ್ತಾ ಇದ್ರು, ಅದನ್ನು ಪಡ್ಕೊಂಡು ಅವ್ರ ಜಮೀನಲ್ಲಿ ಅವರೇ ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ಕೊಂಡು ತಮ್ಮ ಅನುಭವದ ಪ್ರಕಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಏನೂ ಇಲ್ಲ, ನಾವು ಜಮೀನೆಲ್ಲ ವರ್ತಿಯರಿಗೆ ಏನು ಕೊಡ್ತಾ ಇಲ್ಲ, ನಮ್ಮ ಜಮೀನಲ್ಲಿ ನಾವೇ ದುಡಿಬೇಕು ಅಂತೇಳಿ ನಾವೇ ದುಡಿತಾ ಇರೋದು. ಇವಾಗ
2: ಜಮೀನೆಲ್ಲ ನಾವು ಕೊಡಲ್ಲ, ಹೊರ್ಗಡೆ ಎಲ್ಲ
1: ವರ್ತಿಯರಿ ಹೊರ್ಗಡೆ ನಮ್ಗೆ ಯಾರಿಗೂ ಕೊಡಲ್ಲ ಜಮೀನು. ಅದು ಆ ಥರ ಜಮೀನು ಕೊಡೋದು ಯಾಡಿಯವ್ರು ಇರ್ತಾರಲ್ಲ ಜೇನು ಕುರುಗರು, ಅವರು ಆ ಥರ ಎಲ್ಲ ಕೊಟ್ಬಿಟ್ಟು ಕೊಡಗು ಗಿಡಗೆಲ್ಲ ಅವ್ರು ಹೊಂಟೈತಾರೆ. ನಾವು ಆ ಥರ ಹೊಂಟೋಗಲ್ಲ, ನಮ್ಮ ಜಮೀನಲ್ಲಿ ನಾವೇ ಮಾಡೋದು. ಇವಾಗ ಯಾರಿಗೂ ಕೊಡಲ್ಲ,
2: ಕೂಲಿಗೂ ಹೋಗಲ್ಲ. ನಾವು ನಮ್ಮ ಜಮೀನಲ್ಲಿ ನಾವೇ ದುಡಿಬೇಕಂತ ನಾವು ಕೂಲಿಗೂ ಹೋಗಲ್ಲ, ಮನೇಲಿ ದುಡಿತೀವಿ. ನಾವು ಬೇರೆ ಕಡೆ ಎಲ್ಲ ಕೊಡ್ತಾವ್ರೆ, ಬೇರೆ ಕಡೆ ಎಲ್ಲ ಕೊಡ್ತಾವ್ರೆ, ಅವ್ರಿಗೆ ಹೊರ್ಗಡೆ ಕೊಟ್ಬಿಟ್ಟು ಅವ್ರಿಗೆ ಕೂಲಿಗೆ ಹೋಗ್ಬೇಕು. ಹಂಗೆ ಅವರು, ನಾವು ಹಂಗೆ ಇಲ್ಲ, ನಾವು ಮನೇಲೇ ದುಡಿಬೇಕು, ನಮಗೆ ನಮ್ಮ ಜಾಗದಲ್ಲಿ ನಾವೇ ದುಡಿಬೇಕು. ಹಂಗೆ
0: ಈಗ ತಾವು ಮಹಿಳೆಯರಾಗಿ ಕೃಷಿ ಚಟುವಟಿಕೆಗಳು ತೊಡಸ್ಕೊಳ್ತಾ ಇರೋದು, ಕೃಷಿ ಮಾಡ್ತಾ ಇರೋದು, ತಮ್ಗೇನಾದ್ರು ಸವಾಲು ಅಥವಾ ಕಷ್ಟ ಅಂತ ಏನಾದ್ರು
1: ಅನಿಸಿದ್ಯಾ?
2: ನಮ್ ಕಷ್ಟ ಏನು ಇಲ್ಲ.
1: ಇವಾಗ ನಮ್ದು ಒಂದು ಎಕರೆ ಒಂದು ಕಾಲು ಎಕರೆ ಜಾಗ ಇದೆ, ನಾವು ಅಲ್ಲಿ ಬಾಳೆ ಹಾಕೊಂಡು ನಮ್ಗೆ ಇವಾಗ ತರಕಾರಿ ಬೆಳಿಬೇಕು, ನಮ್ಗೆ ಜಮೀನಿಲ್ಲ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜಾಗ ತಕೊಂಡು ಇಲ್ಲಿ ನಾವು ತರಕಾರಿ ಹಾಕ್ತಾವನು.
0: ಇನ್ ಕೆಲವರು ಮನಸ್ಥಿತಿ ಏನಂತಂದ್ರೆ, ನನಗಿರೋದೇ ಕಡಿಮೆ ಭೂಪ್ರದೇಶ, ಅರ್ಧ ಎಕರೆ ಐತೆ, ಒಂದ್ ಎಕರೆ ಐತೆ, ಇದ್ರಲ್ಲಿ ನಾನು ಏನ್ ಬೆಳೆಯಕಾಗತ್ತೆ, ಇದ್ರಿಂದ ನನ್ ಏನ್ ಜೀವನ ಸಾಗುತ್ತೆ ಅಂತ ಕೆಲವ್ರು ಮನಸ್ಸಲ್ಲಿ ಕೂತ್ಕೊಂಡಿರ್ತಾರೆ. ಅದನ್ನೇ ಸವಾಲಾಗಿ ತಗೊಂಡು ನೀವು ಇರೋಂತ ಕಡಿಮೆ ಅರ್ಧ ಎಕರೆ ಒಂದ್ ಎಕರೆ ಭೂಪ್ರದೇಶದಲ್ಲೇ ಬೆಳೆಗಳನ್ನ ಬೆಳೀತಾ ತಮ್ಮ ಜೀವನವನ್ನ ಅಂತವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಕಡಿಮೆ ಭೂಪ್ರದೇಶ ಇರುವಂತವ್ರು ಯಾವ ರೀತಿ ತಮ್ಮ ಕೃಷಿಯನ್ನ ಮಾಡ್ಕೊಂಡು ಒಂದು ಜೀವನವನ್ನ ಕಟ್ಕೋಬಹುದು ಅಂತ ಕೊಡ್ತು, ಒಬ್ಬ ರೈತ ಮಹಿಳೆಯಾಗಿ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ?
2: ನಮ್ಗೆ ಇನ್ನೂ ಜಮೀನ್ ಸಿಕ್ಕರೆ ಇನ್ನೂ ಮಾಡ್ತೀವಿ, ನಮ್ಗೆ ನಮ್ಗೆ ಆಸೆ ಇನ್ನೂ ಜಮೀನ್ ಏನಿದ್ರೆ ನಾ ಇನ್ನೂ ಮಾಡುವ ಅಂತ ಈಗ ಇರಾದ್ಲಿ ಸ್ವಸ್ವಲ್ಪ ಮಾಡ್ತೀವಿ. ನಾವು ನಮ್ಗೆ ಆಸೆ ಆರಂಭ ಮಾಡೋದಕ್ಕೆಲ್ಲ ಎಲ್ಲದು ಆರಂಭ ಮಾಡಿಕೊಂಡು ಮನೇಲಿ ಇರೋ, ಕೂಲಿಗೆ ಹೋಗ್ಬಾರ್ದು, ಮನೇಲಿ ದುಡಿಯೋವಂತ ನಮ್ಗಾಸೆ. ಇವಾಗ ನಾವು ಕೂಲಿಗೆ ಹೋಗಲ್ಲ, ಮನೇಲಿ ದುಡಿತೀವಿ, ನಮ್ಗೆ ಹಂಗೆ ಆಸೆ. ಇನ್ನೂ ಸಿಕ್ಕರೆ ಇನ್ನೂ ಮಾಡ್ತೀವಿ ಜಮೀನು, ಸ್ವಸ್ವಲ್ಪ ಇದೆಯಲ್ಲ ಅದೇ ಮಾಡ್ತೀವಿ. ನಮ್ಮ ಮಕ್ಕಳು ಸಾಕ್ಬೇಕಲ್ಲ, ಯಾವತ್ತು ನಮ್ ಕೂಲಿನೇ ಸಿಕ್ಕಲ್ಲ ನಮ್ಗೆ, ಯಾವತ್ತಾರು ಒಂದ್ ದಿವಸ ಕೂಲಿ ಸಿಗ್ತದೆ. ಆ ಮಕ್ಕಳನ್ನ ಸಾಕ್ಬೇಕಲ್ಲ, ನಾವು ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಸಾಕ್ಬೇಕು, ಮನೇಲಿ ದುಡಿದ್ರೆ ನಮ್ ಮಕ್ಕಳು ಸಾಕಾಗದು. ಒಂದ್ ದಿವಸ ಕೂಲಿ ಸಿಗ್ತದೆ, ಆವಾಗ ನಮ್ಗೆ ಸಾಲ ಅಲ್ಲ ಅದೆಲ್ಲ, ಅದಕ್ಕೆ ಮನೇಲೆ ದುಡಿತೀವಿ.
0: ಅರಣ್ಯ ಪ್ರದೇಶ
2: ಜಾಗ
0: ಇಲ್ಲಿ, ಈಗ ನೀವು ಎಲ್ಲೂ ಹೊರಗಡೆ ಸಿಟಿ ಕಡೆ ಹೋಗಿ ನೀವು ಕೆಲಸ ಮಾಡಕ್ಕೆ ಇರೋಂತ ಕಡಿಮೆ ಜಾಗದಲ್ಲೇನೆ ಒಂದು ಕೃಷಿ ಮಾಡಿದ್ರೆ ಮನೆ ಹತ್ರನೇ ಇದ್ಕೊಂಡು ಒಂದು ಕೃಷಿ ಮಾಡ್ಕೊಂಡು ಜೀವನ ನಡೆಸ್ಕೊಳಕ್ಕೆ ಒಂದು ಅನುಕೂಲ ಆಗ್ತದೆ.
1: ಸರ್, ಅಲ್ಲಾದ್ರೂ ನಾವು ಕೂಲಿ ಮಾಡ್ಬೇಕಲ್ಲ, ಅಲ್ಲಾದ್ರೂ ಏನು ನಾವು ಕೂಲಿಗೆ ಹೋಯ್ತು ಅಂತೇಳಿ ನಮ್ಮನಲ್ಲಿ ಕುಳಿಸ್ಕೊತಾರ್ಯಾ? ಅಲ್ಲೂ ಹೋದಾಗ ಅವರು ಅದನ್ನ ತೆಗೆಯಬೋ ಇದನ್ನ ತೆಗೆಯಬೋ ಅಂತ ಅಲ್ಲೂ ಕೆಲಸ ಮಾಡ್ಬೇಕು. ನಮ್ಮ ಜಮೀನಿಗೆ ಮಾಡ್ಕೊಂಡ್ರೆ ಒಂದು 10 ನಿಮಿಷ ಕೂತ್ಕೊಳ್ಬೇಕು. ಇವಾಗ ನೋಡಿ, ನಮ್ಮ ಜಮೀನಿಗೆ ಸ್ವಂತ ಕೆಲಸ ಅದಕ್ಕೆ ಅವ್ರು ಬಂದ್ಗ ಕೂತ್ಕೊಂಡು ನಾಲ್ಕು ಮಾತಾಡೋಕಾಯ್ತು. ಅದೇ ಕೂಲಿಗೆ ಹೋಗಿದ್ರೆ ನಾವು ಇಟ್ಟೆ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋಕಾಗದ? ಅದೇ ನಮ್ಮ ಜಮೀನಲ್ಲೇ ನಾವು ಮಾಡ್ತಾವನು. ಆವಾಗ ಒಂದು 10-20 ವರ್ಷ ಮುಂದೆ ಕೂಲಿ ಮಾಡ್ತಾ ಇದ್ದು, ಇವಾಗ ನಾವು ಬಂದು ಇಲ್ಲಿ ಜಮೀನು ಕೊಚ್ಚಿ ಹಿಡಿದು ನಮ್ಮಲ್ಲಿ ಈ ಕಡೆ ಬಂದಾಗ ನಮ್ಮ ನಮ್ಮ ಜಮೀನಿಗೆ ಮಾಡ್ಕೋತೂ. ಗಂಡಸರು ಕೂಲಿಗೆ ಹೋಯ್ತಾರೆ, ನಾವೇನು ಕೂಲಿಗೆ ಹೋಗಲ್ಲ, ನಾವು ಮನೇಲಿ ಮಾಡ್ಕೊಂಡು ಇರ್ತನು.
0: ಈಗ ತಾವೊಬ್ಬ ಮಹಿಳೆ, ಅದರಲ್ಲೂ ರೈತ ಮಹಿಳೆ, ಈ ಕಡೆ ಜಮೀನಲ್ಲೇ ಕೆಲಸ ಮಾಡಬೇಕು, ಬೆಳೆಗಳನ್ನು ನೋಡ್ಕೋಬೇಕು, ಜೊತೆಗೆ ಮನೆಯನ್ನು ನೋಡ್ಕೋಬೇಕು, ಕುಟುಂಬದವ್ರನ್ನು ನೋಡ್ಕೋಬೇಕು, ಇದೇನಾದ್ರು ಕಷ್ಟ ಅಂತ ಅನ್ಸಿದ್ರೆ?
1: ಏನು ಕಷ್ಟ ಇಲ್ಲ ನಮ್ಗೆ, ನಾನು ನಮ್ಗೆ ಅದು ಖುಷಿ ಅಲ್ಲದೆ ನಮ್ ಕಷ್ಟ ಏನು ಇಲ್ಲ.
2: ಇನ್ನೂ ಒಳ್ಳೇದಾಗ್ಲಿ ಅಂತ ನಮ್ಗೆ ಅನಿಸ್ತೀನಿ, ನಮ್ಗೆ ಕಷ್ಟ ಏನು ಇಲ್ಲ.
1: ನಮ್ಗೆಲ್ಲ ಈ ತರ ಜಮೀನು ಮಾಡ್ತೂನು, ಮನೇಲಿ ಮಾಡ್ತೂನು, ಮೇಕೆ ಇದ್ರೆ ಮೇಕೆನು ಹೊಡ್ಕೊಂಡೋಗಿ ಮೇಕೆನು ನೋಡ್ತೂನು. 5 ಗಂಟೆಗೆ ಬಂದು ಮನೆ ಕೆಲಸನು ಮಾಡಿ ಸ್ನಾನ ಮಾಡಿ ರಾತ್ರಿ ತಿಂಡಿನು ಮಾಡ್ತೂನು.
2: ನಮ್ಗೆ ಸುಖಾನೆ.
1: ಇವತ್ತು ಬಿಸಿಲೆಲ್ಲ ಇನ್ನು ಇವತ್ತು ಕುಂತ್ಕೊಳ್ಳೋವಂತ ನಮ್ಮ ಹತ್ತಿರ ಕುಂತ್ಕೊಳ್ಳೋದು ಇಲ್ಲ. ಮಳೆ ಜಾಸ್ತಿ ಮಳೆ ಆದ್ರೆ ಓ ಮಳೆ ಎಲ್ಲ ಇದ್ಬಿಟ್ಟು ಒಂದ್ಗಳು ಕುಂತ್ಕೋತನು. ಸ್ವಲ್ಪ ಸ್ವಲ್ಪ ಮಳೆಗೆ ಅದು ಕುಂತ್ಕೊಳ್ಳಲ್ಲ ನಾವು, ಆಗ್ಲೂ ಜಮೀನಿಗೆ ಮಾಡ್ತೀವಿ. ನಮ್ಗೆ ಇನ್ನುಮೇ ಮುಂದೆ ಏನಾರು ಕೊಡ್ತ್ರೆ ನಮ್ಗೆ ಇನ್ನು ಜಮೀನಲ್ಲಿ ಇನ್ನೂ ನಮ್ಗೆ ಖುಷಿ ಇರ್ತದೆ. ಮಾಡ್ಬೋದು ಒಂದು ನೀರು ಗೀರು ಕೊಟ್ರೆ, ಒಂದು ಬೋರ್ ಕೊಟ್ರೆ, ನಮ್ಗೆ ನೀರಾವರಿ ಎಲ್ಲ ಕೊಟ್ರೆ ನಾವು ಇನ್ನೂ ಒಂದಷ್ಟು ನಮ್ಮ ಜಮೀನಿಗೆ ಚೆನ್ನಾಗಿ ಬೆಳೆತೀನಿ. ಅಡಿಕೆ ಹಾಕೊಳ್ಬೋದು, ತೆಂಗೆ ಹಾಕೊಳ್ಬೋದು, ಎಲ್ಲ ಹಾಕೊಳ್ಬೋದು. ಈ ಕುಡಿಯೋ ನೀರ್ಲಿ ನಾವು ಅಡಿಕೆ ತೆಂಗೆನೆಲ್ಲ ಹಿಡಿಸ್ಕೊಂಡಿರೋದು, ಕುಡಿಯೋ ನೀರು ಕೊಡ್ತಿದಾರಲ್ಲ, ಮೂರು ದಿನಕ್ಕ ನೀರು ಬಿಡ್ತಿದಾರಲ್ಲ, ಅದ್ಲೇ ನಾವು ಅದನ್ನೆಲ್ಲ ಹಾಕೊಂಡಿರೋದು.
0: ಅಂದ್ರೆ ಮನೆ ಬಳಕೆ
1: ಬರುವಂತ ಇವಾಗ ನೋಡಿ, ಇವಾಗ ಚಟ್ಟಲ್ಲಾಗದು ಮಳೆ.

0: ಇಲ್ಲ, ಇನ್ ಚೆಟ್ಟು ಕೊಟ್ಟಿದ್ದಾರಲ್ಲ ಅವ್ರಿಗೆ ಮುಂದಕ್ಕೆ ನಾವು ಏನಾರು ತೋರಿಸ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕುಡಿಯೋ ನೀರ್ಲಿ ನಾವು ಚೆಟ್ಟಂದು ಪೈರು ನೀರು ಹತ್ತು ಪೈರ್ ತನ್ನು. ಇನ್ನು ಮಳೆ ಇದ್ರಾಗಲಿ ಮುಂದೆ ಏನಾರು ಕೊಡ್ಬೋದು.
1: ಸ್ವಲ್ಪ ಕಾಫಿ ಗಿಫಿ ಎಲ್ಲ ಹಾಕೊಂಡಿವಿ ನಾವು,
2: ಕಾಫಿ ಎಲ್ಲ
1: ಸ್ವಲ್ಪ ಹಾಕಿವಿ
0: ಎಲ್ಲ ಹಾಕಿದ್ರು ಇಪ್ಪತ್ತು ಗಿಡ ಎಲ್ಲ ಹಾಕೊಂಡು
1: ಅರ್ಧ ಕರ ಇರೋದಲ್ವಾ ಅದಕ್ಕೆ ಸ್ವಲ್ಪ
0: ಎಲ್ಲ ಸ್ವಲ್ಪ ಸ್ವಲ್ಪನೆ ಒಂದ್ ಹತ್ತು ಗಿಡ ಕಾಫಿ, ಹತ್ತು ಗಿಡ ಮೆಣಸು, ಒಂದ್ ಸ್ವಲ್ಪ ಚೆಟ್ಟು, ಸ್ವಲ್ಪ ಆಗ್ಲ, ಸ್ವಲ್ಪ ಗೆಣಸು ಗೆಡ್ಡೆ ಎಲ್ಲ ಹಾಕೊಂಡು ಅರ್ಧ ಎಕರೆ ಜಾಗದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ.
2: ಎಷ್ಟು ಸಿಗುತ್ತೆ ಫಲ ಕಾಫಿ ಮೆಣಸು?
0: ಫಲ ಎಲ್ಲ ಕೊಡಕ್ಕಾದ್ರೆ ಇವಾಗ ನಮ್ದೊಂದು ಹತ್ತು ಗಿಡನು ಇಲ್ಲ, ಒಂದ್ ಹತ್ತು ಹದಿನೈದು ಕೆಜಿ ಫಲ ಕೊಡಿಸ್ತಿದ್ದೆ.
2: ಈ ತರಕಾರಿ ಮನೆ ಬೆಳಕಾದ್ರೆ ಕಾಫಿ ಮೆಣಸು ಎಲ್ಲ ಮಾರಾಟ ಮಾಡಿ
0: ಎಲ್ಲ ತರಕಾರಿ ಒಂದ್ ವರ್ಷಕ್ಕೆಲ್ಲ ಮಾರಾಟ ಮಾಡಕ್ಕೆ ಹೋದ್ರೆ ಹತ್ತು ಮೂವತ್ ಸಾವಿರ ರೂಪಾಯಿ ಎಲ್ಲ ತರಕಾರಿ ಸಿಗ್ತೆ. ನಮ್ದೆಲ್ಲ ಕಳ್ದು ಕೂಲಿ ಎಲ್ಲ ಕಳಿಬೇಕು, ನಾವೇನೇನು ಅದಕ್ಕೆ ಮುಷ್ಟಿಗೆ ಇಷ್ಟೆಲ್ಲ ಹಾಕ್ತೂ ಹೊಡೆತೂ ಅದನ್ನೆಲ್ಲ ಕಳೆದ್ರು ಒಂದ್ ಹತ್ತು ಮೂವತ್ ಸಾವಿರ ರೂಪಾಯಿ ತರಕಾರಿ ಇಲ್ವೇ ಹಾಗೆ ಆಯ್ತದೆ.
2: ಮನೆ ಬೆಳಕಿಗೆ ಎಷ್ಟು ಬೇಕು
1: ಮಾರಾಟ
2: ಮಾಡ್ತೀವಿ. ಸ್ವಂತ ನಿಮ್ಗೆ ನಿಮ್ಮ ಸ್ವಂತ ಜಾಗಕ್ಕೆ ಬಂದು ತಕೊಂಡು ಹೋಗೋದ್ರಿಂದ ನೀವು ಮಾರಾಟ ಮಾಡೋದು
0: ತಕೊಂಡು ಗಾಡಿ ಗಿಡಿ ಮಾಡ್ಕೊಂಡು ಏನು ಹೋಗೋದ್ ಬೇಡ, ನಮ್ಮ ಮನೆ ಹತ್ರ ನಿಂಬೆತ್ತದೆ ಅವಾಗ ತರಕಾರಿ ಆದಾಗ ಇಲ್ಲಿಯೇ ಕೊಡ್ತೀವಿ.
2: ಈಗ ಅದೇ ರೀತಿ ಸಂಸ್ಥೆ ಕಡೆಯಿಂದ ಅಂದ್ರೆ ಸ್ವಾಮಿ ವಿವೇಕಾನಂದ ಕೆಂಚನಹಳ್ಳಿ ಕಡೆಯಿಂದ ಏನು ಈ ತರ ಕೃಷಿ ಚಟುವಟಿಕೆಗಳ ತೋರಿಸಿಕೊಂಡಂತ ಆದಿವಾಸಿಗಳಿಗೆ ಈಗಾಗಲೇ ಹಲವಾರು ಯೋಜನೆಗಳ ಮುಖಾಂತರ ಸೇವಾ ಸೌಲಭ್ಯ ಸಿಗ್ತದೆ. ಅದರಲ್ಲಿ ಪ್ರಮುಖವಾಗಿ ಹಸು ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಎರೆಹುಳ ಗೊಬ್ಬರ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ತರಬೇತಿ ಸಿಗ್ತದೆ. ತಮ್ಮ ಸಂಘದ ಮುಖಾಂತರನೇ ಒಂದಷ್ಟು ಮಹಿಳೆಯರೆಲ್ಲ ಸೇರಿಕೊಂಡು ನಾವು ಕೂಡ ಈ ರೀತಿ ತರಬೇತಿಯನ್ನು ಪಡ್ಕೊಂಡು ಹಸು ಸಾಕಣ ಜೊತೆಗೆ ಮೇಕೆ ಮತ್ತೆ ಎರೆಹುಳ ಗೊಬ್ಬರ ಇದನ್ನೆಲ್ಲ ಮಾಡ್ಕೊಂಡು ನಿಮ್ ನಿಮ್ ಕೃಷಿ ಜೊತೆಗೆ ಇದನ್ನು ಚೆನ್ನಾಗಿ ಮಾಡ್ಕೊಂಡು, ಮತ್ತೆ ಈಗ ನೀವು ಗೊಬ್ಬರ ಹೊರಗಡೆ ಕೊಂಡೋದು ತಪ್ಪುತ್ತೆ, ನೀವೇ ಗೊಬ್ಬರ ಮಾಡ್ಕೊಂಡ್ರೆ ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಿದ್ರೆ ಅದು ಕೂಡ ಹೈನುಗಾರಿಕೆನಲ್ಲ ಅದು ಕೂಡ ನಿಮ್ಗೆ ಒಂದು ಆದಾಯ ಸಿಗುತ್ತೆ. ಈ ರೀತಿ ಎಲ್ಲ ಕೃಷಿ ಜೊತೆಗೆ ಉಪಕಸಬುಗಳಾಗಿ ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಸಭೆಯಲ್ಲಿ ಮಾತಾಡಿ ಈ ರೀತಿ ಇದ್ರ ತರಬೇತಿಯನ್ನು ಪಡ್ಕೊಂಡು ಈ ಸಂಘದ ಮುಖಾಂತರ ನಿಮ್ಮ ಮಹಿಳೆಯರ ತೊಡಗಿಸ್ಕೊಂಡ್ರೆ ನಿಮ್ಮ ಆದಾಯನು ಕೂಡ ಇನ್ನು ಈ ಮೂಲದಿಂದ ಕೂಡ ಬರುತ್ತೆ. ಮುಂದಿನ ದಿನಗಳ ಇದೊಂದು ಕ್ರಮ ತಗೊಳ್ಳಿ, ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ಕೆಂಚನಹಳ್ಳಿ ಅಥವಾ ಸರಗೂರಿಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸಭೆಯಲ್ಲಿ ಮಾತಾಡಿ ನಮಗೆ ಈ ರೀತಿ ಕೋಳಿ ಸಾಕಾಣಿಕೆ ತರಬೇತಿ ಕೊಡಿ ಅಂದಾಗ ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡ್ರೆ ನಿಮ್ಗೆ ಕೋಳಿ ಸಾಕೊಳ್ಬಹುದು, ಅದರಿಂದ ಮೊಟ್ಟೆ ಕೂಡ ಸಿಗುತ್ತೆ, ಆದಾಯ ಸಿಗುತ್ತೆ. ಹೌದು, ಈ ತರ ಮುಂದೆ ಸಂಸ್ಥೆ ಸಭೆ ಅಥವಾ ತರಬೇತಿಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಇದನ್ನು ಕೇಳಿ ಪಡ್ಕೊಳ್ಳಿ ತರಬೇತಿ, ಮುಂದೆ ಅನುಕೂಲ ಆಗುತ್ತೆ.
1: ಎಲ್ಲದಕ್ಕೂ ಕೇಳ್ತೀವಿ, ಮೇಕೆ ಆಗ ಹಸು ಆಗ ಕೋಳಿ ಎಲ್ಲ ಮೀಟಿಂಗ್ ಎಲ್ಲ ಹೋಗಿ ಎರಡು ಮೂರು ದಿವಸ ಅಲ್ಲಿ ಇದು ಕ್ಯಾಂಪ್
2: ತರಬೇತಿ ಪಡ್ಕೊಳ್ಳಿ
1: ಎಲ್ಲೋಗಿ ಕೇಳ್ತೀವಿ ನಾವೇ. ಅವರು ಒಬ್ಬೊಬ್ರಿಗೆ ಕೊಟ್ಟು ಅವರು ಬೆತ್ತಾರೆ, ಒಂದ್ ವರ್ಷಕ್ಕೆ ಒಬ್ರು ಕೊಡ್ತಾರೆ, ಇನ್ನೊಂದ್ ವರ್ಷಕ್ಕೆ ನಮ್ಗೆ ಕೊಡ್ತಾರೆ.
2: ಹಂತವಾಗಿ ಒಂದೊಂದು ಭಾಗದಿಂದ ಬರೋದ್ರಿಂದ ಅದು ತಲುಪೋದು ಸ್ವಲ್ಪ ತಡವಾದ್ರೂ ತಲುಪೇ ತಲುಪುತ್ತೆ. ಅಂದ್ರೆ ನಿಮ್ಮ ಈ ಡಿಬಿ ಕುಪ್ಪೆ ವ್ಯಾಪ್ತಿನಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಂಸ್ಥೆಯ ಈ ಕೃಷಿ ಚಟುವಟಿಕೆಗಳು ಶುರು ಆಗೋದ್ರಿಂದ ಹಂತ ಹಂತವಾಗಿ ನಿಮ್ಮ ಬೇಡಿಕೆ ಆಧಾರದ ಮೇಲೆ ಅವರು ನಿಮ್ಗೆ ತಲುಪಿಸುವಂತ ಕೆಲಸವನ್ನ
1: ಮಾಡ್ತಾರೆ.
2: ಅಂದ್ರೆ ಪಡ್ಕೊಳ್ಳುವಂತ ಹಕ್ಕು ಮತ್ತೆ ಪ್ರಯತ್ನ ನೀವು
1: ಮಾಡಬೇಕು. ನಾವು ಕೇಳ್ತೀನಿ ಸರ್, ಮೀಟಿಂಗ್ ಎಲ್ಲ ಹೋದ್ರೆ ಕೇಳ್ತೀವಿ, ನಮ್ಗೆ ಇಂಥದ್ ಬೇಕು ಅಂಥದ್ ಬೇಕು, ಮನೆ ಬೇಕು ಅವಾಗ, ಹಸ ಬೇಕು, ಕೋಳಿ ಬೇಕು ಅಂತೆಲ್ಲ ಕೇಳ್ತೀನಿ. ಅವರು ಹಿಂಗೆ ಕೊಡ್ತಾರೆ, ಒಬ್ಬೊಬ್ಬರಿಗೆ ಕೊಟ್ಟು ಬರ್ತಾರೆ.
2: ಬಹಳ ಸಂತೋಷ, ತಾವಿಬ್ರು ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ, ತಾವಿಬ್ರು ಆದಿವಾಸಿ ರೈತ ಮಹಿಳೆಯರಾಗಿ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲೇ ಸ್ವತಃ ತಾವು ಎಲ್ಲೂ ಬೇರೆ ಕಡೆ ಕೂಲಿಗೆ ಹೋಗ್ದೇನೆ ರೈತ ಮಹಿಳೆಯರಾಗಿ ತಮ್ಮ ತಮ್ಮ ಜಮೀನಲ್ಲಿ ದುಡಿತಾ ತರಕಾರಿ ಬೆಳೆ ವಾಣಿಜ್ಯ ಬೆಳೆಗಳನ್ನ ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಾಕೊಂಡು ತಮ್ಮ ಒಂದು ಕೃಷಿ ಜೀವನವನ್ನ ಮಾಡ್ತಾ ಇರೋದ್ ಕುರಿತು, ಈ ಕೃಷಿ ಚಟುವಟಿಕೆಯಿಂದ ತಮ್ಮ ಆದಾಯವನ್ನು ಗಳಿಸೋದ್ ಕುರಿತು, ಈ ಕೃಷಿನಲ್ಲಿ ತಮ್ಮ ಒಂದು ಮಹಿಳಾ ಸಬಲೀಕರಣವನ್ನ ಕಾಣ್ತಿರೋದ್ ಕುರಿತು ತಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವಿಬ್ರು ಭಾಗಿಯಾದಕ್ಕೆ ತಮ್ಮಿಬ್ರಿಗೂ ತುಂಬಿದೆ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮಚ್ಚೂರು ಹಾಡಿಯ ಆದಿವಾಸಿ ರೈತ ಮಹಿಳೆಯರಾದಂಥ ಶ್ರೀಮತಿ ಕಾಳಮ್ಮ ಹಾಗೂ ಶ್ರೀಮತಿ ರತ್ನಮ್ಮರ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
3: ಸಾವಯವ ಕೃಷಿಗೆ ಉತ್ತೇಜನ,
4: ಬಿತ್ತನೆ ಬೀಜ, ರಸಗೊಬ್ಬರ,
3: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ.

0: ನೀರಾವರಿ ಪದ್ಧತಿ,
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
0: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
2: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತರಕಾರಿ ಹಾಗೂ ವಾಣಿಜ್ಯ ಬೆಳೆ ಬೇಸಾಯದಲ್ಲಿ ರೈತ ಮಹಿಳೆಯ ಅನುಭವ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಮಚ್ಚೂರು ಹಾಡಿಯ ರೈತ ಮಹಿಳೆಯರಾದ ಶ್ರೀಮತಿ ಕಾಳಮ್ಮ ಮತ್ತು ಶ್ರೀಮತಿ ರತ್ನಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
4: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
3: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
4: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
3: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
4: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 7ನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ವೈಶ್ಯಸ್ಯ ಸಂಶಯಂ. ನನ್ನನ್ನು ಅನುಗಾಲವೂ ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯಾ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಯಾವಾಗಲೂ ದೇವರನ್ನೇ ಚಿಂತಿಸುತ್ತಾ ಯುದ್ಧ ಮಾಡುವಂತಿದ್ದಾನೆ. ಅಂತಂದರೆ ಆಧ್ಯಾತ್ಮ ಆಗಲಿ ಅಥವಾ ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದ್ರಿಂದೆಲ್ಲ ಆಗಲಿ, ಕೇವಲ ನಾವು ಸುಮ್ಮನೆ ದೇವರನ್ನು ಚಿಂತಿಸ್ಕೊಂಡೇ ಕೂತ್ಕೊಂಡ್ಬಿಡೋದು ಅಂತಲ್ಲ, ಅಥವಾ ದೇವರನ್ನೇ ಧ್ಯಾನ ಮಾಡುತ್ತಾ ಸುಮ್ಮನೆ ಒಂದು ಕಡೆಗೆ ಇರುವುದು ಅಂತಲ್ಲ. ನಿನ್ನ ಕರ್ಮಗಳೇನಿದೆ, ನಿನ್ನ ಕೆಲಸಗಳೇನಿದೆ, ನಿನ್ನ ಕಾರ್ಯಗಳನ್ನೇನಿದೆ ಅದನ್ನೆಲ್ಲ ಮಾಡ್ತಾ ಇರು. ಆದರೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಕೂಡ ದೇವರನ್ನೇ ಚಿಂತಿಸಿ ದೇವರಿಗೆ ಅರ್ಪಣೆ ಮಾಡುತ್ತಾ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಅದನ್ನೇ ದೇವರನ್ನು ಸ್ಮರಿಸುತ್ತಾ ನೀನು ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಹಾಗಾಗಿ ಮೃತ್ಯು ಯಾವಾಗ ಯಾವ ರೂಪದಲ್ಲಿ ಬರುವುದೋ ಅದನ್ನು ಯಾರೂ ಹೇಳುವುದಕ್ಕೆ ಆಗೋದಿಲ್ಲ.

ಅಲ್ಲಿಯೂ ಕೂಡ ಯುದ್ಧ ಕ್ಷೇತ್ರದಲ್ಲಿ ಮೃತ್ಯುವಿನ ಸುರಿಮಳೆಯೇ ಸುತ್ತಲೂ ಇರುವಾಗ ನಾವು ಅದಕ್ಕೆ ಹೆಚ್ಚು ಅಣಿಯಾಗಿರಬೇಕು. ನಾನು ಈ ಕ್ಷಣದಲ್ಲಿಯೇ ಸಾಯಬಹುದು ಎಂಬ ಭಾವನೆ ಮನಸ್ಸಿನಲ್ಲಿರಬೇಕು. ಸತ್ತರೆ ಭಗವಂತನ ಸ್ಮರಣೆ ಮನದಲ್ಲಿರಬೇಕು. ಅವನ ಸ್ಮರಣೆಯ ಹೆಗಲನ್ನೇರಿ ಈ ಜೀವ ಹಾರಿ ಹೋಗಬೇಕು. ಶ್ರೀಕೃಷ್ಣ ಬರೀ ನನ್ನನ್ನು ಚಿಂತಿಸುತ್ತಿರು ಎಂದು ಮಾತ್ರ ಹೇಳೋದಿಲ್ಲ. ಚಿಂತಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದೂ ಅಲ್ಲ. ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅದೇ ರೀತಿ ಆ ಭಗವಂತ ಬಂದು ನಮ್ಮನ್ನ ಕರೆದಾಗ ನಾವು ಹೋಗೋದಕ್ಕೂ ಕೂಡ ಸಿದ್ಧವಾಗಿರಬೇಕು. ಇದು ಬರೀ ಸಾವಿಗೆ ಅಣಿಯಾಗುವುದು ಮಾತ್ರವಲ್ಲ, ಅವನು ಬದುಕಿರುವುದಕ್ಕೂ ಅಣಿಯಾಗಿರುವವನು. ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಮೃತ್ಯುವನ್ನೇ ಎದುರು ನೋಡುತ್ತಿರುವವನಿಗೆ ಈ ಪ್ರಪಂಚದ ಯಾವ ಕಾರ್ಯದಲ್ಲಿ ತೊಡಗಿರುವುದಕ್ಕೂ ಕೂಡ ಉತ್ಸಾಹವಿಲ್ಲ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಇರುವವನು ಸಾವಿನ ಚಿಂತೆಯನ್ನು ಮಾಡಲಾರ. ಅದರಷ್ಟು ಕಂಪನಕಾರಿ ಮತ್ತಾವುದೂ ಇಲ್ಲ. ಹಾಗಾಗಿ ಈ ಪ್ರಪಂಚಕ್ಕೆ ಮಾಡುವ ಕೆಲಸಕ್ಕೆ ಅಂಟಿಕೊಂಡು ಇರುವವನು ಈ ಜಿಗಣೆಯಂತೆ. ಆ ಒಂದು ಪ್ರಾಪಂಚಿಕವಾದ ಕೆಲಸವನ್ನ ಬಿಡೋದಕ್ಕೆ ಮನಸ್ಸೇ ಆಗೋದಿಲ್ಲ. ಆದರೆ ಯೋಗಿ, ಆ ಯೋಗಿಯಾದರೂ ಎರಡಕ್ಕೂ ಕೂಡ ಸಿದ್ಧವಾಗಿರ್ತಾನೆ. ಇರುವ ತನಕ ಈ ಪ್ರಪಂಚದಲ್ಲಿ ತುಕ್ಕು ಹಿಡಿದು ಹೋಗುವುದಕ್ಕಿಂತ ಸವೆದು ಹೋಗುವುದೇ ಮೇಲು ಅಂತ ಹೇಳಿ ಈ ಕರ್ಮದ ನೊಗಕ್ಕೆ ತನ್ನ ಹೆಗಲನ್ನ ಕೊಟ್ಟಿರ್ತಾನೆ ಒಬ್ಬ ಯೋಗಿ. ಅದೇ ರೀತಿ ಆ ಯೋಗಿಗೆ ಅದೇ ಕೆಲಸದ ಮಧ್ಯೆ ಮೃತ್ಯುವಿನ ಕರೆ ಬಂದರೂ ಕೂಡ ಕ್ಷಣಾರ್ಧದಲ್ಲಿ ತನ್ನ ಕೈಯನ್ನು ತೊಳೆದುಕೊಂಡು ಆ ಮೃತ್ಯುವಿಗೆ ತನ್ನ ಕೊರಳನ್ನು ಒಡ್ಡಿ ತನ್ನನ್ನೇ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಈ ಪ್ರಾಣವನ್ನೇ ಆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೂ ಕೂಡ ಸಿದ್ಧವಾಗಿರ್ತಾನೆ ಆ ಯೋಗಿ. ಹಾಗಾಗಿ ಇಂಥ ಒಂದು ಎಲ್ಲದ ಒಂದು ಸ್ಥಿತಿಗೆ ಯಾರು ಸಿದ್ಧ ಆಗಿರ್ತಾನಲ್ಲ, ಅವನು ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯ. ಯಾವಾಗ ನಮಗೆ ಮನಸ್ಸು ಮತ್ತು ಬುದ್ಧಿಯನ್ನ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಸಾಧ್ಯವಾಗುತ್ತೋ ಆಗ ಅವನು ನನ್ನನ್ನೇ ಹೊಂದುತ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ನಮ್ಮ ಮನಸ್ಸು ಭಗವಂತನಲ್ಲಿಯೇ ಅದ್ದಿರಬೇಕು, ಅವನಲ್ಲಿಯೇ ಮುಳುಗಿರಬೇಕು. ಆಗ ಮನಸ್ಸು ಪವಿತ್ರವಾಗುತ್ತೆ, ಪರಿಶುದ್ಧವಾಗುತ್ತೆ. ಪ್ರಪಂಚದ ಗಾಣಕ್ಕೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ಅದು ಅರೆದು ನಿಸ್ಸಾರ ಮಾಡುವುದು. ಅದೇ ಭಗವಂತನಿಗೆ ಅರ್ಪಿಸಿದರೆ ಅದನ್ನು ಅಮೃತದಿಂದ ತುಂಬುತ್ತಾನೆ ಅವನು. ಹಾಗೆಯೇ ಬುದ್ಧಿಯನ್ನು ಭಗವಂತನ ಕಡೆಗೆ ಹರಿಸಿದರೆ ಅವನ ಮಹಿಮೆ ಅರ್ಥವಾಗುತ್ತಾ ಬರುತ್ತೆ, ಜೀವನವನ್ನ ಶಾಂತಿಯಿಂದ ತುಂಬುತ್ತಾನೆ. ಯಾವಾಗ ಪ್ರಪಂಚಕ್ಕೆ ಅರ್ಪಿಸುತ್ತೇವೆಯೋ ಅದರಿಂದ ಹೆಚ್ಚು ಲಾಭ ಮತ್ತು ಕೀರ್ತಿ ಮುಂತಾದವು ಬರುವಂಥದ್ದು. ಆದರೆ ಬುದ್ಧಿಯೆಲ್ಲ ಎಂಜಲಾಗಿ ಬಿಡುತ್ತೆ. ಇದರಿಂದ ಶಾಂತಿ ಸಮಾಧಾನ ಸಿಲುಕದು ನಮಗೆ. ಹಾಗಾಗಿ ಭಗವಂತ ಪ್ರಾಣಿಗಳಲ್ಲೆಲ್ಲ ಮನುಷ್ಯನಲ್ಲಿ ಮಾತ್ರ ಅತ್ಯಮೋಘವಾದಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಇಟ್ಟು ಕಳಿಸಿರ್ತಾನೆ. ನಾವು ಯಾವಾಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೆಯೋ ಆಗ ಅದು ಸಾರ್ಥಕವಾಗುತ್ತೆ. ಪ್ರಪಂಚಕ್ಕೆ ಅರ್ಪಿಸಿದರೆ ಅದು ವ್ಯರ್ಥವಾಗುತ್ತೆ. ಇದರಿಂದ ಸಂಸಾರದ ಗಾಣವನ್ನು ನಾವು ಈ ಬಡ ಎತ್ತುಗಳಂತೆ ಎಳಿಬೇಕಾಗಬಹುದು. ಅದೇ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಿದರೆ ನಿಜವಾಗಿಯೂ ಕೂಡ ಅದು ಸಾರ್ಥಕ್ಯವನ್ನು ಪಡೆಯುತ್ತೆ. ಹಾಗಾಗಿ ಯಾವುದೇ ಧರ್ಮಶಾಸ್ತ್ರದ ಮುಖ್ಯ ಧ್ಯೇಯ ಅಂತಂದರೆ ಸಮಾಜದಲ್ಲಿ ಸುಖ ಬಾಳ್ವೆಯನ್ನು ನಿರೂಪಿಸುವಂಥದ್ದು. ಅಂತೆಯೇ ಈ ಶ್ಲೋಕದಲ್ಲಿ ವಿಶ್ವದ ಎಲ್ಲ ಜನರಿಗೂ ಅನ್ವಯವಾಗುವಂಥ ಒಂದು ಉಪದೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುವುದಾದರೆ ನಮ್ಮ ಬಾಹ್ಯ ಜೀವನದ ಮಟ್ಟವನ್ನು ಮತ್ತು ಆಂತರಿಕ ಸ್ಥಿರತೆಯನ್ನು ಹೆಚ್ಚಿಸಿಕೊಳ್ಳಬಹುದು. ನಿತ್ಯ ಜೀವನಕ್ಕೂ ಧರ್ಮಕ್ಕೂ ಏನೇನು ಸಂಬಂಧವಿಲ್ಲ ಅಂಥೇಳಿ ಹೇಳುವವರಿದ್ದಾರೆ. ಅವರ ಪ್ರಕಾರ ನಿತ್ಯ ಜೀವನದಲ್ಲಿ ಧರ್ಮವನ್ನು ಅಳವಡಿಸಿಕೊಳ್ಳುವುದಾದರೆ ಆ ಮೂಲಕ ಯಶಸ್ವಿ ಬಾಳ್ವೆಯು ಸಾಧ್ಯವಿಲ್ಲ ಅಂತ. ಆದರೆ ಆ ವಾದ ಸರಿಯಾದುದಲ್ಲ. ಅವರಿಗೆ ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ.

0: ಸಾಮಾನ್ಯವಾಗಿ ನಾವ್ ಯಾವುದೇ ಕೆಲಸ ಮಾಡುವಾಗ ಅಲ್ಲಿ ಮನಸ್ಸು ಇರೋದಿಲ್ಲ. ಪೂರ್ತಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ನಿರ್ವಹಿಸಬೇಕೆಂಬುದೇ ಪರಮಾತ್ಮನ ಉಪದೇಶ. ನಮ್ಮ ಮನಸ್ಸು ನಾವು ಕೆಲಸದಲ್ಲಿ ತೊಡಗಿದ್ದಂತೆಯೇ ಅದು ತನ್ನ ದಿಗ್ವಿಜಯಕ್ಕೆ ಹೊರಟಿರುತ್ತದೆ. ಮಾಡುವ ಕೆಲಸದಲ್ಲಿ ಭಯ, ಹೊಟ್ಟೆಕಿಚ್ಚು, ಆಗಬಹುದಾದ ನಷ್ಟ ಮುಂತಾದವುಗಳನ್ನೆಲ್ಲ ಕಲ್ಪಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಈ ರೀತಿ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನ ವ್ಯರ್ಥಗೊಳಿಸುವ ಬದಲು ಮನಸ್ಸನ್ನು ಆತ್ಮನಲ್ಲೇ ನೆಲೆ ನಿಲ್ಲಿಸಿಕೊಳ್ಳಬೇಕೆಂದು ಪರಮಾತ್ಮನು ಉಪದೇಶಿಸುತ್ತಾನೆ. ಅಂತಹವನಿಗೆ ಯಶಸ್ವಿ ಬಾಳ್ವೆಯನ್ನು ಕೂಡ ಬಾಳಲು ಸಾಧ್ಯವಾಗುವುದು ಎಂದು ಕೂಡ ಹೇಳುತ್ತಾನೆ. ಅಂತಹ ಕರ್ಮಕುಶಲಿಯು ತನ್ನ ಆಂತರಿಕ ಕ್ರಿಯಾತ್ಮಕ ಶಕ್ತಿಯನ್ನ ಸತ್ಕರ್ಮಗಳನ್ನ ಮಾಡುವ ಮೂಲಕ ಸದುಪಯೋಗಪಡಿಸಿಕೊಳ್ತಾನೆ. ಹಾಗಾಗಿ ಯಾರು ಸದಾ ಭಗವಂತನನ್ನೇ ಸ್ಮರಿಸುತ್ತ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66% ಡಿಜಿಟಲೀಕರಣ ಪೂರ್ಣ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ರಾಜ್ಯದಲ್ಲಿ 150 ವರ್ಷದ ಹಿಂದಿನ ಬರದ ಪರಿಸ್ಥಿತಿ ಈ ವರ್ಷ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಬರ ಪರಿಶೀಲನೆ ಕುರಿತಂತೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಯನ್ನು ಆಲಿಸಿದ ಅವರು, ಕಡಿಮೆ ನೀರಿನಿಂದ ಬೆಳೆ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಬರಪೀಡಿತ ಎಂದು ಅಧಿಕೃತವಾಗಿ ಘೋಷಿಸುವ ಬಗ್ಗೆ 15 ನಂತರ ತೀರ್ಮಾನಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ಈ ಬಗ್ಗೆ ತಾಲೂಕು ಟಾಸ್ಕ್ಫೋರ್ಸ್ ತಂಡ ಕ್ರಿಯಾ ಯೋಜನೆ ರೂಪಿಸಬೇಕು, ಜೊತೆಗೆ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಹೆಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಕಲ್ಯಾಣ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಗುಳೆ ಹೋಗುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರದ ತಾಂಡವ ನಡೆಯುತ್ತಿದ್ದರೂ ಕಾಂಗ್ರೆಸ್ ಮುಖಂಡರು, ಸಚಿವರು, ಶಾಸಕರು ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಸರ್ಕಾರ ಕೂಡಲೇ ಬರಗಾಲ ಘೋಷಣೆ ಮಾಡಿ ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಯಾವುದೇ ರಾಜ್ಯಗಳಿಗೆ ಅಣೆಕಟ್ಟೆಗಳ ನೀರನ್ನು ಹರಿಸಬಾರದು. ಇಲ್ಲಿನ ಮೇವನ್ನು ಬೇರೆ ರಾಜ್ಯಕ್ಕೆ ಮಾರಾಟವಾಗುವುದನ್ನು ತಡೆಗಟ್ಟಬೇಕು ಎಂದು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನಡೆಯಿತು. ಎಸ್ಕೆ ಹಾಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಲ್ಲೆಡೆ ಬರದ ಛಾಯೆ ಆವರಿಸಿದ್ದು, ಕಾವೇರಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರವೇ ಬಳಸಿಕೊಳ್ಳಬೇಕು ಎಂದು ಎಲ್ಲಾ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ನೀರಿನ ಕೊರತೆ ಎದುರಾಗುವುದನ್ನು ತಪ್ಪಿಸುವ ಸಲುವಾಗಿ ಕೃಷಿ ಹಾಗೂ ಇತರ ನೀರಾವರಿ ಉದ್ದೇಶಗಳಿಗೆ ಕಾವೇರಿ ನೀರನ್ನು ಬಳಸಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಪಶ್ಚಿಮ ಘಟ್ಟದ ಜಲಾನಯನ ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಮೇಲ್ಭಾಗದ ಜಲಾಶಯಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟೆಗೆ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯಿಂದ ಕೃಷ್ಣಾ ನದಿಗೆ ಬಿಡಲಾಗುತ್ತಿರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸಲು ಜಲಸಂಪನ್ಮೂಲ ಇಲಾಖೆ ನಿರ್ಧರಿಸಿದೆ. ಇಂದು ಸಂಜೆಯಿಂದ ಪ್ರಸ್ತುತ 25,000 ಕ್ಯೂಸೆಕ್ ಪ್ರಮಾಣದಲ್ಲಿ ಹೊರಬಿಡಲಾಗುತ್ತಿರುವ ನೀರನ್ನು ಹಂತ ಹಂತವಾಗಿ 42,500 ಕ್ಯೂಸೆಕ್ಗೆ ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಡಳಿತ ತಿಳಿಸಿದೆ. ಆಲಮಟ್ಟಿ ಅಣೆಕಟ್ಟೆಯಿಂದ ನೀರಿನ ಹೊರಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಸೇರಿದಂತೆ ಕೆಳಭಾಗದ ಜಿಲ್ಲೆಗಳ ನದಿ ತೀರದ ಗ್ರಾಮಗಳ

0: ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ನದಿ ತೀರದಲ್ಲಿ ಅನಗತ್ಯವಾಗಿ ಓಡಾಡದಂತೆ, ಮೀನುಗಾರಿಕೆ, ಮರಳು ತೆಗೆಯುವ ಚಟುವಟಿಕೆಗಳು ಹಾಗೂ ಜಾನುವಾರುಗಳನ್ನು ನದಿಯ ಸಮೀಪಕ್ಕೆ ಕರೆದೊಯ್ಯುವುದನ್ನು ನಿಷೇಧಿಸಲು ಮನವಿ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಜಾರಿಯಲ್ಲಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಅಭಿಯಾನದಡಿ ಒಟ್ಟು 5,54,32,000 ಹೆಚ್ಚು ಮತದಾರರ ಪೈಕಿ ಶೇಕಡಾ 99.89% ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. ಈ ಪೈಕಿ ಶೇಕಡಾ 66% ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. 5,87,000 ಹೆಚ್ಚು ಮತದಾರರ ದಾಖಲೆ ಲಭ್ಯವಾಗಿಲ್ಲ. 26,32,000 ಮತದಾರರು ಇತರೆಡೆಗೆ ಗುರುತಿನ ಚೀಟಿ ವರ್ಗಾಯಿಸಿಕೊಂಡಿರುವ ಮಾಹಿತಿ ಲಭ್ಯವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 9,81,000 ಹೆಚ್ಚು ಮತದಾರರು ಸಾವನ್ನಪ್ಪಿದ್ದು 44,84,000 ಹೆಚ್ಚು ಮತದಾರರ ಗಣತಿ ನಮೂನೆ ಲಭ್ಯವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
4: ಕನ್ನಡ ರಾಜ್ಯದಲ್ಲಿ ನಮ್ಮಲ್ಲಿ ಇರುವ 5,54,32,374 ಮತದಾರರ ಪೈಕಿ 5,53,70,473 ಮತದಾರರಿಗೆ, ಅಂದರೆ 99.89% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ದಿ ಕನ್ಸರ್ನ್ ಎಲೆಕ್ಟರ್ಸ್. ಆಮೇಲೆ ಡಿಜಿಟೈಸೇಷನ್ ತಗೊಂಡಾಗ 66.35% ಆಫ್ ದಿ ಫಾರ್ಮ್ಸ್ ಆರ್ ಆಲ್ರೆಡಿ ಡಿಜಿಟೈಸ್ಡ್. 3,67,41,041 ಫಾರ್ಮ್ಸ್ ಅನ್ನ ಡಿಜಿಟೈಸ್ ಮಾಡಲಾಗಿದೆ.
0: 2002 ಮತದಾರರ ಪರಿಷ್ಕರಣಾ ಅಭಿಯಾನದ ಮಾಹಿತಿ ಲಭ್ಯವಿಲ್ಲದ ಮತದಾರರು ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದರೆ ಸಾಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಗಣತಿ ನಮೂನೆಗಳನ್ನು ಮತದಾರರ ನೋಂದಣಾಧಿಕಾರಿ ಪರಿಶೀಲಿಸಿ ಸಂದೇಹವಿದ್ದ ನಮೂನೆಗಳ ಮತದಾರರಿಗೆ ನೋಟಿಸ್ ನೀಡಲಿದ್ದು, ಅಂತಹವರು ಅಗತ್ಯ ದಾಖಲಾತಿ ನೀಡಿದರೆ ಹೆಸರನ್ನು ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಗೆ ಆದ್ಯತೆ ನೀಡುವಂತೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನವದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಭಾರತಮಾಲಾ ಪರಿಯೋಜನೆ ಹಂತ 2ರ ಅಡಿಯಲ್ಲಿ ಪ್ರಸ್ತಾವಿತವಾಗಿರುವ ಈ ಎಕ್ಸ್ಪ್ರೆಸ್ ವೇ ಒಟ್ಟು 702.43 ಕಿಲೋಮೀಟರ್ ಉದ್ದವಿದ್ದು, ಈ ಪೈಕಿ 496.32 ಕಿಲೋಮೀಟರ್ ಕರ್ನಾಟಕದಲ್ಲಿ ಹಾದು ಹೋಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ವಾಹನ ಸಂಚಾರದ ಒತ್ತಡ ನಿರಂತರವಾಗಿ ಹೆಚ್ಚುತ್ತಿದ್ದು, ಭವಿಷ್ಯದ ಸಾರಿಗೆ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೊಸ ಗ್ರೀನ್ಫೀಲ್ಡ್ ಮಾರ್ಗ ಅತ್ಯಗತ್ಯವಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಕೈಗಾರಿಕೆಗಳು, ಕೃಷಿ ಉತ್ಪನ್ನಗಳ ಸಾಗಣೆ, ಲಾಜಿಸ್ಟಿಕ್ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದ್ದು, ಮುಂಬೈ ಹಾಗೂ ಬೆಂಗಳೂರಿನ ಪ್ರಮುಖ ಮಾರುಕಟ್ಟೆಗಳಿಗೆ ವೇಗದ ಸಂಪರ್ಕ ಕಲ್ಪಿಸುವ ಮೂಲಕ ಸಾರಿಗೆ ವೆಚ್ಚ ಮತ್ತು ಸಮಯ ಕಡಿಮೆಯಾಗಲಿದೆ ಎಂದು ತಿಳಿಸಿದ್ದಾರೆ. ರೈತರಲ್ಲಿ ಬೆಳೆ ವಿಮೆ ಯೋಜನೆ ಕುರಿತು ವ್ಯಾಪಕ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ಬೆಳೆ ವಿಮೆ ಜಾಗೃತಿ ವಾಹನಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಹಸಿರು ನಿಶಾನೆ ತೋರಿಸಿದರು. ಕೃಷಿಯು ಸಂಪೂರ್ಣವಾಗಿ ಪ್ರಕೃತಿಯನ್ನು ಅವಲಂಬಿಸಿರುವ ವೃತ್ತಿಯಾಗಿದ್ದು, ಅನಿರೀಕ್ಷಿತ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ, ಪ್ರವಾಹ, ಗಾಳಿ, ಕೀಟ ಹಾಗೂ ರೋಗಬಾಧೆ ಸೇರಿದಂತೆ ವಿವಿಧ ಕಾರಣಗಳಿಂದ ಬೆಳೆಹಾನಿಯಾಗುವ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿವೆ. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಆರ್ಥಿಕವಾಗಿ ಆಸರೆಯಾಗುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. ಪ್ರಸಕ್ತ ಸಾಲಿನಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರೈತರ ಬೆಳೆ ನಷ್ಟವನ್ನು ಭಾಗಶಃ ಸರಿದೂಗಿಸಲು ನೆರವಾಗಲಿದೆ. ಜಿಲ್ಲೆಯ ಪ್ರತಿಯೊಬ್ಬ ಅರ್ಹ ರೈತರು ಬೆಳೆ ವಿಮೆ ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಬೆಳೆಗಳಿಗೆ ಆರ್ಥಿಕ ಭದ್ರತೆ ಕಲ್ಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 1 ಒಂದು ತಿಂಗಳ ಕಾಲ ಹಮ್ಮಿಕೊಳ್ಳಲಾಗುತ್ತಿರುವ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಇಲಾಖಾವಾರು ನೋಡಲ್ ಅಧಿಕಾರಿಗಳು

0: ಅಧಿಕಾರಿಗಳನ್ನು ನಿಯೋಜಿಸುವಂತೆ ಜಿಪಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಘನತ್ಯಾಜ್ಯ ವಿಭಾಗವು ಈಗಾಗಲೇ ನಗರದಲ್ಲಿ 1616 ಸ್ಥಳಗಳಲ್ಲಿ 22,000 ಟನ್ಗಿಂತ ಹೆಚ್ಚಿನ ಬೃಹತ್ ತ್ಯಾಜ್ಯ ಹಾಗೂ ಭಗ್ನಾವಶೇಷಗಳನ್ನು ಗುರುತಿಸಿದೆ. ಇದೇ ಮಾದರಿಯಲ್ಲಿ ಇತರೆ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ತ್ಯಾಜ್ಯದ ಸ್ಥಳಗಳನ್ನು ಗುರುತಿಸಿ ಮ್ಯಾಪಿಂಗ್ ನಡೆಸಿ ಅದರ ವಿವರ ಪಟ್ಟಿಯನ್ನು ತಕ್ಷಣವೇ ಸಲ್ಲಿಸಬೇಕೆಂದು ನಿರ್ದೇಶನ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು ಮೇವಿಗೆ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು, ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ನಿರ್ದೇಶನ. ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕುಡಿಯಲಷ್ಟೇ ಕಾವೇರಿ ನೀರು, ಎಲ್ಲಾ ರಾಜ್ಯಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನಿರ್ದೇಶನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ರಾಜ್ಯದಲ್ಲಿ 66% ಡಿಜಿಟಲೀಕರಣ ಪೂರ್ಣ, ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮಾಹಿತಿ. ಪುಣೆ ಬೆಂಗಳೂರು ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ಹೆದ್ದಾರಿಗೆ ಆದ್ಯತೆ ನೀಡುವಂತೆ ಕೇಂದ್ರ ಸಾರಿಗೆ ಸಚಿವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 7:35.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ, ಮನಸ್ಥಿತಿಯ ಕಾಯಿಲೆ ಎಂಬ ವಿಷಯದ ಕುರಿತು ಹೊಸಪೇಟೆಯ ಎಸ್ಪಿಜಿ ಮೆಡಿಕಲ್ ಕಾಲೇಜಿನ ಮನೋವೈದ್ಯರಾದ ಡಾಕ್ಟರ್ ಜಿಪಿ ಗುರುರಾಜ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಾರ್ಯಕ್ರಮ ಮಿಶ್ರ ಮಾಧುರ್ಯ. ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಮನೋಚಿಂತನ ಪ್ರಸಾರವಾಗುವುದು. ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ.

ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಮನೋಚಿಂತನ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಮೂಡ್ ಡಿಸ್ಆರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ, ಈ ಬಗ್ಗೆ ಮಾತಾಡಲು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಇವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸ್ನೇಹಿತರೆ, ಇಂದಿನ ವಿಷಯ ಮನಸ್ಥಿತಿಯ ಕಾಯಿಲೆ ಅಂದ್ರೆ ಮೂಡ್ ಡಿಸಾರ್ಡರ್, ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟ್ರೇ, ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮೂಡ್ ಡಿಸಾರ್ಡರ್ ಅಂದ್ರೆ ಸಾಮಾನ್ಯವಾಗಿ ನಾವು ಈ ಪದವನ್ನ ಬಹಳಷ್ಟು ಸಲ ಬಳಸ್ತೀವಿ, ಮನೆಯಲ್ಲಿರಬಹುದು, ಮಕ್ಕಳಿಗಿರ್ಬೋದು, ಹಿರಿಯರಿಗಿರ್ಬೋದು, ಸ್ಕೂಲು ಕಾಲೇಜುಗಳಲ್ಲಿ ಗೆಳತಿಯರಲ್ಲಿರಬಹುದು. ಯಾಕೋ ಅವಳ ಮೂಡ್ ಸರಿ ಇಲ್ಲ, ಯಾಕೋ ಮೂಡ್ ಒಂಥರ ಇದೆ. ಹೀಗಾಗಿ ಮೇಲಿನ ಮೇಲೆ ಉಪಯೋಗವಾಗುವಂತಹ ಪದ ಇದು ಮೂಡ್ ಅಂದ್ರೆ ಮನಸ್ಥಿತಿ ಅಂತ. ಇದು ಮೂಡ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇದೊಂದು ಕಾಯಿಲೆ ಅಂತ ಯಾವಾಗ ಗೊತ್ತಾಗುತ್ತೆ, ಅದು ಹೇಗೆ ನಾವು ನಿರ್ಧರಿಸಬೇಕು ಕಾಯಿಲೆ ಅನ್ನೋದು, ಅದ್ರ ಬಗ್ಗೆ ಹೇಳ್ತೀರಾ?
1: ಒಳ್ಳೆ ಪ್ರಶ್ನೆ. ಪ್ರತಿ ಮನುಷ್ಯನಲ್ಲಿ ಎಲ್ಲ ತರ ಭಾವನೆಗಳು ಸಾಮಾನ್ಯವಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ, ಅತಿಯಾದ ಉತ್ತೀರ್ಣ ಅಂಕಗಳು ಬಂದಾಗ ತನ್ನ ಖುಷಿಯಾಗುತ್ತದೆ. ದಿಢೀರ್ ಸಾವಾದಾಗ ವ್ಯಕ್ತಿಗೆ ನೋವಾಗುತ್ತದೆ, ಬೇಜಾರಾಗುತ್ತದೆ. ಇದು ಸಾಮಾನ್ಯ, ನಾರ್ಮಲ್. ಆದರೆ ಕಾರಣವಿಲ್ಲದೆ ಬೇಜಾರು, ಕಾರಣವಿಲ್ಲದೆ ಅತಿಯಾದ ಖುಷಿ, ಈ ತರ ಈ ಖುಷಿಯಿಂದ ತನ್ನ ಪೂರ್ತಿ ಈ ಮನಸ್ಥಿತಿಯಲ್ಲಿದ್ದು ಅದನ್ನ ದಿನಚರಿ ರುಟೀನ್ ಆಕ್ಟಿವಿಟೀಸ್ಗೆ, ತನ್ನ ಸಂಬಂಧಗಳಿಗೆ, ತನ್ನ ಸೋಷಿಯಲ್ ಲೈಫ್ಗೆ, ಆಕ್ಯುಪೇಷನ್ಗೆ ತೊಂದರೆ ಆದಾಗ ಇದು ಕಾಯಿಲೆ ಆಗುತ್ತೆ, ಮನಸ್ಥಿತಿಯ ಕಾಯಿಲೆ ಶುರುವಾಗುತ್ತೆ.
0: ಓಹೋ, ಅಂದ್ರೆ ಈಗ ಮೂಡ್ ಡಿಸಾರ್ಡರ್ ಅಂದ್ರೆ ಯಾವ

0: ಎಷ್ಟು ದಿವಸ ಅದೇ ಮೂಡಲ್ಲಿದ್ರೆ ಇದು ಕಾಯಿಲೆ ಅಂತ ಪರಿಗಣಿಸಬೇಕು ಸರ್?
1: ವೆರಿ ಗುಡ್. ನೋಡಿ, ನಮ್ಮ ನಾವು ಸೈಕಾಟ್ರಿಸ್ಟ್ ಪ್ರಕಾರ ಒಬ್ಬ ಒಂದು ಬೇಜಾರು, ಬೇಜಾರು ಮುಕ್ಕಾಲು ಪಾಲು ಮೋಸ್ಟ್ ಆಫ್ ದ ಡೇ ಬೇಜಾರಾಗಿದ್ದು, ಈ ಬೇಜಾರು ಪರಿಸ್ಥಿತಿ, ಈ ಮನಸ್ಥಿತಿ ಒಂದು ಎರಡು ವಾರ ಗಟ್ಟಲೆ ಇದ್ದರೆ ಅದನ್ನು ಡಿಪ್ರೆಸ್ ಎಪಿಸೋಡ್ ಅಂತ ಹೇಳ್ತೀರಿ. ಹಾಗೆ ಅತಿಯಾದ ಖುಷಿ, ಕಾರಣವಿಲ್ಲದ ಅತಿಯಾದ ಖುಷಿ ಒಂದು ವಾರ ಮಟ್ಟ ಇದ್ದರೆ ಅದನ್ನು ಮೇನಿಯಾ ಉನ್ಮಾದ ಕಾಯಿಲೆ ಅಂತ ಹೇಳ್ತೀರಿ. ಇದು ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ಸ್ ಇವೆರಡು, ಒಂದು ಡಿಪ್ರೆಷನ್ ಖಿನ್ನತೆ, ಮೀನಿಯಾ ಉನ್ಮಾದ. ಇನ್ನೊಂದು ತರಹ ಕಡಿಮೆ ಮಟ್ಟದ ಉನ್ಮಾದ ಹೈಪೋಮೀನಿಯಾ. ಇದು ಮೀನಿಯಾ ಲಕ್ಷಣ ಎಲ್ಲ ಇರ್ತದೆ, ಅದು ಕಡಿಮೆ ಮಟ್ಟ ಇರ್ತದೆ. ಇದು ಕೇವಲ ಅದರಿಂದ ತೊಂದರೆ, ಆ ಮನಸ್ಥಿತಿಯಿಂದ ಡಿಸ್ಫಂಕ್ಷನ್ ಡಿಸೇಬಿಲಿಟಿ ಕಡಿಮೆ ಇರ್ತದೆ, ಅದನ್ನ ಹೈಪೋಮೀನಿಯಾ ಅಂತ ಹೇಳ್ತಾರೆ.
0: ಡಾಕ್ಟ್ರೆ, ಈಗ ಮನಸ್ಥಿತಿ ಕಾಯಿಲೆ ಅಂತ ನಾವು ಪರಿಗಣಿಸಿದ್ಮೇಲೆ ಇದು ಕಾಯಿಲೆ ಅಂತ ನಮ್ಗೆ ಗೊತ್ತಾದಾಗ ನಾವು ಮತ್ತೆ ವೈದ್ಯರನ್ನ ಕಾಣಬೇಕು ಅಂತ ತಾವು ಹೇಳ್ತೀರಾ? ಅಂದ್ರೆ ನಮಗೆ ಗುರ್ತಾಗ್ಬೇಕಾದ್ರೆ ನಾವು ಎಷ್ಟು ದಿನ, ಅಂದ್ರೆ ಅಕ್ಕಪಕ್ಕದವರು ಸಂಬಂಧಿಗಳು ಎಷ್ಟು ದಿವಸ ಆ ವ್ಯಕ್ತಿನ ನಾವು ಅಬ್ಸರ್ವ್ ಮಾಡಬೇಕು, ಓ ಇದು ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಮಾಡಬೇಕಾದ್ರೆ ಎಷ್ಟು ದಿವಸ ಅವರಿಗೆ ಅಬ್ಸರ್ವ್ ಮಾಡಬೇಕು ಅಂತ ಪೇಷಂಟ್ಗೆ?
2: ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ. ನಾವೊಂದು
1: ಸಿಚುವೇಶನ್ ರೆಸ್ಪಾನ್ಸ್, ಒಂದು ಎನ್ವೈರನ್ಮೆಂಟ್, ಒಂದು ಘಟನೆಯ ಸಂಬಂಧವಾಗಿ ಆತನ ಮನಸ್ಥಿತಿ ಬದಲಾದರೆ, ನಾನು ಹೇಳಿರೋ ಹಾಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಇಡೀ ಮನೆ ಖುಷಿಯಾಗಿರುತ್ತೆ, ಆ ಖುಷಿ ವಾತಾವರಣ ಇದ್ದೇ ಇರುತ್ತೆ. ಆ ವಾತಾವರಣ ಮೀರಿ, ಆ ಪ್ರಭಾವ ಮೀರಿ, ಫಾರ್ ಎಕ್ಸಾಂಪಲ್ ಆತನಿಗೆ ಒಳ್ಳೆ ಊಟ ಮಾಡಿದೊಬ್ಬ ಮಗು, ತುಂಬಾ ಖುಷಿ ಆಯ್ತು, ಊಟ ಆಯ್ತು, ಸಾಯಂಕಾಲ ಆದ್ರೂ ಸಹ ಬರೋ ಒಂದು ವಾರಗಟ್ಟಲೆ ಅತಿಯಾಗಿ ಖುಷಿಯಾಗಿದ್ದು, ಓವರ್ ಆಕ್ಟಿವಿಟಿ ಇದ್ರೆ ಕಡಿಮೆ ಆಗಿ, ಸಾಮಾನ್ಯವಾಗಿ ಆತನ ಮನೆಯವರು ಅಕ್ಕಪಕ್ಕದವರು ಕ್ಲೋಸ್ ಫ್ರೆಂಡ್ಸ್ ಇದನ್ನ ಬದಲಾವಣೆ ಗೊತ್ತಾಗ್ಬಿಡುತ್ತೆ. ಮುಂದೆ ಯಾವತ್ತು ಈ ತರ ಇರಲಿಲ್ವಲ್ಲ ಈ ವ್ಯಕ್ತಿ, ಈ ತರ ಆಗಿ ಈ ತರ ಆಗಿದ್ದಾನೆ ಅಂದಾಗ ಅನುಮಾನ, ದಟ್ ಇಸ್ ದ ಫಸ್ಟ್ ಸೈನ್ ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಡಾಕ್ಟರ್. ಮುಂಚೆ ಈ ತರ ಇಲ್ವಲ್ಲ ಈ ವ್ಯಕ್ತಿ, ಸಾಮಾನ್ಯವಾಗಿ ಖುಷಿಯಾಗಿದ್ದಾಗ ಮಾತಾಡ್ತಾನೆ, ಇಷ್ಟು ಮಾತಾಡೋದಿಲ್ವಲ್ಲ, ಸಾಮಾನ್ಯವಾಗಿ ಅಳ್ತಾರೆ, ಆಮೇಲೆ ಬೇಗ ಸರಿ ಹೋಗ್ತಾರೆ, ಮಾಮೂಲಿ ಅಡ್ಜಸ್ಟ್ ಆಗ್ತಾನೆ. ಇದೇನಿದು, ಬೆಳಿಗ್ಗೆಯಿಂದ ಸಾಯಂಕಾಲ ಒಂದೇ ತರ ಮಂಕ ಕುಂತಿದ್ದಾನೆ, ಊಟ ಮಾಡ್ತಾನೆ ಇಲ್ಲ, ಇಷ್ಟವಾದ ಪ್ರೋಗ್ರಾಮ್ ಬರ್ತಾ ಇದೆ ನೋಡ್ತಾ ಇಲ್ಲ, ಫ್ರೆಂಡ್ಸ್ ಬಂದ್ರು ಮಾತಾಡ್ತಾ ಇಲ್ಲ, ಆಟಾಡಕ್ ಹೋಗ್ತಾ ಇಲ್ಲ. ಇದೆಲ್ಲ ವಾರ್ನಿಂಗ್ ಸೈನ್ಸ್, ಎಲ್ಲೋ ಇದು ಕಾಯಿಲೆ ಮಟ್ಟಿಗಿದೆ ಅಂತ ಸೂಕ್ಷ್ಮವಾಗಿ
0: ಮುನ್ಸೂಚನೆ ಕೊಡ್ತಾ ಇರುತ್ತೆ, ಹೀಗಿದ್ರೆ ಹಾಗೆ ಮಾಡ್ಬೇಕು ಅಂತ.
1: ಹೌದು
0: ಡಾಕ್ಟರ್, ಈಗ ಮನಸ್ಥಿತಿ ಕಾಯಿಲೆ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ, ಅದೆಷ್ಟು ಪ್ರಕಾರಗಳಿವೆ, ಆಮೇಲೆ ಯಾವ್ಯಾವ ಥರದ್ದಿವೆ ಅಂತ ಸ್ವಲ್ಪ ಹೇಳಿ.
1: ಖಂಡಿತ, ಮೋಸ್ಟ್ ಕಾಮನ್ ಮೂಡ್ ಡಿಸಾರ್ಡರ್ ಬಂದು ಡಿಪ್ರೆಷನ್, ಶೇಕಡ 2 out of 100 ಈ ಕಾಯಿಲೆ ಇದೆ. ಅಂದ್ರೆ ನೋಡಿ, ಯೋಚನೆ ಮಾಡಿ ನೋಡಿ, ನಮ್ಮ ದೇಶದ ಪಾಪ್ ಸಂಖ್ಯೆ 100 crores, 100 crore ಜನ, ಇದರಲ್ಲಿ 2% ಅಂದ್ರೆ 2 crore ಜನ, 2 crore ಜನಕ್ಕೆ ಖಿನ್ನತೆ ಕಾಯಿಲೆ ಇದೆ. ಹಾಗೆ ಇನ್ನೊಂದು ಮೂಡ್ ಡಿಸಾರ್ಡರ್ ವಿಚ್ ಇಸ್ ಆಲ್ಸೋ ವೆರಿ ಕಾಮನ್, ಬೈಪೋಲಾರ್ ಮೂಡ್ ಡಿಸಾರ್ಡರ್. ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಂದ್ರೆ ಒಂದು ಪರಿಸ್ಥಿತಿ ಬಂದು ಡಿಪ್ರೆಷನ್, ಇನ್ನೊಂದು ಪರಿಸ್ಥಿತಿ ಬಂದು ಮೇನಿಯಾ ಉನ್ಮಾದ. ಈ ಕಾಯಿಲೆ ಸಹ ಸುಮಾರು ಇನ್ಸಿಡೆನ್ಸ್ ರೇಟ್ ಅಂದ್ರೆ 1 to 1.5% ಔಟ್ ಆಫ್ 100 ಒಬ್ಬನಿಗೆ ಈ ಕಾಯಿಲೆ ಉಂಟು,
0: 100 ಒಬ್ಬರಿಗೆ ಇದ್ದೇ ಇರುತ್ತೆ,
1: ಇದ್ದೇ ಇರುತ್ತೆ
0: ಇಂಥ ಕಾಯಿಲೆ,
1: ಇದ್ದೇ ಇರುತ್ತೆ.
0: ಡಾಕ್ಟರ್, ಈಗ ಒಂದು ಹಾಡು ಕೇಳೋಣ, ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ.

0: ಡಾಕ್ಟ್ರೆ, ಈಗ ಮೂಡ್ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿ, ಇದು ಬರ್ದೇ ಇರೋ ಹಾಗೆ ನಾವು ಪ್ರಿವೆನ್ಷನ್ ತಗೋಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಡಿಪ್ರೆಷನ್ ಅಂತ ಹೇಳ್ತಿದ್ರಲ್ವಾ, ಅದು ಬರ್ದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬೇಕು?
1: ಬರ್ದೇ ಇರೋ ಹಾಗೆ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ವ್ಯಕ್ತಿ ಆ ವ್ಯಕ್ತಿತ್ವದಲ್ಲಿ ಆತನ ವ್ಯಕ್ತಿತ್ವದಲ್ಲಿ ಬಹಳ ಒಳ್ಳೆ ಕೋಪಿಂಗ್ ಸ್ಕಿಲ್ಸ್ ಇದ್ರೆ, ಜೀವನದಲ್ಲಿ ಅವನ ಚಿಕ್ಕ ವಯಸ್ಸಿನಿಂದ ಆತ ಎಲ್ಲಾ ಕಷ್ಟಗಳನ್ನು ನಿಲ್ಲಿಸಿ ಮುಂದೆ ಬಂದಿದ್ದರೆ, ಆತನಿಗೆ ಒಂದು 20 ವಯಸ್ಸಿನಲ್ಲಿ 30 ವಯಸ್ಸಿನಲ್ಲಿ ಯಾವುದೇ ಕಷ್ಟಗಳು ಬಂದಾಗ ಸಾಮಾನ್ಯ ಜಯಿಸಬಹುದು. ಯುವರ್ ಪಾಸ್ಟ್ ರೆಸ್ಪಾನ್ಸ್ ಟು ಎ ಸ್ಟ್ರೆಸ್, ಇಫ್ ಇಟ್ ಇಸ್ ಗುಡ್, ಇಟ್ ವಿಲ್ ಆಲ್ವೇಸ್ ಆಕ್ಟ್ ಇನ್ ದ ಫ್ಯೂಚರ್. ಆದರೆ ಚಿಕ್ಕ ವಯಸ್ಸಿಂದನೇ ಖಿನ್ನತೆ, ಬೇಜಾರು, ಕಷ್ಟದ ಪರಿಸ್ಥಿತಿ, ಆ ಪರಿಸ್ಥಿತಿ ಕುಗ್ಗಿದ್ರೆ, ಮನಸ್ಸು ಕುಗ್ಗಿದ್ರೆ, ಕುಗ್ಗಿ ಆತನಿಗೆ ಅವನ ಎಕ್ಸ್ಪೆಕ್ಟೇಷನ್ಸ್ ಅಚೀವ್ ಮಾಡದೇ ಇದ್ದಾಗ, ಈಗಿನ ಪರಿಸ್ಥಿತಿಲಿ ಈಗ ಸಕೀಲ್ ಅವರ ವಯಸ್ಸು ಅಥವಾ ಅವರ ಒಂದು ವ್ಯಕ್ತಿಯ ಪರಿಸ್ಥಿತಿಗೆ ರಿಯಾಕ್ಟ್ ಆಗುತ್ತೆ. ವಿ ರಿಯಾಕ್ಟ್ ಔ ವಿ ರಿಯಾಕ್ಟ್ ಇನ್ ದ ಪಾಸ್ಟ್ ಯೂಶ್ವಲಿ, ದಟ್ ಇಸ್ ದ ವೇ ವಿ ರೆಸ್ಪಾಂಡ್.
0: ಅಂದ್ರೆ ನಾವು ಬೆಳೆದು ಬಂದ ಒಂದು ಮಾರ್ಗ, ಹಿನ್ನೆಲೆ, ಇದೆಲ್ಲ ಕಾರಣವಾಗುತ್ತೆ. ನಮ್ಮ ಕಷ್ಟ ಚಿಕ್ಕದ ವಯಸ್ಸಿನಿಂದಲೂ ನಾವು ಕಷ್ಟಗಳನ್ನು ಅನುಭವಿಸಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಧೈರ್ಯದಿಂದ ಎದುರಿಸಿದಾಗ, ಈಗ ಸ್ವಲ್ಪ ವಯಸ್ಸಾದ್ಮೇಲೆ, ದೊಡ್ಡವರಾದ್ಮೇಲೆ ಯಾವುದೇ ಕಷ್ಟ ಬಂದ್ರೂ ನಾವು ಧೈರ್ಯವಾಗಿ ಎದುರಿಸ್ತೀವಿ.
1: ಹೌದು,
0: ಅಂದ್ರೆ ಚಿಕ್ಕಂದಿಂದ ಅದು ರೂಢಿ ಮಾಡ್ಕೊಂಡಿದ್ರೆ ಬಹಳ ಬೇಗ
1: ಆತನಿಗೆ ಶಕ್ತಿ ಚೆನ್ನಾಗಿರುತ್ತೆ. ಪರ್ಫೆಕ್ಟ್.
0: ನನಗೆ 38 ವರ್ಷ, ಏನೇ ಆಗ್ಲಿ, ಖುಷಿಯಾಗ್ಲಿ, ಸಂತೋಷವಾಗ್ಲಿ, ಒಂದ್ ವಾರ 15 ದಿವಸ ಅದೇ ಮನಸ್ಸಲ್ಲೇ ಇರುತ್ತೆ, ಆಮೇಲೆ ತಂತಾನೇ ಸರಿ ಹೋಗುತ್ತೆ. ಇದೇನು, ಏನು ಲಕ್ಷಣ ಅನ್ಕೋಬೇಕಾ ಅಥವಾ ಏನು ಅಂತ, ಹೀಗಾದ್ರೆ ಏನಂತ ತಿಳ್ಕೊಬೇಕು ಅಂತ ಕೇಳ್ತಾರೆ.
1: ನೋಡಿ, ನಿಮಗೆ ಖುಷಿಯಾಗಿರ್ತೀರಾ, ಖುಷಿಯಾಗೋದು ಅದು ಖುಷಿಯಾಗಿ 2 ವಾರದಲ್ಲಿ ಮಾಯ ಆಗೋದು ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ದುಃಖ ಕೂಡ ಮಾಯ ಆಗೋದು ಅಂತ ಹೇಳಿದ್ರಿ, ಅದು ಮಾಯ ಆಗಿದ್ದರೆ ಪರವಾಗಿಲ್ಲ. ಒಂದು ಮಾನಸಿಕ ಕಾಯಿಲೆಯಲ್ಲಿ ಒಂದು ಗೀಳು ಬೇನಂತ ಒಂದು ಕಾಯಿಲೆ ಇದೆ. ಆ ವ್ಯಕ್ತಿಗೆ ಈ ತಾನು ಬರ್ತಾ ಇರೋ ವಿಚಾರ ತನಗೆ ಅರಿವಿದ್ದು ತನ್ನ ಮನಸ್ಸಿಂದನೇ ಬಂದರೆ, ಬೇಡ ಒಂದರು ಬಂದರೆ, ಈಗ ನಾನು ಓದ್ತಾ ಇದ್ದೀನಲ್ಲಪ್ಪ ಆ ಪಿಕ್ಚರ್ ಬರಬಾರದು ಮನಸ್ಸಿಗೆ ಅಂದ್ರೆ, ಆದ್ರೆ ಪದೇ ಪದೇ ಬರ್ತಾ ಇದ್ರೆ, ಆ ಪದೇ ಪದೇ ಬರೋ ಆಲೋಚನೆಯಿಂದ ತಾನು ಮಾಡುವ ಕೆಲಸದಲ್ಲಿ ಅಡಚಣೆ ಆದರೆ ಅದು ಕಾಯಿಲೆ ಆಗುತ್ತೆ. ನಮ್ಮ ಅಮೆರಿಕನ್ಸ್ ಪ್ರಕಾರ ಅಟ್ಲೀಸ್ಟ್ 1 ಅವರ್, 1 ಗಂಟೆ ಒಬ್ಬ ವ್ಯಕ್ತಿಗೆ ಯಾವುದೇ ವಿಚಾರ ಪದೇ ಪದೇ ಬಂದು, ಆ ವಿಚಾರ ತನ್ನ ಮನಸ್ಸಿನಲ್ಲೇ ಬಂದು ತನಗೆ ಗೊತ್ತಾಗಿ, ಛೇ ಇದು ಶುಲ್ಲಕ, ಇದು ವೇಸ್ಟ್, ಇದು ಬರಬಾರದು, ಇದು ಮರೆಯಬೇಕು, ಐ ಶುಡ್ ನಾಟ್ ಫೋಕಸ್ ಆನ್ ದಿಸ್, ಆಗದೇ ಇದ್ರೆ ಕಾಯಿಲೆ ಮತ್ತೆ ಆಗುತ್ತೆ. ಅದು ಡಿಪ್ರೆಷನ್ ಕಾಯಿಲೆ ಇಲ್ಲ, ಅದು ಆಂಗ್ಸೈಟಿ ಕಾಯಿಲೆ ಆಗುತ್ತೆ.
0: ಅಂತ ಏನೇನೋ ಬೇರೆ ಬೇರೆ ಪ್ರಕಾರಗಳಿವೆ ಮಾನಸಿಕ ಕಾಯಿಲೆಯಲ್ಲಿ, ಅದು ಇದು ಇಲ್ಲ ಇನ್ನೊಂದು ಬೇರೆ ಏನೋ ಆಗುತ್ತೆ ಅಂತ. ಡಾಕ್ಟರ್, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ, ಈ ಕಾಯಿಲೆ ಇದೇ ಇಂಥ ವಯಸ್ಸಿನವರಿಗೆ ಬರುತ್ತೆ ಅಂತ ಹೇಳಕ್ ಬರುತ್ತಾ? ಯಾವ ವಯಸ್ಸಿನಲ್ಲಿ ಜಾಸ್ತಿ ಈ ಕಾಯಿಲೆ ಕಂಡು ಬರುತ್ತೆ?
1: ವೆರಿ ಗುಡ್ ಕ್ವೆಶ್ಚನ್. ಈಗ ಮೂಡ್ ಡಿಸಾರ್ಡರ್ ನಡೆಯಿರೋ 2 ಪ್ರಕಾರ ಆಗಿ, ಒಂದು ಬೈಪೋಲಾರ್ ಮೂಡ್ ಡಿಸಾರ್ಡರ್ ಆಗಿ, ಒಂದು ಮುಂಚೆ ಹೇಳಿರೋ ಹಾಗೆ ಬೈಪೋಲಾರ್ ಅಂದ್ರೆ ಆತನಿಗೆ ಡಿಪ್ರೆಷನ್ ಕಾಯಿಲೆ ಬರುತ್ತೆ, ಮೇನ್ ಕಾಯಿಲೆ ಬರುತ್ತೆ. ಇನ್ನೊಂದು ಯೂನಿಪೋಲಾರ್ ಅಥವಾ ಡಿಪ್ರೆಸ್ ಎಪಿಸೋಡ್. ಸಾಮಾನ್ಯವಾಗಿ ಡಿಪ್ರೆಷನ್ ಕಾಯಿಲೆ 3-4 ಡೆಕೇಡ್, 30-40 ವಯಸ್ಸಿನಲ್ಲಿ ಬರುತ್ತೆ. ಬೈಪೋಲಾರ್ ಮೂಡ್ ಡಿಸಾರ್ಡರ್ 20-30 ವಯಸ್ಸಲ್ಲಿ ಬರುತ್ತೆ. ಇದು ಯಾವುದೇ ಲಿಂಗ, ಯಾವುದೇ ಜಾತಿ, ಯಾವುದೇ ಸಂಸ್ಕೃತಿ, ಕಲ್ಚರ್ಗೆ ಎಲ್ಲ ನೀರು ಬರ್ಬೋದು, ಯಾರು ಬೇಕೋ ಬರ್ಬೋದು. ಒಬ್ಬ ಬಡವನಿಂದ ಸಾಹುಕಾರನ್ ಬರ್ಬೋದು, ಅವಿದ್ಯಾವಂತನಿಂದ ಮೇಧಾವಿಗಳು ಕೂಡ ಈ ಕಾಯಿಲೆ ಬರ್ಬೋದು. ಹೆಂಗಸರಲ್ಲಿ ಖಿನ್ನತೆ ಕಾಯಿಲೆ ಜಾಸ್ತಿ, ಬೈಪೋಲಾರು ಮೆನ್ ಅಂಡ್ ವುಮೆನ್ ಅದು ಈಕ್ವಲ್ ಇನ್ಸಿಡೆನ್ಸ್ ರೇಟ್.
0: ಮತ್ತೊಂದು, ಬೇರೆ ಜೊತೆ ಮಾತಾಡ್ತಾ ಇರುವಾಗ ಅವರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಬೇಕು ಅಂತಂದ್ರೆ ಬಹಳ ಹಿಂಜರಿಕೆ ಆಗುತ್ತೆ, ಸಂಕುಚ ಅನ್ಸುತ್ತೆ. ಇದು ನನ್ನ ಸ್ವಭಾವನೆ ಈಗ ಅಥವಾ ಇನ್ನು ರೋಗದ ಲಕ್ಷಣ ಏನು ಅಂತ
1: ನೋಡಿ. ನೀವು ಯಾರೇ ಆಗ್ಲಿ, ಇದು ಯಾವಾಗಿಂದ ಬಂತು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ನೀವು ಸಣ್ಣ ವಯಸ್ಸಿಂದನೇ ಈ ತರ ನಿಮ್ ಪದ್ಧತಿ ಏನಿದ್ರೆ, ಕೆಲವು ಕಲ್ಚರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆಲವು ಕಲ್ಚರ್ಗಳಲ್ಲಿ ಒಂದು ಹೆಂಗಸು ಗಂಡಸಿನ ಕತ್ತೆತ್ತು ನೋಡಬಾರದು. ಗುಡ್ ಕಮ್ಯುನಿಕೇಶನ್ ಅಂದರೆ ನಮ್ಮ ಪ್ರಕಾರ ಕಣ್ಣಿಟ್ಟು ಕಣ್ಣೋಡ್ ಮಾತಾಡೋದು ಗುಡ್ ಕಮ್ಯುನಿಕೇಶನ್. ಇದು ಇತ್ತೀಚೆಗೆ ಬಂದಿರೋ ಲಕ್ಷಣಗಳ ಅಥವಾ ಚಿಕ್ಕ ವಯಸ್ಸಿಂದ ಇದೆಯಾ ನಮ್ಗೆ ಗೊತ್ತಾಗಬೇಕು. ಇದು ಎಲ್ಲರ ಜೊತೆ ಆಗುತ್ತಾ, ಕೆಲವರ ಜೊತೆ ಮಾತ್ರ ಆಗುತ್ತಾ ನಮ್ಗೆ ತಿಳಿಬೇಕು. ಆದರೆ ನಿಮ್ಮ ಇದು ಆಫೀಸ್ನಲ್ಲಿ ನೀವು ಮಾಡೋ ಕೆಲಸದಲ್ಲಿ ಇದು ಈ ತರ ಇದ್ರೆ ಅದಕ್ಕೆ ಕೆಲವು ಬದಲಾವಣೆ ಇದೆ, ಕೌನ್ಸಿಲಿಂಗ್ ಅಲ್ಲಿ ಬದಲಾವಣೆ ಮಾಡಿಸಬಹುದು.
0: ಡಾಕ್ಟರ್, ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ.

ಇದೆ ಇವತ್ತು. ಸ್ನೇಹಿತರೆ, ನಾವು ಮಾತಾಡ್ತಾ ಇದೀವಿ ಮೂಡ್ ಡಿಸಾರ್ಡರ್ ಅಂದ್ರೆ ಮನಸ್ಥಿತಿಯ ಕಾಯಿಲೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್ ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು. ಡಾಕ್ಟರ್, ಒಂದು ಹಾಡು ಕೇಳಿ ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ.

0: ಡಾಕ್ಟರ್, ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದೀರಾ, ಬಹಳ ಧನ್ಯವಾದಗಳು ಡಾಕ್ಟರ್. ಅನೇಕ ಸಮಸ್ಯೆಗಳಿಗೆ ನೀವು ಪರಿಹಾರಗಳನ್ನ ತಿಳಿಸಿದ್ದೀರಾ. ಇಷ್ಟೊತ್ತಿಗೂ ನಮ್ಮ ನಿಲಯಕ್ಕೆ ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಮನೋಚಿಂತನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮನಸ್ಥಿತಿಯ ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ನೀಡಿದವರು ಡಾಕ್ಟರ್ ಜಿಪಿ ಗುರುರಾಜ್, ಮನೋವೈದ್ಯರು, ಎಂವಿಜೆ ಮೆಡಿಕಲ್ ಕಾಲೇಜ್, ರಿಸರ್ಚ್ ಹಾಸ್ಪಿಟಲ್, ಹೊಸಕೋಟೆ, ಬೆಂಗಳೂರು.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಥಿತಿಯ ಕಾಯಿಲೆ ಎಂಬ ವಿಷಯದ ಕುರಿತು ಹೊಸಪೇಟೆಯ ಎಸ್ಪಿಜಿ ಮೆಡಿಕಲ್ ಕಾಲೇಜಿನ ಮನೋವೈದ್ಯರಾದ ಡಾಕ್ಟರ್ ಜಿಪಿ ಗುರುರಾಜ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ

0: ರೇಡಿಯೋ ಕೇಳುತ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ. URL ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ.
0: ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಧ್ವನಿ ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಮುಸ್ಸಂಜೆ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಸಾರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ.

0: ಪ್ರತಿ ಸೋಮವಾರ ಬೆಳಗ್ಗೆ 9:50
1: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಮತ್ತು ಆರೋಗ್ಯ ಜೀವನದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಮತ್ತೆ ಆರೋಗ್ಯಕರ ಜೀವನದ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಮೊದಲಿಗೆ ತುಂಬಾ ಖುಷಿ ಆಯ್ತು ಅಮ್ಮ, ನಮ್ಮ ಜನಧ್ವನಿಗೆ ಬಂದು ನಿಮ್ಮ ಒಂದು ಆರೋಗ್ಯಕರ ಜೀವನವನ್ನ ಹಂಚಿಕೊತಾರ, ನಮಗ್ ತುಂಬಾ ಖುಷಿ ಆಯ್ತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದು ಕಿರು ಪರಿಚಯವನ್ನ ಮಾಡ್ಕೊಡಿ.
3: ಹುಟ್ಟುದ್ದು ಮೈಸೂರು, ಸ್ವಂತ ಮನೆ ಸಿದ್ದಾಪಸ್ಕರ ಹತ್ರ, ಮದುವೆಯಾಗಿದ್ದು ಆಗತ್ತೂರು.
2: ನಿಮ್ಮ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಏನಾರಿತ್ತ?
3: ಇತ್ತು. ಅವಾಗೆಲ್ಲ ಒಂದು ಕೇವಲ ಒಂದು 5ನೇ ಕ್ಲಾಸು, 6ಕ್ಕೆ ಹೋಗಿ ಬಿಟ್ಟು ಅಷ್ಟೇ.
2: ಅಂದ್ರೆ ಆಗಿನ ಕಾಲದಲ್ಲಿ ನೀವು 6ನೇ ಕ್ಲಾಸ್ ಶಿಕ್ಷಣವನ್ನ ಪಡ್ಕೊಂಡಿದ್ರಿ. ಹಾಗೆ ಅಮ್ಮ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ ಅಮ್ಮ?
3: ನಮ್ಮ ತಂದೆ, ತಾಯಿ, ಅಜ್ಜಿ, ಅತ್ತೆ, ಮಾವ, ತಂಗಿಯು 3 ಜನ, ತಮ್ಮಂದಿರು 3 ಜನ, ನಾನೇ ದೊಡ್ಡವಳು, ಒಟ್ಟು 6 ಜನ.
2: ಒಟ್ಟು 6 ಜನ ಇದ್ರಿ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಿ?
3: ಬಂದ ಮನೇಲಿ 50 ಸೀಟ್ ಇದ್ದ. 8 ಜನ ಗಂಡ್ಮಕ್ಳು, ಒಬ್ಳು ಹೆಣ್ಮಗಳು, ದೊಡ್ಡ ಮಗನಿಗೆ ಅವ್ರಿಗೆ 6 ಜನ ಮಕ್ಕಳು, 2ನೇ ಮಗನಿಗೆ 4 ಜನ ಮಕ್ಕಳು, 3ನೇ ಅವ್ರಿಗೆ 3 ಮಕ್ಕಳು, ಅದ್ರೊಳಗೆ 2 ತೀರ್ಕೊಂಡು ಒಂದೇ ಇರೋದು. ನನಗೆ 5 ಜನ, 2 ಗಂಡು 3 ಹೆಣ್ಮಕ್ಳು. ಸಾಗರಿಗೆ ಕೊಟ್ಟೋ ದೊಡ್ಡ ಮಗಳನ್ನ, 2ನೇ ಮಗಳನ್ನ ಮೈಸೂರಿಗೆ ಕೊಟ್ಟೋ, 3ನೇ ಮಗಳನ್ನ ಮಾದಾಪುರಕ್ಕೆ ಕೊಟ್ಟೋ. ಯಗಡಾಪುರ 1, ಧರ್ಮಪುರ 1.
2: ಒಟ್ಟಾರೆ ಅವಿಭಕ್ತ ಕುಟುಂಬದಲ್ಲಿ ಈಗ ಅಷ್ಟೊಂದು ಜನ ಇದ್ರು ಅಂತ ನೀವು ಹೇಳ್ತಿದ್ರಿ. ಅಷ್ಟೊಂದು ಜನರ ನಡುವೆ ಒಂದು ಅವಿಭಕ್ತ ಕುಟುಂಬ, ಒಂದು ಬಾಂಧವ್ಯ ತುಂಬಾ ಗಟ್ಟಿಯಾಗಿತ್ತು. ಈ ನಿಟ್ಟಿನಲ್ಲಿ ಅವ್ರ ಜೊತೆ ಎಲ್ಲ ಜೀವನ ಮಾಡೋದು ಎಷ್ಟು ಖುಷಿ ಅನಿಸ್ತಿತ್ತು ನಿಮ್ಗೆ?
3: ಖುಷಿ ಇತ್ತು. ಜನಸಂಪರ್ಕ ಅನ್ನೋದು ಇತ್ತಿಲ್ಲ ಸಿಟಿ ಒಳಗಡೆ. ಹೊರಗಡೆ ಬಂದು ನಮ್ಮ ತಂದೆ ಎಲ್ಲ ಹೊರಗಡೆ ಎಲ್ಲ ಗುಡಿಸೋದೆಲ್ಲ ನಮ್ಮ ತಂದೆ ಗುಡಿಸ್ತಿದ್ರು. ಒಂದು ರಂಗೋಲೆ ನಮ್ಮ ತಾಯಿ ಹಾಕ್ತಿದ್ರು. ನಾವು ಹೊರಗಡೆಯಿಂದ ಈಚೆ ಏನು ಅನ್ನೋದನ್ನೇ ನೋಡಿತಿಲ್ಲ. ಹೊರಗಡೆ ವಾತಾವರಣನೇ ನಮಗ್ ಗೊತ್ತಿಲ್ಲ ಅನ್ನಿ. ಅವಾಗ ಹಂಗಾಗಿರೋದಕ್ಕೆ ಊರಿಗೆ ಬಂದ್ ಬಾಳಂತ ಇದೆ, ಏನು ಗೊತ್ತಿಲ್ಲ.
2: ಅಂದ್ರೆ ಅವಿಭಕ್ತ ಕುಟುಂಬ ಅನ್ನದೇ ಹೊಸ್ತು ಅವಾಗ. ಜನಸಂಪರ್ಕ ಇಲ್ಲ, ಸಿಟಿ ನಡುವೆ ಬೆಳೆದು
3: ಇಲ್ಲಿ ಅತ್ತೆ ಮಾವ ಎಲ್ಲ ಭಾವ ಮೈದ್ಯರು, ಅವ್ರ ಮಕ್ಕಳು, ಅವ್ರ ಮಕ್ಕಳು ಎಲ್ಲ ಇರೋದು ತುಂಬಾ ಕೂಡ ಕುಟುಂಬದಲ್ಲಿ ಬೇಜಾರಾಗ್ಲಿಲ್ಲ ಮನ್ಸಿಗೆ. ಎಲ್ಲಾರ ಪ್ರೀತಿನೂ ಸಿಕ್ತು, ಒಟ್ನೊಳಗೆ ಪ್ರೀತಿಯಿಂದ ನೋಡ್ಕೊಂಡ್ರು. ಸಿಟಿನ್ ಬಂದ್ನಲ್ಲ ಅನ್ನೋ ಉದ್ದೇಶಕ್ಕೆ
2: ಹೇಗಿತ್ತು ಆ ಹಳ್ಳಿ ಜೀವನ
3: ಅದು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಅವ್ರೇನು ನಾನು ಹಿಂಗಿದ್ದೀನಿ ಹಳ್ಳಿ ಒಳಗೆ ಇರ್ಬೇಕೋ ಬೇಡವೋ ಅನ್ನೋದು ಗೊತ್ತಿತ್ತಿಲ್ಲ ಅವಾಗ. ಏನೋ ಎಲ್ಲ ಜನ ಒಳ್ಳೆಯವರಾಗಿ ಎಲ್ಲಾನು ನಾನೇನ್ ಮಾಡಿದ್ರು ಮಾಡ್ಬೋದು, ಮಾಡದೇ ಇದ್ರು ಇರ್ಬೋದು, ಹಂಗಿರಿಸಿ ನನ್ನ ನೋಡ್ಕೊಂಡಿದ್ರು. ಹಂಗಾಗಿ ಹೋಯ್ತು ಜೀವನ.
2: ಈಗ ನೀವು ಹಳ್ಳಿ ಜೀವನ ಅಂತಂದ್ರೆ ಹಳ್ಳಿ ವಾತಾವರಣನೇ ಬೇರೆ ಇರುತ್ತೆ, ಹಳ್ಳಿನ ಶೈಲಿ ಬೇರೆ ಇರುತ್ತೆ, ಆರೋಗ್ಯ ಪದ್ಧತಿ ಬೇರೆ ಇರುತ್ತೆ. ಈ ನಿಟ್ಟಿನಲ್ಲಿ ನೀವು ಕಂಡು ಮಟ್ಟಿಗೆ ಹಳ್ಳಿ ಜೀವನ ಯಾವ ತರ ನೀವ್ ಅನುಭವಿಸಿದ್ರಿ?
3: ಅವಾಗ ಅನ್ಭವಿಸ್ತೋ ನಾವೇ ಹತ್ತಿರದಲ್ಲ ಆಸ್ಪತ್ರೆ ಇಲ್ಲ, ಹೋಗ್ಬೇಕು ಅಂದ್ರೆ ನಮ್ ತಂದೆ ಮನೆಯವರೇ ಬರ್ಬೇಕು, ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಎಲ್ಲ ಆರೋಗ್ಯ ಏನೇ ಇದ್ರು ಬತ್ತುಂಡೆಲ್ಲ ಆಸ್ಪತ್ರೆಗೆಲ್ಲ ಅಲ್ಲೇ ಹೋಗ್ಬೇಕು. ಇಲ್ಲಿ ಏನು ಗೊತ್ತೇ ಇಲ್ಲ ಸರ್ಗೂರಲ್ಲಿ. ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಕಟ್ಕೊಂಡೇ ಹೋಗ್ಬೇಕು
2: ಇಲ್ಲಿ
3: ಇಲ್ಲಿ. ಹಂಗಾಗಿ ಎಲ್ಲಾನು ತಂದೆ ಮನೆಯವರೇ ನೋಡ್ಸ್ಕತ್ತಿದ್ರು. ತಂದೆ ತಾಯಿ ಇರೋವ್ರ ಗಂಟ ಅವರೇ ನೋಡ್ಕೊಂಡ್ರು. ಅವ್ರು ಇಲ್ಲ ಅಂದಾಗ ಇವಾಗ ಇಲ್ಲಿ ಹೆಂಗೈತೆ ಅಷ್ಟಕ್ಕೆ ನೋಡ್ಕೊಂಡು ನಮ್ಮ ಯಜಮಾನ್ರು ತೋರ್ಸ್ಕೊಂಡು ಇಟ್ಕೊಂಡು ಮಾಡಿದ್ರು.
2: ಹಾಗೆ ಅಮ್ಮ, ಈಗ ಹಳ್ಳಿ ಜೀವನ ಅಂತಂದ್ರೆ ವಿಭಿನ್ನವಾಗಿ ತುಂಬಾ ವಿಶೇಷವಾಗಿರುತ್ತೆ. ಈ ನಿಟ್ಟಿನಲ್ಲಿ ಆ ಇಲ್ಲಿನ ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಆಗಿರ್ಬೋದು ಯಾವ ತರ ಇತ್ತು?
3: ಇಲ್ಲಿಗೆ ಹೊಂದ್ಕೊಂಡು
2: ಯಾವ ತರ
3: ಅಂತಂದ್ರೆ ಇಲ್ಲೇ ಇವಾಗ ಹೆಂಗೈತು, ಇವಾಗ 2 ದಿನ ಇದ್ದಿ ಬರುವೆ ಬಾ ಅಂದ್ರು. ಇವಾಗ ಸಿಟಿ ವಾತಾವರಣ ಬಿಟ್ಟೋಯ್ತು. ಇವಾಗ ಹೆಂಗೆ ಹಳ್ಳಿ ನಾವ್ ಹೆಂಗ್ ಮಾಡ್ತೀವೋ ಇದಕ್ಕೆ ಈ ಜೀವನ ಶೈಲಿಗೆ ಹೊಂದ್ಕೊಂಡು.
2: ಏನೇನ್ ತಿಂತಿದ್ರಿ ಅವಾಗ?
3: ನಮ್ಮನೇಲಿ ಏನ್ ತಿಂದೆ ಅಂದ್ರೆ, ಅಮ್ಮ 2 ಸೇರ್ ಕಾಳು ಹಾಕಿ ಉಪ್ಸಾರು ಮಾಡಿದ್ರೆ ನನಗೆ ವಾಮಿಟ್ ಬರೋದು, ಊಟ ಬರೀ ಉಪ್ಸಾರು. ಏನ್ ಮಾಡಿದ್ರು ಎಷ್ಟೊತ್ತಿನಲ್ಲಿ ಮುದ್ದೆ, ಅನ್ನ ನಾ ತಿಂದದ್ದು.

0: ಉಪ್ಪಿಟ್ಟು ದೋಸೆ ಚಿತ್ರಾನ್ನ ಚಪಾತಿ ತಿನ್ಕೊಂಡು ಮಧ್ಯಾಹ್ನ ಏನೋ ಒಂದಿಷ್ಟ ಊಟ ಗೀಟ ಮಾಡ್ತಿದ್ದೋ. ನಾಷ್ಟಾನೂ ಇಲ್ಲ, ತಿಂಡಿನೂ ಇಲ್ಲ, ಫಸ್ಟ್ ಕಾಫಿನೇ ಇಲ್ಲ ಇಲ್ಲಿ
1: ಇಲ್ಲಿ
0: ಇಲ್ಲಿ ಅದು ಹೇಳಂಗೂ ಇಲ್ಲ, ಯಾರಿಗೂ ಹೇಳ್ಕೊಳಂಗೂ ಇಲ್ಲ. ಈ ಜೀವನದಲ್ಲಿ ಹೆಂಗೈತೋ ಅಷ್ಟು ಹೊಂದ್ಕೊಂಡು ಹೊಂದ್ಕೊಂಡು ಬಾಳದು ಅಷ್ಟೇ
1: ಬಡತನ ಜೀವನ ಹಳ್ಳಿಗಳಲ್ಲಿ ಅಂತ ಈ ನಿಟ್ಟಿನಲ್ಲಿ ಅದಕ್ಕೆ ಹೊಂದ್ಕೋಕೆ ನಿಮ್ಗೆ ಕಷ್ಟ ಆಯ್ತಾ?
0: ಆಯ್ತು, ಕಷ್ಟ ಆಗದೆ ಇರ್ತಾ,
1: ಯಾಕಂದ್ರೆ ನೀವು ಬೆಳೆದಿರೋ ರೀತಿನೇ ಬೇರೆ.
0: ಕಷ್ಟ ಆಯ್ತು, ನಮ್ಮ ತಂದೆ ತಾಯಿ ಇರೋವರ ಗಂಟ ನಮ್ಗೇನ್ ಬೇಕೋ ಅದನ್ನ ನಡೆಸಿದ್ರು. ಅದ್ರ ಮುಂದೆ ಕೂಡ್ ಕುಟುಂಬದಲ್ಲಿ ಏನು ಮಾಡಕ್ ಆಗ್ಲಿಲ್ಲ, ನಮ್ಮ ಮನೆಯವ್ರ ಕೈಲಿ ಎಲ್ಲ ನಮ್ಮ ತಂದೆ ತಾಯಿ ಇರೋವ್ರ ಗಂಟ ಅವ್ರು ನಡ್ಸ್ಕೊಂಬಂದ್ರು. ಸೋಪ್ನಿಂದ ಶಾಂಪ್ನಿಂದ ಅವಾಗೆಲ್ಲ ಸೀಗೆ ಪುಡಿ ಚುಜುಲ್ ಪುಡಿಯಿಂದ ಕಾಫಿ ಪುಡಿ ಸಕ್ಕರೆಯಿಂದ ಊಟಕ್ಕೆ ಬೇಕಾಗಂಥದ್ದು ಎಲ್ಲ ಅವ್ರು ತರಬೇಕಾದ್ರು ಇಲ್ಲಿಗೆ ಬರಬೇಕಾದ್ರು ಒಂದು ದಿನದ ಮಟ್ಟಿಗೆ ಆಹಾರ ಏನು ಬೇಕೋ ಅದೆಲ್ಲನೂ ಒದಗಿಸ್ಕೊಂಡು ಬರೋರು.
1: ಈಗ ನೀವು ಒಲೆಗಳಲ್ಲಿ ಅಡುಗೆ ಮಾಡೋದು ರುಬ್ಬೋದು
0: ಹಸೆಕಲ್ಲು ಕಾರಾಗಿರ ಮಾಡೋದು ಉಳ್ಕಲ್ಲೇ ಅಪರೂಪ. ನಾವು ಒಂದ್ಸಲಿ ಮಾಡಿದ್ರೆ 35 ಮುದ್ದೆ, ಎರಡನೇ ಟ್ರಿಪ್ 35 ಮುದ್ದೆ, ಮೂರನೇ ಸಲಕ್ಕೆ 1 20 ಮುದ್ದೆ, ಒಂದ್ಸಲಿ ಅಕ್ಕಿ ಹಾಕಿದ್ರೆ 12 ಸೇರು, ಸಾಕಾಗ್ಲಿಲ್ಲ ಅಂದ್ರೆ ತಿರ್ಗಾ 1 5 ಸೇರು, ಮತ್ತೆ ಇನ್ನೆರಡು ಸೇರು ಹಂಗೆ.
1: ಯಾಕಂದ್ರೆ ಅವಿಭಕ್ತ ಕುಟುಂಬದಲ್ಲೇ ಅದೆಲ್ಲ ಸರ್ವೇ ಸಾಮಾನ್ಯ, ಯಾಕಂದ್ರೆ ಆಹಾರಗಳು ಪೂರೈಕೆ ಆಗೋದು ಅದು ಹೆಚ್ಚಿನ ಶ್ರಮ ಕೂಡ ಆಗಿರ್ತಿತ್ತು. ಅವಾಗ
0: ಬೆಳೀತಾ ಇದ್ರು, 100 ಕ್ವಿಂಟಲ್ ರಾಗಿ ಬೆಳೀತಾ ಇದ್ರು, 80 ಕ್ವಿಂಟಲ್ ಜೋಳ ಬೆಳೀತಾ ಇದ್ರು. ಮತ್ತೆ ಅವಾಗ ಜೋಳ ಇದೆ ಅಂತದ ಹೈಬ್ರಿಡ್ ಜೋಳ, 5ನೇ ನಂಬರ್ ಜೋಳ ಅಂತಿರಲ್ಲ ಅದು ಬೆಳೀತಾ ಇದ್ರು. ಕಡಲೆಕಾಯಿ ಬೆಳೀತಾ ಇದ್ರು, ಅದು 50 ಕ್ವಿಂಟಲ್ 60 ಕ್ವಿಂಟಲ್ ಗಂಟ. ಒಂದ್ಸಲಿ ರಾಗಿ ಒಕ್ಕಣೆ ಮಾಡಿದ್ರೆ 3 ಗುಳಿ ರಾಗಿ ತೆಗೆದು ಆ ಗುಳಿಗೆ ಮತ್ತೆ ತುಂಬರು, ಅದನ್ನ ತೆಗೆದು ಹಳೆ ರಾಗಿ ಕೊಟ್ಟು ಮತ್ತೆ ಹೊಸ ರಾಗಿ ತುಂಬರು.
1: ಈ ನಿಟ್ಟಿನಲ್ಲಿ ನೀವು ಏನಾದ್ರು ಜಮೀನ್ಗೆ ಹೋಗ್ತಿದ್ರೆ?
0: ಹ್ಞೂ, ಎಲ್ಲ ಕೆಲಸ ಅವ್ರ ಜೊತೆಲಿ ಸರ್ವಿಸು. ಒಂದು ಮದುವೆಯಾಗಿ 30 ವರ್ಷ ನಮ್ಮ ಅತ್ತೆ ಆದ್ರೂ ನಮ್ಮ ತಾಯಿಗಿಂತ ಹೆಚ್ಚಾಗಿ ನಮ್ಮ ಅತ್ತೆನ ನೋಡ್ಕೊಂಡ್ರು, ಕಳಿಸ್ತಾ ಇರ್ಲಿಲ್ಲ. ಆದ್ರೂ ಎಲ್ಲ ಹೋಗರಲ್ಲ ಅನ್ನೋ ಆಸೆಗೆ ಹೋಗಿದ್ದೀನಿ. ಸೊಪ್ಪು ಗಿಪ್ಪು ಕುಯ್ಯೋದು ಮಾಡಿದ್ದೀನಿ. ಕಳೆ ಅಂತ ಗೊತ್ತಾಯ್ತು, ಹೇಳುವೆ ಇದು ರಾಗಿ ಅಂತ ಕೇಳ್ಕೊಳುವೆ, ಇದು ಕಳೆ ಅಂತ ಕೇಳ್ಕೊಳುವೆ. ಆದ್ರೂ ಅದು ಗೊತ್ತಾಯ್ತಿತ್ತಿಲ್ಲ, ರಾಗಿನೇ ಕಿತ್ತಾಕ್ ಮಡ್ ಹಂಗೆಲ್ಲ ಮಾಡಿದ್ದೀನಿ. ಏನೋ ಅವ್ರು ಮಾಡ್ತಾರಲ್ಲ ಅನ್ನೋ ಉದ್ದೇಶಕ್ಕೆ ಅದು ಎಷ್ಟೇ ಹೇಳಿದ್ರು ಆ ರಾಗಿ ಅನ್ನೋದು ನನಗೆ ಗೊತ್ತಾಯ್ತಾ ಇರ, ಇದು ಕಳೆ ಅನ್ನೋದು ಗೊತ್ತಾಯ್ತಾ ಇರಲಿಲ್ಲ, ಈ ರಾಗಿ ಅನ್ನೋದು ಗೊತ್ತಾಯ್ತಾ ಇರಲಿಲ್ಲ. ಹಂಗೆಲ್ಲ ಮಾಡಿದೀವಿ ಅಂದರೆ ಸುಮ್ಮನೆ ಹೇಳ್ಬೇಕು ಅಂದ್ರೆ ಇಬ್ರು ಮೈದ್ಯರು ಎಲ್ಲ ಬಾವದಿರು ಒಳ್ಳೆಯವರೇ, ಏನೇ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಯಾರೂ ಅನ್ನಲಿಲ್ಲ. ಯಾರು ಇವು ಅಡುಗೆನೂ ಮಾಡಿಲ್ವಲ್ಲ ಅಂತಾನೂ ಹೇಳಲಿಲ್ಲ, ಒಳಗೋಗಿ ನೀರು ತರಲಿಲ್ಲ ಅಂತ ಹೇಳಲಿಲ್ಲ. ಎಲ್ಲ ಮಾಡ್ಕೊಂಡು ಸೌರಿಸ್ಕೊಂಡು ಹೋಗೋ ಹೊತ್ತಿಗೆ ನಾವೇ ಇಲ್ಲಿ ಅವ್ರ ಗಂಟ ಬಾಳ್ದು. ಇವಾಗ ಅವರೆಲ್ಲ ಹೋದ್ರು, ಅವ್ರು ಮಾಡ್ಕೊ ಬಂದಿರೋದನ್ನ ನಾವು ಮಾಡ್ತಾ ಇದ್ದೀವಿ, ಇನ್ನೊಂದು ದಾರಿ ಮರೆಯದಂಗೆ ಮುಂದಕ್ಕೆ ನಡೆಸ್ತಾ ಇದ್ವಿ.
1: ಖಂಡಿತ. ಅಮ್ಮ, ಈಗ ನೀವು ಮಾತಾಡ್ತಾ ಹೇಳ್ತಿದ್ರೆ ಒಳಗೆ ಹೋಗಿ ನೀರೆಲ್ಲ ತರಬೇಕಿತ್ತು, ಆಗ ಅಷ್ಟೊಂದು ಕಷ್ಟ ಇರ್ತಿತ್ತ ಜೀವನ?
0: ಮಾಮೂಲಿ ನಲ್ಲಿ ಇಲ್ಲ, ಬೋರ್ವೆಲ್ ಇಲ್ಲ, ಹೊಳೆನೆ ಅಲ್ಲಿಂದನೇ ತರೋರು. 5 ಜನ ಹೋಗೋರು ಬೆಳಗ್ಗೆಯಿಂದ, ಒಬ್ಬರು 7-8 ಸತಿ 5 ಸೀಟ್ ತಂದ್ರೆ ಮನೆಗೆಲ್ಲ ನೀರು, ಸ್ನಾನಕ್ಕೂ ಒತ್ತೆ ತಂದು ಕಾಯಿಸಿ ಉಯ್ಕೊಳ್ಳೋಕ್ಕೂ ಅದೇ, ಕುಡಿಯೋ ನೀರಿಗೂ ಅದೇ. ನಲ್ಲಿ ಇರಲಿಲ್ಲ. ಇತ್ತೀಚೆಗೆ ಬೋರ್ವೆಲ್ಗಳು ಬಂದು,
1: ಹಾಗೆಲ್ಲ ಮಿಕ್ಸಿ ಇರಲಿಲ್ಲ,
0: ಇಲ್ಲ
1: ಮಡಿಕೆಲ್ ಮಾಡ್ಬೇಕಿತ್ತ ಏನು.
0: ಹೌದು, ಹಸಿಟ್ ಹಾಕಿ ತಿರುದ್ರೆ ತಿರೀತಾ ಇದ್ದಂಗೆನೆ ಮಧ್ಯೆ ಹೋಗ್ಬಿಡೋದು. ಅಂದ್ರೆ ನಮ್ಮ ಅತ್ತೆ ಎಲ್ಲ ತೆಗೆದು ಸ್ಟಾಕ್ ಬೇಗ ತಗೋಬ ಅಂತಂದ್ರೆ ಅದನ್ನ ಹೊಸದ್ ಮಾಡ್ಕೆ ತಂದು ತಿರ್ಗಾ ಓಪನ್ ಆಗಿರೋದನ್ನ ತೆಗ್ದಿ ಕೆಳಗೆ ಅದನ್ನ ಹಿಡಿದು ತೆಗೆದು ಅದನ್ನ ಬೇರೆ ಪಾತ್ರೆಗೆ ಬದಲಾಯಿಸಿ ತಿರ್ಗಾ ಹಂಗ ಮಾಡ್ತಿದ್ವು. ಒಂದು ಮಡಿಕೆ ಬಳಸಿದ್ರೆ 1 ಟೈಮ್ 2 ಟೈಮ್ 3 ಟೈಮ್ ಅಷ್ಟೇ ಆ ಸ್ಟಾಕ್ ಇಟ್ಕತಿದ್ರು. ಆಮೇಲೆ ನೋಡಿ ನೋಡಿ ನೋಡಿ ಸಾಕಾಗಿ ತಾಂಬದ ಕಡಾಯಿ ಒಳಗೆ ಅಡುಗೆ ಮಾಡ್ತಾ ಇದ್ದು, ಮುದ್ದೆ ಮಾಡ್ತು, ಅದು ಮಾಡಿ ಮಾಡಿ ಮಾಡಿ ಆ ಕಡಾಯಿನೂ ಹೋಯ್ತು, ಆ ಕೆಳಗಡೆನೂ ಹೋಗ್ಬಿಡ್ತು. ಎಲ್ಲ 3 ಕಡಾಯಿ ತಾಂಬ್ರದ ಪಾತ್ರೆಲೆ ಮಾಡ್ತಾ ಇದ್ದಿದ್ದು, ಅದು ಹೋಯ್ತು. ಇನ್ನು ಇತ್ತೀಚೆ ದಿನಗಳಲ್ಲಿ 85, 82, 83, 84 ಸಾಲಿನಲ್ಲಿ ಡಿವೈಡ್ ಆದರು. ಆವಾಗ ಡಿವೈಡ್ ಆದಮೇಲೆ ಸಣ್ಣ ಪಾತ್ರೆಗಳೆಲ್ಲ ಬಳಸ್ಕೊಂಡ್ರು ಸಿಲ್ವರ್ ಪಾತ್ರೆ.
1: ಅಂದ್ರೆ ತದನಂತರದ ಕಾಲಗಳಲ್ಲಿ

0: ಆಧುನಿಕತೆ ಬಂದ ಕಾರಣ ಈ ಒಂದು ಸಾಮಾನ್ಯ ಜೀವನಕ್ಕೆ ನೀವು ಹೋಗ್ಕೊಂತಾ ಬಂದ್ರಿ. ಆ ತಕ್ಷಣಕ್ಕೆ ನಿಮ್ಗೆ ಜೀವನ ಹೇಗ್ ನಿಭಾಯಿಸ್ಬೇಕು ಅನ್ನೋ ಒಂದು
1: ಸುಮ್ಮ 30 ವರ್ಷ ಕಂಟಾನಿಗೆ ಆ ಜೀವನ ಏನು ಇವ್ರು ಮಾಡ್ತಾವ್ರೆ ಇದು ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅವ್ರ ಕೈ ಕೆಳಗಲ್ ಕೆಲಸ ನಾವು ಏನೇನಾಯ್ತದೆ ಅವ್ರು ದೊಡ್ಡದು ಮಾಡ್ತಾರಲ್ಲ ಅದು ಗೊತ್ತಾಗಲ್ಲ. ಗುಡಿಸ್ಬೇಕಾ ಗುಡಿಸೋದು, ಉರಿಸ್ಬೇಕಾ ಉರಿಸೋದು, ಪಾತ್ರೆ ತೊಳಿಬೇಕಾ ತೊಳೆಯೋದು, ಟಾಯ್ಲೆಟ್ ರೂಮು ಲೆಟ್ರಿಂಗ್ ರೂಮ್ ಏನು ಇಲ್ಲ. ಮತ್ತೆ ಊಟ ಮಾಡಕ್ ಒಂದ್ಸಲ ಒಂದ್ ಸೀಟ್ ಕುತ್ಕೊಂಡ್ರಿ 20 ಸೀಟ್ ಕುತ್ಕೊಳ್ಳೋರು
0: ಅವಿಭಕ್ತ ಕುಟುಂಬ.
1: ಒಬ್ರು ಮುದ್ದೆ ತಗೊಂಡೋದ್ರು, ಒಬ್ರು ಸಾರ್ ತಗೊಂಡೋದ್ರು, ಒಬ್ರು ಸಾರ್ ತಗೊಂಡೋದ್ರೆ ಅನ್ನನೇ ಇಲ್ಲ ಅವಾಗ.

0: ಈ ನಿಟ್ಟಿನಲ್ಲಿ ಅಮ್ಮ ಈಗ ಸೊಪ್ಪುಗಳೆಲ್ಲ ತರಕಾರಿಗಳನ್ನೆಲ್ಲ ನೀವೇ ಬೆಳ್ಕೋತಿದ್ರ?
1: ನಮ್ ಜಮೀನಲ್ಲಿ ಬೆಳೀತಾ ಇರ್ಲಿಲ್ಲ, ರಾಗಿ ಕಣದಲ್ಲಿ ರಾಗಿ ಬಿತ್ತಾರಲ್ಲ ಅಲ್ಲಿ ಸೊಪ್ಪು ಸಿಕ್ಕೋದು ನಮ್ಗೆ. ನಾವು ಬೆಳೀತಾ ಇರ್ಲಿಲ್ಲ ಸೊಪ್ಪನ್ನ, ಜಮೀನಲ್ಲಿ ಸೊಪ್ಪು ಕೂದು ತಂದು ಹಾಕ್ತಾ ಇದ್ದು. ಈಗ ತರಕಾರಿ ಸೊಪ್ಪು ಎಲ್ಲ ತಂದು ಮಾರ್ತಾರಲ್ಲ ಆ ತರ ಮಾರ್ತಾ ಇಲ್ಲ. ಆ ಟೈಮ್ಗೆ ನಾವೇ ಇದು ಎಂತದ್ದು ಬಂದೆ, ಗೋರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಬೀನಿಸು, ಹಸಿಮೆಣಸಿನ್ಕಾಯಿ ಇವೆಲ್ಲ ನಾವೇ ಬೀಜ ಹಾಕಿ ಮನೇಲೆ 20 ದಿನದ ಪೈರ್ನ ನಾಟಿ ಮಾಡಿ ಅಷ್ಟು ವರ್ಷಕ್ಕೊಂದ್ಸರಿ ಬೆಳ್ಕತ್ತಿದ್ದೋ. ಇವಾಗ ಮಾರ್ತಾರಲ್ಲ ಆ ತರ ಮಾರ್ತಾ ಇರ್ಲಿಲ್ಲ. ಆಮೇಲೆ ಶುಕ್ರವಾರ ಸಂತೆ ಅಂತ ಇತ್ತು, ಭಾನುವಾರ ಸಂತೆ ಇತ್ತು, ಆ ಸಂತೆಗೆ ಗಾಡಿ ತಗೊಂಡೋಗಿ ನಾವೇ ಮಾರಾಟಕ್ಕೆ ಮಾಡ್ತಿದ್ದೋ. ಇವಾಗ ತರಕಾರಿ ಗಿರ್ಕಾರಿ ಎಲ್ಲ ನಮ್ಗೆ ಏನ್ ಬೇಕು ಎಲ್ಲ ಮನೆ ಮುಂದೇನು ಬರುತ್ತೆ, ಬಂದ್ರೆ ಸರ್ಗುರು ಬರುತ್ತೆ.
0: ನೀವ್ ಹೇಳ್ದಂಗೆ ಹಿಂದಿನ ಕಾಲದಲ್ಲಿ ಮನೆ ಮುಂದೆನೆ ಬೆಳ್ಕೋತಿದ್ರು, ಈಗಿನ ತರಕಾರಿ ಸೊಪ್ಪುಗಳನ್ನ ತಿಂದಾಗ ಹಿಂದಿನ ಕಾಲದಷ್ಟು ರುಚಿ ಬರಲ್ಲ. ಇದಕ್ಕೆ ನೀವೇನ್ ಹೇಳ್ತೀರಾ ಅಮ್ಮ?
1: ಏನ್ ಹೇಳೋದು, ಇವಾಗ್ಲೂ ಅಷ್ಟೇ ಆ ತರಕಾರಿ ಬಳಸ್ಬೇಕು ಅನ್ನೋದೇ ಗಮನಕ್ಕಿಲ್ಲ. ಆ ಕಾಳಿ ಕಾಳು ಸಾಂಬಾರ ಉಂಡ್ರು ಅದು ಆ ಸೊಪ್ಪಿನ ಸಾರು ಉಂಡ್ರೆ ನಮ್ಗೆ ಆರೋಗ್ಯನೇ ಕೆಡ್ತದೆ. ಇಲ್ಲ ಹೊಟ್ಟೆ ನೋವು, ಇಲ್ಲ ಅಂದ್ರೆ ಆಮ್ ಸಂಖ್ಯೆ ಗೊಬ್ಬರ ಸಾರಾಂಶ ಯೂರಿಯಾ ಅವು ಇವು ಎಲ್ಲ ಹಾಕ್ತಾರಲ್ಲ ಅದು ನಮ್ಗೆ ಒಂದದೇ.
0: ಹೌದು, ಆರೋಗ್ಯ ಅನ್ನೋದು ಚೆನ್ನಾಗಿರ್ತಿತ್ತು.
1: ಜಮೀನ್ಗೆ ಹೋಗಿ ತಂದ್ರೆ 3 ಜನ 4 ಜನ ಹೇಟಪ್ಪ ಕುಕ್ಕೇಲಿ 4 ಸೀಟ್ ಸೊಪ್ಪು ತಂದ್ರೆ ಅಷ್ಟೆಲ್ಲ ಸೋಸಿ ದಪ್ಪ ಪಾತ್ರೆಲಿ ಬೇಯಿಸಿದ್ರೆ ಸಾಂಬಾರೇ ಇರ್ತಿತ್ತಿಲ್ಲ, ಬರೀ ಸೊಪ್ಪೇ ಇರ್ತಿತ್ತು. ಅದ್ರ ಜೊತೆ ಸ್ವಲ್ಪ ಕಾಳು ಹಾಕಿದ್ರೆ ಅಷ್ಟು ರುಚಿಯಾಗಿರೋ ಸೊಪ್ಪ. ಇವಾಗ ಏನೇ ನಾವು ಯಾವ ಥರದಲ್ಲಿ ಎಷ್ಟು ಥರ ಹಾಕಿ ಮಾಡ್ತೀವೋ, ಇವಾಗ ಕಾಯಿ ತುರಿಯೋಕ್ಕೆ ಒಬ್ರು ಕೂತ್ಕೋತೀವಿ, ತರಕಾರಿ ಹೆಚ್ಚಕ್ಕೆ ಒಬ್ರು ಕೂತ್ಕೋತೀವಿ, ಅದಕ್ಕಂತೆ ಚಕ್ಕೆ ಅಂತೆ ಮಸಾಲೆ ಅಂತೆ ಎಷ್ಟು ಹಾಕಿದ್ರು ಆವಾಗ ಬರೀ ಧನಿಯಾ ಪುಡಿ ಮೆಣಸಿನ ಪುಡಿ ಹಾಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಸ್ವಲ್ಪ ಕಡಲೆ ಅಷ್ಟು ಹಾಕೊಂಡು ಸಾರು ಮಾಡ್ತೀವಿ ತುಂಬೋದು ಮನೇಲಿ. ಈಗೆಲ್ಲ 12 ಥರ ಹಾಕ್ತಾರೆ, ಆ ಮಾಡಿದಷ್ಟು ರುಚಿ ಈಗ ಬರಲ್ಲ.
0: ಹೌದು, ಅಂದ್ರೆ ಆರೋಗ್ಯ ಅನ್ನೋದು ಅಷ್ಟೇ ಚೆನ್ನಾಗಿರ್ತಿತ್ತು, ಆಹಾರ ಪದಾರ್ಥಗಳು ಅಷ್ಟೇ ಸ್ವಾಸ್ಥ್ಯವಾಗಿ ಗುಣಮಟ್ಟವಾಗಿ ಇರ್ತಿದ್ದವು. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು, ಕುಟುಂಬಕ್ಕಾಗಿರ್ಬೋದು, ಈ ನಿಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಬಂತ ಬಂದ್ರೆ ಮನೆ ಮದ್ದು ಏನಾರು ಬಳಸ್ಕೊತಿದ್ರ ನೀವು?
1: ಏನು ಅಷ್ಟು ಗೊತ್ತಾಯ್ತಿರ್ಲಿಲ್ಲ, ನಮ್ಮ ಅತ್ತೆ ಏನೋ ಅವ್ರು ಹೇಳದನ್ನ ಸ್ವಲ್ಪ ಮಾಡ್ತಿದ್ರೋ ಏನೋ ಅದು ನನ್ನ ತಲೆಗೆ ಬತ್ತಿರ್ಲಿಲ್ಲ. ಸ್ವಲ್ಪ ಹೊಟ್ಟೆ ನೋವು ಅಂದ್ರೆ ಮೆಂತ್ಯ ನೋವು ಏನೂ ಆಗಲ್ಲ ಅಂತ ಅನ್ನೋದು ಸಿಗಿತ್ತು. ಸ್ವಲ್ಪ ಕಷಾಯ ಮಾಡಿ ಕುಡಿಸು ಕೆಮ್ಮಿಗೆ ಅಂತಿದ್ರು. ಈ ಮಕ್ಕಳಿಗೆ ಜೇನುತುಪ್ಪದಲ್ಲಿ ಸಣ್ಣ ಮಕ್ಕಳಿಗೆ ಅದು ಹಾಕಿದ್ರೆ ಕೆಮ್ಮು ಹೋಯ್ತದೆ ಅದೆಲ್ಲ ಸ್ವಲ್ಪ ಮಾಡ್ತಾ ಇದ್ದೋ. ಹಿರಿಯರು ಹೇಳಿದ್ರೆ ತಕ್ಷಣಕ್ಕೆ ಏನು ಇಲ್ವಲ್ಲ ಕರ್ಕೊಂಡೋಗಕ್ಕೆ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ಅದ್ ಕೇಳ್ಕೊತಿದ್ದೋ. ಅದ್ ಮಾಡ್ತಾ ಇದ್ದೋ ನಾನು ಇಟ್ಕತಾನು ಇದ್ದೆ ಅಂದ್ರೆ ಇವ್ರ ಮನೆ ಸಿಗುತ್ತೆ ಅನ್ಬಿಟ್ಟು. ಕೆಲವರು ನಮ್ಮ ಮನೆ ಆಳು ಕಾಳು ಎಲ್ಲ ಇರ್ತಿದ್ರಲ್ಲ ಅವರೆಲ್ಲ ಬರೋರು, ಮಕ್ಕಳಿಗೆ ಜೇನುತುಪ್ಪ ಇಟ್ಟಿದ್ದೀರಂತಲ್ಲ ಕೆಲವ್ರು ಕೇಳಿದ್ರೆ ಅದನ್ನ ಕೊಡೋರು ಕೊಡ್ತಿದ್ದೆ ನಾನು.
0: ಈ ನಿಟ್ಟಿನಲ್ಲಿ ಆರೋಗ್ಯ ಅನ್ನೋದು ಅಂದ್ರೆ ಆಯುರ್ವೇದ ಪದ್ಧತಿಗಳನ್ನ ಕೂಡ ಬಳಸ್ಕೊಂಡು ಮಕ್ಕಳ ಆರೋಗ್ಯ
1: ಅಳವಡಿಸಿದೀನಿ,
0: ಆರೋಗ್ಯನ ಕಾಪಾಡ್ಕೊತಾ ಇದ್ರಿ. ಈ ನಿಟ್ಟಿನಲ್ಲಿ ಅಮ್ಮ, ಇತ್ತೀಚಿನ ಕಾಲದಲ್ಲಿ ಹಬ್ಬ ಹರಿದಿನಗಳನ್ನ ವಿಶೇಷವಾಗಿ ಹಳ್ಳಿಗಳಲ್ಲೇ ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಈ ನಿಟ್ಟಿನಲ್ಲಿ ನೀವು ಸಿಟಿಯಿಂದ ಹಳ್ಳಿಗೆ ಬಂದಾಗ ಅದೊಂಥರ ವಿಶೇಷ ಅಂತ ಅನ್ನಿಸ್ತಾ ನಿಮ್ಗೆ?
1: ಅನ್ನಿಸ್ತದೆ, ಎಲ್ಲ ಊರಿಗೆ ಒಂದು ದೊಡ್ಡ ಹಬ್ಬ ಅಂತ ಮಾಡಿದ್ರೆ ಎಲ್ಲಾರು ಜನಗಳೆಲ್ಲ ಕರೆಯೋದು, ಎಲ್ಲಾರ ಕಡೆ ಜನನು ಸೇರೋದು, ದೊಡ್ಡದಾಗಿ ಹಬ್ಬ ಮಾಡೋದು. ವಿಶೇಷವಾಗಿ ಒಂದೂರಲ್ಲ ಎಲ್ಲ ಊರು ಸೇರೇ ಬರ್ತಿತ್ತು ಅವನಿ, ಅದೆಲ್ಲ ಏನಿಲ್ಲ ಮಾಡ್ತಾರೆ ಜೋರಾಗೇನೆ. ಈಗಲೂ ಕೂಡ ನಡೀತಾ ಇತ್ತು, ಇಷ್ಟು ಸರ್ವಿಸ್ 50 ವರ್ಷ ಆಗಿ ಈ ವರ್ಷ ನಮ್ಮ ಊರಲ್ಲಿ ಹಬ್ಬ ನಿಂತೋಯ್ತು.
0: ಈ ನಿಟ್ಟಿನಲ್ಲಿ

0: ಹಿಂದಲ್ ಪದ್ಧತಿ ಹೋಲಿಸ್ಕೊಂಡ್ರೆ ಇತ್ತೀಚಿನ ಆಧುನಿಕತೆ ಅನ್ನೋದು ಹೋಲಿಕೆ ಮಾಡಿಕೊಂಡ್ರೆ ಯಾವ ಜೀವನ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಅಮ್ಮ?
1: ಹಳ್ಳಿ ಜೀವನನೇ ಉತ್ತಮ ಅನ್ಸುತ್ತೆ.
0: ಯಾಕೆ
1: ಯಾಕೆ ಅಂತಂದ್ರೆ ಸಿಟಿಲಿ ಹೋಗಿ ಎಲ್ಲ ಮಾಡಿ ಇವಾಗ ನಾವು ವಾರಾದ್ಗೀತಿರೆಲ್ಲ ಇರ್ತೀವಿ, ನಮ್ಮ ಅಕ್ಕಪಕ್ಕ ಅಷ್ಟ ಸಂಬಂಧ ಬಾಂಧವ್ಯ ಬೆಳೆಸ್ಕೊಂಡಿರ್ತೀವಿ. ನಾವು ಒಬ್ಬರು ಕೂತಿದ್ರು ಯಾಕೆ ಕೂತಿದ್ದೆ ಊಟ ಮಾಡ್ದೆ ಇನ್ನೂ ಇಲ್ಲ ಅಂದ್ರೆ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋನ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ವಾರ್ತೆಗಳ ವಿವರ. ನೀಟ್ ಪತ್ರಿಕೆ ಸೋರಿಕೆ ಪ್ರಕರಣ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ವಿರೋಧ ಪಕ್ಷಗಳು ಸತತ ಮೂರನೇ ದಿನವೂ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಲೋಕಸಭೆಯಲ್ಲಿ ಗದ್ದಲದ ನಡುವೆಯೂ ತೃಣಮೂಲ ಕಾಂಗ್ರೆಸ್ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರನ್ನು ಮಳೆಗಾಲದ ಉಳಿದ ಅವಧಿಗೆ ಅಮಾನತುಗೊಳಿಸುವ ನಿರ್ಣಯವನ್ನು ಸದನವು ಧ್ವನಿಮತದ ಮೂಲಕ ಅಂಗೀಕರಿಸಿತು. ಮಹಿಳಾ ಸಂಸದರನ್ನು ಗುರಿಯಾಗಿಸಿಕೊಂಡು ಕಲ್ಯಾಣ್ ಬ್ಯಾನರ್ಜಿ ಆಕ್ಷೇಪಾರ್ಹ ಮತ್ತು ಸಂಸತ್ತಿಗೆ ವಿರುದ್ಧವಾದ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಪೀಠಾಸೀನಾಧಿಕಾರಿ ಕೃಷ್ಣ ಪ್ರಸಾದ್ ಟೆನ್ನೇಟಿ ಹೇಳಿದರು. ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಈ ನಿರ್ಣಯವನ್ನು ಮಂಡಿಸಿದರು. ಇದಕ್ಕೂ ಮುನ್ನ ಸ್ಪೀಕರ್ ಓಂ ಬಿರ್ಲಾ ವಿರೋಧ ಪಕ್ಷದ ಸದಸ್ಯರಿಗೆ ಸದನವು ಸುಗಮವಾಗಿ ನಡೆಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು ಮತ್ತು ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು. ನೀಟ್ ವಿಷಯ ಮತ್ತು ಇತರ ವಿಷಯಗಳ ಕುರಿತು ರಾಜ್ಯಸಭೆಯಲ್ಲಿಯೂ ಪದೇ ಪದೇ ಗದ್ದಲ ಉಂಟಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾತನಾಡಿ, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚಿಸಲು ಇಚ್ಛಿಸಿದ್ದರೂ ಕಾಂಗ್ರೆಸ್ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಚರ್ಚೆಯನ್ನು ತಪ್ಪಿಸುತ್ತಿದೆ ಎಂದು ಆರೋಪಿಸಿದರು. ಮಕ್ಕಳು ಸೇರಿದಂತೆ ಬಳಕೆದಾರರಿಗೆ ಮುಕ್ತ, ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಅನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಸರ್ಕಾರದ ನೀತಿಗಳು ಹೊಂದಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣಾ ಕಾಯ್ದೆ 2023 ಜಾರಿಗೆ ತರಲಾಗಿದೆ. ಇದು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸಲು ಹಾಗೂ ಮಕ್ಕಳ ಆನ್ಲೈನ್ ಗೌಪ್ಯತೆಯನ್ನು ಕಾಪಾಡಲು ಕಾನೂನು ಚೌಕಟ್ಟನ್ನು ಒದಗಿಸುತ್ತದೆ ಎಂದು ತಿಳಿಸಿದರು. ಮಕ್ಕಳ ವೈಯಕ್ತಿಕ ದತ್ತಾಂಶವನ್ನು ಸಕ್ರಿಯಗೊಳಿಸಲು ಪೋಷಕರ ಒಪ್ಪಿಗೆಯನ್ನು ಇದು ಕಡ್ಡಾಯಗೊಳಿಸುತ್ತದೆ. ಟ್ರ್ಯಾಕಿಂಗ್, ನಡವಳಿಕೆಯ ಮೇಲ್ವಿಚಾರಣೆ ಅಥವಾ ಮಕ್ಕಳ ಕಡೆಗೆ ಉದ್ದೇಶಿತ ಜಾಹೀರಾತುಗಳಂತಹ ಅವರ ಯೋಗಕ್ಷೇಮಕ್ಕೆ ಹಾನಿಕಾರಕ ಅಭ್ಯಾಸಗಳನ್ನು ನಿಷೇಧಿಸುತ್ತದೆ ಎಂದು ಅವರು ವಿವರಿಸಿದರು. ಆನ್ಲೈನ್ ಗೇಮಿಂಗ್ನ ಪ್ರಚಾರ ಮತ್ತು ನಿಯಂತ್ರಣ ಕಾಯ್ದೆ 2025 ಯುವಜನರಲ್ಲಿ ಡಿಜಿಟಲ್ ವ್ಯಸನ ಮತ್ತು ಆರ್ಥಿಕ ಹಾನಿಯನ್ನು ಪರಿಹರಿಸಲು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. ಅಶ್ಲೀಲ ವಿಷಯವನ್ನು ಪ್ರದರ್ಶಿಸಿದ್ದಕ್ಕಾಗಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ದೇಶದಲ್ಲಿ 50 ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಸಾರ್ವಜನಿಕ ಪ್ರದೇಶದಿಂದ ನಿಷ್ಕ್ರಿಯಗೊಳಿಸಿದೆ. ಲೋಕಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ದೂರುಗಳ ಆಧಾರದ ಮೇಲೆ ಸರ್ಕಾರ ಅಂತಹ ಒಟಿಟಿ ಪ್ಲಾಟ್ಫಾರ್ಮ್ಗಳ ವಿರುದ್ಧ ನಿಯಮಿತವಾಗಿ ಕ್ರಮ ಕೈಗೊಳ್ಳುತ್ತದೆ ಎಂದು ತಿಳಿಸಿದರು. ದೇಶಾದ್ಯಂತ ಪ್ರಸ್ತುತ 162 ವಂದೇ ಭಾರತ್ ರೈಲು ಸೇವೆಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಸರ್ಕಾರ ಹೇಳಿದೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಯಾಣಿಕರ ಪ್ರಯಾಣದ ಅನುಭವ ಹೆಚ್ಚಿಸಲು ರೈಲ್ವೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ತಯಾರಿಸಿದ ವಂದೇ ಭಾರತ್ ರೈಲುಗಳನ್ನು ಪರಿಚಯಿಸಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳವಳ ವ್ಯಕ್ತಪಡಿಸಿದ್ದು, ಕೇಂದ್ರ ಸರ್ಕಾರ ಯುವಜನರ ಭಾವನೆಗಳಿಗೆ ತೀವ್ರ ಸಂವೇದನಾಶೀಲವಾಗಿದೆ. ವಿದ್ಯಾರ್ಥಿಗಳು ಎತ್ತುವ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಲು ಮತ್ತು ಪರಿಹರಿಸಲು ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಕೆಲವು ವ್ಯಕ್ತಿಗಳು ತಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ರಾಜಕೀಯ ಸಾಧನವಾಗಿ ಬಳಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ

0: ವಿದ್ಯಾರ್ಥಿಗಳ ಆಕಾಂಕ್ಷೆಗಳನ್ನು ಈಡೇರಿಸಲು ಮತ್ತು ಯುವ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಸಂಸತ್ತಿನಲ್ಲಿ ವಿರೋಧ ಪಕ್ಷದ ಗದ್ದಲದ ಕುರಿತು ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಸರ್ಕಾರ ಪ್ರತಿಯೊಂದು ವಿಷಯದ ಬಗ್ಗೆಯೂ ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲು ಸಿದ್ಧವಿದೆ. ಆದರೆ ಬೀದಿಗಳಲ್ಲಿ ಸಮಸ್ಯೆ ಪರಿಹರಿಸಲು ವಿರೋಧ ಪಕ್ಷ ಅನುಚಿತ ಪ್ರಯತ್ನ ಮಾಡುತ್ತಿದೆ ಎಂದು ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಮೆಸಿಡೋನಿಯಾಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಕೋಪ್ಜೆ ನಗರದ ವಸ್ತು ಸಂಗ್ರಹಾಲಯದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಸಂಘರ್ಷ, ಅಸಹಿಷ್ಣುತೆ ಮತ್ತು ವಿಭಜನೆಯನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಗಾಂಧೀಜಿಯವರ ಸಂವಾದ, ಕರುಣೆ ಮತ್ತು ಶಾಂತಿಯುತ ಸಹಬಾಳ್ವೆಯ ಆದರ್ಶಗಳು ಹೆಚ್ಚು ಪ್ರಸ್ತುತವಾಗಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು 60-61 ವರ್ಷಗಳಿಗೆ ಹೆಚ್ಚಿಸುವ ಕುರಿತು ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಇಂದು ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ನ್ಯಾಯಪೀಠ ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯಸ್ಸನ್ನು ದೇಶಾದ್ಯಂತ 60-62 ವರ್ಷಗಳಿಗೆ ಏಕರೂಪವಾಗಿ ಹೆಚ್ಚಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿತು. ಈ ವಿಷಯದಲ್ಲಿ ಆಯಾ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ತೀರ್ಮಾನ ಕೈಗೊಳ್ಳಬೇಕು ಎಂದು ಸುಪ್ರೀಂಕೋರ್ಟ್ ಸೂಚಿಸಿದೆ. ಒಪ್ಪಿಗೆ ನೀಡಿದ ರಾಜ್ಯಗಳಲ್ಲಿ ನ್ಯಾಯಾಂಗ ಅಧಿಕಾರಿಗಳು 61 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಬಹುದಾಗಿದೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಮೊದಲ ಬಾರಿಗೆ 3 ಸೇನೆಗಳು ಒಳಗೊಂಡ ಸಂಪೂರ್ಣ ಮಹಿಳಾ ಯಾತ್ರೆಯಾದ ಸಮುದ್ರ ಪ್ರದಕ್ಷಿಣವು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಐಎಎಸ್ವಿ ತ್ರಿವೇಣಿಯಲ್ಲಿ ಸಮುದ್ರ ಪ್ರದಕ್ಷಿಣಾ ಯಾತ್ರೆಯನ್ನು ವರ್ಚುಯಲ್ ಆಗಿ ಉದ್ಘಾಟಿಸಿ ಮಾತನಾಡಿದ ಅವರು, ಐಎಎಸ್ವಿ ತ್ರಿವೇಣಿ ಆತ್ಮನಿರ್ಭರ ಭಾರತ ಮತ್ತು ದೇಶದ ನಾವೀನ್ಯತೆ, ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸದ ಜೀವಂತ ಉದಾಹರಣೆಯಾಗಿದೆ ಎಂದರು. ಐಎಎಸ್ವಿ ತ್ರಿವೇಣಿ ಕೇವಲ ಸಮುದ್ರ ದಂಡೆಯಾತ್ರೆಯಲ್ಲ, ಭಾರತದ 3 ರಕ್ಷಣಾ ಪಡೆಗಳ ಶಕ್ತಿ ಮತ್ತು ಸಮನ್ವಯದ ಉದಾಹರಣೆಯಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಇರಾನ್ಗೆ ಹಾರ್ಮೋನ್ ಜಲಸಂಧಿಯನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಅಂತಾರಾಷ್ಟೀಯ ವ್ಯಾಪಾರ ಮತ್ತು ನೌಕಾಯಾನ ಸ್ವಾತಂತ್ರ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಲಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯೋ ಅಭಿಪ್ರಾಯಪಟ್ಟಿದ್ದಾರೆ. ಮನಿಲಾದಲ್ಲಿ ಇಂದು ನಡೆದ ಆಸಿಯಾನ್ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಮೆರಿಕದೊಂದಿಗೆ ಮಾಡಿಕೊಂಡ ಮಾತುಕತೆಗಳಲ್ಲಿ ತನ್ನ ಬದ್ಧತೆಗಳನ್ನು ಪೂರೈಸಲು ಇರಾನ್ ವಿಫಲವಾಗಿದೆ ಎಂದು ಆರೋಪಿಸಿದರು. ರಾಜತಾಂತ್ರಿಕತೆಗೆ ಅಮೆರಿಕ ಬದ್ಧವಾಗಿದೆ ಮತ್ತು ಇರಾನ್ನೊಂದಿಗೆ ಮಾತುಕತೆ ಮುಂದುವರಿಸಲು ಸಿದ್ಧವಾಗಿದೆ. ಮಾತುಕತೆಗಾಗಿ ನೇರ ಮತ್ತು ಪರೋಕ್ಷ ಮಾರ್ಗಗಳ ಮೂಲಕ ಅಮೆರಿಕವನ್ನು ಇರಾನ್ ಸಂಪರ್ಕಿಸಿದೆ ಎಂದು ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯು ಮುಕ್ತವಾಗಿರಬೇಕು. ಯಾವುದೇ ದೇಶವು ಬಲವಂತದಿಂದ ಅಂತಾರಾಷ್ಟೀಯ ಹಡಗು ಮಾರ್ಗವನ್ನು ನಿಯಂತ್ರಿಸಲು ಅವಕಾಶ ನೀಡುವುದು ಜಾಗತಿಕ ವಾಣಿಜ್ಯವನ್ನು ದುರ್ಬಲಗೊಳಿಸುತ್ತದೆ ಎಂದು ಮಾರ್ಕೊ ರುಬಿಯೋ ಎಚ್ಚರಿಸಿದರು. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಇಂದು ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ಉನ್ನತಿ ಹೂಡಾ ಅವರನ್ನು 21-14, 9-21, 21-10 ಅಂತರದಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ 2ನೇ ಸುತ್ತಿಗೆ ಮುನ್ನಡೆದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಅವರನ್ನು 21-17, 5-21, 21-17 ಅಂತರದಿಂದ ಸೋಲಿಸಿ 16ರ ಸುತ್ತಿಗೆ ತಲುಪಿದರು. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ MR ಅರ್ಜುನ್ ಮತ್ತು ಹರಿಹರನ್ ಜೋಡಿ 32ನೇ ಸುತ್ತಿನ ಪಂದ್ಯದಲ್ಲಿ ಚೀನಾದ ವಾಂಗ್ ಚಾಂಗ್ ಮತ್ತು ಲಿಯಾಂಗ್ ವಿಕೆಂಗ್ ವಿರುದ್ಧ 16-21, 7-21 ಅಂತರದಿಂದ ಸೋತರು. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಾಳೆಯಿಂದ ಆರಂಭವಾಗಲಿರುವ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳು ಮತ್ತು ಸುಮಾರು 3,000 ಕ್ರೀಡಾಪಟುಗಳು 10 ಕ್ರೀಡೆಗಳಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಒಟ್ಟು 215 ಚಿನ್ನದ ಪದಕಗಳನ್ನು ವಿಜೇತರು ಪಡೆಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ವಿಷಯವಾಗಿ ಮುಂದುವರಿದ

0: ದಲ ಸಂಸತ್ತಿನ ಉಭಯ ಸದನಗಳ ಕಲಾಪ ದಿನದ ಮಟ್ಟಿಗೆ ಮುಂದೂಡಿಕೆ. ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆ ಆಲಿಸಲು ಪರಿಹರಿಸಲು ಸರ್ಕಾರ ಸಿದ್ಧ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್. ಹಾರ್ಮೋಜ್ ಜಲಸಂಧಿ ನಿಯಂತ್ರಿಸಲು ಇರಾನ್ಗೆ ಅವಕಾಶ ನೀಡುವುದು ಅಪಾಯಕಾರಿ, ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಎರಡನೇ ಸುತ್ತಿಗೆ ಪಿವಿ ಸಿಂಧು ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮಾಡಿಲ್ಲ ಅಂದ್ರೆ ಅಯ್ಯ ನಮ್ಮ ಮನೇಲೆ ಮಾಡಿರ್ತೀನಿ, ತಂದು ಕೊಡ್ತೀನಿ ಊಟ ಮಾಡಿ ಅಂತಾನು ಅಂತಾರೆ. ನಾವೊಬ್ರು ಊಟ ಮಾಡಿಲ್ಲ ಅಂದ್ರೂ ನಾವು ಕೊಡ್ತೀವಿ. ಸಿಟಿಗಳಲ್ಲಿ ಆ ಕಡೆ ಅಲ್ಲ, ಆ ತರ ಎಲ್ಲ ಇಲ್ಲ.
2: ಹೌದು, ಬಾಂಧವ್ಯ ಅನ್ನೋದು ಕಡಿಮೆ.
1: ನಾವೇ ಕೂಡ ಜಾಕಿ ಕೊಟ್ಟಸಲ್ಲಿ ಇದ್ದಾಗ ಯಾರು ಬರ್ತಾರೆ ಈ ಕಡೆ, ಪಕ್ಕದ ಮನೆಯವ್ರು ಯಾರು, ಈ ಕಡೆ ಯಾರು ಅಂತ ಬಾಗಿಲೇ ತೆಗೆದು ನಾವು ನೋಡ್ತಾ ಇರ್ಲಿ. ಇಲ್ಲಿ ಹಳ್ಳಿ ಕಡೆ ಆ ತರ ಅಲ್ಲ, ಅಕ್ಕಪಕ್ಕದವರು ಎಲ್ಲ ನಮ್ಮ ಸಂಬಂಧಿಕರೇ ಇರ್ತಾರೆ. ಅವ್ರಿಗಾಗಿಲ್ಲ ಅಂದ್ರ ಅವ್ರು ಮಾಡಿಲ್ಲ ಅಂದ್ರೆ ನಾವು ಕೊಡ್ತೀವಿ, ನಾವು ಮಾಡಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ. ಏನೋ ಒಂದು ಕಷ್ಟ ಸುಖಕ್ಕೆ ಚೆನ್ನಾಗಿ ನಿರ್ವಹಿಸ್ತಾರೆ, ನಮ್ಮ ನಮ್ಮವರೇ ಇರ್ತಾರಲ್ಲ. ಹಂಗಾಗಿ
2: ಅಂದ್ರೆ ಸುತ್ತಮುತ್ತಲ ವಾತಾವರಣ ಆಗಿರ್ಬೋದು, ಆ ಒಂದು ಜನಸಂಖ್ಯೆ, ಒಂದು ಬಾಂಧವ್ಯ ಆಗಿರ್ಬೋದು, ಒಡನಾಟ ಆಗಿರ್ಬೋದು, ಇವೆಲ್ಲ ಆರೋಗ್ಯಕರವಾಗಿರ್ತಿತ್ತು. ಈ ನಿಟ್ಟಿನಲ್ಲಿ ಬದುಕೋಕೆ ಇನ್ನು ಸುಲಭ, ಉತ್ತಮ ರೀತಿಯಲ್ಲಿ ಸಹಕಾರ ಕೊಡ್ತಿತ್ತು ಅಂತ ಹೇಳ್ತಿದ್ರಿ. ಹಾಗೆ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಅನ್ನೋದು ಕ್ಷೀಣಿಸ್ತಾ ಬರ್ತಾ ಇದೆ. ಇತ್ತೀಚಿನ ಊಟ ಪದ್ಧತಿ ಆಗಿರ್ಬೋದು, ಆಧುನಿಕತೆ ಆಗಿರ್ಬೋದು, ಇದ್ರ ಬಗ್ಗೆ ತಿಂದಾಗ ಅಥವಾ ಅನುಭವಿಸಿದಾಗ ನಿಮ್ಗೆ ಯಾವ ತರ ಅನ್ನಿಸ್ತಾ ಇದೆ? ಅಂದ್ರೆ ಇಂದಿನ ಕಾಲದ ಜೀವನ ಬೆಸ್ಟ್ ಅಂತ ಅವಾಗ್ಲೇ ಹೇಳಿದ್ರಿ.
1: ಅದನ್ನೇ ಅಳವಡಿಸ್ಕೊಂಡು ಈಗಲೂ ಬಂದಿರೋದಲ್ವಾ, ಅದನ್ನೇ ಹಂಗೆ ಮಾಡ್ತಾ ಇರೋದು ಈಗ್ಲೂ. ಏನಿರೋ ಆಗ ಮಾಡ್ತಿದ್ರು, ಆ ತರನೇ ಮಾಡ್ಕೊಂಡು ಇವಾಗ ಮಾಡ್ತಾ ಇದೀವಿ. ಇನ್ನೇನು ಇಲ್ಲ, ನಮ್ಗೆ ಏನ್ ಬೇಕೋ ಹಂಗೆ ನಾವು ಮಾಡ್ಕೊಂಡಿದ್ವಿ.
2: ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದ ಕಾರಣ ಈ ನಿಟ್ಟಿನಲ್ಲಿ ಜನ ಹೇಗೆ ಜೀವನ ನಡೆಸ್ತಾ ಇದ್ರೆ ಆ ನಿಟ್ಟಿನಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ತಾ ಇದೀವಿ ಅಂತ. ಅಮ್ಮ, ಆರೋಗ್ಯ ಇದ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾರ ಆರೋಗ್ಯ ಸಮಸ್ಯೆ ಇದೆಯಾ?
1: ಆರೋಗ್ಯ ಸಮಸ್ಯೆ ಈಗ 3 ವರ್ಷದಿಂದ ಶುಗರ್ ಸ್ಟಾರ್ಟ್ ಆಗೈತಲ್ಲ, ಆರೋಗ್ಯ ಸ್ವಲ್ಪ ಕಮ್ಮಿನೇ ಈಗ.
2: ನಿರಂತರವಾಗಿ ತಪಾಸಣೆ
1: ಮಾಡಿಸ್ತಾ ಇದ್ದೀನಿ.
2: ಯಾವ ತರ ಆರೋಗ್ಯ ಇದೆ ಇವಾಗ, ಆರೋಗ್ಯ ಪರಿಸ್ಥಿತಿ ಹೇಗಿದೆ?
1: ಏನೂ ಇಲ್ಲ, 3 ತಿಂಗಳು ಒಂದ್ಸಲ ಚೆಕಪ್ ಹೋಯ್ತೀನಿ, ಟ್ಯಾಬ್ಲೆಟ್ಸ್ ತಗೋತೀನಿ, ಜೆಎಸ್ಎಸ್ ಹೋಗಿ. ಹಂಗಾಗಿ ಅಲ್ಲಿ ಹೋದ್ರೆ ಮಕ್ಳು ಕರ್ಕೊಂಡೋಯ್ತಾರಲ್ಲ ಅನ್ಬಿಟ್ಟು, ಅದೇ ಬಂದಿಲ್ಲ. ನಮ್ಮ ದೊಡ್ಡ ಮಗಳು ಬಂದೈತೆ, 2ನೇ ಮಗಳು, ಎಲ್ಲ ಹೋಗಿ ಅಲ್ಲೇ ಪುಸ್ತಕ ಮಾಡಿಸ್ಕೊಂಡು 3 ತಿಂಗಳು ಚೆಕಪ್ ಮಾಡಿಸಿ ಟ್ಯಾಬ್ಲೆಟ್ಸ್ ತಗೊಂಡು ಬರೋದು. ಶುಗರ್ ಅಂತ ಬಂದ್ಮೇಲೆ ಹೋಯ್ತು ಅನ್ನೋದು ಏನೈತೆ
2: ಹೇಳೋದು. ಹೌದು, ಈ ನಿಟ್ಟಿನಲ್ಲಿ ಅಮ್ಮ ಆ ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ರ?
1: ಅದೇ 60 ವರ್ಷದ್ದು ಇದುವೇ ದುಡ್ಡು ಅಂತ ಅದು ಒಂದು ತಗೋತಾ ಇದ್ದೀನಿ.
2: ಈಗ ಅಮ್ಮ ಎಲ್ಲ ವಯಸ್ಸಾದ ಜೀವನ ತುಂಬಾ ಕಷ್ಟ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ನಿಮಗೆ ಕಷ್ಟ ಆಗ್ತಾ ಇದೆಯಾ?
1: ಎಲ್ಲ ಮಕ್ಕಳು ನೋಡ್ಕೋತಾರಲ್ಲ, ಹಂಗಾಗಿ ಕಷ್ಟ ಅನ್ಸಿಲ್ಲ. ಯಾರು ಇಲ್ಲ ಅಂದ್ರೆ ಕಷ್ಟ ಅನ್ಸುತ್ತೆ
2: ಖಂಡಿತವಾಗ್ಲು.
1: ನೋಡ್ಕೊಳ್ಳೋರವ್ರೆ ಅಂದ್ರೆ ಕಷ್ಟ ಏನ್ ಅನ್ಸಲ್ಲ, ನೋಡ್ಕೋತಾರೆ. ಹೆಣ್ಮಕ್ಳು ನೋಡ್ಕೋತಾರೆ, ಗಂಡ್ಮಕ್ಳು ನೋಡ್ಕೋತಾರೆ, ಅದೇನು ತೊಂದರೆ ಅನ್ಸಲ್ಲ.
2: ಈಗ ಆರೋಗ್ಯ ಕ್ಷೀಣಿಸ್ತಾ ಬರ್ತಾ ಇದೆ ಅಂತಂದ್ರೆ ವೃದ್ಧರಿಗೆ ಸಹಾಯ ಬೇಕು ಅಂತ ಅನ್ಸುತ್ತೆ.
1: ಹೌದು, ಕೈಲಿ ಆಗಂತ ಮಾಡೋಣ, ಕಷ್ಟ ಆಗಲ್ವಲ್ಲ ಅಂದಾಗ ಆಮೇಲೆ ನೋಡೋಣ ಬಿಡಿ.
2: ಈ ನಿಟ್ಟಿನಲ್ಲಿ ನಿಮ್ಮ ಮನೇಲಿ ಹೇಗೆ ನೋಡ್ಕೋತಾ ಇದ್ದಾರೆ?
1: ಎಲ್ಲ ನೋಡ್ಕೋತಾರೆ, ಅದೇನೇ ತೊಂದರೆ ಇಲ್ಲ,
2: ಚೆನ್ನಾಗಿ ನೋಡ್ಕೋತಿದ್ರೆ.
1: ತಂದೆ ಮನೇಲೂ ಯಾವುದು ಗೊತ್ತಿಲ್ಲದೆ ಬೆಳೆದೆ, ಅಲ್ಲೂ ಕೂಡ ಅಲ್ಲಿಂದ ಬಂದು ಇಲ್ಲಿ ಬಂದೆ ಅಂತ ಹೇಳಿದ್ರು. ಸಂಸಾರದ ಬೀಗನೋ ಅದು ಇದು ಅದು ಏನು ನಾನು ತಗೊಂಡಿಲ್ಲ, ನಮ್ಮ ಯಜಮಾನ್ರ ಕೈಲೇ ಇತ್ತು ಎಲ್ಲ, ಇರೋವರೆಗೂ ಅವ್ರ ಕೈಲೇ ಇತ್ತು. ಅವ್ರು ಹೋದ್ಮೇಲೆ ಮಕ್ಕಳ ಹತ್ರ ಐತೆ, ಹಂಗಾಗಿ ಅದು ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ, ಅದ್ರೊಳಗೆಲ್ಲ ನನಗೇನು ತೊಂದರೆ ಇಲ್ಲ. ಎಲ್ಲ ನೋಡ್ಕೋತಾರೆ, ಹೆಣ್ಮಕ್ಳು ನೋಡ್ಕೋತಾರೆ, ಗಂಡ್ಮಕ್ಳು ನೋಡ್ಕೋತಾರೆ, ಅದೇನು ಬೇಸರ ಅನ್ಸಲ್ಲ. ಆದ್ರೆ ನನ್ ಜೀವಕ್ಕೆ ತಡಿಯಕ್ಕಾಗದೇ ಇರೋದು ಏನಪ್ಪ ಅಂತಂದ್ರೆ, ಹಿಂಗ ಆಗತ್ತಲ್ಲ ಏನ್ ಮಾಡೋದು, ಎಲ್ಲ ನೋಡ್ಕೊಂಡ್ರು ಹಿಂಗಾದ್ರೆ ತುಂಬಾ ಕಷ್ಟ.
2: ಹೌದು ಖಂಡಿತ. ಈ ನಿಟ್ಟಿನಲ್ಲಿ ಬೆಳಗ್ಗಿನ ಒಂದು ರೊಟೀನ್ ಹೇಗಿರುತ್ತೆ ನಿಮ್ದು?
1: ಅದೆಲ್ಲ ಏನು ಮಾಮೂಲಿ, ಮೊದ್ಲು ಏನ್ ಮಾಡ್ತಾ ಇದ್ನೋ ಎಲ್ಲ ಹಂಗೆ, ಕೆಲ್ಸದ ಬಗ್ಗೆನೋ ಊಟ ತಿಂಡಿ ಬಗ್ಗೆನೋ ಮೊದ್ಲು ನಾವ್ ಹೆಂಗ್ ಮಾಡ್ತಾ ಇದ್ದೋ ಎಲ್ಲ ಅದೇ ತರ. ನನಗೇನ್ ಸವಲತ್ತು, ನನ್ನ ಮನ್ಸಿಗೆ ಏನ್ ಹಿಡಿಸುತ್ತೋ ಅದನ್ನೇ ನಾನ್ ಮಾಡ್ಕೊಂಡು ಹೋಗೋದು. ಆಗದೆ ಅದನ್ನೆಲ್ಲ ಏನು ಮಾಡಕ್ ಹೋಗಲ್ಲ, ಎಷ್ಟಾಯ್ತದೋ ಅಷ್ಟೇ ಮಾಡೋದು. ಇನ್ನು ಮಾಡ್ಬೇಕು ಹೊರಗಡೆ ಹೋಗಿ, ಮನೇಲಿ ಮಕ್ಕಳಿದ್ರೆ, ಮನೇಲಿ ಅಡಿಗೆ ಮಾಡೋರಿದ್ರೆ, ಹೊರಗಡೆ ಹೋಗಿ ಕೆಲಸ ಮಾಡಷ್ಟು ಐತೆ, ಜಮೀನ್ ಐತೆ, ತೆಂಗಿನ ತೋಟ ಐತೆ, ಪಂಪ್ಸೆಟ್ ಐತೆ, ಏನು ಆಗಲ್ಲ ಈಗ. ಆಗ ಮಾಡ್ತಾ ಇದ್ದೋ, ಮಾಡಿ ಎಲ್ಲ ಆಯ್ತು. ಈಗಲೂ ಕೂಡ ಮಾಡ್ತೀನಿ ಅಂತಂದ್ರೆ ಮನೇಲಿ ಮಾಡೋರಿಲ್ಲ, ಹೊರಗಡೆ ಹೋದ್ರೆ ಮನೇಲಿ ಮಾಡೋರಿರ್ಬೇಕು, ಮನೇಲಿ ಮಾಡಿದ್ರೆ ಹೊರಗಡೆ ಮಾಡೋರು.

0: ಬೇಕು, ಹಂಗಾಗಿ ಎಲ್ಲೂ ಹೋಗಲ್ಲ.
1: ಅಂದ್ರೆ ಈ ನಿಟ್ಟಿನಲ್ಲಿ ಈಗ್ಲೂ ಕೂಡ ಅಷ್ಟೇ ಒಂದು ಶಕ್ತಿ ಜೀವನ ನಡೆಸೋಕೆ ಆರಾಮ ಇದೆ.
0: ಹೋಗ್ಬೇಕು ಅನ್ನೋ ಆಸೆ ಐತೆ. ಎಲ್ಲ ನಮ್ಮ ಚಿಕ್ಕ ಮಗ ಇದ್ರೆಲ್ಲ ಕರ್ಕೊಂಡೋಗಿ ಮಾಡಿ ಮಾಡಿಸ್ಕೊಂಡು ಹೆಂಗೋ ಬರ್ತಾ ಇದ್ರು. ಆದ್ರೆ ಎರಡ್ ಕಡೆ ಕೆಲಸ ಮಾಡಕ್ ಆಗಲ್ಲ. ಈಗ ಯಾವ ಕಡೆ ಒಂದ್ ಮಾಡ್ತೀನಿ. ಇವಾಗ ಒಂದ್ ವಾರ ಬಂತು, ನೀರ್ ಬಂತು, ಸಿಟಿ ಕಡೆ ವಾಷಿಂಗ್ ಮಿಷಿನ್ ಐತೆ, ಅವೆಲ್ಲ ಇಲ್ಲ ನಮ್ಗೆ.
1: ಹೌದು,
0: ಮನೆಯಲ್ಲೇ ವಾಸ ಮಾಡ್ಬೇಕು, ಅದೆಲ್ಲ ಕೆಲಸ ಮಾಡ್ಬೇಕು, ನೀರ್ ಹಿಡಿಬೇಕು, ಬೆಳಗ್ಬೇಕು, ತೊಳಿಬೇಕು, ಎಲ್ಲ ಇರ್ತದೆ. ಹಂಗೆಲ್ಲ ಮಾಡ್ಕೊಂಡು ನಾವು ಜಮೀನ್ಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ. ನಾಲ್ಕು ವರ್ಷ ಆಯ್ತು ಜಮೀನ್ ಕೆಲಸ ಎಲ್ಲ ಬಿಟ್ಟು, ಈಗ ಸದ್ಯ ಹೋದ್ರು ಸಾಕು ಅಂತ ಹೇಳ್ತಾನೆ ನನ್ನ ಮಗ. ನನ್ನ ಕೈ

0: ಈಗಲೂ ಒಂದು ನಿಯಮಿತ ಆಹಾರವನ್ನು ಬಳಸ್ತಾ ಇದ್ದೀರಾ?
1: ಬಳಸ್ತೀನಿ.
0: ಯಾವ ತರ
1: ತಿಂಡಿ ನಾಷ್ಟಾ ಇಷ್ಟ ಅನ್ನೋದು ನನಗೆ ಅದೆಲ್ಲ ನನಗೆ ಇಡ್ಸಲ್ಲ. ಬೆಳಗ್ಗೆನೆ ಸ್ವಲ್ಪ ಬೇಕು ಅಂದ್ರೆ ಚಪಾತಿನೋ ರೊಟ್ಟಿನೋ ಮಾಡ್ಕೋತೀನಿ, ಇಲ್ಲ ಮಧ್ಯಾಹ್ನಕ್ಕೆ ಬೇಕು ಅಂದ್ರೆ ಮುದ್ದೆ ಅನ್ನ ಮಾಡ್ಕೋತೀನಿ ಅಷ್ಟೇ.
0: ಅಮ್ಮ, ಈ ನಿಟ್ಟಿನಲ್ಲಿ ಏನಾದ್ರು ಅಭ್ಯಾಸಗಳು ಈಗಲೂ ಮುಂದುವರಿತಾ ಇದಾವ? ಈಗ ಪೇಪರ್ ಓದೋದಾಗಿರ್ಬೋದು, ಟಿವಿ ನೋಡೋದು, ಯಾವ ತರ?
1: ಯಾವ ತರ ಅಂದ್ರೆ ಬೆಳಗ್ಗೆ ಪೇಪರ್ ಹಾಕಿಸ್ಕೋತೀವಿ, 7 ಗಂಟೆಗೆ ಪೇಪರ್ ಬರುತ್ತೆ. ಇವಾಗ ನಮ್ಮನೇಲಿ ಹಾಲು ಕರೀತಾ ಇದ್ದು, ಈಗ ಅವೆಲ್ಲ ನೋಡ್ಕೊಳಕ್ ಆಗಲ್ವಲ್ಲ, ಹಂಗಾಗಿ ನಾನು ಎಲ್ಲೋ ಹೋಗಿದ್ದಾಗ ನನ್ನ ಚಿಕ್ಕ ಮಗ ಎಲ್ಲ ಕೊಟ್ಬಿಟ್ಟ, ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಜಮೀನ್ಗೆ ಸುಟ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಇವಾಗ ಹಾಲು ಪೇಪರ್ ಎರಡು ಹಾಕಿಸ್ಕೋತೀವಿ. FM ಬೆಳಗ್ಗೆನೆ ಹಾಕ್ತೀನಿ, ಕೆಲಸ ಮುಂದುವರಿಯೋವ್ರ ಗಂಟನೂ ಕೇಳ್ತೀನಿ, ಜನಧ್ವನಿ ಅದನ್ನು ಕೇಳ್ತಾ ಇದ್ದು, ಪೇಪರ್ ಓದೋದು ಹೋಯ್ತೆ, TV ನೋಡೋದು ಹೋಯ್ತೆ. ಟೈಮ್ ಇದ್ದಾಗ ನನ್ನ ಕೆಲಸ ಎಲ್ಲಿವರೆ ಗಂಟೆ ಇರ್ತದೆ ಅಲ್ಲಿವರೆಗಂಟು ಎಲ್ಕವಾಗಿದ್ದೇ ಇರುತ್ತೆ.
0: ಖಂಡಿತ ಈ ಇದೇ ಅಭ್ಯಾಸಗಳು ಇನ್ನೂ ಕೂಡ ಮುಂದುವರಿಯಲಿ, ಆರೋಗ್ಯಕರ ಅಭ್ಯಾಸಗಳು ಹೀಗೆ ಸತತವಾಗಿ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಮ್ಮ, ಕೊನೆಯದಾಗಿ ನಮ್ಮ ವೃದ್ಧಾಪ್ಯ ಜೀವನ ಅಂತ ಅನ್ಕೊಂಡ್ರ ಒಂದು ತಂದೆ ತಾಯಿಗಳಿಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಒಂದು ಸಂಸ್ಕಾರ ಆಗಿರ್ಬೋದು, ಪ್ರೀತಿ ಅನ್ನೋದು ಕಳ್ಕೊಡ್ತಾ ಇದಾರೆ, ಈ ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ನೀವಿನ ಸಂದೇಶವನ್ನ ಹೇಳೋಕೆ ಇಷ್ಟಪಡ್ತೀರಮ್ಮ?
1: ನಾವ್ ಹೆಂಗೆ ನಡೆದು ಬಂದು ಮಕ್ಕಳನ್ನ ಯಾವ ತರ ಬೆಳೆಸಿ, ನಮ್ಮ ತಂದೆ ಅರಮನೆ ಪ್ಯಾಲೇಸ್ ಅಲ್ಲಿ ಪೊಲೀಸ್ ಆಗಿದ್ದು, ತುಂಬಾ ಸ್ಟ್ರಿಕ್ಟ್ ಅಲ್ಲೇ ಬೆಳೆದವನು. ನಮ್ಮ ತಂದೆ ನೋಡಿದ್ರೇ ಭಯ, ಅವ್ರು ಯಾವ ಥರ ಪೊಲೀಸ್ ಅಂತಂದ್ರು, ಹೆಂಡತಿ ಮಕ್ಕಳನ್ನ ಕಳ್ಳರು ಕಾಕರುಗಳಿಗೆಲ್ಲ ನೋಡ್ತಿದ್ರಲ್ಲ ಅದೇ ಥರ ನಮಗೂ ಇಟ್ಟಿಟ್ಟು, ಅಷ್ಟು ಪ್ರೀತಿಯಾಗಿ ನಮ್ಮ ತಂದೆನ ಎದುರುಗಡೆ ನಿಂತು ನಾವು ಮಾತಾಡ್ತಿತ್ತಿಲ್ಲ, ಅಷ್ಟೇ ಭಯದಿಂದ. ಆ ಭಯ ಎಲ್ಲ ಹೋಗಿದ್ದು ನಮ್ಮ ಅತ್ತೆ ನಮ್ಮ ಮಾವನ ಮನೆಗೆ ಬಂದ್ಮೇಲೆ, ಆ ಪ್ರೀತಿ ಎಲ್ಲ ಸಿಕ್ಕಿ ನಮ್ಮ ಅತ್ತೆ ಒಳಗೆ ನಾವು ನೋಡಿದ್ದಾಯ್ತು. ಮಕ್ಕಳು ಒಂದು ಬೆಳಿಬೇಕು, ಯಾವ ತರದಲ್ಲಿ ಇರ್ತಾರೆ ಅನ್ನಷ್ಟು ಇಟ್ಟಲ್ಲಿ ಬೆಳೆದ್ರು ಬೆಳೆಸಿದ್ರು. ಪ್ರೀತಿ ವಿಶ್ವಾಸ ಅನ್ನೋದು ತುಂಬ ಪೂಡ್ ಕುಟುಂಬದಲ್ಲಿ ನೋಡೋದು, ಇಲ್ಲಿ ಬಂದ್ಮೇಲೆ ನೋಡಿದ್ದು ನಾನು. ಹಂಗಾಗಿ ಅದೇ ತರ ನಮ್ಮ ಮಕ್ಕಳನ್ನು, ನಿನ್ನ ಇಂಥವ್ರು ಮದುವೆ ಐತಿ ಅಂತ ಕೇಳಲಿಲ್ಲ, ಮದುವೆ ಆಗಿ ಬಂದ್ಮೇಲೆ ಇವ್ರು ಯಾರು ಗಂಡ ಮಕ್ಳು ಯಾರು ಅಂತ ಆ ಯಜಮಾನ್ರ ಮುಖಾನೇ ನೋಡಿತಿಲ್ಲ ನಾವು ಆವಾಗ. ಅದೇ ತರ ನಮ್ಮ 3 ಮಕ್ಕಳಿಗೂ ನಾವು ಹೇಳ್ದವ್ರನ್ನೇ ಮದುವೆ ಆದ್ರು ಅವ್ರು, ಅದೇ ತರ ಅವ್ರನ್ನು ಬೆಳೆಸ್ತೋ ಗಂಡ ಮಕ್ಕಳು ಈಗಲೂ ಕೂಡ ಏನು ಅಂತ ನಾವು ಹೆಂಗ್ ಬೆಳೆಸೋದು ಅದೇ ತರನು ಇದುವರೆಗೂ ನಮ್ಮ ಮಕ್ಕಳು ಕೂಡ ಹಿಂಗೆ ಅಂತ ನಿಂತು ಮಾತಾಡಿಲ್ಲ. ಏನೋ ದೇವ್ರದ ಇದರಿಂದ ಅಷ್ಟು ಮಟ್ಟಿಗವ್ರೆ ಸಾಕು.
0: ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಿಮ್ಮ ಒಂದು ಅಭ್ಯಾಸಗಳ ಕುರಿತು ಮತ್ತೆ ನೀವು ನಡೆದು ಬಂದ ರೀತಿಯನ್ನ ಮತ್ತೆ ಆರೋಗ್ಯಕರ ಜೀವನ ಹೇಗ್ ನಡೆಸಬೇಕು, ನೀವು ಬಂದು ಒಂದು ಹಳ್ಳಿ ಜೀವನಕ್ಕೆ ನೀವು ಯಾವ ತರ ಹೊಂದ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ನಮಸ್ಕಾರ.
0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸ್ವಾಸ್ಥ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಅನುಭವವನ್ನ ಹಂಚಿಕೊಂಡವರು ಸರಗೂರು ತಾಲೂಕಿನ ಆಗದೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಸಾರಕೂರು ತಾಲೂಕಿನ ಆಗತೂರು ಗ್ರಾಮದ ಶ್ರೀಮತಿ ಪಾರ್ವತಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
3: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
3: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
4: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
5: ಹೌದಾ, ಯಾವ ವೆಬ್ಸೈಟ್ನಿಂದ?
4: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
5: ರಿವ್ಯೂ ನೋಡಿದೀಯಾ?
4: ಇಲ್ಲ.
5: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
6: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
1: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಗಾನ ಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.